101.8 ಮೆಗಾಹರ್ಟ್ಸ್ ಕಂಪನಾಂಕಗಳ ಮೇಲೆ ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಇಂದು 2026 ಇಸ್ವಿ ಜುಲೈ ತಿಂಗಳು 18 ತಾರೀಕು ಶನಿವಾರ. ನಿಲಯದ ಬೆಳಗಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಆತ್ಮೀಯ ಕೇಳುಗರಿಗೆಲ್ಲ ಗಂಗಾಧರನ ನಮಸ್ಕಾರಗಳು ಹಾಗೂ ಶುಭ ಮುಂಜಾವು.

ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ 6 ಗಂಟೆಯಾಗುತ್ತಲಿದೆ. ಇನ್ನು ಮುಂದೆ ಕೇಳಿ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:10 ವಂದನಾ ಭಕ್ತಿಗೀತೆಗಳನ್ನ ಆಧರಿಸಿದ ಕಾರ್ಯಕ್ರಮ ಕೇಳುವಿರಿ. 6:30 ಚಿಂತನ, ಡಾಕ್ಟರ್ ಕೋರನ ಸರಸ್ವತಿ ಪ್ರಕಾಶ್ ಅವರಿಂದ. 6:35 ರೈತರಿಗೆ ಸಲಹೆ ಕೇಳುವಿರಿ ನಮ್ಮ ನಿಲಯದಿಂದ. 6:40 ಜಾನಪದ ಸಂಗೀತ ಕಾರ್ಯಕ್ರಮ. ಇದರಲ್ಲಿ ಮುಧೋಳ ತಾಲೂಕು ಕುಳಲಿಯ ಕಲ್ಲವ್ವ ಕಾಸವ ಹಂಡೆನವರ್ ಹಾಗೂ ಸಂಗಡಿಗರಿಂದ ಚೌಡಕಿ ಪದಗಳನ್ನು ಕೇಳುವಿರಿ.

ಇನ್ನು 7:15 ಭಾವಗೀತೆಗಳು, 7:45 8:30 ಹಾಗೂ 9:30 ಕನ್ನಡ ಚಿತ್ರಗೀತೆಗಳನ್ನು ಕೇಳುವಿರಿ ನಮ್ಮ ನಿಲಯದಿಂದ. 9:00 ಚಜ್ಜಿ ರೊಟ್ಟಿ ಚೌಳಿಕಾಯಿ ಕಾರ್ಯಕ್ರಮದ ಮರುಪ್ರಸಾರ, ನಂತರ ವಿಶೇಷ ಮಿಶ್ರ ಗೀತೆಗಳ ಕಾರ್ಯಕ್ರಮದಲ್ಲಿ ಭಕ್ತಿಗೀತೆ, ಭಾವಗೀತೆ, ಚಿತ್ರಗೀತೆ ಹಾಗೂ ಜಾನಪದ ಗೀತೆಗಳನ್ನು ಆಲಿಸುವಿರಿ.

ಮಧ್ಯಾಹ್ನ 12:05 ವನಿತಾ ವಿಹಾರ. ಆಯುರ್ವೇದ ಮತ್ತು ಆಹಾರ ಪದ್ಧತಿ ಕುರಿತು ಆಯುರ್ವೇದ ವೈದ್ಯರಾದ ಡಾಕ್ಟರ್ ರೂಪಾಬಾಯಿ ಪಡ್ನೀಸ್ ಅವರೊಂದಿಗೆ ಸಂದರ್ಶನ. 12:30 ಆರೋಗ್ಯ ಸಂಚಿಕೆ. ಅಪಾಯದ ಗರ್ಭಧಾರಣೆ ಮತ್ತು ಸುರಕ್ಷಿತ ಹೆರಿಗೆ, ಈ ಕುರಿತು ಸ್ತ್ರೀ ಮತ್ತು ಪ್ರಸೂತಿ ತಜ್ಞ ವೈದ್ಯರಾದ ಡಾಕ್ಟರ್ ಎಸ್ ಗಂಗೋತ್ರಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಪ್ರಸಾದ್ ಬಿ ಹೆಗಡೆ. 1:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತಾದ ಕಾರ್ಯಕ್ರಮ ಆಲಿಸುವಿರಿ. 2:40 ಹಕ್ಕಿಯ ಬಳಗ,

ಇನ್ನು ಸಾಯಂಕಾಲ 5 ಗಂಟೆಗೆ ಚಜ್ಜಿ ರೊಟ್ಟಿ ಚೌಳಿಕಾಯಿ ಕಾರ್ಯಕ್ರಮ, ನಂತರ ಚಿತ್ರಗೀತೆಗಳು, 5:30ಕ್ಕೆ ಜ್ಞಾನವಾಣಿ ರಸಪ್ರಶ್ನೆ ಕಾರ್ಯಕ್ರಮ, ನೇರ ಫೋನಿ ಕಾರ್ಯಕ್ರಮ. 6:51ಕ್ಕೆ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ದ್ರಾಕ್ಷಿ ಕೃಷಿಯಲ್ಲಿನ ಅನುಭವ ಕುರಿತು ವಿಜಯಪುರ ಜಿಲ್ಲೆ ವಿಜಯಪುರ ತಾಲೂಕಿನ ಕತಿಜಾಪುರ ಗ್ರಾಮದ ಹಿರಿಯ ರೈತರಾದ ರಮೇಶ್ ಟೋಪು ಲಮಾನಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸಿದ್ದರಾಯ ಎನ್ ಸಾಳುಂಕೆ. ಏಳು:45ಕ್ಕೆ ಸಮಾಚಾರ ದರ್ಶನ, 8:00ಕ್ಕೆ ಸವಿನೆನಪು, ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಕೇಳಿಬಿರಿ. 8:30ಕ್ಕೆ ಪುಷ್ಪಹಾರ್, ಹಿಂದಿ ಚಿತ್ರಗೀತೆಗಳು. 9:15ಕ್ಕೆ ಸ್ಪಾಟ್ಲೈಟ್. 9:30ಕ್ಕೆ ಯುವವಾಣಿ. 2026ನೇ ಸಾಲಿನ ಕೇಂದ್ರ ಲೋಕಸೇವಾ ಆಯೋಗದ

ಭಾರತೀಯ ಅರಣ್ಯ ಸೇವಾ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿರುವ ಶ್ರೀರಂಗಪಟ್ಟಣ ತಾಲೂಕು ಗಂಜಾಮನ ಅಭಿಷೇಕ್ ನಾಯಕ್ GS ಅವರೊಂದಿಗೆ ಸಂದರ್ಶನ. 10 ಗಂಟೆಗೆ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ.

ಸ್ನೇಹಿತರೆ, ಇದುವರೆಗೆ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಸಮಯ 6:05 ಆಗುತ್ತಲಿದೆ. ಇನ್ನು ಮುಂದೆ ಕೇಳಿ ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ವಂದನ ಭಕ್ತಿ ಗೀತಗಳ ದರ್ಶನದ ಕಾರ್ಯಕ್ರಮ. ಮೊದಲಿಗೆ ಕೇಳಿ ಪುಟ್ಟರಾಜ್ ನರಸಿಂಹ ನಾಯಕ್ ಅವರ ಧ್ವನಿಯಲ್ಲಿ ಪುರಂದರದಾಸರ ರಚನೆ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಚಿಂತನ ಪ್ರಸ್ತುತಿ ಡಾಕ್ಟರ್ ಕೋರನ ಸರಸ್ವತಿ ಪ್ರಕಾಶ್.
2: ಇರುವುದೆಲ್ಲವ ಬಿಟ್ಟು ಇರದುದರೆಡೆಗೆ ತುಡಿಯುವುದೇ ಜೀವನ ಎಂಬ ಗೋಪಾಲಕೃಷ್ಣ ಅಡಿಗರ ಸಾಲುಗಳು ಮಾನವನ ಬದುಕಿನ ಪಯಣದ ಚಿತ್ರವನ್ನು ನೀಡುತ್ತದೆ. ಮನುಷ್ಯನು ಎಷ್ಟೇ ಸಂಪತ್ತನ್ನು, ಅಧಿಕಾರವನ್ನು, ಕೀರ್ತಿಯನ್ನು ಗಳಿಸಿದರೂ ಅವನಿಗೆ ಸಂತೃಪ್ತಿ ಎಂಬುದಿಲ್ಲ. ತನ್ನಲ್ಲಿ ಇನ್ನೇನಿಲ್ಲ ಎಂಬುದನ್ನು ನಿರಂತರ ಹುಡುಕುತ್ತಿರುತ್ತಾನೆ. ಸಂತೃಪ್ತಿ ಎಂಬುದು ಮಾನವ ಬದುಕಿನ ಅತ್ಯಂತ ಆರಾಮದಾಯಕ ಸ್ಥಿತಿ, ತನ್ನಲ್ಲಿರುವುದನ್ನು ಒಪ್ಪಿಕೊಂಡು ಕೃತಜ್ಞತೆಯಿಂದ ಬದುಕುವ ಮನೋಭಾವ. ಅತಿಯಾದ ಬಯಕೆಗಳು, ಹೋಲಿಕೆಗಳು ನಮ್ಮನ್ನು ದುಃಖಕ್ಕೆ ತಳ್ಳುತ್ತದೆ. ತನ್ನ ಪರಿಶ್ರಮದಿಂದ ದೊರೆತ ಫಲದಲ್ಲಿ ಖುಷಿಪಟ್ಟು ಜೀವನವನ್ನು ಅನುಭವಿಸಿದಾಗ ಅವನಲ್ಲಿ ಆತ್ಮವಿಶ್ವಾಸ ಮತ್ತು ಧೈರ್ಯ ಹೆಚ್ಚುತ್ತದೆ. ತೃಪ್ತಿ ಎಂಬುದು ಒಂದು ಮಾನಸಿಕ ಸ್ಥಿತಿ. ಮಾನವ ಬಯಕೆಗಳು ಅಪರಿಮಿತ, ಸಂತೃಪ್ತಿ ಎಂಬುದು ಪೂರ್ಣ ವಿರಾಮವಿಲ್ಲದ ಸ್ಥಿತಿ. ಮನುಜನಿಗೆ ಉಣ್ಣುವ ಬಯಕೆ ಈಡೇರಿದರೆ ಉಡುವ ಬಯಕೆ, ಉಡುವ ಬಯಕೆ ಈಡೇರಿದರೆ ಉಳಿದುಕೊಳ್ಳುವ ಬಯಕೆ, ಹೀಗೆ ಬಯಕೆಗಳ ಬೆನ್ನತ್ತಿ ಸಾಗುವವನಿಗೆ ಎಲ್ಲವೂ ಬೇಕು. ತೃಪ್ತಿ ಎಂಬ ಪದವೇ ಅವನಿಗೆ ಬೇಡ ಎನ್ನುವಷ್ಟು ಅತೃಪ್ತಿ ಅವನನ್ನು ಕಾಡುತ್ತಿರುತ್ತದೆ. ಇಂದು ಇಡೀ ಜಗತ್ತು ಪ್ರೀತಿ ವಿಶ್ವಾಸಕ್ಕಾಗಿ ಹಪಹಪಿಸುತ್ತದೆ. ರಕ್ತ ಮೂಳೆ ಮಾಂಸಗಳಿಂದ ತುಂಬಿದ ಮನುಷ್ಯನನ್ನು ಯಂತ್ರಗಳು ಆಳುತ್ತಿರುವುದು ವಿಪರ್ಯಾಸ. ಮಹಾನಗರಗಳಲ್ಲಿ ಪ್ರತಿ 10 ಜನರಲ್ಲಿ ಒಬ್ಬ ಮಾನಸಿಕವಾಗಿ ಖಿನ್ನನಾದ ಸ್ಥಿತಿಯಲ್ಲಿದ್ದಾನೆ. ಅದಕ್ಕೆ ಕಾರಣ ಅವನಲ್ಲಿ ಜೀವನ ಪ್ರೀತಿ, ಸಂತೃಪ್ತಿಯ ಭಾವ ಇಲ್ಲದಿರುವುದೇ ಆಗಿದೆ. ತನ್ನ ಬಂಧು ಬಳಗದ ಮಧ್ಯೆಯೇ ಬದುಕಿದ್ದರೂ ಬೇರು ಕಿತ್ತ ಭಾವ ಆತನನ್ನು ಕಾಡುತ್ತಿದೆ. ಬರೇ ಹಣ ಹಣ ಎಂದು ಹಾತೊರೆದರೆ ಅಮೂಲ್ಯವಾದ ಸುಂದರ ಬದುಕನ್ನು ಅದು ಕಸಿದುಕೊಳ್ಳುತ್ತದೆ. ನಾವೆಲ್ಲರೂ ನಮ್ಮ ನಮ್ಮ ಬದುಕಿನಲ್ಲಿ ಹಲವಾರು ಸ್ಥಾನಮಾನ ಧ್ಯೇಯ ಧೋರಣೆಗಳ ಬಗ್ಗೆ ಯೋಚಿಸುತ್ತಿರುತ್ತೇವೆ. ಏನೇನೋ ಆಗಬೇಕೆಂದು ಕನಸು ಕಂಡಿದ್ದೇವೆ. ಈ ಥರದ ಕನಸುಗಳು ಗಗನ ಕುಸುಮಗಳಾದದ್ದನ್ನೂ ಕಂಡಿದ್ದೇವೆ. ಹಾಗೆಂದು ಕನಸು ಕಾಣುವುದು ತಪ್ಪಲ್ಲ. ಕನಸುಗಳು ಮನಸ್ಸಿಗೆ ಅವ್ಯಕ್ತ ಬಯಕೆಗಳನ್ನು ವ್ಯಕ್ತ ರೂಪದಲ್ಲಿ ಮೂಡಿಸಿ ಯಾವುದೋ ರೀತಿಯಲ್ಲಿ ಸಂತೃಪ್ತಿಯನ್ನು ನೀಡುತ್ತದೆ. ಸಾಮಾನ್ಯವಾಗಿ ಸುಖ ಬಂದಾಗ ಸಂತಸ ಪಡುವುದು ಮತ್ತು ಕಷ್ಟ ಬಂದಾಗ ದುಃಖಿಸುವುದು ಮನುಷ್ಯನ ಸಹಜ ಪ್ರವೃತ್ತಿ. ಆದರೆ ಬುದ್ಧಿವಂತನಾದ ಮಾನವನು ಕೆಲವೊಮ್ಮೆ ಅಕಾರಣವಾಗಿ ದುಃಖಿಸುವುದೂ ಇದೆ. ಇಲ್ಲಿ ಅವನ ಭಾವನೆಗಳೇ ಇಂತಹ ದುಃಖಕ್ಕೆ ಕಾರಣವಾಗಿ ಬಿಡುತ್ತದೆ. ಕೆಲವರಿಗೆ ಕೆಲವೊಂದು ವಸ್ತುಗಳ ಕೊರತೆಯೇ ದುಃಖಕ್ಕೆ ಕಾರಣವಾಗಿ ಕಾಡುವುದಿದೆ. ಅತೃಪ್ತತೆಗೆ ಕಾರಣ ಹುಡುಕುತ್ತಾ ಹೋದಾಗ ಅವು ವಿಭಿನ್ನವಾಗಿರುತ್ತದೆ. ವಿಶೇಷವಾಗಿ ಆರ್ಥಿಕತೆಯ ವಿಚಾರದಲ್ಲಿ ಹೀಗಾಗುವುದಿದೆ. ಒಬ್ಬ ಬಡವನಿಗೆ ಹಣದ ಕೊರತೆ ಕಾಡುತ್ತಿದ್ದರೆ ಅತಿಯಾಗಿ ಹಣವನ್ನು ಸಂಗ್ರಹಿಸಿಟ್ಟುಕೊಂಡವನಿಗೆ ಕಳ್ಳಕಾಕರ ಭಯ, ಆದಾಯ ತೆರಿಗೆ ಇಲಾಖೆಯಿಂದ ದಾಳಿ ಇಡುತ್ತಾರೆ ಎಂಬ ಅಂಜಿಕೆಯಿಂದ ನಿದ್ದೆಗೆಟ್ಟು ನೆಮ್ಮದಿಯನ್ನು ಕಳೆದುಕೊಳ್ಳುತ್ತಾನೆ. ಇನ್ನು ಕೆಲವು ಮನಸ್ಥಿತಿ ಹೇಗೆಂದರೆ ತಮಗಿಂತ ಹೆಚ್ಚು ಸಂಪತ್ತು ಇನ್ನೊಬ್ಬರಲ್ಲಿದೆ ಎಂದು ಇವರಿಗೆ ಜೀರ್ಣಿಸಿಕೊಳ್ಳಲಾಗದೆ ಕೊರಗುತ್ತಾರೆ. ಈ ತೆರನಾದ ಈರ್ಷ್ಯೆ ಮತ್ಸರ ಅತ್ಯಂತ ಅಪಾಯಕಾರಿಯಾದುದು. ತನ್ನಲ್ಲಿರುವ ಸಂಪತ್ತಿನಿಂದ ಸಂತೃಪ್ತರಾಗದೆ ಇತರರೊಂದಿಗೆ ತನ್ನನ್ನು ಹೋಲಿಸಿಕೊಂಡು ದುಃಖಿಸುವವರ ಮಾನಸಿಕ ವ್ಯಾಧಿಗೆ ಮದ್ದಿಲ್ಲ ಎನ್ನಬಹುದು. ಈ ಮಣ್ಣಿನಲ್ಲಿ ಮನುಜ ತಾನು ಮಾಡಿದ ಕರ್ಮಗಳಿಗನುಸಾರವಾಗಿ ಫಲವನ್ನು ಪಡೆಯುತ್ತದೆ.

0: ತಾನೆ ಎಂದು ಬಲವಾಗಿ ನಂಬಿದವರು ನಾವು. ಅಂತೆಯೇ ಸತ್ಕಾರ್ಯಗಳನ್ನು ಮಾಡಿದರೆ ಬದುಕಿನಲ್ಲಿ ಸತ್ಫಲಗಳನ್ನು ಪಡೆದು ಸಂತೃಪ್ತಿಯ ಜೀವನ ಸಾಗಿಸುತ್ತಾನೆ. ಹೀನ ಕೃತ್ಯಗಳಿಂದ ಹೀನ ಬದುಕನ್ನು ಅನುಭವಿಸುತ್ತಾನೆ. ದುಃಖಿತರಿಗೆ ನೆರವು, ಬಡಬಗ್ಗರಿಗೆ ದಾನ ಧರ್ಮ ಪರೋಪಕಾರ ಇತ್ಯಾದಿಗಳಿಂದ ಪುಣ್ಯ ಸಂಪಾದನೆಯಾಗುತ್ತದೆ ಎಂಬ ನಂಬಿಕೆ ಜನಮಾನಸದಲ್ಲಿ ಗಾಢವಾಗಿದೆ. ಉತ್ತಮ ಕಾರ್ಯಗಳನ್ನು ಹೆಚ್ಚು ಹೆಚ್ಚು ಮಾಡುತ್ತಾ ಹೋದಂತೆ ದೊರೆಯುವ ಸತ್ಫಲಗಳು ಸಂತೃಪ್ತ ಜೀವನಕ್ಕೆ ಹಾದಿಯಾಗುತ್ತದೆ, ಆತ್ಮಾನಂದಕ್ಕೆ ದಾರಿಯಾಗುತ್ತದೆ. ಇರಲಿ ಆದ್ಯತೆ ಪಟ್ಟಿ ದಿನದಾಗು ಹೋಗಿನಲಿ, ಯಾವುದನುಚಿತವೋ ಅದು ಬರಿಕಾಲಹರಣ. ಮಾಡಬೇಕಾದುದನ್ನು ಮೊದಲು ಪಟ್ಟಿಯ ಮಾಡು, ಅದನ್ನು ವರ್ಗೀಕರಿಸು, ಆದ್ಯತೆಯ ಮೇಲೆ ಕೈಗೆತ್ತಿಕೊಂಡದನ್ನು ಮುಗಿಸು ಅತಿನಿಷ್ಠೆಯಲ್ಲಿ, ಬಿಡು ಹಗಲ ಕನಸ ಎಂಬ ಕವಿಯ ಸಾಲುಗಳು ಸಂತೃಪ್ತಿಯ ಕಡೆಗೆ ಸಾಗಬೇಕಾದವನು ಯಾವ ಮಾರ್ಗದಲ್ಲಿ ಸಾಗಬೇಕು ಎನ್ನುವುದನ್ನು ತಿಳಿಸುತ್ತದೆ. ಹಾಗೆಯೇ ನಿಷ್ಠೆ, ಪ್ರಾಮಾಣಿಕತೆ, ಸತತ ಪ್ರಯತ್ನ ಬದುಕನ್ನು ಖುಷಿಯಾಗಿಡುತ್ತದೆ. ಯೋಜಿಸಿದಂತೆ ಯೋಚಿಸಿದಂತೆ ಎಲ್ಲವನ್ನೂ ಕಾರ್ಯರೂಪಕ್ಕೆ ತರುವುದು ಜಾಣತನ. ಹಾಗಾದರೆ ಹಾಸಿಗೆ ಇದ್ದಷ್ಟೇ ಕಾಲು ಚಾಚೋಣ ಅಲ್ಲವೇ?
1: ಇದುವರೆಗೆ ಡಾಕ್ಟರ್ ಕೋರನ ಸರಸ್ವತಿ ಪ್ರಕಾಶ್ ಅವರಿಂದ ಚಿಂತನ ಕೇಳಿದಿರಿ. ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ 6:35 ಆಗುತ್ತಿದೆ. ಇನ್ನು ಮುಂದೆ ಕೇಳಿ ರೈತರಿಗೆ ಸಲಹೆ, ಅದಕ್ಕಿಂತ ಮುಂಚಿತವಾಗಿ ಕೆಲವು ವಾಣಿಜ್ಯ ಪ್ರಕಟಣೆಗಳು.
3: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
4: ಏನು ರಂಗ, ಕೈಗೆ ಬ್ಯಾಂಡೇಜು?
5: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
4: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
3: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು, ಹಿಂದೆ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
6: ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ನಾನು ರಾಧಾಕೃಷ್ಣ, ಉಪ ಕೃಷಿ ನಿರ್ದೇಶಕರು, ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ವಿಜಯಪುರ. ರೈತರೇ, ನಮ್ಮ ಒಂದು ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದಲ್ಲಿ ರೈತರು, ರೈತ ಮಹಿಳೆಯರು ಹಾಗೂ ಕೃಷಿ ಯುವಕರಿಗೆ ಹಲವಾರು ತರಬೇತಿ ಕಾರ್ಯಕ್ರಮಗಳನ್ನು ನಾವು ಆಯೋಜನೆ ಮಾಡ್ತೀವಿ. ಅದರಲ್ಲಿ ಬೆಳೆ ಉತ್ಪಾದನೆ, ಸಮಗ್ರ ಕೃಷಿ ಪದ್ಧತಿ, ನೈಸರ್ಗಿಕ ಕೃಷಿ, ಸಾವಯವ ಕೃಷಿ, ಮಣ್ಣಿನ ಸಂರಕ್ಷಣೆ ಹಾಗೂ ನೀರಿನ ಸಂರಕ್ಷಣೆ, ತೋಟಗಾರಿಕಾ ವಿಷಯಗಳ ಬಗ್ಗೆ, ಪಶುಸಂಗೋಪನೆ ಬಗ್ಗೆ ಹಾಗೂ ಕೃಷಿಯಲ್ಲಿ ಉಪಕಸುಬುಗಳಾದಂಥ ಕುರಿ ಮೇಕೆ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಮೀನು ಸಾಕಾಣಿಕೆ, ಅಣಬೆ ಕೃಷಿ, ಆಹಾರ ಸಂಸ್ಕರಣೆ, ಮೌಲ್ಯವರ್ಧನೆ ಹಾಗೂ ಕೃಷಿ ಯಂತ್ರೋಪಕರಣಗಳ ಬಗ್ಗೆ ತರಬೇತಿಗಳನ್ನು ನಾವು ಆಯೋಜನೆ ಮಾಡ್ತಾ ಇದ್ದೀವಿ. ಈ ಒಂದು ತರಬೇತಿಗಳಿಂದ ರೈತರು ಹೆಚ್ಚಿನ ಒಂದು ಮಾಹಿತಿಯನ್ನು, ಅದರಲ್ಲೂ ಕೃಷಿಯಲ್ಲಿ ನವೀನ ತಾಂತ್ರಿಕತೆಗಳೇನಿದ್ದಾವೆ ಅದರ ಬಗ್ಗೆ ಜ್ಞಾನವನ್ನು ಪಡೆದುಕೊಂಡು ತಮ್ಮ ಒಂದು ಕ್ಷೇತ್ರಗಳಲ್ಲೆಲ್ಲ ಅಳವಡಿಸಿಕೊಂಡು ಉತ್ಪಾದಕತೆಯನ್ನು ಹೆಚ್ಚಿಸುವುದು, ಅದರಲ್ಲೂ ಉತ್ಪಾದನಾ ವೆಚ್ಚವನ್ನು, ಅನಾವಶ್ಯಕವಾದ ವೆಚ್ಚವನ್ನು ಕಡಿಮೆ ಮಾಡಿ ಉತ್ಪಾದನೆಯನ್ನು ಹೆಚ್ಚಿಸಿ ಇಳುವರಿ ಮಟ್ಟವನ್ನು ಹೆಚ್ಚಿಸಿ ಹೆಚ್ಚಿನ ಆದಾಯ ಗಳಿಸಲಿಕ್ಕೆ ನಾವು ಒಂದು ತರಬೇತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದೀವಿ. ಏನು ಈಗ ಒಂದು ಪ್ರಸಕ್ತ ಮಳೆ ಒಂದು ಪರಿಸ್ಥಿತಿಗೆ ಅನುಗುಣವಾಗಿ ಪರ್ಯಾಯ ಬೆಳೆ ಪದ್ಧತಿಗಳೇನಿದ್ದಾವೆ ಅವುಗಳ ಬಗ್ಗೆಯೂ ಸಹ ನಾವು ನಮ್ಮ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರಗಳಲ್ಲಿ ವಿಜ್ಞಾನಿಗಳಿಂದ ಮಾಹಿತಿಯನ್ನು ನಾವು ನೀಡ್ತಾ ಬಂದಿದ್ದೀವಿ. ಹಾಗಾಗಿ ಎಲ್ಲ ರೈತರು ಈ ಒಂದು ತರಬೇತಿ ಕೇಂದ್ರದಲ್ಲಿ, ತರಬೇತಿಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ತರಬೇತಿಯ ಸದುಪಯೋಗವನ್ನು ಪಡಿಸ್ಕೋಬೇಕು. ನಮ್ಮ ತರಬೇತಿ ಕೇಂದ್ರದಲ್ಲಿ ತರಬೇತಿಗಳಿಗೆ ಬರುವಂಥ ರೈತರಿಗೆ ನಾವು ಏನೋ ಒಂದು 3 ದಿನ, 5 ದಿನ, 6 ದಿನ ಸಾಂಸ್ಥಿಕ ತರಬೇತಿಗಳನ್ನು ಸಹ ನಾವು ಹಮ್ಮಿಕೊಳ್ತೀವಿ. ಬರುವಂಥ ರೈತರಿಗೆ ಉಚಿತವಾಗಿ ಒಂದು ಊಟದ ವ್ಯವಸ್ಥೆ ಮತ್ತು ವಸತಿ ಸೌಕರ್ಯನೂ ಸಹ ನಾವು ನಮ್ಮ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದಲ್ಲಿ ನೀಡ್ತಾ ಬರ್ತಾ ಇದ್ದೀವಿ. ಅದಲ್ಲದೆ ಏನೋ ಒಂದು ರೈತರಿಗೆ ಬರಲಿಕ್ಕೆ ಆಗೋದಿಲ್ಲಪ್ಪ ಅಂತ ಹೇಳಿದ್ರೆ ನಾವೇ ಒಂದು ಹಳ್ಳಿಗಳಿಗೆ ಹೋಗಿ ಹೊರಾಂಗಣ ತರಬೇತಿಗಳನ್ನು ಸಹ ನಾವು, ಕಾರ್ಯಕ್ರಮಗಳನ್ನು ಸಹ ನಾವು ಮಾಡ್ತಾ ಇದ್ದೀವಿ. ಅದಲ್ಲದೆ ಏನೋ ಒಂದು ಆನ್ಲೈನ್ ತರಬೇತಿಗಳಂತ ಏನು ಹೇಳ್ತೀವಿ, ಅವರು ಕುಳಿತಲ್ಲೇ ತಮ್ಮ ಒಂದು ಮೊಬೈಲ್ ಫೋನ್ ಮುಖಾಂತರ ಲಾಗಿನ್ ಆಗಿ ನಾವು ಮುಂಚೆನೇ ಏನೋ ಪ್ರಕಟಣೆ ಮಾಡ್ತೀವಿ, ಆ ಒಂದು ತರಬೇತಿ ಕಾರ್ಯಕ್ರಮ ಇಂಥ ವಿಷಯದ ಬಗ್ಗೆ ಇರುತ್ತೆ ಅಂತ ನಾವು ದಿನಪತ್ರಿಕೆಗಳಿರ್ಬೋದು ಅಥವಾ ವಾಟ್ಸಪ್ ಗ್ರೂಪಲ್ಲಿರ್ಬೋದು ಅಥವಾ ರೇಡಿಯೋ ಮುಖಾಂತರ ಇರ್ಬೋದು ನಾವು ಪ್ರಚಾರ ಮಾಡ್ತೀವಿ. ಅದನ್ನು ತಿಳ್ಕೊಂಡು ಆನ್ಲೈನ್ನಲ್ಲಿ ಸಹ ರೈತರು ಭಾಗವಹಿಸಿ ತರಬೇತಿ ಕಾರ್ಯಕ್ರಮಗಳ ಒಂದು ಸದುಪಯೋಗವನ್ನು ಪಡ್ಕೋಬಹುದು. ಅದಲ್ಲದೆ ನಾವು ಏನು ಒಂದು ವಿಶೇಷ ತರಬೇತಿಗಳನ್ನು ನಮ್ಮ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದಲ್ಲಿ ಆಯೋಜನೆ ಮಾಡ್ತಿದ್ದೀವಿ, ಆ ಒಂದು ತರಬೇತಿಗಳಲ್ಲಿ ಭಾಗವಹಿಸಿ ಪೂರ್ಣಗೊಳಿಸಿದವರಿಗೆ ನಾವು ಸರ್ಟಿಫಿಕೇಟ್ಗಳನ್ನು ಸಹ ನಾವು ನೀಡ್ತೀವಿ. ಆ ಒಂದು ಸರ್ಟಿಫಿಕೇಟ್ಗಳ ಮುಖಾಂತರ ಅವರಿಗೆ ಏನೋ ಒಂದು ಬ್ಯಾಂಕ್ಗಳಿಂದ ಒಂದು ಸಾಲ ಸೌಲಭ್ಯವನ್ನು ಸಹ ಸಿಗುತ್ತೆ ಅನ್ನೋ ಒಂದು ಮಾತನ್ನು ನಾನು ಹೇಳಿ

ಬಯಸ್ತೀನಿ. ಅದರಿಂದ ಅವರು ಉದ್ದಿಮೆಗಳನ್ನು ಸಹ ಪ್ರಾರಂಭ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅಂತ ಸಹ ನಾನು ಹೇಳಲಿಕ್ಕೆ ಬಯಸ್ತೀನಿ. ಒಟ್ಟಾರೆ ನಮ್ಮ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರಕ್ಕೆ ರೈತರು ಆಗಮಿಸಿ ತಮ್ಮ ಒಂದು ಆಸಕ್ತಿ ಯಾವ ಒಂದು ತರಬೇತಿಗೆ ಬೇಕಿರುತ್ತೋ ಆ ಒಂದು ತರಬೇತಿಗಳಲ್ಲಿ ತಾವೆಲ್ಲ ನೋಂದಾಯಿಸಿಕೊಂಡು ತರಬೇತಿಗಳಲ್ಲಿ ಭಾಗವಹಿಸಿ ತರಬೇತಿ ಕಾರ್ಯಕ್ರಮಗಳಲ್ಲಿ ಹೆಚ್ಚಿನ ಒಂದು ರೀತಿಯಲ್ಲಿ ಭಾಗವಹಿಸಿ ನೀವು ಸದುಪಯೋಗವನ್ನು ಪಡಿಸ್ಕೋಬೇಕು ಅಂತ ನಾನು ವಿನಂತಿಸ್ಕೋತೀನಿ. ಹೆಚ್ಚಿನ ಮಾಹಿತಿಗಾಗಿ ನನ್ನ ಒಂದು ದೂರವಾಣಿ ಸಂಖ್ಯೆಯನ್ನು ತಾವು ಬರ್ಕೋಬೋದು. 8277930064. ಧನ್ಯವಾದಗಳು.

ಆಕಾಶವಾಣಿ ವಿಜಯಪುರ ಕೇಂದ್ರ, ಸಮಯ 6:40. ಈಗ ಕೇಳಿ ಜಾನಪದ ಸಂಗೀತ ಕಾರ್ಯಕ್ರಮ. ಇಂದಿನ ಜಾನಪದ ಸಂಗೀತ ಕಾರ್ಯಕ್ರಮದಲ್ಲಿ ಮುದ್ರೋಳ್ ತಾಲೂಕು ಕುಳಲಿಯ ಕಲ್ಲವ ಕಾಸವ ಹಂಡೆನವರ್ ಹಾಗೂ ಸಂಗಡಿಗರಿಂದ ಚೌಡಿಕಿ ಪದಗಳವು.

0: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ?
1: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
0: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ. ಏನು ರಂಗ, ಕೈಗೆ ಬ್ಯಾಂಡೇಜು
2: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
0: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
3: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಹಿಂದೆ KSUWSSB.karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: Mysore Sandal.
5: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್, ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು. ಮೈಸೂರ್ ಸ್ಯಾಂಡಲ್ ಸೋಪ್.

ಸಮಯ 6:55 ಆಗುತ್ತಲಿದೆ. ಇನ್ನು ಮುಂದೆ ಕೇಳಿ ಸಂಸ್ಕೃತದಲ್ಲಿ ವಾರ್ತೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: श्रीशाह अद्य जुमागाच नगरस्य सीमाचौकी इत्यत्र बीएसएफ इत्यस्य अष्टादशमं बटालियन इत्यस्य भ्रमणं करिष्यति। बैडमिंटन क्रीडायां भारतीय क्रीडिका तथा द्विवारं ओलंपिक पदक विजेत्री पीवी सिंधुः अद्य प्रातः टोक्यो नगरे जापान ओपन क्रीडायाः महिला एकलस्य उपांत्य चक्रीय स्पर्धायां चीन देशस्य चेन युफेई सम्मुखी करिष्यति इति वार्ताः।
1: आकाशवाणी विजयपुर केंद्र
2: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್
3: ಏನು ರಂಗ ಕೈಗೆ ಬ್ಯಾಂಡೇಜು
4: ಬಿದ್ದುಬಿಟ್ಟಾಗ ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು
3: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ ಸ್ಮಾರ್ಟ್ ಕಾರ್ಡ್ ಇದೆ ತಾನೇ ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ
2: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಹಿಂದೆ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ

ಆಕಾಶವಾಣಿ ವಿಜಯಪುರ ಕೇಂದ್ರ. ಇನ್ನು ಮುಂದೆ ಕೇಳಿ ವಾಣಿಜ್ಯ ಪ್ರಕಟಣೆಗಳು ಬೆಂಗಳೂರು ಕೇಂದ್ರದಿಂದ.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ಸ್ನೇಹಿತರಿಲ್ಲದ ಮನೆ ದೇವರಿಲ್ಲದ ಗುಡಿಯಿದ್ದಂತೆ. ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.

0: ಸೈಲೆನ್ಸ್ ಸೈಲೆನ್ಸ್, ದಯವಿಟ್ಟು ಯಾರು ಗಲಾಟೆ ಮಾಡಬೇಡಿ, ಇದು ಹಾಸ್ಪಿಟಲ್.
1: ಏನಮ್ಮ ಅಳ್ತಾ ಇರೋ ಆ ಮಗುನ ಹಾಗೆ ತಾಯಿನ ಒಳಗಡೆ ಕಳಿಸಿ.
2: ಡಾಕ್ಟರ್, ನಿನ್ನೆಯಿಂದ ಒಂದು ನಿಮಿಷನು ನಿಲ್ಲಿಸ್ತೇ ಅಳ್ತಾ ಇದ್ದಾನೆ. ನಾನ್ ಮಗು ಕೈಲಿದ್ದ ಮೊಬೈಲ್ ಕಿತ್ಕೊಂಡೆ ಅಷ್ಟೇ, ಆಗ ಶುರು ಮಾಡಿದಂತಹ ಹಠ ರೊಚ್ಚಿಗೆದ್ದು ಹೀಗ ಆಡ್ತಾ ಇದ್ದಾನೆ, ನಿಲ್ಲಿಸ್ತಾನೆ ಇಲ್ಲ ಅಳಿನ.
3: ಚೆ ನೋಡಿ, ಮಗು ಒಂದ್ ಕಡೆ ಕೂರ್ತಾ ಇಲ್ಲ, ಕಣ್ಣಿಗೆ ಕಣ್ ಕೊಟ್ಟು ನೋಡ್ತಾ ಇಲ್ಲ. ಮಗುವಿನ ನಡವಳಿಕೆ ಎಷ್ಟು ಅಸಹಜವಾಗಿದೆ, ಇಡೀ ಮೈ ನಡುಗ್ತಾ ಇದೆ. ಇದಕ್ಕೆ ಹಿರಿಯರಾದ ನಾವೇ ಕಾರಣಮ್ಮ. ಮಕ್ಕಳ ಕೈಗೆ ನಾವೇ ಮೊಬೈಲ್ ಕೊಟ್ಟು ನಾವು ನಮ್ ಕೆಲಸ ಮಾಡ್ಕೋತೀವಿ. ಇದರಿಂದ ಕ್ರಮೇಣ ಮಕ್ಕಳ ಎಳೆ ಮನಸ್ಸು ಅದಕ್ಕೆ ದಾಸನಾಗ್ಬಿಡುತ್ತೆ. ಮಾನಸಿಕ ಅಸ್ವಸ್ಥತೆ, ನರದೌರ್ಬಲ್ಯ, ಕಣ್ಣಿನ ದೃಷ್ಟಿದೋಷ ಎಲ್ಲ ಶುರುವಾಗ್ಬಿಡುತ್ತೆ. ಮಕ್ಕಳಿಗೆ ದಯವಿಟ್ಟು ಮೊಬೈಲ್ ಕೊಡೋದನ್ನು ನಿಲ್ಲಿಸಿ.
0: ಇನ್ನು ಏನೂ ಅರಿಯದ ಹಸುಗೂಸುಗಳು ಜಗತ್ತಿಗೆ ತಮ್ಮನ್ನ ತಾವು ತೆರೆದುಕೊಳ್ಳೋ ಮುನ್ನ ನಾವೇ ಅವರ ಭವಿಷ್ಯವನ್ನ ಚೀಟೋದು ಬೇಡವೇ.

0: ನಾಲ್ಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ, ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ.
1: ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ಧಾರವಾಡ ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಘಟಿಕೋತ್ಸವ ಇಂದು. ಸುಧಾಮೂರ್ತಿ ಅವರಿಗೆ ಗೌರವ ಡಾಕ್ಟರೇಟ್. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ. ಧಾರವಾಡ ಜಿಲ್ಲೆಯಲ್ಲಿ ಶೇಕಡ 46.67% ಅರ್ಜಿಗಳ ಗಣಕೀಕರಣ. ದುರಸ್ತಿ ಹಾಗೂ ವಿದ್ಯುತ್ ಬಿಲ್ ಬಾಕಿ ಹಿನ್ನೆಲೆ ರಾಜ್ಯದ 145 ಏತ ನೀರಾವರಿ ಯೋಜನೆಗಳು ಸ್ಥಗಿತ. ಸಂಸದ ಬಸವರಾಜ ಬೊಮ್ಮಾಯಿ ಕಳವಳ. ರಾಜ್ಯದ ರೈಲ್ವೆ ಯೋಜನೆಗಳಿಗೆ ಕೃಷಿ ಭೂಮಿ ನೀಡುವ, ರೈತರ ಹಿತ ಕಾಯುವಂತೆ ಚಿತ್ರದುರ್ಗ ಸಂಸದ ಗೋವಿಂದ ಕಾರಜೋಳ ಸೂಚನೆ. ಈಗ ವಾರ್ತೆಗಳ ವಿವರ. ದಶಕದ ಹೊಸ್ತಿಲಲ್ಲಿರುವ ಧಾರವಾಡದ ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಐಐಟಿ 7ನೇ ಘಟಿಕೋತ್ಸವ ಇಂದು ಮಧ್ಯಾಹ್ನ 3 ಗಂಟೆಗೆ ಆಯೋಜಿತವಾಗಿದೆ. ಧಾರವಾಡ ಐಐಟಿಯ ಮೊದಲ ಗೌರವ ಡಾಕ್ಟರೇಟ್ ರಾಜ್ಯಸಭಾ ಸಂಸದರಾದ ಇನ್ಫೋಸಿಸ್ ಪ್ರತಿಷ್ಠಾನದ ಧರ್ಮದರ್ಶಿ ಡಾ ಸುಧಾಮೂರ್ತಿಯವರಿಗೆ ಪ್ರದಾನಿಸಿ ಗೌರವಿಸಲಾಗುತ್ತಿದೆ. ಹೊಸದಿಲ್ಲಿಯ ಅನುಸಂಧಾನ ರಾಷ್ಟೀಯ ಸಂಶೋಧನಾ ಪ್ರತಿಷ್ಠಾನದ ಪ್ರೊಫೆಸರ್ ಭೀಮಸಿಂಗ್ ಘಟಿಕೋತ್ಸವ ಭಾಷಣ ಮಾಡಲಿದ್ದಾರೆ. ಘಟಿಕೋತ್ಸವದಲ್ಲಿ 2 ಚಿನ್ನದ ಪದಕ 10 ಬೆಳ್ಳಿ ಪದಕಗಳನ್ನು ನೀಡಲಾಗುವುದು ಎಂದು ಧಾರವಾಡ ಐಐಟಿ ನಿರ್ದೇಶಕ ಪ್ರೊಫೆಸರ್ ವೆಂಕಪ್ಪಯ್ಯ ದೇಸಾಯಿ ತಿಳಿಸಿದ್ದಾರೆ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ 2026 ಅಂಗವಾಗಿ ಮತಗಟ್ಟೆ ಅಧಿಕಾರಿಗಳ ಮೂಲಕ ಗಣತಿ ನಮೂನೆಗಳನ್ನು ವಿತರಿಸಿ ಶೇಕಡ 96.99% ಗುರಿ ಸಾಧಿಸಲಾಗಿದೆ ಎಂದು ಧಾರವಾಡ ಜಿಲ್ಲೆ ಚುನಾವಣಾಧಿಕಾರಿ ಆರ್ ಸ್ನೇಹಲ್ ತಿಳಿಸಿದ್ದಾರೆ. ಆಕಾಶವಾಣಿ ಧಾರವಾಡ ಕೇಂದ್ರ ಆಯೋಜಿಸಿದ್ದ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ನೇರ ಫೋನ್ಇನ್ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಶೇಕಡ 46.67% ಅರ್ಜಿ ನಮೂನೆಗಳನ್ನು ಡಿಜಿಟಲೀಕರಿಸಲಾಗಿದೆ ಎಂದರು.
1: ಮತಗಟ್ಟೆ ವ್ಯಾಪ್ತಿಯ ಮತದಾರರ ಪಟ್ಟಿ ಏನಿದೆ ಅದು ಒಂದು ಪಬ್ಲಿಕ್ ಡಾಕ್ಯುಮೆಂಟ್ ಇದ್ದಾಗೆ ಇದು ಎಲ್ಲಾನು ಕೂಡ ಆನ್ಲೈನ್ ನಲ್ಲಿ ಲಭ್ಯ ಇರುತ್ತೆ. ಈ ಸಂದರ್ಭದಲ್ಲಿ ನಾವು ಯಾವುದೇ ಡಾಕ್ಯುಮೆಂಟ್ಸ್ ಅನ್ನ ಕಲೆಕ್ಟ್ ಮಾಡ್ತಾ ಇಲ್ಲ. ಅರ್ಜಿದಾರರು ಏನಾದರೂ ಮಾಹಿತಿಯನ್ನ ಸರಿಯಾಗಿ ಫಿಲ್ ಮಾಡಿಲ್ಲ ಎನ್ಯುಮರೇಷನ್ ಫಾರ್ಮ್ ಅಲ್ಲಿ ಅಂದ್ರೆ ಆ ಮತದಾರರಿಗೆ ನಾವು ಕ್ಲೇಮ್ಸ್ ಅಂಡ್ ಅಬ್ಜೆಕ್ಷನ್ ಪೀರಿಯಡ್ ನಮ್ಮ ಬಿಎಲ್ಒಗಳು 8 ಆಗಸ್ಟ್ ವರ್ಗೂ ಮನೆ ಮನೆಗೆ ಹೋಗಿ ಫಾರ್ಮ್ಸ್ ಗಳನ್ನ ಕೊಟ್ಟು ಅದನ್ನ ವಾಪಸ್ ಕೂಡ ತೆಗೆದುಕೊಳ್ತಾರೆ. ಆದರೆ ಈ ಫಾರ್ಮ್ಸ್ ಗಳು ಏನ್ ಅವರು ಫಿಲ್ ಮಾಡಿ ಕೊಟ್ಟಿರ್ತಾರಲ್ಲ ಅವುಗಳ ಪರಿಷ್ಕರಣೆ ಆಗಿ ಡ್ರಾಫ್ಟ್ ಮತದಾರರ ಪಟ್ಟಿ 17 ಆಗಸ್ಟ್ ಗೆ ಪಬ್ಲಿಷ್ ಆಗುತ್ತೆ. 17 ಆಗಸ್ಟ್ ರಿಂದ 16.09 ಕ್ಲೇಮ್ಸ್ ಅಂಡ್ ಅಬ್ಜೆಕ್ಷನ್ಸ್ ಅಂತ ಒಂದು ಪೀರಿಯಡ್ ಇರುತ್ತೆ. ಈ ಸಮಯದಲ್ಲಿ ಅವರು ಏನಾದರೂ ತಿದ್ದುಪಡಿಗಳ ಮಾಡಬೇಕಿದ್ರೆ ಮತದಾರರು ಆಕ್ಷೇಪಣೆಗಳನ್ನ ಸಲ್ಲಿಸಬಹುದು. ನ್ಯೂಮರೇಷನ್ ಫಾರ್ಮ್ ಅಲ್ಲಿ ಫಿಲ್ ಮಾಡಿರುವಂತಹ ಮಾಹಿತಿಯಲ್ಲಿ ಲೋಪದೋಷಗಳಿದ್ರೆ ನಮ್ಮ ಇಆರ್ಒ ಏನಿರ್ತಾರೆ ಚುನಾವಣಾ ಅಧಿಕಾರಿಗಳು ಏನಿರ್ತಾರೆ ಅವರು ಅವರಿಗೆ ನೋಟಿಸ್ ಅನ್ನ ಜನರೇಟ್ ಮಾಡಿ ಕಳಿಸ್ಕೊಡ್ತಾರೆ. ನೋಟಿಸ್ ಗೆ ಅವರು ಉತ್ತರ ಕೊಡುವಾಗ ಅವರು ಕೆಲವೊಂದು ದಾಖಲೆಗಳನ್ನ ಸಬ್ಮಿಟ್ ಮಾಡಬೇಕಾಗುತ್ತೆ. ಆ ದಾಖಲೆಗಳೇನಿದೆ ಅದೆಲ್ಲೂ ಕೂಡ ಪಬ್ಲಿಕ್ ಆಗೋದಿಲ್ಲ, ಅದು ಗೌಪ್ಯವಾಗಿ ಇಡಲಾಗುತ್ತದೆ.
0: ಅಮೃತ ಯೋಜನೆ ಅಡಿ ಮೇಲ್ದರ್ಜೆಗೇರಿಸಲಾದ ರಾಜ್ಯದ 4 ರೈಲು ನಿಲ್ದಾಣಗಳ ಪೈಕಿ ಕೊಪ್ಪಳ ರೈಲು ನಿಲ್ದಾಣದ ಉದ್ಘಾಟನಾ ಸಮಾರಂಭದಲ್ಲಿ ಮುನಿರಾಬಾದ್ ಕಾಡಾ ಅಧ್ಯಕ್ಷ ಹಸೇನ್ ಸಾಬ್ ದೋಟಿಹಾಳ ಹಾಗೂ ಪದ್ಮಶ್ರೀ ಭೀಮವ್ವ ಸಿಳ್ಳೆಖ್ಯಾತ ಹಾಗೂ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರು ಪಾಲ್ಗೊಂಡಿದ್ದರು. ಜಿಲ್ಲಾಡಳಿತ ಹಾಗೂ ನೈಋತ್ಯ ರೈಲ್ವೆ ಪರವಾಗಿ ಜಿಲ್ಲಾಧಿಕಾರಿ ಡಾ ಸುರೇಶ್ ಇಟ್ನಾಳ್ ಹಾಗೂ ರೈಲ್ವೆ ಸಚಿವಾಲಯದ ಹಿರಿಯ ಅಧಿಕಾರಿಗಳು ಸನ್ಮಾನಿಸಿ ಗೌರವಿಸಿದರು. ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳದಲ್ಲಿ ಮೇಲ್ದರ್ಜೆಗೇರಿಸಲಾದ ಅಮೃತ್ ಭಾರತ್ ರೈಲು ನಿಲ್ದಾಣದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಸಂಸದ ಬ್ರಿಜೇಶ್ ಚೌಟ, ವಿಧಾನ ಪರಿಷತ್ತಿನ ಶಾಸಕ ಕಿಶೋರ್ ಕುಮಾರ್ ಪುತ್ತೂರು ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಂಡಿದ್ದರು. ಅಮೃತ್ ಯೋಜನೆ ಅಡಿ ಪುನರ್ ಅಭಿವೃದ್ಧಿಪಡಿಸಲಾದ ದೇಶದ 75 ರೈಲು ನಿಲ್ದಾಣಗಳನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ವರ್ಚುವಲ್ ವೇದಿಕೆ ಮೂಲಕ ಲೋಕಾರ್ಪಣೆಗೊಳಿಸಿದರು. ಆಗುಂಬೆ ಘಟ್ಟದ ರಸ್ತೆ ಹಾಗೂ ಸುರಂಗ ಮಾರ್ಗ ಯೋಜನೆಗೆ ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರದ

0: ಅಧಿಕಾರಿಗಳು ಸಂಬಂಧಿತ ಇಲಾಖೆಗಳ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಮಾಹಿತಿ ಪಡೆದಿದ್ದು, ರಸ್ತೆಯ ವಿಸ್ತರಣೆಗೆ 420 ಕೋಟಿ ರೂಪಾಯಿ ಅನುದಾನ ಬಿಡುಗಡೆಯಾಗಿದೆ ಎಂದು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಸಂಸದ ಬಿವೈ ರಾಘವೇಂದ್ರ ಹೇಳಿದ್ದಾರೆ. ಶಿವಮೊಗ್ಗ ವಿಜ್ಞಾನ ಕೇಂದ್ರದ ಕಟ್ಟಡ ನಿರ್ಮಾಣ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು. ಬಳಿಕ ಮಾತನಾಡಿದ ಅವರು, ವಿಜ್ಞಾನ ಕೇಂದ್ರದಲ್ಲಿ ಜೀವ ವೈವಿಧ್ಯ, ಖನಿಜ ಸಂಪನ್ಮೂಲ, ಕಡಲ ಜೀವಶಾಸ್ತ್ರದ ವಸ್ತು ಪ್ರದರ್ಶಿನಿ ಸ್ಥಾಪಿಸಲು ಯೋಜಿಸಲಾಗಿದೆ ಎಂದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಕೃತಕ ಬುದ್ಧಿಮತ್ತೆಯೊಂದಿಗೆ ಸಮನ್ವಯ ಸಾಧಿಸುವುದೊಂದೇ ಮಾರ್ಗ ಎಂದು ಬೆಂಗಳೂರು ವಿಶ್ವವಿದ್ಯಾಲಯದ ವಿಶ್ರಾಂತ ಉಪಕುಲಪತಿ ಪ್ರೊಫೆಸರ್ KR ವೇಣುಗೋಪಾಲ ಪ್ರತಿಪಾದಿಸಿದ್ದಾರೆ. ಬೆಂಗಳೂರು ನಗರ ಡಾ ಮನಮೋಹನ್ ಸಿಂಗ್ ವಿಶ್ವವಿದ್ಯಾಲಯ, ಮೌಂಟ್ ಕಾರ್ಮೆಲ್ ಡೀಮ್ಡ್ ವಿಶ್ವವಿದ್ಯಾಲಯ ಹಾಗೂ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಬಿಸಿನೆಸ್ ಸ್ಟಡೀಸ್ ಸಹಯೋಗದಲ್ಲಿ ಸೆಂಟ್ರಲ್ ಕಾಲೇಜಿನ ಜ್ಞಾನಜ್ಯೋತಿ ಸಭಾಂಗಣದಲ್ಲಿ ಆಯೋಜಿಸಿದ್ದ AI ಚಾಲಿತ ನಿರ್ವಹಣೆ ಮತ್ತು ಸುಸ್ಥಿರ ವ್ಯಾಪಾರ ಪರಿವರ್ತನೆ ವಿಷಯದ ಅಂತಾರಾಷ್ಟೀಯ ಸಮ್ಮೇಳನದಲ್ಲಿ ಅವರು ದಿಕ್ಸೂಚಿ ಭಾಷಣ ಮಾಡಿದರು. ಕ್ವಾಂಟಮ್ ಕೃತಕ ಬುದ್ಧಿಮತ್ತೆ ಸಂಘರ್ಷದಿಂದ ಸಹಕಾರ ಮತ್ತು ಸಹಭಾಗಿತ್ವದ ಹಂತದಾಟಿ ಇದೀಗ ಸ್ಪರ್ಧೆಯ ಘಟ್ಟ ತಲುಪಿದೆ. 2045 ವೇಳೆಗೆ ಮಾನವ ಯಂತ್ರ ಏಕರೂಪತೆಯ ಸನ್ನಿವೇಶ ಸೃಷ್ಟಿಯಾಗಲಿದೆ ಎಂದರು. ರಾಜ್ಯದ 145 ಏತ ನೀರಾವರಿ ಯೋಜನೆಗಳು ದುರಸ್ತಿ ಹಾಗೂ ವಿದ್ಯುತ್ ಬಿಲ್ ಬಾಕಿ ಹಿನ್ನೆಲೆ ಸ್ಥಗಿತಗೊಂಡಿವೆ ಎಂದು ಹಾವೇರಿ ಗದಗ್ ಲೋಕಸಭಾ ಕ್ಷೇತ್ರದ ಸಂಸದ ಬಸವರಾಜ ಬೊಮ್ಮಾಯಿ ಆರೋಪಿಸಿದ್ದಾರೆ. ಗದಗ್ ನಗರದ ಹಿರೇಹಂದಿಗೋಳ ರಸ್ತೆಯ ಗಂಗಿಮಡಿ ಗ್ರಾಮದ ರೈತರ ಹೊಲಗಳಿಗೆ ತೆರಳಿ ಬರ ಪರಿಶೀಲಿಸಿ ಅವರು ಮಾತನಾಡಿದರು. ಬೆಳೆಗಳು ಒಣಗುತ್ತಿವೆ, ರಾಜ್ಯಾದ್ಯಂತ ಬರ ಆವರಿಸಿದೆ, ಅನೇಕ ಕಡೆ ರೈತರು ಬಿತ್ತನೆಯನ್ನೇ ಕೈಗೊಂಡಿಲ್ಲ, ಬಿತ್ತನೆ ಮಾಡಿದ ಬೆಳೆಗಳು ಸಂಪೂರ್ಣ ಹಾಳಾಗಿವೆ, ಇನ್ನೂವರೆಗೂ ಪ್ರಾಥಮಿಕ ಸಮೀಕ್ಷೆಯನ್ನು ನಿಗದಿತ ಮಾನದಂಡಗಳಡಿ ರಾಜ್ಯ ಸರ್ಕಾರ ಆರಂಭಿಸಿಲ್ಲ, ರೈತರ ಹಿತ ಕಾಯಲು ರಾಜ್ಯ ಸರ್ಕಾರ ಕೂಡಲೇ ಮುಂದಾಗಬೇಕು ಎಂದು ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿ ಆಗ್ರಹಿಸಿದರು. ರಾಜ್ಯದ ರೈಲ್ವೆ ಯೋಜನೆಗಳಿಗೆ ತಮ್ಮ ಕೃಷಿ ಭೂಮಿ ನೀಡುವ ರೈತರಿಗೆ ನಿಯಮಾನುಸಾರ ಗರಿಷ್ಠ ಪರಿಹಾರ ನೀಡಿ ಹಿತ ಕಾಯುವಂತೆ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಸಂಸದ ಗೋವಿಂದ ಕಾರಜೋಳ ಸಂಬಂಧಿತ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ತುಮಕೂರು ಚಿತ್ರದುರ್ಗ ದಾವಣಗೆರೆ ನೇರ ರೈಲ್ವೆ ಮಾರ್ಗ ಹಾಗೂ ಚಿಕ್ಕಜಾಜೂರು ಬಳ್ಳಾರಿ ದ್ವಿಮಾರ್ಗ ಯೋಜನೆಯ ಪ್ರಗತಿ ಪರಿಶೀಲಿಸಿ ಅವರು ಮಾತನಾಡಿದರು. ಜಿಲ್ಲಾಧಿಕಾರಿ ಟಿ ವೆಂಕಟೇಶ್ ಮಾಹಿತಿ ನೀಡಿ, ಜಿಲ್ಲೆಯ ರೈಲ್ವೆ ಮಾರ್ಗ ಯೋಜನೆಗೆ ಅಗತ್ಯವಿರುವ 1405 ಎಕರೆ ಭೂಮಿ ಪೈಕಿ 1211 ಎಕರೆ ಭೂಮಿಯನ್ನು ರೈಲ್ವೆ ಇಲಾಖೆಗೆ ಹಸ್ತಾಂತರಿಸಲಾಗಿದೆ ಎಂದರು. ರಾಷ್ಟೀಯ ಕೃಷಿ ಹಾಗೂ ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ನಬಾರ್ಡ್ ಬಾಗಲಕೋಟೆ ಹಾಗೂ ಬೆಳಗಾವಿ ಜಿಲ್ಲೆಯಲ್ಲಿ ಬಯೋಗ್ಯಾಸ್ ಘಟಕ, ಕಲಬುರಗಿ ಮತ್ತು ರಾಯಚೂರು ಜಿಲ್ಲೆಯಲ್ಲಿ ಸೌರ ಮತ್ತು ಪವನ ವಿದ್ಯುತ್ ಯೋಜನೆಗಳಿಗೆ ಆದ್ಯತೆ ನೀಡಿದೆ ಎಂದು ನಬಾರ್ಡ್ ಮುಖ್ಯ ಪ್ರಧಾನ ವ್ಯವಸ್ಥಾಪಕ ಡಾ ಸುರೇಂದ್ರ ಬಾಬು ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ನಬಾರ್ಡ್ ಪ್ರಾದೇಶಿಕ ಕಚೇರಿಯಲ್ಲಿ 45ನೇ ಸಂಸ್ಥಾಪನಾ ದಿನಾಚರಣೆಯಲ್ಲಿ ಅವರು ಮಾತನಾಡಿದರು. ರಾಜ್ಯದ 6300 ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳನ್ನು ಡಿಜಿಟಲೀಕರಿಸಿ ದಕ್ಷತೆ ಹೆಚ್ಚಿಸಲಾಗುತ್ತಿದೆ ಎಂದರು. ಬೀದರ್ ಜಿಲ್ಲೆಯಾದ್ಯಂತ ಗ್ರಾಮೀಣ ಕೂಲಿ ಕಾರ್ಮಿಕರಿಗೆ ವಿಕಸಿತ ಭಾರತ ಜಿ ರಾಮ್ಜಿ ಯೋಜನೆಯಡಿ ಸ್ಥಳೀಯ ಮಟ್ಟದಲ್ಲಿ ಉದ್ಯೋಗಾವಕಾಶ ಒದಗಿಸಲಾಗಿದ್ದು, ಉದ್ಯೋಗಕ್ಕಾಗಿ ನಗರ ಪ್ರದೇಶಗಳಿಗೆ ವಲಸೆ ಹೋಗದಂತೆ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಕೋರಿದ್ದಾರೆ. ಜಿಲ್ಲೆಯಲ್ಲಿ ಬರಗಾಲ ತಲೆದೋರಿರುವ ಹಿನ್ನೆಲೆ ಆಯಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮೂಲಸೌಕರ್ಯ ಅಭಿವೃದ್ಧಿಗೆ ಆದ್ಯತೆ ನೀಡಿ 500,000 ರೂಪಾಯಿವರೆಗಿನ ವೈಯಕ್ತಿಕ ಕಾಮಗಾರಿ ಕೈಗೊಳ್ಳಲು ಪ್ರಾವಧಾನ ಕಲ್ಪಿಸಲಾಗಿದೆ. ಆಸಕ್ತರು ತಮ್ಮ ಗ್ರಾಮ ಪಂಚಾಯಿತಿಗೆ ತೆರಳಿ ಪ್ರಸ್ತಾವ ಸಲ್ಲಿಸಬಹುದು ಎಂದರು. ರಾಜ್ಯದ ವಿವಿಧ

0: ಇಲಾಖೆಗಳ 72,000 ಹುದ್ದೆಗಳ ಭರ್ತಿ ಪ್ರಕ್ರಿಯೆ ಪ್ರಗತಿಯಲ್ಲಿದೆ. ನೇಮಕಾತಿಯಲ್ಲಿ ಕ್ರೀಡಾಪಟುಗಳಿಗೆ ಆದ್ಯತೆ ನೀಡಲಾಗುವುದು ಎಂದು ಕ್ರೀಡಾ ಖಾತೆ ಸಚಿವ ಡಾ ಜಿ ಪರಮೇಶ್ವರ್ ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಎಲ್ಲ ಸರ್ಕಾರಿ ಉದ್ಯೋಗಗಳಲ್ಲಿ 2% ಹುದ್ದೆಗಳನ್ನು ಕ್ರೀಡಾಪಟುಗಳಿಗೆ ಮೀಸಲಿಡಲು ಸಚಿವ ಸಂಪುಟ ನಿರ್ಣಯಿಸಿದೆ. ಈಗಾಗಲೇ ಕರಡು ಅಧಿಸೂಚನೆ ಹೊರಡಿಸಲಾಗಿದೆ. ಸಾರ್ವಜನಿಕರು ಮತ್ತು ಕ್ರೀಡಾಪಟುಗಳ ಸಲಹೆಗಳನ್ನು ಪರಿಶೀಲಿಸಿ ಅಂತಿಮ ತೀರ್ಮಾನ ಕೈಗೊಳ್ಳುವುದಾಗಿ ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಧಾರವಾಡ ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಘಟಿಕೋತ್ಸವ ಇಂದು. ಸುಧಾಮೂರ್ತಿ ಅವರಿಗೆ ಗೌರವ ಡಾಕ್ಟರೇಟ್. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ. ಧಾರವಾಡ ಜಿಲ್ಲೆಯಲ್ಲಿ 46.67% ಅರ್ಜಿಗಳ ಗಣಕೀಕರಣ. ದುರಸ್ತಿ ಹಾಗೂ ವಿದ್ಯುತ್ ಬಿಲ್ ಬಾಕಿ ಹಿನ್ನೆಲೆ ರಾಜ್ಯದ 145 ಏತ ನೀರಾವರಿ ಯೋಜನೆಗಳು ಸ್ಥಗಿತ. ಸಂಸದ ಬಸವರಾಜ ಬೊಮ್ಮಾಯಿ ಕಳವಳ. ರಾಜ್ಯದ ರೈಲ್ವೆ ಯೋಜನೆಗಳಿಗೆ ಕೃಷಿ ಭೂಮಿ ನೀಡುವ ರೈತರ ಹಿತ ಕಾಯುವಂತೆ ಚಿತ್ರದುರ್ಗ ಸಂಸದ ಗೋವಿಂದ ಕಾರಜೋಳ ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಆಕಾಶವಾಣಿ ವಿಜಯಪುರ ಕೇಂದ್ರ. ಈಗ ಕೇಳಿ ಭಾವಗೀತೆಗಳು. ಮೊದಲಿಗೆ ಕೇಳಿ ಎನ್ ಗಾಯತ್ರಿ ಹಾಗೂ ಶಿ ವಿಶ್ವನಾಥ್ ಅವರ ಧ್ವನಿಯಲ್ಲಿ.

0: ಇದುವರೆಗೆ ಭಾವಗೀತೆಗಳನ್ನು ಕೇಳಿದರೆ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ 7:30 ಆಗುತ್ತಿದೆ.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ ಎಸ್ಐಆರ್ 2026 ಕರ್ನಾಟಕದಲ್ಲಿ ನಡೆಸಲಾಗುತ್ತಿದ್ದು, ಜುಲೈ 29 ಬಿಎಲ್ಒಗಳು ತಮ್ಮ ಮನೆ ಬಾಗಿಲಿಗೆ ಬಂದು ಗಣತಿ ನಮೂನೆಯನ್ನು ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡಲಿದ್ದಾರೆ. 2002 ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರು ಇದ್ದರೆ ಅದನ್ನು ಒದಗಿಸಿ, ಇಲ್ಲದಿದ್ದಲ್ಲಿ ತಮ್ಮ ಕುಟುಂಬದ ಸದಸ್ಯರ ಮಾಹಿತಿ ನೀಡಿ ಸಹಕರಿಸಿ. ಇಸಿಐ ನೆಟ್ ಆಪ್ನಲ್ಲಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು. ಇದು ಕರ್ನಾಟಕದ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.
0: ಸ್ನೇಹಿತರೆ, ಇಂದು ಸಾಯಂಕಾಲ 5:30 ಜ್ಞಾನವಾಣಿ ರಸಪ್ರಶ್ನೆ ಕಾರ್ಯಕ್ರಮ, ನೇರ ಫೋನಿ ಕಾರ್ಯಕ್ರಮ.

0: ఏ పుట్టు
1: అలా ఈ లోడీలు ఏం తింది నోడు నేనుగాకి
0: యా పుట్టు నన్ను కూడా మాతాడుదులు అని
2: ಹೊಸ
1: ಫ್ರಾಕು ಕೇಕು ಎಲ್ಲ ತಂದಿ ನೋಡಿಲ್ಲ
2: ನೀ ತಂದಿದ್ದೇನು ಬೇಡ
1: ಯಾಕೆ ಅಷ್ಟೊಂದು ಬೇಸರ ನನ್ ಮೇಲೆ
2: ಕೈ ಬಾಯಿ ಎಲ್ಲ ಅಂಗಿ ಸತಕ್ ಚುಟ್ಟ ವಾಸಿನೆ
1: ಏ ರಾಣಿ
2: ಬಿಡು ನನ್ ಕೈ ಬಿಡು ದೂರ ಸರಿ ಮನೆ ತುಂಬಾ ಚುಟ್ಟ ವಾಸಿನ ಸಾಕಾಗ ಹೋಗು ನೋಡಲ್ಲ ಪಪ್ಪು ಸೈತ ಮೊದ್ಲೋಗಿ ಕೈಯಾಗಿನ ಚುಟ್ಟನ್ನ
1: ಆಯ್ತು ಆಯ್ತು ಇವತ್ತು ನನ್ ಕಣ್ ತೆರಿತು ಪುಟ್ಟ ಇವತ್ತು ನನ್ ಕಣ್ ತೆರಿತು
2: ನನ್ ಶಾನೇ ಪಾಂಗ್ ಬಜನ

ಸ್ನೇಹಿತರೆ, ಇಂದು ಸಾಯಂಕಾಲ ನಮ್ಮ ನಿಲಯದಿಂದ 5:30 ಜ್ಞಾನವಾಣಿ ರಸಪ್ರಶ್ನೆ ಕಾರ್ಯಕ್ರಮ ನೇರ ಫೋನಿನ ಕಾರ್ಯಕ್ರಮ ಕೇಳಿ ನಮ್ಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ 5:30. ಆಕಾಶವಾಣಿ ವಿಜಯಪುರ ಕೇಂದ್ರ, ಸಮಯ 7:34 ಆಗುತ್ತಲಿದೆ. ಇನ್ನು ಮುಂದೆ ವಾಣಿಜ್ಯ ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆ ಬೆಂಗಳೂರು ಕೇಂದ್ರದಿಂದ.

0: ಪರಿ ಪರಿ ಪರಿ, ನಿನ್ ಹತ್ರ ಒಂದ್ ವಿಷಯ ಹೇಳ್ಬೇಕು.
1: ಯಾಕೆ ಚಂದು ಇಷ್ಟೊಂದು ಗಾಬರಿ ಆಗಿದ್ಯಾ?
0: ನನ್ಗೆ ಯಾವ್ದೋ ಪಾರ್ಸೆಲ್ ಬಂದಿದೆ, ಡೆಲಿವರಿ ಬಾಯ್ಗೆ ಅಡ್ರೆಸ್ ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ಈ ನಂಬರ್ಗೆ ಕಾಲ್ ಮಾಡಿ ಲೊಕೇಶನ್ ಹೇಳಿ ಅಂತ ಯಾವ್ದೋ ನಂಬರ್ ಇಂದ ಕಾಲ್ ಬಂತು. ನಾನು ನಮ್ಮನೆಯವರೇ ಏನೋ ಆರ್ಡರ್ ಮಾಡಿದ್ದಾರೆ ಅಂತ ಕಾಲ್ ಮಾಡಿದೆ. ತಕ್ಷಣ ನನ್ನ ಫೋನ್ ಹ್ಯಾಕ್ ಆಗೋಯ್ತು. ಏನು

0: ಮಾಡ್ತಾ ಇಲ್ಲ, ಬರೀ ಓಟಿಪಿಗಳು ಬರ್ತಾ ಇದೆ. ಯಾರ್ಯಾರೋ ಓಟಿಪಿ ಹೇಳಿ ಅಂತ ಕಾಲ್ ಮಾಡ್ತಾ ಇದಾರೆ. ಭಯ ಆಗ್ತಾ ಇದೆ ಕಣೆ.
1: ಭಯ ಪಡ್ಬೇಡ ಚಂದು, ಸೈಬರ್ ಕ್ರೈಮ್ಗೆ ಈಗ್ಲೇ ದೂರು ಕೊಟ್ಟು ನಿನ್ನ ನಂಬರ್ ನ ಬ್ಲಾಕ್ ಮಾಡಿಸು. ಹಾಗೆ ಬ್ಯಾಂಕ್ ಅಲ್ಲಿ ಕೂಡ ನಿನ್ನ ಎಲ್ಲಾ ಅಕೌಂಟ್ಸ್ ಬ್ಲಾಕ್ ಮಾಡು. ಯಾವ ಕಾಲು ತಗೋಬೇಡ, ಓಟಿಪಿ ಅಂತೂ ಮೊದ್ಲು ಹೇಳಕ್ ಹೋಗ್ಬೇಡ ಯಾರ್ಗೂನು.
2: ಸೈಬರ್ ಮೋಸದ ಜಾಲಗಳ ಬಗ್ಗೆ ಎಚ್ಚರದಿಂದಿರಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಅಮೃತ್ ಭಾರತ್ ನಿಲ್ದಾಣ ಯೋಜನೆ, ಪ್ರಧಾನಿ ನರೇಂದ್ರ ಮೋದಿ ಅವರಿಂದ 75 ಪುನರಾಭಿವೃದ್ಧಿತ ರೈಲ್ವೆ ನಿಲ್ದಾಣಗಳ ಲೋಕಾರ್ಪಣೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಜುಮಾಗಜ್ ಬಿಎಸ್ಎಫ್ ನೆಲೆಗೆ ಭೇಟಿ, ಪ್ರಮುಖ ಯೋಜನೆಗಳ ಉದ್ಘಾಟನೆ. 3 ದಿನಗಳ ಅಂತಾರಾಷ್ಟೀಯ ವಿಚಾರ ಸಂಕಿರಣ ಸೌಶ್ರುತಂ 2026 ನವದೆಹಲಿಯಲ್ಲಿ ಸಂಪನ್ನ. ಪಾಕಿಸ್ತಾನ ಆಕ್ರಮಿತ ಜಮ್ಮು ಕಾಶ್ಮೀರದಲ್ಲಿ ಹಿಂಸಾಚಾರ, ವಿಶ್ವಸಂಸ್ಥೆ ಕಳವಳ, ನಿಷ್ಪಕ್ಷಪಾತ ತನಿಖೆಗೆ ಆಗ್ರಹ. ಜಪಾನ್ ಓಪನ್ ಬ್ಯಾಡ್ಮಿಂಟನ್ ಸೆಮಿಫೈನಲ್ನಿಂದು ಭಾರತದ ಪಿವಿ ಸಿಂಧು ಕಣದಲ್ಲಿ. ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಿನ್ನೆ ಸಂಜೆ ಪಂಜಾಬ್ನ ಜಲಂಧರ್ನಿಂದ ವರ್ಚುವಲ್ ಮೂಲಕ ದೇಶದ 20 ರಾಜ್ಯಗಳ 75 ಪುನರಾಭಿವೃದ್ದಿಗೊಳಿಸಲಾಗಿರುವಂತಹ ರೈಲ್ವೆ ನಿಲ್ದಾಣಗಳನ್ನು ಲೋಕಾರ್ಪಣೆಗೊಳಿಸಿದರು. ವಿಶ್ವದ ಅತಿದೊಡ್ಡ ನಿಲ್ದಾಣ ಪುನರಾಭಿವೃದ್ದಿ ಯೋಜನೆಗಳಲ್ಲಿ ಒಂದಾದಂತಹ ಅಮೃತ್ ಭಾರತ್ ನಿಲ್ದಾಣ ಯೋಜನೆಯ ಅಡಿಯಲ್ಲಿ ಈ ನಿಲ್ದಾಣಗಳನ್ನು ಆಧುನೀಕರಣಗೊಳಿಸಲಾಗಿದೆ. ಸುಮಾರು 1,570 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ನಿಲ್ದಾಣಗಳನ್ನು ಪ್ರಯಾಣಿಕ ಸ್ನೇಹಿ ಮತ್ತು ಅತ್ಯಾಧುನಿಕ ಸೌಲಭ್ಯಗಳ ಜೊತೆಗೆ ಮರು ರೂಪಿಸಲಾಗಿದೆ. ಪರಂಪರೆಯೊಂದಿಗೆ ಅಭಿವೃದ್ದಿ ಎಂಬ ಪರಿಕಲ್ಪನೆಯೊಂದಿಗೆ ಈ ನಿಲ್ದಾಣಗಳನ್ನು ಅಭಿವೃದ್ದಿಪಡಿಸಲಾಗಿದ್ದು, ಇವುಗಳಲ್ಲಿ ಸ್ಥಳೀಯ ಸಂಸ್ಕೃತಿ, ಪರಂಪರೆ ಮತ್ತು ವಾಸ್ತುಶಿಲ್ಪದ ಸೊಗಡನ್ನು ಉಳಿಸಿಕೊಳ್ಳಲಾಗಿದೆ. ಇದೇ ಸಂದರ್ಭದಲ್ಲಿ ಪ್ರಧಾನಿ ಪಂಜಾಬ್, ಹರಿಯಾಣ ಮತ್ತು ಹಿಮಾಚಲ ಪ್ರದೇಶಗಳ ನಡುವಿನ ಸಂಪರ್ಕವನ್ನು ಸುಧಾರಿಸುವ ಕರ್ತೋಲಿ ಅಂಬಾಲಾ ರೈಲು ಸೇವೆಗೆ ಚಾಲನೆ ನೀಡಿದ್ದರು. ಇದರ ಜೊತೆಗೆ ದೇಶದ 2 ಪ್ರಮುಖ ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ಕೇಂದ್ರಗಳಾದಂತಹ ಅಮೃತಸರ ಮತ್ತು ವಾರಾಣಸಿ ನಡುವೆ ನೇರ ಸಂಪರ್ಕ ಕಲ್ಪಿಸುವ ಸಂತ ರವಿದಾಸ್ ಎಕ್ಸ್ಪ್ರೆಸ್ ರೈಲಿಗೂ ಪ್ರಧಾನಿ ಹಸಿರು ನಿಶಾನೆ ತೋರಿದರು. ನಿನ್ನೆ ಜಲಂಧರ್ನಲ್ಲಿ ಅವರು ಒಟ್ಟು 5,470 ಕೋಟಿಗೂ ಅಧಿಕ ಮೌಲ್ಯದ ರೈಲು ಮತ್ತು ರಸ್ತೆ ಮೂಲಸೌಕರ್ಯ ಯೋಜನೆಗೆ ಚಾಲನೆ ನೀಡಿದರು. 3 ದಿನಗಳ ಪಶ್ಚಿಮ ಬಂಗಾಳ ಪ್ರವಾಸದಲ್ಲಿರುವಂತಹ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಇಂದು ಭಾರತ ಬಾಂಗ್ಲಾದೇಶ ಗಡಿಯ ಸಮೀಪವಿರುವಂತಹ ಜುಮಾಗಚ್ನಲ್ಲಿರುವಂತಹ ಬಿಎಸ್ಎಫ್ನ 18ನೇ ಬೆಟಾಲಿಯನ್ ಗಡಿ ಔಟ್ಪೋಸ್ಟ್ಗೆ ಭೇಟಿ ನೀಡಲಿದ್ದಾರೆ. ಗೃಹ ಸಚಿವರು ಬಿಎಸ್ಎಫ್ ಯೋಧರೊಂದಿಗೆ ಸಂವಾದ ನಡೆಸಲಿದ್ದು, ಪ್ರಹರಿ ಸಮ್ಮೇಳನವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಇದೇ ವೇಳೆ ಅವರು ಗಿಡ ನೆಡುವ ಅಭಿಯಾನದಲ್ಲಿ ಪಾಲ್ಗೊಳ್ಳಲಿದ್ದು, ಬಿಎಸ್ಎಫ್ಗೆ ಸಂಬಂಧಪಟ್ಟಂತಹ ಹಲವು ಅಭಿವೃದ್ದಿ ಯೋಜನೆಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ನೆರವೇರಿಸಲಿದ್ದಾರೆ. ನಿನ್ನೆ ರಾತ್ರಿ ಸಿಲಿಗುರಿಯ ಬಾಲ್ಗೋದ್ರಾ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ ಅವರನ್ನು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಸ್ವಾಗತಿಸಿದರು. ಇಂದು ಮಧ್ಯಾಹ್ನ ಗೃಹ ಸಚಿವರು ಸಿಲಿಗುರಿಯಲ್ಲಿ ಉನ್ನತ ಮಟ್ಟದ ಸಭೆಯ ಅಧ್ಯಕ್ಷತೆಯನ್ನು ವಹಿಸಲಿದ್ದು, ರಾಜ್ಯದ ಗಡಿ ನಿರ್ವಹಣೆ ಮತ್ತು ಭದ್ರತೆಗೆ ಸಂಬಂಧಿಸಿದ ವಿಷಯಗಳ ಪರಾಮರ್ಶೆಯನ್ನು ನಡೆಸಲಿದ್ದಾರೆ. ಇದರ ಜೊತೆಗೆ 3 ಹೊಸ ಕ್ರಿಮಿನಲ್ ಕಾನೂನುಗಳ ಅನುಷ್ಠಾನದ ಪ್ರಗತಿ ಮತ್ತು ಜನನ ಮತ್ತು ಮರಣ ನೋಂದಣಿಗೆ ಸಂಬಂಧಿಸಿದ ವಿಷಯಗಳ ಕುರಿತು ಪ್ರತ್ಯೇಕ ಸಭೆ ನಡೆಸಲಿದ್ದಾರೆ. ಸಚಿವರು ಇಂದು ಸಂಜೆ ಕೋಲ್ಕತ್ತಾಗೆ ತೆರಳಲಿದ್ದಾರೆ. ನಾಳೆ ಗೃಹ ಸಚಿವರು ಪಶ್ಚಿಮ ಬಂಗಾಳದ ಕಾನೂನು ಮತ್ತು ಸುವ್ಯವಸ್ಥೆ ಪರಿಸ್ಥಿತಿ ಕುರಿತು ಪ್ರಮುಖ ಸಭೆಯ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ನಂತರ ಕೋಲ್ಕತ್ತಾದ ರಾಷ್ಟೀಯ ಗ್ರಂಥಾಲಯದಲ್ಲಿ ನೂತನವಾಗಿ ನಿರ್ಮಿಸಲಾದಂತಹ ವರ್ಲ್ಡ್ ಮ್ಯೂಸಿಯಂ ಅನ್ನು ಉದ್ಘಾಟಿಸಲಿರುವ ಅವರು, ಅಮೂಲ್ ಬೆಂಗಾಲ್ ಡೈರಿಯ ಹೊಸ ಮೊಸರು ಉತ್ಪಾದನಾ ಘಟಕಕ್ಕೆ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಅಖಿಲ ಭಾರತ ಆಯುರ್ವೇದ ಸಂಸ್ಥೆ ಎಐಐಎ ನವದೆಹಲಿಯಲ್ಲಿ ಹಮ್ಮಿಕೊಂಡಿದ್ದಂತಹ 3 ದಿನಗಳ ಅಂತಾರಾಷ್ಟೀಯ ವಿಚಾರ ಸಂಕಿರಣ ಸೌಶ್ರುತಂ 2026 ನಿನ್ನೆ ಯಶಸ್ವಿಯಾಗಿ ಸಂಪನ್ನಗೊಂಡಿದೆ. ಈ ಸಮಾವೇಶದಲ್ಲಿ ಭಾರತ, ಥೈಲ್ಯಾಂಡ್, ಇಸ್ರೇಲ್, ಆಸ್ಟ್ರಿಯಾ, ಬ್ರಿಟನ್, ಶ್ರೀಲಂಕಾ ಮತ್ತು ಇಂಡೋನೇಷ್ಯಾ ಸೇರಿದಂತೆ ಹಲವು ರಾಷ್ಟಗಳ ಶಿಕ್ಷಣ ತಜ್ಞರು, ಶಸ್ತ್ರಚಿಕಿತ್ಸಕರು ಮತ್ತು ಆರೋಗ್ಯ ತಜ್ಞರು ಭಾಗಿಯಾಗಿದ್ದರು. ಶಸ್ತ್ರಚಿಕಿತ್ಸೆ ಮತ್ತು ಆರೋಗ್ಯ ರಕ್ಷಣೆಯ ವಿವಿಧ ಕ್ಷೇತ್ರಗಳಲ್ಲಿನ ತಮ್ಮ ಅನುಭವ ಮತ್ತು ಪರಿಣಿತಿಯನ್ನು ತಜ್ಞರು ಇಲ್ಲಿ ಹಂಚಿಕೊಂಡಿದ್ದಾರೆ ಎಂದು ಆಯುಷ್ ಸಚಿವಾಲಯ ತಿಳಿಸಿದೆ. ಇದೇ ಸಂದರ್ಭದಲ್ಲಿ ಸಂಶೋಧನೆ ಮತ್ತು ನಾವೀನ್ಯತೆಯಲ್ಲಿ ಜಂಟಿ ಸಹಕಾರ ಬಲಪಡಿಸುವ ನಿಟ್ಟನಲ್ಲಿ ಎಐಐಎ ಸಂಸ್ಥೆ ಐಐಟಿ ದೆಹಲಿ ಜೊತೆಗಿನ ತನ್ನ ಒಪ್ಪಂದವನ್ನು ಮುಂದಿನ 5 ವರ್ಷಗಳ ಅವಧಿಗೆ ನವೀಕರಿಸಿದೆ. ಸಾಂಪ್ರದಾಯಿಕ ಜ್ಞಾನವನ್ನು ಆಧುನಿಕ ವಿಜ್ಞಾನದ ಜೊತೆಗೆ ಸಂಯೋಜಿಸುವ ನಿಟ್ಟನಲ್ಲಿ ಸೌಶ್ರುತಂ 2026 ಒಂದು ಮಹತ್ವದ ಹೆಜ್ಜೆಯಾಗಿದೆ ಎಂದು ಸಚಿವಾಲಯ ತಿಳಿಸಿದೆ.

0: ಮುಂಬೈ ಅಹಮದಾಬಾದ್ ಹೈಸ್ಪೀಡು ರೈಲು ಯೋಜನೆಗೆ ಸಂಬಂಧಪಟ್ಟಂತಹ ಭಾರತ ಮತ್ತು ಜಪಾನ್ ನಡುವಿನ ಚರ್ಚೆಗಳು ಉತ್ತಮವಾಗಿ ಸಾಗಿವೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣದೀಪ್ ಜೈಸ್ವಾಲ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಪಾನ್ ಈ 20 ರೈಲು ಸರಣಿಯನ್ನು ಭಾರತಕ್ಕೆ ಒದಗಿಸಲಿದೆ. ಆದರೆ ಈ ರೈಲು ಇನ್ನೂ ಅಭಿವೃದ್ದಿಯ ಹಂತದಲ್ಲಿ ಇರುವುದರಿಂದ 2030 ಅವಧಿಯಲ್ಲಿ ಮಾತ್ರ ಲಭ್ಯವಾಗಲಿದೆ ಎಂದು ತಿಳಿಸಿದ್ದಾರೆ. ಹೈಸ್ಪೀಡ್ ರೈಲು ಯೋಜನೆಯ ಕಾಮಗಾರಿ ವೇಗವಾಗಿ ಸಾಗುತ್ತಿದ್ದು, ಮೊದಲ ಹಂತದ ಕಾರ್ಯಾಚರಣೆ 2027 ಆರಂಭವಾಗಲಿದೆ. ಉಭಯ ದೇಶಗಳು ಆರಂಭಿಕ ಹಂತದಲ್ಲಿ ಭಾರತೀಯ ಹೈಸ್ಪೀಡ್ ರೈಲಿನೊಂದಿಗೆ ಸೇವೆ ಆರಂಭಿಸಲು ಒಪ್ಪಿಕೊಂಡಿವೆ ಎಂದು ಹೇಳಿದ್ದಾರೆ. ಚಾಬಹಾರ್ ಬಂದರು ಕುರಿತು ಪ್ರತಿಕ್ರಿಯಿಸಿದ ರಣಧೀರ್ ಜೈಸ್ವಾಲ್, ಅಮೆರಿಕ ನೀಡಿದ ವಿನಾಯಿತಿ ಅವಧಿ ಕೆಲವು ಸಮಯದ ಹಿಂದೆ ಅಂತ್ಯಗೊಂಡಿದೆ. ಈ ವಿಷಯವನ್ನು ಮುಂದಕ್ಕೆ ಕೊಂಡೊಯ್ಯುವ ಕುರಿತು ಸಂಬಂಧಪಟ್ಟ ಎಲ್ಲಾ ಪಕ್ಷಗಳೊಂದಿಗೆ ಸಚಿವಾಲಯ ಚರ್ಚೆ ನಡೆಸುತ್ತಿದೆ ಎಂದು ತಿಳಿಸಿದ್ದಾರೆ. ಚಾಬಹಾರ್ ಬಂದರಿನ ಮೇಲೆ ನಡೆದುದಾಗಿ ವರದಿಯಾಗಿರುವಂತಹ ದಾಳಿಯಿಂದ ಟರ್ಮಿನಲ್ಗೆ ಯಾವುದೇ ಹಾನಿಯಾಗಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪಾಕಿಸ್ತಾನ ಆಕ್ರಮಿತ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಚುನಾವಣೆಗೂ ಮುನ್ನ ನಡೆಯುತ್ತಿರುವಂತಹ ಸರಣಿ ಹಿಂಸಾಚಾರದ ಕುರಿತು ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಹೈಕಮಿಷನರ್ ಓಲ್ಕರ್ ಟರ್ಕ್ ತೀವ್ರ ಕಳವಳ ವ್ಯಕ್ತಪಡಿಸಿದ್ದಾರೆ. ಪ್ರತಿಭಟನಾಕಾರರು ಮತ್ತು ಭದ್ರತಾ ಸಿಬ್ಬಂದಿಯ ಸಾವುಗಳ ಕುರಿತು ನಿಷ್ಪಕ್ಷಪಾತ ತನಿಖೆ ನಡೆಸುವಂತೆ ಅವರು ಪಾಕಿಸ್ತಾನಕ್ಕೆ ಆಗ್ರಹಿಸಿದ್ದಾರೆ. ಪ್ರತಿಭಟನೆಯ ಮುಂಚೂಣಿಯಲ್ಲಿರುವಂತಹ ಜಮ್ಮು ಕಾಶ್ಮೀರ ಜಾಯಿಂಟ್ ಅವಾಮಿ ಆಕ್ಷನ್ ಕಮಿಟಿ ಸಂಘಟನೆಯನ್ನು ಭಯೋತ್ಪಾದನಾ ನಿರೋಧಕ ಕಾಯ್ದೆಯಡಿ ನಿಷೇಧಿಸಿ ಅದರ ನಾಯಕರನ್ನು ಬಂಧಿಸಿರುವ ಪಾಕಿಸ್ತಾನದ ಕ್ರಮವನ್ನು ವಿಶ್ವಸಂಸ್ಥೆ ಟೀಕಿಸಿದೆ. ನಾಗರಿಕ ಚಳವಳಿಯನ್ನು ಹತ್ತಿಕ್ಕುವುದು ಮತ್ತು ಸಾರ್ವಜನಿಕ ಸಭೆ ಹಾಗೂ ಅಂತರ್ಜಾಲ ಸಂಪರ್ಕದ ಮೇಲೆ ನಿರ್ಬಂಧ ಹೇರುವುದು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಉಲ್ಲಂಘನೆಯಾಗಿದೆ ಎಂದು ಎಚ್ಚರಿಸಿರುವ ಓಲ್ಕರ್ ಟರ್ಕ್ ತಕ್ಷಣವೇ ಅಂತರ್ಜಾಲ ಮರುಸ್ಥಾಪಿಸುವಂತೆ ಮತ್ತು ಬಂಧಿತರಿಗೆ ಕಾನೂನು ನೆರವು ನೀಡುವಂತೆ ಒತ್ತಾಯಿಸಿದ್ದಾರೆ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಎಸ್ಟೋನಿಯಾದ ವಿದೇಶಾಂಗ ಸಚಿವ ಮಾರ್ಗತ್ ತಸ್ಕನ್ಕನ ಅವರನ್ನು ಭೇಟಿಯಾಗಿ ವ್ಯಾಪಾರ ಹೂಡಿಕೆ ಡಿಜಿಟಲ್ ಪರಿವರ್ತನೆ ಮತ್ತು ಸೈಬರ್ ಭದ್ರತೆ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರವನ್ನು ಬಲಪಡಿಸುವ ಕುರಿತು ಚರ್ಚೆ ನಡೆಸಿದರು. ಭಾರತ ಐರೋಪ್ಯ ಒಕ್ಕೂಟ ಮುಕ್ತ ವ್ಯಾಪಾರ ಒಪ್ಪಂದದ ಯಶಸ್ವಿಯಾಗಿ ಮುಕ್ತಾಯದ ನಂತರ ಲಭ್ಯವಾಗಲಿರುವಂತಹ ನೂತನ ಅವಕಾಶಗಳ ಕುರಿತು ಉಭಯ ನಾಯಕರು ವಿಚಾರ ವಿನಿಮಯ ಮಾಡಿಕೊಂಡರು. ಭಾರತ ಎಸ್ಟೋನಿಯಾ ಉದ್ಯಮ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಿದ ಸಚಿವ ಪಿಯೂಷ್ ಗೋಯಲ್, ಭಾರತದ ಡಿಜಿಟಲ್ ಸಾಮರ್ಥ್ಯ ಮತ್ತು ಮುಕ್ತ ವ್ಯಾಪಾರ ಒಪ್ಪಂದದ ಚೌಕಟ್ಟು ದ್ವಿಪಕ್ಷೀಯ ಸಂಬಂಧವನ್ನು ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ಯಲಿದೆ ಎಂದು ಹೇಳಿದ್ದಾರೆ. ಭಾರತದಲ್ಲಿನ ಪಾರದರ್ಶಕ ಮತ್ತು ಸ್ಪರ್ಧಾತ್ಮಕ ವಾಣಿಜ್ಯ ಪರಿಸರವನ್ನು ಉಲ್ಲೇಖಿಸಿದ ಅವರು ಭಾರತದಲ್ಲಿ ಹೂಡಿಕೆ ಮಾಡುವಂತೆ ಎಸ್ಟೋನಿಯಾದ ಉದ್ಯಮಿಗಳಿಗೆ ಆಹ್ವಾನ ನೀಡಿದರು. ಡಿಜಿಟಲ್ ಮೂಲಸೌಕರ್ಯ, ಇ ಆಡಳಿತ, ಬಂದರು, ಕೃಷಿ ಹಾಗೂ ರಕ್ಷಣಾ ತಂತ್ರಜ್ಞಾನ ವಲಯಗಳಲ್ಲಿ ಉಭಯ ದೇಶಗಳು ಜಂಟಿಯಾಗಿ ಕಾರ್ಯನಿರ್ವಹಿಸಬಹುದು ಎಂದು ಅವರು ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆಯಲಿರುವ ನಿವೃತ್ತಿ ವೇತನ ವ್ಯಾಜ್ಯಗಳ 2ನೇ ರಾಷ್ಟೀಯ ಕಾರ್ಯಾಗಾರದ ಅಧಿವೇಶನವನ್ನು ಉದ್ದೇಶಿಸಿ ಕೇಂದ್ರ ಸಿಬ್ಬಂದಿ ಸಾರ್ವಜನಿಕ ಕುಂದುಕೊರತೆ ಮತ್ತು ನಿವೃತ್ತಿ ವೇತನ ಸಚಿವಾಲಯದ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ಭಾಷಣ ಮಾಡಲಿದ್ದಾರೆ. ಎಲ್ಲಾ ಪಾಲುದಾರರ ನಡುವೆ ಉತ್ತಮ ಸಮನ್ವಯ ಸಾಧಿಸುವ ಮೂಲಕ ನಿವೃತ್ತಿ ವೇತನ ವ್ಯಾಜ್ಯಗಳ ನಿರ್ವಹಣೆಯನ್ನು ಸುಧಾರಿಸಲು ಸರ್ಕಾರ ಹೊಂದಿರುವ ಬದ್ದತೆಯನ್ನು ಈ ಕಾರ್ಯಾಗಾರ ಪುನರುಚ್ಚರಿಸುತ್ತದೆ ಎಂದು ಸಚಿವಾಲಯ ತಿಳಿಸಿದೆ. ಕೇಂದ್ರ ಸರ್ಕಾರದ ಎಲ್ಲ ಸಚಿವಾಲಯಗಳು ಮತ್ತು ಇಲಾಖೆಗಳ ನೋಡಲ್ ಅಧಿಕಾರಿಗಳು ಮತ್ತು ಕಾನೂನು ಸಲಹೆಗಾರರ ಸಮಿತಿಯು ಈ ಕಾರ್ಯಾಗಾರದಲ್ಲಿ ಭಾಗಿಯಾಗಲಿದೆ. ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಹಾಗೂ ಮಹಾರಾಷ್ಟ್ರ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಇಂದು ಪುಣೆಯಲ್ಲಿ 3 ಪ್ರಮುಖ ರಾಷ್ಟೀಯ ಹೆದ್ದಾರಿ ಯೋಜನೆಗಳಿಗೆ ಜಂಟಿಯಾಗಿ ಭೂಮಿ ಪೂಜೆ ನೆರವೇರಿಸಲಿದ್ದಾರೆ. ಈ ಯೋಜನೆಗಳಲ್ಲಿ ಪುಣೆ ಸಂಭಾಜಿನಗರ ಗ್ರೀನ್ಫೀಲ್ಡ್ ಎಕ್ಸ್ಪ್ರೆಸ್ ವೇಯ ಮೊದಲ ಹಂತವಾಗಿರುವಂತಹ ಖರಾಡಿ ಜಂಕ್ಷನ್ ಮತ್ತು ಶಿರೂರು ಬೈಪಾಸ್ ನಡುವಿನ 53 ಕಿಲೋಮೀಟರ್ ಉದ್ದದ ಷಟ್ಪಥ ರಸ್ತೆ ಹಾಗೂ ಹಟ್ಸ್ಪರ್ ಮತ್ತು ಯಾವತ್ ನಡುವಿನ 30.5 ಕಿಲೋಮೀಟರ್ ರಸ್ತೆ ಮತ್ತು ತಲೆಗಾಂವ್ ಚಾಕನ್ ಶಿಕ್ರಾಪುರ ನಡುವಿನ 54.3 ಕಿಲೋಮೀಟರ್ ರಸ್ತೆ ಅಭಿವೃದ್ದಿ ಕಾಮಗಾರಿಗಳು ಸೇರಿವೆ. ಈ ಯೋಜನೆಗಳು ಪುಣೆ ವಲಯದಲ್ಲಿ ವಾಹನ ದಟ್ಟಣೆಯನ್ನು ಕಡಿಮೆ ಮಾಡುವುದರ ಜೊತೆಗೆ ಕೈಗಾರಿಕಾ ಮತ್ತು ಆರ್ಥಿಕ ಪ್ರಗತಿಗೆ ವೇಗವನ್ನು ನೀಡಲಿವೆ. 2 ಬಾರಿ ಒಲಿಂಪಿಕ್ ಪದಕ ವಿಜೇತೆ ಭಾರತದ ಪಿವಿ ಸಿಂಧು ಇಂದು ಟೋಕಿಯೋದಲ್ಲಿ ನಡೆಯುತ್ತಿರುವಂತಹ ಜಪಾನ್ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯ

0: ಮಹಿಳಾ ಸಿಂಗಲ್ಸ್ ವಿಭಾಗದ ಸೆಮಿಫೈನಲ್ ಪಂದ್ಯದಲ್ಲಿ ಚೀನಾದ ಚೆನ್ ಯುಫೆಯನ್ನ ಎದುರಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಮೃತ್ ಭಾರತ್ ನಿಲ್ದಾಣ ಯೋಜನೆ, ಪ್ರಧಾನಿ ನರೇಂದ್ರ ಮೋದಿ ಅವರಿಂದ 75 ಪುನರಾಭಿವೃದ್ಧಿತ ರೈಲ್ವೆ ನಿಲ್ದಾಣಗಳ ಲೋಕಾರ್ಪಣೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಜುಮಾಗಜ್ ಬಿಎಸ್ಎಫ್ ನೆಲೆಗೆ ಭೇಟಿ, ಪ್ರಮುಖ ಯೋಜನೆಗಳಿಗೆ ಉದ್ಘಾಟನೆ. 3 ದಿನಗಳ ಅಂತಾರಾಷ್ಟೀಯ ವಿಚಾರ ಸಂಕಿರಣ ಸೌಶ್ರುತಂ 2026 ನವದೆಹಲಿಯಲ್ಲಿ ಸಂಪನ್ನ. ಪಾಕಿಸ್ತಾನ ಆಕ್ರಮಿತ ಜಮ್ಮು ಕಾಶ್ಮೀರದಲ್ಲಿ ಹಿಂಸಾಚಾರ, ವಿಶ್ವಸಂಸ್ಥೆ ಕಳವಳ, ನಿಷ್ಪಕ್ಷಪಾತ ತನಿಖೆಗೆ ಆಗ್ರಹ. ಜಪಾನ್ ಓಪನ್ ಬ್ಯಾಡ್ಮಿಂಟನ್ ಸೆಮಿಫೈನಲ್ನಿಂದು ಭಾರತದ ಪಿವಿ ಸಿಂಧು ಕಣದಲ್ಲಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ವಿಜಯಪುರ ಕೇಂದ್ರ, ಸಮಯ 7:45. ಈಗ ಕೇಳಿ ಕನ್ನಡ ಚಿತ್ರಗೀತೆಗಳು. ಮೊದಲಿಗೆ ಕೇಳಿ ಬಜರಂಗಿ ಚಿತ್ರದಿಂದಾದ ಗೀತೆ.

0: ಹತ್ತಿರದಲ್ಲಿ ಮೊಡವೆಯಾ?
1: ಸಾಯಿ ಬಾಲ್.
0: ಕಜ್ಜಿ ಹುಳುಕಡ್ಡಿ?
1: ಸಾಯಿ ಬಾಲ್.
0: ಗುಳ್ಳೆ ಗಜಕರ್ಣ?
1: ಸಾಯಿ ಬಾಲ್.
0: ಕೆಸರು ಹುಣ್ಣ?
2: ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.

ಕೆತ್ತಲೀಗ ಕಗ್ಗತ್ತಲಾಯ್ತು ಗೊತ್ತಾಗದಾಯ್ತೆ ವಿಠಲ ಕೂತಂಥ ನಿನ್ನ ಕೈ ತುತ್ತ ತಿನ್ನು ಹೊತ್ತಾಯ್ತು ಬಾರು ವಿಠಲ ಬದ್ದಿರೋ ಬದುಕನೆ ತಿನ್ನ

ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ ಎಸ್ಐಆರ್ 2026 ಕರ್ನಾಟಕದಲ್ಲಿ ನಡೆಸಲಾಗುತ್ತಿದ್ದು, ಜುಲೈ 29 ಬಿಎಲ್ಒಗಳು ತಮ್ಮ ಮನೆ ಬಾಗಿಲಿಗೆ ಬಂದು ಗಣತಿ ನಮೂನೆಯನ್ನು ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡಲಿದ್ದಾರೆ. 2002 ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರು ಇದ್ದರೆ ಅದನ್ನು ಒದಗಿಸಿ, ಇಲ್ಲದಿದ್ದಲ್ಲಿ ತಮ್ಮ ಕುಟುಂಬದ ಸದಸ್ಯರ ಮಾಹಿತಿ ನೀಡಿ ಸಹಕರಿಸಿ. ಇಸಿಐ ನೆಟ್ ಆಪ್ನಲ್ಲಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು. ಇದು ಕರ್ನಾಟಕದ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.

0: ಸ್ನೇಹಿತರೆ, ಇದುವರೆಗೆ ಕನ್ನಡ ಚಿತ್ರಗೀತೆಗಳನ್ನ ಕೇಳಿದ್ರಿ. ಸಮಯ 9 ಗಂಟೆಯಾಗುತ್ತಲಿದೆ. ಇನ್ನು ಮುಂದೆ ಕೇಳಿ ಚಜ್ಜಿ ರೊಟ್ಟಿ ಚವಳಿಕಾಯಿ ಕಾರ್ಯಕ್ರಮದ ಮರುಪ್ರಸಾರ.
1: ಆಕಾಶವಾಣಿ ವಿಜಯಪುರ, ಇದೀಗ ಕೇಳಿ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚವಳಿಕಾಯಿ.
2: ಅಕ್ಕೋರ ಏನ್ ಮಾಡಕತ್ತೀರಿ? ಬಹಳ ದಿನ ಆಯ್ತು ಭೇಟಿನ ಆಗಿರ್ಲಿಲ್ಲ.
3: ಹೌದೌದೌದು, ಬರ್ರಿ ಬರ್ರಿ, ಸ್ವಲ್ಪ ಕಾಯಿಪಲ್ಲಿ ಸೋಸಾಕತ್ತಿದ್ದೀರಿ, ಬರ್ರಿ.
2: ಹೌದಾ,
3: ಬರ್ರಿ ಕುಂಡ್ರಿ.
2: ಮತ್ ಇವತ್ತೇನು ಸಂತಿಗೆ ಹೋಗಿಲ್ಲ? ಮಧ್ಯಾಹ್ನ ಹೋಗಿರನ
3: ತಗೊಂಡ್ ಬಂದಿವ್ರಿ, ಸಂತಿ ತಂದಿರಿ.
2: ಲಗುನ ಬಂದ್ರೆನಾ ನೋಡ್ರಿ, ಹೋಗಿರ ನಂಗ.
3: ಹೌದೌದು, ಬರ್ರಿ. ಮತ್ತೇನ್ ಕೈಗೆ ಏನೋ ಕಟ್ಕೊಂಡ್ರಿ, ಏನಾಗಿದ್ರಿ?
2: ಓ ಅದ್ರಿ, ಏ ಅಂತದೇನ ಭಯಂಕರ ಗಾಯ ಏನಾಗಿಲ್ರಿ. ಅದು ಸ್ಕೂಟಿ ಐತಲ್ಲ, ಆ ಸ್ಕೂಟಿ ಸ್ಟ್ಯಾಂಡ್ ಹಚ್ಚೋತ್ನಾಗ ಈ ಡಬಲ್ ಸ್ಟ್ಯಾಂಡ್ ಹಚ್ಚಾಕತ್ತಿದ್ನ. ಅದು ನಾನು ಹಿಂಗ ನೋಡ್ತಾ ಆ ಹೆಬ್ಬಟ್ ಮೇಲೆ ಅದು ಸ್ಟ್ಯಾಂಡ್ ಬಂದು ಕುಂತ್ ಬಿಡ್ತ್ರಿ. ಕುಂತ್ಕೊಳ್ಳೆ ಅದು ಉಗುರ ಕಿತ್ ಬಿಡ್ಬೇಕಾ?
3: ಕಿತ್ತೆ
2: ಅಯ್ಯೋ, ಬಹಳ ಇದು ಆತ್ರಿ ಅದ. ಅಷ್ಟೇನ ಭಯ.

0: ಏನಲ್ಲ,
1: ಹಾಂ ಸ್ವಲ್ಪ ಕಿತ್ತದೇನ್ರಿ?
0: ಹಾಂ ಅದು ಭಾಳ ಸ್ವಲ್ಪ ತ್ರಾಸು ಆಗತ್ತೆ. ಮತ್ತು ಸರ್ಕಾರದ ದವಾಖಾನಿಗೆ ಹೋಗಿ ಮತ್ತು ಡಾಕ್ಟ್ರಿಗೆ ತೋರಿಸಿದೆ, ಅವರು ಟಿ ಟಿ ಮಾಡಿದರೆ ಮತ್ತು ಪೇನ್ ಕಿಲ್ಲರು ಅವೆಲ್ಲ ಕೊಟ್ಟಿದ್ದಾರೆ. ಅದ್ರ ಸಂಬಂಧ ಅದು ಒಂದಿಷ್ಟು ದಿನ ತೋರಿಸ್ಬೇಡ ಅಂತ ಹೇಳ್ಯಾರ ನೀರಿಗೆ. ಅದ್ರ ಸಂಬಂಧ
1: ಏನಿಲ್ಲ ರೀ, ಅಷ್ಟೆಲ್ಲ ಏನು ಮಾಡಬಾರ್ದು. ಸುಮ್ಮ ಅದು ಉಗುರು ಕಿತ್ತಿತ್ತಂದ್ರೆ ಆ ಉಗುರು ಅಲ್ಲೇ ಕೂಡ್ಸಿರಿ, ಅದಕ್ಕೊಂದು ಸ್ವಲ್ಪ ಅರಿಶಿನ ಹಾಕಿ ಒತ್ತಿ ಬಿಡ್ಬೇಕ್ರಿ.
0: ಆಮೇಲೆ ನನಗೆ ಮೊನ್ನೆ ಯಾರ ಹೇಳಕತ್ತಿದ್ರ, ನೀವು ಮನಿಮದ್ದು ಅಂತ ಬಾಳ ಮಾಡ್ತಿರಂತಲ್ಲ, ಏನದ ಮನಿಮದ್ದು ಅಂದ್ರ? ಈ ಎಲ್ಲಾ ಮನುಷ್ಯನಿಗೆ ಬಂದಂತ ರೋಗಗಳಿಗೆ ಮನೆಯಲ್ಲೇ ಔಷಧ ಸಿಗ್ತತೇನ? ಹೆಂಗ್ ಮಾಡ್ತಿರ?
1: ನಾವೇ ನಾವು ಮಾಡ್ಕೋಬಹುದ್ರಿ ಎಲ್ಲಾರು, ಪ್ರತಿಯೊಬ್ರು.
0: ಈಗ ನೆಗಡಿ ಬಂತಂದ್ರೆ ಏನ್ ಮಾಡ್ಬೇಕು?
1: ಈಗ ನೆಗಡಿ,
0: ಈಗ ನನಗೆ ನೆಗಡಿ ಬಂದೈತಿ, ಅದಕ್ಕೆ ನಾ ಮೂಗಿನಿಂದ ಮಾತಾಡಕತ್ತೀನಿ.
1: ನೆಗಡಿಗೆ ಔಷಧಿ ಇಲ್ಲ ಬಿಡ್ರಿ, ಅದು ನಿಮಗ್ ಗೊತ್ತಿದ್ಯಾ, ಪ್ರವರ್ಬ್ ಅದ.
0: ನೆಗಡಿ ಜಡ್ಡಲ್ಲ, ಬುಗುಡಿ ವಸ್ತಲ್ಲ ಅಂತ ಒಂದು ಗಾದೆ ಮಾತೈತಿ, ಹೌದಲ್ರಿ? ಆದ್ರೂ ಕೂಡ ನೆಗಡಿ ಕಡಿಮೆ ಆಗಾಕ ಏನ್ ಮನಿ ಮದ್ದು?
1: ಒಂದ್ ಸ್ವಲ್ಪ ತುಳಸಿ ತಪ್ಪಲ, ಆಮೇಲೆ ಹಸಿ ಶುಂಠಿ, ಆಮೇಲೆ ಸ್ವಲ್ಪ ಅರಿಶಿಣ,
0: ಅರಿಶಿಣ
1: ಹಾಕ್ಬೇಕು. ಚಲೋ ನೀರಿ ಅದು ಹಾಕಿ ಡಿಕಾಕ್ಷನ್ ಮಾಡಿ ಕುಡಿರಿ. ಹಾಲು ಹಾಕೋಬೇಡ್ರಿ, ಅದರಲ್ಲಿ ಬೆಲ್ ಹಾಕೋಡ್ರಿ.
0: ಸಕ್ಕರೆ ಹಾಕೋಬಾರ್ದನ?
1: ಸಕ್ಕರೆ ಹಾಕೋರಿ, ಇಲ್ಲ ಬೆಲ್ ಹಾಕಿದ್ರೆ ಇನ್ನೂ ಬಹಳ
0: ಚಲೋ,
1: ಬಹಳ ಚಲೋ.
0: ಅಂದ್ರ ನೆಗಡಿ ಹೋಗ್ಬಿಡ್ತೈತಿ.
1: ನೆಗಡಿ
0: ಸರಿ, ಜ್ವರ ಬಂದ್ರ ಏನ ಮಾಡ್ಕೋಬೇಕು ನಾವು?
1: ಜ್ವರಕ್ಕ ನೋಡ್ರಿ, ಬಹಳ ಮೈ ಸುಡ್ತಿತ್ತಂದ್ರ ಬಟ್ಟಿ, ಹಸಿ ಬಟ್ಟಿ ತಗೊಂಡ್ರಿ,
0: ಹನಿ ಹಾಕ್ತಾರಲ್ಲ,
1: ಬಟ್ಟಿ ತೋಯಿಸಿ ಹನಿ ಹಾಕ್ಬೇಕು.
0: ನಮ್ಮವ್ವ ಸಣ್ಣ ಹುಡುಗಿದ್ದಾಗ ಜ್ವರ ಬಹಳ,
1: ಅದು ಬಹಳ ಕರೆಕ್ಟ್ ರೀ ಅವ್ರು ಮಾಡೋದು. ನಾವೀಗೇನು ಎಲ್ಲ ಬರೋಬರಿ
0: ಇಂಗ್ಲಿಷ್ ಮೆಡಿಸಿನ್ ಗಂಟು ಬಿದ್ದೇವು,
1: ಎಷ್ಟು ದೊಡ್ಡ ದೊಡ್ಡ
0: ಮೆಡಿಸಿನ್. ಆರಾಮಾಗ್ಬೇಕು ಅಂತ
1: ಈಗ ಯಾರ ಬಟ್ಟಿ ಇಟ್ಟಿದ್ ನೋಡಿರೇನ್ರಿ ನೀವು?
0: ಈಗ ಜ್ವರ ಬಂದ ಕೂಡ ಈ ದವಾಖಾನೆಗೆ ಹೋಗ್ಬಿಡ್ತೀವಿ ಅಷ್ಟೇ.
1: ಇಲ್ಲ ಈಗ ನಾ ಮಾತ್ರ ಅದು ಪಟ್ಟಿನೇ ಇಡ್ತೀನಿ, ಅದು ಮೈ ತಂಡ ಆಗ್ತದ್ರಿ, ಅದು ಹಾಗೆ ಆಗ್ತೈತಿ. ಸ್ವಲ್ಪ ಒಂದ್ ದಿವ್ಸ ಜ್ವರ ಇದ್ದೇ ಇರೋದ್ರಿ.
0: ಮತ್ತೀಗ ಗಾಯದಾದಾಗ ಏನ್ ಹಾಕೋಬೇಕು?
1: ಗಾಯ ಆದಾಗ ಏನಿಲ್ರಿ, ನಾನು ಅರಿಶಿನ ಮನೆಯಲ್ಲಿ ಅರಿಶಿನ ಮಾಡಿಟ್ಟಿರ್ತೀನಿ. ಕೊಂಡು ತಂದಿದ್ದ ಅರಿಶಿನ ಅಲ್ರಿ, ಈ ಕೊಂಡು ತಂದಿದ್ದ ಅರಿಶಿನ ಎಲ್ಲ ಮಿಕ್ಸ್ ಇರ್ತಾವ. ನೀವು ಹಸಿ ಅರಿಶಿನ ತಂದು ಒಣಗಿಸಿ ಬೀಸಿಸಿ, ನಾನು ಅದು ತಾಜಾ ಅರಿಶಿನ ಇಟ್ಟಿರ್ತೀನಿ. ಅದು ಗಾಯ ಆದ ತಕ್ಷಣ ನೀವು ಹಾಕಿ ನೋಡ್ರಿ. ಇಷ್ಟೇ ಯಾಕ್ರಿ, ನಾ ಹೇಳ್ದಲ್ಲ ಎಲ್ಲ ಸ್ಟ್ರೀಟ್ ಡಾಗ್ ಅವು ಇವಕ್ಕೆಲ್ಲದಕ್ಕೂ ಟ್ರೀಟ್ಮೆಂಟ್ ಅದೇ. ಒಂದು ಗಾಯ ಆದ್ರೆ ಇಮ್ಮಿಡಿಯೇಟ್ಲಿ ಅದೇ ಹಾಕ್ಬೇಕ್ರಿ. ತುಂಬಾ ಡೀಪ್ ಗಾಯ ಆಗಿದ್ರೆ ನೀವು ದವಾಖಾನಿಗೆ ಹೋಗ್ಬೇಕ್ರಿ. ಮತ್ತೆ ಇದು ಕಬ್ಬಿಣ ಗಿಬ್ಬಣ ಬಡ.
0: ಈಗ ಇನ್ನೊಂದು, ಹಿಂದಕ್ಕೆ ಕನ್ಬ್ಯಾನ್ ಅಂತ ಬರ್ತಿದ್ದ,
1: ಹೌದು,
0: ಕನ್ಬ್ಯಾನಿಗೆ ಏನಾರ ಔಷಧ ಇತ್ತೇನ? ಮನೆ ಮದ್ದು
1: ಮನೆ ಮದ್ದು ಮಾಡ್ಕೊಳಕ್ ಬರಲ್ರಿ. ಆದ್ರೆ ಅವು ಏನೇನು ಅದಾವ್ರಿ, ಅವು ಎಲಿಗಳದಾವ, ಆ ಎಲಿಗಳ ತಂದು ಹಿಂಡತಾರ್ರಿ.
0: ಹಿಂಡ್ತಿದ್ರು ಹಿಂದಕ್ಕೆ,
1: ಹಿಂದಕ್ಕೆ ಹಿಂಡ್ತಿರೋ.
0: ಎಲ್ಲ ಇಂಗ್ಲಿಷ್ ಮೆಡಿಸಿನ್
1: ಇರೋದ್ರಿಂದ ಈಗ ಯಾರು ಹಿಡಿಸ್ಕೊಳ್ಳಲ್ ನೋಡ್ರಿ, ಹಂಗೆಲ್ಲ ಯಾರು ಮಾಡ್ಕೊಳ್ಳೋದು ಇಲ್ಲ. ನೋಡಿರಲ್ಲ ಈಗ ಬೆನ್ನು ಬೇನೆಯದು ಇತ್ತು, ಕಾಲ್ ಬೇನೆ ಇತ್ತಂದ್ರೆ ಎಕ್ಕಿ ಹೂವಿಂದ ಎಲಿ ಕಾಲೊಳಗೆ ಇಡ್ತಾರ್ರಿ.
0: ಈಗ ನೀಪ್ ಏನೋ ಒಂದು ಬಾಳ ಆಗೈತಿ,
1: ನೀಪೇನ
0: ಮೊಣಕಾಲ್ ನೋವು,
1: ಮೊಣಕಾಲ್ ನೋವು.
0: ಬಹಳ ಮಂದಿ ಏನ್ ಮಾಡ್ತಾರ, ಡಾಕ್ಟರ್ಸ್ ಹತ್ರ ಆರ್ಥೋಪೆಡಿಕ್ಸ್ ಹತ್ರ ಹೋದ್ಕೂಲ ಏನ್ ಹೇಳ್ತಾರ ಅವ್ರ ಅಂದ್ರ,
1: ಪೇನ್ ಕಿಲ್ಲರ್
0: 30 ವರ್ಷ ಆದ್ಮೇಲೆ 30+ ಮೂಳೆ ಸವೇತ ಅಂತ ಹೇಳ್ತಾರ.
1: ಅದಕ್ಕೆ ಏನ್ ಮಾಡ್ಬೇಕ್ರಿ, ಆಳ್ವಿ ಅಂತ ಸಿಗ್ತದ.
0: ಆಳ್ವಿ ಅಂತಾರ, ಆಳ್ಬಿ ಅಂತಾರ.
1: ಅದೇನ ಹೆರಿಗೆ ಆದ್ಮೇಲೆ ಕೊಡ್ತಾರಲ್ರಿ ಹೆಣ್ಮಕ್ಳಿಗೆ,
0: ಮೈಕೋ ನೋವು ಏನ ಕಡಿಮೆ ಮಾಡತ್ತಂತಲ್ಲ, ಅದು
1: ಬಹಳ ಕಮ್ಮಿ ಮಾಡ್ತದ್ರಿ. ಮುಂಜಾನೆ ಎದ್ದ ತಕ್ಷಣ ಅದ ಆಳ್ವಿ ನೆನ್ಸಿಡ್ಬೇಕು.
0: ಎಂಟಿ ಸ್ಟಮಕ್
1: ಎಂಟಿ,
0: ಅಂದ್ರೆ ಹಿಂದಿನ ದಿನ ನೆನ್ಸಿಡ್ಬೇಕು.
1: ಹಿಂದಿನ ದಿನ ನೆನ್ಸಬೇಕ್ರಿ.
0: ಮುಂಜಾನೆದ್ದು
1: ಮುಂಜಾನೆದ್ದು ಹಾಲು ಬೆಲ್ಲ ಹಾಕಿ ಕುಡಿಬಹುದು, ಇಲ್ಲ ಹಂಗೇನು ಕುಡಿಬಹುದು, ಲಿಂಬೆ ಹಣ್ಣು ಹಿಂಡಿ ಕುಡಿಬಹುದು.
0: ಕಡಿಮೆ ಆಗತ್ತೆ,
1: ಕಡಿಮೆ ಆಗ್ತದೆ.
0: ಅದೇ
1: ಬಹಳ ಕಡಿಮೆ ಆಗ್ತದೆ.
0: ನಮ್ಮವ್ವ ಕುಡಿತಿದ್ಲು,
1: ಅದಕ್ಕೆ ಮತ್ತೆ ಅವರೆಲ್ಲ ಅಷ್ಟು ಗಟ್ಟಿದ್ರಿ.
0: ಹೌದು, ಈಗೆಲ್ಲ ಜವರ ಏನ ಸಿಗುದಿಲ್ಲಲ್ರಿ, ಏನ್ ಬೇಕಾದ ತಗೊಂಡ್ರು ಕೂಡ ಎಲ್ಲ ಹೈಬ್ರಿಡ್ ಸಿಗ್ತೈತಿ. ಹೈಬ್ರಿಡ್ ಸಿಗತ್ತೆ, ನೀವು ಏನ್ ಬೇಕಾದ ತಗೊಂಡ್ರು ಒರಿಜಿನಲ್ ಸಿಗೋದೇ ಇಲ್ಲ. ಮತ್ತೆ ಅವನ್ನೆಲ್ಲ ತಿಂದ ಮೇಲೆ ಮತ್ತೆ ಬಾಡಿಯ ಅಂಗಾಂಗಗಳು,
1: ಹೌದು,
0: ಅರ್ಗನ್ಸ್ ಅಂತೀವಲ್ಲ, ಅರ್ಗನ್ಸ್ ಮತ್ತೆ ಅವು ಹೆಂಗಿರ್ಬೇಕು, ನಾವು ಮತ್ತೆ ಅವು ಹೆಂಗಿರ್ತಾವ ನಾವು ಹಂಗೆ ಇರ್ಬೇಕಾಗ್ತೈತಿ. ಅದಕ್ಕೆ ಅನಿವಾರ್ಯ, ಅದು ಈಗ ಜವರಿನ ಸಿಗೋದಿಲ್ಲ ಅಂತಂದಾಗ ಮತ್ತದು 30 ವರ್ಷಕ್ಕೆ ಮೂಳೆ ಸವಿತನೋ 35 ವರ್ಷಕ್ಕೆ ಮೂಳೆ ಸವಿತನೋ ಆಗ್ತೈತಿ.
1: ಅದಕ್ಕೆ ನಾ ಏನ್ ಮಾಡಿನ್ ಗೊತ್ತೇನ್ರಿ, ಈಗ ಎಣ್ಣೆ ಆದ್ರೂ ಮನೆಯಲ್ಲಿ ತಕ್ಕ ಶುರು ಮಾಡಿನ್ರಿ. ಎಣ್ಣೆನ ಕೊಂಡು ತರೋದಿಲ್ರಿ.
0: ಸಣ್ಣ
1: ಶೇಂಗಾ ಎಣ್ಣೆ ಆಯ್ತು, ಕುಸುಬಿ ಎಣ್ಣೆ ಆಯ್ತು, ಅಗಸಿ ಎಣ್ಣೆ ಆಯ್ತು, ಎಲ್ಲ
0: ಹೆಂಗದೆ ಮಸಿನ್ ಇಟ್ಟಿರ?
1: ಒಂದ್ ಸಣ್ಣ ಮಸಿನ್ ತಂದಿದ್ದೀನ್ರಿ.
0: ಅಲ್ಲಿ ಎಲ್ಲಕ್ಕೂ ಒಂದೇ ಬರುತ್ತಾ?
1: ಎಲ್ಲದಕ್ಕೂ ಒಂದೇ ರೀ, ಕೊಬ್ಬರಿ ಎಣ್ಣೆನೂ ಬರ್ತದ್ರಿ ಅದ್ರಲ್ಲಿ ಮನೆಯೊಳಗೆ. ಅದು ಏನು ಮಿಕ್ಸ್ ಇಲ್ಲ ಏನಿಲ್ಲ. ಈಗ ನೋಡ್ರಿ, 1 ಕಿಲೋ ಶೇಂಗಾ ಎಣ್ಣೆ ಅಂತ ಕೊಡ್ತಾರ್ರಿ, 1 ಕಿಲೋ ಶೇಂಗಾ ನಾವು ಹಾಕಿದ್ರಿ ಬರೀ 1/4 ಕಿಲೋ ಎಣ್ಣೆ ಬರ್ತದ್ರಿ ನಮಗ. ಇವ್ರಲ್ಲಿ 1 ಕಿಲೋ ಶೇಂಗಾಗೆ ಎಷ್ಟಿದ್ರಿ ರೇಟ್? ಅವ್ರು ಎಣ್ಣೆ ಕೊಡ್ತಾರೆ ಎಷ್ಟಕ್ರಿ, ಅದ್ರ ಅರ್ಧ ರೇಟ್ ಕೊಡ್ತಾರೆ. ಅಂದ್ರೆ ಎಷ್ಟು ಮಿಕ್ಸ್ ಇದೆ ನೀವು ವಿಚಾರ ಮಾಡ್ರಿ. ಹಿಂಗಾಗಿನೇ ನಮಗ್ ಕ್ಯಾನ್ಸರ್ ಆಗೋದು, ಇವೆಲ್ಲ ರೋಗಗಳು ಬರೋದು
0: ಈಗ ಬಹಳಷ್ಟ್ರಿ. ಈಗ ಯಾಕಂದ್ರೆ

0: ಹಾರ್ಟಲ್ಲಿ ಹೋಲ್ ಅಂತ ಹೇಳ್ತಾರೆ ಚಿಕ್ಕ ಚಿಕ್ಕ ಮಕ್ಕಳಿಗೆ. ಬಿ ಪಿ ಶುಗರ್ ಜಾಸ್ತಿ ಆಗೈತ್ರಿ, ಆಮೇಲೆ ಕ್ಯಾನ್ಸರ್ಗಳು ಜಾಸ್ತಿ ಆಗ್ಯಾವ, ಆಮೇಲೆ 30 ವರ್ಷಕ್ಕೆ ಮೂಳೆ ಸವಿತ ಚಾಲು ಆಗ್ಯಾವ್ರಿ. ಮತ್ತು ಇವು ಇವತ್ತಿನ ಸಂದರ್ಭದಲ್ಲಿ ನಮ್ಗೆ ಜವರಿ ಊಟ ಸಿಗೋದೇ ಇಲ್ಲ, ಜವರಿ ಪದಾರ್ಥಗಳು ಸಿಗೋದಿಲ್ಲ. ಅದು ಮೇಲಾಗಿ ನಾವು ಪ್ರಕೃತಿಯ ಒಂಥರ ವಿರುದ್ಧವಾಗಿ ನಡೀತಾ ಇದ್ದೀವಿ ಇವತ್ತಿನ ಜನರೇಷನ್. ಹೆಂಗಂದ್ರೆ ಹಿಂದಕ್ಕಲವರು ನೋಡ್ಬೇಕು, ನಮ್ಮ ಅಜ್ಜಿ ಅಜ್ಜಿ ಎಲ್ಲ 100, 120 ವರ್ಷ ಬದುಕ್ತಾ ಇದ್ರು, 100 ವರ್ಷ ಬದುಕ್ತಾ ಇದ್ರು. ತಂದೆ ತಾಯಿ 80, 90 ವರ್ಷ 100 ವರ್ಷನೂ ಬದುಕಿದ್ದಾರೆ. ನಮ್ದೆಲ್ಲ 60 ವರ್ಷ, 65 ವರ್ಷ, 70 ವರ್ಷ ಈ ಲೆವೆಲ್ಗೆ ಬಂದ್ಬಿಟ್ಟಿದೆ ಪರಿಸ್ಥಿತಿ ಇವತ್ತು. ಯಾಕೆ ಹಿಂಗಾಕೈತಿ ಅಂತಂದ್ರೆ, ಈಗ ನಮಗೆ ಮೈಗೆ ಶ್ರಮ ಇಲ್ಲ ಅನ್ನೋದು ಒಂದ್ ಪಾಯಿಂಟ್. ಎಣ್ಣದ್ದೇನು ಅಂತಂದ್ರೆ ತಿನ್ನುವಂಥ ಆಹಾರದಲ್ಲಿ ಅಸಲಿ ಜವಾರಿ ಜವಾರಿತನ ಇಲ್ಲ, ಈ ತರ ಒಂದು ಪ್ರಾಬ್ಲಮ್ ಆಗಿ.
1: ಎಲ್ಲಕ್ಕಿಂತ ಮುಖ್ಯವಾಗಿ ನಮಗ ದುಡಿಮೆ ಇಲ್ಲ ರೀ,
0: ದುಡಿಮೆ ಇಲ್ಲ. ಆಮೇಲೆ
1: ಎಕ್ಸರ್ಸೈಸ್
0: ಸರಿಯಾಗಿ ಕೆಲಸಕ್ಕೆ ಬರೋ ವಿಚಾರಗಳನ್ನ ತಲೆಯಲ್ಲಿ ತುಂಬಿಕೊಂಡು ಟೆನ್ಷನ್ ಮಾಡ್ಕೊಳ್ತೀವಿ. ಹಿಂದಲವರು 8-8 ವರೆಗೆ ಮಲ್ಕೊಂಡ್ಬಿಡ್ತಿದ್ರು ದೀಪ ಆರಿಸಿ. ಅವರು ನಸಿನಾಗ 3-3 ವರೆಗೆ ಹೇಳ್ತಿದ್ರು, ಹೊಲಕ್ಕೆ ಹೋಗ್ತಿದ್ರು, ಕೆಲಸ ಮಾಡ್ತಿದ್ರು, ಮಧ್ಯಾಹ್ನ ಬಿಸಿಲು ಅನ್ನೋಟಿಗೆ ವಾಪಸ್ ಬರ್ತಿದ್ರು. ನಮ್ಮ ಅಜ್ಜನ 3 ವರೆಗೆ ಎದ್ದು, ನಾಲ್ಕು ನಾನು ಸಣ್ಣ ಹುಡುಗಿದ್ದೆ ಅವಾಗ, 2 ಎತ್ತಿನ ತಗೊಂಡು ಹೊಲಕ್ಕೆ ಹೋಗ್ಬಿಡ್ತಿದ್ದ. ಹೊಲಕ್ಕೆ ಹೋಗಿ ಅಜ್ಜವ ಅವ ಎಷ್ಟೊತ್ತು ಸೂರ್ಯನ ಎತ್ತಿ ಮೇಲೆ ಬರೋದು ಅಂತೀವಿ, ಒಂದು 11-11 ವರೆಗೆ ವಾಪಸ್ ಮನೆಗೆ ಬರ್ತಿದ್ದ. ಮನೆಗೆ ಬಂದು ಜಳಕ ಮಾಡಿ ಊಟ ಮಾಡಿ ಮತ್ತಲ್ಲಿ ಹೋದ ಕೂಡಲೇ 7 ಗಂಟೆಗೊಮ್ಮೆ ಊಟ ಮಾಡ್ತಿದ್ದವ. 6 ವರೆನ ಊಟ ಮಾಡಿ ಕೆಲಸ ಚಾಲು ಮಾಡಿ ಮತ್ತೆ ಹೊಳ್ಳಿ 11ಕ್ಕೆ ಬರೋನು. 11ಕ್ಕೆ ಬಂದು ಮತ್ತೆ ಊಟ ಮಾಡೋದು. ಅವಾಗ ಹೊರಗಲ್ದು ಏನು ತಿಂತಾ ಇರಲಿಲ್ಲ, ಅವರು ಚಹದ ಅಂಗಡಿನ ಗೊತ್ತಿರಲಿಲ್ಲ ಅವ್ರಿಗೆ. ನಮ್ಮ ಅಜ್ಜ 105 ವರ್ಷ ಬದುಕಿ, ಮತ್ತವನು ಭರ್ಜರಿಯ ಕೆಲಸ ಮಾಡ, ಅಜ್ಜನೂ ಹಂಗೆ ಕೆಲಸ ಮಾಡ್ತಾ ಇದ್ಲು. ಆಮೇಲೆ ಬಿಸಿ ಕಲ್ಲ ಬೀಸುತ್ತಿದ್ದಳು, ಆಮೇಲೆ 2 ಕೊಡ ಹೊತ್ಕೊಂಡ್ಬರ್ತಿದ್ಳು ಅಕ್ಕಿ. ನಾನು ನೋಡಿದ್ದೀನಿ, ಸಣ್ಣ ಹುಡುಗಿದ್ದೆ ಅವಾಗ, ನಾನು ಒಂದು 4 ವರ್ಷದ ಕೂಸಿದ್ದೆ, ಹುಡುಗಿದ್ದೆ. ನನಗೆ ಗೊತ್ತೈತೆ ನಮ್ಮ ಅಜ್ಜಿ 2 ಕೊಡ ತೊಗೊಂಡ್ಬರುವಂಥದ್ದು. ನಮ್ಮವನು ತೊಗೊಂಡ್ಬರ್ತಿದ್ದಳು, ಈಗಿಲ್ಲೇ ಇಲ್ಲ, ಅದೇ ಪ್ಲಾಸ್ಟಿಕ್ ಕೊಡ, ಅಲ್ಲೇ ಮನೆ ಮುಂದೆ ನೀರು ಅಷ್ಟೇ ಇರೋದು. ಹೀಗಾಗಿ ಇದು ಕೂಡ ಇವತ್ತಿನ ಸಂದರ್ಭಕ್ಕೆ, ಈ ಮೊಬೈಲು ಬಂದಮೇಲೆ ವಾಟ್ಸಪ್ಪು ಇಂಟರ್ನೆಟ್ಟು ಬರೀ ಸೋಷಿಯಲ್ ಮೀಡ್ಯಾದಲ್ಲೇ ಗುದ್ದಾಡ್ತಾ ಗುದ್ದಾಡ್ತಾ 12 ಗಂಟೆ ಆದರೂ ಮಲ್ಕೊಳ್ಳಲ್ಲ, 1 ಗಂಟೆ ಆದರೂ ಮಲ್ಕೊಳ್ಳಲ್ಲ, 2 ಗಂಟೆ ಆದರೂ ಮಲ್ಕೊಳ್ಳಲ್ಲ, 3 ಗಂಟೆಗೆ ಮಲ್ಕೊಂತೀವಿ, ಆಮೇಲೆ 12 ಗಂಟೆಗೆ ಕೇಳ್ತೀವಿ ಬೆಳಗ್ಗೆ. ಅಂದರೆ ಟೋಟಲಿ 24 ಗಂಟೆದ ವ್ಯತ್ಯಾಸನೇ ಗೊತ್ತಾಗ್ತಿಲ್ಲ, ಹಗಲು ಯಾವುದೋ ರಾತ್ರಿ ಯಾವುದೋ, ಆ ಥರ ಆಗೈತಿ. ಅದು ಕೂಡ ಒಂದು ರೀಸನ್ ಅಂತ ಹೇಳ್ಕೋಬಹುದು. ಯಾಕಂದ್ರೆ ಹಿಂದಲವರು ಅಂದರೆ ಸೂರ್ಯ ಬೆಳಕು ಕೊಡುವ ಮೊದಲು ಎದ್ದಾಗ ನಮ್ಮ ಪ್ರಕೃತಿಯಲ್ಲಿ ನಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿ ಏನೋ ಇತ್ತಂತೆ, ಇರ್ತೈತಂತ, ಅದು ನಮ್ಮ ಬಾಡಿಗೆ ಇದು ರಕ್ಷಣೆ ಮಾಡ್ತಿತ್ತು. ಈಗಿಲ್ಲ, ಅಲ್ರಿ ಮಲ್ಕೊಳ್ಳೋದ 3 ಗಂಟೆಗಾದಾಗ, 7, 9 ಗಂಟೆ, 10 ಗಂಟೆ ಅಂದರೆ ಸೂರ್ಯನ ಎತ್ತಿ ಮೇಲೆ ಬಂದಾಗ, ಇದೆಲ್ಲ ಏನಾಗ್ತಾವೆ, ಈ ಸೋ ಮೆನಿ ರೀಸನ್ಸ್. ಇವತ್ತಿನ ಈ ಒಂದು ಅಸ್ತವ್ಯಸ್ತತೆ ಐತಲ್ಲ ಆರೋಗ್ಯದ್ದು, ಅದು ಕೂಡ ಕಾರಣ ಆಗಿರ್ತದೆ.
1: ಅಂತೀವಿ ಖರೆ, ಯಾರು ರೂಢಿಸ್ಕೊಳ್ಳೋದೇ ಇಲ್ಲ ರೀ, ನಾವು ಅದೇ ಮಾಡ್ತೀವಿ, ಹೇಳ್ತೀವಿ ಮತ್ತೆ ಹಂಗೆ ಮಾಡ್ತೀವಿ.
0: ಆದ್ರೆ ಸಾಧ್ಯ ಆದಷ್ಟು ಒಂದಿಷ್ಟು ಬದಲಾವಣೆ ಮಾಡ್ಕೊಂಡು ಬದುಕಿದ್ರೆ ಏನು ಸಮಸ್ಯೆ ಏನಾಗೋದಿಲ್ಲ, ಒಂದು ಸ್ವಲ್ಪ ಹೆಲ್ದಿ ಆಗಿರ್ಬೋದು ಅಷ್ಟೇ. ಹಾ, ಅಕ್ಕೋರ ಮಾತಾಡ್ತಾ ಮಾತಾಡ್ತಾ ಸಮಯ ಹೋಗಿದ ಗೊತ್ತಾಗ್ಲಿಲ್ಲ, ಅದ್ರ ಸಂಬಂಧ ಈಗ ಆ ಸೊಂಟಿ ಕಾಡೆ ಅಂತ ಕರೀತಾರ, ಸುಂಟಿ ಕಾಡೆ, ಹಂಗಾರ ಸುಂಟಿ ಕಾಡೆ ಮಾಡ್ಬಿಡ್ರಿ. ನೆಗಡಿ ಕುಡಿದು, ನೆಗಡಿ ಬಂದೈತಲ್ಲ, ಕುಡಿದು ಹೋಗ್ಬಿಡ್ತೀನಿ.
1: ಬರ್ರಿ,
0: ಆಯ್ತು,
1: ಮಾಡ್ಕೊಡ್ರಿ,
0: ಮಾಡ್ಕೊಡ್ರಿ.
2: ಇದುವರೆಗೆ ವಿಶೇಷ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚವಳಿಕಾಯಿ ಕೇಳಿದಿರಿ. ನಿರೂಪಣೆ
3: ನೇತಾಜಿ ಗಾಂಧಿ ಹಾಗೂ ಸವಿತಾ ದೇಶ್ಮುಖ್.
4: ಕಾರ್ಯಕ್ರಮದ ನಿರ್ವಹಣೆ ಬಿ ಸಿದ್ದಣ್ಣ.
2: ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.
5: ನಮಸ್ಕಾರ ಎಲ್ಲ ಪೋಷಕರಿಗೆ. ನಿಮ್ಮ ಮಗ ಅಥವಾ ಮಗಳು ಒಬ್ಬ ಔಷಧಿ ವಿಜ್ಞಾನಿ ಆಗಬೇಕು ಅಂತ ಕನಸು ಕಟ್ಟಿರೇನು, ಹಂಗಂದ್ರೆ ಫಾರ್ಮಸಿ ಅಡ್ಮಿಷನ್ ತಗೊಳಕ್ ಹೇಳ್ರಿ. ಬಿಜಾಪುರದೊಳಗ ಸೋಲಾಪುರ್ ರೋಡ್ದೊಳಗನೆ ನಮ್ಮ BLD ಕ್ಯಾಂಪಸ್ದಾಗ BLD ಶ್ರೀ ಸಂಗನ ಬಸವ ಮಹಾಸ್ವಾಮೀಜಿ ಫಾರ್ಮಸಿ ಕಾಲೇಜ್ ಮತ್ತು ರಿಸರ್ಚ್ ಸೆಂಟರ್ ಐತಿ. ಅಲ್ಲಿ ಬಿಫಾರ್ಮ್, ಡಿಫಾರ್ಮ್ ಮತ್ತು ಫಾರ್ಮ್ ಡಿ ಕೋರ್ಸ್ಗಳನ್ನ ಕಲಿಬಹುದು. ಇಲ್ಲಿ ಎಲ್ಲಾ ರೀತಿಯ ಆಧುನಿಕ ಉಪಕರಣಗಳು, ಸವಲತ್ತುಗಳು ನಿಮಗೆ ಅದಾವ. ಇದು NAC A++ ಮಾನ್ಯತೆ ಪಡೆದ ಭಾರತದ ಏಕೈಕ ಅಫಿಲಿಯೇಟೆಡ್ ಫಾರ್ಮಸಿ ಕಾಲೇಜ್ ಆಗಿದೆ. ಇಲ್ಲಿ ನೀವು ಅಡ್ಮಿಷನ್ ತಗೋಬೇಕಂದ್ರೆ ಸಂಪರ್ಕ ಮಾಡಬೇಕಾದ ಮೊಬೈಲ್ ಸಂಖ್ಯೆ 9513398036. ಮೊಬೈಲ್ ನಂಬರ್ ಇನ್ನೊಮ್ಮೆ ಕೇಳ್ರಿ, 9513398036, ಅಥವಾ BLDPharmacy.ac.in ನಮ್ಮ ಕಾಲೇಜ್ ವೆಬ್ಸೈಟ್ಗೂ ನೀವು ಸಂಪರ್ಕ ಮಾಡಬಹುದು. ಧನ್ಯವಾದ.
6: ಈಗ ಕೇಳಿ ವಿಶೇಷ ಮಿಶ್ರಗೀತೆಗಳ ಕಾರ್ಯಕ್ರಮದಲ್ಲಿ ಭಕ್ತಿಗೀತೆ, ಭಾವಗೀತೆ, ಚಿತ್ರಗೀತೆ ಹಾಗೂ ಜಾನಪದ ಗೀತೆಗಳು. ಮೊದಲಿಗೆ ಕೇಳಿ ಭಕ್ತಿಗೀತೆ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಈಗ ಕೇಳಿ ಮಾಲತಿ ಅವರ ಧ್ವನಿಯಲ್ಲಿ ಭಾವಗೀತೆ.

0: ಏನು ರಂಗ ಕೈಗೆ ಬ್ಯಾಂಡೇಜು?
1: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
0: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
2: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಹಿಂದೆ KSU.WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

0: ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ
1: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
0: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSUWSSB.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಸ್ನೇಹಿತರೆ, ಇದುವರೆಗೆ ವಿಶೇಷ ಮಿಶ್ರಿತ ಕಾರ್ಯಕ್ರಮದಲ್ಲಿ ಭಕ್ತಿಗೀತೆ, ಭಾವಗೀತೆ ಹಾಗೂ ಚಿತ್ರಗೀತೆಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಈಗ ಕೇಳಿ ಕನ್ನಡ ಚಿತ್ರಗೀತೆಗಳು. ಮೊದಲಿಗೆ ಕೇಳಿ ಅರಸು ಚಿತ್ರತಂದಾಯದ ಗೀತೆ.

0: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆದರೆ ಇಂದಿನ ಜಂಜಾಟದ ಬದುಕಿನಲ್ಲಿ ಎಲ್ಲರೂ ಆರೋಗ್ಯದ ಸಮಸ್ಯೆಯನ್ನು ನಿರ್ಲಕ್ಷ್ಯ ಮಾಡುತ್ತಾರೆ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ? ಹೌದು, ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮೊದಲೇ ರೋಗ ಬರದಂತೆ ತಡೆಗಟ್ಟುವುದೇ ಈ ಯೋಜನೆಯ ಗುರಿ. ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಈಗ ಕೇಳಿ ಬಿಂದಾಸ್ ಚಿತ್ರಂದಾಯದ ಗೀತೆ.

ಇದುವರೆಗೆ ಚಿತ್ರಗೀತೆಗಳನ್ನ ಕೇಳಿದ್ರಿ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ 10 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ಕೇಳಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು.

0: ಶ್ರೋತೃಗಳೇ, ವೀರಣ್ಣನಿಗೆ ಸಿಕ್ಕ ಹೊನ್ನನ್ನ ಬೀರಣ್ಣನಿಗೆ ಕೊಡಕ್ ಬಂದ ಬೀರಣ್ಣ, ಅದು ನಂದಲ್ಲ ನಿಂದೆ ಅಂದ ಕೇತಮಲ್ಲ. ಸರಿ, ರಾಜ್ಯ ಬೊಕ್ಕಸಕ್ಕೆ ಸೇರ್ಲಿ ಅಂದ. ಮುಂದೆ ಏನಾಗತ್ತೆ ತಿಳಿಯೋಣ. ಈಗ ಜಾಹೀರಾತು. ಜಾಹೀರಾತಿನ ನಂತರ ಈರಣ್ಣ ಏನು ಹೇಳ್ದ ಅಂತೇಳಿ ತಿಳಿಯೋಣ. ಆಕಾಶವಾಣಿ ಬೆಂಗಳೂರು ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್ಗಳು. ಸಮಯ 10 ಗಂಟೆ. ಇನ್ನೀಗ ಕೆಲವು ಪ್ರಕಟಣೆಗಳನ್ನು ಕೇಳೋಣ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಏನು ರಂಗ, ಕೈಗೆ ಬ್ಯಾಂಡೇಜು?
3: ಬಿದ್ಬಿಟ್ಟಾಕ. ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
1: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು, ಹಿಂದೆ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಎತ್ತು ಹೊಗೆ ಉಗುಳಲ್ಲ, ಟ್ರ್ಯಾಕ್ಟರ್ ಸಗಣಿ ಹಾಕಲ್ಲ, ಪರಿಸರ ಕೆಡಿಸೋಲ್ಲ. ಉಳಿಮೆಯೇ ಇಲ್ಲದ ಸಹಜ ಕೃಷಿಯನ್ನು ನೀವು ಕಂಡಿದ್ದೀರಾ? ನೈಸರ್ಗಿಕ ಕೃಷಿ, ಶೂನ್ಯ ಬಂಡವಾಳ ಕೃಷಿ, ಈ ಬಗ್ಗೆ ತಿಳಿಯಲು ಮರೆಯದೆ ವೀಕ್ಷಿಸಿ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ ರೈತರತ್ನ ಹೀರೋ.

0: ಮೊದಲಿಗೆ ಇದು ನಕಲಿ ಎಂದುಕೊಂಡೆ, ಆದರೆ 50,000 ದೊರೆಯಿತು. ನೀವು ಪ್ರಯತ್ನಿಸಿ ನೋಡಿ. ಪ್ರಯತ್ನ ಮಾಡ್ತೀನಿ. ಓ ಹೌದು, 1,000 ಅಕೌಂಟ್ಗೆ ಬಂತು. ಗಿರೀಶಣ್ಣ, ಇಲ್ಲಿ ನೋಡು, ಈ ಲಿಂಕ್ ಅಲ್ಲಿ ಸರಳವಾದ ಪ್ರಶ್ನೆಗಳು ಸರಿ ಉತ್ತರಕ್ಕೆ 1,000 ಬರ್ತಾ ಇದೆ.
1: ನಂಗೂ ಬಂತು, ನಾನು ಅದನ್ನೇ ಮಾಡ್ತಾ ಇದ್ದೀನಿ.
0: 7ನೇ ಪ್ರಶ್ನೆಗೆ ಅಕೌಂಟ್ ನಂಬರು, ಪಾನ್ ನಂಬರು, ಆಧಾರ್ ನಂಬರು ಎಲ್ಲಾ ಕೇಳ್ತಾ ಇದೆ. ಇರು, ಹಾಕ್ ನೋಡ್ತೀನಿ.
2: ಅಯ್ಯೋ ಮಕ್ಕಳೇ, ತಡೀರಿ ತಡೀರಿ, 1 ನಿಮಿಷ ಹಾಕ್ಬಿಡಿ. ಪ್ಯಾನ್ ಆಧಾರ್ ಕೇಳ್ತಾ ಇದಾರೆ ಅಂದ್ರೆ ಏನೋ ಮೋಸ ಅನ್ಸುತ್ತೆ. ತಕ್ಷಣ ಲಿಂಕ್ ಕ್ಲೋಸ್ ಮಾಡಿ. ಮೊದಲು ದುಡ್ಡಿನ ಆಸೆ ತೋರಿಸಿ, ಆಮೇಲೆ ನಮ್ ಖಾತೆಯಲ್ಲಿರೋ ಎಲ್ಲ ಹಣ ಖಾಲಿ ಮಾಡ್ಬಿಡ್ತಾರೆ.
0: ಹೌದಾ?
1: ಈಗ್ಲೇ ಕ್ಲೋಸ್ ಮಾಡ್ಬಿಡ್ತೀನಿ.
3: ಎಚ್ಚರ. ದುಡ್ಡಿನ ಆಮಿಷಕ್ಕೆ ಬಲಿಯಾಗಿ ಮೋಸದ ಲಿಂಕ್ ತೆರೆದು ಹಣ ಕಳೆದುಕೊಳ್ಳಬೇಡಿ. ಅದು ಸೈಬರ್ ಮೋಸದ ಜಾಲವಿರಬಹುದು.

0: ಓ, ಮಳೆ ಬರಂಗಿದೆ, ನಡೀರಿ ಮನೆಗೆ ಹೋಗೋಣ.
1: ಹೌದೌದು, ಮಳೆ ಜಾಸ್ತಿ ಆಗ್ತಾ ಇದೆ, ಮಿಂಚು ಗುಡುಗು ಕೇಳಿಸ್ತಾ ಇದೆ, ಸಿಡ್ಲು ಹೊಡೆಯೋ ಸಾಧ್ಯತೆ ಕೂಡ ಇದೆ. ನಡೀರಿ ಬೇಗ ಬೇಗ ಮನೆಗೆ ಹೋಗೋಣ.
2: ಸ್ನೇಹಿತರೆ, ಮಳೆ ಬೀಳುವ ಸಮಯದಲ್ಲಿ ಸಿಡಿಲು ಹೊಡೆಯುವುದು ಸಹಜ.
3: ಇಂತಹ ಸಮಯದಲ್ಲಿ ಮರದಡಿಯಲ್ಲಿ ನಿಲ್ಲುವುದು, ಹಳೆ ಕಟ್ಟಡಗಳಲ್ಲಿ ಆಶ್ರಯ ಪಡೆಯುವುದು,
2: ಎತ್ತರದ ಸ್ಥಳಗಳಿಗೆ ಹೋಗುವುದು,
3: ವಿದ್ಯುತ್ ಕಂಬಗಳ ಬಳಿ ನಿಲ್ಲುವುದು
2: ಹಾಗೂ ಪ್ರಾಣಿಗಳನ್ನ ಮೇಯಲು ಬಿಡುವುದು ಅಪಾಯದ ಸಂಗತಿ.
3: ಇಂತಹ ವೇಳೆ ಅನಿವಾರ್ಯವೆನಿಸಿದರೆ ಮಾತ್ರ ಮನೆಯಿಂದ ಹೊರಗೆ ಹೋಗಿ.
2: ಮಕ್ಕಳನ್ನ ಮಳೆಯಲ್ಲಿ ಆಡಲು ಹೆಚ್ಚು ಬಿಡಬೇಡಿ.
3: ಆಕಾಶವಾಣಿ ಹವಾಮಾನ ವರದಿ.
2: ರೇಡಿಯೋದಲ್ಲಿ ಪ್ರಸಾರವಾಗುವ ಹವಾಮಾನ ವರದಿಯನ್ನ ತಪ್ಪದೆ ಆಲಿಸಿ ಸುರಕ್ಷತೆಗೆ ಹೆಚ್ಚಿನ ಆದ್ಯತೆಯನ್ನು ನೀಡಿ.
3: ಸಾವು ನೋವು ಅಪಾರ ಹಾನಿಯಾಗುವುದನ್ನು ತಪ್ಪಿಸಿ.
4: ನೀರು ಜೀವಜಲ, ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ,
5: ನೀರನ್ನು ಉಳಿಸಿ ಸಂರಕ್ಷಿಸೋಣ.

ಗಾನಗಂಗೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಶ್ರೋತೃಗಳೇ, ನಾವು ಈರಣ್ಣ ಮತ್ತು ಬೀರಣ್ಣನ ಒಂದು ಕಥೆಯನ್ನ ಕೇಳ್ತಾ ಇದ್ವಿ. ಹೊಯ್ಸಳ ಇದು. ಈರಣ್ಣನ ಹೊಲದಲ್ಲಿ ಸಿಕ್ಕಂತಹ ಒಂದು ಕೊಪ್ಪರಿಗೆ ಹೊನ್ನನ್ನ ತೆಗೆದುಕೊಂಡು ಹೋಗಿ ಬೀರಣ್ಣನಿಗೆ ಕೊಟ್ಟಾಗ ಬೀರಣ್ಣ ಏನ್ ಮಾಡ್ದ ಗೊತ್ತಾ? ಈರಣ್ಣನ ಮಾತಿಗೆ ಸೂತಾರಾಮ್ ಒಪ್ಲಿಲ್ವಂತೆ. ಇದನ್ನ ಕೇತಮಲ್ಲ ನಾಯಕನ ಮುಂದೆ ಪಂಚಾಯಿತಿಯಲ್ಲಿ ಕೊಪ್ಪರಿಗೆ ಚಿನ್ನ ತೋರಿಸಿ ಈರಣ್ಣ ಹೇಳಿದಾಗ ಕೇತಮಲ್ಲ, ನಿಂದಲ್ವೇ ಬೀರಣ್ಣ ಅಂತ ಕೇತಮಲ್ಲನೂ ಕೂಡ ಕೇಳ್ತಾನೆ. ಆಗ ಹೌದು ಗೌಡಪ್ಪ, ಹೊಲ ಮಾರಿದ ಮ್ಯಾಗೆ ಹಣ ಕೊಟ್ಟ ಮ್ಯಾಗೆ ಆ ನೆಲದ ಮ್ಯಾಲೆ ನನಗೇನೈತೆ ಹಕ್ಕು? ಅದರಾಗೆ ಸಿಕ್ಕಿದ್ದೆಲ್ಲ ಹೊಲ ಕೊಂಡುಕೊಂಡ ಒಡೆಯಂದೇ ಅಲ್ವೇ ಅಂತ ಹೇಳ್ತಾನೆ. ಅದಕ್ಕೆ ಬೀರಣ್ಣ ಏನ್ ಹೇಳ್ತಾನೆ ಗೊತ್ತಾ? ಆದ್ರೆ ಇಲ್ಲಿ ಬೀರಣ್ಣನ ಮಾತನ್ನ ಕೇಳಿದ ತಕ್ಷಣ ಒಂದು ಕ್ಷಣ ಹೌದಲ್ವಾ ಬಂಧುಗಳೇ, ಈ ಕಾಲದಲ್ಲಾಗಿದ್ರೆ ಕೇಳೋಕ್ಕೂ ಬರ್ತಿರ್ಲಿಲ್ಲೋ ಏನೋ. ಆದ್ರೆ ಈರಣ್ಣ ಏನಂತಾನೆ ಗೊತ್ತಾ? ಬೀರಣ್ಣನ ಮಾತನ್ನು ನಾನು ಒಪ್ಪಲ್ಲಪ್ಪ ಗೌಡಪ್ಪ, ಯಾಕಂದ್ರೆ ನಾನು ಹಣ ಕೊಟ್ಟಿದ್ದು ಮಣ್ಣಿಗೆ ಮಾತ್ರ, ಅದರಲ್ಲಿ ಸಿಕ್ಕೋ ಹೊನ್ನಿಗಲ್ಲ. ಈ ಹೊನ್ನು ಬೀರಣ್ಣಂದೇ, ಯಾಕಂದ್ರೆ ಆ ಹೊಲ ಅವನ ಪಿತ್ರಾರ್ಜಿತ ಆಸ್ತಿ. ಏನೋ ಕಷ್ಟ ಅಂತ ನನಗೆ ಮಾರ್ದ, ಮಾರೋವಾಗ ಅದರಾಗಿನ ಹೊನ್ನು ನಿಂದೇ ಅಂತ ಹೇಳಿರಲಿಲ್ಲ. ಅಂದಮ್ಯಾಲೆ ಹೊನ್ನು ಅವನದ್ದೇ ಹೊರತು ನಂದಲ್ಲ ಅಂತಾನೆ. ಅದಕ್ಕೆ ಬೀರಣ್ಣ ಒಪ್ತಾನಾ? ಖಂಡಿತ ಇಲ್ಲ. ಅವನು

ತಾಂಬಲ ಉಗಿದ ಮ್ಯಾಲೆ ಮತ್ತೆ ಎತ್ತಿ ಬಾಯಿಗಾಕೊಳ್ಳೋಂತಹ ಕೆಟ್ಟತನ ಬ್ಯಾಡ. ಹೊನ್ನು ಹೊಲ ಕೊಂಡುಕೊಂಡ ಈರಣ್ಣಂದೇ ಈ ಹೊನ್ನು ಈರಣ್ಣಂಗೇ ಸೇರಬೇಕು ಅನ್ನೋ ಮಾತನ್ನು ಹೇಳ್ತಾನೆ. ಅವನು ತಗೊಳ್ಳೋ ಹಾಗೆ ಮಾಡಿ ಉಪಕಾರ ಮಾಡಬೇಕು ದೈವದವರು ಅಂದುಬಿಟ್ಟ ಈರಣ್ಣ. ಇದಕ್ಕೆ ಊರಿನಗೌಡ ಕೇತಮಲ್ಲ ಏನು ತೀರ್ಪು ಕೊಡ್ತಾನೆ ತಿಳಿಯೋಣ ಈ ಗೀತೆಯ ನಂತರ. ಒಲವು ಮೂಡಿದಾಗ ಚಿತ್ರಕ್ಕಾಗಿ ಎಸ್ ಜಾನಕಿ ಅವರು ಹಾಡಿರುವ ಗೀತೆ. ಚಿ ಉದಯಶಂಕರ್ ಅವರ ಗೀತ ರಚನೆಗೆ ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ.

ಹೀರಣ್ಣ ಮತ್ತು ಬೀರಣ್ಣ ಇಬ್ರೂ ನಂದಲ್ಲ ನಂದಲ್ಲ ಅಂತ ಹೇಳಿದ ಮಾತಿಗೆ ಕೊನೆಗೆ ಕೇತಮಲ್ಲ ನಾಯಕ, ಹೋಗ್ಲಿ ಬಿಡಿ, ಇಬ್ಬರಿಗೂ ಬೇಡವಾದ ಹೊನ್ನು ರಾಜ್ಯದ ಬೊಕ್ಕಸಾನೆ ಸೇರ್ಲಿ ಎಂದುಬಿಟ್ಟ. ಈ ಮಾತುಗಳನ್ನೆಲ್ಲ ಮರೆಯಲ್ಲಿ ಕೇಳ್ತಾ ನಿಂತಿದ್ದ ರಾಣಿ ಶಾಂತಲಾದೇವಿ ತಕ್ಷಣ ಮುಂದೆ ಬಂದು ಕುಡಿದು ಕುಡಿದು ಎಂದು ಹೇಳ್ತಾಳೆ. ತಕ್ಷಣ ಎಲ್ಲರೂ, ಯಾರಿವರು, ಎಲ್ಲಿಂದ ಬಂದರು, ಯಾರು ಹೊಸಬ್ರಿದ್ದಂಗಿದ್ದಾರಲ್ಲ ಅಂತೇಳಿ ಆಶ್ಚರ್ಯದಿಂದ ಅವರ ಕಡೆಗೆ ನೋಡಿದ್ರು. ಗಂಡುಡುಗೆಯಲ್ಲಿದ್ದಂತಹ ಶಾಂತಲೆಯನ್ನ ಅವರು ಗಂಡಸೆಂದೇ ಭಾವಿಸಿದ್ರು. ಕೇತಮಲ್ಲ ಹೇಳ್ತಾನೆ, ನೀವು ಯಾರೇ ಆಗಿರಿ, ಆದರೆ ನೀವು ರಾಜ್ಯದ ಬೊಕ್ಕಸಕ್ಕೆ ಈ ಹೊನ್ನು ಸೇರಬಾರದು ಅಂದಿರಲ್ಲ, ಯಾಕೆ ಎಂದು ಕೇಳಿದ್ದಕ್ಕೆ ಶಾಂತಲೆಯು, ತಾತ, ಬೊಕ್ಕಸಕ್ಕೆ ಸೇರಲು ಇದು ಸಾಮ್ರಾಟರ ದುಡಿಮೆಯಲ್ಲ, ಅವರ ಬೆವರಿನ ಫಲವೂ ಅಲ್ಲ, ಇದು ಪ್ರಜೆಗಳ ಬೆವರಿನ ಫಲ ಅಂತ ಹೇಳ್ತಾಳೆ. ಅದಕ್ಕೆ ಕೇತಮಲ್ಲ, ಹೌದು, ಇದು ಪ್ರಜೆಗಳದ್ದೇ, ಹಾಗಾದರೆ ಪ್ರಜೆಗಳು ಯಾರವರು, ಯಾರಿಗೆ ಸೇರಿದವರು ಅಂತ ಅಂದಾಗ ಶಾಂತಲೆಗೆ ಏನು ಉತ್ತರ ಕೊಡಬೇಕು ಅಂತಾನೇ ಗೊತ್ತಾಗಲಿಲ್ಲ. ಆಗ ಕೇತಮಲ್ಲನೇ ಮುಂದುವರೆದು, ಹೇಳು ನನ್ನಪ್ಪ, ನಾವೆಲ್ಲ ಹೊಯ್ಸಳೇಶ್ವರರ ಮಕ್ಕಳಲ್ವಾ, ಏನಪ್ಪ ಮಕ್ಕಳ ದುಡಿಮೆ ತಂದೆಯವರಿಗೆ ಸೇರಬೇಕು ತಾನೆ ಅಂತ ಹೇಳ್ತಾನೆ. ಅದಕ್ಕೆ ಶಾಂತಲಾದೇವಿ ಮುಂದುವರೆದು ಏನು ಹೇಳ್ತಾಳೆ ಕೇಳೋಣ ಈ ಗೀತೆಯ ನಂತರ. ಇನ್ನೀಗ ಕೇಳೋಣ ಚಿಕ್ಕಜಮಾನ್ರು ಚಿತ್ರದ ಗೀತೆ. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಹಾಗೂ ಚಿತ್ರ, ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದು.

ಶಾಂತಲೆ, ಆಯ್ತು ಬಿಡಿ, ನಿಮ್ಮೂರಿನ ಏಳಿಗೆಗಾಗಿನೇ ಈ ಹೊನ್ನನ್ನ ಬಳಸ್ಕೊಳ್ಳೋದು ಸೂಕ್ತ ಅಲ್ವೇ ಅಂತ ಅಂತಾಳೆ. ಆಗ ಕೇತಮಲ್ಲ, ಅಷ್ಟು ಸ್ವಾರ್ಥ ಯಾಕೋ ನನ್ನಪ್ಪ, ನಾರಾಯಣನಂತಹ ಮಹಾರಾಜರು, ಲಕ್ಷ್ಮಿಯಂತಹ ಮಹಾರಾಣಿ ಇರೋವಾಗ ನಮಗೆ ಹಣಕ್ಕೆ ಕೊರತೆಯೇ, ನಮ್ಮೂರಿಗೆ ಇದು ಯಾವುದೂ ಬೇಡ, ಅವಶ್ಯಕತೆ ಬಿದ್ದರೆ ನಾವೇ ತೃಪ್ತಿಯಿಂದ ಜೀವನ ಮಾಡ್ತಾ ಇದ್ದೀವಿ, ನಮ್ಮೂರಿಗೆ ಏನು ಬೇಕೋ ಅದನ್ನು ನಾವೇ ಮಾಡ್ಕೋತೀವಿ, ಇದು ನಮ್ಮ ದೊರೆ ಹಣ ಧರೆಯ ಕ್ಷೇಮಕ್ಕೆ ಮೀಸಲಾಗಿರಲಿ ಅಂತ ಹೇಳ್ತಾನೆ. ಕೇತಮಲ್ಲನ ಮಾತು ಕೇಳಿ ಶಾಂತಲಿಗೆ ಹೃದಯ ತುಂಬಿ ಬರುತ್ತೆ. ಅಣ್ಣಗಳಿರಾ, ನಿಮ್ಮಂತಹ ಪುಣ್ಯವಂತ ಪ್ರಜೆಗಳನ್ನು ಪಡೆದಂತಹ ರಾಜ ಅದೆಷ್ಟು ಭಾಗ್ಯವಂತನೋ ಅಂತಾಳೆ. ಆಗ ಕೇತಮಲ್ಲ, ಇರಬಹುದು, ಅಂಥ ರಾಜ ರಾಣಿಯರನ್ನು ಪಡೆದ ನಾವೂ ಕೂಡ ಪುಣ್ಯವಂತರು ಅಂತ ಹೇಳ್ತಾನೆ. ಈ ಮಾತು ಕೇಳಿ ನಿಮ್ಮ ಸಮಾಗಮದ ಸೌಭಾಗ್ಯವನ್ನು ಕಂಡ ನಾವೂ ಪುಣ್ಯವಂತರು ಅಂತ ಹೇಳ್ತಾ ಮುಂದೆ ಬಂದ ಉದಯಾದಿತ್ಯ. ಎಲ್ಲರಿಗೂ ಆಶ್ಚರ್ಯವೋ ಆಶ್ಚರ್ಯ. ಆಗ ಉದಯಾದಿತ್ಯ, ಅಣ್ಣಗಳಿರಾ, ಇವರು ಯಾರಂತ ತಿಳ್ಕೊಂಡಿದ್ದೀರಾ? ಇವರೇ ನಿಮ್ಮ ನಮ್ಮ ಭಾಗ್ಯದೇವತೆ ಶಾಂತಲಾದೇವಿಯವರು, ಗಂಡುಡುಗೆಯಲ್ಲಿ ಇದ್ದಿದ್ರಿಂದ ನಿಮಗೆ ತಿಳಿಲಿಲ್ಲ ಅಂತ ಹೇಳಿ ಶಾಂತಲೆಯ ತಲೆಯ ಮೇಲಿದ್ದಂತಹ ಮುಂಡಾಸನ್ನು ತೆಗೆದ. ಶಾಂತಲೆ ಅಂಟಿಸಿಕೊಂಡಿದ್ದಂತಹ ಮೀಸೆಯನ್ನು ತೆಗೆದು ನಿಂತ್ಕೊಂಡ್ಲು. ಬನದಮ್ಮನ ಹಳ್ಳಿಯ ಜನರಿಗೆ ಸ್ವರ್ಗ ಒಂದೇ ಮೆಟ್ಲು ಅನ್ನೋ ರೀತಿಯಲ್ಲಿ ಆಯ್ತು. ನ್ಯಾಯ ಏನಾಯ್ತು ತಿಳಿಯೋಣ ಈ ಗೀತೆಯ ನಂತರ.

ಊರಿನವರ ಆಸೆಯಂತೆ ಶಾಂತಲೆ ಆ ಹೊನ್ನನ್ನ ಸ್ವೀಕಾರ ಮಾಡ್ತಾಳೆ. ಆದರೆ ಒಂದು ಮಾತು ಹೇಳ್ತಾಳೆ, ಅಣ್ಣಂದ್ರ ತಾಯಂದ್ರೆ ಇದು ಈ ಹೊನ್ನು ದೈವದ್ದು, ದೈವ ಕಾರ್ಯಕ್ಕೆ ವಿನಿಯೋಗವಾಗಲಿ. ನನಗೆ ಬಹಳ ದಿನದಿಂದಲೂ ಒಂದು ಆಸೆ ಇದೆ, ನಮ್ಮ ಸಂಸ್ಕೃತಿಯ ಶ್ರೀಮಂತಿಕೆಗೆ ಸಾಕ್ಷಿಯಾಗಿ ಒಂದು ಕಲಾ ದೇಗುಲವನ್ನ ರಾಜಧಾನಿ ದ್ವಾರ ಸಮುದ್ರದಲ್ಲಿ ನಿರ್ಮಿಸಬೇಕು. ಅವಳಿ ದೇಗುಲಗಳ ಶಿಲ್ಪಕಲೆ ಹೊಯ್ಸಳರ ಶೈಲಿಗೆ ಮಾದರಿಯಾಗಿರಬೇಕು. ವೇಲಾಪುರಿಯ ಚೆನ್ನಕೇಶ್ವರ ದೇವಾಲಯದಲ್ಲಿ ಲಾಲಿತ್ಯವಿದ್ರೆ ದ್ವಾರ ಸಮುದ್ರದ ದೇಗುಲದಲ್ಲಿ ಭವ್ಯತೆ ನೆಲೆಗೊಂಡಿರಬೇಕು. ಅಂತಹ ಒಂದು ಕಲಾಪೂರ್ಣ ದೇವಾಲಯಕ್ಕಾಗಿ ಈ ಹೊನ್ನನ್ನ ವಿನಿಯೋಗ ಮಾಡೋಣ. ಆದರೆ

ಒಂದು ಮಾತು, ಕೇತಮಲ್ಲ ನಾಯಕರು ನಮಗೆಲ್ಲ ಹಿರಿಯರು, ಪಿತೃ ಸಮಾನರು. ಮುಂದೆ ದ್ವಾರ ಸಮುದ್ರದಲ್ಲಿ ನಿರ್ಮಾಣವಾಗುವಂತಹ ಅವಳಿ ದೇವಾಲಯಗಳು ಅವರ ಹೆಸರಿನಲ್ಲೇ ನಿರ್ಮಾಣವಾಗಲಿ, ಶ್ರೀ ಕೇತಮಲ್ಲ ನಾಯಕರ ಹೆಸರಿನಲ್ಲೇ ಒಂದು ಶಿಲಾಶಾಸನ ಸಾಕ್ಷೀಕರಿಸಲಿ ಎಂಬಂತಹ ಮಾತನ್ನು ಹೇಳ್ತಾಳೆ. ಕೇತಮಲ್ಲ ನಾಯಕರು ಅವರ ಮಾತಿಗೆ ಏನೋ ಹೇಳಕ್ಕೆ ಹೊರಡ್ತಾರೆ, ಆದರೆ ಜನ ಅವರ ಬಾಯನ್ನು ಮುಚ್ಚಿಸ್ತಾರೆ, ಜನ ಬಿಡೋದಿಲ್ಲ. ಆಗ್ಲೇ ಆಗಲಿ ತಾಯಿ ಅಂತೇಳಿ ಎಲ್ಲ ಜನ ಒಕ್ಕರಲಿನಿಂದ ಶಾಂತಲಾ ದೇವಿಯ ಮಾತನ್ನು ಒಪ್ಕೋತಾರೆ. ಶ್ರೋತೃಗಳೇ, ಎಂತಹ ನಿಷ್ಠೆ, ಪ್ರಾಮಾಣಿಕತೆಯನ್ನು ನಾವು ಈ ಘಟನೆಯಲ್ಲಿ ಕಾಣಬಹುದು. ಹೊಲ ಕೊಂಡುಕೊಂಡಂತಹ ಈರಣ್ಣ ಬೀರಣ್ಣನಿಗೆ ಸೇರಬೇಕು ಅಂತ ಅಂದರೆ, ಬೀರಣ್ಣ ಮಾರಿದ ಮೇಲೆ ಅದರ ಮೇಲೆ ನನಗೆ ಹಕ್ಕಿಲ್ಲ, ಅದು ಈರಣ್ಣಂದೇ ಅಂತಾನೆ. ಇದನ್ನೆಲ್ಲ ಕೇಳಿದಂತಹ ಕೇತಮಲ್ಲ, ರಾಜ್ಯದ ಬೊಕ್ಕಸಕ್ಕೆ ಸೇರಬೇಕು, ಅದು ನಮ್ಮ ರಾಜರದ್ದು ಅಂತ ಅಂದರೆ, ರಾಣಿ ಶಾಂತಲೆ ಅದು ಪ್ರಜೆಗಳ ಬೆವರಿನ ಫಲ ಅಂತ ಹೇಳ್ತಾಳೆ. ಕೊನೆಗೆ ರಾಜ್ಯದ ಶಿಲ್ಪಕಲೆಯ ವೈಭವಕ್ಕೆ ಅದನ್ನು ಬಳಸಲಾಗುತ್ತೆ, ಎಲ್ಲರಿಗೂ ಸೇರುವಂತಾಗತ್ತೆ. ಅಂದಿನ ವೇಲಾಪುರಿ ಇಂದಿನ ಬೇಲೂರು, ಅಂದಿನ ಅವರ ಸಾಮ್ರಾಜ್ಯದ ರಾಜಧಾನಿ ದ್ವಾರ ಸಮುದ್ರ ಇಂದಿನ ಹಳೇಬೀಡು. ಪ್ರಾಮಾಣಿಕತೆ, ನಿಷ್ಠೆ ಅನ್ನೋದು ಜೀವನದಲ್ಲಿ ಬಹಳ ಮುಖ್ಯವಾಗಿರುತ್ತೆ. ಅಂದು ಪ್ರಜೆಗಳಿಗೆ ಸಾಮ್ರಾಜ್ಯ ಮತ್ತು ರಾಜ ರಾಣಿಯರೇ ಸರ್ವಸ್ವವಾದರೆ, ಅವರ ಮಾತೆ ಅಂತಿಮವಾದರೆ, ಇಂದು ಕೂಡ ನಾವು ಪ್ರಜಾಪ್ರಭುತ್ವದ ಒಂದು ನೀತಿಯಲ್ಲಿ ಬದುಕ್ತಾ ಇದ್ದೀವಿ. ಸರ್ಕಾರ, ಭಾರತ ಸರ್ಕಾರ ನಮಗೆಲ್ಲ ಒಂದು ರೀತಿಯಲ್ಲಿ ರಾಜನಿದ್ದಂತೆ. ನಮಗೆ ನಮ್ಮ ನಾಡಿನಲ್ಲಿ, ನಮ್ಮ ಸಮಾಜದಲ್ಲಿ ನಾವು ಪ್ರಾಮಾಣಿಕತೆಯಿಂದ, ನಿಷ್ಠೆಯಿಂದ, ಸತ್ಯ ಧರ್ಮ ನೀತಿ ಅಂತೇಳಿ ನಾವು ಬದುಕನ್ನು ರೂಢಿಸ್ಕೊಂಡು ಮುಂದೆ ಸಾಗ್ತಾ ಹೋದರೆ, ನಮ್ಮ ದೇಶದ ಅಭಿವೃದ್ಧಿಗೆ ನಾವು ಬೆನ್ನೆಲುಬಾಗಿ ನಿಂತಂತಾಗತ್ತೆ. ಸರ್ಕಾರಿ ಕೆಲಸ ದೇವರ ಕೆಲಸ, ಪ್ರಾಮಾಣಿಕತೆಯಿಂದ ಮಾಡಬೇಕು. ಆ ಪ್ರಾಮಾಣಿಕತೆಯನ್ನು ಬರೀ ನಾವು ಜೀವನದಲ್ಲಿ ಎಲ್ಲ ಕಡೆಯಲ್ಲಿ ರೂಢಿಸ್ಕೊಂಡಾಗ ಮಾತ್ರ ನಮ್ಮ ಇಡೀ ಸಮಾಜ ಆರೋಗ್ಯವಂತವಾಗುತ್ತೆ, ಆರೋಗ್ಯಯುತವಾದಂತಹ ಸಮಾಜವನ್ನು ಕಟ್ಟೋದಕ್ಕೆ ನಮಗೆ ಸಾಧ್ಯವಾಗುತ್ತೆ. ಇಂತಹ ಆರೋಗ್ಯಯುತವಾದಂತಹ ಸಮಾಜವನ್ನು ಕಟ್ಟೋದಕ್ಕೆ ನಾವೆಲ್ಲ ಕೈಗೂಡಿಸೋಣ, ನಾವೆಲ್ಲ ಒಟ್ಟಿಗೆ ನಿಲ್ಲೋಣ ಅಂತ ಹೇಳ್ತಾ ನಮ್ಮ ಇಂದಿನ ಗಾನಗಂಗೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೇವೆ. ಗಾನಗಂಗೆ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು.

0: ಸುನ್ಹೆರೆ ಪಲ್ ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇದರ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ದನಿಯಲ್ಲಿ ಏಕ್ ದ್ವಿಜೆ ಕೇಲಿಯೆ ಚಿತ್ರದ ಗೀತೆ, ಆನಂದ್ ಭಕ್ಷಿ ಅವರ ಸಾಹಿತ್ಯಕ್ಕೆ ಲಕ್ಷ್ಮೀಕಾಂತ್ ಪ್ಯಾರೇಲಾಲ್ ಅವರ ಸಂಗೀತವಿದೆ.

ಮೊಹಮ್ಮದ್ ರಫಿ ಹಾಗೂ ಆಶಾ ಭೋಸ್ಲೆ ಅವರ ದನಿಯಲ್ಲಿ ಯಾದೋಂಕಿ ಬಾರಾತ್ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಮಜ್ರು ಅವರ ಸಾಹಿತ್ಯಕ್ಕೆ ಆರ್ ಡಿ ಬರ್ಮನ್ ಅವರ ಸಂಗೀತವಿತ್ತು. ಮುಂದಿನ ಗೀತೆ ಲತಾ ಮಂಗೇಶ್ಕರ್ ಅವರ ದನಿಯಲ್ಲಿ ಅನ್ಪಡ್ ಚಿತ್ರದ ಗೀತೆ, ರಾಜಾ ಮೆಹ್ಡಾಲಿ ಖಾನ್ ಅವರ ಸಾಹಿತ್ಯ, ಮದನ್ ಮೋಹನ್ ಅವರ ಸಂಗೀತವಿದೆ.

ಹಸರತ್ ಜೈಪುರಿಯವರ ಸಾಹಿತ್ಯಕ್ಕೆ ಶಂಕರ್ ಜೈಕಿಶನ್ ಅವರ ಸಂಗೀತವಿರುವ ಬ್ರಹ್ಮಚಾರಿ ಚಿತ್ರದ ಗೀತೆ, ಮೊಹಮ್ಮದ್ ರಫಿ ಹಾಗೂ ಸುಮನ್ ಕಲ್ಯಾಣ್ಪುರ್ ಅವರ ದನಿಯಲ್ಲಿ.

ಕಿಶೋರ್ ಕುಮಾರ್ ಹಾಗೂ ಲತಾ ಮಂಗೇಶ್ಕರ್ ಅವರ ದನಿಯಲ್ಲಿ ಅಜನಬಿ ಚಿತ್ರದ ಗೀತೆ, ಆನಂದ್ ಭಕ್ಷಿ ಅವರ ಸಾಹಿತ್ಯಕ್ಕೆ ಆರ್ ಡಿ ಬರ್ಮನ್ ಅವರ ಸ್ವರ ಸಂಯೋಜನೆ ಇದೆ.

ಲತಾ ಮಂಗೇಶ್ಕರ್ ಅವರ ದನಿಯಲ್ಲಿ ಅನಾಮಿಕಾ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಆನಂದ್ ಭಕ್ಷಿ ಅವರ ಗೀತ ಸಾಹಿತ್ಯಕ್ಕೆ ಆರ್ ಡಿ ಬರ್ಮನ್ ಅವರ ಸಂಗೀತ ಸಂಯೋಜನೆ ಇತ್ತು. ಇದರೊಂದಿಗೆ ನಮ್ಮ ಇಂದಿನ ಸುನಹರೇ ಪಲ್ ಕಾರ್ಯಕ್ರಮ ಮುಕ್ತಾಯವಾಯಿತು.

ಸುನೆಹರೆ ಪಲ್ ಹಳೆಯ ಹಿಂದಿ ಚಿತ್ರಗೀತೆಗಳನ್ನ ಕೇಳಿದ್ರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಯಿತು.

0: ಬೆಟ್ಟ ಗುಡ್ಡ
1: ಕೆರೆ ಕುಂಟೆ
0: ಗಿಡ ಮರಗಳಿಲ್ಲದ ಊರು
1: ಮರುಭೂಮಿ ಇದ್ದಂತೆ.
0: ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
1: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
0: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
1: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
0: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ.
1: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ. ಆಕಾಶವಾಣಿ ಬೆಂಗಳೂರು. ಸವಿನೆನಪು, ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ.
2: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
3: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇದರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
2: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಮೇಶ್ ನಾಯ್ಡು ಅವರು ಸಂಗೀತ ನೀಡಿರುವ ಅಜ್ಞಾತವಾಸ ಚಿತ್ರದ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ದನಿಯಲ್ಲಿ.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿಯವರ ದನಿಯಲ್ಲಿ ಅವಳ ಹೆಜ್ಜೆ ಚಿತ್ರದ ಗೀತೆ, ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ.

ವಾಣಿ ಜಯರಾಮ್ ಅವರ ದನಿಯಲ್ಲಿ ದೇವತೆ ಚಿತ್ರದ ಗೀತೆ, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಎಂಎಸ್ ವಿಶ್ವನಾಥನ್ ಅವರ ಸ್ವರ ಸಂಯೋಜನೆ ಇದೆ.

ಆರ್ ಎನ್ ಜೈಗೋಪಾಲ್ ಅವರ ಸಾಹಿತ್ಯಕ್ಕೆ ಇಳೆಯರಾಜ ಅವರ ಸ್ವರ ಸಂಯೋಜನೆ ಇರುವ ಪಲ್ಲವಿ ಅನುಪಲ್ಲವಿ ಚಿತ್ರದ ಗೀತೆ. ಹಾಡಿದ್ದಾರೆ ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ಜಿಎಸ್ ಶಿವರುದ್ರಪ್ಪನವರ ರಚನೆಗೆ ವಿಜಯ್ ಭಾಸ್ಕರ್ ಅವರು ಸಂಗೀತ ಸಂಯೋಜಿಸಿರುವ ಮಾನಸ ಸರೋವರ ಚಿತ್ರದ ಗೀತೆ ಹಾಡಿದ್ದಾರೆ ವಾಣಿ ಜಯರಾಮ್.

ಡಾಕ್ಟರ್ ರಾಜ್ಕುಮಾರ್ ಅವರ ದನಿಯಲ್ಲಿ ಬಡವರ ಬಂಧು ಚಿತ್ರದ ಗೀತೆಯನ್ನ ಕೇಳ್ತಾ ಇದ್ದೀರಾ. ಚಿ ಉದಯಶಂಕರ್ ಅವರ ಗೀತೆ ರಚನೆಗೆ ಎಂ ರಂಗರಾವ್ ಅವರ ಸಂಗೀತ ಸಂಯೋಜನೆ ಇದೆ.

ಪಿಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರ ದನಿಯಲ್ಲಿ ಪರೋಪಕಾರಿ ಚಿತ್ರದ ಗೀತೆಯನ್ನ ಕೇಳ್ತಾ ಇದ್ದೀರಾ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಅವರ ಸಂಗೀತವಿದೆ.

ಸವಿ ನೆನಪು ಕಾರ್ಯಕ್ರಮದಲ್ಲಿ ಹಳೆಯ ಕನ್ನಡ ಚಿತ್ರಗೀತೆಗಳನ್ನ ಕೇಳಿದಿರಿ. ಈ ಕಾರ್ಯಕ್ರಮ ಮುಕ್ತಾಯವಾಯಿತು. ಸಮಯ 11:30 ಆಗಲಿದೆ. ಇನ್ನು ಮುಂದೆ ಸ್ಟಂಪ್ಡ್ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಇಂದು ವಿಶ್ವ ಶ್ರವಣ ದಿನ. ಪರಿಸರ ಜಾಗೃತಿ ಮೂಡಿಸಲು ನಮ್ಮ ಸುತ್ತಮುತ್ತಲಿನ ಶಬ್ದಗಳನ್ನು ಸೌಂಡ್ಸ್ಕೇಪ್ಸ್ ಆಲಿಸುವ ಕಲೆ ಪ್ರೋತ್ಸಾಹಿಸಿ ಶ್ರವಣ ಸಂಸ್ಕೃತಿಯ ಮೂಲಕ ಆಲಿಸುವಿಕೆ ಉದ್ದೀಪಿಸಲು ಈ ದಿನ ಮೀಸಲಿದೆ. ರಾಷ್ಟ್ರಭಕ್ತ ಸ್ವಾತಂತ್ರ್ಯ ಸೇನಾನಿಗಳ ಹೋರಾಟ, ತ್ಯಾಗ ಹಾಗೂ ಬಲಿದಾನದ ಹಿನ್ನೆಲೆ ಸ್ವಾತಂತ್ರ್ಯ ಸಂಗ್ರಾಮದ ಕಿಡಿಗೆ ಬೆದರಿ ಭಾರತೀಯ ಸ್ವಾತಂತ್ರ್ಯ ಕಾಯ್ದೆಗೆ ಬ್ರಿಟಿಷ್ ಸಂಸತ್ತು ಒಪ್ಪಿಗೆ ಸೂಚಿಸಿದ ದಿನ ಜುಲೈ 18. ಈ ನಿರ್ಣಯದ ಅನುಸರಣೆಯಾಗಿ 1947 ಆಗಸ್ಟ್ 15 ಬೆಳಗಿನ ಜಾವ ಭಾರತ ಪಾರತಂತ್ರದಿಂದ ಮುಕ್ತಗೊಂಡು ಸ್ವತಂತ್ರವಾಯಿತು. ಮೈಸೂರು ಸಂಸ್ಥಾನದ ಕೊನೆಯ ದೊರೆ ಉದಾರದಾನಿ ಕರ್ನಾಟಕದ ಪ್ರಥಮ ರಾಜ್ಯಪಾಲರಾದ ಜಯಚಾಮರಾಜೇಂದ್ರ ಒಡೆಯರ್ ಅವರ ಜಯಂತಿಯಿಂದು. ಶಾಂತಿ, ಸಮಾನತೆ ಮತ್ತು ಮಾನವೀಯ ಮೌಲ್ಯಗಳಿಗೆ ಅಮೂಲ್ಯ ಕೊಡುಗೆ ನೀಡಿದ ನೊಬೆಲ್ ಶಾಂತಿ ಪುರಸ್ಕಾರದಿಂದ ಸನ್ಮಾನಿತರಾದ ನೆಲ್ಸನ್ ಮಂಡೇಲಾ ಸಂಸ್ಮರಣೆ ಅಂತಾರಾಷ್ಟ್ರೀಯ ದಿನವಿಂದು. ರಾಜ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ಅಂಗಸಂಸ್ಥೆ ಬೆಂಗಳೂರಿನ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿ ಆವರಣದಲ್ಲಿ ಪ್ರಕೃತಿಯ ಔಷಧಾಲಯದ ಅನ್ವೇಷಣೆ, ಆರೋಗ್ಯ, ಜೀವನೋಪಾಯ, ಜೈವಿಕ ಅರ್ಥವ್ಯವಸ್ಥೆ ಮತ್ತು ಸಂರಕ್ಷಣೆಗಾಗಿ ಔಷಧೀಯ ಮತ್ತು ಸುಗಂಧ ಸಸ್ಯಗಳ ಸಾಮರ್ಥ್ಯಗಳು ಎಂಬ ವಿಷಯದ ಕುರಿತ 3 ದಿನಗಳ ರಾಷ್ಟ್ರೀಯ ಸಮ್ಮೇಳನ ಇಂದು ಸಂಪನ್ನಗೊಳ್ಳಲಿದೆ. ದೇಶದ ವಿವಿಧ ಭಾಗಗಳಿಂದ 120 ಪ್ರತಿನಿಧಿಗಳು, ಸಂಶೋಧನಾ ವಿದ್ಯಾರ್ಥಿಗಳು, ಆಯುಷ್ ಇಲಾಖೆಯ 15 ಜನ ವೈದ್ಯಾಧಿಕಾರಿಗಳು ಸಮ್ಮೇಳನದಲ್ಲಿ ಪಾಲ್ಗೊಂಡಿದ್ದಾರೆ. ಹೊಸದಿಲ್ಲಿಯ ಭಾರತ ಮಂಟಪದಲ್ಲಿ ಜರುಗಿದ ಭಾರತ್ ಟೆಕ್ಸ್ 2026 ಜವಳಿ ಉದ್ಯಮದ ಹೂಡಿಕೆದಾರರ ವಿಶ್ವ ಸಮಾವೇಶದಲ್ಲಿ ರಾಜ್ಯ ಸರ್ಕಾರ 12 ಪ್ರಮುಖ ಒಪ್ಪಂದಗಳಿಗೆ ಸಹಿ ಹಾಕಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಂತಸ ವ್ಯಕ್ತಪಡಿಸಿದ್ದು ರಾಜ್ಯಕ್ಕೆ 2,821 ಕೋಟಿ ರೂಪಾಯಿ ಹೂಡಿಕೆ ಖಾತ್ರಿಯಾಗಿದೆ ಎಂದು ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಕಲಬುರಗಿ, ಚಿತ್ರದುರ್ಗ, ರಾಮನಗರ, ಮೈಸೂರು, ಚಾಮರಾಜನಗರ, ಉಡುಪಿ, ದಕ್ಷಿಣ ಕನ್ನಡ, ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಗಳ ಜವಳಿ ಪಾರ್ಕ್ಗಳಲ್ಲಿ ಹಣ ಹೂಡಿಕೆಯಾಗಲಿದ್ದು 11,020 ಉದ್ಯೋಗಗಳು ಸೃಷ್ಟಿಯಾಗಲಿವೆ ಎಂದಿದ್ದಾರೆ. ಖೇಲೋ ಇಂಡಿಯಾ ಫಿಟ್ ಇಂಡಿಯಾ ಉಪಕ್ರಮದಡಿ ಕೇಂದ್ರ ಯುವಜನ ವ್ಯವಹಾರ ಹಾಗೂ ಕ್ರೀಡಾ ಸಚಿವಾಲಯ ಗ್ರಾಮೀಣ ಸೊಗಡಿನ ದೇಸಿ ಕ್ರೀಡೆ ಮಲ್ಲಕಂಬವನ್ನು ಮುನ್ನೆಲೆಗೆ ತರುತ್ತಿದೆ. ಧಾರವಾಡದ ನೂತನ ಈಜುಗೊಳ ಹಾಗೂ ಕ್ರೀಡಾ ಸಂಕೀರ್ಣದಲ್ಲಿ ರಾಜ್ಯಮಟ್ಟದ 3 ಆವೃತ್ತಿಯ ಮಲ್ಲಕಂಬ

0: ಸ್ಪರ್ಧೆಗಳನ್ನು ಮಲ್ಲಕಂಬ ಫೆಡರೇಷನ್ ಆಫ್ ಇಂಡಿಯಾ ಆಯೋಜಿಸಿದೆ. ವಿವಿಧ ವಿಭಾಗಗಳಲ್ಲಿ ಒಟ್ಟು 275 ಮಲ್ಲಕಂಬ ಪಟುಗಳು ಪಾಲ್ಗೊಂಡಿದ್ದಾರೆ. ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಮಲ್ಲಕಂಬ ಪಟು ಹಾಗೂ ತರಬೇತುದಾರ ಗದಗ್ ಜಿಲ್ಲೆ ಶಿರಹಟ್ಟಿಯ ಸೋಮಶೇಖರ್ ಕೊಡ್ಲಿ.
1: ಧಾರವಾಡದಲ್ಲ ಸ್ವಿಮ್ಮಿಂಗ್ ಪೂಲ್ ಕಾಂಪ್ಲೆಕ್ಸ್ ನಲ್ಲಿ ನಡೀತಿರ್ತಕ್ಕಂತ ಮಲ್ಲಕಂಬ ಕ್ರೀಡೋತ್ಸವ 2 ದಿನಗಳಿಂದ ಪ್ರಾರಂಭ ಆಗಿದೆ. ಇದು 3ನೇ ಆವೃತ್ತಿ ಧಾರವಾಡದಲ್ಲಿ ನಡೀತಾ ಇದೆ. 14 ವರ್ಷದ ಒಳಗಿನ ಬಾಲಕರು ಹಾಗೂ ಬಾಲಕಿಯರು, 14 ವರ್ಷ ಮೇಲ್ಪಟ್ಟ ಬಾಲಕರು ಹಾಗೂ ಬಾಲಕಿಯರು ಭಾಗವಹಿಸ್ತಾ ಇದ್ದಾರೆ. ಸ್ಥಿರ ಮತ್ತು ರೋಪ ಮಲ್ಲಕಂಬ ನಡೀತಾ ಇದ್ದಾರೆ. ಸುಮಾರು 18ಕ್ಕೂ ಹೆಚ್ಚು ತಂಡಗಳು ಮಲ್ಲಕಂಬ ಕ್ರೀಡೋತ್ಸವದಲ್ಲಿ ಭಾಗವಹಿಸಿದ್ದಾರೆ. ಧಾರವಾಡದ ಸುಮಾರು 6 ತಂಡಗಳು ಎಲಿವಾಳ, ಸಿರುಗುಪ್ಪಿ, ಅಣ್ಣಿಗೇರಿ, ಹರಲಾಪುರ, ಹುಬ್ಬಳ್ಳಿ, ಉಪ್ಪಿನಪೇಟಿಗೇರಿ, ಅದರ ಜೊತೆ ಬಾಗಲಕೋಟೆ, ವಿಜಯಪುರ, ಬೆಳಗಾವಿ, ರಾಮನಗರ, ಮೈಸೂರು, ದಕ್ಷಿಣ ಕನ್ನಡ, ಶಿವಮೊಗ್ಗ, ಜಮಖಂಡಿ, ಹೀಗೆ 275ಕ್ಕೂ ಹೆಚ್ಚು ಕ್ರೀಡಾಪಟುಗಳು ಇಲ್ಲಿ ಭಾಗವಹಿಸಿದ್ದಾರೆ. ಪಾರಿತೋಷಕ ಹಾಗೂ ನಗದು ಬಹುಮಾನವನ್ನು ಸಹಿತ ಕೊಡ್ತಾ ಇದ್ದಾರೆ.
0: ಕೇಂದ್ರ ಚುನಾವಣಾ ಆಯೋಗದ ನಿರ್ದೇಶನದಂತೆ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ 2026 ಹಿನ್ನೆಲೆ ಹಾವೇರಿ ಜಿಲ್ಲೆಯಲ್ಲಿ 13,35,000 ಮತದಾರರಿಗೆ ಗಣತಿ ನಮೂನೆ ವಿತರಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ವಿಜಯ್ ಮಹಾಂತೇಶ್ ತಿಳಿಸಿದ್ದಾರೆ. ಆ ಪೈಕಿ 973,000 ಮತದಾರರ ಗಣಕೀಕರಣ ಪ್ರಕ್ರಿಯೆ ಪೂರ್ಣಗೊಂಡಿದ್ದು ಹಾವೇರಿ ಜಿಲ್ಲೆ ರಾಜ್ಯಕ್ಕೆ 2ನೇ ಸ್ಥಾನದಲ್ಲಿದೆ. ಮೈಸೂರಿನ ಡಾ ಗಂಗೂಬಾಯಿ ಹಾನಗಲ್ ಸಂಗೀತ ಮತ್ತು ಪ್ರದರ್ಶಕ ಕಲೆಗಳ ವಿಶ್ವವಿದ್ಯಾಲಯ ಹುಬ್ಬಳ್ಳಿ ಪ್ರಾದೇಶಿಕ ಕೇಂದ್ರದ ಸಹಯೋಗದಲ್ಲಿ ನಾಟಕ ವಿಭಾಗದ ಸ್ನಾತಕೋತ್ತರ ಪದವಿಯ ಪ್ರದರ್ಶನದ ಭಾಗವಾಗಿ ವಾರ್ಷಿಕ ನಾಟಕೋತ್ಸವ ಹುಬ್ಬಳ್ಳಿಯ ಸವಾಯಿ ಗಂಧರ್ವ ಸಭಾಭವನದಲ್ಲಿ ಯಶಸ್ವಿಯಾಗಿ ಜರುಗಿತು. ಚಿತ್ರದುರ್ಗದ ಜಿಲ್ಲಾ ಸಶಸ್ತ್ರ ಮೀಸಲು ಪೊಲೀಸ್ ಪಡೆ ಕವಾಯತು ಮೈದಾನದಲ್ಲಿ ಮಾದಕ ದ್ರವ್ಯ ಸಾಗಣೆ ಮತ್ತು ಬಳಕೆ ನಿಷೇಧ ಕುರಿತು ಜನಜಾಗೃತಿ ಜಾಥಾ, ಆಪರೇಷನ್ ರೈಸ್ ಹಾಗೂ ಬೇಡ ಬ್ರೋ ಅಭಿಯಾನಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರಂಜಿತ್ ಕುಮಾರ್ ಬಂಡಾರು ಚಾಲನೆ ನೀಡಿದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಗಂಟೆಗೆ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ವನಿತಾ ವಿಹಾರ.
1: ಇವತ್ತಿನ ವನಿತಾ ವಿಹಾರದಲ್ಲಿ ಕೇಳಿ ಆಯುರ್ವೇದ ಮತ್ತು ಆಹಾರ ಪದ್ಧತಿ. ಈ ಕುರಿತು ಆಯುರ್ವೇದ ವೈದ್ಯರಾದ ಡಾಕ್ಟರ್ ರೂಪಾ ಬಾಯಿ ಫಡ್ನಿಸ್ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ವೆಂಕಟೇಶ್ ಬೇವಿನ ಬೆಂಚಿ.
2: ಪ್ರಿಯ ಕೇಳುಗರೆ ನಮಸ್ಕಾರ. ಇವತ್ತು ನಮ್ಮ ಆಕಾಶವಾಣಿಗೆ ರಾಯಚೂರಿನ ಆಯುರ್ವೇದ ತಜ್ಞರಾಗಿರ್ತಕ್ಕಂಥ ಡಾಕ್ಟರ್ ರೂಪಾಬಾಯಿ ಫಡ್ನಿಸ್ ಅವರು ಬಂದಿದ್ದಾರೆ. ಅವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಆಯುರ್ವೇದದಲ್ಲಿ ಆಹಾರ ಪದ್ಧತಿ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಸ್ನೇಹಿತರೆ, ಇವತ್ತು ನಮಗೆಲ್ಲರಿಗೂ ಸಾಕಷ್ಟು ರೀತಿಯ ತೊಂದರೆಗಳು ಬರ್ತಾ ಇದಾವೆ. ವಿಶೇಷವಾಗಿ ಆರೋಗ್ಯ ತೊಂದರೆಗಳು ಅಂದ್ರೆ ಬೇರೆ ಬೇರೆ ಕಾರಣಕ್ಕೆ ಬರ್ತಾ ಇದೆ ಅಂತ ಗೊತ್ತಿದೆ. ವಿಶೇಷವಾಗಿ ಆಹಾರದಿಂದಲೇ ಆರೋಗ್ಯದ ಸಮಸ್ಯೆಗಳು ತುಂಬಾನೇ ಕಾಡ್ತಿದ್ದಾವೆ ಅನ್ನುವಂಥದ್ದು. ತಿನ್ನುವ ಆಹಾರ ತುಂಬಾನೇ ಕಲುಷಿತವಾಗಿದೆ, ಕುಡಿಯುವ ನೀರು ಕಲುಷಿತವಾಗಿದೆ, ಜೊತೆಗೆ ಗಾಳಿನೂ ಕಲುಷಿತವಾಗಿದೆ. ಎಲ್ಲವೂ ಕಲುಷಿತವಾಗಿರ್ತಕ್ಕಂಥ ಈ ಒಂದು ಸಂದರ್ಭದಲ್ಲಿ ಮುಖ್ಯವಾಗಿ ಆಹಾರದ ಬಗ್ಗೆ ನಾವು ಇವತ್ತು ತುಂಬಾನೇ ಮಹತ್ವ ಕೊಡಬೇಕಾಗಿದೆ. ಯಾಕಂದರೆ ಆಹಾರದಲ್ಲಿ ಇತ್ತೀಚೆಗೆ ಸಾಕಷ್ಟು ರೀತಿಯ ಕೆಮಿಕಲ್ ಬಳಸ್ತಾರೆ, ಎಲ್ಲಾ ರೀತಿಯ ಕೆಮಿಕಲ್ ಬಳಸ್ತಾರೆ. ಅದರಿಂದ ದೇಹಕ್ಕೆ ಸಾಕಷ್ಟು ರೀತಿಯ ರೋಗಗಳು ಬರ್ತಾ ಇದ್ದಾವೆ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ. ಆದರೆ ಆಯುರ್ವೇದ ಅದಕ್ಕೆ ಪರಿಹಾರವನ್ನು ಕೊಡ್ತಕ್ಕಂಥ ಒಂದು ಸೂಕ್ತವಾದ ಒಂದು ಪದ್ಧತಿಯಾಗಿದೆ. ಮೇಡಮ್ ನಮಸ್ಕಾರ.
3: ನಮಸ್ಕಾರ.
2: ಆಯುರ್ವೇದದಲ್ಲಿ ಆಹಾರ ಪದ್ಧತಿ ಈ ವಿಷಯಕ್ಕೆ ಬಂದಾಗ ನಿಜವಾಗ್ಲೂ ಆಯುರ್ವೇದದಲ್ಲಿ ತುಂಬಾನೇ ಒಳ್ಳೆಯ ಒಂದು ಸೂತ್ರಗಳನ್ನು ನಮ್ಗೆ ಕೊಟ್ಟಿದ್ದಾರೆ. ಯಾವ ತರ ಆಹಾರ ಸೇವನೆ ಮಾಡಬೇಕು, ಆಹಾರ ಅಂದ್ರೆ ಏನು, ಮತ್ತು ಆಹಾರವನ್ನು ತಗೊಳ್ಳುವಂತ ಪದ್ಧತಿ ಹೇಗೆ ಇರುತ್ತದೆ ಅನ್ನುವಂಥದ್ದು ತುಂಬಾ ಜನಗಳಿಗೆ ಗೊತ್ತಿಲ್ಲ. ನಮ್ಮ ಭಾರತೀಯರಾಗಿ ನಾವು ಹುಟ್ಟಿದ ಮೇಲೆ ಆಯುರ್ವೇದವನ್ನು ಅಷ್ಟು ಸೀರಿಯಸ್ ಆಗಿ ತಗೊಂಡಿಲ್ಲ ಅಂತ ನನಗೂ ಕೂಡ ಅನಿಸ್ತದೆ. ಹೇಳಿ ಮೇಡಮ್ ಆಹಾರದ ಬಗ್ಗೆ.
3: ನೋಡಿ, ಈಗ ಆಯುರ್ವೇದದಲ್ಲಿ ಆಹಾರವನ್ನ ತ್ರಯೋಪಸ್ತಂಭಗಳು ಅಂತ ಹೇಳ್ತಾರೆ. ಆಹಾರ ನಿದ್ರಾ ಮೈಥುನ, ಈ ಅಂದ್ರೆ ಈ ಆಹಾರ ಚೆನ್ನಾಗಿದ್ರೆ, ನಿದ್ರೆಯನ್ನ ಚೆನ್ನಾಗಿ ಮಾಡ್ತಿದ್ರೆ, ಮತ್ತು ನಮ್ಮ ಜೀವನ ಲೈಂಗಿಕ ಒಂದು ಕ್ರಿಯೆ. ಇನ್ನು ಆಧುನಿಕ ಪದ್ಧತಿಯವರು ಅದನ್ನ ಏನ್ ಮಾಡಿದ್ದಾರೆ ಅಂದ್ರೆ ಆಹಾರ ವಿಹಾರ ವಿಚಾರ ಮತ್ತು ವಿಹಾರ ಹೀಗೆ ಸೇರ್ಕೊಂಡಿದ್ದಾರೆ. ಅಂದ್ರೆ ಅಲ್ಲೂ ಕೂಡ ಆಹಾರವನ್ನು ಬಿಡ್ಲಿಲ್ಲ ಅವರು. ಇವು ಮೂರು ನಮ್ಮ ಈ ಒಂದು ಸ್ತಂಭ ಕೂಡ ಸರಿಯಾಗಿರ್ಲಿಲ್ಲ, ಗಟ್ಟಿಯಾಗಿರ್ಲಿಲ್ಲ ಅಂದ್ರೆ ನಮಗೆ ಅನಾರೋಗ್ಯ ಶತ ಸಿದ್ಧ. ಯಾಕಂದ್ರೆ ನಮ್ಮ ಆಯದ ಪದ್ಧತಿ ಒಂದು ಹೇಳ್ತಾರೆ ಏನಂದ್ರೆ ರೋಗಸ್ತು ದೋಷ ವೈಷಮ್ಯಂ ಅಂತ ಒಂದ್ ಕಡೆ ಹೇಳ್ತಾರೆ, ಒಂದ್ ಕಡೆ ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ. ನಮ್ಮ ಜೀವನದ ಮೂಲ ಉದ್ದೇಶ ಏನು? ಸ್ವಸ್ಥನಾಗಿರೋ

0: ವಾಸ್ತವವಾಗಿ ಆರೋಗ್ಯವಾಗಿರಬೇಕು. ಆರ್ತಸ್ಯ ಅಂದ್ರೆ ಆಯುರ್ವೇದ ಹೇಳಿರೋದು ರೋಗವನ್ನ ಬಂದರೆ ಅಂದ್ರೆ ಆರೋಗ್ಯವಾಗಿ ಹೇಗಿರಬೇಕು ಮತ್ತು ರೋಗ ಬಂದರೆ ಏನು ಮಾಡಬೇಕು. ಆತುರಸ್ಯ ಅಂದ್ರೆ ರೋಗವನಿಗೆ ಏನು ಕೊಡಬೇಕು, ಇದನ್ನೇ ಹೇಳಿರೋ. ಅದರ ಒಂದು ಆಧಾರದ ಮೇಲೆ ಆಹಾರವನ್ನು ಹೇಗೆ ಸೇವನೆ ಮಾಡಬೇಕು ಅಂತ ಹೇಳಿದ್ರು. ಯಾಕಂದ್ರೆ ಆಹಾರವೇ ರೋಗಕ್ಕೆ ಕಾರಣ. ಯಾಕಂದ್ರೆ ಉಪನಿಷತ್ತಲ್ಲೂ ಹೇಳ್ತಾರೆ ಏನಂದ್ರೆ, ನಿಜವಾದ ಮನುಷ್ಯನ ಆರೋಗ್ಯ ಆಹಾರವನ್ನ ಅವಲಂಬಿಸಿದೆ. ಹಾಗಾಗಿ ನಾವು ಮೊದಲು, ಯಾಕಂದ್ರೆ ಒಂದು ಶ್ಲೋಕ ಆಯುರ್ವೇದದಲ್ಲಿ ಮತ್ತೊಮ್ಮೆ ಹೇಳ್ತೀನಿ ನಾನು, ಸಮದೋಷ ಸಮಾಗ್ನಿಶ್ಚ ಸಮಧಾತು ಮಲಕ್ರಿಯಾ ಪ್ರಸನ್ನ ಆತ್ಮ ಮನ ಇಂದ್ರಿಯಾ ಸ್ವಸ್ಥ ಇತ್ಯವಿಧೀಯತೆ ಅಂತ. ಅಂದ್ರೆ ಸ್ವಸ್ಥನಾಗಿರಬೇಕಾದ್ರೆ ಇವೆಲ್ಲ ಸರಿ, ಇವೆಲ್ಲರೂ ಇರಬೇಕಂದ್ರೆ ಇವುಗಳನ್ನು ಪೋಷಣೆ ಮಾಡುವಂತಹ ಆಹಾರ ಸರಿಯಾಗಿರಬೇಕು. ಯಾಕಂದ್ರೆ ದೋಷ ಅಂದ್ರೆ ನಿಮ್ಮ ಶಾಬ್ದಿಕ ಅರ್ಥ ದೋಷ ಅಲ್ಲ, ವಾತ ಪಿತ್ತ ಕಫಗಳು ಏನು ಇವುಗಳಿಗೆ ಪೋಷಣೆ ಮಾಡೋದು ಆಹಾರ. ಹಾಗೆ ಧಾತುಗಳು, ಸಪ್ತ ಧಾತುಗಳು ಅಂತ ಹೇಳ್ತಾರೆ, ರಸ ರಕ್ತ ಮಾಂಸ ಮೇಧ ಅಸ್ಥಿ ಮಜ್ಜ ಶುಕ್ರ ಮತ್ತು ಇವುಗಳ ಸಾರ ಒಂದಿದೆ ಓಜಸ್, ಇದೂ ಕೂಡ ಆಹಾರದ ಮೇಲೆ ಅವಲಂಬಿಸಿದೆ. ಇನ್ನು ಏನಂದ್ರೆ ಮನ ಅನ್ನದಂತೆ ಮನ ಅಂತ ಒಂದು ಸರ್ವಜ್ಞನ ವಚನ ಇದೆ ನಮ್ಮಲ್ಲೂ ಹೇಳ್ತಾರೆ. ಯಾಕಂದ್ರೆ ಯಾವ ರೀತಿಯ ಅನ್ನವನ್ನ ಸೇವನೆ ಮಾಡ್ತಿ ಈ ರೀತಿಯ ಮನಸ್ಸು ನಮ್ದು ನಿರ್ಮಾಣ ಆಗುತ್ತೆ. ಯಾಕಂದ್ರೆ ಮನಸ್ಸು ಕೂಡ ಸತ್ವ ರಜ ತಮ ಗುಣಗಳಿಂದ ಕೂಡಿದೆ. ಆಹಾರವು ಸತ್ವ ಗುಣ ಆಹಾರ, ರಾಜಸಿಕ ಆಹಾರ ಮತ್ತು ತಾಮಸಿಕ ಆಹಾರ ಅಂತಿದೆ. ಹಾಗಾಗಿ ಸೇವಿಸುವ ಆಹಾರ ಕೂಡ ಮನಸ್ಸನ್ನ ಅವಲಂಬಿಸಿದೆ. ಹಾಗೆ ಇಂದ್ರಿಯಗಳು, ಈಗ ಎಲ್ಲ ಇಂದ್ರಿಯಗಳ ಕೆಲಸ ಮಾಡ್ಬೇಕಲ್ಲ, ಜೀವಕ್ಕೆ ಪೋಷಣೆನೆ ಒಂದು ಜೀವ. ಎಲ್ಲ ಜೀವಿಗಳು ಆಹಾರದಿಂದನೇ ಅನ್ನದಂದೇ ಮಾಡಿರುವಂತದ್ದು. ಹಾಗಿರುವಾಗ ಇಂದ್ರಿಯಗಳು ಸ್ವಾಸ್ಥ್ಯವಾಗಿರ್ಬೇಕಾದ್ರೆ ಜ್ಞಾನೇಂದ್ರಿಯ ಇರ್ಲಿ ಕರ್ಮೇಂದ್ರಿಯ ಇರ್ಲಿ ಯಾವುದೇ ಇರ್ಲಿ ಏನು ಇವುಗಳು ಚೆನ್ನಾಗಿರ್ಬೇಕ, ಆಹಾರ ಮುಖ್ಯ, ಇವುಗಳೆಲ್ಲ ಸಾರ. ಯಾಕಂದ್ರೆ ಪ್ರಸನ್ನ ಆತ್ಮ ಅಂತಿದ್ರು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ WHO ಕೂಡ ಹೇಳುತ್ತೆ. ಯಾಕಂದ್ರೆ ಶಾರೀರಿಕವಾಗಿ ಮತ್ತು ಮಾನಸಿಕವಾಗಿ ಆರೋಗ್ಯವಾಗಿದ್ರೆ ಆರೋಗ್ಯ ಅಲ್ಲ, ಫಿಸಿಕಲ್ ಮೆಂಟಲ್ ಸೋಷಿಯಲ್ ಅಂಡ್ ಸ್ಪಿರಿಚುವಲ್ ವೆಲ್ ಬೀಯಿಂಗ್ನೆಸ್ ಇಸ್ ಹೆಲ್ತ್. ಸೊ ಫಾರ್ ಆಲ್ ದೀಸ್ ಹೆಲ್ತ್ ಆತ್ಮ ಕೂಡ ನಿನ್ನ ಶುದ್ಧಿ ಆಗಿರಬೇಕಂದ್ರೆ ಆಹಾರ ಬೇಕು. ಈ ಎಲ್ಲ ನಾಲ್ಕು ನಮೂನೆಯ ಒಂದು ನಮ್ಮ ಒಂದು ಸಿಸ್ಟಮ್ ಆಫ್ ಆರೋಗ್ಯದ ಮೂಲ ಬೇಸ್ಡ್ ಅವೆಲ್ಲವೂ ಕೂಡ ಆಹಾರ ಮೇಲೆ ಅವಲಂಬಿಸಿದೆ.
1: ನೀವು ಹೇಳ್ತಕ್ಕಂಥ ವಿಚಾರ ತುಂಬಾನೇ ಅರ್ಥಗರ್ಭಿತವಾದಂಥ ವಿಚಾರ ಮೇಡಮ್. ಯಾಕಂದ್ರೆ ನಾವು ತಗೊಳ್ಳುವಂಥ ಆಹಾರ ನಮ್ಮ ಮನೆ ಮೇಲೆ ಪರಿಣಾಮ ಬೀರ್ತದೆ, ನಾವು ತಗೊಳ್ಳುವಂಥ ಆಹಾರ ನಾವು ಆಲೋಚನೆಗಳ ಮೇಲೆ ಪ್ರಭಾವ ಬೀರ್ತದೆ. ಉತ್ತಮವಾದ ಸಾತ್ವಿಕ ಆಹಾರ ತಗೊಂಡ್ರೆ ನಮ್ಮ ಆಲೋಚನೆಗಳು ಕೂಡ ಉತ್ತಮವಾಗಿ ಇರ್ತವೆ ಅನ್ನುವಂಥದ್ದು. ಸಾತ್ವಿಕ ಆಹಾರ ಅಂದ್ರೆ ಏನು ಮೇಡಮ್?
0: ಈಗ ಸಾತ್ವಿಕ ಆಹಾರ ಅಂದ್ರೆ ಆಹಾರದಲ್ಲಿ ಕೆಲವು ಆರು ರಸಗಳನ್ನ ಹೇಳಿದ್ದಾರೆ ಆಯುರ್ವೇದದಲ್ಲಿ. ಅಂದ್ರೆ ಒಬ್ಬ ಮನುಷ್ಯ ದಿನನಿತ್ಯ ತನ್ನ ಆಹಾರ ಸೇವನೆಯಲ್ಲಿ ಷಡ್ ರಸಗಳಂದ್ರೆ ಮಧುರ ಅಮ್ಲ ಲವಣ ಕಟು ತಿಕ್ತ ಕಷಾಯ ಅಂತ, ಇವು ಬಿಟ್ಟರು ಬೇರೆ ಯಾವ ರಸಗಳು ಇಲ್ಲ. ಮೀನ್ಸ್ ಟೇಸ್ಟ್ ಆಫ್ ನಿಮ್ಮ ಆಹಾರಗಳು, ರುಚಿಯಾದ ಆಹಾರ ತುಂಬಾ ಚೆನ್ನಾಗಿದೆ ಅಂತಲೇ. ಅದರಲ್ಲಿ ಮಧುರ ಅಮ್ಲ ಲವಣಗಳ ರಸಗಳ ಆಹಾರ ಪದಾರ್ಥಗಳು ಏನಿದೆ, ಅದು ಕಾಯಿಪಲ್ಯ ಇರ್ಬೋದು, ನೀವು ತಯಾರಿಸುವ ಭೋಜನದಲ್ಲಿ ಇರಬಹುದು, ಯಾವುದರಲ್ಲೇ ಅವೆಲ್ಲವೂ ಸಾತ್ವಿಕ ಆಹಾರ. ಕಾಯಿಪಲ್ಯ ಇದೆ, ಮಧುರ ರಸ, ಹಣ್ಣುಗಳಿದೆ, ಅಮ್ಲ ನೆಲ್ಲಿಕಾಯಿ ತಗೊಳ್ಳಿ, ವಿಶ್ವ ಅಂದ್ರೆ ಇಡೀ ವಿಶ್ವದಲ್ಲೇ ಅದರಲ್ಲಿ ಒಂದು ಉಪ್ಪು ಬಿಟ್ರೆ ಎಲ್ಲ ರಸಗಳಿವೆ. ಒಂದು ಅಲ್ಲ ತಗೊಳ್ರಿ, ವಿಶ್ವ ಭೇಷಜ ಅಂತ ಕರೀತಾರೆ. ಈ ಎಲ್ಲ ಆಹಾರ ಸಂಗ್ರಹ ಅಡಿಗೆ ಮನೆಯಲ್ಲೇ ಇದೆ. ಅದಕ್ಕೆ ನಮ್ಮ ಮಂಕುತಿಮ್ಮ ಒಂದು ಇದೆ ಹೇಳ್ತಾರ್ರಿ, ಔಷಧಿ ಸಂಗ್ರಹ ನಿಮ್ಮ ಮನೆ ಅಡಿಗೆ ಮನೆ, ಒಂದು ಸಣ್ಣ ಸ್ಲೋಗನ್ ಮಂಕುತಿಮ್ಮಂದು, ಮೆಣಸು ಪಿಪ್ಪಲಿ ಶುಂಠಿ ಜೀರಿಗೆಗಳೆಲ್ಲ ಪರಿ ಉಪ್ಪು ಇದ್ರೆ ಅಡಿಗೆ ಮನೆಯಲ್ಲಿ ಅಂದ್ರೆ ಒಂದೊಂದು ರೋಗಕ್ಕೊಂದೊಂದು ನಿನಗಂತೆಯೇ 100 ಸೂತ್ರಗಳಿರಲು ಅವನರಿಯುವುದಲ್ಲೇ ಜಾಣ. ಅದೆಲ್ಲ ಬಿಟ್ಟು ಎಲ್ಲೆಲ್ಲ ಹೋಗ್ತೀಯಲ್ಲ ನಿನ್ನ ಅಂದ್ರೆ, ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ನಮ್ಮ ಆಹಾರದ ಭಂಡಾರ ಸಂಗ್ರಹಗಾರ ಎಲ್ಲಿದೆ ಅಂದ್ರೆ ಅಲ್ಲೇ ಔಷಧಿ, ಅಂದ್ರೆ ಔಷಧಿಗಳ ಸಂಗ್ರಹನೇ ನಮ್ಮ ಅಡಿಗೆ ಮನೆ. ಹಾಗಾಗಿ ಎಲ್ಲ ಸಾತ್ವಿಕ. ಭಾರತೀಯ ಸಂಸ್ಕೃತಿಯ ಒಂದು ಆಹಾರ ಪದ್ಧತಿ ಇದೆಯಲ್ಲ, ಅದೆಲ್ಲವೂ ಸಾತ್ವಿಕ. ಈಗ ಬಂದಿರುವಂತ ನಮ್ಮ ವಿದೇಶಿ ಸಂಸ್ಕೃತಿ ಆಹಾರ ಪದ್ಧತಿಯಿಂದ ನಮ್ಮ ಭಾರತೀಯರಿಗೆ ಒಂದು ಮೋಹ, ಫಾರಿನ್ ಇಂದ ಬಂದಿದೆ ಅಂದ್ರೆ ಅದು ಪಾಶ್ಚಾತ್ಯ ಸಂಸ್ಕೃತಿಗೆ ಮರುಳಾಗಿ ಆ ವಿದೇಶಿ ಸಂಸ್ಕೃತಿ, ಈ ಫಾಸ್ಟ್ ಫುಡ್, ಡ್ರಿಂಕ್ಸ್, ನಮ್ಮಲ್ಲಿ ಹೇಳಿಲ್ಲೇನು ಪಾನಕಗಳನ್ನ, ಆಹಾರ ಲೇಹಗಳನ್ನು ಹೇಳಿಲ್ಲೇನು ಗುಳಂಬ ಅಂತೆ. ಈಗ ನೋಡಿ ಮಾವಿನ ಹಣ್ಣಿನ ಸೀಸನ್ ಏನೆಲ್ಲ ಮಾಡ್ತಾರೆ, ಸಿಗುತ್ತಾ ಅವರಿಗೆ? ನಮಗೆ ಲಭ್ಯವಿರುವ ಯಾವುದೇ ಒಂದು ಭಾರತೀಯ ಸಂಸ್ಕೃತಿಯ ಆಹಾರ ಅವರಿಗಿಲ್ಲ. ಆದ್ರೆ ಈ ವೈವಿಧ್ಯತೆ ಇವತ್ತು ಮರೆಯಾಗಿ ಹೋಗ್ತಾ ಇದೆ, ನಮ್ಮ ಮನೆಗಳಿಂದಲೇ, ನಮ್ಮ ಅಡಿಗೆ ಮನೆಯಿಂದಲೇ, ನಮ್ಮ ಮಕ್ಕಳಿಗೆ ನಮ್ದು. ಯಾಕಂದ್ರೆ ನಮ್ಮ ಹೇಳ್ತಾರೆ ನಮ್ಮ ಮಕ್ಕಳಿಗೆ ಇವತ್ತೊಂದಿತ್ತು, ಏನ ಹಳೆದ ಅಜ್ಜದ ಮರ ಆಲದ ಮರಕ್ಕೆ ಏನೆಣ್ಣ ಹಾಕೋತಿ ಅಂತ, ಅದರ ಮಹತ್ವ ಗೊತ್ತಿಲ್ಲದೆ ಮಾತಾಡ್ತಿದ್ರು. ಹೊಳೆ ಬೇರು ಹೊಸ ಚಿಗರು ಕೂಡಿರಲು ಮರ ಸೊಬಗು, ಎಲ್ಲ ನಮ್ಮ ಋಷಿಮುನಿಗಳು ಇದನ್ನ ಅಡಿಗೆ ಮನೆಯಿಂದಲೇ ಪ್ರಾರಂಭ ಮಾಡಿದ್ರು. ಇವತ್ತು ನಮ್ಮ ತಾಯಿಯಂದ್ರಿಗೆ ನಾವು ಏನೇನು ವಿಶೇಷವಾಗಿ ಹೇಳ್ಕೊಡ್ಬೇಕಾಗಿಲ್ಲ. ಸಾತ್ವಿಕ ಆಹಾರ ಪದ್ಧತಿ ಮನೆಯಲ್ಲಿ ತಯಾರು ಮಾಡುವ ಎಲ್ಲ ಮಧುರ ಅಮ್ಲವರಸದ ಎಲ್ಲ ಆಹಾರಗಳು ಕೂಡ ಸಾತ್ವಿಕವೇ. ಅದರಲ್ಲೂ ಮನೆಯಲ್ಲೇ ತಯಾರಿಸಿದ ಆಹಾರ ಮೊದಲಿಗೆ ಸಾತ್ವಿಕ. ಯಾಕಂದ್ರೆ ತಯಾರಿಸುವಾಗ ಮನ ಆನಂದದಿಂದ

0: ತಾಯಿಯಾದವಳು ತಯಾರಿಸೋ ಎಷ್ಟು ಪ್ರೀತಿಯಿಂದ ತಯಾರಿಸ್ತಾಳೆ ಅದು ಕೂಡ ಅಲ್ಲಿ ಜೋಡಣೆ ಆಗತ್ತೆ. ಅದು ಸಾತ್ವಿಕ. ಏನೂ ಮನಸ್ಸಿಟ್ಕೊಂಡು ಬೇಜಾರಲ್ಲಿ ತುಂಬಾ ಕಹಾರ ಮಾಡೋದು, ತುಂಬಾ ಹುಳಿ ತಿನ್ನೋದು ಅತಿಯಾಗಿ ಹೇಳ್ತಾರಲ್ಲ ಒಂದು, ಇದಕ್ಕೂ ಒಂದು ಶ್ಲೋಕ ಆಯುರ್ವೇದದಲ್ಲಿ ಹೇಳ್ತಾರೆ, ನಿತ್ಯಂ ಹಿತಾಹಾರ ವಿಹಾರ ಸೇವಿ ಸಮೀಕ್ಷಕಾರಿ ವಿಷಯಾಸಕ್ತ ದಾತಾಸಮ ಸತ್ಯಪರ ಕ್ಷಮಾವಾನ್ ಆರೋಪ ಸೇವಿಚ ಭವತ್ಯ ರೋಗ. ಅಂದ್ರೆ ಅರ್ಥ ಏನು, ಯಾರು ನಿತ್ಯ ಹಿತವಾದ ಆಹಾರ ಯಾವುದು ಸಾತ್ವಿಕ ಆಹಾರ, ಹಿತವಾಗಿ ಮಿತವಾಗಿ ವಿಹಾರ ವ್ಯಾಯಾಮಗಳನ್ನು ಮಾಡನೆ, ಹಾಗೆ ಸತ್ಯವಾಗಿರ್ತಾನೆ. ಆಪ್ತ ಉಪ ಸೇವಿಚ ಅಂದ್ರೆ ಆಪ್ತರು ಅಂದ್ರೆ ಅತಿಥಿಗಳು, ಬಂದಂತಹ ಅತಿಥಿಗಳು, ಯೋ ಬನ್ನಿ ಕೂತ್ಕೊಳ್ಳಿ ಊಟ ಮಾಡಿ ಅನ್ನೋ ಒಂದು ವಾಕ್ಯ ಇದೆಯಲ್ಲ ಪ್ರೇಮದ ಒಂದು ಮಾತು, ಅದು ಕೂಡ ನಮಗೆ ಸಾತ್ವಿಕವನ್ನ ಮತ್ತು ಸಾತ್ವಿಕ ಮನಸ್ಸನ್ನ ಮಾಡ್ತದೆ. ಹಾಗೆ ದಾತಾಸಮ ದಾನವನ್ನು ಕೊಡುವವನು, ದಾನ ಏನ್ ಕೊಡ್ತೀರಿ, ಮನೆಗೆ ಬಂದ ಅತಿಥಿಗಳಿಗೆ ಊಟವನ್ನು ಕೊಡ್ತೀರಿ. ಸತ್ಯವಾನ್ ಕ್ಷಮಾವಾನ್ ಎಷ್ಟು ನೋಡಿ ಗುಣಗಳನ್ನು ಹೇಳಂದ್ರೆ ಆಹಾರದ ಜೊತೆ ಇದನ್ನು ಹೇಳಿದ್ರು, ಒಬ್ಬನು ಯಾರು ತಪ್ಪು ಮಾಡಿದ್ರೆ ಅವನಿಗೆ ಕ್ಷಮಿಸುವ ಗುಣ, ಸತ್ಯವಾಗಿರುವವನು ಆತನ ಸೇವಿಸುವನು. ಇವನು ಭವತ್ಯ ರೋಗ, ಇವನ ಜೀವನದಲ್ಲಿ ರೋಗನೇ ಬರುವುದಿಲ್ಲ, ಅವನು ಯಾವಾಗ್ಲೂ ಆರೋಗ್ಯ ಆಗಿರ್ತಾನೆ. ಆರೋಗ್ಯ ಅಂದ್ರೆ ಏನು, ಆರೋಗ್ಯವಾಗಿರ್ತಾನೆ ನೋಡಿ. ಹೀಗೆ ನಮಗೆ ಸಾತ್ವಿಕ ಆದ ಒಂದು ಮಹಿಮೆಯನ್ನ ನಮ್ಮ ಆಯುರ್ವೇದದಲ್ಲಿ ಹೇಳಿದ್ದಾರೆ.
1: ನಿಜವಾಗ್ಲೂ ತುಂಬಾ ಅದ್ಭುತ ಮೇಡಮ್. ಮೇಡಮ್, ಈಗ ಎಲ್ಲಾ ರೋಗಗಳಿಗೆ ಕಾರಣ ಆಯುರ್ವೇದದಲ್ಲಿ ಹೇಳ್ತಾರೆ ವಾತ ಪಿತ್ತ ಕಫ.
0: ಹೌದು,
1: ಈ ಮೂರನ್ನು ಯಾರು ನಿಯಂತ್ರಣ ಕೊಂಡು ಹೋಗ್ತಾರೆ ಅವರು ದೀರ್ಘ ಆಯುಷಗಳಾಗ್ತಾರೆ ಅನ್ನುವಂಥದ್ದು
0: ಖಂಡಿತ.
1: ಈಗ ಆಹಾರದಲ್ಲಿ ಈ ಮೂರನ್ನು ಕಂಟ್ರೋಲ್ ಮಾಡ್ಕೋಬೇಕಂದ್ರೆ ಯಾವ ಆಹಾರ ಸೇವನೆ ಮಾಡಿದ್ರೆ ಈ ಮೂರು ನಮಗೆ ನಿಯಂತ್ರಣದಲ್ಲಿ ಇರ್ತವೆ ಅನ್ನುವಂಥದ್ದು.
0: ದೋಷ ಸಾಮ್ಯಂ ಅರೋಗತಃ, ರೋಗ ಬರ್ಲಿಕ್ಕೆ ದೋಷಗಳ ಸಾಮ್ಯತೆ ಇಲ್ಲದಿದ್ದರೆ. ಯಾಕಂದ್ರೆ ಇವತ್ತು ನೋಡಿ, ಒಬ್ಬ ವ್ಯಕ್ತಿ ಅಂದ್ರೆ ವಿಶ್ವದಲ್ಲಿ ವ್ಯಕ್ತಿಯ ಸೃಷ್ಟಿನೇ ಆಗ್ಬೇಕಂದ್ರೆ ದೋಷ ಧಾತುಲ ಇವುಗಳು ಮತ್ತು ಪಂಚಮಹಾಭೂತಗಳು, ಪಂಚ ನಮ್ದೆಲ್ಲ ಅಗ್ನಿಗಳು, 13 ಅಗ್ನಿಗಳಿದೆ. ಹೇಗೆ ದೋಷ ಧಾತು ಮಲಗಳನ್ನ ಹೇಳಿದೀನಿ, ಇವೆಲ್ಲಕ್ಕೂ ಒಂದೊಂದು ಅಗ್ನಿ ಉಂಟು. ಅದಕ್ಕೆ ಮೇನ್ ಅಗ್ನಿ ಪಾಚಕ ಅಗ್ನಿ, ಟೇಲಿರುವ ಅಗ್ನಿ, ಎಲ್ಲದಕ್ಕೂ ಕಾರಣ ಹೊಟ್ಟೆ. ಈ ಅಗ್ನಿ ಮೇನ್ ಸೋರ್ಸ್, ಈ ಅಗ್ನಿ ಸರಿ ಇತ್ತ ಎಲ್ಲ ಅಗ್ನಿಗಳು, ಇಂದ್ರಿಯಗಳಲ್ಲಿ ಇರುವಂತ ದೋಷಗಳಲ್ಲೂ ಒಂದು ಅಗ್ನಿ ಉಂಟು. ಅವಕ್ಕೂ ಆಹಾರ ಬೇಕಲ್ಲ, ಅಂದ್ರೆ ಸಮನಾದ ಆಹಾರ. ಈಗ ಹೇಳದ್ ನಾನು, ಪ್ರತಿನಿತ್ಯ ಒಬ್ಬ ವ್ಯಕ್ತಿ ಎಲ್ಲ ರಸಗಳ ಆಹಾರವನ್ನ ಸೇವನೆ ಮಾಡ್ಬೇಕಂತ ಹೇಳಿದೀನಿ. ಅದರಲ್ಲೂ ಬೆಳಗ್ಗೆ, ಈಗ ನೋಡಿ ಕೆಲವರಿಗೆ ಬೆಳಗ್ಗೆ ತಕ್ಷಣ ಚಹಾ ಕುಡಿಯೋ ಅಭ್ಯಾಸ, ಒಂದು ಸಣ್ಣದು ಉದಾಹರಣೆ. ದಿನಚರಿ ಅಂತ ಹೇಳಿದ್ದಾರೆ, ಬಹಳ ವಿಸ್ತಾರವಾದದ್ದು. ಅಷ್ಟಾಂಗ ಹೃದಯ ಅಂತ ಒಂದು ಪುಸ್ತಕ ಉಂಟು ನಮ್ದು, ಅದ್ರಲ್ಲಿ ಸೂತ್ರಸ್ಥಾನ ಅಂತ ಕೇವಲ ದಿನಚರ್ಯ ಮತ್ತು ಋತುಚರ್ಯಗಳನ್ನ ಹೇಳ್ತಾರೆ. ಯಾಕಂದ್ರೆ ಕಾಲಕ್ಕನುಸಾರ, ದೇಶಕ್ಕನುಸಾರ, ಪ್ರಕೃತಿಗನುಸಾರ ಎಲ್ಲ. ಯಾಕಂದ್ರೆ ಎಷ್ಟು ವ್ಯಕ್ತಿಗಳಿದ್ದಾರೆ ಅಷ್ಟೊಂದು ಪ್ರಕೃತಿ ಇದೆ, ಒಬ್ಬನಾಗಿ ಇನ್ನೊಬ್ಬಿಲ್ಲ. ಹಾಗಾದ್ರೆ ಒಬ್ಬ ವ್ಯಕ್ತಿಯ ದೋಷ ಮತ್ತು ಇನ್ನೊಬ್ಬ ವ್ಯಕ್ತಿಯ ದೋಷ ಬೇರೆ. ಹಾಗಾಗಿ ನನಗೆ ಸಾತ್ಮ್ಯವಾದ, ನನಗೆ ಯಾವುದು ತಿಂದರೆ, ಇವತ್ತು ನೋಡ್ತೀರಿ ಅಲರ್ಜಿಗಳೇ ಜಾಸ್ತಿ, ನನಗೆ ಅದು ಸೇರುವುದಿಲ್ಲ, ನನಗೆ ಇದು ಅಲರ್ಜಿ. ಯಾಕಂದ್ರೆ ಅವನಿಗೆ ಸಾತ್ಮ್ಯವಾದ ಆಹಾರ ಯಾವ್ದಂತ ಗೊತ್ತಿಲ್ಲ. ಹೋ, ನಾನು ಇದನ್ನ ತಿಂದ್ರೆ, ಯಾಕಂದ್ರೆ ಇಂಥದೇ ಆಹಾರ ಇದಕ್ಕೆ ಹೀಗಿಲ್ಲ, ನನ್ನ ಪ್ರಕೃತಿಗೆ. ನಾನು ಯಾವ ದೇಶದಲ್ಲಿ ಇದ್ದೇನೆ, ನಾನು ಈಗ ನಮ್ದು ದೇಶ ಬಿಸಿಲಿನ ದೇಶ, ನಾನು ಚೆನ್ನಾಗಿ ಖಾರ ಉಪ್ಪು ಹುಳಿ ತಿಂದು ನನ್ನ ವಿಹಾರವನ್ನು ನಾನು ಬದಲಾವಣೆ ಮಾಡ್ಕೊಂಡು ಬಿಟ್ರೆ ನನಗೆ ವಾತ ಪಿತ್ತ ಕಫಗಳು ಹೇಗೆ ಸಮನಾಗಿರ್ತದೆ? ನಾನು ಅದನ್ನ ನೋಡ್ಕೊಳ್ಬೇಕು. ಇಂಥದೇ ಆಹಾರ ಹೀಗಿಲ್ಲ, ಆದ್ರೆ ಸಾತ್ವಿಕ ಆಹಾರದಲ್ಲಿ ಇದೇ ಸಾತ್ವಿಕ ಇದೆ. ಎಲ್ಲೇ ಪ್ರಪಂಚದ ಯಾವುದೇ ಊರಿಗೆ ಹೋದ್ರೂ ಸಾತ್ವಿಕ ಆಹಾರ. ಆದರೆ ದೋಷಗಳನ್ನ ಸಾಮ್ಯವಾಗಿಡಬೇಕು ಅಂದ್ರೆ ನಾನೇ ನನ್ನ ಜಡ್ಜ್ ಮಾಡ್ಕೋಬೇಕು, ನನಗೇನು ಸರಿ, ಹೌದು ನನ್ನ ದೋಷ ಯಾವುದು, ನನಗಿವತ್ತು ನಾನು ಕಫ ಪ್ರಕೃತಿಯವನು, ಹಾಗಾದ್ರೆ ನಾನು ಕಫದ ಆಹಾರವನ್ನ ನನಗೆ ಬಹಳ ತಗೊಳ್ಬಾರ್ದು. ಆದರೆ ಸರ್ವೇ ಸಾಮಾನ್ಯ ಹೇಳ್ತಾರೆ, ಬೆಳಿಗ್ಗೆ ಎದ್ದ ತಕ್ಷಣ ನೀರು, ಮಧ್ಯಾಹ್ನ ಊಟಕ್ಕೆ ಮಜ್ಜಿಗೆ, ರಾತ್ರಿ ಮಲಗುವಾಗ ಹಾಲು. ಇದನ್ನೇ ವ್ಯಕ್ತಿ ಇಟ್ಕೊಂಡ್ಬಿಡ್ಬೇಕು ಕಾಲಕ್ಕೆ ಸರ್ ಅಂದ್ರೆ ಎಲ್ಲ ವ್ಯಕ್ತಿಗಳಿಗೆ ಸರ್ವೇ ಸಾಮಾನ್ಯ. ನನ್ನ ವಾತ ಪಿತ್ತ ಕಫಗಳು ನಾನು ಸರಿಯಾಗಿ ಇಟ್ಕೋಬೇಕು, ನನ್ನ ಅಗ್ನಿಯನ್ನ ಸರಿಯಾಗಿ ಇಟ್ಕೋಬೇಕು. ಏನು ಯಾವಾಗ್ಲೇ ಹೇಳಿದೆ, ಹಿತವಾದ ಮಿತವಾದ. ಈಗ ಹಿತವಾಗಿದ್ದು ತಿನ್ಲಿಲ್ಲ, ಮಿತವಾಗಿದ್ದು ತಿನ್ಲಿಲ್ಲ, ದೋಷ ಪ್ರಕೋಪ ಸರಿ. ಈಗ ವಾತಜ ಆಹಾರಗಳಂತಿದೆ, ಎಲ್ಲ ರೂಕ್ಷ ಒಣಗಿದ್ದು ಏನು ಇವೆಲ್ಲ ತಿನ್ನ. ವಾತ ಪ್ರಕೃತಿಯವನು ಇದ್ದಾನೆ, ಅವನಿಗೆ ಸ್ನಿಗ್ಧ ಅಂದ್ರೆ ಸ್ನೇಹನ ಉಪ್ಪು ತುಪ್ಪ ಚೆನ್ನಾಗಿರೋದು. ಯಾಕಂದ್ರೆ ರೂಕ್ಷ ಅಲ್ಲ ವಾತ ಅನ್ನೋದು, ಅಂದ್ರೆ ಸ್ವಲ್ಪ ಕಫದ ಆಹಾರವನ್ನ ಅಂದ್ರೆ ಮೆತ್ತಿಗೆ ತುಪ್ಪ ಹಾಲು ಮಜ್ಜಿಗೆ ಇಂಥವು ತಿನ್ಬೇಕು. ಅವನಿಗೆ ಕಫವನ್ನ ಸರಿಯಾಗಿ ಇಟ್ಕೋಬೇಕಂದ್ರೆ ಸ್ವಲ್ಪ ರೂಪಾದ ಒಣಗಿದ್ದ ಬಿಸಿ ಬಿಸಿಯಾದ ತಿನ್ಬೇಕು. ಈಗ ಪಿತ್ತ ಪ್ರಕೃತಿಯವನು ಇದ್ದಾನೆ, ಅವನಿಗೆ ಅವನ ಪಿತ್ತವನ್ನ ಸರಿಯಾಗಿ ಇಟ್ಕೋಬೇಕು. ಇಲ್ಲ ಚೆನ್ನಾಗಿ ತಿನ್ಬಿಟ್ರೆ ಅವನಿಗೆ ಪಿತ್ತ ಜಾಸ್ತಿ ಆಗಿ, ಎಸಿಡಿಟಿ ಜಾಸ್ತಿ ಆಗಿ, ತಲೆ ಚಕ್ಕರ್ ಬಂದು, ಮೈಗ್ರೇನ್ ಅಂತ ಬೇರೆ ಬೇರೆ ಕಾಯಿಲೆಗಳು. ಅವನು ತನ್ನ ದೋಷ ಮೇನ್ ಯಾವುದಿದೆ, ತನಗೆ ಆಗದಿಲ್ಲ ಯಾವುದು, ಅದನ್ನ ಅವನು ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ಪಿತ್ತ ಶಮನವಾದ ಕಡಿಮೆ ಮಾಡುತ್ತೆ. ಅವನ ಆಹಾರದಲ್ಲಿ ಸ್ವಲ್ಪ ತುಪ್ಪು ತುಪ್ಪ ಅನ್ನ ಮಜ್ಜಿಗೆ ಇಂತರ ತಿನ್ನುವಂಥದ್ದು. ಹೀಗೆ ಪ್ರಕೃತಿಗನುಗುಣವಾಗಿ ವಾತ ಪಿತ್ತಗಳಿರೋದ್ರಿಂದ ಕಫಗಳು, ಅವನು ತನ್ನ ಒಂದು ಶರೀರದ ಆರೋಗ್ಯವನ್ನ ತಾನೇ ಒಂದು ನಿರ್ಣಯ ಮಾಡ್ಕೋಬೇಕು. ಹಿಂದೆ ಹೇಳ್ತೀವಿ ಡಾಕ್ಟರ್ ಆದಾಗ, ನೋಡು ನಿಂದು ಪಿತ್ತ ಪ್ರಕೃತಿ, ನೀನು ತಿನ್ಬೇಡ ಹೇಳಿರ್ತಾರೆ, ಗೊತ್ತಿರ್ತದೆ. ಅಯ್ಯೋ ನನ್ ಕಫ ಅದಪ್ಪ, ನಾನು ತಿನ್ನೋದಿಲ್ಲ, ನಾನು ಇದು ಹೇಳ್ತಾರೆ, ಅಥವಾ ಕೋಲ್ಡ್ ಜ್ಯೂಸ್ ಬೇಡ. ಹಾ ಹೌದಲ್ಲ, ಹಾಗೆ ಹೇಳ್ತಾರಲ್ಲ, ಗೊತ್ತಾಗೋಗಿರಿ. ಈಗ ಸ್ವಲ್ಪ ಒಂದು ವಯಸ್ಸಿಗೆ ಬಂದ ಮೇಲೆ ವ್ಯಕ್ತಿ ತನ್ನ ಪ್ರಕೃತಿಯನ್ನ ತಾನು ಜಡ್ಜ್ ಮಾಡ್ಕೊಂಡಿರ್ತಾನೆ, ಅದಕ್ಕನುಗುಣ. ಹೀಗೆ ಎಲ್ಲರದೂ ಸಮನಾಗಿರುತ್ತೆ ದೋಷ.

0: ಖಂಡಿತ ಇಲ್ಲ. ಕಾಲಕ್ಕನುಗುಣ, ದೇಶಕ್ಕನುಗುಣ, ಸ್ಥಳ ಎಲ್ಲ ಅದಕ್ಕನುಗುಣ ನಮ್ದು ಚೇಂಜ್ ಆಗ್ತಿರುತ್ತೆ. ಅದಕ್ಕನುಗುಣ ಋತುಗನುಗುಣ, ಋತು ಅನುಸಾರ. ಈಗ ಬಿಸಿಲುಗಾಲದಲ್ಲಿ ನಾನು ಪುಗಳಿ ಖಾರ ತಿಂತೀನಿ, ಹೋಗೋದು ಬಿಸಿಲು ಹೇಳ್ ಮಾಡ್ತಾರೆ, ಬಿಸಿಲಲ್ಲಿ ಇರುತ್ತೆ, ತಿರುಗಿ ಬರ್ತಾರೆ, ಇಲ್ಲಿ ಬಂದು ಎಸಿಲಿ ಕೂತ್ಕೊಂಡು ನೀರು ಕುಡಿದು ಬಿಡ್ತಾರೆ, ಏನಾಗ್ತದ? ಹಾಗೆ ಪ್ರತಿಯೊಂದನ್ನು ನಾವು ಜಗತ್ತು ಪ್ರಕೃತಿ ನಮಗೆ ಕಲಿಸುತ್ತೆ, ಹಾಗೆ ನಾನು ಇರ್ಬೇಕು,
1: ಪ್ರಕೃತಿ ತಕ್ಕಂತೆ ನಾವು ಇರ್ಬೇಕು.
0: ಖಂಡಿತ ಹಾಗೆ ದೋಷಗಳನ್ನ ಸಾಂಬಾಗಿ ಇಡ್ಲಿಕ್ಕೆ ಪ್ರಯತ್ನ ಮಾಡಬೇಕು ಇದಕ್ಕನುಸಾರ.
1: ಮೇಡಮ್, ಈಗ ಸಾಕಷ್ಟು ಜನಗಳು ಈಗ ಅಲೋಪತಿ ತಗೊಳ್ತಾರೆ, ಅಸಿಡಿಟಿ ಜಾಸ್ತಿ ಆಯ್ತು, ಈ ಸಮಸ್ಯೆಗಳು ಜಾಸ್ತಿ ಆದಾಗೆಲ್ಲ ದೀರ್ಘವಾಗಿ ತಗೊಳ್ತಾನೆ ಹೋಗ್ತಾರೆ.
0: ಹೌದು,
1: ನೀವು ಆಯುರ್ವೇದದಲ್ಲಿನೇ ಸಾಕಷ್ಟು ಪರಿಹಾರಗಳು ಇದಾವೆ, ಆಹಾರ ಪದ್ಧತಿಯನ್ನು ನಾವು ಸರಿಪಡಿಸ್ಕೊಂಡ್ರೆ ಪರಿಹಾರ ಸಿಗ್ತದೆ ಅಂತ. ಆ ತರ ಅಸಿಡಿಟಿ ಸಮಸ್ಯೆಗಳು ಇದ್ದವರು ಆಹಾರ ಪದ್ಧತಿಯನ್ನು ಹೇಗೆ ಸರಿಪಡಿಸ್ಕೋಬೇಕು ಅಂತ.
0: ಭೋಜನ ತಯಾರಿಕೆ ವಿಧಾನ, ಭೋಜನವನ್ನು ಸೇವಿಸುವ ಕ್ರಮ ಇದನ್ನ ತಿಳ್ಕೊಂಡ್ರೆ ಖಂಡಿತ ಅಸಿಡಿಟಿ ಬರೋದೇ ಇಲ್ಲ. ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್. ಈಗ ಬಂದ ಮೇಲೆ ಅದಕ್ಕೆ ಆಯುರ್ವೇದ ತಗೊಳ್ಳ, ಅಲೋಪತಿ ತಗೊಳ್ಳ ಅನ್ನೋದಕ್ಕಿಂತ ನಮ್ಮ, ಯಾಕಂದ್ರೆ ನಮ್ಮ ಆಯುರ್ವೇದ ಹೇಳಿರೋದೇ ಹಾಗೆ, ನೀವು ರೋಗಿಗಳ ಅಂದ್ರೆ ರೋಗಿಗಳಾಗ್ಬೇಡಿ, ಆರೋಗ್ಯವಾಗಿರ್ಲಿಕ್ಕೆ ಏನ್ ಮಾಡ್ಬೇಕು ಅಂತ ನಾವು ಹೇಳಿದೀವಿ. ಅದರಲ್ಲಿ ಭೋಜನದ ಕ್ರಮ ಇದೆಯಲ್ಲ, ಅದನ್ನ ಪಾಲಿಸ್ಬೇಕು. ನಾ ಬೆಳಗ್ಗೆ ಎದ್ದ ತಕ್ಷಣ ಚಹಾ ಸೇವಿಸ್ತೀನಿ, ಬೇಡ ಅಲ್ಲ. ಯಾಕಂದ್ರೆ ಸ್ವಲ್ಪ ಒಂದು ಗ್ಲಾಸ್ ಬೆಚ್ಚನ್ ನೀರು ಕುಡಿಯೋದು ಅಥವಾ ನೀರನ್ನೇ ಕುಡಿರಿ, ಸ್ವಲ್ಪ ನನ್ನ ಏನು ದೋಷ ಎಲ್ಲ ನಮಕ್ಕೆ ಬರುತ್ತೆ. ಆಮೇಲೆ ನಿಮ್ಮ ಸೇವನೆ, ಅದರಲ್ಲೂ ಕಾಫಿ ಟೀ ನಮ್ಮದೇ ಪದ್ಧತಿನೇ ಅಲ್ಲ. ಹಾಗಾಗಿ ನಮ್ಮಲ್ಲಿ ಕಷಾಯವನ್ನು ಹೇಳ್ತಿತ್ತು, ಧನಿಯಾ ಕಷಾಯ, ಬೇರೆ ಏನೂ ಇಲ್ಲ. ಯಾವುದೇ ಒಂದು ಕಾಲಕ್ಕೆ ದೇಶಕ್ಕೆ ಅನುಗುಣವಾದ ಪಾನೀಯ ಅಂದ್ರೆ ಕಷಾಯ, ಏನಿಲ್ಲ. ಧನಿಯಾ ಜೀರಿಗೆ ಕಷಾಯ ಬಹಳ ಏನು ತಗೊಳ್ಬೇಡ್ರಿ. ಹೆಚ್ಚಂದ್ರೆ ಜ್ಯೇಷ್ಠ ಮಧು ಅಂತ ಒಂದು ಬರ್ತದೆ, ಒಂದು ಬೇರು, ದಿ ಬೆಸ್ಟ್ ಕಷಾಯ ಮನೆಯಲ್ಲಿ ತಯಾರು ಮಾಡಿದ್ರೆ ಎಲ್ಲ ಕಾಲಕ್ಕೂ. ಈಗಂತೂ ಗ್ರೀನ್ ಟೀ ಬಂದ್ಬಿಟ್ಟಿದೆ, ಇದನ್ನ ಕುಡಿಯಿರಿ. ಮೊದಲನೇದು ಬ್ರೇಕ್ ಯುವರ್ ಫಾಸ್ಟಿಂಗ್ ಅಂತ, ಏನೂ ತಿನ್ನಲಾರದೆ ಹೋಗುವಂಥದ್ದು. ಅಂದ್ರೆ ವೃತ್ತಿ ಜೀವನಗಳು ಇವತ್ತು ಹೇಗಾಗಿದೆ ಅಂದ್ರೆ ಓಡೋಗ್ತಿದ್ದ ಪ್ರತಿ ಹೆಣ್ಣಾಗ್ಲಿ ಗಂಡ ಆಗ್ಲಿ ಎಲ್ಲ ಉದ್ಯೋಗಗಳನ್ನ ಅರಿಸಿ ಹೋಗುವಂತ ಜನ ಏನ್ ಮಾಡ್ತಾರೆ, ತಿನ್ನೋದೇ ಇಲ್ಲ. ಅಲ್ಪ ಆಹಾರವನ್ನಾದರೂ ಸೇವಿಸೋದಿಲ್ಲ. ಅದ್ರಲ್ಲಿ ನಮ್ಮ ಆಯುರ್ವೇದದಲ್ಲಿ ಹೇಳಿದ್ದಾರೆ, ಸ್ವಲ್ಪ ಆದ್ರೂ ಆಹಾರ ಸೇವಿಸಬೇಕು. ಆಹಾರ ಸೇವಿಸಿ ಜೀರ್ಣ ಆದ ನಂತರ ಇನ್ನೊಂದು ಆಹಾರವನ್ನ ಸೇವಿಸಬೇಕಂತ ಹೇಳ್ತಾರೆ. ಯಾಕಂದ್ರೆ ಒಂದು ಪಾರ್ಟಿ ಇತ್ತಂದ್ರೆ ಬೆಳಗ್ಗೆನೂ ತಿಂದಿರ್ತಾರೆ, ಇಲ್ಲ ತಿನ್ನೋದೇ ಇಲ್ಲ, ಇಲ್ಲ ಮಧ್ಯಾಹ್ನ ಸ್ಕಿಪ್ ಮಾಡ್ಬಿಡ್ತಾರೆ. ಮಾಡ್ಬೇಕಲ್ಲ ಭೋಜನ, ಯಾಕಂದ್ರೆ ಅಗ್ನಿ ದೀಪ್ತಿ ಆಗಿರುತ್ತೆ. ಯಾರನ್ನ ತಿನ್ಬೇಕದು, ಅಲ್ಲಿ ಆಹಾರವೇ ಇಲ್ಲದಿದ್ದಾಗ ಉಂಟಾದ ಆಮ್ಲ ರಸ, ಪಾಚಕ ಅಗ್ನಿ ಆಸಿಡ್ ಇದು ಎಲ್ಲ ಹೇಳ್ತಾರೆ. ನಮ್ಮಲ್ಲಿ ಪಿತ್ತ ಜೀರ್ಣಶಯನ ಹೆಚ್ಚು ಮಾಡ್ಲಿಕ್ಕೆ ಭಗವಂತ ಕೊಟ್ಟಿರೋ ಒಂದು ಪ್ರಾಕೃತಿಕ ಪದಾರ್ಥ, ಅದು ಯಾರನ್ನ ಜೀರ್ಣ ಮಾಡಿಸ್ಬೇಕು?
1: ಅದಕ್ಕೆ ಆಹಾರ ಇದ್ರೆ
0: ಆಹಾರನೇ ಇಲ್ಲ ಅಂದಾಗ ಅಗ್ನಿ ದೀಪ್ತಿ ಆಗ್ಬಿಡುತ್ತೆ, ಪಿತ್ತ ಜಾಸ್ತಿ ಆಗುತ್ತೆ. ಒಂದಕ್ಕೊಂದು ಕನೆಕ್ಷನ್ ಇಂದ ಅವನಿಗೆ ಆರೋಗ್ಯ ಮೇಲೆ ಖಂಡಿತ ಪರಿಣಾಮ ಬೀಳುತ್ತೆ. ಹಾಗಾಗಿ ನಮಗೆ ಬೆಳಗ್ಗೆ ಉಪಾಹಾರ ಅಲ್ಪಾಹಾರ ಸೇವಿಸಿದ ಒಂದು, ಅದು ಜೀರ್ಣ ಆದ ಗಂಟೆ ಒಳಗೆ ಆಹಾರ ಇನ್ನೊಂದು, ಅದ ಜೀರ್ಣ ಆದ ಒಂದು ಸಂಜೆಗೆ ಒಂದು ಸ್ವಲ್ಪ ಅಲ್ಪ ಉಪಾಹಾರ, ಅದಾದ ಒಂದು ಎರಡು ಮೂರು ಗಂಟೆ ಒಳಗೆ ಮತ್ತೆ ನಾನು ನೆಕ್ಸ್ಟ್ ಆಹಾರ, ಹೀಗಿಸ್ಬೇಕಂತಿದೆ. ಹಾಗೆ ಊಟದ ನಂತರ ಊಟದಲ್ಲಿ ಏನು ಸೇವನೆ ಮಾಡಬೇಕು, ನಾ ಹೇಳದ್ನಲ್ಲ ಬೆಳಗ್ಗೆ ನೀರು ಮಧ್ಯಾಹ್ನ ಮಜ್ಜಿಗೆ, ರಾತ್ರಿ ಮೊಸರನ್ನು ಊಟ ಮಾಡ್ತಾರೆ. ನಮ್ಮಲ್ಲಿ ಸರ್ವತ್ರ ವರ್ಜ್ಯಂ, ಹಾಗಾಗಿ ರಾತ್ರಿ ಹಾಲನ್ನೇ ಉಪಯೋಗಿಸಬೇಕು. ಒಳ್ಳೆಯ ನಿದ್ರಾಕಾರಕ, ಒಳ್ಳೆ ನಿದ್ರೆ ಬರ್ಬೇಕು ಹೇಳಿದಿವಲ್ಲ. ಹೌದು, ಧ್ಯಾನ ನೀವು ಖಂಡಿತ ಮಜ್ಜಿಗೆಯನ್ನು ಉಪಯೋಗಿಸ್ರಿ. ರಾತ್ರಿಗೆ ಹಾಲು ಸೇವನೆ ಮಾಡಿಯೇ ಮಲ್ಗಂತಾರೆ. ಒಳ್ಳೆ ಜೀವನ ಆಹಾರ ಪದ್ಧತಿ, ಅಥವಾ ತುಂಬಾ ಲೇಟ್ ಆಗಿ ಊಟ ಮಾಡೋದು, ಜೀರ್ಣ ಆಗ್ಲಿಕ್ಕೆ ಅದು ನಾವು ಹೇಳ್ತೀವಿ ಊಟದ ನಂತರ ಮಲ್ಕೊಳ್ಬೇಡ್ರಿ ಅಂತ. ಮಾಡುದೇ ಅಂತದ್ ನಾವು ಬೆಳಿಗ್ಗೆ ಹೋದವ್ರು ರಾತ್ರಿ ಬರ್ತಾರೆ, ಊಟ ಮಾಡ್ತಾರೆ, ತಕ್ಷಣ ಮಲ್ಕೊಂಡು ಬಿಡ್ತಾರೆ. ಹಾಗಾಗಿ ಇದು 10 ಹೆಜ್ಜೆ ಆದ್ರೂ 100 ಹೆಜ್ಜೆ ಆದ್ರೂ ನಡೀರಿ. ಹಾಗಾಗಿ ಅದನ್ನ ಏನಾಗುತ್ತೆ, ಸ್ವಲ್ಪ ಕೆಳಗೆ ಹೋಗುತ್ತೆ ಜೀರ್ಣಶಕ್ತಿ, ಒಂದ್ ಸ್ವಲ್ಪ ಜೀರ್ಣ ಶುರು ಆಗುತ್ತೆ. ಆಮೇಲೆ ಅಟ್ ಲೀಸ್ಟ್ 1-2 ಅವರ್ಸ್ ನಮ್ಗೆ ಗ್ಯಾಪ್ ಕೊಡ್ಲೇಬೇಕು. ಕೆಲವರು ನೋಡಿ 7 ಗಂಟೆಗೆ ಊಟ ಮಾಡಿಬಿಡ್ತಾರೆ, ಒಂದು 2 ಗಂಟೆಯ ನಂತರ ಒಂದು ಹಾಲು ಹಣ್ಣನ್ನ ಸೇವನೆ ಮಾಡಿ ಮಲಗ್ತಾರೆ. ಕೆಲವರು ಜೀವನಶೈಲಿ ಪದ್ಧತಿ, ಯಾಕಂದ್ರೆ ನಮ್ಮ ಋಷಿಮುನಿಗಳು ಅದನ್ನೇ ಹೇಳಿರೋದು, ಆಯುಷ್ಯ ಅಂದ್ರಿ ನೀವು, ಸಾವಿರಾರು ವರ್ಷ ತೋರಿಸಿದ್ರು. ಆದ್ರೆ ಇವತ್ತು ಮನುಷ್ಯನ ಆಯುಷ್ ಇದೇ ಕಾರಣಕ್ಕಾಗಿ, ಜೀವನ ಆಹಾರ ಪದ್ಧತಿ ಸರಿ ಇಲ್ಲ, ಕ್ರಮ ಸರಿ ಇಲ್ಲ, ತಯಾರಿಸುವಂತ ಆಹಾರ ಮನೆಯಲ್ಲೇ ಇಲ್ಲ, ಹೊರಗಿನದೇ ಆಹಾರ. ಹಾಗಾಗಿ ಅಲ್ಲಿ ಏನ್ ತಯಾರು ಮಾಡ್ತಾರಂತ ಗೊತ್ತಿದೆ ನಿಮ್ಗೆ? ವಿಷ ಪದಾರ್ಥಗಳನ್ನೇ ಹೆಚ್ಚಾಗಿ ಸೇವನೆ ಮಾಡುವಂತಹ ಒಂದು ಪದ್ಧತಿ. ಪಾನೀಯಗಳ ಸೇವನೆ, ವಿಚಿತ್ರ ಪಾನೀಯಗಳು ನಾವು ಹೇಳೋದಿಲ್ಲ, ಮದ್ಯ ಬಿಟ್ಟು ಬಿಡಿ ದೂರ ಉಂಟು, ಬೇರೆ ಬೇರೆ ಪಾನೀಯಗಳು ನಾವು ಹೇಳಬಾರ್ದು. ಅದನ್ನ
1: ಬೇರೆ ಬೇರೆ
0: ಕಂಪನಿಗಳ ಒಂದು ಪಾನೀಯಗಳನ್ನ ಜೊತೆಯಾಗಿ ಸೇವನೆ ಮಾಡ್ತಾರೆ. ನಿಂಬು ಪಾನಕ ಇಟ್ಕೊಳ್ತಿದ್ರು, ಪಾನಕಗಳನ್ನ ತಯಾರು ಮಾಡಿ ವರ್ಷಾನುಗಟ್ಟಲೆ ಇಟ್ಕೋತಿದ್ರು, ಅದು ಬೇಡ. ಇಟ್ಲಿ ಮನೆಯಲ್ಲೇ ತಯಾರು ಮಾಡಿದ ಪಾನೀಯ ಇವತ್ತು ಯಾವ ಒಬ್ಬ ವ್ಯಕ್ತಿ ಸೇವನೆ ಮಾಡ್ತಿಲ್ಲ. ಹಾಗಾಗಿ ಆರೋಗ್ಯದ ಮೇಲೆ ಸ್ಪೆಷಲಿ ನೀವಂದ್ರಿ ಪಿತ್ತ ಮತ್ತು ಎಸಿಡಿಟಿ, ಇದು ಪ್ರತಿ ಒಬ್ಬರಿಗೂ ಕಾಡ್ತಾ ಇರೋ. ಇದರ ನೆಕ್ಸ್ಟ್ ಸ್ಟೇಜ್ ಚರ್ಮ ರೋಗಗಳು, ಅಲರ್ಜಿಗಳು, ವ್ಯಾಧಿ ಕ್ಷಮತ್ವ ಇದಾಗೋದು. ಯಾಕಂದ್ರೆ ಒಬ್ಬ ವ್ಯಕ್ತಿಯ ಆಹಾರ ಪದ್ಧತಿಯಿಂದ ಅವನ ವರ್ಣ, ಬಲ, ಓಜಸ್ಸು, ತೇಜಸ್ಸು, ಅವನ ಸ್ವರ, ಆಯುಷ್ಯ ಎಲ್ಲವೂ ಆಹಾರದ ಮೇಲೆ. ಒಳ್ಳೆಯ ಕ್ರಮ ಪದ್ಧತಿಯ ಆಹಾರ ಮನೆಯಲ್ಲಿ ತಯಾರು ಮಾಡಿದ್ದು, ಸಾತ್ವಿಕ ಆಹಾರವನ್ನ ತಿಂದರೆ ಅವನ ಈ ಎಲ್ಲ ಏನೋ ಶಕ್ತಿ ಅವನಿಗೆ ಖಂಡಿತ ಲಭಿಸುತ್ತೆ, ಅವನ ಜೀವನ ಮತ್ತು ಆಯುಷ್ಯ ದೀರ್ಘವಾಗಿರುತ್ತೆ.
1: ಮೇಡಮ್, ಈಗ ತುಂಬಾ ಜನ ವೈದ್ಯರು

0: ವಿಶೇಷವಾಗಿ ಆಯುರ್ವೇದ ವೈದ್ಯರು ಹೇಳ್ತಾರೆ, ಹೊಟ್ಟೆ ತೊಂದು ಮೆದುಳು ಅಂತ. ಹೊಟ್ಟೆ ಚೆನ್ನಾಗಿತ್ತಂದ್ರೆ ನಮ್ಮ ಆಲೋಚನಾ ಕ್ರಮಗಳು ಚೆನ್ನಾಗಿರ್ತಾವ ಅಂತೇಳಿ. ನಾವು ಹೊಟ್ಟೆ ಕೆಡಿಸ್ಕೊಂಡು ಬಿಟ್ರೆ ಎಲ್ಲ ಕೆಟ್ಟೋದಂಗ. ಈಗಿನ ಜೀವನ ಶೈಲಿಯಲ್ಲಿ ನಿಮ್ಗೆಲ್ಲ ಗೊತ್ತು, ಯುವಕರು ಹೊರಗಿಂದು ಪಿಜ್ಜಾ ಬರ್ಗರು ವೆಜ್ಜು ಏನನ್ನೆಲ್ಲ ಹೊಟ್ಟೆ ಎಲ್ಲ ಹಾಕೊಳ್ತಾರೆ. ಸಿಕ್ಕಾಪಟ್ಟೆ ಹೊಟ್ಟೆ ಎಲ್ಲ ಹಾಕೊಂಡು ಆದ್ಮೇಲೆ ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಉತ್ಪತ್ತಿ ಆಗ್ತವೆ. ಆಮೇಲೆ ಕ್ರೌರ್ಯಗಳು ಹೆಚ್ಚಾಗ್ತಿರ್ತವೆ, ಸಿಟ್ಟು ಜಾಸ್ತಿ ಆಗ್ತದೆ, ಏನೆಲ್ಲ ಸ್ಟಾರ್ಟ್ ಆಗ್ತವೆ ನಿಮ್ಗೆ ಗೊತ್ತಿದೆ. ಅಂತ ಒಂದು ಹೊಟ್ಟೆಯನ್ನು ನಾವು ಹಾಳು ಮಾಡ್ಕೊಳ್ಳುವಂತ ಈಗ ದಿನಗಳು ನಾವೀಗ ಕಾಡ್ತಾ ಇದಾವೆ. ಇದಕ್ಕೆ ಪರಿಹಾರ ಅನ್ನೋದು ಹೇಗೆ, ನೀವು ವೈದ್ಯರಾಗಿ ಏನು ಹೇಳ್ತೀರಂತ?
1: ಇವತ್ತು ಜೀವನ ಶೈಲಿನೇ ಆಗಿದೆ. ಹೊಸದಾಗಿ ನಾವೇನಾದ್ರು ನೀವು ಹಾಗೆ ಹೊರಗೆ ಹೋಗಿ ತಿನ್ಬೇಡ್ರಿ ಮಾಡಬೇಡ್ರಿ ಅಂತ ಹೇಳೋದು ಬಹಳ ಕಷ್ಟದ ಪರಿಸ್ಥಿತಿ ಯುವಕರಿಗೆ, ಇಂದಿನ ಯುವ ಪೀಳಿಗೆಗೆ. ಈಗ ನಾವೆಲ್ಲ ಒಂದು ಹಂತದಲ್ಲಿ ದಾಟಿ ಬಂದಿದೀವಿ. ಏನೇ ಆದ್ರೂ ಮನೆಯಿಂದ ಡಬ್ಬಿ ಕಟ್ಕೊಂಡು ಹೋಗುವಂತಹ ಒಂದು ಪದ್ಧತಿಯನ್ನ ತಂದೆ ತಾಯಿಗಳು ನಮಗ್ ಬೆಳೆಸಿದ್ರು. ಅದನ್ನೇ ನಾವು ಮಕ್ಕಳು ದೊಡ್ಡವರಾಗೋವರೆಗೂ ಮಾಡಿದೀವಿ. ಈಗ ಅವರಿಗೆ ದೊಡ್ಡವರಾದ್ಮೇಲೆ ಈ ಪದ್ಧತಿಯನ್ನು ಅಳವಡಿಸಿಕೊಳ್ಬೇಕು. ಮನೆಯ ಆಹಾರವನ್ನೇ ಪರವಾಗಿಲ್ಲ, ಒಂದು ಗಂಟೆ ಎರಡು ಗಂಟೆ ತಯಾರು ಮಾಡಿ ಇಟ್ಟಿದ್ದೀರಾ, ಮನೆಯ ಆಹಾರ ಕೆಡುವುದಿಲ್ಲ. ಇವತ್ತು ಯಾವುದೇ ಹೊರಗಿನ ಆಹಾರ ಚೆನ್ನಾಗಿರುತ್ತೆ ಇದು ಗ್ಯಾರಂಟಿ ಇಲ್ಲ. ಜೀವಂತವಾಗಿ ಇರ್ಲಿಕ್ಕೆ ಊಟ ಮಾಡಬೇಕು ಹೊರತು ತಿನ್ನುವುದಕ್ಕೆ ಜೀವಂತವಾಗಿರೋದಲ್ಲ ನಾವು. ಇದನ್ನ ಒಂದು ನಾವು ನೆನಪಿಟ್ಕೋಬೇಕು. ಸರ್ವಜ್ಞ ಹೇಳಿರೋದು ಹಸಿದು ಉಣ್ಣಬೇಕು, ಹಸಿವಿಲ್ಲದ ಉಣಬೇಡ, ಹಸಿದು ಮತ್ತಿರಬೇಡ, ಬಿಸಿ ಗೂಡಿ ತಂಗರಬೇಡ, ವೈದ್ಯ ಬೆಸಲೇಬೇಡ, ವೈದ್ಯರನ್ನ ಕಾಣ್ಲೇಬೇಡ ಸರ್ವಜ್ಞ. ಹಸಿವಿಲ್ಲದೆ ಊಟ ಮಾಡಬೇಡ, ಹಸ್ಕೊಂಡು ಇರಬೇಡ, ತಂಗಳುಣಬೇಡ. ಏನ್ ಮಾಡ್ಬಿಡ್ತಾರೆ, ನಾಲ್ಕು ದಿನಕ್ಕಾಗುವಷ್ಟು ಫ್ರಿಜ್ಜಲ್ಲಿ ಇಟ್ಬಿಡುವಂತದ್ದು. ನೀವು ಮನೇಲಿ ತಿನ್ನಿ ಏನ್ಬಿಟ್ರಲ್ಲ, ನಮ್ಗೆ ನಾವು ಮಾಡಿ ಇಟ್ಬಿಡ್ತೀವಿ, ಬಿಸಿ ಬಿಸಿ ಉಣು. ಅದಕ್ಕೆ ಹೇಳ್ತಾರೆ ಈಗ ತಯಾರು ಮಾಡಿದ್ದು ನಮ್ಮ ಅಜ್ಜಿಂದ್ರು ನೆನ್ಪು ಮಾಡ್ಕೋಬೇಕು. ನಾವು ಮಕ್ಕಳು ಬರ್ತಾರಂದ್ರೆ ಬಿಸಿ ಬಿಸಿದ್ ಮಾಡಿ ಊಟ ಹಾಕ್ತಿದ್ರು. ಎಷ್ಟು ನಾವೆಲ್ಲ ನಿಜವಾಗ್ಲೂ ಇವತ್ತು ಗಟ್ಟಿಯಾಗಿದ್ದೇವೆ. ನಮ್ಮ ಮಕ್ಕಳು ನಮ್ಮಷ್ಟು ಇರ್ತಾರೆ ಅನ್ನೋ ಗ್ಯಾರಂಟಿ ನಮಗೂ ಇಲ್ಲ. ಇದು ಪರಿಸ್ಥಿತಿ ಆಗಿದೆ. ಸರ್ವಜ್ಞರಾಗಲಿ ಮಂಕುತಿಮ್ಮ ಆಗಲಿ, ಮಂಕುತಿಮ್ಮ ಕಗ್ಗಲಿ ಆಹಾರದ್ದೇ ಬೇಕಾದ ಹೇಳಿದ್ದಾರೆ. ಸರ್ವಜ್ಞರು ಕೇವಲ ಅಧ್ಯಾತ್ಮವನ್ನು ಹೇಳಲಿಲ್ಲ, ಊಟದ ಪದ್ಧತಿಯನ್ನು ಕೂಡ ಹೇಳಿದರು. ಆಯುರ್ವೇದ ಅಂತೂ ಆಹಾರದ ಮೇಲೆ ಅವಲಂಬಿಸಿರುವಂತಹ ಪದ್ಧತಿಯನ್ನು ಹೇಳಿತು. ಹೀಗೆ ಎಲ್ಲರೂ ಸರ್ವೇ ಜನ ಸುಖಿನೋ ಭವಂತು. ಸುಲಭ ಏನು, ಸುಖವಾಗಿರಬೇಕಂದ್ರೆ ನಾನು ಆಹಾರ ಪದ್ಧತಿಯನ್ನು ಕ್ರಮವಾಗಿ ಎಷ್ಟಾಗತ್ತಷ್ಟು. ಕಾಲ ಬದಲಾಗಿದೆ, ಕಲಿಯುಗ ಬಹಳ ಕಷ್ಟ, ಆದರೂ ನನ್ನ ಆರೋಗ್ಯವನ್ನು ನಾನೇ ನೋಡ್ಕೊಳ್ಬೇಕು, ಬೇರೆಯವರು ಯಾರೂ ಇಲ್ಲ. ಹಾಗಾಗಿ ಇದನ್ನ ನಾವು ಗಮನದಲ್ಲಿಟ್ಟುಕೊಂಡು, ಯಾಕಂದ್ರೆ ಇವತ್ತು ಸಂಘರ್ಷ ಜೀವನನೇ ಒಂದು ಸಂಘರ್ಷದಿಂದ ಹೋಗ್ತಾ ಇದೆ. ಯಾಕಂದ್ರೆ ಧರ್ಮಾರ್ಥ ಕಾಮ ಮೋಕ್ಷ ಅಂತ ನಮ್ಮಲ್ಲಿ ಹೇಳಿದ್ದಾರೆ ಇವರು ನಮ್ಮ ಜನ. ಅರ್ಥ ಮತ್ತು ಬರೀ ಕಾಮ, ಧರ್ಮ ಇಲ್ಲ ಮೋಕ್ಷ ಇಲ್ಲ, ಆಧ್ಯಾತ್ಮಿಕ ಜೀವನ ಅಂತೂ ಇಲ್ಲವೇ ಇಲ್ಲ. ಸೊ ಪ್ರತಿಯೊಬ್ಬ ವ್ಯಕ್ತಿಯು ಇಲ್ಲಿ ಆಹಾರ ಪದ್ಧತಿ ಬಹಳ ಕಷ್ಟ ಇದೆ, ಆದರೆ ಅಟ್ಲೀಸ್ಟ್ ಸ್ಪಿರಿಚುವಲ್ ಪ್ರಾಕ್ಟೀಸ್, ಆಧ್ಯಾತ್ಮಿಕವಾಗಿ ನನ್ನ ಮನಸ್ಸು ತುಂಬಾ. ಯಾಕಂದ್ರೆ ಅನ್ನದಂತೆ ಮನ ಅಂದ್ವಿ, ಅನ್ನ ಅಂತೂ ಮನಕ್ಕೆ ಚೆನ್ನಾಗಿರೋದು ಸಿಗ್ತಾ ಇಲ್ಲ ಅಲ್ಲ, ಅಟ್ಲೀಸ್ಟ್ ಮನಸ್ಸನ್ನ ಚೆನ್ನಾಗಿರ್ಲಿಕ್ಕೆ ನಾನು ಆಧ್ಯಾತ್ಮಿಕ ಸಾಧನೆ ಮಾಡ್ಬೇಕು. ಮಕ್ಳಿಗೆ ಹೇಳ್ತೀವಲ್ಲ ಏನ್ ಪುರುಷಾರ್ಥ ಕೊಟ್ಟಿದೀವಿ ಅಂತ, ಮೋಕ್ಷಕ್ಕಾಗಿ. ಮೋಕ್ಷ ಅಂದ್ರೆ ಎಲ್ಲೋ ಇಲ್ಲ, ಇಲ್ಲೇ ಸುಖವಾಗಿರ್ಲಿಕ್ಕೆ ನಾನು ನನ್ನ ಧರ್ಮಾಚರಣೆಯಿಂದ ಅರ್ಥವನ್ನ ಸಂಪಾದನೆ ಮಾಡಿ ನನ್ನ ಆಸೆ ಆಕಾಂಕ್ಷೆನ ಪೂರೈಸಿ ನನ್ನ ಮನಸ್ಸನ್ನ ಚೆನ್ನಾಗಿಟ್ಟು ನಾನು ಆನಂದದಲ್ಲಿರೋದು, ಇದು ಜೀವನ ಪದ್ಧತಿ. ಇದಕ್ಕೆ ನಾನು ಎಷ್ಟು ಸಾಧ್ಯ ಇದೆ ಅಷ್ಟು ಆಹಾರವನ್ನ ಪದ್ಧತಿಯನ್ನು ಬಳಸ್ಕೊಂಡು ಮನಸ್ಸನ್ನ ಚೆನ್ನಾಗಿರ್ಲಿಕ್ಕೆ ಯೋಗ ಪದ್ಧತಿ ಹೇಳ್ತಾರಲ್ಲ, ಈ ಆತ್ಮವನ್ನ ಆ ಭಗವಂತನಲ್ಲಿ ಸೇರಿಸ್ಲಿಕ್ಕೆ ಸ್ವಲ್ಪ ಆದ್ರೂ ಪ್ರಯತ್ನ. ಮೋಕ್ಷ ಅಂದ್ರೆ ಆನಂದ, ಸುಖವಾಗಿರ್ಲಿಕ್ಕೆ, ಆನಂದ ಪ್ರಾಪ್ತಿಗಾಗಿ ಏನು ಪ್ರಯತ್ನ ಮಾಡ್ತೀನಲ್ಲ ಅದನ್ನ ಮಾಡ್ಬೇಕು. ಇವತ್ತು ವ್ಯಕ್ತಿಗಳು ಮನಸ್ಸು ಚೆನ್ನಾಗಿರುತ್ತೆ, ಯಾಕಂದ್ರೆ ಸಣ್ಣ ಸಣ್ಣ ಮಕ್ಕಳಿಗೆ ಡಿಪ್ರೆಷನ್, ಯಾಕಂದ್ರೆ ಬರೀ ಫುಡ್ ಅಲ್ಲ, ಮನಸ್ಸು ಕೂಡ ಕಾರಣ, ವಿಹಾರ ಕೂಡ ಕಾರಣ, ವಿಚಾರ ಕೂಡ ಅನ್ನದಂತೆ ಬರೋದ್ರಿಂದ ನಾನು ಸ್ವಲ್ಪವಾದ್ರೂ ಆಧ್ಯಾತ್ಮಿಕ, ಯಾಕಂದ್ರೆ ಹೇಳಿದಾರಲ್ಲ ಸ್ಪಿರಿಚುವಲ್ ವೆಲ್ ಬೀಯಿಂಗ್ನೆಸ್. ನೀನು ಎಲ್ಲ ಶರೀರ ಮನಸ್ಸು ಸಮಾಜ ಎಷ್ಟೇ ಚೆನ್ನಾಗಿಡು, ಸ್ಪಿರಿಚುವಲಿ ಚೆನ್ನಾಗಿಲ್ಲ, ಆಧ್ಯಾತ್ಮಿಕವಾಗಿ ಸುಖವಾಗಿಲ್ಲ, ಆರೋಗ್ಯವಂತನ ಅಲ್ಲ, ಯು ಆರ್ ನಾಟ್ ಸ್ವಾಸ್ಥ್ಯ.
0: ಮೇಡಮ್, ಈಗ ಕೊನೆಯದಾಗಿ, ಎಲ್ಲ ಆಯುರ್ವೇದ ವೈದ್ಯರು ಹೇಳ್ತಾರೆ ಇತ್ತೀಚಿನ ದಿನಗಳಲ್ಲಿ ಈ ಕಾರ್ಬೋಹೈಡ್ರೇಟ್ ಇರತಕ್ಕಂಥ ಆಹಾರ ಪದ್ಧತಿ ಜಾಸ್ತಿ ಬಳಸ್ತಾ ಇದ್ದಾರೆ, ಹಂಗಾಗಿ ಶುಗರ್ ಅಂತ ಕಾಯಿಲೆಗಳು ಬರ್ತಾ ಇದ್ದಾವೆ ಅನ್ನುವಂಥದ್ದು. ಹಾಗಾಗಿ ಈ ಸಿರಿಧಾನ್ಯಗಳು ಹೆಚ್ಚಾಗಿ ಬಳಸಿದ್ರೆ ನಮ್ಮ ಹಿಂದಿನ ಒಂದು ಪದ್ಧತಿಯಲ್ಲಿ ಸಾಕಷ್ಟು ಹಿರಿಯರು ಸಿರಿಧಾನ್ಯಗಳು ಬಳಸ್ತಿದ್ರು, ಆರೋಗ್ಯವಂತರಾಗಿದ್ರು, ನೂರಾರು ವರ್ಷಗಳು ಬಾಳ್ತಿದ್ರು. ಭಾರತೀಯ ಪದ್ಧತಿನೇ ಅದು, ಅದನ್ನು ಬಳಸಿದ್ರೆ ನಾವು ಆರೋಗ್ಯವಂತರಾಗ್ತೀವಿ ಅನ್ನುವಂಥ ಮಾತು ವೈದ್ಯರು ಎಲ್ಲ ಹೇಳ್ತಾರೆ. ಈ ಸಿರಿಧಾನ್ಯ ಬಗ್ಗೆ ಏನ್ ಹೇಳ್ತೀರಿ ಮೇಡಮ್?
1: ಯಾಕಂದ್ರೆ ನಮ್ಗೆ ಏನ್ ಸಿಕ್ತಿತ್ತು ಅವಾಗ, ಈಗ ಸೋನಾ ಮಸೂರಿ. ಹಾಗಾಗಿ ಭಗವಂತ ಹೇಳಿದಾನೆ ದೇಶ ಕಾಲ ತಕ್ಕಂತೆ ಯಾವ ಆಹಾರ ಪದ್ಧತಿಗಳಿದ್ರು ಅವೆಲ್ಲವನ್ನು ಉಪಯೋಗಿಸಿ. ಸಿರಿಧಾನ್ಯಗಳು ಸಹಜೀವನ, ನಮ್ಮ ಜೀವನದಲ್ಲಿ ಹಾಸುಹೊಕ್ಕಾಗಿ ಅದೇ ಊಟ ಮಾಡಿ ಗಟ್ಟುಮುಟ್ಟಾಗಿ ಜೀವನವನ್ನ ಕಳೆದಂತಹ ನಮ್ಮ ಹಿರಿಯರು ಒಂದು ಆದರ್ಶ. ಆದರೆ ಇವತ್ತು ಅದು ಏನಾಗೋಗಿದೆ ಅಂದ್ರೆ ಜನರಿಗೆ ಗೊತ್ತೇ ಇಲ್ಲ, ಸುಲಭವಾಗಿ ಸಿಗುವಂತಹ ಒಂದು ಆಹಾರವನ್ನ ಬಳಸ್ತಾ ಇದ್ದಾರೆ. ಅದನ್ನು ಏನು ಕೆಟ್ಟದ್ದಲ್ಲ, ಅದನ್ನು ಹಿತವಾಗಿ ಮಿತವಾಗಿ ಬಳಸಿದ್ರೆ ಸರಿ. ಇವತ್ತು ಅದೇ ಬೇಕು ಇದೇ ಬೇಕು ಅಲ್ಲ, ಯಾಕಂದ್ರೆ ನಮ್ಮಲ್ಲಿ ಇಂಥದೇ ಆಹಾರ ಅಂತ ಹೇಳಿಲ್ಲ. ಸಿರಿಧಾನ್ಯ ಕೂಡ ಅತ್ಯುತ್ತಮ ಅಂತ ಹೇಳಿದ್ರು, ಆಯುರ್ವೇದದಲ್ಲಿ ಹೇಳಿದ್ದಾರೆ ಒಂದೊಂದು ಆಹಾರ ದ್ರವ್ಯಗಳನ್ನು ಹೇಳಿದ್ದಾರೆ. ಹಾಗಾಗಿ ಖಂಡಿತ ಉಪಯೋಗಿಸ್ಲಿ, ಅದೇ ಉಪಯೋಗಿಸುವಂತಿಲ್ಲ. ಅಥವಾ ಬರೀ ಕಾರ್ಬೋಹೈಡ್ರೇಟ್ಸ್ ಇಂದನೇ ಅಲ್ಲ, ಜೋಳದ ರೊಟ್ಟಿಯನ್ನು ತಿನ್ನಬೇಕು, ಚಪಾತಿಯನ್ನು ಬಳಸಬೇಕು. ನನ್ನ ಜೀವನಕ್ಕೆ ನನ್ನ ಪ್ರಕೃತಿಗೆ ಅನ್ನಲ್ಲ, ಈಗ ಸಿರಿಧಾನ್ಯಗಳು ಎಲ್ಲರಿಗೂ ಸೂಟ್ ಆಗುತ್ತೆ.

0: ಅದರಲ್ಲೂ ನಾನು ಕಂಡ್ಕೊಳ್ಬೇಕು ನನ್ನ ಪ್ರಕೃತಿಗೆ ನಾನು ಯಾವ್ದು
1: ಸೂಟ್ ಆಗುತ್ತೆ
0: ಯಾವುದು ಕೂಡ ಅಷ್ಟೇ. ಅತಿ ಸೇವನೆ ವರ್ಜ್ಯ ತಿನ್ನೋದಿಂದ ಬಂದಿದೆ ಅನ್ಕೊಳ್ಬೇಡಿ, ಎಲ್ಲವೂ ಕೂಡ ಸೈಕೋಸೊಮ್ಯಾಟಿಕ್ ಡಿಸೀಸಸ್. ಇವತ್ತು ಸಣ್ಣ ಸಣ್ಣವರಿಗೆ ಒತ್ತಡ, ಕೆಲವು ವ್ಯಾಧಿಗಳು ಜನ್ಮಜನ್ಯ ಬಂದಿದೆ ಮಕ್ಕಳಿಗೆ ಬಂದ್ಬಿಟ್ಟಿರುತ್ತೆ. ಆದರೆ ನಮ್ಮ ತಂದೆ ತಾಯಿ ಅಥವಾ ಅಜ್ಜನ ಕಾಲದಲ್ಲಿ ಎಲ್ಲಿತ್ತು ಶುಗರು ಬಿಪಿ? ಈಗಿನ ಒಂದು ಪೀಳಿಗೆ 30-40 ವರ್ಷಕ್ಕೆ ಹಾರ್ಟ್ ಅಟ್ಯಾಕ್, ಬಿಪಿ, ಶುಗರ್ ಇದೆಲ್ಲ ಕಾಣ್ತಿರೋ ಇತ್ತಿನ ಜೀವನ ಶೈಲಿಯಿಂದ. ನನ್ನ ಜೀವನ ಶೈಲಿಯಲ್ಲಿ ನನ್ನ ವ್ಯಾಯಾಮ, ಆಹಾರ ಪದ್ಧತಿ, ನನ್ನ ಮನಸ್ಸನ್ನ ಚೆನ್ನಾಗಿಡುವಂತಹ ಎಲ್ಲ ಕ್ರಮವನ್ನ ನಾನು ಪಾಲಿಸಿದ್ರೆ ಆನಂದವಾಗಿರ್ತೀನಿ, ರೋಗ ರಹಿತನಾಗಿರ್ತೀನಿ, ಅವ ಇನ್ನೊಬ್ಬನಿಗೂ ನಾನು ಸದುಪಯೋಗವಾಗ್ತೀನಿ. ಇದು ಪರೋಪಕಾರಂ ಇದಂ ಶರೀರಂ, ನಾನೊಬ್ಬನೇ ಅಲ್ಲ ಅಲ್ಲ. ಹಾಗಾಗಿ ಈ ತರ ನಮ್ಮ ಜೀವನ ಶೈಲಿ ಇರಲಿ.
1: ಆಯುರ್ವೇದದಲ್ಲಿ ಆಹಾರ ಪದ್ಧತಿ ಸುದೀರ್ಘವಾಗಿ ಆಹಾರವನ್ನು ಹೇಗೆ ಸೇವನೆ ಮಾಡಬೇಕು, ಸಾತ್ವಿಕ ಆಹಾರ ಅಂದ್ರೇನು, ಜೊತೆಗೆ ನಮ್ಮ ಜೀವನ ಶೈಲಿ ಹೇಗೆ ಇಟ್ಕೋಬೇಕು, ಜೊತೆಗೆ ಆಧ್ಯಾತ್ಮದಲ್ಲಿ ನಮ್ಮ ಮನಸ್ಸನ್ನು ಹೇಗೆ ಕೇಂದ್ರೀಕರಿಸಬೇಕು ಅನ್ನುವಂಥದ್ದು, ಒಟ್ಟಾರೆಯಾಗಿ ಭಾರತೀಯ ಪದ್ಧತಿಯಲ್ಲಿ ಈ ಆಹಾರ ಪದ್ಧತಿಯನ್ನು ಆಯುರ್ವೇದದಲ್ಲಿ ತುಂಬಾ ಅಚ್ಚುಕಟ್ಟಾಗಿ ಜಗತ್ತಿಗೆ ತೋರಿಸಿಕೊಟ್ಟಿದ್ದಾರೆ. ಅದನ್ನು ನಾವು ಫಾಲೋಅಪ್ ಮಾಡಿದ್ರೆ ತುಂಬಾ ಒಳ್ಳೆಯ ಆರೋಗ್ಯವನ್ನು ನಾವು ಕಾಪಾಡಿಕೊಂಡು ಹೋಗ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ರೆ, ಇದುವರೆಗೆ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಆಯುರ್ವೇದದಲ್ಲಿ ಆಹಾರ ಪದ್ಧತಿ ಬಗ್ಗೆ ತಾವು ತಮ್ಮ ವಿಚಾರಗಳನ್ನು ಹಂಚಿಕೊಂಡದ್ದಕ್ಕಾಗಿ ತಮಗೆ ಅನಂತ ಧನ್ಯವಾದಗಳು.
0: ನಮಸ್ಕಾರ.
2: ವನಿರ ವಿಹಾರ ಕಾರ್ಯಕ್ರಮದಲ್ಲಿ ಇದುವರೆಗೆ ಆಯುರ್ವೇದ ಮತ್ತು ಆಹಾರ ಪದ್ಧತಿ ಕುರಿತು ಆಯುರ್ವೇದ ವೈದ್ಯರಾದ ಡಾಕ್ಟರ್ ರೂಪಾಬಾಯಿ ಫಡ್ನಿಸ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ವೆಂಕಟೇಶ್ ಬೇವಿನ ಬೆಂಚಿ. ರಾಜ್ಯವ್ಯಾಪಿಯಲ್ಲಿ ಬಿತ್ತರಿಸಲ್ಪಟ್ಟ ಈ ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ.

0: ಇದು ಆಕಾಶವಾಣಿ ಬೆಂಗಳೂರು. 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ.
1: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
2: ಮಷೀನ್ ನಲ್ಲಿ ಬಟ್ಟೆ ಹಾಕೋ ಮೊದಲು ಚೆಕ್ ಮಾಡಿಲ್ವಾ?
1: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳೋದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
3: PM ಜಯ್ ಅಬ್ ಗರೀಬೋ ಕೆ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನ ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 14555 ಕರೆ ಮಾಡಿ. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ ಎಸ್ಐಆರ್ 2026 ಕರ್ನಾಟಕದಲ್ಲಿ ನಡೆಸಲಾಗುತ್ತಿದ್ದು, ಆಗಸ್ಟ್ 8 ಬಿಎಲ್ಒಗಳು ನಿಮ್ಮ ಮನೆ ಬಾಗಿಲಿಗೆ ಬಂದು ಗಣತಿ ನಮೂನೆ ನೀಡಿ ಸಹಿ ಪಡೆದು ಸ್ವೀಕೃತಿ ನೀಡಲಿದ್ದಾರೆ. 2002 ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದ್ದರೆ ಅದನ್ನು ಒದಗಿಸಿ, ಇಲ್ಲದಿದ್ದಲ್ಲಿ ನಿಮ್ಮ ಕುಟುಂಬದ ಸದಸ್ಯರ ಮಾಹಿತಿ ನೀಡಿ ಸಹಕರಿಸಿ. ಇಸಿಐ ನೆಟ್ ಆಪ್ನಲ್ಲಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು. ಇದು ಕರ್ನಾಟಕದ ಮುಖ್ಯ ಚುನಾವಣಾ ಅಧಿಕಾರಿಗಳ ಪ್ರಕಟಣೆ.
1: Mysore Sandal.
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆದರೆ ಇಂದಿನ ಜಂಜಾಟದ ಬದುಕಿನಲ್ಲಿ ಎಲ್ಲರೂ ಆರೋಗ್ಯದ ಸಮಸ್ಯೆಯನ್ನು ನಿರ್ಲಕ್ಷ್ಯ ಮಾಡುತ್ತಾರೆ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ ಹೌದು. ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮೊದಲೇ ರೋಗ ಬರದಂತೆ ತಡೆಗಟ್ಟುವುದೇ ಈ ಯೋಜನೆಯ ಗುರಿ. ಈ ಯೋಜನೆ ಅಡಿ ಬಿಪಿ, ಸಕ್ಕರೆ

0: ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಏನು ರಂಗ, ಕೈಗೆ ಬ್ಯಾಂಡೇಜು?
2: ಬಿದ್ಬಿಟ್ಟಾಕ. ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ. 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ,
1: ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ.
2: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
3: ಆಕಾಶವಾಣಿ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಅಪಾಯದ ಗರ್ಭಧಾರಣೆ ಮತ್ತು ಸುರಕ್ಷಿತ ಹೆರಿಗೆ ಈ ಕುರಿತು ಹೊಸಪೇಟೆಯ ಸ್ತ್ರೀ ಮತ್ತು ಪ್ರಸೂತಿ ತಜ್ಞ ವೈದ್ಯರಾದ ಡಾಕ್ಟರ್ ಎಸ್ ಗಂಗೋತ್ರಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಪ್ರಸಾದ್ ಬಿ ಹೆಗಡೆ.
4: ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ಸ್ವಾಗತ ಹಾಗೂ ನಮಸ್ಕಾರ. ಇಂದಿನ ಆರೋಗ್ಯ ಭಾಗ್ಯ ಕಾರ್ಯಕ್ರಮದಲ್ಲಿ ಹೈ ರಿಸ್ಕ್ ಪ್ರೆಗ್ನೆನ್ಸಿ, ಅತಿ ಹೆಚ್ಚಿನ ಗರ್ಭಧಾರಣೆ, ಸುರಕ್ಷಿತ ಹೆರಿಗೆ ಮತ್ತು ಬಾಣಂತಿಯ ಆರೈಕೆ ಈ ವಿಷಯ ಕುರಿತಂತೆ ಅನೇಕ ವೈಜ್ಞಾನಿಕ ಸಲಹೆಗಳು ಹಾಗೂ ಮಾಹಿತಿಯನ್ನು ನೀಡಲಿಕ್ಕೆ ಇಂದು ನಮ್ಮೊಡನಿದ್ದಾರೆ ಹೊಸಪೇಟೆಯ ಸ್ತ್ರೀ ಪ್ರಸೂತಿ ತಜ್ಞರು ಹಾಗೂ ಖ್ಯಾತ ವೈದ್ಯರಾದಂಥ ಡಾಕ್ಟರ್ ಎಸ್ ಗಂಗೋತ್ರಿ ಅವರು. ಡಾಕ್ಟರ್, ನಮ್ಮೆಲ್ಲ ಕೇಳುಗರ ಪರವಾಗಿ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ.
5: ನಮಸ್ಕಾರ.
4: ಮಹಿಳೆಯ ಜೀವನದಲ್ಲಿ ಈ ಗರ್ಭಧಾರಣೆ, ಪ್ರಸೂತಿ ಅಥವಾ ಹೆರಿಗೆ, ಇದು ಹೆಣ್ತನಕ್ಕೆ ಒಂದು ಸಾರ್ಥಕತೆಯನ್ನು ತಂದುಕೊಡುವಂತಹ ಒಂದು ಮಹತ್ತರ ಕಾಲಘಟ್ಟವೂ ಕೂಡ ಹೌದು ಅನ್ನುವಂಥದ್ದನ್ನ ತಮ್ಮ ವೈದ್ಯಕೀಯ ಲೋಕ ಈಗಾಗಲೇ ಸಾಬೀತುಪಡಿಸಿದೆ. ಈ ಸಂದರ್ಭದಲ್ಲಿ ಅತಿ ಹೆಚ್ಚಿನ ಗರ್ಭಧಾರಣೆ ಅಂದರೆ ಹೈ ರಿಸ್ಕ್ ಪ್ರೆಗ್ನೆನ್ಸಿ, ಈ ವಾಕ್ಯವನ್ನು ಹೇಗೆ ತಾವು ವ್ಯಾಖ್ಯಾನಿಸ್ತೀರಿ ಡಾಕ್ಟ್ರೆ?
5: ಆಕ್ಚುಲಿ ನಾವು ಪ್ರೆಗ್ನೆನ್ಸಿನ 2 types ಆಫ್ ಡಿವೈಡ್ ಮಾಡ್ತೀವಿ. ಏನು ಅಂತಂದರೆ, ಒಂದು ಲೋ ರಿಸ್ಕ್, ಇನ್ನೊಂದು ಹೈ ರಿಸ್ಕ್ ಅಂತ. ಇವತ್ತು ನಾವು ಹೈ ರಿಸ್ಕ್ ಅಂದರೆ ಏನು, ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂದರೆ ಏನು, ಯಾರನ್ನ ಹೈ ರಿಸ್ಕ್ ಅಂತ ಹೇಳ್ತೀವಿ ಅನ್ನೋದು ನೋಡೋಣ. ಫಸ್ಟ್ ಥಿಂಗ್ ನಾವು ನೋಡೋದು ಏಜ್. ಏಜ್ ಆಫ್ ದ ಮದರ್ ಮೋರ್ ದೆನ್ 35 ಇದ್ರೆ, ಇಲ್ಲ ಅವ್ರದ್ದು ತೂಕ. ತೂಕನ ಯೂಶ್ವಲಿ ನಾವು BMI ಲೆಕ್ಕದಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಅದರಲ್ಲಿ 30 kg/m² ದೊಳಗೆ ಜಾಸ್ತಿ ಇದ್ರೆ, ಇಲ್ಲ ಅವರದು ಪ್ರೀವಿಯಸ್ ಹಿಸ್ಟ್ರಿನಲ್ಲಿ ಏನಾದರೂ BP ಇದೆ, ಶುಗರ್ ಇದೆ, ಇಲ್ಲ ಸರ್ಜರಿ ಡೆಲಿವರಿ ಟೈಮಲ್ಲಿ ಏನಾದರೂ ಕಾಂಪ್ಲಿಕೇಶನ್ ಆಗಿದೆ, ಇಲ್ಲ ಈ ಪ್ರೆಗ್ನೆನ್ಸಿಲಿ ಏನಾದರೂ ಅವರಿಗೆ BP ಇದೆ, ಶುಗರ್ ಇದೆ ಅಂತಂತಂದರೆ ಅವ್ರನ್ನ ನಾವು ಯೂಶ್ವಲಿ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂತ ಕನ್ಸಿಡರ್ ಮಾಡ್ತೀವಿ. ಪ್ಲಸ್ ಪ್ರೆಗ್ನೆನ್ಸಿ ಯಾವ ರೀತಿಯಿಂದ ಆಗಿದೆ, ನ್ಯಾಚುರಲ್ ಕನ್ಸೆಪ್ಷನ್, ಇಲ್ಲ ಏನಾದರೂ ಟೆಸ್ಟ್ ಟ್ಯೂಬ್ ಬೇಬಿಯಿಂದ ಕನ್ಸೀವ್ ಆಗಿದ್ರ, ಟೆಸ್ಟ್ ಟ್ಯೂಬ್ ಬೇಬಿ ಪೇಷಂಟ್ಸ್ನೆಲ್ಲ ನಾವು ಹೈ ರಿಸ್ಕ್ ಪೇಷಂಟ್ಸ್ ಅಂತಲೇ ಕನ್ಸಿಡರ್ ಮಾಡ್ತೀವಿ. ಇಲ್ಲ ಫ್ಯಾಮಿಲಿ ಹಿಸ್ಟ್ರಿ, ಇಲ್ಲ ತಾಯಿಗೆ ಅವ್ರ ಗರ್ಭಿಣಿನಲ್ಲಿದ್ದಾಗೆ, ಅಂದರೆ ಈಗಿರೋ ಪ್ರೆಗ್ನೆನ್ಸಿ ಅವ್ರ ಪ್ರೆಗ್ನೆಂಟ್ ಲೇಡೀಸ್ ತಾಯಿಗಳು, ಅವ್ರ ತಾಯಿ ಏನಾದರೂ BP ಪೇಷಂಟ್ ಇದ್ರೂ ಅವ್ರನ್ನೂ ನಾವು ಹೈ ರಿಸ್ಕ್ ಕ್ಯಾಟಗರಿನಲ್ಲಿ ಕನ್ಸಿಡರ್ ಮಾಡ್ತೀವಿ. ಈಗ ಆ್ಯಕ್ಚುಲಿ ನಾವು ಗೌರ್ಮೆಂಟ್ ಮೂಲಕನೇ, ಅಂದರೆ ನಮ್ಮದು ಫಾಕ್ಸಿ ಕಡೆಯಿಂದನೇ ಜಸ್ಟ್ ಒಸು ಸ್ಕೋರ್ ಅಂತ ನಾವು ಒಂದು ಕ್ರಿಯೇಟ್ ಮಾಡಿದ್ದೀವಿ. ಸೊ ದಟ್ ಹೈ ರಿಸ್ಕ್ ಪ್ರೆಗ್ನೆನ್ಸಿ, ಹೈ ರಿಸ್ಕ್ ಪ್ರೆಗ್ನೆಂಟ್ ಲೇಡೀಸ್ನ ನಾವು ಸಪ್ರೇಟ್ ಮಾಡಿ ಅವರಿಗೆ ರೆಗ್ಯುಲರ್ ಚೆಕಪ್ಸ್ ಆಗಲಿ, ಇಲ್ಲ ಹೆಚ್ಚು ದರದ ವಿಸಿಟ್ಸ್ನ ಮಾಡಲಿಕ್ಕೆ ಹೇಳ್ತೀವಿ. ಸೊ ಇಂಥ ಪೇಷಂಟ್ಸ್ನ ವಿ ಕನ್ಸಿಡರ್ಡ್ ಆಸ್ ಹೈ ರಿಸ್ಕ್.
4: ಡಾಕ್ಟರ್, ತಾವು ಮಾತನಾಡ್ತಾ ಹೇಳ್ತಾ ಇದ್ರಿ ಈ ಟೆಸ್ಟ್ ಟ್ಯೂಬ್ ಬೇಬಿ ಪ್ರೆಗ್ನೆನ್ಸಿ ಅಂತೇಳಿ, ಈ ಒಂದು ಸ್ಥಿತಿ ಯಾವ ಸಂದರ್ಭದಲ್ಲಿ ಮಹಿಳೆಯರಿಗೆ ಅವಶ್ಯಕತೆ ಆಗಿರುತ್ತೆ ಮತ್ತು ಇದರ ಪ್ರಸ್ತುತ ದಿನಗಳಲ್ಲಿ ಇದರ ಅವಶ್ಯಕತೆ ಎಷ್ಟು ಮಟ್ಟಿಗಿದೆ ಅಂತೀರಿ ಡಾಕ್ಟರ್?
5: ಟೆಸ್ಟ್ ಟ್ಯೂಬ್ ಬೇಬಿ ಅನ್ನೋದು ನಾವು ಯಾರಿಗೆ ನಾವು ಸಜೆಸ್ಟ್ ಮಾಡ್ತೀವಿ ಅಂತಂದರೆ,

0: ಆಲ್ಮೋಸ್ಟ್ ಎಲ್ಲ ಟ್ರೀಟ್ಮೆಂಟ್ ಮುಗಿದಿದೆ. ಅಂದರೆ ನ್ಯಾಚುರಲ್ ಕನ್ಸೆಪ್ಷನ್ಗೂ ಟ್ರೈ ಮಾಡಿದ್ದಾರೆ, ಓವ್ಯುಲೇಷನ್ ಇಂಡಕ್ಷನ್ ಅಂತ, ಅಂದರೆ ಮಾತ್ರೆ ಮೂಲಕ, ಇಂಜೆಕ್ಷನ್ ಮೂಲಕ, ಇಲ್ಲ IUI ಮೂಲಕ, ಇದ್ಯಾವುದೂ ಮೂಲಕನೂ ಕನ್ಸೀವ್ ಆಗಿಲ್ಲ. ಎಲ್ಲ ರಿಪೋರ್ಟ್ಸ್ ನಾರ್ಮಲ್ ಇದ್ರೂ ಕನ್ಸೀವ್ ಆಗಿಲ್ಲ ಅಂದರೆ ಅವ್ರನ್ನ ಅನ್ಎಕ್ಸ್ಪ್ಲೇನ್ಡ್ ಆಗಿ ಕನ್ಸಿಡರ್ ಮಾಡಿದ್ರೆ ಟೆಸ್ಟ್ ಟ್ಯೂಬ್ ಬೇಬಿ ಸಜೆಸ್ಟ್ ಮಾಡ್ತೀವಿ. ಇಲ್ಲ ಟ್ಯೂಬ್ಸ್ ಎಲ್ಲ ಬ್ಲಾಕ್ ಇದ್ದಾವೆ ಅಂದವರಿಗೂ ಟೆಸ್ಟ್ ಟ್ಯೂಬ್ ಬೇಬಿ ಸಜೆಸ್ಟ್ ಮಾಡ್ತೀವಿ. ಇಲ್ಲ ಪುರುಷರ ಕಡೆಯಿಂದ ಏನೋ ವೀರಣ ಕಣತಿ ಬಹಳ ಕಡಿಮೆ ಇದ್ರೂ ಅವ್ರಿಗೆ ನಾವು ಟೆಸ್ಟ್ ಟ್ಯೂಬ್ ಬೇಬಿನ ಸಜೆಸ್ಟ್ ಮಾಡ್ತೀವಿ. ಇಚ್ಚಿಚ್ಚು ಕಾಲಿಗೆ ಮ್ಯಾರೇಜ್ ಏಜ್ ಶಿಫ್ಟ್ ಆಗಿರೋದ್ರಿಂದ ಏಜ್ ರಿಲೇಟೆಡ್ ಚೇಂಜಸ್ ಇದೆ ಬಾಡಿನಲ್ಲಿ, ಎಗ್ ಕೌಂಟ್ ಕಡಿಮೆ ಇದೆ, ವೀರಣ ಕೌಂಟ್ ಕಡಿಮೆ ಇದ್ದವ್ರಿಗೆ ಕೂಡ ಟೆಸ್ಟ್ ಟ್ಯೂಬ್ ಬೇಬಿ ನಾವು ಸಜೆಸ್ಟ್ ಮಾಡ್ತೀವಿ. ಮತ್ತು ಇತ್ತೀಚಿನ ಕಾಲದಲ್ಲಿ ಟೆಸ್ಟ್ ಟ್ಯೂಬ್ ಬೇಬಿ ರೇಟ್ ಆಸ್ ಇನ್ಕ್ರೀಸ್ಡ್, ಬಿಕಾಸ್ ಮುಂಚೆ ಕಾಲದಲ್ಲಿ ಅಷ್ಟು ನಮಗೆ ಜ್ಞಾನ ಇರಲಿಲ್ಲ. ಸಿ ಟೆಸ್ಟ್ ಟ್ಯೂಬ್ ಬೇಬಿ ಅನ್ನೋದು ಒಂದು ಪ್ರೊಸೀಜರ್ ಇದೆ, ನಮ್ಮ ಅದರಿಂದ ಪ್ರೆಗ್ನೆನ್ಸಿ ಮಾಡ್ಕೋಬಹುದು ಅನ್ನೋದು ಗೊತ್ತಿರಲಿಲ್ಲ. ಇತ್ತೀಚೆಗೆ ಎಷ್ಟೋ ಜನಕ್ಕೆ ನಾಲೆಜ್ ಕೂಡ ಗೇನ್ ಆಗಿರೋದ್ರಿಂದ ಪೇಷಂಟೇ ಬರ್ತಿದ್ದಾರೆ, ಮೇಡಮ್ 10 ವರ್ಷ ಆಯಿತು ಮದುವೆ ಆಗಿ, ಸೊ ನಾವು ಟೆಸ್ಟ್ ಟ್ಯೂಬ್ ಬೇಬಿಗೆ ಪ್ಲ್ಯಾನ್ ಮಾಡ್ಕೋಬೋದಾ ಅಂತ. ಸೊ ಅದು ಅವ್ರ ಟೆಸ್ಟ್ ಟ್ಯೂಬ್ ಬೇಬಿನ ಕನ್ಸೀವ್ ಆದಾಗ ಏನಾಗುತ್ತೆ, ಸ್ವಲ್ಪ ಹಾರ್ಮೋನ್ಸ್ ಎಲ್ಲ ನಾವು ಜಾಸ್ತಿ ಕೊಡ್ತೀವಿ. ಸೊ ಆ ಕಾರಣಕ್ಕೆ ಅವರು ಹೈ ರಿಸ್ಕ್ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ.
1: ಡಾಕ್ಟರ್, ಈ ಟೆಸ್ಟ್ ಟ್ಯೂಬ್ ಬೇಬಿ ಪ್ರೆಗ್ನೆನ್ಸಿಯನ್ನ ಎಷ್ಟು ವರ್ಷಗಳವರೆಗೆ ನಾವು ಕಾಯಬಹುದು ಡಾಕ್ಟರ್, ಇಂಥದೊಂದು ಪ್ರೆಗ್ನೆನ್ಸಿಯನ್ನ ಒಬ್ಬ ಮಹಿಳೆ ಈ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಒಳಗಾಗಬೇಕಾದ ಸಂದರ್ಭ?
0: ಅಕಾರ್ಡಿಂಗ್ ಟು ಗೌರ್ಮೆಂಟ್ ರೂಲ್ಸ್ ಪ್ರಕಾರನೇ ನಾವು ಹೋದ್ರೆ 50 ಇಯರ್ಸ್ ಕಟ್ ಆಫ್ ಕೊಟ್ಟಿದ್ದಾರೆ. ಸೊ 50 ಇಯರ್ಸ್ ತನೂ ನಾವು IVF ನ ಪ್ಲಾನ್ ಮಾಡ್ಬೋದು. ಬಟ್ ಏಜ್ ರಿಲೇಟೆಡ್ ಚೇಂಜಸ್ ಬಾಡಿನಲ್ಲಿ ಡೆಫಿನೆಟ್ಲಿ ಬರಕ್ ಸ್ಟಾರ್ಟ್ ಆಗುತ್ತೆ ಒನ್ಸ್ 40 ಇಯರ್ಸ್ ಕ್ರಾಸ್ ಆದ್ಮೇಲೆ. ಸೊ 40 ಇಯರ್ಸ್ ಕ್ರಾಸ್ ಆದ್ಮೇಲೆ ನ್ಯಾಚುರಲ್ ಪ್ರೆಗ್ನೆನ್ಸಿನ ನಾವು ಹೈ ರಿಸ್ಕ್ ಅಂತ ತಗೋತೀವಿ. ಆದ್ರೆ ಇನ್ನು ಟೆಸ್ಟ್ ಟ್ಯೂಬ್ ಬೇಬಿನ ಇನ್ನ ಮೇಜರ್ ವೆರಿ ಹೈ ರಿಸ್ಕ್ ಅಂತಾನೆ ನಾವು ಕನ್ಸಿಡರ್ ಮಾಡೋದು.
1: ಡಾಕ್ಟರ್, ಇತ್ತೀಚಿನ ಯಂಗ್ ಜನರೇಷನ್ ಅಲ್ಲಿ ಈ ತರದೊಂದು ಸಮಸ್ಯೆ ಬಹಳಷ್ಟು ಎದ್ದು ಕಾಣ್ತಾ ಇದೆ, ಇದಕ್ಕೆ ಕಾರಣ ಏನು ಅಂತ ಹೇಳ್ತೀರಾ?
0: ಸ್ಟ್ರೆಸ್ ಫ್ಯಾಕ್ಟರ್ ಮೇನ್ಲಿ, ಮತ್ತೆ ಊಟ, ಮತ್ತೆ ನಿದ್ದೆ, ಇವು ಮೂರು ಯಾರು ಕರೆಕ್ಟ್ ಆಗಿ ಮಾಡ್ತಿಲ್ಲ. ಯಾಕಂದ್ರೆ ಮಿನಿಮಮ್ 8 ಅವರ್ಸ್ ಸ್ಲೀಪ್ ಅಂತೂ ಇಲ್ಲೇ ಇಲ್ಲ. ಏನು ಕೆಲಸ ಇಲ್ಲ ಅಂತಂದ್ರು ಇಚ್ಚಿಚ್ಚಿಗೆ ರೀಲ್ಸ್ ನೋಡೋದು ಜಾಸ್ತಿ ಆಗಿದೆ, ಮೊಬೈಲ್ ಯೂಸೇಜ್ ಜಾಸ್ತಿ ಆಗಿದೆ, ಮತ್ತೆ ಹಸ್ಬೆಂಡ್ ವೈಫ್ ನಡು ಇರೋ ಅನ್ಯೋನ್ಯತೆನೂ ಬಹಳನೇ ಕಡಿಮೆ ಆಗಿದೆ. ಪೇಷಂಟ್ಸ್ ಎಷ್ಟೋ ಜನ ಬರ್ತಾರೆ, ಮೇಡಮ್ ನಮಗೆ ಅನ್ಯೋನ್ಯತೆ ಇರಕ್ಕೆ ಆಗ್ತಿಲ್ಲ. ಈ ಕಾರಣದಿಂದ ಏನಾಗ್ತಿದೆ, ಅವ್ರದ್ದು ಪ್ರೆಗ್ನೆನ್ಸಿ ಡಿಲೇ ಆಗಿ ಲಾಸ್ಟಿಗೆ ಅವ್ರು ಎಂಡ್ ಅಪ್ ಆಗೋದು IVF ಅಲ್ಲಿ.
1: ಡಾಕ್ಟರ್, ಸಹಜ ಗರ್ಭಧಾರಣೆ ಮತ್ತೆ ಈ ಕೃತಕ ಗರ್ಭಧಾರಣೆ ಎರಡು ವ್ಯತ್ಯಾಸಗಳನ್ನು ತಾವು ಅರಿತಿದ್ದೀರಿ, ಮತ್ತೆ ಎಷ್ಟೋ ಜನರಿಗೆ ತಾವು ಮಾರ್ಗದರ್ಶನ ಮತ್ತು ಸಲಹೆ ಕೂಡ ನೀಡಿದ್ದೀರಿ. ತಮ್ಮ ಅನುಭವದ ಪ್ರಕಾರ ಈ ಟೆಸ್ಟ್ ಟ್ಯೂಬ್ ಪ್ರೆಗ್ನೆನ್ಸಿ ಅಥವಾ ಈ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಕೇಸ್ ಅನ್ನ ಕಂಡುಕೊಂಡಂತ ಸಂದರ್ಭದಲ್ಲಿ ತಾವು ಹೆಚ್ಚಾಗಿ ಪ್ರಿಫೇರ್ ಮಾಡುವಂತ ಸಲಹೆ, ಸಾಮಾನ್ಯ ಜೀವನ ಶೈಲಿ?
0: ಮೇನ್ ಥಿಂಗ್ ಅಂತಂದ್ರೆ ನಿದ್ದೆ, 8 ತಾಸು ನಿದ್ದೆ ಕಂಪಲ್ಸರಿ, ಪ್ಲಸ್ ಸ್ಟ್ರೆಸ್. ಎಷ್ಟೇ ಇದ್ರು ಏನೇ ಇದ್ರೂ ಸ್ಟ್ರೆಸ್ ಫ್ಯಾಕ್ಟರ್ನ ಕಡಿಮೆ ಮಾಡ್ಬೇಕು. ಹೇಗೆ ಸ್ಟ್ರೆಸ್ ಫ್ಯಾಕ್ಟರ್ನ ಕಡಿಮೆ ಮಾಡ್ಬೋದು ಅಂದ್ರೆ, ನಿಮಗೆ ಏನಾದರೂ ತೊಂದರೆ ಇದ್ರೆ ಬೆಟರ್ ಟು ನಿಮ್ಮ ಪಾರ್ಟ್ನರ್ ಜೊತೆಗೋ ಇಲ್ಲ ನಿಮ್ಮ ತಂದೆ ತಾಯಿಗೋ ನಿಮ್ಮ ಅತ್ತೆ ಮಾವ ಜೊತೆಗೆ ಶೇರ್ ಮಾಡಿಕೊಂಡು ಆ ಸ್ಟ್ರೆಸ್ ಲೆವೆಲ್ಸ್ನ ನೀವು ಕಡಿಮೆ ಮಾಡ್ಕೋಬೇಕಾಗದಿಲ್ಲ. ನಿಮ್ಮ ಗೆಳತಿ ಜೊತೆಗೋ ಶೇರ್ ಮಾಡಿಕೊಂಡು ಸ್ಟ್ರೆಸ್, ಎಷ್ಟೋ ಜನಕ್ಕೆ ಪ್ರೊಫೆಷನಲ್ ಸ್ಟ್ರೆಸ್ಸು ಇರ್ಬೋದು, ಪರ್ಸ್ನಲ್ ಸ್ಟ್ರೆಸ್ಸು ಇರ್ಬೋದು, ಬಟ್ ಮೇನ್ ಥಿಂಗ್ ನೀವು ಯಾವಾಗ ಅದನ್ನ ನೀವು ಶೇರ್ ಮಾಡ್ಕೋತೀರೋ ಆ ಸ್ಟ್ರೆಸ್, ಇಲ್ಲ ಯಾರೋ ಒಬ್ರು ಸಲಹೆ ಕೊಟ್ಟಮೇಲೆ ಆ ಸ್ಟ್ರೆಸ್ ಲೆವೆಲ್ಸು ಕಡಿಮೆ ಆಗುತ್ತೆ. ಮತ್ತು ಆರೋಗ್ಯವಾದ ಊಟ, ಎಷ್ಟೋ ಜನ ನೋಡ್ತೀವಿ ಬರೀ ಫಾಸ್ಟ್ ಫುಡ್, ಫಾಸ್ಟ್ ಫುಡ್ ನಾವು ಎಷ್ಟು ಅವಾಯ್ಡ್ ಮಾಡ್ತಿರೋ ಅಷ್ಟು ನಮ್ಮದು ಹೆಲ್ತ್ ಚೆನ್ನಾಗಿರುತ್ತೆ. ಮನೆಯಲ್ಲಿ ಅಟ್ಲೀಸ್ಟ್ ಫ್ರೂಟ್ಸು, ವೆಜಿಟೇಬಲ್ಸು ತಿಂದಾಗ ಏನಾಗುತ್ತೆ, ಮತ್ತು ಪೌಷ್ಟಿಕ ಆಹಾರ ಅಂದರೆ ಮೇನ್ಲಿ ಪ್ರೋಟೀನ್ಸ್ ಅಂತ ಹೇಳ್ತೀವಿ. ಎಷ್ಟೋ ಜನ ಎಗ್ ತಿಂತೀರಾ, ಸೊ ಬಾಯ್ಲ್ಡ್ ಎಗ್ ತಿನ್ನೋದ್ರಿಂದ ಇವೆಲ್ಲ ಏನಾಗುತ್ತೆ, ನಿಮ್ಮದು ರಿಸ್ಕ್ ಕ್ಯಾಟಗರಿನ ಕಡಿಮೆ ಮಾಡ್ಕೊತಾ ಹೋಗುತ್ತೆ. ಅಟ್ಲೀಸ್ಟ್ 8 ತಾಸು ನಿದ್ದೆಗಳ ಮಿನಿಮಮ್ 6 ಅವರ್ಸ್ ಸ್ಲೀಪ್, 6 ಅವರ್ಸ್ ಗುಡ್ ಸ್ಲೀಪ್ನ ವಿ ಸಜೆಸ್ಟ್. ಮತ್ತು ರೆಗ್ಯುಲರ್ ವಿಸಿಟ್ ಟು ಹಾಸ್ಪಿಟಲ್, ಯಾಕಂದರೆ ಅರ್ಲಿ ಸೈನ್ಸ್ ಏನಾದರೂ ಇದ್ದರೆ ನಾವು ಪಿಕ್ ಮಾಡಿ ನಿಮಗೆ ಅದ್ರ ತಕ್ಕಂಗೆ ಸಲಹೆ ಕೊಡಬಹುದು.
1: ಡಾಕ್ಟರ್, ಇತ್ತೀಚಿನ ದಿನಮಾನಗಳಲ್ಲಿ ಪುರುಷ ಮತ್ತು ಮಹಿಳೆ ಇಬ್ಬರು ಕೂಡ ದುಡಿಲೇಬೇಕಾದಂಥ ಪರಿಸ್ಥಿತಿ ಇದೆ. ಇಂಥೊಂದು ಸಂದರ್ಭದಲ್ಲಿ ಸಹಜವಾಗಿ ಇತ್ತೀಚೆಗೆ ಬಹಳಷ್ಟು ಯಂಗ್ ಜನರೇಷನ್ ಈ ಫ್ಯಾಮಿಲಿ ಪ್ಲಾನಿಂಗನ್ನು ಅರ್ಲಿಯಾಗಿ ಪ್ಲಾನ್ ಮಾಡ್ಕೊಳ್ತಾರೆ, ಕನಿಷ್ಠ ಪಕ್ಷ ಒಂದು 3-4 ವರ್ಷ ಆದರೂ ಬೇಡ ಅಂತೇಳಿ. ಇಂಥವರು ಈ ಅರ್ಲಿ ಪ್ರೆಗ್ನೆನ್ಸಿ ಅಥವಾ ಈ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಒಳಗಾಗ ಅಲ್ಲಿ ಚಾನ್ಸಸ್ ಇದೆಯಾ ಅಂತ?
0: ಡೆಫಿನೆಟ್ಲಿ ಇದೆ, ಬಿಕಾಸ್ 3-4 ಇಯರ್ಸ್ ಗ್ಯಾಪ್ ಮಾಡಿದಾಗ ಏನಾಗುತ್ತೆ, ಅವ್ರ ಏಜು ಜಾಸ್ತಿ ಆಗುತ್ತೆ, ಪ್ಲಸ್ ಅವ್ರು ಒಂದ್ಸತಿ ವರ್ಕ್ ಹೋದ್ರು ಅಂದಮೇಲೆ ಸ್ಟ್ರೆಸ್ ಫ್ಯಾಕ್ಟರು ಆ್ಯಡ್ ಆನ್ ಆಗುತ್ತೆ. ಆ ಕಾರಣಕ್ಕೆ ಫಸ್ಟ್ ಮಗುನ ಯಾವಾಗ ಆ್ಯಸ್ ಅರ್ಲಿ ಆಸ್ ಪಾಸಿಬಲ್ನ ನೀವು ಪ್ಲ್ಯಾನ್ ಮಾಡ್ಕೊಂಡು ಸೆಕೆಂಡ್ನ ಬೇಕಾದರೆ ಗ್ಯಾಪ್ ಕೊಟ್ಟು ಮಾಡಿ ಅಂತ ಹೇಳ್ತೀವಿ, ಒಂದು. ಎರಡನೇದು, ಈಗ ಸಪೋಸ್ ಇಲ್ಲ ನಮಗೆ ಗ್ಯಾಪ್ ಬೇಕೇ ಬೇಕು, ಬಿಕಾಸ್ ಹಸ್ಬೆಂಡ್ ಬೇರೆ ಎಲ್ಲೋ ವರ್ಕ್ ಮಾಡ್ತಿರ್ತಾರೆ, ವೈಫ್ ಎಲ್ಲೋ ವರ್ಕ್ ಮಾಡ್ತಿದ್ದು, ಹಂಗಿದ್ದಾಗ ನಾವೇನು ಹೇಳ್ತೀವಿ, ಸೋಷಿಯಲ್ ಫ್ರೀಜಿಂಗ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಏನು ಅಂತಂದರೆ, ನಿಮ್ಮ ಅಂಡಾಶಯನ ನೀವು ಫ್ರೀಜ್ ಮಾಡಿಕೊಂಡು ಮುಂದೆ ಬಳಸಕ್ಕೆ ಅವಕಾಶ ಕೂಡ ಇದೆ.
1: ಬಂಜೆತನ ನಿವಾರಣೆಯನ್ನು ಮಾಡಲಿಕ್ಕೆ ತಾವು ಆ ಮಹಿಳೆಗೆ ಅಥವಾ ಆ ಕುಟುಂಬದ ಸದಸ್ಯರಿಗೆ ನೀಡುವಂತ ಸಲಹೆ?
0: ಬಂಜೆತನ ನಿವಾರಣೆ ಹೇಗೆ ಮಾಡಬೇಕು ಅಂದ್ರೆ, ಫಸ್ಟ್ ಥಿಂಗ್ ಅಡಿಯಲ್ ವೇಟ್, ಎಕ್ಸಸೈಸ್ ಕಂಪಲ್ಸರಿ ಬೇಕೇ ಬೇಕಾಗುತ್ತೆ. ಪ್ಲಸ್ ಅವ್ರವ್ರದ್ದು ಸೈಕಲ್ನ ಅಂದರೆ ಮುಂಚಿತವಾಗಿ ಅವ್ರ ಸೈಕಲ್ ಹೇಗಿದೆ, ಅವ್ರದ್ದು ಓವ್ಯುಲೇಷನ್ ಆಗ್ತಿದೆನಾ ಇಲ್ಲನಾ ಅಂತಂದು ಮುಂಚೆತೇನೆ, ಅಂದರೆ ಈಗ ಅಟ್ಲೀಸ್ಟ್ 1 ಇಯರ್ ಆದ ತಕ್ಷಣನೇ ಟ್ರೀಟ್ಮೆಂಟಿಗೆ ಬರೋದು ಬೆಟರ್. ಅಂದರೆ ಅಟ್ಲೀಸ್ಟ್ ಟ್ರೀಟ್ಮೆಂಟ್ ಇಲ್ಲಾದ್ರೂ ಏನು ಸಮಸ್ಯೆ ಅಂತ ಕಂಡಿಡ್ಸ್ಕೊಳ್ಳೋದು ಭಾಳನೇ ಮುಖ್ಯ ಆಗುತ್ತೆ.

0: ದೊಡ್ಡವರೇನಂತಾರೆ, ಮನೆಯಲ್ಲಿ ನಮ್ಗೆ 5 ವರ್ಷ ಆದ್ಮೇಲೆ ಮಕ್ಕಳಾಗಿದ್ರು, 7 ವರ್ಷ ಆದ್ಮೇಲೆ ಮಕ್ಕಳಾಗಿದ್ರು, ಅಲ್ಲಿ ತನಕ ವೇಟ್ ಮಾಡಿ ಅಂತ ಬಹಳಷ್ಟು ಜನ ದೊಡ್ಡವರು ಹೇಳ್ತಾರೆ. ಬಟ್ ಆವಾಗಿನ ಕಾಲನೂ ಬೇರೆ, ಈಗಿನ ಕಾಲನೂ ಬೇರೆ. ನಾವು ತಿನ್ನೋ ಆಹಾರ ಆಯಿತು, ನಾವು ಹೋಗೋ ಸ್ಟ್ರೆಸ್ ಆಯಿತು, ಅದು ಬಹಳನೇ ಇದೆ. ಆ ಒಂದು ಕಾರಣಕ್ಕೆ 1 ಇಯರ್ ನ್ಯಾಚುರಲ್ ಆಗಿ ಟ್ರೈ ಮಾಡಿ ಆಗ್ಲಿಲ್ಲಪ್ಪ ಅಂದರೆ ಇಮಿಡಿಯೇಟ್ ಆಗಿ ಹಾಸ್ಪಿಟ್ಲಿಗೆ ಬಂದು ಏನು ಸಮಸ್ಯೆ ಅನ್ನೋದು ಇಬ್ಬರು ಹಸ್ಬೆಂಡ್ ವೈಫ್ನ ಎವ್ಯಾಲ್ಯೂಯೇಷನ್ ಮಾಡಿಕೊಂಡು ಅದಕ್ಕೆ ತಕ್ಕಂಗೆ ಟ್ರೀಟ್ಮೆಂಟ್ ತಗೊಳ್ಳೋದು ಬೆಟರ್ ಆಪ್ಷನ್ ಇರುತ್ತೆ.
1: ಹೈ ರಿಸ್ಕ್ ಪ್ರೆಗ್ನೆನ್ಸಿ, ಇದಕ್ಕೆ ಒಳಗಾದಂಥ ಮಹಿಳೆ ಅಥವಾ ಆ ಕುಟುಂಬದ ಎಲ್ಲ ಸದಸ್ಯರು ಆಕೆಗೆ ನೀಡಬೇಕಾದಂಥ ಮಾನಸಿಕ ಮತ್ತು ಭೌತಿಕವಾದ ಸಲಹೆಗಳು ಅಥವಾ ಸಹಕಾರ ಹೇಗಿರ್ಬೇಕು ಅಂತೀರಿ ಡಾಕ್ಟರ್ ತಾವು?
0: ಅದೇ ಬಹಳ ಮುಖ್ಯ ಆಗುತ್ತೆ, ಯಾಕಂದ್ರೆ ಫ್ಯಾಮಿಲಿ ಮೆಂಬರ್ಸ್ ಸಪೋರ್ಟ್ ಇಂದನೇ ಅವಳು ಹೈ ರಿಸ್ಕ್ ಪ್ರೆಗ್ನೆನ್ಸಿನ ಎದುರಿಸಲಿಕ್ಕೆ ಸಾಧ್ಯ. ಹೆಂಗೆ ಅಂತಂದ್ರೆ, ರೆಸ್ಟ್ ಕೊಡೋದು, ಈಗ ಅಟ್ಲೀಸ್ಟ್ ಮಧ್ಯಾಹ್ನ 1 ತಾಸು ನಿದ್ದೆ ಬರಲಿ ಬಿಡಲಿ, ರೆಸ್ಟ್ ಮಾಡಲಿ. ಸೊ ದಟ್ ಅವಳೇನಾಗುತ್ತೆ, ಫಿಸಿಕಲಿ ಮೆಂಟಲಿ ಎರಡೂ ಕಾಮ್ ಆಗುತ್ತೆ ಬಾಡಿ. ಮತ್ತೆ ಎಕ್ಸಸಿವ್ ವರ್ಕ್, ಈಗ ಅಟ್ಲೀಸ್ಟ್ ಅವ್ರೇನು ಹೇಳ್ತಾರೆ, ಮಾಡಮ್ ಮಾರ್ನಿಂಗ್ ಎದ್ದ ತಕ್ಷಣ ಫಸ್ಟ್ ವರ್ಕ್ ಎಲ್ಲ ಮುಗಿಸ್ಬಿಡ್ತೀವಿ ಆಮೇಲೆ ಟಿಫನ್ ಮಾಡ್ತೀವಿ, ಹಂಗಿರೋದಿಲ್ಲ. ವರ್ಕ್ನ ಡಿವೈಡ್ ಮಾಡಲಿ, ಸಪೋರ್ಟ್ ಹಸ್ಬೆಂಡ್. ಮೇನ್ಲಿ ನಾವು ಏನು ಹೇಳ್ತೀವಿ ಯೂಶ್ವಲಿ ನಮ್ಮ ಕಡೆ ಬಂದಾಗ, ಹಸ್ಬೆಂಡ್ ಸಪೋರ್ಟ್ ಇಂಪಾರ್ಟೆಂಟ್. ಪ್ಲಸ್ ನಾನು ಪ್ರತಿ ಸತಿ ವಿಸಿಟ್ ಬಂದಾಗ ಹಸ್ಬೆಂಡ್ ಬಂದಿದ್ದಾರ ಅಂತ ಕೇಳ್ತೀನಿ. ಎದಕ್ಕೆ ಅಂತಂದರೆ, ಹಸ್ಬೆಂಡಿಗೆ ಹೇಳಿದಷ್ಟು ಏನಾಗುತ್ತೆ, ಅವರು ಕೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಓ, ಪ್ರೆಗ್ನೆನ್ಸಿ ಅಂದರೆ ಅವಳದೊಂದೇ ಅಲ್ಲ, ನಂದು ಇದ್ರಲ್ಲಿ ರೋಲ್ ಇದೆ ಅನ್ನೋದು ಅವರಿಗೂ ತಿಳಿಯುತ್ತೆ. ಈವನ್ ಅವ್ರ ಪೇರೆಂಟ್ಸ್ ಬಂದರೂ ಅದನ್ನ ಹೇಳೋದು, ನೀವು ಅವಳಿಗೆ ಸಪೋರ್ಟ್ ಮಾಡಿ, ಜೊತೆಗೆ ವಾಕಿಂಗ್ ಕರ್ಕೊಂಡು ಹೋಗಿ. ಇಲ್ಲ ಮೇಡಮ್, ನಾನು ಬರೋದು 11 ಗಂಟೆಗೆ ಬಂದ್ರೂ ಅಟ್ಲೀಸ್ಟ್ ಸಾಯಂಕಾಲ 1 ತಾಸು ಗ್ಯಾಪ್ ಮಾಡಿದಾಗ ಹೊರಗೆ ಬಂದು ಕರ್ಕೊಂಡು ಹೋಗಿ ವಾಕಿಂಗ್. ಯಾಕಂದ್ರೆ ಇದೇನಾಗುತ್ತೆ, ಅವಳಿಗೆ ಮೆಂಟಲ್ ಚೇಂಜಸ್ಸು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಮತ್ತು ಅವಳಿಗೆ ಏನೇನು ಸಮಸ್ಯೆ ಇದ್ರೆ ಅವಳು ಶೇರ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ಪ್ರೆಗ್ನೆನ್ಸಿ ವಿಸಿಟ್ಸ್ ಒಳಗೆ ಅವಳು ಒಬ್ಬಳನ್ನೇ ಕಳಿಸ್ಬೇಡ್ರಿ, ಇನ್ನೊಬ್ರು ಯಾರನ್ನು ಜೊತೆಗೆ ಬಂದರೆ ಏನಾಗುತ್ತೆ, ಅವಳ ಕಂಡೀಷನ್ ಹೇಗಿದೆ ಅನ್ನೋದು ಕೂಡ ತಿಳಿತಾರೆ. ಮತ್ತು ನಾನು ಯೂಶ್ವಲಿ ನನ್ನ ಪೇಷಂಟ್ಸಿಗೆ ಏನು ಸಜೆಸ್ಟ್ ಮಾಡ್ತೀನಿ, ಒಂದೇ ಏರಿಯಾದಲ್ಲಿದ್ದರು ಇಲ್ಲ ಒಂದೇ ಊರಲ್ಲಿಂದ ಬಸ್ಸಿಗೆ ಬರ್ತಿದ್ದಾರಂದರೆ, ಇಬ್ಬರು ಕೂಡಿ ಬನ್ನಿ ಮಾ. ಸೊ ದಟ್ ಇಬ್ಬರು, ಈಗ ನಾನು ವಿಸಿಟಿಗೆ ಹೋಗ್ತಿದ್ದೀನಿ, ನನ್ನ ಜೊತೆ ನಿಂದು ವಿಸಿಟ್ ಇದೆ, ಬಾ ಮಾ ಕಲ್ತೋಗೋಣ ಅಂತ ಹೇಳ್ತಾರೆ. ಸೊ ದಟ್ ಏನಾಗುತ್ತೆ, ರಿಸ್ಕ್ ಮಿಸ್ ಆಗಲ್ಲ, ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಯಾರೂ ಬರ್ತಿಲ್ಲ ಅಂತ ಅವ್ರಿಗೂ ಬೇಜಾರಿರೋದಿಲ್ಲ. ಸೊ ಮೇನ್ ಥಿಂಗ್ ಏನಿರುತ್ತೆ, ಫ್ಯಾಮಿಲಿ ಕಮ್ ಸೋಷಿಯಲ್ ಸಪೋರ್ಟ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಒಂದು ಪ್ರೆಗ್ನೆನ್ಸಿನ ಹೆದರಿಸಬೇಕು ಅಂತಂತಂದ್ರೆ.
1: ಡಾಕ್ಟರ್, ಇತ್ತೀಚಿನ ದಿನಮಾನಗಳಲ್ಲಿ ಬೇರೆ ಬೇರೆ ಯಂತ್ರಗಳ ಮಧ್ಯೆ ಮಹಿಳೆ ಕೆಲಸ ಮಾಡುವಂತ ಪ್ರಸಂಗ, ಮತ್ತು ಬೇರೆ ಬೇರೆ ತಂತ್ರಜ್ಞಾನಗಳು, ಬೇರೆ ಬೇರೆ ಸಾಫ್ಟ್ವೇರ್ ಟೆಕ್ನಾಲಜಿಯಲ್ಲಿ ಅಡಾಪ್ಟ್ ಮಾಡ್ಕೊಂಡಂತ ಮಷಿನ್ಗಳ ಮಧ್ಯೆ, ಉದಾಹರಣೆಗೆ ಕಂಪ್ಯೂಟರ್ ಮತ್ತು ಬೇರೆ ಬೇರೆ ಬೃಹತ್ ಕಾರ್ಖಾನೆಗಳಲ್ಲಿ ಕೆಲಸ ಮಾಡುವಂತ ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿಯ ವಾತಾವರಣವು ಕೂಡ ಈ ಹೈ ರಿಸ್ಕ್ ಪ್ರೆಗ್ನೆನ್ಸಿಗೆ ಕಾರಣ ಆಗಬಹುದೇ ಡಾಕ್ಟರ್?
0: ಡೆಫಿನೆಟ್ಲಿ ಆಗ್ಬೋದು. ಬಟ್ ಕೋವಿಡ್ ಬಂದ್ಮೇಲಿಂದ ನಮಗೊಂದು ಬೆನಿಫಿಟ್ ಏನಾಗಿದೆ ಅಂದರೆ, ವರ್ಕ್ ಫ್ರಮ್ ಹೋಮ್ ಆಪ್ಷನ್ ಕೊಟ್ಬಿಟ್ಟಿದ್ದಾರೆ. ಸೊ ಅದರಿಂದ ಎಷ್ಟೋ ಮಹಿಳೆ ಸ್ಟ್ರೆಸ್ ಲೆವೆಲ್ಸ್ ಕಡಿಮೆ ಆಗಿದೆ. ಆಫೀಸ್ಗೆ ಹೋಗಬೇಕು, ಬಸ್ಸಲ್ಲಿ ಕೂಡಬೇಕು, ಆ ಬಸ್ಸಲ್ಲಿ ಪ್ರಾಬ್ಲಮ್ಸು, ಮತ್ತು ಎಲ್ಲೋ ಎಷ್ಟೋ ಜನ ಬೆಂಗಳೂರಲ್ಲಿ ಕೆಲಸ ಮಾಡ್ತಿರ್ತಾರೆ, ಅವ್ರ ತಂದೆ ತಾಯಿ ಊರಲ್ಲಿರ್ತಾರೆ. ಸೊ ಅವಕ್ಕೆ ಸಪೋರ್ಟ್ ಇರಂಗಿಲ್ಲ. ಈಗ ಆಲ್ಮೋಸ್ಟ್ ಎಲ್ಲ ಕಂಪ್ನೀಸ್ ಕಡೆಯಿಂದ ಪೋಸ್ಟ್ ಕೋವಿಡ್ ಅದೊಂದು ಒಳ್ಳೆ ಬೆನಿಫಿಟ್ ಏನಂದರೆ, ವರ್ಕ್ ಫ್ರಮ್ ಹೋಮ್ ಅನ್ನೋದು ಬಂದಿದೆ. ಸೊ ಎಷ್ಟೋ ಜನ ಪೇಷಂಟ್ಸ್ ಕೇಳ್ತಾರೆ, ಮೇಡಮ್ ನಮಗೆ ಒಂದು ವರ್ಕ್ ಫ್ರಮ್ ಹೋಮ್ ವರ್ಕ್ ಸ್ಲಿಪ್ ಕೊಡ್ಬೋದಾ ಅಂತ. ಆ ಕಂಡೀಷನ್ ಸಸ್ಟೈನ್ ಮಾಡ್ತಿದ್ರೆ ನಾವು ವರ್ಕ್ ಫ್ರಮ್ ಹೋಮ್ ಕೊಡ್ತೀರಾ ಅಂತ, ಪೇಷಂಟ್ ಆರ್ ಕಂಫರ್ಟಬಲ್, ವಿಸಿಟ್ಸು ಫ್ಯಾಮಿಲಿ ಜೊತೆ ಅವರು ಸ್ಪೆಂಡ್ ಮಾಡ್ದಂಗೆ ಕೂಡ ಟೈಮ್ ಇದೆ. ಪ್ಲಸ್ ಈಗ ಏನಾಗುತ್ತೆ ಅಂತ ನಾವು ಅದನ್ನೂ ಹೇಳ್ತೀವಿ, ಸಪೋಸ್ ನೀವು ಆಫೀಸ್ ಒಳಗೆ ಹೋಗ್ತಿಲ್ಲ ವರ್ಕ್ ಫ್ರಮ್ ಹೋಮ್ ಇದ್ರೂ, ಯು ಹ್ಯಾವ್ ಟು ಟೇಕ್ ಬ್ರೇಕ್ಸ್. ಯಾಕಂದರೆ ಕೂತಲ್ಲೇ ಕೂತಾಗ ಏನಾಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಕಮ್ಮಿ ಆಗುತ್ತೆ ಬಾಡಿನಲ್ಲಿ. ಬ್ಲಡ್ ಸರ್ಕ್ಯುಲೇಷನ್ ಕಮ್ಮಿ ಆದಾಗ ಏನಾಗುತ್ತೆ, ಬ್ಲಡ್ ಎಲ್ಲ ಕ್ಲಾಟ್ ಆಗೋ ಚಾನ್ಸಸ್ ಇರುತ್ತೆ ಕಾಲಲ್ಲಿ, ಅವಾಗ ರಿಸ್ಕ್ ಫ್ಯಾಕ್ಟರ್ನ ಜಾಸ್ತಿ ಮಾಡುತ್ತೆ. ಸೊ ಇನ್ ಕೇಸ್ ನೀವು ವರ್ಕ್ ಫ್ರಮ್ ಹೋಮಲ್ಲಿ ಇದ್ದೀರಾ ಅಂದರೆ ಕೂಡ ಎವ್ರಿ 2 ಅವರ್ಸ್ ಎದ್ದು ವಾಕ್ ಮಾಡಿ, ಅಟ್ಲೀಸ್ಟ್ 1 10 ಮಿನಿಟ್ಸ್ ವಾಕ್ ಮಾಡಿ, ನೀರು ಕುಡಿದು ಫ್ರೈ ವಾಶ್ರೂಮ್ಗೆ ಹೋಗಿ ಬಂದು ಮತ್ತೆ ವಾಪಸ್ ವರ್ಕಿಗೆ ಕೂಡಿ ಅಂತ ಹೇಳ್ತೀವಿ.
1: ಹಾಗಾದರೆ ಡಾಕ್ಟರ್, ಈ ಕೋವಿಡ್ನ ಸಂದರ್ಭದಲ್ಲಿ ವರ್ಕ್ ಫ್ರಮ್ ಹೋಮ್ ಈ ಕಾನ್ಸೆಪ್ಟ್ ಈ ಹೈ ರಿಸ್ಕ್ ಪ್ರೆಗ್ನೆನ್ಸಿಗೆ ಒಂದು ಸಲಹೆ ಮತ್ತು ಒಂದು ಗೈಡ್ಲೈನ್ಸ್ ಆಯ್ತು?
0: ಯೆಸ್, ಒಂದು ಸಪೋರ್ಟಿವ್ ಆಗಿದೆ, ಅಟ್ಲೀಸ್ಟ್ ಸಮ್ ಕಂಪ್ನೀಸ್ ಅದಕ್ಕೆ ಸಪೋರ್ಟ್ ಕೊಡ್ತಿದ್ದಾರೆ ಅಂಡ್ ಪೇಷಂಟ್ಸ್ ಕೂಡ ಹ್ಯಾಪಿ ಆಗಿದೆ. ಎಷ್ಟೋ ಜನ ಬೆಂಗಳೂರಲ್ಲಿ ಕೆಲಸ ಮಾಡೋರು ಇಲ್ಲೇ ಇದ್ದಾರೆ ಹಾಸ್ಪಿಟಲಿ, ಸೊ ಅವರಿಗೊಂದು ಅದು ಹೆಲ್ಪ್ ಆದಂಗೆ ಆಗಿದೆ.
1: ಹಾಗಾದರೆ ಡಾಕ್ಟರ್, ಈ ವರ್ಕ್ ಫ್ರಮ್ ಹೋಮ್ ಕಾನ್ಸೆಪ್ಟ್ನಿಂದ ದಿಢೀರ್ನಂತೇಳಿ ಅವರನ್ನು ಮತ್ತೆ ಯಥಾವತ್ತಾಗಿ ಕೆಲಸಕ್ಕೆ ಬರುವಂಥ ಆದೇಶ ಬರುತ್ತೆ ಅಥವಾ ಅಂಥದ್ದೊಂದು ಪರಿಸ್ಥಿತಿ ಬಂದಾಗ ಹೇಗೆ ಆ ಪರಿಸ್ಥಿತಿ ದಿಢೀರ್ನಂತೇಳಿ ಆ ಮಹಿಳೆ ಅಥವಾ ಆ ಒಂದು ಹೈ ರಿಸ್ಕ್ ಪ್ರೆಗ್ನೆನ್ಸಿಗೆ ಒಳಗಾದಂಥ ಮಹಿಳೆ ಹೇಗೆ ಆ ವಾತಾವರಣದಲ್ಲಿ ಮತ್ತೆ ತನ್ನನ್ನು ತಾನು ಪುನಶ್ಚೇತನಗೊಳಿಸ್ಕೊಳ್ಬೇಕು ಅಂತೇಳಿ?
0: 99% ಆ ಥರ ಇದ್ರೂ ಪೇಷಂಟ್ ಏನು ಮಾಡ್ತಿದ್ದಾರೆ ಅಂತಂದರೆ 15 ಡೇಸಿಗೆ ಒಮ್ಮೆ ಹೋಗಿ ವಿಸಿಟ್ ಮಾಡಂತೂ ಬರ್ತಿದ್ದಾರೆ. ಸೊ ಈ ಯಾಕಂದರೆ ನಾಮ್ಸ್ ಏನಿದೆ ಆಫೀಸ್ ನಾಮ್ಸ್ ಅಂತೂ ಫಾಲೋ ಮಾಡಲೇಬೇಕಾಗುತ್ತೆ, ಯಾಕಂದರೆ ಎಲ್ಲರಿಗೂ ಸೇಮ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ ಅವ್ರಿಗೆ ಸಪ್ರೇಟ್. ಬಟ್ ಸ್ಟಿಲ್ ಏನಾದರೂ ತೀರಾ ಹೈ ರಿಸ್ಕ್ ಇತ್ತು, ಇಲ್ಲ IVF ಕನ್ಸೆಪ್ಷನ್ ಇತ್ತು, BP ಹೆಚ್ಚಾಗಿತ್ತು ಅಂತಂದ್ರು ಸ್ಟಿಲ್ ದ ಕಂಪ್ನಿ ಇಸ್ ಸಪೋರ್ಟಿಂಗ್. ಇಲ್ಲ ಹಂಗಿದ್ರೆ ನೀವು ವರ್ಕ್ ಫ್ರಮ್ ಹೋಮೇ ಮಾಡಿ 15 ಡೇಸಿಗೊಮ್ಮೆ ಬಂದು ವಿಸಿಟ್ ಮಾಡಿ ಅಂತಲೂ ಹೇಳ್ತಿದ್ದಾರೆ. ಅದರಲ್ಲೂ ಪೇಷಂಟ್ಸ್ ಆರ್ ಹ್ಯಾಪಿ, ಅಟ್ಲೀಸ್ಟ್ 14 ಡೇಸ್ ಮನೇಲಿ ಇರ್ತೀವಲ್ಲ ಅನ್ನೋ ಖುಷಿನಲ್ಲಿ ಇದ್ದಾರೆ.
1: ಹೈ ರಿಸ್ಕ್ ಪ್ರೆಗ್ನೆನ್ಸಿ ಜೊತೆಗೆ ಈ ಟೆಸ್ಟ್ ಟ್ಯೂಬ್ ಪ್ರೆಗ್ನೆನ್ಸಿ ಗಳನ್ನು ಹೊರತುಪಡಿಸಿ ಮತ್ತಾವುದಾದ್ರೂ ಕಾರಣಗಳು ಕಷ್ಟ ಆಗ್ಬೋದಾ ಡಾಕ್ಟರ್?
0: ಡಯಾಬಿಟೀಸ್ ಕೂಡ, ಯಾಕಂತಂದ್ರೆ ಇನ್ ಕೇಸ್ ಅವ್ರು ಹೊರಗಡೆನೆ ಇದ್ದಾಗಂದಾಗ ಊಟ ಸಮಸ್ಯೆಗಳು ಜಾಸ್ತಿ ಇರುತ್ತೆ. ಮನೆಗಿದ್ದಾಗ ಏನಾಗುತ್ತೆ, ನಾವು ಕೊಟ್ಟಿರೋ ಡೈಟ್ ಚಾರ್ಟ್ನ ಮೇಂಟೈನ್ ಮಾಡ್ಬೋದು.

0: ಬಟ್ ಹೊರಗೆ ಅವ್ರು ಅಷ್ಟೇ ವರ್ಕ್ ಹೋಗ್ತಿದ್ದಾರೆ ಅಂತಂದಾಗ ಆ ಡೈಟ್ ನ ಮೇಂಟೈನ್ ಮಾಡಕ್ ಆಗಲ್ಲ. ಶುಗರ್ ಅನ್ನ ಕಂಟ್ರೋಲ್ ಮಾಡೋದು ಮೇನ್ ಥಿಂಗ್, ಒತ್ತಾಯಕ್ಕೆ ಇಡೋದು ಅನ್ನೋದು ಡೈಟ್ ಮೇಲೆ. ಪ್ಲಸ್ ಇನ್ಸುಲಿನ್, ಸಪೋಸ್ ನಾವು ಇನ್ಸುಲಿನ್ ಹಾಕಿದ್ರು ಆಫೀಸಿಗೆ ತೊಗೊಂಡು ಹೋಗಕ್ ಆಗ್ತಿಲ್ಲ, ಫ್ರಿಡ್ಜ್ ಅಲ್ಲಿ ಇಡಕ್ ಆಗ್ತಿಲ್ಲ, ಆ ಮೇಂಟೆನೆನ್ಸ್ ಇಶ್ಯೂಸ್ ಕೂಡ ಇದೆ. ಸೊ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಲ್ಲಿ ಡಯಾಬಿಟಿ ಕೂಡ ಮೇಜರ್ ರೋಲ್ ಪ್ಲೇ ಮಾಡೇ ಮಾಡುತ್ತೆ.
1: ಹಳೆ ಕಾಲದಲ್ಲೆಲ್ಲ ಬೆಳಗಿನ ಜಾವ ಹೇಳ್ತಾ ಇದ್ರು, ಎಲ್ಲ ಮಹಿಳೆಯರು ದೂರದ ದೂರದ ಸ್ಥಳಗಳಿಗೆ ಹೋಗಿ ಕೊಡ ಹೊತ್ಕೊಂಡೋಗಿ ಬಿಂದಿಗೆಯಲ್ಲಿ ನೀರು ತರ್ತಾ ಇದ್ರು, ಬೀಸ್ತಾ ಇದ್ರು, ಮನೆಯಲ್ಲಿ ಕುಟ್ತಾ ಇದ್ರು, ಎಲ್ಲ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ರು. ಆದರೆ ಇವತ್ತೆಲ್ಲೋದು ಕೂಡ ಫಾಸ್ಟ್ ಫುಡ್ ಆಗಿ ಫಾಸ್ಟ್ ಆಗಿ ಜೀವನ ಶೈಲಿ ಕೂಡ ರೂಢಿಸ್ಕೊಂಡಿದ್ದಾರೆ. ಹಾಗಾದ್ರೆ ಅಂಥದ್ದೊಂದು ಜೀವನ ಶೈಲಿ ಇವತ್ತಿನ ವಾಸ್ತವ ಅಥವಾ ಇವತ್ತಿನ ಯುವ ಜನತೆಗೆ ಅವಶ್ಯಕತೆ ಇದೆಯೇ?
0: ನಾ ಪ್ರತಿ ಪೇಷಂಟ್ಗೂ ಹೇಳೋದು, ಸಿ ಪ್ರೆಗ್ನೆನ್ಸಿನಲ್ಲಿ ಎಲ್ಲರೂ ಏನು ಮಾಡ್ತಾರೆ, ಪ್ರೆಗ್ನೆಂಟ್ ಆದ ತಕ್ಷಣ ತಂದೆ ತಾಯಿ ಆಗಲಿ ಅತ್ತೆ ಮಾವ ಕೆಲಸ ಮಾಡು ಕೆಲಸ ಮಾಡು, ಮುಂಚೆ ಅವ್ರಿಗೆ ಅಭ್ಯಾಸನೇ ಇರೋದಿಲ್ಲ. ಸಡನ್ ಆಗಿ ಅವ್ರಿಗೆ ಕೆಲಸ ಮಾಡಿದಾಗ ಏನಾಗುತ್ತೆ, ಮಜಲ್ ಕ್ಯಾಚ್ ಅನ್ನೋದು ಆಗ ಚಾನ್ಸ್. ಅವಾಗ ಏನಾಗುತ್ತೆ, ಅವರು ಮೇಡಮ್ ನೆಕ್ಸ್ಟ್ ನಾವು ಡೆಲಿವರಿ ಟೈಮಲ್ಲಿ ಎಕ್ಸಸೈಸ್ ಮಾಡು ಅಂದಾಗೂ ಮಾಡಲ್ಲ. ಸೊ ನಾನು ಎಲ್ಲರಿಗೂ ಏನು ಹೇಳ್ತೀನಿ, ಫೋಟೋ ಪ್ರೆಗ್ನೆನ್ಸಿ ಪ್ಲಾನ್ ಮಾಡೋಕ್ಕಿಂತ ಮುಂಚೆನೆ ಅಟ್ಲೀಸ್ಟ್ ಸಮ್ ಫಿಸಿಕಲ್ ಆಕ್ಟಿವಿಟಿ, ಹೊರಗೆ ಹೋಗಿ ಎಕ್ಸಸೈಸ್ ಮಾಡಬೇಕು, ಶಟಲ್ ಆಡಬೇಕು, ಆದಾಡಬೇಕು, ಸ್ವಿಮ್ಮಿಂಗ್ ಮಾಡಿ ಆ ಥರದಲ್ಲ. ಮನೆ ಕೆಲಸ ಮಾಡಿದ್ರೇ ಅರ್ಧ ಫಿಸಿಕಲ್ ಆಕ್ಟಿವಿಟಿ ವರ್ಕ್ ಬರುತ್ತೆ. ಕೊಡಕ್ಕೆ ನೀರು ತಂದು ಹಾಕಿ ಅಂತ ನಾನು, ಯಾಕಂದ್ರೆ ಎಲ್ಲರ ಮನೇಲಿ ಬೋರ್ ಇದೆ, ಎಲ್ಲರ ಮನೇಲಿ ಫಿಲ್ಟರ್ ಇದೆ, ಅಟ್ಲೀಸ್ಟ್ ಮನೆಯಲ್ಲಿ ಕಸ ಗೂಡಿಸ್ಕೊಂಡು ಬಂಡೆ ವರ್ಷ ಕೆಲಸ ಸ್ಟಾರ್ಟ್ ಮಾಡಿದ್ರೇ ಅರ್ಧ ವರ್ಕ್ ಲೋಡ್ ಅಲ್ಲೇ ಸ್ಟಾರ್ಟ್ ಆಗ್ಬಿಡುತ್ತೆ. ಸೊ ಅವ್ರ ಪ್ರೆಗ್ನೆನ್ಸಿನಾಗೂ ಕೂಡ ಹೆಲ್ದಿ ಇರೋ ಚಾನ್ಸಸ್ ಜಾಸ್ತಿ ಇರುತ್ತೆ.
1: ಡಾಕ್ಟರ್, ಇಂಥೊಂದು ಹೈ ರಿಸ್ಕ್ ಪ್ರೆಗ್ನೆನ್ಸಿ ಒಳಗಾದಂತ ಮಹಿಳೆಯರು ದಿಢೀರ್ನ ಅಂತೇಳಿ ಆ ಪಿರಿಯಡ್ ಮುಗಿದೋಗಿರುತ್ತೆ, ಅಂದ್ರೆ ಪ್ರಸವದ ದಿನಗಳು ಹತ್ರ ಆಗಿರ್ತವೆ, ಸಮಯ ಕೂಡ ಮೀರಿರ್ತದೆ, ಅಲ್ಲಿ ನಮ್ಮ ವೈದ್ಯರಿಗೆ ಒಂದು ಸವಾಲೇ ಸರಿ ಆ ಕ್ಷಣದ ಸಂದರ್ಭವನ್ನ, ಮತ್ತು ಆ ಮಹಿಳೆಯನ್ನ ಆ ಸುರಕ್ಷಿತ ಹೆರಿಗೆ ಮಾಡಿಸುವಲ್ಲಿ ವೈದ್ಯರ ಪಾತ್ರ ಬಹುಮುಖ್ಯವಾಗಿರುತ್ತೆ. ಅಲ್ಲಿ ಅಂಥದೊಂದು ಪ್ರಸಂಗವನ್ನ ಹೇಗೆ ತಾವು ಒಬ್ಬ ನುರಿತ ತಜ್ಞರಾಗಿ ಹೇಗೆ ಪೇಷಂಟ್ನ ಸಹಕಾರ ಅಂದ್ರೆ ಆ ಮಹಿಳೆಯ ಸಹಕಾರ ಹೇಗಿರಬೇಕು ಅಂತ ಬಯಸ್ತೀರಿ?
0: ಫಸ್ಟ್ ನಾವು ಹೇಳೋದು ಡೆಲಿವರಿ ತನ ಅಷ್ಟೇ ಕಾಯೋದಿಲ್ಲ, ಪ್ರೆಗ್ನೆನ್ಸಿನಲ್ಲಿ ಕೂಡ ರೆಗ್ಯುಲರ್ ವಿಸಿಟ್ಸ್ ಮಾಡಬೇಕಾಗತ್ತೆ. ಯಾಕಂದ್ರೆ ಸಿ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂದರೆ ಬರೀ ತಾಯಿನಷ್ಟೇ ನಾವು ರಿಸ್ಕಲ್ಲಿ ಇಟ್ಟಿರಲ್ಲ, ಈವನ್ ಮಗುನೂ ಶಿಶುನೂ ರಿಸ್ಕಲ್ಲಿ ಇರುತ್ತೆ. ಯಾಕಂದರೆ ಬಿ ಪಿ ಒತ್ತಡ ಇಟ್ಟು, ಶುಗರ್ ಒತ್ತಡ, ಇವೆಲ್ಲನೂ ಬೇಬಿ ಮೇಲೆ ಸುಳ್ಳ ಎಫೆಕ್ಟ್ ಇರುತ್ತೆ. ಸೊ ರೆಗ್ಯುಲರ್ ವಿಸಿಟ್ ವಿತ್ ಫ್ಯಾಮಿಲಿ ಅದು ಭಾಳ ಮುಖ್ಯ ಆಗುತ್ತೆ. ಯಾಕಂದ್ರೆ ಏನು ಕಾಂಪ್ಲಿಕೇಶನ್ಸ್, ಈಗ ನಾವು ಬಿ ಪಿನೇ ತೊಗೊಂಡ್ವಿ ಅಂದ್ಕೊಳ್ಳಿ, ಬಿ ಪಿ ಹೆಚ್ಚಾದಾಗ ಏನಾಗುತ್ತೆ, ಒಬ್ರಿಗೆ ಫಿಟ್ಸ್ ಬರೋ ಚಾನ್ಸ್ ಇರುತ್ತೆ, ಇಲ್ಲ ಬ್ಲೀಡಿಂಗ್ ಆಗೋ ಚಾನ್ಸ್ ಇರುತ್ತೆ, ಜಾಂಡಿಸ್ ಬರೋ ಚಾನ್ಸ್. ಇವೆಲ್ಲ ನಾವು ಮುಂಚಿತವಾಗಿ ಅವರಿಗೆ ಮೆಂಟಲಿ ಪ್ರಿಪೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಬಾಡಿಲಿ ಫಿಸಿಕಲಿ ಮೆಂಟಲಿ ಪ್ರಿಪೇರ್ ಮಾಡಿದಾಗೆ ಅವ್ರಿಗೂ ಒಂದು ಧೈರ್ಯ, ಆಯಿತು ನಂಗೆ ರಿಸ್ಕ್ ಇದೆ, ನಾನು ಅದನ್ನ ಹೆದರಿಸ್ಬೋದಾ, ಈಗ ನಮ್ಗೆ ಬ್ಲಡ್ ಕಡಿಮೆ ಇದೆ, ಈಗ 8 ಪಾಯಿಂಟ್ ಇದೆ, 10 ಪಾಯಿಂಟ್ ಇದೆ. ಎರಡೂ ಪೇಷಂಟಲ್ಲಿ ಡಿಫ್ರೆನ್ಸ್, 10 ಪಾಯಿಂಟ್ ಇರೋ ಮಹಿಳೆ ಎದುರಿಸೋ ಶಕ್ತಿ ಬೇರೆ ಇರುತ್ತೆ, 8 ಪಾಯಿಂಟ್ ಇರೋ ಮಹಿಳೆ ಎದುರಿಸೋ ಶಕ್ತಿ ಬೇರೆ ಇರುತ್ತೆ. ಆ ಒಂದು ಕಾರಣಕ್ಕೆ ಅಟ್ಲೀಸ್ಟ್ ಲಾಸ್ಟ್ ಮೂಮೆಂಟಾಗಿ ಬರಲಾರ್ದಂಗೆ ಮುಂಚಿತವಾಗಿನೇ ಎಲ್ಲ ಚೆಕಪ್ಸ್ ಮಾಡಿಸಿ ಕೂಡ ನೀವು ಅದನ್ನ ಹೆದರಿಸ್ಬೋದು. ಪ್ಲಸ್ ನಾವು ಡೆಲಿವರಿ ಟೈಮ್ ಬಂದಾಗ ಪೇಷಂಟ್ ಬಿ ಪಿ ಇತ್ತು, ಈಗ ಮಿಡ್ ನೈಟಲ್ಲಿ ಬರ್ತಾರೆ, ಅನ್ಬುಕ್ಡ್ ಕೇಸ್ ಅಂತ ಹೇಳ್ತೀವಿ. ಅನ್ಬುಕ್ಡ್ ಕೇಸ್ ಅಂತಂದರೆ ಮುಂಚೆ ಯಾವಾಗೂ ಬುಕ್ಡ್ ಇರೋದಿಲ್ಲ ನಮ್ಮ ಹತ್ರ, ಸಡನ್ ಆಗಿ ಬಿ ಪಿ ಜಾಸ್ತಿ ಆಗಿದೆ ಅಂತ ಬರ್ತಾರೆ. ಆ ಕೇಸಲ್ಲಿ ಏನು ಮಾಡ್ತೀವಿ, ಫಸ್ಟ್ ನಾವು ಪೇಷಂಟಿಗೆ ಹೇಳ್ತೀವಿ, ನೋಡಮ್ಮ ನಿಮ್ದು ಹೈ ರಿಸ್ಕ್ ಕೇಸ್ ಇದೆ, ಸೊ ನಿಮಗೆ ಈ ಥರ ಎಲ್ಲ ಟ್ರೀಟ್ಮೆಂಟ್ ಬೇಕಾಗುತ್ತೆ, ಸಿ ಸೆಕ್ಷನ್ ಮಾಡಬೇಕಾ ಇಲ್ಲ ನಾರ್ಮಲ್ ಡೆಲಿವರಿ ಮಾಡಬೇಕಾ ಅನ್ನೋದು ಆ ಕಂಡೀಷನ್ನು ಡಿಸೈಡ್ ಮಾಡ್ತೀವಿ. ಪ್ಲಸ್ ಫ್ಯಾಮಿಲಿ ಮೆಂಬರ್ಸಿಗೂ, ಯಾಕಂದರೆ ಬರೀ ಡಾಕ್ಟರ್ ಕಡೆಯಿಂದ ಅಷ್ಟೇ ಅಲ್ಲ, ಫ್ಯಾಮಿಲಿ ಸಪೋರ್ಟ್ ಇದ್ರೇ ನಾವು ಕೂಡ ರಿಸ್ಕ್ ಕೇಸ್ನ ಹಿಡೀಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ನಮಗೆ ಬ್ಲಡ್ ಬೇಕಾಗ್ಬೋದು, ಬ್ಲಡ್ ಪ್ರಾಡಕ್ಟ್ಸ್ ಬೇಕಾಗ್ಬೋದು, ಅವನ್ನೆಲ್ಲನೂ ಅರೇಂಜ್ ಮಾಡಿಕೊಂಡು, ಇಲ್ಲ ಬೇರೆ ಏನಾದರೂ ಸಪೋಸ್ ಯೂರಿನ್ ಕಟ್ ಆಯಿತು, ಲಿವರ್ ಫೇಲ್ಯೂರ್ ಬಂತು, ರಿನಲ್ ಫೇಲ್ಯೂರ್ ಬಂತು ಅಂದರೆ ಅದು ತಕ್ಕಂಗೆ ಟ್ರೀಟ್ಮೆಂಟ್ ಕೊಡಲಿಕ್ಕೆ ನಮ್ಮದು ಒಂದು ಟೀಮ್ ಅಂತ ನಾವು ಫೋನ್ ಮಾಡ್ಕೊಂಡಿರ್ತೀವಿ. ಹೈ ರಿಸ್ಕ್ ಕ್ಯಾಟಗರಿ ಬಂದರೆ ಈ ಡಾಕ್ಟರ್ಸ್ನೆಲ್ಲ ಕರಿಬೇಕು ಅಂತ. ಸೊ ಅದನ್ನ ನಮಗೆ ಮುಂಚಿತವಾಗಿ ಪ್ಲಾನ್ ಮಾಡ್ಕೊಂಡಾಗ ಏನಾಗುತ್ತೆ, ಸುರಕ್ಷಿತ ಹೆರಿಗೆ ತಾಯಿಗೂ ಆಯಿತು ಮಗುಗೂ ಆಯಿತು ನಾವು ಕೊಡಲಿಕ್ಕೆ ಸಾಧ್ಯವಾಗುತ್ತೆ.
1: ಡಾಕ್ಟರ್, ಇಷ್ಟೆಲ್ಲ ರಿಸ್ಕ್ ತೆಗೆದುಕೊಂಡು ಒಬ್ಬ ನುರಿತ ವೈದ್ಯರಾಗಿ ಆಕೆಗೆ ಸುರಕ್ಷಿತ ಹೆರಿಗೆತನವನ್ನೇನೋ ಅಂದ್ರೆ ಪ್ರಸೂತಿಯನ್ನೇನೋ ಮಾಡಿಸ್ತಾರೆ ನಿಜ, ಆದರೆ ಈ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಪೀರಿಯಡ್ ಅಲ್ಲಿಗೆ ಮುಗೀತಾ ಅಂತ?
0: ಇಲ್ಲ, ಸಿ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಪೀರಿಯಡ್ನ ನಾವು ಫಾಲೋ ಅಪ್ ಆಗೋದು ಮಿನಿಮಮ್ 6 ವೀಕ್ಸ್ ತನ, ಅಂದರೆ ಹೆರಿಗೆ ಆಗಿ 1.5 ತಿಂಗಳ ತನಕ ಫಾಲೋ ಮಾಡ್ತೀವಿ. ಸಮ್ ಕಂಡೀಷನ್ ಹಂಗೆ 6 ತಿಂಗಳ ತನಕ ಫಾಲೋ ಮಾಡ್ತೀವಿ. ಎದಕ್ಕೆ ಅಂತಂದರೆ ಒಬ್ಬರೊಬ್ರಿಗೆ ಏನಾಗುತ್ತೆ, ಜಸ್ಟ್ ಡೆಲಿವರಿ ಟೈಮಲ್ಲಿ ಬಿ ಪಿ ಬಂದಿರೋದು ಅವ ಆ ಕ್ಷಣಕ್ಕೆ ಕಡಿಮೆ ಆಗುತ್ತೆ, ಬಟ್ ಮತ್ತೆ ಅದು ಜಾಸ್ತಿ ಆಗೋ ಚಾನ್ಸ್ ಇರುತ್ತೆ. ಈವನ್ ಶುಗರ್ ಕೂಡ ಆಯಿತು ಡೆಲಿವರಿ ಆದಮೇಲೆ, ಯಾಕಂದ್ರೆ ನಾವು ಊಟ ಸ್ವಲ್ಪ ಚೇಂಜಸ್ ಮಾಡಿರ್ತೀವಿ, ಶುಗರ್ ಕಂಟ್ರೋಲ್ ಅನ್ಸುತ್ತೆ, ಬಟ್ ಆಮೇಲೆ ಮತ್ತೆ ಅದು ಫ್ಲಕ್ಚುಯೇಟ್ ಆಗೋ ಚಾನ್ಸ್ ಇರುತ್ತೆ. ಸೊ ಯಾವುದೇ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಆಯಿತು ಅಂತಂದ್ರೂ ಡೆಲಿವರಿನಲ್ಲಿ ಮುಗಿಯೋದಿಲ್ಲ, 6 ವೀಕ್ಸ್ ತನಕ ನಾವು ಫಾಲೋ ಅಪ್ ಮಾಡಲೇಬೇಕಾಗತ್ತೆ.
1: ಡಾಕ್ಟರ್, 6 ವಾರಗಳ ತನಕ ಸುರಕ್ಷತೆಯನ್ನ ಆ ಪೇಷಂಟ್ ಮತ್ತೆ ಆಕೆಯ ಗಂಡ ಮತ್ತು ಮನೆಯವರು ವೈದ್ಯರಾಗಿ ತಾವು ನೀಡಿದಂತ ಸಲಹೆಯನ್ನು ಸಕಾಲಕ್ಕೆ ಪರಿಪಾಲನೆ ಮಾಡಿದಾಗಿ ಕೂಡ ಮತ್ತಾವುದಾದ್ರು ತೊಂದರೆಗಳು ಆಕೆಯನ್ನು ಬಾಧಿಸೋದು ಕಂಡು ಬರ್ತವೆ ಏನಂತ
0: ಅಂದ್ರೆ, ಮೇನ್ಲಿ ನಾವು ಚೆಕಪ್ ಬರ್ಲಕ್ಕೆ ಹೇಳ್ತೀವಿ, ಎದಕ್ಕಂತಂದ್ರೆ ರೆಗ್ಯುಲರ್ ಮಾನಿಟರಿಂಗ್ ಆಫ್ ಬಿ ಪಿ ಆಗುತ್ತೆ, ಶುಗರ್ಸ್ ಆಗುತ್ತೆ, ಮತ್ತೆ ಶಿಶು ಕೂಡ ಗ್ರೋತ್ ಹೇಗಿದೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಮತ್ತೆ ಯೂಶಲಿ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಲೇಡೀಸ್ಗೆ ಏನಾಗುತ್ತೆ ಅಂದ್ರೆ ಹಾಲು ಕಡಿಮೆ ಆಗೋ ಚಾನ್ಸ್ ಇರುತ್ತೆ. ಸೊ ಅದರಿಂದ ಅವ್ರಿಗೆ ಅದು ಗೊತ್ತಾಗೋದಿಲ್ಲ, ಇಲ್ಲ ಹಾಲು ಕುಡಿತಿದೆ ಮಗು, ಇಲ್ಲ ಹಠ ಮಾಡ್ತಿದೆ ಅಂತಂದ್ರೆ ಪೌಡರ್ ಹಾಲು ಹಾಕ್ಬಿಟ್ಟು ಮಲ್ಸ್ಬಿಡ್ತಾರೆ. ಸೊ ನಾವು ರೆಗ್ಯುಲರ್ ವಿಸಿಟ್ಸ್ ಎದಕ್ಕೆ ಮಾಡಿಸ್ತೀವಿ ಅಂದ್ರೆ ಇವೆಲ್ಲ ನೋಡ್ಲಿಕ್ಕೆ, ಮತ್ತೆ ಯೂಟ್ರಸ್ ಅದು ನಾರ್ಮಲ್ ಪೊಸಿಷನ್ಗೆ ಹೋಗ್ಲಿಕ್ಕೆ 6 ವಾರ ಬೇಕಾಗುತ್ತೆ.

0: ಆಗುತ್ತೆ. ಈ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಒಳಗೆ ಅದು ಸ್ವಲ್ಪ ಟೈಮ್ ತಗೋಬಹುದು, ಇಲ್ಲ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆ ಕಾರಣಕ್ಕೆ ರೆಗ್ಯುಲರ್ ಫಾಲೋಅಪ್ ಮಾಡಿದಾಗ ಈ ರಿಸ್ಕ್ಗಳೇನಾದರೂ ಇದೇನಾ ಈ ಮಹಿಳೆಯಲ್ಲಿ ಅನ್ನೋದು ಒಂದು ಚೆಕ್ ಮಾಡ್ತೀವಿ. ಪ್ಲಸ್ ಏನಾಗುತ್ತೆ, ಯೂಶ್ವಲಿ ಈಗೂ ಅದೇ ಕಾಲ ಏನು ಅಂದರೆ ನೀರು ಕೊಡೋದಿಲ್ಲ, ಪೋಸ್ಟ್ ಡೆಲಿವರಿ ನೀರು ಕೊಡಲಾರ ಕಾರಣಕ್ಕೆ ರಿಸ್ಕ್ನ ಇದ್ದಿದ್ದನ್ನ ಇನ್ನೂ ಜಾಸ್ತಿ ಆಗುತ್ತೆ. ಬಿಕಾಸ್ ಡಿಹೈಡ್ರೇಷನ್ಗೆ ಹೋಗಿ ಕಾಂಪ್ಲಿಕೇಶನ್ಸ್ ಬರೋ ಚಾನ್ಸ್ ಇರುತ್ತೆ. ಆ ಒಂದು ಕಾರಣಕ್ಕೆ ನಾವು ರೆಗ್ಯುಲರ್ ವಿಸಿಟ್ಸಿಗೆ ಕರಿತೀವಿ, ಏನಾದ್ರು ಡಿಹೈಡ್ರೇಟ್ ಆಗ್ತಿದ್ದಾಳೆ ತಾಯಿ ಅಂತಂದು. ಸೆಕೆಂಡ್ ಪಾಯಿಂಟ್, ನಾವು ಬಿ ಪಿ ಟ್ಯಾಬ್ಲೆಟ್ಸ್ ಕೊಟ್ಟಿರ್ತೀವಿ, ಶುಗರ್ ಟ್ಯಾಬ್ಲೆಟ್ಸ್ ಕೊಟ್ಟಿರ್ತೀವಿ, ಮೇಡಮ್ ಅವಳು ಏನೂ ತಿಂದಿಲ್ಲ ಅದಕ್ಕೆ ನಾವು ಬಿ ಪಿ ಟ್ಯಾಬ್ಲೆಟ್ ಕೊಟ್ಟಿಲ್ಲ, ಶುಗರ್ ಟ್ಯಾಬ್ಲೆಟ್ ಕೊಟ್ಟಿಲ್ಲ ಅಂತ ಮಿಸ್ ಮಾಡೋ ಚಾನ್ಸಸ್ ತೀರಾ ಜಾಸ್ತಿ ಇರುತ್ತೆ. ಆ ಒಂದು ಕಾರಣಕ್ಕೆ ಹೈ ರಿಸ್ಕ್ ಪ್ರೆಗ್ನೆನ್ಸಿನಲ್ಲಿ 6 weeks ಅನ್ನ ರೆಗ್ಯುಲರ್ ವಿಸಿಟ್ಸಿಗೂ ಕರಿತೀವಿ.
1: ಡಾಕ್ಟರ್, ಈ ಹೈ ರಿಸ್ಕ್ ಪ್ರೆಗ್ನೆನ್ಸಿಯಿಂದ ಪಾರಾದ ನಂತರ ಮುಂದಿನ ಮಗುವಿಗೆ ಆ ತಾಯಿ ಮುಂದಿನ ಮಗುವಿಗಾಗಿ ಪ್ರಸವಕ್ಕಾಗಿ ಸಿದ್ಧತೆ ಆಗಲಿಕ್ಕೆ ಎಷ್ಟು ಕಾಲಾವಧಿ ಬೇಕು ಅಂತೀರಿ ಡಾಕ್ಟರ್?
0: ನಾವು ಯೂಶ್ವಲಿ ಮಿನಿಮಮ್ ಆಫ್ 18 months ಅಂತೂ ಹೇಳ್ತೀವಿ. ಬಿಕಾಸ್ ಪೂರಾ ಬಾಡಿಲಿನೂ ರಿಕವರ್ ಆಗಲಿಕ್ಕೆ 18 ತಿಂಗಳಂತೂ ಬೇಕಾಗತ್ತೆ. ಯಾವುದೇ ಹೈ ರಿಸ್ಕ್ ಅಷ್ಟೇ ಅಲ್ಲ, ಇವನ್ ಲೋ ರಿಸ್ಕ್ ಪ್ರೆಗ್ನೆನ್ಸಿ ಕೂಡ ಮಿನಿಮಮ್ 18 months ಗ್ಯಾಪ್ ಕೊಟ್ಟಾಗ ಬಾಡಿ ಚೇತರಿಸ್ಕೊಂಡು ಅದನ್ನ ಮತ್ತೆ ನೆಕ್ಸ್ಟ್ ಪ್ರೆಗ್ನೆನ್ಸಿಗೆ ರೆಡಿ ಆಗಲಿಕ್ಕೆ ಅನುಕೂಲ ಆಗುತ್ತೆ.
1: ಆಕೆ ಎರಡನೇ ಮಗುವನ್ನು ಕನ್ಸೀವ್ ಮಾಡಿದಾಗ ಅಲ್ಲಿ ಕೂಡ ಪುನಃ ಮತ್ತೆ ಅದೇ ತರನಾದಂತಹ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅದು ಕಂಟಿನ್ಯೂ ಆಗಿರುತ್ತೋ ಅಥವಾ ಸಹಜ ಹೆರಿಗೆಗೆ ಆಕೆ ಸಿದ್ಧವಾಗಿರ್ತಾಳೋ ಡಾಕ್ಟರ್?
0: ಇಲ್ಲ, ಯೂಶ್ವಲಿ ಬಿ ಪಿ ಇತ್ತು ಅಂದ್ರೆ 30% ಪುನಃ ನೆಕ್ಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದನ್ನು ರಿಸ್ಕ್ ಇರುತ್ತೆ, ಬಟ್ ಇಟ್ ಆಲ್ ಡಿಪೆಂಡ್ಸ್ ಯಾವ ಕಾರಣದ್ಲೆ ಅವ್ರ ಫಸ್ಟ್ ಪ್ರೆಗ್ನೆನ್ಸಿ ರಿಸ್ಕ್ ಆಗಿದ್ದಾರೆ ಅದ್ರ ಮೇಲೆ ಕೂಡ ಹೋಗುತ್ತೆ.
1: ಹಾಗಾದ್ರೆ ಎರಡನೇ ಪ್ರೆಗ್ನೆನ್ಸಿಗೆ ಎರಡನೇ ಪ್ರಸವಕ್ಕೆ ಹಳೆಯ ಇತಿಹಾಸ ಬಹಳ ಅಲ್ಲಿ ಮುಂದುವರಿಯೋ ಚಾನ್ಸಸ್ ಇರುತ್ತಂತೆ.
0: ಡೆಫಿನೆಟ್ಲಿ ಇರುತ್ತೆ.
1: ಹಾಗಾದ್ರೆ ಡಾಕ್ಟರ್, ಇಂಥ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಥವಾ ಈ ಅತಿ ಹೆಚ್ಚಿನ ಗರ್ಭಧಾರಣೆಯ ಸುರಕ್ಷಿತ ಪ್ರಸವದ ನಂತರ ಬಾಣಂತಿಯ ಆರೈಕೆ ಬಹಳ ಮುಖ್ಯವಾಗಿರುತ್ತೆ. ಹಾಗಾದ್ರೆ ಆ ಬಾಣಂತಿಯ ಆರೈಕೆ ಬಗ್ಗೆ ತಮ್ಮ ವೈದ್ಯಕೀಯ ಸಲಹೆಗಳು?
0: ನಾವು ಮೇನ್ಲಿ ವಿ ಕಾನ್ಸಂಟ್ರೇಟ್ ಆನ್ ಹೈಡ್ರೇಷನ್ ಅಂಡ್ ಫುಡ್. ಏನು ಅಂತಂದ್ರೆ ಪೌಷ್ಟಿಕ ಆಹಾರ, ಮೇನ್ಲಿ ಪ್ರೋಟೀನ್ಸು, ವೆಜಿಟೇಬಲ್ಸು, ಫ್ರೂಟ್ಸು ಚೆನ್ನಾಗಿ ತಿನ್ನಿ. ಎಷ್ಟೋ ಜನ ಬರೀ ಏನು ಇಲ್ಲಾಂದ್ರೆ ಬರೀ ಗಂಜಿ, ಉಪ್ಪಿಟ್ಟು ಇಂಥದ್ರಲ್ಲೇ ಕೊಡ್ತಾರೆ, ಯಾವ ಹಣ್ಣು ಯಾವ ತರಕಾರನೂ ಕೊಡೋದಿಲ್ಲ. ಒಂದು ಅದು ತಪ್ಪು ಮಾಡಬೇಡಿ, ಯಾಕಂದರೆ ಎಲ್ಲದಕ್ಕೂ ಪೌಷ್ಟಿಕ ಆಹಾರ, ಮೊದಲೇ ನಮ್ಗೆ ತಿನ್ನೋ ಆಹಾರದಲ್ಲಿ ಅಷ್ಟಕ್ಕಷ್ಟೇ ನ್ಯೂಟ್ರಿಷನ್ ಇದೆ. ಸೊ ನಾವೇನಂತೀವಿ ಚೆನ್ನಾಗೇ ಕೊಡಿ, ಮತ್ತು ಮೆಡಿಸಿನ್ಸ್ ಕಂಪಲ್ಸರಿ ತೊಗೊಳ್ಳೇಬೇಕಾಗತ್ತೆ. ಮೇಡಮ್ ಡೆಲಿವರಿ ಆಯ್ತಲ್ಲ ಈಗ ಯಾಕೆ ಬೇಕು ಅಂತ ಎಷ್ಟೋ ಜನ ಕೇಳ್ತಾರೆ. ಸಿ, ಇಷ್ಟು ದಿವಸ ತೊಗೊಂಡಿರೋದು ತಾಯಿ ಮಗು ಸುರಕ್ಷಿತ, ಈಗ ನೆಕ್ಸ್ಟ್ ಡೆಲಿವರಿ ನಂತರ ತೊಗೊಂತಿರೋದು ತಮ್ಮ ಸ್ವಂತ ಹೆಲ್ತ್ಗೋಸ್ಕರ. ಯಾಕಂದರೆ ಹೆರಿಗೆ ಟೈಮಲ್ಲಿ ಬ್ಲೀಡ್ ಎಲ್ಲ ಆಗಿ ಬ್ಲಡ್ ಎಲ್ಲ ಕಡಿಮೆ ಆಗಿಬಿಟ್ಟಿರುತ್ತೆ. ಸೊ ಅದನ್ನ ರಿಕವರಿ ಮಾಡಬೇಕು ಅಂತಂದರೆ ನ್ಯೂ ಮೆಡಿಸಿನ್ಸ್ ತೊಗೊಳ್ಳೇಬೇಕಾಗತ್ತೆ. ಸೊ ಫುಡ್, ವಾಟರ್, ಮೆಡಿಸಿನ್ಸ್ ಕಂಪಲ್ಸರಿ ಬೇಕಾಗುತ್ತೆ. ಮತ್ತು ನಿದ್ದೆ, ರಾತ್ರಿಯೆಲ್ಲ ಮಗು ಅಳ್ತಾ ಇದೆ ಅಂತ ನಿದ್ದೆ ಕೆಡಿಸ್ಕೊಂಡು ಕೂತು ಕುಡಿಸ್ತಿರ್ತಾರೆ ಹಾಲು, ಆ ಥರ ಮಾಡೋಕ್ಕೆ ಹೋಗ್ಬೇಡಿ. ಚೆನ್ನಾಗಿ ಫೀಡ್ ಮಾಡಿಸಿ ಯಾರಿಗಾನ ಕೊಟ್ಟು ನೀವು ರೆಸ್ಟ್ ಮಾಡಿ. ಅದೇ ನಾನು ಯಾವಾಗಲೂ ಎಲ್ಲ ಪೇಷಂಟ್ಗೂ ಹೇಳೋದು, ನಿಮ್ಮ ರೆಸ್ಟ್ ಈಸ್ ವೆರಿ ವೆರಿ ವೆರಿ ಇಂಪಾರ್ಟೆಂಟ್.
1: ಹೈ ರಿಸ್ಕ್ ಪ್ರೆಗ್ನೆನ್ಸಿಯಿಂದ ಹೊರಬಂದ ಮಹಿಳೆ ಆಕೆಯ ಜೀವನ ಶೈಲಿ ಮತ್ತು ಸಹಜ ಜೀವನ ಶೈಲಿ ಹೇಗಿರಬೇಕಂತೀರಿ, ಮತ್ತು ಆಹಾರ ಕ್ರಮ ಇದೆಲ್ಲದ್ರ ಬಗ್ಗೆ ತಮ್ಮ ಸಲಹೆ?
0: ಸಿ, ಈಗಾಗಲೇ ಅವಳು ಫಸ್ಟ್ ಪ್ರೆಗ್ನೆನ್ಸಿಗೆ ಅನುಭವಿಸ್ಬಿಟ್ಟಿರ್ತಾಳೆ. ಸೊ ಆ ನೋವು ಅವಳಿಗಾಗಲೇ ಗೊತ್ತಿರುತ್ತೆ. ಸೊ ಅವಳು ಸಪೋಸ್ ಇನ್ ಕೇಸ್ ವೇಟ್ ಜಾಸ್ತಿ ಇದ್ದಾಳೆ, ಇಲ್ಲ ಅವಳು ತಿನ್ನೋ ಫುಡ್ ಕರೆಕ್ಟ್ ಇಲ್ಲ, ಇಲ್ಲ ಎಕ್ಸಸೈಸ್ ಜೀರೋ ಇದೆ ಅಂತಂದರೆ ಅವಳು ಬೆಟರ್ ಅವಳನ್ನ ನೆಕ್ಸ್ಟ್ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡೋಕ್ಕಿಂತ ಮುಂಚೆ ಐಡಿಯಲ್ ವೇಟ್ ಬರಲಿದ್ದು ಭಾಳ ಭಾಳ ಮುಖ್ಯ ಆಗುತ್ತೆ. ಪ್ಲಸ್ ಫಾಸ್ಟ್ ಫುಡ್ ತಿಂತಿದ್ರೆ ಅದೆಲ್ಲ ಅವಾಯ್ಡ್ ಮಾಡಿ ಮನೆಯಲ್ಲೇ ಆಹಾರವಂತ ಫುಡ್ನ ಕುಕ್ ಮಾಡಿಕೊಂಡು ತಿನ್ನೋದು ಬೆಟರ್ ಆಗುತ್ತೆ. ಸೊ ದಟ್ ಅವಳು ನೆಕ್ಸ್ಟ್, ಯಾಕಂದರೆ ಒಂದ್ಸತಿ ಹೆಲ್ತ್ ಹೊಡೆತ ಬಿದ್ದಮೇಲೆ ಸೆಕೆಂಡ್ ಟೈಮ್ ಆಗುತ್ತೆ ಅಂತಂತಂದರೆ ಇನ್ನೂ ಅದರಲ್ಲಿ ಪ್ರಾಬ್ಲಮ್ಸ್ ಜಾಸ್ತಿನೇ ಇರುತ್ತೆ. ಸೊ ಮುಂಚೆ ಸೆಕೆಂಡ್ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡೋಕ್ಕಿಂತ ಮುಂಚೆ ಎಲ್ಲ ಆಲ್ರೆಡಿ ಫಸ್ಟ್ ಪ್ರೆಗ್ನೆನ್ಸಿಲಿ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಅನುಭವಿಸಿದಾಳೆ ಅಂದರೆ ಅವಳು ಕರೆಕ್ಟ್ ವೇಯ್ಟ್ ಬರಲಿಕ್ಕೆ, ಪ್ಲಸ್ ಅವಳದು ಫುಡ್ನ ಅವಳು ಕಂಟ್ರೋಲ್ ಮಾಡಿ ಅವಳ ಐಡಿಯಲ್ ವೇಟ್ ಅಚೀವ್ ಮಾಡಲಿಕ್ಕೆ ಏನು ಇಂಪಾರ್ಟೆಂಟು ಅದು ಮಾಡಿದರೆ ಬಹಳ ಬಹಳ ಬಹಳ ಮುಖ್ಯ ಆಗುತ್ತೆ.
1: ಡಾಕ್ಟರ್, ಈ ಕೇಸ್ಗಳು ಹೆಚ್ಚಾಗಿ ನಾವು ಸಿಜರಿಯನ್ನು ಹೆಚ್ಚಾಗಿ ಕಾಣಲಿಕ್ಕೆ ಸಾಧ್ಯತೆ ಇದೆ ಅಂತ?
0: ಹೌದು, ಹೈ ರಿಸ್ಕ್ ಪ್ರೆಗ್ನೆನ್ಸಿಗಳು ಮೋಸ್ಟ್ ಆಫ್ ದೆಮ್ ಸಿಜರಿನ್ಗೆ ಹೋಗ್ತಾರೆ. ಯಾಕಂತಂದರೆ ಒಂದು ಲಾಸ್ಟ್ ಮಂಟಿಗೆ ಬಿ ಪಿ ಆಲ್ಮೋಸ್ಟ್ ಜಾಸ್ತಿ ಇದ್ದಾಗ ನಾವು ನಾರ್ಮಲ್ ಡೆಲಿವರಿ ಕಾಯಲಿಕ್ಕೆ ಟೈಮ್ ಭಾಳ ಬೇಕಾಗುತ್ತೆ. ಯಾಕಂದರೆ ಅವ್ರು ತಾನಾಗಿ ನ್ಯಾಚುರಲ್ ಪೇನ್ಸ್ ಬಂತು ಅಂತಂದರೆ ದಟ್ ಈಸ್ ನಾಟ್ ಎನ್ ಇಶ್ಯೂ, ಬಟ್ ಇನ್ನೂ ಪೇನ್ಸ್ ಬಂದಿಲ್ಲ, ಅವಾಗೆ ಬಿ ಪಿ ಜಾಸ್ತಿ ಇದೆ, ಇಲ್ಲ ಆ ಬಿ ಪಿ ಜಾಸ್ತಿ ಇರೋದ್ರಿಂದ ಪಾಪುಗೆ ಒಳಗೆ ತೊಂದರೆ ಇದೆ ಅಂತಂದರೆ ಹೈ ರಿಸ್ಕ್ ಪ್ರೆಗ್ನೆನ್ಸಿಗಳು ಮೋಸ್ಟ್ ಆಫ್ ಇಟ್ 70% ಅಂತ ಹೇಳ್ಬೋದು ಅವು ಸೆಕ್ಷನ್ಗೆ ಸಿಜರಿನ್ಗೆ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಬಟ್ ಕಂಟ್ರೋಲ್ಡು ರೆಗ್ಯುಲರ್ ಟ್ರೀಟ್ಮೆಂಟ್ಲೆ ಬಿ ಪಿನೆಲ್ಲ ಕಂಟ್ರೋಲ್, ಶುಗರ್ನೆಲ್ಲ ಕಂಟ್ರೋಲ್ ಮಾಡ್ಕೊಂಡಿದ್ದಾರೆ ರೆಗ್ಯುಲರ್ ವಿಸಿಟ್ಸ್ಲೆ ಅಂತಂದ್ರೂ ನಾರ್ಮಲ್ ಚಾನ್ಸಸ್ ಕೂಡ ಇದೆ.
1: ಇತ್ತೀಚಿನ ಯುವ ಜನತೆಯಲ್ಲಿ ಪ್ರಸವ ವೇದನೆಯನ್ನು ತಡ್ಕೊಳ್ಳೋ
0: ಕರೆಕ್ಟ್ ಹೇಳ್ತಿದ್ದೀರಾ. ಯಾಕಂತಂದ್ರೆ ಇತ್ತೀಚೆ ಅದು ಹೇಳಿದ್ದೇನಲ್ಲ, ಒಂದು ಕೆಲಸನೂ ಇಲ್ಲಾರೆ ಅವ್ರಿಗೆ ಆ ನೋವೇ ತಿಂದಿರಲಿಕ್ಕಿಲ್ಲ. ಆ ಒಂದು ಕಾರಣಕ್ಕೆ ಈ ಸಡನ್ ಆಗಿ ಹೆರಿಗೆ ನೋವು ಅಂತಂತಂದ್ರೆ ಹೊಳಿ ನಿಮ್ಗೆ ಗೊತ್ತಿದೆ ಹೆರಿಗೆ ನೋವು ಅಂತಂದ್ರೆ ಎಷ್ಟೋ ಬಾಡಿನಲ್ಲಿ ಬ್ರೋನ್ಸ್ ಬ್ರೇಕ್ ಆಗೋಷ್ಟು ನೋವು ಇರುತ್ತೆ ಅಂತ
1: ನಮ್ಮ ಹೇಳಿದ್ದೆ.
0: ಆ ಕಾರಣಕ್ಕೆ ಅದಕ್ಕೂ ಪೇನ್ಲೆಸ್ ನಾರ್ಮಲ್ ಡೆಲಿವರಿ ಅಂತಾನು ತಂದಿದ್ದೀವಿ. ಬಟ್ ಸ್ಟಿಲ್ ಅದನ್ನ ಇನ್ನ ಪೇಷಂಟ್ಸ್ ಅಕ್ಸೆಪ್ಟ್ ಮಾಡ್ಕೊಂಡು ತಗೊಳ್ಳೋದು ಇನ್ನ ಕಡಿಮೆ ಜನಾನೇ. ಬಟ್ ಸ್ಟಿಲ್ ನಾವಂತೂ ಅದನ್ನ ಪ್ರಮೋಟ್ ಮಾಡ್ತಿದ್ದೀವಿ, ಪೇನ್ಲೆಸ್ ಡೆಲಿವರಿ. ಸೊ ನಾರ್ಮಲ್ ಅಲ್ಲೂ ಕೂಡ ನೀವು ನೋವಿಲ್ಲಾರೆ ಕೂಡ ನಾರ್ಮಲ್ ಡೆಲಿವರಿ.

0: ಡೆಲಿವರಿನ ನೀವು ಮಾಡ್ಕೋಬಹುದು ಅನ್ನೋದು ಸಜೆಸ್ಟ್ ಮಾಡ್ತಿದ್ದೀವಿ.
1: ಡಾಕ್ಟ್ರೆ, ಈ ಸಿಜರಿನ್ ಒಳಗಾದಂತ ಮಹಿಳೆಯರ ಒಂದು ಕೂಗು ಅಂತಂದ್ರೆ ಈ ಬೆನ್ನು ಮೂಳೆಯ ನೋವು ಅಥವಾ ಬೆನ್ನು ನೋವು ಬಳಸಲು ಬಾಧಿಸುವಂತದ್ದು. ಮತ್ತೆ ಸಹಜವಾಗಿ ಒಂದು 2-3 ವರ್ಷ ಅಥವಾ 4-5 ವರ್ಷ ಆದ ನಂತರ ಬಾಡಿ ಓವರ್ ವೈಟ್, ಅತಿ ಹೆಚ್ಚಿನ ದೇಹದ ತೂಕ ಹೆಚ್ಚಾಗೋದು, ಬೊಜ್ಜು ಬೆಳೆಯೋದು, ಈ ತರಕ್ಕೆಲ್ಲ ಕಾರಣಗಳು ಒಳಗಾಗ್ತಾರೆ. ಹಾಗಾದ್ರೆ ಅಂತ ಮಹಿಳೆಯರಿಗೆ ತಾವು ವೈಜ್ಞಾನಿಕವಾಗಿ ವೈದ್ಯರಾಗಿ ನೀಡುವ ಮಾರ್ಗದರ್ಶನ?
0: ಸೊ ಎಷ್ಟೋ ಜನ ಅನ್ಕೊಂಡ್ರೆ ಸಿಜರಿನ್ ಆದ ತಕ್ಷಣ ಬೆನ್ನು ಬರೋದು ಕಾಮನ್ನು ಅಂತ, ಆ ಥರದ್ದು ಇರೋದೇ ಇಲ್ಲ. ಯಾಕಂದರೆ ಸಿಜರಿನ್ನಲ್ಲಿ ನಾವು ಯೂಸ್ ಮಾಡೋ ನೀಡಲ್ ಅಂದರೆ ಸ್ಪೈನಲ್ ನೀಡಲ್ ಅಂತ ಹೇಳ್ತೀವಲ್ಲ, ಅದು ಅತಿ ಸಣ್ಣದಾಗಿರುತ್ತೆ. ಸೊ ಅದು ನಮ್ಮ ಬಾಡಿ ಒಳಗೆ ಹೋಗೋದ್ರಿಂದ ಬೆನ್ನು ಬರುತ್ತೆ ಅನ್ನೋದೆಲ್ಲ ಇಲ್ಲ. ಅದು ಮೆಡಿಕಲಿನೂ ಅದು ಕನ್ಫರ್ಮ್ಡ್ ಆಗಿದೆ, ಅದರಿಂದ ಅಲ್ಲ ಅಂತ. ಮೇನ್ ಥಿಂಗ್ ಅಂದರೆ ಪೋಸ್ಟ್ ಡೆಲಿವರಿ ನಮ್ಮದು ಪೋಶ್ಚರ್. ಅಂದರೆ ಈಗ ನಾವು ಹಾಲು ಕುಡಿಸೋ ಟೈಮಲ್ಲಿ ನಮಗೆ ಬೆನ್ನಿಗೆ ಸಪೋರ್ಟ್ ಇಲ್ಲಾರೆ, ಇಲ್ಲ ಪಾಪುನ ಮೇಲೆ ಹಾಕ್ಕೊಂಡಾಗೆ ತೊಡೆಗೆ ಸಪೋರ್ಟ್ ಇಲ್ಲಾರೆ, ನಮ್ಮ ಪೊಸಿಷನ್ ಹೇಗೆ ನಾವು ಹಾಲು ಕುಡಿಸೋದಕ್ಕೆ ತಗೋತೀವೋ ಅದ್ರ ಮೇಲೆ ಬೆನ್ನೋವು ಬರೋ ಚಾನ್ಸ್ ಇರುತ್ತೆ. ಈಗ ಪಾಪು ಅತ್ತ ತಕ್ಷಣ ತಾಯಿ ಏನು ಮಾಡ್ತಾಳೆ, ಎಲ್ಲಿ ಸಿಕ್ಕಿರುತ್ತೆ ಅಲ್ಲಿ ಕುಂತು ಕುಡ್ಸೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ, ಅವಳು ಹೇಗೆ ಕೂತಿದ್ದಾಳೆ, ಯಾವ ಪೊಸಿಷನ್ನಾಗ ಕೂತಿದ್ದಾಳೆ ಅಂತ ಕೂಡ ನೋಡೋದಿಲ್ಲ. ಸೊ ಫಸ್ಟ್ ನಾನು ಏನು ಸಜೆಸ್ಟ್ ಮಾಡ್ತೀನಿ ಅಂದರೆ ನಿಮ್ಮದು ಪೊಸಿಷನ್ ಕರೆಕ್ಟ್

0: ಬರೀ ನಮ್ದು ಪೋಶ್ಚರ್ ಅಂದ್ರೆ, ಈಗ ನಾವು ಹಾಲು ಕುಡಿಸೋ ತಮ್ಮ ನಮಗೆ ಬೆನ್ನಿಗೆ ಸಪೋರ್ಟ್ ಇಲ್ಲಾರೆ, ಇಲ್ಲ ಪಾಪು ನಮ್ಮ ಮೇಲೆ ಹಾಕೊಂಡಾಗೆ ತೊಡೆಗೆ ಸಪೋರ್ಟ್ ಇಲ್ಲಾರೆ, ನಮ್ಮ ಪೊಸಿಷನ್ ಹೇಗೆ ನಾವು ಹಾಲು ಕುಡಿಸೋದಕ್ಕೆ ತಗೋತೀವೋ ಅದ್ರ ಮೇಲೆ ಬೆನ್ನೋವು ಬರೋ ಚಾನ್ಸ್ ಇರುತ್ತೆ. ಈಗ ಪಾಪು ಅತ್ತ ತಕ್ಷಣ ತಾಯಿ ಏನ್ ಮಾಡ್ತಾಳೆ, ಎಲ್ಲಿ ಸಿಕ್ಕಿರುತ್ತೆ ಅಲ್ಲಿ ಕುಂತು ಕುಡ್ಸಕ್ ಸ್ಟಾರ್ಟ್ ಮಾಡ್ತಾಳೆ. ಅವಳು ಹೇಗೆ ಕೂತಿದ್ದಾಳೆ, ಯಾವ ಪೊಸಿಷನ್ ಕೂತಿದ್ದಾಳೆ ಅಂತ ಕೂಡ ನೋಡೋದಿಲ್ಲ. ಸೊ ಫಸ್ಟ್ ನಾನು ಏನ್ ಸಜೆಸ್ಟ್ ಮಾಡ್ತೀನಿ ಅಂದ್ರೆ, ನಿಮ್ದು ಪೊಸಿಷನ್ ಕರೆಕ್ಟ್ ಮಾಡಿಕೊಂಡು ಆಮೇಲೆ ಪಾಪುಗೆ ಹಾಲು ಕುಡಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಆಲ್ಮೋಸ್ಟ್ ಒಂದಿಂದ ಒಂದು ವರ್ಷದ ತನಕ ಹಾಲು ಕುಡಿಸ್ತೀರ, ಅದೇ ಪೊಸಿಷನ್ ಅಲ್ಲಿ ಕೂತು ಕೂತು ಕೂತು ಬೆನ್ನೋ ಬರೋ ಚಾನ್ಸಸ್ ಇರುತ್ತೆ. ಬಾಣಂತಿ ಆರೈಕಿನಲ್ಲಿ ಫಸ್ಟ್ ಥಿಂಗ್ ವಾಟರ್ ಚೆನ್ನಾಗಿ ತಗೊಳ್ಳಿ, ಡಿಹೈಡ್ರೇಷನ್ ಆಗ್ಲಾರಂಗೆ ನೋಡ್ಕೊಳ್ಳಿ. ಮಿನಿಮಮ್ 3-4 liters ವಾಟರ್ ತಗೊಳ್ಳಿ. ನೀವು ಖುದ್ ಹಾಲು ಕುಡಿಬೇಕು, ಯಾಕಂದ್ರೆ ಕ್ಯಾಲ್ಶಿಯಂ ಅನ್ನೋದು ಹಾಲಲ್ಲಿ ಬಹಳ ಮುಖ್ಯ. ಸೊ ನೀವು ಫೀಡಿಂಗ್ ಮಾಡಿಸ್ತಿದ್ರೆ, ಬ್ರೆಸ್ಟ್ ಫೀಡಿಂಗ್ ಮಾಡಿಸ್ತಿದ್ದೀರಂತ ನೀವು ನಿಮ್ಮ ಆರೋಗ್ಯ ಕಡೆ ಊಟದ ಕಡೆ ಲಕ್ಷ್ಯ ಕೊಡಬೇಕು, ಯಾಕಂದ್ರೆ ನಿಮಗೂ ಪೌಷ್ಟಿಕ ಆಹಾರವನ್ನು ನೀವು ತಗೋಬೇಕಾಗತ್ತೆ. ಅದ್ರ ತಕ್ಕಂಗೆ ಹಾಲು ಕೂಡ ಅಟ್ಲೀಸ್ಟ್ ಮಾರ್ನಿಂಗ್ ಒಂದು ಗ್ಲಾಸ್, ನೈಟ್ ಒಂದು ಗ್ಲಾಸ್ ಹಾಲು ಕೂಡ ತಗೊಳ್ಳಿ. ಒಂದು 3 months ನಂತರ ನೀವು ನಿಮ್ದು ನಾರ್ಮಲ್ ವಾಕಿಂಗು ಅವೆಲ್ಲ ಸ್ಟಾರ್ಟ್ ಮಾಡ್ಕೊಳ್ಳಿ. ಅದು ಅರ್ಲಿ ಮಾರ್ನಿಂಗ್ ವಾಕ್, ಸೊ ದಟ್ ವಿಟಮಿನ್ D3, ಸನ್ರೈಸಿಂದ ಸಿಗೋ ನಮಗೆ ವಿಟಮಿನ್ D3 ಕೂಡ ನಿಮ್ ಹೆಲ್ತ್ನ, ನಿಮ್ ದೇಹನ ಚೇತರಿಸಿಕೊಳ್ಳಿಕ್ಕೆ ಬಹಳಷ್ಟು ಅನುಕೂಲವಾಗುತ್ತೆ.
1: ಆರೋಗ್ಯ ಕಾರ್ಯಕ್ರಮದಲ್ಲಿ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಮತ್ತು ಬಾಣಂತಿಯ ಆರೈಕೆ ಈ ಕುರಿತಾಗಿ ಡಾಕ್ಟರ್ ನಮ್ಮೆಲ್ಲ ಕೇಳುಗರಿಗೆ ಅನೇಕ ಸಲಹೆಗಳನ್ನ ಮತ್ತು ಮಾರ್ಗದರ್ಶನವನ್ನ ನೀಡಿದ್ದೀರಿ. ತಮಗೆ ನಮ್ಮೆಲ್ಲ ಕೇಳುಗರ ಪರವಾಗಿ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೆ ಆರೋಗ್ಯ ಕಾರ್ಯಕ್ರಮದಲ್ಲಿ ಅಪಾಯದ ಗರ್ಭಧಾರಣೆ ಮತ್ತು ಸುರಕ್ಷಿತ ಹೆರಿಗೆ ಈ ಕುರಿತು ಹೊಸಪೇಟೆಯ ಸ್ತ್ರೀ ಮತ್ತು ಪ್ರಸೂತಿ ತಜ್ಞ ವೈದ್ಯರಾದ ಡಾಕ್ಟರ್ ಎಸ್ ಗಂಗೋತ್ರಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಪ್ರಸಾದ್ ಬಿ ಹೆಗಡೆ. ಇದು ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ.
3: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
4: ಆಕಾಶವಾಣಿ ಪ್ರಗತಿಪಥ, ಪಿಎಂ ಬೀದಿ ವ್ಯಾಪಾರಿಗಳ ಆತ್ಮನಿರ್ಭರ ನಿಧಿ ಪಿಎಂ ಸ್ವನಿಧಿ ಯೋಜನೆ ಕುರಿತು ಮಾತನಾಡುತ್ತೆ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕಿಸಾನ್ ವಾಣಿ ಮತ್ತು ಕೃಷಿ ರಂಗ ಕಾರ್ಯಕ್ರಮದ ಪ್ರಸಾರಕರಾದ ಡಾಕ್ಟರ್ ಎಸ್ಎಂ ಸುಧಾಕರ್.
5: ಕೇಳುಗರೆ, ಇವತ್ತು ನಾವು ಪ್ರಧಾನಮಂತ್ರಿ ಬೀದಿ ವ್ಯಾಪಾರಿಗಳ ಆತ್ಮನಿರ್ಭರ ನಿಧಿ ಅಂದರೆ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ ಬಗ್ಗೆ ತಿಳಿದುಕೊಳ್ಳೋಣ. ಭಾರತ ಸರ್ಕಾರದ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯದ ಪ್ರಧಾನಮಂತ್ರಿ ಬೀದಿ ವ್ಯಾಪಾರಿಗಳ ಆತ್ಮನಿರ್ಭರ ನಿಧಿ ಅಂದರೆ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಯು ಬೀದಿ ವ್ಯಾಪಾರಿಗಳನ್ನು ಔಪಚಾರಿಕಗೊಳಿಸುವ ಮತ್ತು ಬೀದಿ ವ್ಯಾಪಾರಿಗಳಿಗೆ ಮೇಲಾಧಾರರಹಿತ ಕಾರ್ಯನಿರತ ಬಂಡವಾಳ ಸಾಲ, ಬಡ್ಡಿ ಸಬ್ಸಿಡಿ ಮತ್ತು ಡಿಜಿಟಲ್ ವಹಿವಾಟು ಪ್ರೋತ್ಸಾಹವನ್ನು ಒದಗಿಸುವ ಮೂಲಕ ಅವರ ಆರ್ಥಿಕ ಅವಕಾಶಗಳನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದೆ. ಇದನ್ನು ಕೇಂದ್ರ ವಲಯದ ಯೋಜನೆಯಾಗಿ 2020 ಸಾಲಿನ ಜೂನ್ ತಿಂಗಳ 1ನೇ ತಕ್ಕಿನಂದು ಆರಂಭಿಸಲಾಯಿತು. ಈ ಯೋಜನೆಯು ಮಾರಾಟಗಾರರಿಗೆ ತಮ್ಮ ವ್ಯವಹಾರಗಳನ್ನು ಪುನರಾರಂಭಿಸಲು ಮತ್ತು ವಿಸ್ತರಿಸಲು ಸಹಾಯ ಮಾಡುತ್ತದೆ. ಇದು ಆರ್ಥಿಕ ಒಳಗೊಳ್ಳುವಿಕೆಯನ್ನು ಹೆಚ್ಚಿಸಲು ಡಿಜಿಟಲ್ ಪಾವತಿಗಳನ್ನು ಉತ್ತೇಜಿಸುತ್ತದೆ. ಬೀದಿ ಬದಿ ವ್ಯಾಪಾರಿಗಳಲ್ಲಿ ವ್ಯಾಪಾರಿಗಳು ಥೇಲೆವಾಲ, ರೇಹಿವಾಲ ಮತ್ತು ಇತರೆ ಸಣ್ಣ ಪ್ರಮಾಣದ ಮಾರಾಟ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಈ ಯೋಜನೆಯು ಬೀದಿ ಬದಿ ವ್ಯಾಪಾರಿಗಳನ್ನು ಔಪಚಾರಿಕಗೊಳಿಸುವ ಮತ್ತು ಆರ್ಥಿಕ ಏಣಿಯ ಮೇಲೇರಲು ಈ ವಲಯಕ್ಕೆ ಹೊಸ ಅವಕಾಶಗಳನ್ನು ತೆರೆಯುವ ಗುರಿಯನ್ನು ಹೊಂದಿದೆ. ಬೀದಿ ಬದಿ ವ್ಯಾಪಾರಿಗಳು ನಗರ ಅನೌಪಚಾರಿಕ ಆರ್ಥಿಕತೆಯ ಪ್ರಮುಖ ಘಟಕವನ್ನು ಪ್ರತಿನಿಧಿಸುತ್ತಾರೆ ಮತ್ತು ನಗರವಾಸಿಗಳ ಮನೆ ಬಾಗಿಲಿಗೆ ಕೈಗೆಟುಕುವ ದರದಲ್ಲಿ ಸರಕು ಮತ್ತು ಸೇವೆಗಳ ಲಭ್ಯತೆಯನ್ನು ಖಾತ್ರಿಪಡಿಸುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತಾರೆ. ಅವರನ್ನು ವಿವಿಧ ಪ್ರದೇಶಗಳಲ್ಲಿ ಸಂದರ್ಭಗಳಲ್ಲಿ ಮಾರಾಟಗಾರರು, ವ್ಯಾಪಾರಿಗಳು ಥೇಲೆವಾಲ, ರೇಹಿವಾಲ, ಥೇಲಿ ಫಾಡ್ವಾಲ ಇನ್ನೂ ಇತ್ಯಾದಿ ಹೆಸರುಗಳಿಂದ ಕರೆಯಲಾಗುತ್ತದೆ. ಅವರು ಸರಬರಾಜು ಮಾಡುವ ಸರಕುಗಳಲ್ಲಿ ತರಕಾರಿಗಳು, ಹಣ್ಣುಗಳು, ತಿನ್ನಲು ಸಿದ್ಧವಾದ ಬೀದಿ ಆಹಾರ, ಚಹಾ, ಪಕೋಡಗಳು, ಬ್ರೆಡ್, ಮೊಟ್ಟೆ, ಜವಳಿ, ಉಡುಪು, ಪಾದರಕ್ಷೆಗಳು, ಕುಶಲಕರ್ಮಿಗಳ ಉತ್ಪನ್ನಗಳು, ಪುಸ್ತಕಗಳು, ಸ್ಥಾಯಿ ವಸ್ತುಗಳು ಸೇರಿವೆ. ಈ ಸೇವೆಗಳಲ್ಲಿ ಕ್ಷೌರಿಕ ಅಂಗಡಿಗಳು, ಚರ್ಮಕಾರರು, ಬೀಡಾ ಅಂಗಡಿಗಳು, ಬಟ್ಟೆ ಒಗೆಯುವ ಸೇವೆಗಳು ಕೂಡ ಸೇರಿವೆ. ಇನ್ನು ಈ ಯೋಜನೆಯ ಪ್ರಯೋಜನಗಳಿಗೆ ಬಂದರೆ ಕಾರ್ಯನಿರತ ಬಂಡವಾಳ ಸಾಲ, ಮೊದಲ ಟ್ರ್ಯಾಂಚ್ಗೆ 15,000 ಸಾಲ 12 ತಿಂಗಳವರೆಗೆ ಮರುಪಾವತಿಗೆ ಅವಕಾಶವಿರುತ್ತದೆ. ಎರಡನೇ ಭಾಗವಾಗಿ 25,000 ಸಾಲ 18 ತಿಂಗಳೊಳಗೆ ಮರುಪಾವತಿಗೆ ಅವಕಾಶವಿರುತ್ತದೆ. ಮೂರನೇ

0: ಭಾಗವಾಗಿ 50,000 ಸಾಲ 36 ತಿಂಗಳೊಳಗೆ ಮರುಪಾವತಿಗೆ ಅವಕಾಶವಿರುತ್ತದೆ. ಮುಂದಿನ ಕಂತಿನಲ್ಲಿ ಸಕಾಲದಲ್ಲಿ ಅಥವಾ ಮುಂಚಿತವಾಗಿ ಮರುಪಾವತಿ ಮಾಡಬಹುದು. ಮುಂಚಿತವಾಗಿ ಮರುಪಾವತಿ ಮಾಡಿದರೆ ಯಾವುದೇ ದಂಡ ವಿಧಿಸಲಾಗುವುದಿಲ್ಲ. ಬಡ್ಡಿ ಸಹಾಯಧನ. ಸಾಲದ ಮೊತ್ತದ ಮೇಲೆ ವರ್ಷಕ್ಕೆ 7% ಸಬ್ಸಿಡಿ ಇರುತ್ತದೆ. ತ್ರೈಮಾಸಿಕವಾಗಿ ಫಲಾನುಭವಿ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತದೆ. ಇದು ಸ್ಟ್ಯಾಂಡರ್ಡ್ NPA ಅಲ್ಲದ ಖಾತೆಗಳಿಗೆ ಮಾತ್ರ ಅನ್ವಯಿಸುತ್ತದೆ. ಈ ಯೋಜನೆಯು 31 ಮಾರ್ಚ್ 2033 ಮಾನ್ಯವಾಗಿರುತ್ತದೆ. ಇನ್ನು ಡಿಜಿಟಲ್ ವಹಿವಾಟು ಕ್ಯಾಶ್ಬ್ಯಾಕ್. ಡಿಜಿಟಲ್ ವಹಿವಾಟುಗಳಿಗೆ ತಿಂಗಳಿಗೆ 100 ರೂಪಾಯಿವರೆಗೆ ಕ್ಯಾಶ್ಬ್ಯಾಕ್ ಇರುತ್ತದೆ. ಸಾಲ ಖಾತರಿ ಬೆಂಬಲ. ಮೊದಲ ಕಂತಿನ ಸಾಲಕ್ಕೆ 31.87% ಖಾತರಿಯಾಗಿರುತ್ತದೆ. ಎರಡನೇ ಕಂತಿನ ಸಾಲಕ್ಕೆ 8.25% ಖಾತರಿಯಾಗಿರುತ್ತದೆ. ಮೂರನೇ ಕಂತಿನ ಸಾಲಕ್ಕೆ 6% ಖಾತರಿಯಾಗಿರುತ್ತದೆ. ಸಾಲ ನೀಡುವ ಸಂಸ್ಥೆಗಳಿಗೆ ಯಾವುದೇ ಶುಲ್ಕವಿರುವುದಿಲ್ಲ. UPI ಲಿಂಕ್ಡ್ ರೂಪೇ ಕ್ರೆಡಿಟ್ ಕಾರ್ಡ್. ಆರಂಭಿಕ ಸಾಲದ ಮಿತಿಯು 10,000 ಆಗಿದ್ದು ಅದನ್ನು 30,000 ವಿಸ್ತರಿಸಬಹುದು. 5 ವರ್ಷಗಳವರೆಗೆ ಮಾನ್ಯತೆವಿರುತ್ತದೆ. ಎರಡನೇ ಕಂತಿನ ಸಾಲವನ್ನು ಯಶಸ್ವಿಯಾಗಿ ಮರುಪಾವತಿ ಮಾಡಿದ ನಂತರ ಇದು ಲಭ್ಯವಿರುತ್ತದೆ. ನಗರ ಸ್ಥಳೀಯ ಸಂಸ್ಥೆಗಳು UELBಗಳು ನೀಡುವ ಮಾರಾಟದ ಪ್ರಮಾಣ ಪತ್ರ, ಗುರುತಿನ ಚೀಟಿಯನ್ನು ಹೊಂದಿರುವ ಬೀದಿ ಬದಿ ವ್ಯಾಪಾರಿಗಳು, ಸಮೀಕ್ಷೆಯಲ್ಲಿ ಗುರುತಿಸಲಾಗಿರುವ ಆದರೆ ಮಾರಾಟದ ಪ್ರಮಾಣ ಪತ್ರ ಇಲ್ಲವೇ ಗುರುತಿನ ಚೀಟಿಯನ್ನು ನೀಡದ ಮಾರಾಟಗಾರರು, UELB ನೇತೃತ್ವದ ಗುರುತಿನ ಸಮೀಕ್ಷೆಯಿಂದ ಹೊರಗುಳಿದಿರುವ ಅಥವಾ ಸಮೀಕ್ಷೆ ಪೂರ್ಣಗೊಂಡ ನಂತರ ಮಾರಾಟವನ್ನು ಪ್ರಾರಂಭಿಸಿರುವ ಬೀದಿ ವ್ಯಾಪಾರಗಳಿಗೆ UELB ಇಲ್ಲವೇ ಪಟ್ಟಣ ಮಾರಾಟ ಸಮಿತಿಯು TVC ಆ ನಿಟ್ಟಿನಲ್ಲಿ ಶಿಫಾರಸು ಪತ್ರವನ್ನು LOR ನೀಡಿದೆ. UELBಗಳ ಭೌಗೋಳಿಕ ಮಿತಿಯಲ್ಲಿ ಮಾರಾಟ ಮಾಡುವ ಸುತ್ತಮುತ್ತಲಿನ ಅಭಿವೃದ್ಧಿ ಇಲ್ಲವೇ ಪೇರಿ ಅರ್ಬನ್ ಗ್ರಾಮೀಣ ಪ್ರದೇಶಗಳ ಮಾರಾಟಗಾರರಿಗೆ ಆ ನಿಟ್ಟಿನಲ್ಲಿ UELB TVCಯಿಂದ ಶಿಫಾರಸು ಪತ್ರವನ್ನು LOR ನೀಡಲಾಗಿದೆ. ಇನ್ನು ಅರ್ಜಿ ಸಲ್ಲಿಕೆಯ ಪ್ರಕ್ರಿಯೆಗೆ ಬಂದರೆ ಆನ್ಲೈನ್ನಲ್ಲಿ ಕೂಡ ಅರ್ಜಿ ಸಲ್ಲಿಸಬಹುದು, ಆಫ್ಲೈನ್ನಲ್ಲಿ ಕೂಡ ಅರ್ಜಿ ಸಲ್ಲಿಸಬಹುದು. ಹಂತ 1 https://pmswanidhi.mohua.gov.in ಇಲ್ಲಿ ಸಂಪರ್ಕಿಸಬಹುದು. ಹಂತ 2 ಮೊಬೈಲ್ ಸಂಖ್ಯೆ ಮತ್ತು ಕ್ಯಾಪ್ಚಾವನ್ನು ನಮೂದಿಸಿ ವಿನಂತಿ OTPಯನ್ನು ಕ್ಲಿಕ್ ಮಾಡಬಹುದು. ಮೂರನೇ ಹಂತ SV ಲಾಗಿನ್ ಆದ ನಂತರ ಲಭ್ಯವಿರುವ ಆಯ್ಕೆಗಳಲ್ಲಿ ಮಾನ್ಯವಾದ ಮಾರಾಟಗಾರರ ವರ್ಗವನ್ನು ಆಯ್ಕೆ ಮಾಡಿ ನಮೂದಿಸಿ ಸಮೀಕ್ಷೆಯ ಉಲ್ಲೇಖ ಸಂಖ್ಯೆ SRN ಇದು ಕಡ್ಡಾಯವಾಗಿದೆ. ಹಂತ 4 ಈ ಮೂಲ ವಿವರಗಳನ್ನು ನಮೂದಿಸಿದ ನಂತರ ಆನ್ಲೈನ್ನಲ್ಲಿ ಅರ್ಜಿ ನಮೂನೆಯನ್ನು ಭರ್ತಿ ಮಾಡಬೇಕು. ಸಂಬಂಧಿತ ದಾಖಲೆಗಳನ್ನು ಅಪ್ಲೋಡ್ ಮಾಡಿ ಅದನ್ನು ಸಲ್ಲಿಸಬೇಕು. ಯಾವುದೇ ರೀತಿಯ ಸ್ಪಷ್ಟೀಕರಣ ಮತ್ತು ವಿವರವಾದ ಹಂತವಾರು ಪ್ರಕ್ರಿಯೆಗಾಗಿ ಬಳಕೆದಾರರ ಕೈಪಿಡಿ ನೋಡಬಹುದು. ಯಾವುದೇ ಪ್ರಶ್ನೆಗಾಗಿ ರಾಷ್ಟ್ರೀಯ ರಜಾ ದಿನಗಳನ್ನು ಹೊರತುಪಡಿಸಿ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9:30 ಸಂಜೆ 6 ಗಂಟೆವರೆಗೆ ಟೋಲ್ ಫ್ರೀ ಸಂಖ್ಯೆ ಅಂದರೆ 1800110119 ಮಾಡಬಹುದು. ಅರ್ಜಿ ಸಲ್ಲಿಸಲು ಅಗತ್ಯ ದಾಖಲೆಗಳೆಂದರೆ ಮೊದಲ ಸಾಲಕ್ಕೆ ಎ ಮತ್ತು ಬಿ ವರ್ಗದ ಮಾರಾಟಗಾರರಿಗೆ ಮಾರಾಟದ ಪ್ರಮಾಣ ಪತ್ರ ಬೇಕಾಗಿರುತ್ತೆ, ಗುರುತಿನ ಚೀಟಿ ಕೂಡ ಬೇಕಾಗಿರುತ್ತೆ. ಸಿ ಮತ್ತು ಡಿ ವರ್ಗದ ಮಾರಾಟಗಾರರಿಗೆ ಶಿಫಾರಸು ಪತ್ರ ಬೇಕಾಗಿರುತ್ತದೆ. ಇದರ ಜೊತೆಗೆ ಅಗತ್ಯವಿರುವ KYC ದಾಖಲೆಗಳೆಂದರೆ ಆಧಾರ್ ಕಾರ್ಡ್, ಮತದಾರರ ಗುರುತಿನ ಚೀಟಿ, ಚಾಲನಾ ಪರವಾನಗಿ ಪತ್ರ, ಉದ್ಯೋಗ ಖಾತ್ರಿ ಯೋಜನೆಯ ಕಾರ್ಡ್, ಪ್ಯಾನ್ ಕಾರ್ಡ್ ಅಗತ್ಯವಾಗಿರುತ್ತದೆ. ಶಿಫಾರಸು ಪತ್ರಕ್ಕಾಗಿ ಖಾತೆ ಹೇಳಿಕೆ, ಪಾಸ್ ಪುಸ್ತಕದ ಪ್ರತಿಯನ್ನು ಹೊಂದಿರಬೇಕಾಗಿರುತ್ತದೆ. ಸದಸ್ಯತ್ವ ಕಾರ್ಡಿನ ಪ್ರತಿ, ಸದಸ್ಯತ್ವದ ಯಾವುದೇ ಪುರಾವೆಗಳು ಇರಬೇಕಾಗುತ್ತದೆ. ಮಾರಾಟಗಾರನಾಗಿ ಹಕ್ಕನ್ನು ದೃಢೀಕರಿಸಲು ಯಾವುದೇ ಇತರೆ ದಾಖಲೆಗಳು ಹೊಂದಿರಬೇಕಾಗಿರುತ್ತದೆ. UELBಗೆ ಸಲ್ಲಿಸಿದ ಮನವಿ ಪತ್ರ ಕೂಡ ಇಟ್ಟುಕೊಂಡಿರಬೇಕಾಗಿರುತ್ತದೆ. ಇನ್ನು ಎರಡನೇ ಸಾಲಕ್ಕೆ ಸಾಲದ ಮುಚ್ಚುವಿಕೆಯ ದಾಖಲೆ ಸಲ್ಲಿಸಬೇಕಾಗುತ್ತದೆ.
1: ಇದುವರೆಗೂ ಪಿಎಂ ಸ್ಟ್ರೀಟ್ ವೆಂಡರ್ಸ್ ಆತ್ಮನಿರ್ಭರ ನಿಧಿ, ಪಿಎಂ ನಿಧಿ, ಪಿಎಂ ಬೀದಿ ವ್ಯಾಪಾರಿಗಳ ಆತ್ಮನಿರ್ಭರ ನಿಧಿ ಯೋಜನೆ ಕುರಿತು ಮಾತನಾಡಿದವರು ಆಕಾಶ್.

ವಾಣಿ ಭದ್ರಾವತಿ ಕೇಂದ್ರದ ಕಿಸಾನ್ ವಾಣಿ ಮತ್ತು ಕೃಷಿರಂಗ ಕಾರ್ಯಕ್ರಮದ ಪ್ರಸಾರಕರ ಡಾಕ್ಟರ್ ಎಸ್ಎಂ ಸುಧಾಕರ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು. ದೇಶದ ಮೊದಲ ಖಾಸಗಿ ನಿರ್ಮಿತ ಉಪಗ್ರಹ ಉಡಾವಣಾ ನೌಕೆ ವಿಕ್ರಮ್ 1 ಇಸ್ರೋದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಯಶಸ್ವಿ ಉಡಾವಣೆ. ಭಯೋತ್ಪಾದನೆ ವಿರುದ್ದ ಶೂನ್ಯ ಸಹಿಷ್ಣುತೆ, ಭಾರತದ ದೃಢ ನಿಲುವು, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಪುಣೆಯಲ್ಲಿಂದು ಮೂರು ಪ್ರಮುಖ ರಾಷ್ಟೀಯ ಹೆದ್ದಾರಿ ಯೋಜನೆಗಳಿಗೆ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಶಂಕುಸ್ಥಾಪನೆ. ಜಪಾನ್ ಓಪನ್ ಬ್ಯಾಡ್ಮಿಂಟನ್ ಮಹಿಳಾ ಸಿಂಗಲ್ಸ್ ಫೈನಲ್ ಪ್ರವೇಶಿಸಿದ ಭಾರತದ ಪಿವಿ ಸಿಂಧು. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ ಮೂರನೇ ಸ್ಥಾನಕ್ಕಾಗಿ ಇಂದು ಮಧ್ಯರಾತ್ರಿ ಫ್ರಾನ್ಸ್ ಇಂಗ್ಲೆಂಡ್ ಸೆಣಸು. ವಾರ್ತೆಗಳ ವಿವರ. ಭಾರತದ ಮೊದಲ ಖಾಸಗಿ ನಿರ್ಮಿತ ಕಕ್ಷೀಯ ದರ್ಜೆಯ ರಾಕೆಟ್ ವಿಕ್ರಮ್ 1 ಇಂದು ಶ್ರೀಹರಿಕೋಟಾದಲ್ಲಿರುವ ಇಸ್ರೋದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಯಶಸ್ವಿಯಾಗಿ ಉಡಾವಣೆಗೊಂಡಿದೆ. ಹೈದರಾಬಾದ್ ಮೂಲದ ಸ್ಕೈರೂಟ್ ಏರೋಸ್ಪೇಸ್ ಸಂಸ್ಥೆ ಹಮ್ಮಿಕೊಂಡಿದ್ದ ಈ ಐತಿಹಾಸಿಕ ಪರೀಕ್ಷಾರ್ಥ ಉಡಾವಣೆಗೆ ಮಿಷನ್ ಆಗಮನ್ ಎಂದು ಹೆಸರಿಸಲಾಗಿತ್ತು. ಮಧ್ಯಾಹ್ನ 12:05 ಉಡಾವಣೆಗೊಂಡ ಈ 7 ಅಂತಸ್ತಿನ ಎತ್ತರದ 4 ಹಂತಗಳ ರಾಕೆಟ್ ದೇಶ ಹಾಗೂ ವಿದೇಶಗಳ ವಿವಿಧ ತಂತ್ರಜ್ಞಾನ ಪ್ರಾತ್ಯಕ್ಷಿಕ ಪೇಲೋಡ್ಗಳೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಸಂದೇಶ ಇರುವ ಪೋಸ್ಟ್ ಕಾರ್ಡ್ ಅನ್ನು ಹೊತ್ತೊಯ್ದಿದೆ. ತಾಂತ್ರಿಕ ಕಾರಣಗಳಿಂದಾಗಿ ನಿಗದಿತ ಸಮಯಕ್ಕಿಂತ 35 ನಿಮಿಷ ತಡವಾಗಿ ಉಡಾವಣೆಗೊಂಡಿತು. ಭಾರತದ ಬಾಹ್ಯಾಕಾಶ ಕಾರ್ಯಕ್ರಮದ ಪಿತಾಮಹ ವಿಕ್ರಮ್ ಸಾರಾಭಾಯ್ ಅವರ ಸ್ಮರಣಾರ್ಥ ಹೆಸರಿಸಲಾದ ಈ ರಾಕೆಟ್ ಅನ್ನು ಸಂಪೂರ್ಣ ಕಾರ್ಬನ್ ಕಂಪೋಸಿಟ್ ರಚನೆಯಿಂದ ನಿರ್ಮಿಸಲಾಗಿದೆ. ಇದು ದೇಶೀಯವಾಗಿ ಅಭಿವೃದ್ಧಿಪಡಿಸಲಾದ 3D ಪ್ರಿಂಟೆಡ್ ಎಂಜಿನ್ಗಳು ಮತ್ತು ಘನ ಇಂಧನ ರಾಕೆಟ್ ಬೂಸ್ಟರ್ಗಳನ್ನು ಒಳಗೊಂಡಿದೆ. ಈ ರಾಕೆಟ್ ಗ್ರಹ ಸ್ಪೇಸ್, ಕಾಸ್ಮೋಸರು, ಡಿ ಕ್ಯೂಬ್ಡ್ ಮತ್ತು ಸ್ಕೈರೂಟ್ನ ಸ್ಕೋಪ್ ಸಂಸ್ಥೆಗಳ ಪೇಲೋಡ್ಗಳ ಜೊತೆಗೆ ಕಾಸ್ಮಿಕ್ ಬ್ಲೂಮ್ ಎಂಬ ಕಲಾಕೃತಿಯನ್ನು ಬಾಹ್ಯಾಕಾಶಕ್ಕೆ ಕೊಂಡೊಯ್ದಿದೆ. ಯುವ ವಿಜ್ಞಾನಿಗಳ ತಂಡದ ಈ ಸಾಧನೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಶ್ಲಾಘನೆ ವ್ಯಕ್ತಪಡಿಸಿದ್ದು ದೂರವಾಣಿ ಮೂಲಕ ಮಾತನಾಡಿ ಅಭಿನಂದನೆ ಸಲ್ಲಿಸಿದ್ದಾರೆ. ಭಾರತದ ಪಾಲಿಗೆ ಭಯೋತ್ಪಾದನೆ ವಿರುದ್ದದ ಶೂನ್ಯ ಸಹಿಷ್ಣುತೆ ಕೇವಲ ಹೇಳಿಕೆಯಲ್ಲ, ಬದಲಿಗೆ ದೃಢವಾದ ಕ್ರಿಯಾಯೋಜನೆಯಾಗಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು ಫೋರ್ಸಸ್ ಫಸ್ಟ್ ಸಮಾವೇಶ ಉದ್ದೇಶಿಸಿ ಮಾತನಾಡಿದ ಅವರು, ಅಗತ್ಯ ಬಿದ್ದರೆ ಭಾರತ ಶತ್ರುಗಳ ಹಡಗು ತಾಣಗಳಿಗೆ ನುಗ್ಗಿ ಭಯೋತ್ಪಾದಕರನ್ನು ಮಟ್ಟಹಾಕಲಿದೆ. ಆಪರೇಷನ್ ಸಿಂಧೂರ್ ಇದಕ್ಕೆ ಅತ್ಯುತ್ತಮ ಉದಾಹರಣೆಯಾಗಿದೆ ಎಂದರು. ಕಳೆದ 12 ವರ್ಷಗಳಲ್ಲಿ ಕೇಂದ್ರ ಸರ್ಕಾರ ರಕ್ಷಣಾ ವಲಯದ ಸ್ವಾವಲಂಬನೆಗೆ ಗರಿಷ್ಠ ಆದ್ಯತೆ ನೀಡಿದೆ. ಸಶಸ್ತ್ರ ಪಡೆಗಳ ಆಧುನೀಕರಣಕ್ಕಾಗಿ ಬಜೆಟ್ನ 75%ನ್ನು ದೇಶೀಯ ಉದ್ಯಮಿಗಳಿಗೆ ಕಾಯ್ದಿರಿಸಲಾಗಿದ್ದು ಶೀಘ್ರದಲ್ಲೇ ನೂತನ ರಕ್ಷಣಾ ಸ್ವಾಧೀನ ಪ್ರಕ್ರಿಯೆ ಜಾರಿಗೆ ಬರಲಿದೆ ಎಂದು ತಿಳಿಸಿದರು. 2024ರಲ್ಲಿ 4,000 ಕೋಟಿ ರೂಪಾಯಿಗಳಿದ್ದ ದೇಶದ ರಕ್ಷಣಾ ಉತ್ಪಾದನೆ ದಾಖಲೆಯ 1.78 ಲಕ್ಷ ಕೋಟಿ ರೂಪಾಯಿಗೆ ತಲುಪಿದ್ದು ಈ ವರ್ಷ 2 ಲಕ್ಷ ಕೋಟಿ ರೂಪಾಯಿ ಮೈಲಿಗಲ್ಲು ದಾಟುವ ಗುರಿ ಹೊಂದಲಾಗಿದೆ ಎಂದು ಮಾಹಿತಿ ನೀಡಿದರು. ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಹಾಗೂ ಮಹಾರಾಷ್ಟ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಇಂದು ಪುಣೆಯಲ್ಲಿ 3 ಪ್ರಮುಖ ರಾಷ್ಟೀಯ ಹೆದ್ದಾರಿ ಯೋಜನೆಗಳಿಗೆ ಜಂಟಿಯಾಗಿ ಭೂಮಿಪೂಜೆ ನೆರವೇರಿಸಲಿದ್ದಾರೆ. ಈ ಯೋಜನೆಗಳಲ್ಲಿ ಪುಣೆ ಸಂಭಾಜಿನಗರ ಗ್ರೀನ್ ಫೀಲ್ಡ್ ಎಕ್ಸ್ಪ್ರೆಸ್ ವೇಯ ಮೊದಲ ಹಂತವಾಗಿರುವ ಕರಾಡಿ ಜಂಕ್ಷನ್ ಮತ್ತು ಶಿರೂರು ಬೈಪಾಸ್ ನಡುವಿನ 53 ಕಿಲೋಮೀಟರ್ ಉದ್ದದ ಷಡ್ಪಥ ರಸ್ತೆ, ಹಡಪ್ಸರ್ ಮತ್ತು ಯಾವತ್ ನಡುವಿನ 30.5 ಕಿಲೋಮೀಟರ್ ರಸ್ತೆ ಹಾಗೂ ತಲೆಗಾಂವ್ ಚಾಕನ್ ಶಿಖ್ರಾಪುರ ನಡುವಿನ 54.3 ಕಿಲೋಮೀಟರ್ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳು ಸೇರಿವೆ. ಈ ಯೋಜನೆಗಳು ಪುಣೆ ವಲಯದಲ್ಲಿ ವಾಹನ ದಟ್ಟಣೆಯನ್ನು ಕಡಿಮೆ ಮಾಡುವುದರ ಜೊತೆಗೆ ಕೈಗಾರಿಕಾ

0: ಮತ್ತು ಆರ್ಥಿಕ ಪ್ರಗತಿಗೆ ವೇಗ ನೀಡಲಿವೆ. ಕಾರ್ಯಕ್ರಮದಲ್ಲಿ ಕೇಂದ್ರ ನಾಗರಿಕ ವಿಮಾನಯಾನ ರಾಜ್ಯ ಸಚಿವ ಮುರಳೀಧರ್ ಮೊಹೊಲ್, ಉಪಮುಖ್ಯಮಂತ್ರಿಗಳಾದ ಏಕನಾಥ್ ಶಿಂಧೆ, ಸುನೇತ್ರಾ ಪವಾರ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿರಲಿದ್ದಾರೆ. ರಾಷ್ಟಪತಿ ದ್ರೌಪದಿ ಮುರ್ಮು ನಾಳೆಯಿಂದ ಮಾಲ್ಡೋವಾ, ಉತ್ತರ ಮ್ಯಾಸಿಡೋನಿಯಾ ಮತ್ತು ರೊಮೇನಿಯಾ ದೇಶಗಳಿಗೆ ಅಧಿಕೃತ ಪ್ರವಾಸ ಕೈಗೊಳ್ಳಲಿದ್ದಾರೆ. ಈ ಕುರಿತು ನವದೆಹಲಿಯಲ್ಲಿ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ವಿದೇಶಾಂಗ ಸಚಿವಾಲಯದ ಕಾರ್ಯದರ್ಶಿ ಸಿಬಿ ಜಾರ್ಜ್, ಇದೇ 25ರವರೆಗಿನ ಈ ಪ್ರವಾಸ ಆಯಾ ದೇಶಗಳ ಅಧ್ಯಕ್ಷರ ಆಹ್ವಾನದ ಮೇರೆಗೆ ಕೈಗೊಳ್ಳಲಾಗುತ್ತಿದೆ ಎಂದು ತಿಳಿಸಿದರು. ಈ ಭೇಟಿಯು ಐತಿಹಾಸಿಕ ಪ್ರಾಮುಖ್ಯತೆ ಹೊಂದಿದ್ದು, ಭಾರತದ ರಾಷ್ಟಪತಿಯೊಬ್ಬರು ಮಾಲ್ಡೋವಾ ಮತ್ತು ಉತ್ತರ ಮ್ಯಾಸಿಡೋನಿಯಾ ದೇಶಗಳಿಗೆ ನೀಡುತ್ತಿರುವ ಮೊದಲ ದ್ವಿಪಕ್ಷೀಯ ಭೇಟಿ ಇದಾಗಿದೆ. ಇನ್ನು ರೊಮೇನಿಯಾ ದೇಶಕ್ಕೆ 3 ದಶಕಗಳ ನಂತರ ಭಾರತದ ರಾಷ್ಟಪತಿಯೊಬ್ಬರು ಭೇಟಿ ನೀಡುತ್ತಿದ್ದು, ಇದಕ್ಕೂ ಮುನ್ನ 1994ರಲ್ಲಿ ಭಾರತದ ರಾಷ್ಟಪತಿಯವರು ಅಲ್ಲಿಗೆ ಪ್ರವಾಸ ಕೈಗೊಂಡಿದ್ದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನವದೆಹಲಿಯಲ್ಲಿ ಇಂದು ನಡೆಯಲಿರುವ ಪಿಂಚಣಿ ವ್ಯಾಜ್ಯಗಳ 2ನೇ ರಾಷ್ಟೀಯ ಕಾರ್ಯಾಗಾರದ ಅಧಿವೇಶನವನ್ನು ಉದ್ದೇಶಿಸಿ ಕೇಂದ್ರ ಸಿಬ್ಬಂದಿ, ಸಾರ್ವಜನಿಕ ಕುಂದುಕೊರತೆ ಮತ್ತು ಪಿಂಚಣಿ ಖಾತೆ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ಭಾಷಣ ಮಾಡಲಿದ್ದಾರೆ. ಎಲ್ಲಾ ಪಾಲುದಾರರ ನಡುವೆ ಉತ್ತಮ ಸಮನ್ವಯ ಸಾಧಿಸುವ ಮೂಲಕ ಪಿಂಚಣಿ ವ್ಯಾಜ್ಯಗಳ ನಿರ್ವಹಣೆಯನ್ನು ಸುಧಾರಿಸಲು ಸರ್ಕಾರ ಹೊಂದಿರುವ ಬದ್ದತೆಯನ್ನು ಈ ಕಾರ್ಯಾಗಾರ ಪುನರುಚ್ಚರಿಸುತ್ತದೆ ಎಂದು ಸಚಿವಾಲಯ ತಿಳಿಸಿದೆ. ಕೇಂದ್ರ ಸರ್ಕಾರದ ಎಲ್ಲಾ ಸಚಿವಾಲಯಗಳು ಮತ್ತು ಇಲಾಖೆಗಳ ನೋಡಲ್ ಅಧಿಕಾರಿಗಳು ಹಾಗೂ ಕಾನೂನು ಸಲಹೆಗಾರರ ಸಮಿತಿಯು ಈ ಕಾರ್ಯಾಗಾರದಲ್ಲಿ ಭಾಗವಹಿಸಲಿವೆ. ಸಾಮಾಜಿಕ ಕಾರ್ಯಕರ್ತ ಸೋನಂ ವಾಂಗ್ಚುಕ್ ಅವರನ್ನು ಅಗತ್ಯ ವೈದ್ಯಕೀಯ ಆರೈಕೆಗಾಗಿ ಸರ್ಕಾರಿ ಆಸ್ಪತ್ರೆಗೆ ಕರೆದೊಯ್ಯಲಾಗಿದೆ. ದೆಹಲಿ ಹೈಕೋರ್ಟ್ ಆದೇಶದಂತೆ ಮತ್ತು ತಜ್ಞರ ವೈದ್ಯಕೀಯ ಸಲಹೆ ಮೇರೆಗೆ ವಾಂಗ್ಚುಕ್ ಅವರನ್ನು ಸ್ಥಳಾಂತರಿಸಲಾಗಿದೆ ಎಂದು ನವದೆಹಲಿ ಉಪ ಪೊಲೀಸ್ ಆಯುಕ್ತ ಸಚಿನ್ ಶರ್ಮಾ ತಿಳಿಸಿದ್ದಾರೆ. ವಾಂಗ್ಚುಕ್ ಅವರು ಕಳೆದ ಹಲವು ದಿನಗಳಿಂದ ಜಂತರ್ ಮಂತರ್ನಲ್ಲಿ ಉಪವಾಸ ಸತ್ಯಾಗ್ರಹ ಕೈಗೊಂಡಿದ್ದಾರೆ. ಈ ನಡುವೆ ವಾಂಗ್ಚುಕ್ ಅವರ ಸದ್ಯದ ಪರಿಸ್ಥಿತಿ ಕುರಿತು ಮಾಹಿತಿ ನೀಡಿರುವ ಸಫ್ದರ್ಜಂಗ್ ಆಸ್ಪತ್ರೆಯ ವೈದ್ಯಕೀಯ ಅಧೀಕ್ಷಕ ಡಾ ಚಾರು ಬಂಬಾ, ವಾಂಗ್ಚುಕ್ ಅವರನ್ನು ನಿರಂತರ ವೈದ್ಯಕೀಯ ನಿಗಾದಲ್ಲಿಡಲಾಗಿದ್ದು ಚಿಕಿತ್ಸೆ ನೀಡಲಾಗುತ್ತಿದೆ. ಅವರು ಸಂಪೂರ್ಣ ಪ್ರಜ್ಞಾವಸ್ಥೆಯಲ್ಲಿದ್ದು ಆರೋಗ್ಯ ಸ್ಥಿತಿ ಸ್ಥಿರವಾಗಿದೆ ಎಂದಿದ್ದಾರೆ. 4 ದಿನಗಳ ಅಧಿಕೃತ ಭಾರತ ಪ್ರವಾಸ ಕೈಗೊಳ್ಳಲಿರುವ ಜಾನ್ಸಿಬಾರ್ ಅಧ್ಯಕ್ಷ ಡಾ ಹುಸೇನ್ ಅಲಿ ಎಂವಿನಿ ಇಂದು ಸಂಜೆ ನವದೆಹಲಿಗೆ ಆಗಮಿಸಲಿದ್ದಾರೆ. ನಾಳೆ ನವದೆಹಲಿಯಲ್ಲಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರೊಂದಿಗೆ ಜಾನ್ಸಿಬಾರ್ ಅಧ್ಯಕ್ಷರು ಮಾತುಕತೆ ನಡೆಸಲಿದ್ದು, ಭಾರತ ತಾಂಜಾನಿಯಾ ದ್ವಿಪಕ್ಷೀಯ ಸಂಬಂಧಗಳನ್ನು ಪರಿಶೀಲಿಸುವುದರ ಜೊತೆಗೆ ಭವಿಷ್ಯದ ಸಹಕಾರದ ಹೊಸ ಅವಕಾಶಗಳ ಕುರಿತು ಚರ್ಚಿಸಲಿದ್ದಾರೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರು ಸಹ ಜಾನ್ಸಿಬಾರ್ ಅಧ್ಯಕ್ಷರನ್ನು ಭೇಟಿಯಾಗಲಿದ್ದಾರೆ. ಜಾಗತಿಕ ದಕ್ಷಿಣದ ಪಾಲುದಾರ ರಾಷ್ಟಗಳಾದ ಭಾರತ ಮತ್ತು ತಾಂಜಾನಿಯಾ ವಿವಿಧ ಕ್ಷೇತ್ರಗಳಲ್ಲಿ ದೀರ್ಘಕಾಲದ ಸ್ನೇಹ ಮತ್ತು ಸಹಕಾರದ ಸಂಬಂಧಗಳನ್ನು ಹೊಂದಿವೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಈ ಭೇಟಿ ಉಭಯ ದೇಶಗಳ ಪರಸ್ಪರ ಹಿತಾಸಕ್ತಿಗೆ ಅನುಗುಣವಾಗಿ ದ್ವಿಪಕ್ಷೀಯ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸಲು ಹೊಸ ಉತ್ತೇಜನ ನೀಡುವ ನಿರೀಕ್ಷೆ ಇದೆ. ಪನಾಮಾದ ವಿದೇಶಾಂಗ ಸಚಿವ ಜೇವಿಯರ್ ಎಡ್ವಾರ್ಡೋ ಮಾರ್ಟಿನೆಸ್ ಆಚಾ ವಾಸ್ಕ್ವೆಸ್ ಅವರು ನಾಳೆಯಿಂದ 5 ದಿನಗಳ ಅಧಿಕೃತ ಭಾರತ ಪ್ರವಾಸ ಕೈಗೊಳ್ಳಲಿದ್ದಾರೆ. ಪ್ರವಾಸದ ವೇಳೆ ಅವರು ನಾಡಿದ್ದು ನವದೆಹಲಿಯಲ್ಲಿ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರನ್ನು ಭೇಟಿ ಮಾಡಲಿದ್ದಾರೆ. ಹೈದರಾಬಾದ್ ಭವನದಲ್ಲಿ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರೊಂದಿಗೂ ಮಾತುಕತೆ ನಡೆಸಲಿದ್ದಾರೆ. ಇದೇ 22ರಂದು ನವದೆಹಲಿಯಲ್ಲಿ ಜೇವಿಯರ್ ಎಡ್ವಾರ್ಡೋ ಅವರು ಕೇಂದ್ರ ಬಂದರು, ಹಡಗು ಸಾಗಣೆ ಮತ್ತು ಜಲಮಾರ್ಗಗಳ ಸಚಿವ ಸರ್ಬಾನಂದ ಸೋನೋವಾಲ್ ಅವರೊಂದಿಗೆ ಸಭೆ ನಡೆಸಲಿದ್ದಾರೆ. 2 ಬಾರಿಯ ಒಲಿಂಪಿಕ್ ಪದಕ ವಿಜೇತೆ ಭಾರತದ ಪಿವಿ ಸಿಂಧು ಟೋಕಿಯೋದಲ್ಲಿ ನಡೆಯುತ್ತಿರುವ ಜಪಾನ್ ಓಪನ್ ಬ್ಯಾಡ್ಮಿಂಟನ್ ಮಹಿಳಾ ಸಿಂಗಲ್ಸ್ ಫೈನಲ್ಗೆ ಲಗ್ಗೆ ಇಟ್ಟಿದ್ದಾರೆ. ವಿಶ್ವದ 4ನೇ ಶ್ರೇಯಾಂಕಿತ ಚೀನಾದ ಚೆನ್ ಯು ಫೈ ಅವರು ಗಾಯದ ಸಮಸ್ಯೆಯಿಂದಾಗಿ ಪಂದ್ಯದ ಮಧ್ಯದಲ್ಲೇ ನಿವೃತ್ತಿ ಪಡೆದಿದ್ದರಿಂದ ಸಿಂಧು ನೇರವಾಗಿ ಫೈನಲ್ ತಲುಪಿದರು. ಪಂದ್ಯದ ಮೊದಲ ಸೆಟ್ ಅನ್ನು ಸಿಂಧು 21-19 ಗೆದ್ದುಕೊಂಡಿದ್ದರು. 2ನೇ ಸೆಟ್ನಲ್ಲಿಯೂ 15-10 ಮುನ್ನಡೆಯಲ್ಲಿದ್ದಾಗ ಚೀನಾ ಆಟಗಾರ್ತಿ ಆಟದಿಂದ ಹೊರನಡೆದರು. ಪ್ರಶಸ್ತಿಗಾಗಿ ನಾಳೆ ನಡೆಯಲಿರುವ ಅಂತಿಮ ಹಣಾಹಣಿಯಲ್ಲಿ ಪಿವಿ ಸಿಂಧು ಅವರು ಜಪಾನ್ನ ಅಕಾನೆ ಯಮಗುಚಿ ಅವರನ್ನು ಎದುರಿಸಲಿದ್ದಾರೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಅಂತಿಮ ಘಟ್ಟ ಸಮೀಪಿಸುತ್ತಿದ್ದು, ಇಂದು ಮಿಯಾಮಿ ಕ್ರೀಡಾಂಗಣದಲ್ಲಿ 3ನೇ ಸ್ಥಾನಕ್ಕಾಗಿ ನಡೆಯಲಿರುವ ಪ್ಲೇಆಫ್ ಪಂದ್ಯದಲ್ಲಿ ಫ್ರಾನ್ಸ್ ಮತ್ತು ಇಂಗ್ಲೆಂಡ್ ತಂಡಗಳು ಮುಖಾಮುಖಿಯಾಗಲಿವೆ.

0: ಭಾರತೀಯ ಕಾಲಮಾನ ಇಂದು ಮಧ್ಯರಾತ್ರಿ 2:30ಕ್ಕೆ ಆರಂಭವಾಗಲಿದೆ. ಇನ್ನು ನಾಳೆ ಈ ಪ್ರತಿಷ್ಠಿತ ಪಂದ್ಯಾವಳಿಯ ಫೈನಲ್ ಪಂದ್ಯ ನ್ಯೂಯಾರ್ಕ್ ನ್ಯೂಜರ್ಸಿ ಕ್ರೀಡಾಂಗಣದಲ್ಲಿ ನಡೆಯಲಿದ್ದು, ಅರ್ಜೆಂಟೀನಾ ಮತ್ತು ಸ್ಪೇನ್ ತಂಡಗಳು ಟ್ರೋಫಿಗಾಗಿ ಸೆಣಸಾಟ ನಡೆಯಲಿವೆ. ಈ ಪಂದ್ಯ ಭಾರತೀಯ ಕಾಲಮಾನ ನಾಳೆ ಮಧ್ಯರಾತ್ರಿ 12:30ಕ್ಕೆ ಆರಂಭವಾಗಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ದೇಶದ ಮೊದಲ ಖಾಸಗಿ ನಿರ್ಮಿತ ಉಪಗ್ರಹ ಉಡಾವಣಾ ನೌಕೆ ವಿಕ್ರಮ್ 1 ಇಸ್ರೋದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಯಶಸ್ವಿ ಉಡಾವಣೆ. ಭಯೋತ್ಪಾದನೆ ವಿರುದ್ಧ ಶೂನ್ಯ ಸಹಿಷ್ಣುತೆ, ಭಾರತದ ದೃಢ ನಿಲುವು, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಪುಣೆಯಲ್ಲಿಂದು 3 ಪ್ರಮುಖ ರಾಷ್ಟೀಯ ಹೆದ್ದಾರಿ ಯೋಜನೆಗಳಿಗೆ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಶಂಕುಸ್ಥಾಪನೆ. ಜಪಾನ್ ಓಪನ್ ಬ್ಯಾಡ್ಮಿಂಟನ್ ಮಹಿಳಾ ಸಿಂಗಲ್ಸ್ ಫೈನಲ್ ಪ್ರವೇಶಿಸಿದ ಭಾರತದ ಪಿವಿ ಸಿಂಧು. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ 3ನೇ ಸ್ಥಾನಕ್ಕಾಗಿ ಇಂದು ಮಧ್ಯರಾತ್ರಿ ಫ್ರಾನ್ಸ್ ಇಂಗ್ಲೆಂಡ್ ಸೆಣಸು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30ಕ್ಕೆ.
1: ಇದು ಆಕಾಶವಾಣಿ ಬೆಂಗಳೂರು. 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ. ಚಿತ್ರಗೀತೆಗಳು ಇದೀಗ.

0: ರಮ್ಯಾ ಭಟ್ ಅಭಯಂಕರ್ ಮತ್ತು ಬಿನಿ ದಯಾಲ್ ಅವರ ಕಂಠದಲ್ಲಿ ಒನ್ ಕಟ್ ಟೂ ಕಟ್ ಈ ಚಿತ್ರದಿಂದ ಇದ ಗೀತೆಯನ್ನ ಕೇಳಿದ್ರಿ.
1: ಏನು ರಂಗ, ಕೈಗೆ ಬ್ಯಾಂಡೇಜು?
2: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
3: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು, ಇಂದೇ KSU WSSP.Karnataka

0: kshetra.gov.in ಅಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ವಿಜಯಪ್ರಕಾಶ್ ಅವರ ಕಂಠದಲ್ಲಿ ಮೂಡಿ ಬರ್ತಾ ಇದೆ ಮಾರಿಯ ಗುಡ್ಡದ ಗಡ್ಡದಾರಿಗಳು, ಈ ಚಿತ್ರದ ಒಂದು ಹಾಡು.

0: ಚಿತ್ರ ಗೀತೆಗಳನ್ನ ಕೇಳ್ತಾ ಇದ್ರೆ ಇದೀಗ ಒಂದು ಜಾಹೀರಾತು, ನಂತರ ಕಾರ್ಯಕ್ರಮ ಚೈತ್ರವನ.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇದರ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಆಕಾಶವಾಣಿ ಚೈತ್ರವನ. ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
4: ಪ್ರಿಯ ಕೇಳಿದರೆ, ನಿಮಗೆಲ್ಲರಿಗೂ ನಮಸ್ಕಾರಗಳು ಹಾಗೂ ಚೈತ್ರವನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಚೈತ್ರವನ ಕಾರ್ಯಕ್ರಮದಲ್ಲಿ 24ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಉಮಾ ಭಟ್, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ರಾಮಸುಬ್ರಾಯ ಶೇಠ್.
5: ಕೆಟ್ಟ ಮೇಲೆ ಬುದ್ಧಿ ಬಂದಿತ್ತು ಎಂಬಂತೆ ಸರ್ಪಗಳೆಲ್ಲ ನಾಗೇಂದ್ರನ ಜೊತೆಗೆ ಸೇರಿದವು. ವೈಭವದಲ್ಲಿ ಮೆರವಣಿಗೆಯಲ್ಲಿ ಹೊರಟರು. ಆದಿಶೇಷನ ಛತ್ರ ಚಾಮರವು ದಿವ್ಯ ಪ್ರಕಾಶದಿಂದ ಹೊಳೆಯುತ್ತಿದೆ. ಅದರಿಗೆ ದಿವ್ಯ ಮಣಿಯ ಪ್ರಭಾವ

ಕೆಟ್ಟ ಬುದ್ಧಿ ಸುಟ್ಟಲೂ ಅಳಿಯುವುದಿಲ್ಲವಂತೆ. ಹಲ್ಲಿನಲ್ಲಿ ಮಾತ್ರವಲ್ಲ ಹೊಟ್ಟೆಯಲ್ಲೂ ವಿಷ ತುಂಬಿಕೊಂಡಿರುವ ಧೃತರಾಷ್ಟ್ರನಿಗೆ ತೀರ ಹಿನ್ನಡೆಯಾಯಿತು. ಈಗ ಮಣಿ ಅವರ ವಶವಾಗುತ್ತದೆ ಎಂಬ ದುಃಖವಾಯಿತು. ದುರ್ಜನರಿಗೆ ಯಾವತ್ತೂ ದುರಾಲೋಚನೆ, ತನ್ನ ದುಷ್ಟ ಯೋಜನೆಗಳೆಲ್ಲ ನಾಶವಾದವೆಂದು ಮರುಗಿದ ವೈಭವದಿಂದ ನಾಗೇಂದ್ರನ ಜೊತೆ ನಾಗ ಸಂಕುಲ ಮಣಿಪುರಕ್ಕೆ ಹೋಗಿ ಮಣಿಯನ್ನು ನೀಡಿ ಗೌರವಿಸುವುದನ್ನು ಊಹಿಸಿ ರೊಚ್ಚಿಗೆದ್ದ. ವಿಜಯಮಾಲೆ ಪಾರ್ಥನಿಗೆ ಹಾಗೂ ಪಾರ್ಥಸುತನಿಗೆ ಇದಕ್ಕೆ ಏನಾದರೂ ಪ್ರತಿಕೂಲವನ್ನು ತರಲೇಬೇಕೆಂದು ಯೋಚಿಸಿದ. ದುಷ್ಟರು ತಾವೂ ಕೆಡುವುದಲ್ಲದೆ ಇತರರನ್ನು ಕೆಡಿಸುವ ಪ್ರಯತ್ನ ಮಾಡುತ್ತಾರೆ. ಒಳಿತನ್ನು ಮಾಡರು, ನೋಡರು, ಕೇಳರು, ಮತ್ತೆ ಧೂರ್ತ ಯೋಜನೆಗೆ ಮುಂದಾಗುತ್ತಾನೆ.

0: ನರಕಮಂ ಅಂಜಬೇಡಿದ ಕೆಂದರು.
1: ಈ ದುಷ್ಟ ಧೃತರಾಷ್ಟ್ರನಿಗೆ ತಕ್ಕ ಮಕ್ಕಳಿದ್ದಾರೆ. ಒಬ್ಬ ದುರ್ಬುದ್ಧಿ, ಒಬ್ಬ ದುಸ್ವಭಾವ. ಬೇವಿನ ಮರದಲ್ಲಿ ಮಾವಿನ ಫಸಲನ್ನು ನಿರೀಕ್ಷಿಸಲು ಸಾಧ್ಯವಿಲ್ಲವಲ್ಲವೇ? ಅಂತೆಯೇ ದುರ್ಜನರ

ಹೊಟ್ಟೆಯಲ್ಲಿ ದುಷ್ಟರೇ ಹುಟ್ಟುತ್ತಾರೆ, ಕೆಲವು ಅಪವಾದಗಳನ್ನು ಹೊರತುಪಡಿಸಿ. ಅದಕ್ಕೆ ತಂದೆ ತಾಯಂದಿರು ಉತ್ತಮ ಸಂಸ್ಕಾರ ಸ್ವಭಾವಗಳನ್ನು ಹೊಂದಿದ್ದರೆ ಮಕ್ಕಳು ಅದನ್ನು ಅನುಸರಿಸುತ್ತಾರೆ. ನಮ್ಮ ಮಹಾಕವಿಗಳ ಮಹಾಕಾವ್ಯಗಳು ಪುರಾಣಗಳು ಕೇವಲ ಕಥೆಯನ್ನು ಹೇಳುವುದಿಲ್ಲ, ಘಟನಾವಳಿಗಳನ್ನು ವರ್ಣಿಸುವುದಿಲ್ಲ, ಅದರೊಂದಿಗೆ ನೀತಿಯನ್ನು ಹೇಳುತ್ತವೆ, ನಡತೆಯನ್ನು ತೋರಿಸುತ್ತವೆ. ಇನ್ನು ಹಿಂದೆ ಹೆಸರುಗಳ ಸ್ವಭಾವಕ್ಕೆ ಸರಿಯಾಗಿರುತ್ತಿದ್ದವು. ಅನಸೂಯೆ ಅಸೂಯೆ ಎಂಬುದೇ ಆಕೆಯಲ್ಲಿಲ್ಲ, ದುಷ್ಟಬುದ್ಧಿ ದುಶ್ಯಾಸನ. ಅಂತೆಯೇ ಇಬ್ಬರು ದುಷ್ಟರು ತಂದೆಗೆ ಸಮಾಧಾನ ಹೇಳಿ, ಅಪ್ಪ ನೀನು ದೊರೆ ಸರ್ಪರಾಜನೊಂದಿಗೆ ಮಣಿಪುರಕ್ಕೆ ತೆರಳು, ನಾವು ಪಾರ್ಥನ ಶಿರವನ್ನು ಅಪಹರಿಸಿ ಆತ ಬದುಕದಂತೆ ಮಾಡಿ ನಿನ್ನ ಯೋಜನೆಯನ್ನು ಸಫಲಗಿಸುತ್ತೇವೆ ಎಂದು ಹೇಳುತ್ತಾರೆ ಆ ದುಷ್ಟರು.

ನಾಶ ಮಾಡಲಿಕ್ಕೆ ನಾನಾ ದಾರಿಗಳಿವೆ. ಅದರ ಒಳಿತಿಗೆ ಸುಕೃತ್ಯಗಳಿಗೆ ಸಂಕಷ್ಟಗಳು ಅಪಾರ. ಆ ಧೂರ್ತರಿಬ್ಬರು ವೇಗವಾಗಿ ಬಂದು ಪಾರ್ಥನ ಶಿರ ಬಿದ್ದಿರುವ ಸ್ಥಳಕ್ಕೆ ಬಂದು ಸವ್ಯಸಾಚಿಯ ಶಿರವನ್ನು ಉಪಾಯದಿಂದ ಅಪಹರಿಸಿದರು ಮತ್ತು ಅದನ್ನು ಘೋರವಾದ ಅರಣ್ಯದ ನಡುವೆ ಬಚ್ಚಿಟ್ಟರು. ಈ ಕಡೆ ಚಿತ್ರಾಂಗದೆಯ ಪುತ್ರನು ವಿಜಯ ಪತಾಕೆಯನ್ನು ಹಾರಿಸುತ್ತಾ ಫಣಿರಾಜನೊಂದಿಗೆ ಮಣಿಸಮೇತ ಮಣಿಪುರವನ್ನು ಪ್ರವೇಶಿಸಿದರೆ ಮತ್ತೆ ದುರಂತವನ್ನು ಕಂಡು ಮರುಗುತ್ತಾನೆ. ಎಲ್ಲರೂ ಸವ್ಯಸಾಚಿಯ ಶಿರಕ್ಕಾಗಿ ಹುಡುಕಾಡುತ್ತಿದ್ದಾರೆ. ಎಲ್ಲರಲ್ಲೂ ಆತಂಕ ಮೂಡಿದೆ.

ಯುದ್ಧ ಭೂಮಿಯಲ್ಲಿ ಸ್ಮಶಾನ ಮೌನ ಮುತ್ತಿತ್ತು. ಸೂತಕದ ಛಾಯೆ ಹರಡಿತ್ತು. ಕಣ್ಣಿವೆಯಕ್ಕದೆ ಕೌಂತೆಯನ ಕಳೆವರವನ್ನು ಕಾಯುತ್ತಿದ್ದರು. ಅತ್ಯಾಶ್ಚರ್ಯಕರ ರೀತಿಯಲ್ಲಿ ಅರ್ಜುನನ ಶಿರ ಅಪಹರಣವಾಗಿದೆ. ಪ್ರತಿಯೊಬ್ಬರೂ ಹುಡುಕುತ್ತಿದ್ದಾರೆ, ದಿಕ್ಕು ದಿಕ್ಕನ್ನು ಜಾಲಾಡುತ್ತಿದ್ದಾರೆ, ರೋಧಿಸುತ್ತಿದ್ದಾರೆ, ಭ್ರಾಂತಿ ಪಡುತ್ತಿದ್ದಾರೆ. ಇನ್ನೇನು ಅರ್ಜುನನು ಜೀವಂತ ಹೇಳುತ್ತಾನೆ, ಅರಸಿಯರ ಮಾಂಗಲ್ಯ ಉಳಿಯುತ್ತದೆ, ಅವರು ಸಂತಸದಿಂದಿರುತ್ತಾರೆ ಎಂಬ ಆಶಾ ಗೋಪುರ ಕಟ್ಟಿಕೊಂಡವರಿಗೆ ನಿರಾಶೆಯ ಬಿರುಗಾಳಿ ಬಡಿಯಿತು. ಈ ದುರ್ದಶೆಯನ್ನು ಕಾಣುತ್ತಾ ನಾಗರಾಜನೊಂದಿಗೆ ಬಬ್ರುವಾಹನು ಬರಲು

ತನ್ನ ಪತ್ನಿಯರಾದ ಚಿತ್ರಾಂಗದೆಗೆ ಉಲೂಪಿಯರಿಗೆ ಪಾರ್ಥನ ಪ್ರಾಣದ ಹೊರತು ಇನ್ನಾವ ಚಿಂತೆಯೂ ಇಲ್ಲ, ಇನ್ನಾವನೂ ಇಲ್ಲ. ಭ್ರಾಂತರಾಗಿ ಆತನ ತಲೆಯನ್ನು ಹುಡುಕುತ್ತಿದ್ದಾರೆ. ಮರಳಿ ಪಾರ್ಥನ ಪ್ರಾಣ ದೊರಕುವ ಆಸೆಯಲ್ಲಿದ್ದವರಿಗೆ ಮತ್ತೆ ಕಾರ್ಮೋಡವಿದಂತೆ ನಿರಾಶೆಯಾಗಿದೆ. ಮಣಿ ಸಿಕ್ಕಿದೆ, ಆದರೆ ಪಾರ್ಥನ ತಲೆ ಕಾಣುತ್ತಿಲ್ಲ. ಸತಿಯರು ಮತ್ತೆ ದುಃಖ ಭರಿಸದೆ ಮೂಡಿ ಹೋಗುತ್ತಿದ್ದಾರೆ. ಉಳಿದ ಪರಿಚಾರಿಕೆಯರು ಅವರನ್ನು ಉಪಚರಿಸುತ್ತಿದ್ದಾರೆ. ಬಬ್ರುವಾಹನನಿಗೆ ಪರಿಸ್ಥಿತಿಯ ಅರಿವಾಗುತ್ತದೆ.

ಕಣ್ಣರಿಯದಿದ್ದೊಡೆ ಕರುಳಿಯದೆ ಎಂಬ ಕವಿವಾಣಿಯಂತೆ ಪಾರ್ಥನ ದುಸ್ಥಿತಿ ಮಣಿಪುರದ ಜನರಿಗೆ ಹೃದಯ ವಿದ್ರಾವಕವಾದಂತೆ ಹಸ್ತಿನಾಪುರದಲ್ಲಿ ಕುಂತಿಗೆ ಒಂದು ಕೆಟ್ಟ ಕನು ಬೀಳುತ್ತದೆ. ರಾಮಾಯಣದಲ್ಲಿ ದಶರಥನ ಅವಸಾನದ ಸಮಯದಲ್ಲಿ ಭರತನಿಗೂ ಒಂದು ಸ್ವಪ್ನ ಬಿದ್ದಿತ್ತು. ಕವಿಗಳು ಉಲ್ಲೇಖಿಸುತ್ತಿದ್ದಾರೆ, ಮಾತೆ ಕುಂತಿ ಧರ್ಮರಾಯನಿಗೆ ಶ್ರೀಕೃಷ್ಣನಿಗೆ ಭೀಮನಿಗೆ ತಾನು ಕಂಡ ಕನಸನ್ನು ವಿವರಿಸುತ್ತಾಳೆ. ಕಾಲಯಮನೊಡನೆ ಮೈಗೆ ಎಣ್ಣೆಯನ್ನು ಹಚ್ಚಿಕೊಂಡು ಕೆಂಪು ದಾಸವಾಳದ ಹೂಗಳನ್ನು ಹೊದ್ದು ಗೋಮಯವನ್ನು ಚೆಲ್ಲಿಕೊಂಡು ಪಾರ್ಥನು ಹೋಗುತ್ತಿರುವುದನ್ನು ಕಂಡೆನೆಂದು ಕುಂತಿ ಹೇಳುತ್ತಿದ್ದಾಳೆ. ಇವೆಲ್ಲವನ್ನು ಸ್ವಪ್ನ ವಿಶ್ಲೇಷಕರು ಕೆಟ್ಟದ್ದು ಎಂದು ಹೇಳುತ್ತಾರೆ.

ಇನ್ನೂ ದುಗುಡ ಪಡುತ್ತಾ ಕಳವಳಿಸುತ್ತಾ ಕುಂತಿ ಹೇಳುತ್ತಿದ್ದಾಳೆ. ಹೊತ್ತು ಹೆತ್ತ ತನ್ನ ಹೊಟ್ಟೆಯಲ್ಲಿ ಬೆಂಗಿ ಬಿದ್ದಂತಿದೆ. ಸೊಸೆ ಸುಭದ್ರೆಯ ಕಣ್ಣಲ್ಲಿ ಕಂಬನಿ. ಶ್ರೀಕೃಷ್ಣ, ನಿನ್ನ ಭಾವನು ಬದುಕಿದ್ದಾನೋ ಇಲ್ಲವೋ ಎಂಬ ವ್ಯಥೆ ನನಗೆ ಕಾಡುತ್ತಿದೆ. ಯಾಕೋ ಅಪಶಕುನದ ಸ್ವಪ್ನಗಳು ಮನಸ್ಸಿನಲ್ಲಿ ತಳಮಳ. ಇವನ್ನೆಲ್ಲ ಸಹಿಸಲು ಸಾಧ್ಯವಿಲ್ಲ ಎಂದು ರೋಧಿಸುತ್ತಿರುವಾಗ ಶ್ರೀಕೃಷ್ಣ ಯೋಚಿಸಿ ತನ್ನ ವಾಹನವಾದ ಗರುಡನನ್ನು ನೆನೆದ. ಪ್ರತ್ಯಕ್ಷವಾದ ಪಕ್ಷಿಯ ಬೆನ್ನೇರಿ ಭೀಮ, ಕುಂತಿ, ದೇವಕಿ, ಯಶೋದೆಯರೊಂದಿಗೆ ಮಣಿಪುರಕ್ಕೆ ಹೊರಟಿದ್ದಾನೆ.

ಅತ್ಯಂತ ಸಂಪದ್ಭರಿತವಾದ ಮಣಿಪುರದ ರಾಜ್ಯದ ವರ್ಣನೆಯನ್ನು ಕವಿ ವಿಸ್ತಾರವಾಗಿ ಇಲ್ಲಿ ಪ್ರಸ್ತುತಪಡಿಸುತ್ತಾ, ವಿಶಾಲವಾಗಿರುವ ಸಭಾಭವನ, ಅದಕ್ಕೆ ರತ್ನಗಳಿಂದ ಖಚಿತವಾದ ಸ್ತಂಭಗಳು, ತಾಂತ್ರಿಕ ನೈಪುಣ್ಯತೆಯಿಂದ ನಿರ್ಮಿಸಲ್ಪಟ್ಟಂತಹ ಅರಮನೆಯನ್ನು, ಸಿರಿಯನ್ನು ಕಾಣುತ್ತಾ ಅದನ್ನು ವರ್ಣಿಸುತ್ತಿದ್ದಾನೆ. ಇತ್ತ ರಣರಂಗದಲ್ಲಿ ಚೆಲ್ಲಾಪಿಲ್ಲಿಯಾಗಿ ಬಿದ್ದ ಹೆಣಗಳ ರಾಶಿ, ಅಂಗಾಂಗಗಳನ್ನು ಕಳೆದುಕೊಂಡು ಕೆಂಬಣ್ಣದಲ್ಲಿ ಮಿಂದು ಬಿದ್ದಿರುವ ಆನೆ ಕುದುರೆಗಳ ಶಿಖರಗಳು, ಸುತ್ತಲೂ ಉರಿಯುತ್ತಿರುವ ಎಣ್ಣೆಯ ದೀಪಗಳು, ಅಲ್ಲಿ ಶಿರವನ್ನು ಕಳೆದುಕೊಂಡು ಧರೆಗುರುಳಿದ ಧನಂಜಯ, ಆತನ ಸುತ ರೋಧಿಸುತ್ತಿರುವ ರಮಣೀಯರು, ಸತಿಯರು, ಸೈನಿಕರು, ಇವೆಲ್ಲವನ್ನೂ ಶ್ರೀಕೃಷ್ಣ ಭೀಮನಿಗೆ ತೋರಿಸಿ ಹೇಳುತ್ತಿದ್ದಾನೆ.

0: ಹೇಳಿದ್ದಾನೆ, ಪವನಸುತ ಇತ್ತ ನೋಡು, ಪಾರ್ಥನ ದೇಹ ಧರೆಯ ಮೇಲೆ ಬಿದ್ದಿದೆ, ಆದರೆ ಆತನ ಆನನ ಮಾತ್ರ ಕಾಣಿಸುತ್ತಿಲ್ಲ. ಅರ್ಜುನನ ಮುಖಚಂದ್ರವು ಅಡಗಿದಂತೆ ಅಲ್ಲಿ ಒಂದೇ ಸವನೆ ರೋಧಿಸುತ್ತಿರುವ ಸತಿಯರ ಮತ್ತು ಇತರ ಸ್ತ್ರೀಯರ ಮುಖಚಂದ್ರಗಳು ಮ್ಲಾನವದನವಾಗಿವೆ, ಕಳೆಗೊಂದಿವೆ. ಒಟ್ಟಾರೆ ಪರಿಸ್ಥಿತಿಯು ಅತ್ಯಂತ ಗಂಭೀರವಾಗಿದೆ ಎಂದು ಹೇಳಿದಾಗ ಪರಮಾತ್ಮನ ಪಾರಮ್ಯದ ಬಗ್ಗೆ ಸಂಪೂರ್ಣ ನಂಬಿಕೆಯನ್ನಿಟ್ಟ ಪವನಪುತ್ರ ಪಕ್ಷಿವಾಹನನನ್ನು ಕುರಿತು ಹೇಳುತ್ತಾನೆ, ಶ್ರೀಹರಿ, ವಿಶ್ವಕ್ಕೆ ಬೆಳಕನ್ನು ನೀಡುವ ನಿನ್ನ ಮೂರ್ತಿ ಎಂಬ ಭಾಸ್ಕರನು ಮೂಡಿದರೆ ಯಾವುದು ತಾನೇ ಗೋಚರಿಸದೇ ಇರಲಿಕ್ಕಿಲ್ಲ? ಸವ್ಯಸಾಚಿಯ ಶಿರವು ಖಂಡಿತ ನಿನಗೆ ಗೋಚರಿಸುತ್ತದೆ ಎಂದು ಹೇಳಿದಾಗ ಎಲ್ಲರೂ ರಣರಂಗಕ್ಕಿಳಿದು ನಡೆದರು. ಇಲ್ಲಿ ಶ್ರೀಕೃಷ್ಣ ಚರಿತಾಮೃತ ಮನನದಲ್ಲಿರುವ ಲಕ್ಷ್ಮೀಕಾಂತನ ಭಕ್ತಿ ಲಕ್ಷ್ಮೀಶ ಕವಿ ಭೀಮನಿಂದ ಹೇಳಿಸುವ ಮಾತು, ಅಂದರೆ ಕೃಷ್ಣನ ಕಣ್ಣಿಗೆ ಗೋಚರಿಸದ ವಸ್ತುವೇ ವಿಶ್ವದಲ್ಲಿಲ್ಲ ಎಂಬ ಗೂಢಾರ್ಥ.
1: ಲಲಿತ ರತ್ನ ಪ್ರದೀಪಂಗಳಿಂ ಬಳಸಿದ್ದ ಲಲನಯರ

ರಂಗದಲ್ಲಿ ಶೋಕಿಸುವ ಸ್ತ್ರೀಯರು ಸಹಜವಾಗಿ ಧರಿಸಿದ ಆವರಣಗಳ ಪ್ರಕಾಶ, ಮತ್ತೆ ಅಲ್ಲಿ ಉರಿಯುತ್ತಿರುವ ಗಂಧನೆಯ ದೀಪಗಳು, ಕರ್ಪೂರದಿಂದ ಬೀರುವ ಪ್ರಕಾಶ, ಇವೆಲ್ಲ ಬೆಳಕಿನಿಂದ ನಡುರಾತ್ರಿಯು ಹಗಲಿನಂತೆ ಗೋಚರಿಸುತ್ತಿತ್ತು. ಪಕ್ಷಿಯಿಂದ ಶೂರನಾದ ಭೀಮ, ಯಶೋದೆ, ದೇವಕಿಯರು, ಕುಂತಿಯು ಇಳಿದು ಯುದ್ಧ ಭೂಮಿಗೆ

ಬರುತ್ತಾರೆ. ಧರಣಿಯಲ್ಲಿ ಬಿದ್ದಿರುವ ಧನಂಜಯನ ಶವವನ್ನು ಕಂಡು ಅದರ ಹತ್ತಿರ ಹೋಗಿ, ಯಾವ ನಿನಗೆ ಈ ದುರವಸ್ಥೆ ಸಂಭವಿಸಿತು ಎಂದು ದುಃಖದಿಂದ ಮರುಗುತ್ತಿರಬೇಕಾದರೆ ಕೃಷ್ಣ ಕೇಳುತ್ತಿದ್ದಾನೆ.

0: ನೃಪಯಜ್ಞಮಂ ನಡೆಸುವವರಾರೋ ಎಂತೆ ಕಳವಳಿಸಿ ಹರಿ ನುಡಿದನು.
1: ಸರ್ವಾಂತರ್ಯಾಮಿಯಾದ ಜಗದ್ಗುರುವಾದ ಶ್ರೀಕೃಷ್ಣ ಹೇಳುತ್ತಿದ್ದಾನೆ, ಅಯ್ಯಾ ಸಖನೇ ಭಕ್ತನೇ, ನಿನ್ನ ಭಾವ ಕೃಷ್ಣ ಬಂದಿದ್ದಾನೆ. ನನ್ನ ಆಗಮನಕ್ಕಾಗಿ ಜಾತಕ ಪಕ್ಷಿಯಂತೆ ನೀನು ಕಾಯುತ್ತಿದ್ದೆ, ಆದರೆ ಈಗ ಇದರೊಂದಿಗೆ ನಿನ್ನ ಮೊದಲ ದೇವತೆ ಎಂದು ಪೂಜಿಸುವ ನಿನ್ನ ತಾಯಿ ಕುಂತಿ ಬಂದಿದ್ದಾಳೆ, ಆಕೆಗೆ ನಮಿಸು. ಏಳು, ಮತ್ತೆ ಅಳಿಯನನ್ನು ನೋಡಲು ದೇವಕಿಯೂ ಬಂದಿದ್ದಾಳೆ, ಯಶೋದೆ ಕಾತರಿಸುತ್ತಿದ್ದಾರೆ. ಇವರೆಲ್ಲರನ್ನೂ ಮಾತಾಡಿಸದೆ ಮೌನದಲ್ಲಿದ್ದೆಯಾ? ನಿಮ್ಮೆಲ್ಲರನ್ನೂ ಅಪಾಯದಲ್ಲಿ ಕಾಪಾಡಿದ ಕಲಿ ಭೀಮ ಬಂದಿದ್ದಾನೆ, ಆತನನ್ನು ಮಾತನಾಡಿಸದೆ ಇರುವೆಯಲ್ಲವೇ? ಧರ್ಮರಾಯನು ಯಾಗ ಪ್ರಾರಂಭಿಸಿದಾಗ ಅಶ್ವದ ಸಂಪೂರ್ಣ ಭವನ್ನು ಹೊತ್ತ ಸವ್ಯಸಾಚಿಯೇ, ಇನ್ನು ಇದನ್ನು ಸಂಪನ್ನಗೊಳಿಸುವವರು ಯಾರು ಎಂದು ಶ್ರೀಕೃಷ್ಣನು ಕೌಂತೆಯನ ಕಳೆಯಬರದೊಂದಿಗೆ ಮಾತನಾಡತೊಡಗಿದ. ಇದೇ ಮಾಯೆಯನ್ನೋಣವೇ, ಭ್ರಾಂತಿಯನ್ನೋಣವೇ? ಸೀತೆಯನ್ನು ಕಳೆದುಕೊಂಡಾಗ ಶ್ರೀರಾಮನೂ ಹಲುಬಿದ್ದ. ಕರ್ಣನ ಸಾವಿನಿಂದ ಕೌರವ ಸಂಪೂರ್ಣ ಮೇಗೊಳಗಾಗಿದ್ದ. ಇಲ್ಲಿ ಕಪಟ ನಾಟಕ, ಶ್ರೀಕೃಷ್ಣ ತನ್ನ ಕಪಟ ನಾಟಕವನ್ನೂ ಪ್ರದರ್ಶಿಸುತ್ತಿದ್ದಾನೆ.

ಸರ್ವಾಂತರ್ಯಾಮಿಯಾದರೂ, ಸರ್ವೇಶ್ವರನಾದರೂ, ವಿಶ್ವವ್ಯಾಪಿಯಾದರೂ ಮುರಾರಿ ಈಗ ಯಾದವನಾಗಿ ಅವತರಿಸಿದ್ದಾನೆ. ಅದಕ್ಕೆ ತಕ್ಕಂತೆ ತಾನೂ ನಟಿಸಬೇಕಾಗುತ್ತದಲ್ಲವೇ? ಇನ್ನು ಯುದ್ಧದಲ್ಲಿಯೂ ಅನೇಕ ದುರಂತಗಳನ್ನು ಕಂಡು ಸಹಿಸಿದ ಕುಂತಿ ದೇವಕಿ ಯಶೋಧೆಯರೊಂದಿಗೆ ದುಃಖ ಒಡವಿನಲ್ಲಿ ಮುಳುಗಿದ್ದಾರೆ. ಕಲಿಭೀಮ ವಜ್ರ ಹೃದಯ ವೃಕೋದರ, ಆತನ ಹೃದಯವೂ ಕರಗಿ ಕಣ್ಣೀರಾಗಿ ಹರಿಯಿತೆಂದರೆ ಅದೆಂತಹ ಶೋಕ ಸಾಗರ ಸಂದರ್ಭವಿರಬಹುದು. ಅನೂಹ್ಯವಾದುದು. ಅದರೊಂದಿಗೆ ಹಿರಿಯರೆದುರೂ ಕಿರಿಯರ ಸಾವು ಸಹಿಸಲು ಸಾಧ್ಯವಲ್ಲವೇ? ಆ ಕ್ಷಣ ಭೀಮನಲ್ಲಿ ಆಸೆಯೆಂದು ಚಿಗುತ್ತು ಕೃಷ್ಣನನ್ನು ಕುರಿತು ಹೇಳುತ್ತಿದ್ದಾನೆ.

ಮುರಳಿ ಜಗದ್ರಕ್ಷಕ ದೇವಕಿ ಪುತ್ರ ಭಾಸ್ಕರನಿಗೆ ಎಂದಾದರೂ ಕತ್ತಲು ಆವರಿಸಿದ್ದೆ? ಅರ್ಜುನನನ್ನು ಬದುಕಿಸುವ ಬಗೆ ನಿನಗಿರಿಯದೆ ನಮ್ಮಂತೆ ನೀನು ಮರುಗುತ್ತಿರುವೆಯಲ್ಲ. ನಿನ್ನ ಕೃಪಾ ಕಟಾಕ್ಷಕ್ಕೆ ಅಸಾಧ್ಯವಾದುದು ಯಾವುದೂ ಇಲ್ಲ. ಪಾರ್ಥನೊಡನೆ ಕರ್ಣಸುತನೂ ಬಿದ್ದಿದ್ದಾನೆ. ಮಹಾಪ್ರತಾಪಶಾಲಿ ಮಧ್ಯಮ ಪಾಂಡವನನ್ನು ವೀರಾಗ್ರಣಿ ವೃಷಕೇತುವನ್ನು ಕುದುರೆಯ ನೆಪದಿಂದ ಕೊಂದಿದ್ದಾನೆಂದರೆ ಆತ ಒಬ್ರವಾಹನ ಖಂಡಿತವಾಗಿ ಮಹಾಪರಾಕ್ರಮಿಯೇ ಇರಬೇಕು. ಏಕೆಂದರೆ ತ್ರೈಲೋಕ್ಯವೀರ ಫಲುಗುಣನೆಂಬುದು ಪೂರ್ವದಲ್ಲಿಯ ಮಹಾಭಾರತ ಯುದ್ಧದಲ್ಲಿಯೇ ನಿರ್ಣಯಿಸಲ್ಪಟ್ಟಿದೆ. ಆತನ ಮೇಲೆ ಸೀಡು ತೀರಿಸಿಕೊಳ್ಳುತ್ತೇನೆ. ಅವನೆಂತಹ ಪೌರುಷವಂತನೇ ಆಗಿರಲಿ ಎಂದು ಭೀಮನು ಶೋಕದಿಂದಲೋ ರೋಷದಿಂದಲೋ ಗುಡು

ಕಲಿ ಭೀಮ ಕೃಷ್ಣನೊಂದಿಗೆ ವೀರಾವೇಶದಿಂದ ಪೌರುಷದಿಂದ ಇರುವಾಗ ಗಾಯಗೊಂಡ ಅನಿರುದ್ಧ, ಸಾತ್ಯಕಿ, ಪ್ರದ್ಯುಮ್ನ ಇವರೆಲ್ಲರೂ ಉಲೂಪಿಯ ಅರಮನೆಯಲ್ಲಿ ಉಪಚಾರನ್ನು ಪಡೆದು ಚೇತರಿಸಿಕೊಂಡು ಗಂಗೆಯ ಶಾಪದಿಂದ ಹತನಾಗಿ ಬಿದ್ದ ಮಧ್ಯಮ ಪಾಂಡವನ ಶವವಿರುವ ಕಡೆ ಬರುತ್ತಾರೆ. ಶ್ರೀಕೃಷ್ಣ, ಕಲಿ, ಭೀಮ, ಕುತಿ ಮುಂತಾದವರು ಬಂದಿರುವುದನ್ನು ಕಂಡು ಅವರನ್ನೆಲ್ಲ ಸಂತೈಸುತ್ತಾರೆ. ಹಾಗೆ ಇನ್ನೂ ದುಗುಡದಲ್ಲೇ ಇದ್ದ ಧನಂಜಯನ ಮಗನಿಗೆ ಸಮಾಧಾನ ಹೇಳಿ ಕಲಿ ಭೀಮನನ್ನು, ಕೃಷ್ಣನನ್ನು ತೋರಿಸಿ, ಇನ್ನು ನೀನು ಮರುಗಬೇಡ,

0: ಮತ್ತೆ ಪಾರ್ಥನು ವರ್ತಿಸಿದ ರೀತಿಯನ್ನು, ಮಾಡಿದ ಪ್ರಮಾದವನ್ನು, ಮಣಿಪುರದ ಅರಸನನ್ನು ಜರಿದ ರೀತಿಯನ್ನು ಕೃಷ್ಣ ಭೀಮ ಮುಂತಾದವರಿಗೆ ತಿಳಿಸುತ್ತಾ ಕೌಂತೆಯನ ಕುಮಾರನು ಕೆರಳಿ ಕಲಿಪಾರ್ಥನ ಕೊರಳನ್ನು ದೂರದಲ್ಲಿ ಕತ್ತರಿಸಿದ ಕರುಣಾಜನಕ ಘಟನೆಗಳನ್ನು ಕಿರಿದಾಗಿ ವಿವರಿಸಿದರು. ಅಷ್ಟರಲ್ಲಿ ಅರ್ಜುನನ ಮಗ ಭೀಮನ ಕಾಲಿಗೆ ಎರಗುತ್ತಾ ಒತ್ತಿ ಬರುವ ದುಃಖವನ್ನು ಹತ್ತಿಕ್ಕಿಕೊಳ್ಳುತ್ತಾ, ದೊಡ್ಡಪ್ಪ, ಸಹೋದರನನ್ನು ಸಾಯಿಸಿದವನು ಶತ್ರುವಲ್ಲವೇ? ಹೆತ್ತ ತಂದೆಯನ್ನೇ ಕೊಂದವನು ಅಂತಹ ಪಾಪಿ ಪ್ರಪಂಚದಲ್ಲಿ ಇನ್ನಾರಾದರೂ ಇರುವರೇ? ಇಂತಹ ಪರಮ ಪಾಪಿ ಪ್ರಪಂಚದಲ್ಲಿ ಜೀವಿಸಿರಬಾರದು. ತೆಗೆದುಕೋ ಈ ಗದೆಯನ್ನು, ಎದೆಯನ್ನು ಸೀಳಿ ಪರಲೋಕಕ್ಕೆ ಕಳಿಸು ಎಂದು ಅತೀವ ವ್ಯಥೆಯಿಂದ ಭೀಮನನ್ನು ಒತ್ತಾಯಿಸುತ್ತಿದ್ದಾನೆ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದ 24ನೆಯ ಸಂಧಿಯ ಕೆಲ ಪದಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು

0: ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಉಮಾ ಭಟ್, ವ್ಯಾಖ್ಯಾನ ಮಾಡಿದವರು ಶ್ರೀ ರಾಮಸುಬ್ರಾಯ ಶೇಠ್.
1: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ, ನಿರ್ವಹಣೆ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಹಿನ್ನೆಲೆ ನಾಳೆ ಜಿಲ್ಲಾಧಿಕಾರಿಗಳೊಂದಿಗೆ ಮುಖ್ಯಮಂತ್ರಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಭೆ. ಸಚಿವ ಸಂಪುಟ ವಿಸ್ತರಣೆ ಕುರಿತಂತೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚರ್ಚೆ. ಬೆಂಗಳೂರಿನಲ್ಲಿ ಟೋಯಿಂಗ್ ಬಳಿಕವೂ ಮಾಲೀಕರು ಬರದಿದ್ದರೆ ವಾಹನಗಳ ಹರಾಜಿಗೆ ನಿರ್ಧಾರ, ಸಚಿವ ಕೃಷ್ಣ ಬೈರೇಗೌಡ ಎಚ್ಚರಿಕೆ. ಶಿರಾ ಬಳಿ ನೂತನ ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ನಿರ್ಮಿಸುವಂತೆ ಕೇಂದ್ರ ವಿಮಾನಯಾನ ಸಚಿವರಿಗೆ ಸಚಿವ ವಿ ಸೋಮಣ್ಣ ಪತ್ರ. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಎದುರಿಸಲು ಸರ್ಕಾರ ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸುತ್ತಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರತಿಯೊಂದು ಜಿಲ್ಲಾಡಳಿತಕ್ಕೆ ತಲಾ 5 ಕೋಟಿ ರೂಪಾಯಿ ಕುಡಿಯುವ ನೀರಿಗಾಗಿ ನೀಡಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಜ್ಯದಲ್ಲಿನ ಬರ ಪರಿಸ್ಥಿತಿಗೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಕಾರ್ಯನಿರ್ವಹಣಾ ಅಧಿಕಾರಿಗಳೊಂದಿಗೆ ನಾಳೆ ವಿಡಿಯೋ ಕಾನ್ಫರೆನ್ಸ್ ನಡೆಯಲಿದೆ ಎಂದು ಹೇಳಿದ್ದಾರೆ.
1: ನಾಳೆ ಮುಖ್ಯಮಂತ್ರಿಗಳು, ನಾನು ವಿಡಿಯೋ ಕಾನ್ಫರೆನ್ಸ್ಗೆ ಎಲ್ಲ ಡೆಪ್ಯೂಟಿ ಕಮಿಷನರ್ಗೆ ಕರೆದಿದ್ದೇವೆ. ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಮಾತಾಡ್ತೇವೆ, ನಮ್ಮದು ಸರ್ಕಾರದಿಂದ ಏನು ಸೂಚನೆ ಮಾಡಬೇಕು ಮಾಡ್ತೀವಿ. ಈಗಾಗಲೇ ಪ್ರತಿಯೊಂದು ಜಿಲ್ಲಾಧಿಕಾರಿಗಳಿಗೆ 5 ಕೋಟಿ ರೂಪಾಯಿ ಕುಡಿಯೋ ನೀರಿಗೆ ಕೊಟ್ಟಿದ್ದೇವೆ. ಸುಮಾರು 329 ಕೋಟಿ ಈಗಾಗಲೇ ಅವರಲ್ಲಿ ಇದೆ. ಅದರ ಜೊತೆಯಲ್ಲಿ ಪ್ರತಿ ಡಿಸಿ ಹತ್ರ ಪಿ ಡಿ ಅಕೌಂಟಲ್ಲಿ 600-700 ಕೋಟಿ ರೂಪಾಯಿ ಹಣ ಇಟ್ಟಿದ್ದೇವೆ. ಅದು ಯಾವ ಇಂತಹ ಸಂದರ್ಭದಲ್ಲಿ ಉಪಯೋಗ ಮಾಡಿಕೊಳ್ಳಿ ಅಂತ ಹೇಳಿ ತಿಳಿಸಿದ್ದೇವೆ.
0: ಕುಡಿಯುವ ನೀರಿಗಾಗಿ 329 ಕೋಟಿ ರೂಪಾಯಿ ಲಭ್ಯವಿದ್ದು, ಜಿಲ್ಲಾಧಿಕಾರಿಗಳ ಪಿಡಿ ಖಾತೆಗಳಲ್ಲಿ ಸುಮಾರು 600 ಕೋಟಿ ರೂಪಾಯಿ ಲಭ್ಯವಿದೆ. ಅಗತ್ಯ ಸಂದರ್ಭಗಳಲ್ಲಿ ಬಳಸಿಕೊಳ್ಳುವಂತೆ ಜಿಲ್ಲಾಡಳಿತಕ್ಕೆ ಸೂಚಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಬರ ಕುರಿತಂತೆ ಕೇಂದ್ರ ಸರ್ಕಾರಕ್ಕೆ ಈಗಾಗಲೇ ಪತ್ರ ಬರೆಯಲಾಗಿದ್ದು, ಪ್ರತಿಪಕ್ಷಗಳು ರಾಜ್ಯಕ್ಕೆ ಶೀಘ್ರವೇ ಹಣ ಕೊಡಿಸಲಿ ಎಂದು ಆಗ್ರಹಿಸಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆ ಹಿನ್ನೆಲೆಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಇಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಸಂಪುಟದಲ್ಲಿ ಖಾಲಿ ಇರುವ 20 ಸ್ಥಾನಗಳನ್ನು ಭರ್ತಿ ಮಾಡಲು ರಾಹುಲ್ ಗಾಂಧಿ ಅವರ ಜೊತೆಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ನಿನ್ನೆ ಚರ್ಚೆ ನಡೆಸಿದ್ದರು. ಬಳಿಕ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಹಾಗೂ ಪಕ್ಷದ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರೊಂದಿಗೆ ಸಮಾಲೋಚನೆ ನಡೆಸಿದ್ದರು. ನವದೆಹಲಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಭೇಟಿಯಾಗಲು ಸಾಧ್ಯವಾಗದ ಹಿನ್ನೆಲೆಯಲ್ಲಿ ಇಂದು ಸಂಪುಟ ವಿಸ್ತರಣೆ ಕುರಿತಂತೆ ಮುಖ್ಯಮಂತ್ರಿಯವರು ಚರ್ಚೆ ನಡೆಸಿದ್ದಾರೆ. ಬೆಂಗಳೂರು ನಗರದ ರಸ್ತೆಗಳು ಮತ್ತು ಪಾದಚಾರಿ ಮಾರ್ಗಗಳಲ್ಲಿನ ಅನಾಥ ವಾಹನಗಳನ್ನು ತೆರವುಗೊಳಿಸುವ ಬೃಹತ್ ಕಾರ್ಯಾಚರಣೆಗೆ ಇಂದು ಚಾಲನೆ ನೀಡಲಾಗಿದೆ. ಜಿಬಿಎ ನಗರಾಭಿವೃದ್ದಿ ಸಚಿವ ಕೃಷ್ಣ ಬೈರೇಗೌಡ ಅವರು ಮಲ್ಲೇಶ್ವರಂನಲ್ಲಿದ್ದು ಈ ಕಾರ್ಯಾಚರಣೆಗೆ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ಬೆಂಗಳೂರಿನಲ್ಲಿ ಈಗಾಗಲೇ 2700 ಅನಾಥ ವಾಹನಗಳನ್ನು ಪಟ್ಟಿ ಮಾಡಲಾಗಿದೆ. ಇಂತಹ ವಾಹನಗಳಿಗೆ ನೋಟಿಸ್ ನೀಡಲಾಗಿದ್ದು, ಮಾಲೀಕರು ಬಂದು ವಾಹನ ಪಡೆಯದಿದ್ದರೆ ಟೋಯಿಂಗ್ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ. ಟೋಯಿಂಗ್ ಬಳಿಕವೂ ಮಾಲೀಕರು ಬರದಿದ್ದರೆ ವಾಹನಗಳನ್ನು ಹರಾಜು ಹಾಕಲಾಗುವುದು ಎಂದು ಸಚಿವ ಕೃಷ್ಣ ಬೈರೇಗೌಡ ಸ್ಪಷ್ಟಪಡಿಸಿದ್ದಾರೆ. ಸಾರ್ವಜನಿಕರು ರಸ್ತೆಗಳನ್ನು ಮತ್ತು ಪಾದಚಾರಿ ಮಾರ್ಗಗಳನ್ನು ಒತ್ತುವರಿ ಮಾಡದಂತೆ ಅವರು ಮನವಿ ಮಾಡಿದ್ದಾರೆ.
2: ದಯವಿಟ್ಟು ಇನ್ನು ಮುಂದೆ ರಸ್ತೆಯಲ್ಲಿ ಫುಟ್ಪಾತ್ ಅಲ್ಲಿ ಅನಾಥವಾಗಿ ವಾಹನಗಳನ್ನು ಬಿಟ್ಟು, ಸಾರ್ವಜನಿಕರ ಸ್ವತ್ತು ಅದು. ರಸ್ತೆ ಫುಟ್ಪಾತ್ ಅಂತ ಹೇಳಿದ್ರೆ ನಮ್ಮ ಪ್ರೈವೇಟ್ ಪ್ರಾಪರ್ಟಿ ಅಲ್ಲ, ಅದು ಪಬ್ಲಿಕ್ ಪ್ರಾಪರ್ಟಿ, ಸಾರ್ವಜನಿಕರ ಜಾಗ. ಅದನ್ನ ಒತ್ತುವರಿ ಮಾಡಿ ಪಾದಚಾರಿಗಳಿಗೆ ವಾಹನ ಸಂಚಾರಕ್ಕೆ ತೊಂದರೆ ಮಾಡೋದನ್ನ ಬಿಡಿ. ಯಾರ್ಯಾರು ವಾಹನ ಮಾಲೀಕರಿದ್ದೀರಾ ಅವರಲ್ಲಿ ಮನವಿ ಮಾಡ್ತಾ ಇದ್ದೇನೆ, ಈ ರೀತಿ ಸಾರ್ವಜನಿಕ ಜಾಗವನ್ನ ಅತಿಕ್ರಮಣ ಮಾಡಬಾರದು.
0: ಈ ವೇಳೆ ಸ್ಥಳೀಯ ಶಾಸಕ ದಿನೇಶ್ ಗುಂಡೂರಾವ್, ಕೇಂದ್ರ ನಗರ ಪಾಲಿಕೆ ಆಯುಕ್ತ ಜಗದೀಶ್ ಸೇರಿದಂತೆ ಹಲವು ಅಧಿಕಾರಿಗಳು ಉಪಸ್ಥಿತರಿದ್ದರು. ಮಾರಿಷಸ್ ರಿಪಬ್ಲಿಕ್ನ ವಿದೇಶಾಂಗ ವ್ಯವಹಾರಗಳು, ಪ್ರಾದೇಶಿಕ ಏಕೀಕರಣ ಹಾಗೂ ಅಂತಾರಾಷ್ಟೀಯ ವ್ಯಾಪಾರದ ಸಚಿವ ನರಸಿಂಗೇನ್ ಹಾಂಬಿರಾಜನ್ ಅವರ ನೇತೃತ್ವದ ನಿಯೋಗ ಇಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿತು. ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕುಲಪತಿ ಡಾ ಬಿಸಿ ಭಗವಾನ್ ಹಾಗೂ ಐಬಿಎಂ ಆರ್ಥಿಕ ಸಲಹೆಗಾರರಾದ ಅನನ್ಯ ರಾಧಾಕೃಷ್ಣನ್ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.

0: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ನೂತನ ಅಂತಾರಾಷ್ಟೀಯ ವಿಮಾನ ನಿಲ್ದಾಣವನ್ನು ತುಮಕೂರು ಜಿಲ್ಲೆಯ ಶಿರಾ ಬಳಿ ನಿರ್ಮಾಣ ಮಾಡುವಂತೆ ಕೇಂದ್ರ ವಿಮಾನಯಾನ ಸಚಿವ ಕೆ ರಾಮಮೋಹನ್ ನಾಯ್ಡು ಅವರಿಗೆ ಕೇಂದ್ರ ಸಚಿವ ವಿ ಸೋಮಣ್ಣ ಪತ್ರ ಬರೆದಿದ್ದಾರೆ. ಶಿರಾದಲ್ಲಿ ವಿಮಾನ ನಿಲ್ದಾಣ ಮಾಡುವುದರಿಂದ ಮಧ್ಯ ಕರ್ನಾಟಕ ಹಾಗೂ ಉತ್ತರ ಕರ್ನಾಟಕದ ಪ್ರಮುಖ ಜಿಲ್ಲೆಗಳ ಪ್ರಗತಿಗೆ ಸಹಾಯಕವಾಗಲಿದೆ ಎಂದು ಪತ್ರದಲ್ಲಿ ತಿಳಿಸಿದ್ದಾರೆ. ರಾಜ್ಯ ಸರ್ಕಾರದ ಯೋಜನೆ ಕುರಿತು ಪತ್ರಿಕಾ ಹೇಳಿಕೆ ಬಿಡುಗಡೆ ಮಾಡಿರುವ ಸಚಿವರು, ರಾಜ್ಯವು ಈಗಾಗಲೇ ಬೆಂಗಳೂರು ಕೇಂದ್ರಿತವಾಗಿ ಅಭಿವೃದ್ಧಿ ಸಾಧಿಸಿದೆ. ಮತ್ತೊಂದು ವಿಮಾನ ನಿಲ್ದಾಣವನ್ನು ಬೆಂಗಳೂರು ಸಮೀಪ ನಿರ್ಮಿಸಿದರೆ ಉತ್ತರ ಮತ್ತು ಮಧ್ಯ ಕರ್ನಾಟಕದ ಅಭಿವೃದ್ಧಿಗೆ ನ್ಯಾಯ ಸಂದಂತೆ ಆಗುವುದಿಲ್ಲ ಎಂದು ಪ್ರತಿಪಾದಿಸಿದ್ದಾರೆ. ಶಿರಾ ಬಳಿ ಹೆಚ್ಚಿನ ಪ್ರಮಾಣದ ಸರ್ಕಾರಿ ಭೂಮಿ ಲಭ್ಯವಿದ್ದು ಭದ್ರಾ ಮೇಲ್ದಂಡೆ ಕಾಲುವೆ, ಹೇಮಾವತಿ ಮತ್ತು ಎತ್ತಿನಹೊಳೆ ಯೋಜನೆಗಳಿಂದ ನೀರಿನ ಲಭ್ಯತೆಯೂ ಇದೆ ಎಂದು ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಈ ಭಾಗದಲ್ಲಿ ವಿಮಾನ ನಿಲ್ದಾಣವಾದರೆ ಕೈಗಾರಿಕೆ, ಉದ್ಯೋಗ, ಹೂಡಿಕೆ ಮತ್ತು ಪ್ರಾದೇಶಿಕ ಆರ್ಥಿಕ ಬೆಳವಣಿಗೆಗೆ ಉತ್ತೇಜನ ದೊರಕಲಿದ್ದು ರಾಜ್ಯದ ಸಮತೋಲಿತ ಅಭಿವೃದ್ಧಿಗೆ ಸಹಕಾರಿಯಾಗಲಿದೆ ಎಂದು ಹೇಳಿದ್ದಾರೆ. ಗದಗ ಜಿಲ್ಲೆಯ ವಿವಿಧ ಗ್ರಾಮಗಳಿಗೆ ಇಂದು ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಭೇಟಿ ನೀಡಿ ಬೆಳೆ ಪರಿಸ್ಥಿತಿಯ ಕುರಿತು ಅವಲೋಕನ ನಡೆಸಿದ್ದಾರೆ. ನರಗುಂದ ತಾಲೂಕಿನ ಕಲಕೇರಿ ಹಾಗೂ ಹದಲ್ಲಿ ಗ್ರಾಮಗಳಿಗೆ ಭೇಟಿ ನೀಡಿದ ಅವರು, ರೈತರು ಬೆಳೆದ ಹೆಸರು, ಉದ್ದು, ಶೇಂಗಾ, ಮೆಕ್ಕೆಜೋಳ, ಈರುಳ್ಳಿ ಹಾಗೂ ಹತ್ತಿ ಜಮೀನುಗಳಿಗೆ ಭೇಟಿ ನೀಡಿ ಮಳೆ ಕೊರತೆಯಿಂದಾಗಿ ಒಣಗುತ್ತಿರುವ ಬೆಳೆಗಳನ್ನು ಪರಿಶೀಲಿಸಿದರು. ರೈತರೊಂದಿಗೆ ಸಂವಾದ ನಡೆಸಿದ ಅವರು, ಜಿಲ್ಲೆಯಲ್ಲಿ ಬೆಳೆದ ವಿವಿಧ ಬೆಳೆಗಳ ಬಿತ್ತನೆ ಪ್ರದೇಶದ ನಿಖರ ಮಾಹಿತಿ ಪಡೆಯಲು ಜಿಲ್ಲೆಯ ಎಲ್ಲಾ ರೈತರು ಬೆಳೆ ಸಮೀಕ್ಷೆ ಆಪ್ ಮೂಲಕ ಬೆಳೆ ಸಮೀಕ್ಷೆ ಪೂರ್ಣಗೊಳಿಸುವಂತೆ ಮನವಿ ಮಾಡಿದರು. ಹಾವೇರಿ ಜಿಲ್ಲೆಯಲ್ಲಿ ಎಸ್ಐಆರ್ ಪ್ರಕ್ರಿಯೆ ಮುಂದುವರೆದಿದ್ದು, ಜಿಲ್ಲೆಯಲ್ಲಿರುವ 13,35,000 ಮತದಾರರಿಗೆ ಗಣತಿ ನಮೂನೆಗಳನ್ನು ವಿತರಿಸಲಾಗಿದೆ. ಆ ಪೈಕಿ 9,73,000 ಮತದಾರರ ಗಣಕೀಕರಣ ಪ್ರಕ್ರಿಯೆ ಪೂರ್ಣಗೊಳಿಸಲಾಗಿದೆ. ಗಣಕೀಕರಣದಲ್ಲಿ ಜಿಲ್ಲೆಯು 2ನೇ ಸ್ಥಾನದಲ್ಲಿದೆ ಎಂದು ಜಿಲ್ಲಾಧಿಕಾರಿ ವಿಜಯ ಮಹಾಂತೇಶ ಮಾಹಿತಿ ನೀಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ 2026 ಪ್ರಕ್ರಿಯೆ ಚುರುಕಿನಿಂದ ಸಾಗಿದ್ದು, ಜಿಲ್ಲೆಯಲ್ಲಿ ಒಟ್ಟು 12,30,037 ಮತದಾರರಿದ್ದು ಪ್ರತಿಯೊಬ್ಬರಿಗೂ ಗಣತಿ ನಮೂನೆಗಳನ್ನು ವಿತರಿಸಲಾಗಿದೆ. ಇದುವರೆಗೂ ಜಿಲ್ಲೆಯಾದ್ಯಂತ 8,33,365 ಗಣತಿ ನಮೂನೆಗಳನ್ನು ಗಣಕೀಕರಣಗೊಳಿಸಲಾಗಿದೆ ಎಂದು ಜಿಲ್ಲಾ ಚುನಾವಣಾ ಅಧಿಕಾರಿ ಹಾಗೂ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ತಿಳಿಸಿದ್ದಾರೆ. ಗದಗ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಗತಿಯಲ್ಲಿದ್ದು, ಬಿಎಲ್ಒಗಳು ಮನೆ ಮನೆಗೆ ಭೇಟಿ ನೀಡಿ ಇದುವರೆಗೆ 9,02,939 ಗಣತಿ ನಮೂನೆಗಳನ್ನು ವಿತರಿಸಿದ್ದಾರೆ. 5,75,478 ಎನ್ಯುಮರೇಷನ್ ಫಾರಂಗಳು ಡಿಜಿಟಲೀಕರಣಗೊಂಡಿವೆ ಎಂದು ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಮೇಣ್ಯಂನಲ್ಲಿ ಮನೆ ಮುಂದೆ ಕುಳಿತಿದ್ದ ಅಜ್ಜಿ ಮೊಮ್ಮಗಳ ಮೇಲೆ ದಾಳಿ ಮಾಡಿದ್ದ ಚಿರತೆಯು ಅರಣ್ಯ ಇಲಾಖೆ ಇರಿಸಿದ್ದ ಬೋನಿಗೆ ಬಿದ್ದಿದೆ. ಮೇಣ್ಯಂ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತಟ್ಟೆಕೆರೆ ದೊಡ್ಡಿ ಹಾಡಿಯಲ್ಲಿ ಶಿವಮ್ಮ ಹಾಗೂ ಹರ್ಷಿತಾ ಎಂಬ ಅಜ್ಜಿ ಮೊಮ್ಮಗಳ ಮೇಲೆ ಚಿರತೆ ದಾಳಿ ನಡೆಸಿತ್ತು. ಮಲೆ ಮಹದೇಶ್ವರ ವನ್ಯಜೀವಿಧಾಮದ ಸಿಬ್ಬಂದಿ ಆಯಕಟ್ಟಿನ ಸ್ಥಳಗಳಲ್ಲಿ ಬೋನು ಇರಿಸಿ ನಿರಂತರ ಕಾರ್ಯಾಚರಣೆ ಕೈಗೊಂಡಿದ್ದರು. ಇಂದು ಬೆಳಿಗ್ಗೆ ಆಹಾರದಾಸಿಗೆ ಬಂದ ಚಿರತೆ ಬೋನಿಗೆ ಬಿದ್ದಿದ್ದು, ಪಶುವೈದ್ಯರ ಪರಿಶೀಲನೆ ಬಳಿಕ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ಮಲೆ ಮಹದೇಶ್ವರ ವನ್ಯಜೀವಿ ಧಾಮದ ಅಧಿಕಾರಿಗಳು ತಿಳಿಸಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಸಾರ್ವಜನಿಕರು 40 ವರ್ಷ ಮೇಲ್ಪಟ್ಟ ನಂತರ ಕಡ್ಡಾಯವಾಗಿ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳಬೇಕು ಎಂದು ಚೆಸ್ಕಾಂ ಅಧ್ಯಕ್ಷ ಹಾಗೂ ಶಾಸಕ ಎಬಿ ರಮೇಶ್ ಬಂಡಿಸಿದ್ದೇಗೌಡ ತಿಳಿಸಿದ್ದಾರೆ. ಮಂಡ್ಯ ಜಿಲ್ಲಾ ಆರೋಗ್ಯ ಇಲಾಖೆ ವತಿಯಿಂದ ಆಯೋಜಿಸಿದ್ದ ಆರೋಗ್ಯ ತಪಾಸಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಇಂದಿನ ಜೀವನ ಶೈಲಿಯಲ್ಲಿ ಆರೋಗ್ಯ ಕಾಪಾಡಿಕೊಳ್ಳುವುದು ಪ್ರತಿಯೊಬ್ಬರ ಹೊಣೆಗಾರಿಕೆಯಾಗಿದೆ ಎಂದು ಹೇಳಿದ್ದಾರೆ. ಕಾರವಾರ ಜಿಲ್ಲೆಯಲ್ಲಿ ಪ್ರಸ್ತುತ ಮಳೆಯ ಪ್ರಮಾಣ ಕಡಿಮೆ ಇರುವುದರಿಂದ ರೈತರಿಗೆ ಕಡಿಮೆ ಅವಧಿಯಲ್ಲಿ ಇಳುವರಿ ನೀಡುವ ಬೆಳೆಗಳನ್ನು ಬೆಳೆಯಲು ಉತ್ತೇಜಿಸುವಂತೆ ಕೃಷಿ ಇಲಾಖೆ ಅಧಿಕಾರಿಗಳಿಗೆ ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಸುಷ್ಮಾ ಗೋಡಬೋಲೆ ನಿರ್ದೇಶನ ನೀಡಿದ್ದಾರೆ. ಪ್ರಸಕ್ತ ಸಾಲಿನ ಮಾವು ಬೆಂಬಲ ಬೆಲೆ ಯೋಜನೆಯಡಿ ತೋತಾಪುರಿ ಮಾವು ಮಾರಾಟ ಮಾಡುತ್ತಿರುವ ಹಾಗೂ ಈಗಾಗಲೇ ಮಾರಾಟ ಮಾಡಿರುವ ಎಲ್ಲಾ ರೈತರು ವ್ಯಾಪಾರಿಯಿಂದ ಮಾರಾಟ ಬಿಲ್ಲನ್ನು ಕಡ್ಡಾಯವಾಗಿ ಪಡೆದು ಗೇಟ್ ಎಂಟ್ರಿ ಚೀಟಿ, ತೂಕದ ಚೀಟಿ, ಆನ್ಲೈನ್ ನೋಂದಣಿ ಪ್ರತಿಯೊಂದಿಗೆ ಅದೇ ದಿನ ಅಥವಾ ಮರುದಿನವೇ

ಸಂಬಂಧಿಸಿದ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಕಚೇರಿಗೆ ಸಲ್ಲಿಸಬಹುದು ಎಂದು ಕೃಷಿ ಮಾರಾಟ ಇಲಾಖೆಯ ಸಹಾಯಕ ನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಹಿನ್ನೆಲೆ ನಾಳೆ ಜಿಲ್ಲಾಧಿಕಾರಿಗಳೊಂದಿಗೆ ಮುಖ್ಯಮಂತ್ರಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಭೆ. ಸಚಿವ ಸಂಪುಟ ವಿಸ್ತರಣೆ ಕುರಿತಂತೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚರ್ಚೆ. ಬೆಂಗಳೂರಿನಲ್ಲಿ ಟೋಯಿಂಗ್ ಬಳಿಕವೂ ಮಾಲೀಕರು ಬರದಿದ್ದರೆ ವಾಹನಗಳ ಹರಾಜಿಗೆ ನಿರ್ಧಾರ, ಸಚಿವ ಕೃಷ್ಣ ಬೈರೇಗೌಡ ಎಚ್ಚರಿಕೆ. ಶಿರಾ ಬಳಿ ನೂತನ ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ನಿರ್ಮಿಸುವಂತೆ ಕೇಂದ್ರ ವಿಮಾನಯಾನ ಸಚಿವರಿಗೆ ಸಚಿವ ವಿ ಸೋಮಣ್ಣ ಪತ್ರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40 ಕ್ಕೆ.

0: ಇದು ಆಕಾಶವಾಣಿ ಬೆಂಗಳೂರು. ಇದೀಗ ಜಾಹೀರಾತುಗಳು, ನಂತರ ಕಾರ್ಯಕ್ರಮ ಹಕ್ಕಿಯ ಬಳಗ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಏನು ರಂಗ, ಕೈಗೆ ಬ್ಯಾಂಡೇಜು
3: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
1: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

ಹಕ್ಕಿ ಬೆಳಗ ಕಾರ್ಯಕ್ರಮಕ್ಕೆ ಸ್ವಾಗತ. ಗುರು ಪೂರ್ಣಿಮೆ ವಿಶೇಷ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಶ್ರೀಲಕ್ಷ್ಮಿ ಪಬ್ಲಿಕ್ ಶಾಲೆಯ ವಿದ್ಯಾರ್ಥಿಗಳು. ಈಗ ಗಣೇಶನ ಗೀತೆಯೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ.

0: ನಮಸ್ಕಾರ. ಎಲ್ಲರಿಗೂ ಗುರು ಪೂರ್ಣಿಮೆಯ ಶುಭಾಶಯಗಳು.
1: ಗುರು ಶ್ಲೋಕದಿಂದ ಕಾರ್ಯಕ್ರಮ ಪ್ರಾರಂಭಿಸಲಾಗುತ್ತದೆ.

0: ಪುರಂದರದಾಸರ ಕೀರ್ತನೆಯನ್ನು ಹಾಡಿದ ಮಕ್ಕಳಿಗೆ ಧನ್ಯವಾದಗಳು.
1: ಏ ಹರ್ಷಿತ್, ಏನೋ ಈ ದಿನ ಶಾಲಾವರಣದಲ್ಲಿ ಸಡಗರ ಸಂಭ್ರಮ ಕಾಣುತ್ತಿದೆ.
2: ಏ ಶ್ರೇಯಸ್, ನಿನಗೆ ಗೊತ್ತಿಲ್ಲವೇ, ಈ ದಿನ ಗುರುಪೂರ್ಣಿಮೆ ಭಾರತೀಯ ಸಂಸ್ಕೃತಿಯಲ್ಲಿ ಅತ್ಯಂತ ಪವಿತ್ರವಾದ ದಿನವಾಗಿದೆ.
1: ಗುರು ಪೂರ್ಣಿಮೆ ಹಾಗಂದರೆ?
2: ಅಂದರೆ ಈ ದಿನವನ್ನು ಗುರುಗಳಿಗೆ ಗೌರವ, ಕೃತಜ್ಞತೆ ಮತ್ತು ಭಕ್ತಿಯನ್ನು ಸಲ್ಲಿಸುವ ದಿನವಾಗಿ ಆಚರಿಸಲಾಗುತ್ತದೆ. ಆಷಾಢ ಮಾಸದ ಹುಣ್ಣಿಮೆಯಂದು ಗುರು ಪೂರ್ಣಿಮೆಯನ್ನು ಆಚರಿಸಲಾಗುತ್ತದೆ.
1: ಯಾಕೆ, ಪೂರ್ಣಿಮೆ ಪ್ರತಿ ತಿಂಗಳು ಬರುತ್ತಲ್ಲವೇ?
2: ಬರುತ್ತದೆ, ಆದರೆ ಇದು ದ್ವಾಪರ ಯುಗದಲ್ಲಿ ಕುರುಪಾಂಡವರ ಗುರುಗಳು ಮಹಾಭಾರತ ಗ್ರಂಥವನ್ನು ಬರೆದ ಮಹರ್ಷಿ ವೇದವ್ಯಾಸರ ಜನ್ಮದಿನ. ಇದಕ್ಕೆ ವ್ಯಾಸ ಪೂರ್ಣಿಮೆ ಎಂದು ಕರೆಯಲಾಗುತ್ತದೆ.
1: ಓಹೋ, ಹೌದು, ನನಗೆ ನಮ್ಮ ತಾಯಿ ಹೇಳುತ್ತಿದ್ದರು, ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ ಎಂದು.
2: ಖಂಡಿತವಾಗಿಯೂ, ಪ್ರತಿಯೊಬ್ಬರ ಬದುಕಿನಲ್ಲಿ ಈ ಮೂವರು ಪ್ರತ್ಯಕ್ಷ ದೇವರುಗಳು. ಅದಕ್ಕಾಗಿಯೇ ಈ ದಿನ ತಂದೆ ತಾಯಿಗಳಿಗೆ, ಗುರುಗಳಿಗೆ ಮಾರ್ಗದರ್ಶನ ನೀಡಿದ ಪ್ರತಿಯೊಬ್ಬರಿಗೂ ನಮನಗಳನ್ನು ತಿಳಿಸಬೇಕು.
1: ಹಾಗಾದರೆ ಸರಿ, ನಡೆ, ನಾವು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಗುರುಗಳಿಗೆ ನಮನಗಳನ್ನು ತಿಳಿಸೋಣ.
2: ಅಗೋ, ಆ ಕಡೆ ನೋಡು, ರವಿ, ದಾನಿ ಹಾಗೂ ಜೋಸೆಫ್ ಬರುತ್ತಿದ್ದಾರೆ. ತಡೆ, ಜೊತೆಗೂಡಿ ಹೋಗೋಣ.
1: ಹೇ, ಬೇಗ ಬಾರೋ ರವಿ.
3: ಏನ್ರಪ್ಪ ಎಲ್ಲ ಹೊರಟಂತಿದೆ?
1: ಇವತ್ತು ಗುರು ಪೂರ್ಣಿಮೆ ಅಲ್ವಾ, ಗುರುಗಳಿಗೆ ನಮನಗಳನ್ನು ತಿಳಿಸೋಣವೆಂದು ಹೋಗುತ್ತಿದ್ದೇವೆ.
3: ಲೇ, ನೀನಿವಾಗ ಕಾಲೇಜ್ ವಿದ್ಯಾರ್ಥಿ ಕಣೋ, ಶಾಲೆ ಕಡೆ ಯಾಕೆ?
2: ಹಾಗಾದರೆ ಕಾಲೇಜಿನ ಉಪನ್ಯಾಸಕರು ಮಾತ್ರ ಗುರುಗಳ?
3: ಹೌದು.
2: ವರ್ಣ ಮಾತ್ರ ಕಲಿಸಿದ ತಮ್ಮ ಗುರು ಅಂತ ಗೊತ್ತಿಲ್ಲವೇ?
1: ಅಂದರೆ
2: ನಮ್ಮ ಜೀವನದಲ್ಲಿ ಒಂದಕ್ಷರವನ್ನು ಕಲಿಸಿದವರು ಸಹ ಗುರುಗಳೇ. ಅಂದರೆ ನಾವು ಯಾರಿಂದ ಯಾವ ವಿದ್ಯೆ ಕಲಿತರು ಅವರೆಲ್ಲ ನಮ್ಮ ಗುರುಗಳೇ.
4: ಹಾಗಾದರೆ ಪಿ ಮಾಸ್ಟರ್, ಡ್ರಾಯಿಂಗ್ ಮಾಸ್ಟರ್, ಸಂಗೀತ ಶಿಕ್ಷಕರು, ಕರಾಟೆ ಕಲಿಸಿದವರು ಗುರುಗಳೇ.
2: ಹೌದು, ನಮ್ಮ ಜೀವನ ಪರ್ಯಂತ ನಮಗೆ ಮಾರ್ಗದರ್ಶನ ನೀಡಿದ ಪ್ರತಿಯೊಬ್ಬರು ಗುರುಗಳೇ. ಬನ್ನಿ, ಹೋಗೋಣ.

0: ಶರಣಂ.
1: ಗೀತೆಯನ್ನು ಹಾಡಿದ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ನಮ್ಮ ಶಾಲಾ ಕನ್ನಡ ಶಿಕ್ಷಕರು ಗುರು ಪೂರ್ಣಿಮೆ ಕುರಿತು ಒಂದೆರಡು ಮಾತುಗಳನ್ನು ಹೇಳಬೇಕೆಂದು ವೇದಿಕೆಗೆ ಅವರನ್ನು ಬರಮಾಡಿಕೊಳ್ಳೋಣ.
2: ಗುರುಭ್ಯೋ ನಮಃ. ನಗುರೋರಧಿಕಂ. ಪೂಜ್ಯ ತಂದೆ ತಾಯಿ ಹಾಗೂ ನನ್ನ ಬದುಕಿನ ಎಲ್ಲಾ ಗುರುಗಳ ಪಾದಾರವಿಂದಕ್ಕೆ ಪೊಡಮಟ್ಟು. ಮಕ್ಕಳೇ, ಈ ದಿನ ಗುರು ಪೂರ್ಣಿಮೆ, ಗುರುಗಳ ಬಗ್ಗೆ ಯಾರಾದರೂ ಹೇಳುತ್ತೀರಾ?
3: ಸರ್, ಗುರುಗಳು ನಮ್ಮ ಜೀವನದ ದಾರಿದೀಪ. ಅವರು ನಮಗೆ ಜ್ಞಾನ, ಸಂಸ್ಕಾರ ಮತ್ತು ಉತ್ತಮ ಬದುಕಿನ ದಾರಿಯನ್ನು ತೋರಿಸುತ್ತಾರೆ.
4: ಅಯ್ಯೋ, ಓದಿಸೋದೇ ಕೆಲಸ, ಅದಕ್ಕೆ ಇಷ್ಟೊಂದು ಗೌರವ ಯಾಕೆ?
2: ರವಿ, ಈಗ ನೀನು ಸುಮ್ಮನಿರು, ಮುಂದೆ ನಿನಗೆ ಅದರ ಅರ್ಥ ತಿಳಿಯುತ್ತದೆ.
4: ನೋಡೋಣ ಸರ್, ಅವಾಗ ಇವಾಗ್ಲೇ ಯಾಕೆ?
2: ಮಕ್ಕಳೇ, ನಮ್ಮ ಪರಂಪರೆಯಲ್ಲಿ ಗುರು ಶಿಷ್ಯರ ಬಾಂಧವ್ಯಕ್ಕೆ ಯಾವುದಾದರೂ ಉದಾಹರಣೆ ಹೇಳುವಿರಾ?
5: ಸರ್, ರಾಮಕೃಷ್ಣ ಪರಮಹಂಸರು ಮತ್ತು ಸ್ವಾಮಿ ವಿವೇಕಾನಂದರು,
6: ಪಂಡಿತ ಪಂಚಾಕ್ಷರಿ ಗವಾಯಿಗಳು ಹಾಗೂ ಪಂಡಿತ ಪುಟ್ಟರಾಜ ಗವಾಯಿಗಳು,
3: ಶಿವಾಜಿ ಇತಿಹಾಸದ ಪುಟದಲ್ಲಿ ಉಳಿಯಬೇಕಾದರೆ ಗುರುಗಳಾದ ದಾದಾಜಿ ಕೊಂಡದೇವರ ಮಾರ್ಗದರ್ಶನ,
7: ಭಗವಾನ್ ಶ್ರೀಕೃಷ್ಣರ ಗುರುಗಳು ಸಾಂದೀಪಿನಿ ಮುನಿಗಳು,
3: ಧರ್ಮಾತೀತವಾಗಿ ಜಗತ್ತಿಗೆ ಮಾದರಿಯಾದ ಗುರು ಗೋವಿಂದ ಭಟ್ಟರು ಹಾಗೂ ಸಂತ ಶಿಶುನಾಳ ಶರೀಫರು,
8: ಜಗತ್ತಿನ ಸಂಪದ್ಭರಿತ ಸಾಮ್ರಾಜ್ಯಗಳಲ್ಲಿ ಒಂದಾದ ವಿಜಯನಗರ ಸಾಮ್ರಾಜ್ಯದ ಸಂಸ್ಥಾಪಕರಾದ ಹಕ್ಕಬುಕ್ಕರ ಗುರುಗಳು ವಿದ್ಯಾರಣ್ಯರು.
2: ಹೌದು ಮಕ್ಕಳೇ, ನೀವೆಲ್ಲರೂ ತಿಳಿಸಿದ ಆ ಗುರು ಶಿಷ್ಯರೆಲ್ಲರೂ ಈ ಪರಂಪರೆಗೆ ಮಾದರಿಯಾಗಿ, ಗುರು ಅದ್ಭುತವೆಂದರೆ ಶಿಷ್ಯ ಪರಮಾದ್ಭುತರೆಂಬಂತೆ ಬೆಳೆದವರು. ಇವರೆಲ್ಲರ ಬದುಕಿನಲ್ಲಿ ಗುರುಗಳ ಮಹತ್ವ ಅತ್ಯಂತ ಪ್ರಮುಖವಾದುದು ಹಾಗೂ ಪ್ರತ್ಯಕ್ಷ ದೇವರುಗಳೆಂದು ತಿಳಿದು ನಡೆದವರು. ಒಮ್ಮೆ ನರೇಂದ್ರನಾಥರಾಗಿದ್ದ ಸ್ವಾಮಿ ವಿವೇಕಾನಂದರು, ನನಗೆ ದೇವರನ್ನು ಕಾಣಬೇಕೆಂಬ ಹಂಬಲವಿದೆ, ದೇವರನ್ನು ಕಾಣುವುದು ಸಾಧ್ಯವೇ ಎಂದಾಗ ಪರಮಹಂಸರು, ಖಂಡಿತ ಸಾಧ್ಯ, ಶ್ರದ್ಧೆ ಭಕ್ತಿ ಮತ್ತು ನಿಸ್ವಾರ್ಥ ಸೇವೆಯಿಂದ ದೇವರನ್ನು ಅನುಭವಿಸಬಹುದು ಎಂದರು. ಸದ್ಗುರುವಿನ ಮಾರ್ಗದರ್ಶನವು ಶಿಷ್ಯರ ಜೀವನವನ್ನು ರೂಪಿಸುತ್ತದೆ. ಗುರು ಶಿಷ್ಯರ ಬಾಂಧವ್ಯವು ಜ್ಞಾನ, ಭಕ್ತಿ ಮತ್ತು ಸೇವೆಯನ್ನು ಅವಲಂಬಿಸಿರುತ್ತದೆ.
4: ಸರ್, ನಾನು ತಪ್ಪಾಗಿ ಯೋಚಿಸಿದೆ, ಕ್ಷಮಿಸಿ. ಇವರೆಲ್ಲರ ಬಗ್ಗೆ ಕೇಳಿದ ಮೇಲೆ ತಿಳಿಯಿತು, ಗುರುಗಳಿಲ್ಲದೆ ಜ್ಞಾನ ಸಿಗುವುದಿಲ್ಲ ಎಂದು.
5: ಗುರುವೇ ಜೀವನದ ಬೆಳಕು, ಗುರುವೇ ಯಶಸ್ಸಿನ ದಾರಿ.
3: ನಮ್ಮಲ್ಲಿಯ ಜ್ಞಾನದ ಮೂಲಕವೇ ವ್ಯಕ್ತಿಯ ಬದುಕಿಗೆ ಗುರು ಎಷ್ಟು ಅವಶ್ಯಕ ಹಾಗೂ ಶ್ರೇಷ್ಠ ಎಂಬುದನ್ನು ತಿಳಿಸಿದ ಕನ್ನಡ ಶಿಕ್ಷಕರಿಗೆ ಧನ್ಯವಾದಗಳು.
1: ಈಗ ನಮ್ಮ ಶಾಲಾ ಮುಖ್ಯೋಪಾಧ್ಯಾಯರು ಗುರು ಪೂರ್ಣಿಮೆ ಕುರಿತು ಒಂದೆರಡು ಮಾತುಗಳನ್ನು ಹೇಳಬೇಕೆಂದು ಅವರಲ್ಲಿ ಕೇಳಿಕೊಳ್ಳುತ್ತೇನೆ.
7: ಗೌರವಾನ್ವಿತ ಅತಿಥಿಗಳೇ, ನನ್ನ ಪ್ರೀತಿಯ ಶಿಕ್ಷಕರ ಬಂಧುಗಳೇ, ಆತ್ಮೀಯ ಪೋಷಕರೇ ಹಾಗೂ ಪ್ರಿಯ ಮಕ್ಕಳೇ, ಎಲ್ಲರಿಗೂ ಗುರು ಪೂರ್ಣಿಮೆಯ ಹಾರ್ದಿಕ ಶುಭಾಶಯಗಳು. ಇಂದು ನಾವು ಭಾರತೀಯ ಸಂಸ್ಕೃತಿಯ ಅತ್ಯಂತ ಪವಿತ್ರವಾದ ದಿನವಾದ ಗುರು ಪೂರ್ಣಿಮೆಯನ್ನು ಆಚರಿಸಲು ಒಂದಾಗಿದ್ದೇವೆ. ಈ ದಿನವು ಕೇವಲ ಹಬ್ಬವಲ್ಲ, ಜ್ಞಾನವನ್ನು ನೀಡಿದ ಗುರುಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸುವ ದಿನವಾಗಿದೆ. ಗುರು ಎಂದರೆ ಕೇವಲ ಪಾಠ ಕಲಿಸುವ ವ್ಯಕ್ತಿಯಲ್ಲ, ವಿದ್ಯಾರ್ಥಿಗಳಲ್ಲಿರುವ ಪ್ರತಿಭೆಯನ್ನು ಗುರುತಿಸಿ ಅದನ್ನು ಬೆಳೆಸಿ ಉತ್ತಮ ನಾಗರಿಕನಾಗಿ ರೂಪಿಸುವ ಶಿಲ್ಪಿ. ತಾಯಿ ನಮ್ಮ ಬದುಕನ್ನು ನೀಡಿದರೆ, ತಂದೆ ನಮ್ಮನ್ನು ಬೆಳೆಸಿದರೆ, ಗುರು ನಮ್ಮ ಜೀವನಕ್ಕೆ ದಿಕ್ಕು ಮತ್ತು ಗುರಿಯನ್ನು ನೀಡುತ್ತಾರೆ. ಪ್ರಿಯ ವಿದ್ಯಾರ್ಥಿಗಳೇ, ಇಂದಿನ ಯುಗದಲ್ಲಿ ಮಾಹಿತಿಯನ್ನು ಪಡೆಯುವುದು ಸುಲಭ, ಆದರೆ ಯಾವುದೇ ಸತ್ಯ, ಯಾವುದೂ ಮೌಲ್ಯಯುತ, ಯಾವುದೂ ಜೀವನ

0: ವನ್ನು ರೂಪಿಸುತ್ತದೆ ಎಂಬ ವಿವೇಕವನ್ನು ಕಲಿಸಿದವರು ಗುರುಗಳು. ಆದ್ದರಿಂದ ನಿಮ್ಮ ಶಿಕ್ಷಕರನ್ನು ಗೌರವಿಸಿ, ಅವರ ಮಾರ್ಗದರ್ಶನವನ್ನು ಜೀವನದ ಸಂಪತ್ತಾಗಿ ಸ್ವೀಕರಿಸಿ. ಗುರು ನೀಡಿದ ಜ್ಞಾನ ಎಂದಿಗೂ ಕಡಿಮೆಯಾಗುವುದು, ಗುರು ಕೊಟ್ಟ ಸಂಸ್ಕಾರ ಎಂದಿಗೂ ನಾಶವಾಗುವುದಿಲ್ಲ. ಗುರುವಿನ ಆಶೀರ್ವಾದವೇ ಜೀವನದ ಯಶಸ್ಸಿನ ನಿಜವಾದ ಬಲ. ಧನ್ಯವಾದಗಳು. ಜೈ ಹಿಂದ್.
1: ಹಿತವಚನ ತಿಳಿಸಿದ ಮುಖ್ಯೋಪಾಧ್ಯಾಯರಿಗೆ ಧನ್ಯವಾದಗಳು. ಎಲ್ಲರೂ ಒಟ್ಟಾಗಿ ನಮ್ಮ ಎಲ್ಲಾ ಗುರುಗಳಿಗೆ ನಮನಗಳನ್ನು ತಿಳಿಸೋಣ.
2: ಗುರುವೇ ಜ್ಞಾನದ ದೀಪವು, ಗುರುವೇ ಬದುಕಿನ ರೂಪವು, ಅಜ್ಞಾನದ ಕತ್ತಲೆಯ ಕಳೆದು ಬೆಳಕಿನ ಹಾದಿಯ ತೋರಿದವರು, ನಿಮ್ಮ ಋಣವನ್ನು ತೀರಿಸಲಾರೆವು. ನಿಮ್ಮ ಆಶೀರ್ವಾದವೇ ಸಂಪತ್ತು. ಗುರು ಪೂರ್ಣಿಮೆಯ ಈ ಶುಭ ದಿನ ಸ್ವೀಕರಿಸಿ ನಮ್ಮ ನಮನಗಳ. ಗುರು

0: ವಂದನೆ.
1: ಜಯಂತ್ ಕಾಯ್ಕಿಣಿ ರವರ ಗೀತೆಯನ್ನು ಹಾಡಿದ ಮಕ್ಕಳಿಗೆ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಶ್ರೀಲಕ್ಷ್ಮಿ ಪಬ್ಲಿಕ್ ಶಾಲೆಯ ವಿದ್ಯಾರ್ಥಿಗಳು, ನಾವು ನಿರೂಪಕಿ ಶ್ರೀನಿಧಿ ಚಂದ್ರ,
2: ರವಿಶಂಕರ್,
3: ಬದ್ರಿನಾಥ್ಯಲ್,
4: ಹರ್ಷಿತ್ ಗೌಡ,
5: ಶಶಾಂಕ್ ಎಸ್ ಭಟ್,
6: ಶ್ರೇಯಸ್ ಎಚ್,
7: ದಾನಿ ರಾಜ್ ಪುರೋಹಿತ್,
8: ಶ್ರೀಜಾ ಎಸ್ ಭಟ್,
9: ಕಶಿಶ್, ವಾಸವಿ ಎಸ್ ಹೆಗಡೆ.
1: ಮಾರ್ಗದರ್ಶಕರು ಶ್ರೀಮತಿ ಜಾಸ್ಮಿನ್, ಶ್ರೀ ಲೋಕೇಶ್ ಹಾಗೂ ಮಂಜುನಾಥ್.
0: ಎಲ್ಲರಿಗೂ ಗುರು ಪೂರ್ಣಿಮೆಯ ಶುಭಾಶಯಗಳು. ಧನ್ಯವಾದಗಳು.

0: 12 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ. ಸಮಯ 3 ಗಂಟೆ. ಇನ್ನೀಗ ಗುಲ್ಮೋಹರ್. ಇಂದಿನ ಗುಲ್ಮೋಹರ್ನಲ್ಲಿ ರಾಜಾಕೋ ರಾಣಿ ಸೇ ಪ್ಯಾರ್ ಹೋ ಗಯಾ, ಹಾಗೆಯೇ ಶಿಖಾರಿ, ಈ ಎರಡೂ ಚಿತ್ರಗಳಿಂದ ಆಯ್ದ ಹಿಂದಿ ಹಾಡುಗಳು.
1: ಸುಳ್ಳರೆ ಬಂಧು ಸುಳ್ಳರೆ ಮಿತುವಾ, ದೇನೆ ಕೋ ಹಮ್ ಆಯೆ ಹೈ ತುಮ್ ಸಬ್ ಹಿ ಕೋ ನ್ಯೋತಾ.

ನಿಮ್ಮ ಕನಸುಗಳಿಗೆ ಕೊಂಚ ಹಿಡಿದಿದ್ದು ಆಕಾಶವಾಣಿ, ಚಿಂತೆಗಳ ನಡುವೆ ನೆಮ್ಮದಿ ಕೊಟ್ಟದ್ದು ಆಕಾಶವಾಣಿ, ಒಂಟಿತನದಲ್ಲಿ ಜೊತೆಯಾದದ್ದು ಆಕಾಶವಾಣಿ, ಮಾತಿಲ್ಲದ ಮೌನಕ್ಕೂ ಧ್ವನಿ ನೀಡಿದ್ದು ಆಕಾಶವಾಣಿ, ಅಪ್ಪನ ಹೆಗಲಿಗೆ ಸಾಥಿಯಾದದ್ದು, ಅಮ್ಮನ ಲಾಲಿ ಹಾಡಿಗೆ ದನಿಯಾದದ್ದು ಆಕಾಶವಾಣಿ, ಮಳೆ ಬಂದಾಗ ಕವಿತೆಯಾದದ್ದು, ಕಾಫಿ ಹೊತ್ತಲ್ಲಿ ಹಾಡಾದದ್ದು ಆಕಾಶವಾಣಿ. ನಿಮ್ಮ ನೆನಪಿನ ಎಷ್ಟೋ ಕಥೆಗಳು ನಮ್ಮ ಹೆಸರಲ್ಲಿ. ಬಾಲ್ಯ ಹರೆಯ ಮುಪ್ಪು, ಬದುಕ ಹಾದಿಯ ಪ್ರತಿ ಹೆಜ್ಜೆಗೂ ಗೆಜ್ಜೆಯಾದ ಅಚ್ಚುಕಟ್ಟಾದ ರಾಗದ ಹನಿ, ನಿಮ್ಮ ಹೃದಯದ ಸಾಥಿ ಆಕಾಶವಾಣಿಗೆ ಸಂಭ್ರಮ. ನಿಮ್ಮ ಪ್ರೀತಿಗೆ ನಾವು ಚಿರಋಣಿ. ಆಕಾಶವಾಣಿ.

ರಾಜಕೋ ರಾಣಿ ಸೇ ಪ್ಯಾರ್ ಹೋ ಗಯಾ ಹಾಗೂ ಶಿಕಾರಿ ಈ ಎರಡೂ ಚಿತ್ರಗಳಿಂದ ಆಯ್ದ ಗೀತೆಗಳನ್ನ ಗುಲ್ಮೋಹರ್ನಲ್ಲಿ ಇದುವರೆಗೂ ಕೇಳ್ತಾ ಇದ್ರಿ. ಇನ್ನು ಈ ಸಂಜೆಯ ಪ್ರಸಾರದಲ್ಲಿ ನಮ್ಮ ನಿಲಯದಿಂದ 5:30 ಗಿರ್ಮಿಟ್, 6:15 ಕನ್ನಡ ರತ್ನ ಭಂಡಾರ, ವಿಜ್ಞಾನದ ಮುನ್ನಡೆ ವಿಜಯ್ ನಿಶಾಂತ್ ಅವರಿಂದ ಸಂಜೆ

ಮೂವತ್ತಕ್ಕೆ ಕೃಷಿ ರಂಗ ಕಾರ್ಯಕ್ರಮ 6:51ಕ್ಕೆ ಚಿಗುರು ಸಸ್ಯ ಉತ್ಪಾದನೆ ಕುರಿತಾಗಿ ಡಾಕ್ಟರ್ ಸೌಮ್ಯ ಕೆಜೆ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ತಿಮ್ಮಪ್ಪ ಹೆಚ್ಗೌಡ. ನಂತರ ರಾಮನಗರ ತಾಲೂಕು ಹರಿಸಂದ್ರದ ಗಂಗಾಧರಯ್ಯ ಮತ್ತು ಸಂಗಡಿಗರಿಂದ ತಮಟೆ ನಗಾರಿ ವಾದನ. ಸಮಾಚಾರ ದರ್ಶನ ವಾರದ ವಾರ್ತಾ ಚಿತ್ರ ಮೂಡಿ ಬರ್ತಾ ಇದೆ 7:45ಕ್ಕೆ. ಸಿರಿಗಂಧ ರಾತ್ರಿ 8:00ಗೆ. ಬಿಜಿ ವಿನುತಾ ಹಾಡಿರುವ ಭಾವಗೀತೆಗಳನ್ನು ಕೇಳಬಹುದು 9:15ಕ್ಕೆ. ಇನ್ನು ಯುವವಾಣಿ ಕಾರ್ಯಕ್ರಮ 9:30ಕ್ಕೆ 2026ನೇ ಸಾಲಿನ ಕೇಂದ್ರ ಲೋಕಸೇವಾ ಆಯೋಗದ ಭಾರತೀಯ ಅರಣ್ಯ ಸೇವಾ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿರುವ ಶ್ರೀರಂಗಪಟ್ಟಣ ತಾಲೂಕು ಗಂಜಾಂನ ಅಭಿಷೇಕ್ ನಾಯಕ್ ಜಿಎಸ್ ಅವರೊಂದಿಗೆ ಮಾತುಕತೆ ಇದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ಇನ್ನು 10:00ಗೆ ರಾಷ್ಟೀಯ ಸಂಗೀತ ಕಾರ್ಯಕ್ರಮದಲ್ಲಿ ದೇವ್ರತ್ ಮಿಶ್ರಾ ಅವರ ಸಿತಾರ್ ವಾದನವನ್ನು ಕೇಳಬಹುದು. ಈ ಕಾರ್ಯಕ್ರಮ ವಾರಣಾಸಿ ಕೇಂದ್ರದ ಕೊಡುಗೆ. ಕಾರ್ಯಕ್ರಮ ಮೂಡಿಬರ್ತಾ ಇದೆ ದೆಹಲಿ ಕೇಂದ್ರದಿಂದ. ಸಮಯ 10:00. ಈ ಎಲ್ಲ ಕಾರ್ಯಕ್ರಮಗಳನ್ನು ನೀವು ಆಲಿಸಲಿದ್ದೀರಿ ಇಂದಿನ ಸಂಜೆಯ ಪ್ರಸಾರದಲ್ಲಿ.

0: ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ಇನ್ನು ರಾತ್ರಿ 10 ಗಂಟೆಗೆ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ದೇವ್ರತ್ ಮಿಶ್ರಾ ಅವರ ಸಿತಾರ್ ವಾದನವನ್ನು ಕೇಳಬಹುದು. ಈ ಕಾರ್ಯಕ್ರಮ ವಾರಣಾಸಿ ಕೇಂದ್ರದ ಕೊಡುಗೆ. ಕಾರ್ಯಕ್ರಮ ಮೂಡಿಬರ್ತಾ ಇದೆ ದೆಹಲಿ ಕೇಂದ್ರದಿಂದ. ಸಮಯ ಇಂದು ರಾತ್ರಿ 10 ಗಂಟೆ. ಈ ಎಲ್ಲ ಕಾರ್ಯಕ್ರಮಗಳನ್ನು ನೀವು ಆಲಿಸಲಿದ್ದೀರಿ ಇಂದಿನ ಸಂಜೆಯ ಪ್ರಸಾರದಲ್ಲಿ.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಇದು ಆಕಾಶವಾಣಿ ಬೆಂಗಳೂರು. ಇದುವರೆಗೂ ನಿಲಯದ ಕಾರ್ಯಕ್ರಮಗಳನ್ನು 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕೇಳ್ತಾ ಇದ್ರಿ. ಇಲ್ಲಿಗೆ ಈ ಹೊತ್ತಿನ ಪ್ರಸಾರ ಕಾರ್ಯ ಮುಕ್ತಾಯವಾಗುತ್ತೆ. ಡಿಟಿಎಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳು ಮುಂದುವರಿಯುತ್ತೆ. ನಿಲಯದ ಮುಂದಿನ ಪ್ರಸಾರ ಕಾರ್ಯ 5:30 ಆರಂಭ. ಸಮಯ ಇದೀಗ 4:02:50. ಸಂಜೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ಇಷ್ಟೊತ್ತು ನಿಮ್ಮ ಜೊತೆ ಇದ್ದದ್ದು ನಾನು, ನಿಮ್ಮ ರೇಡಿಯೋ ಗೆಳತಿ ನಾಗರತ್ನ. ನಮಸ್ಕಾರ.

ಸಿಮಲೋಡ್ಸ್ ನಲ್ಲಿ ಸಾಕ್ತಾ ಇದೀವಿ. ಸಮಯ 4:07. ನೀವು ಕೇಳ್ತಾ ಇದ್ರ ನಿಮ್ಮ ಮನೆ ಬಾಗಿಲು ಮಳೆ ಬಿಲ್ಲು ಕನ್ನಡ ಕಾಮನ ಬಿಲ್ಲು 101.3 FM. ಈ ಹೊತ್ತಲ್ಲಿ ನಿಮ್ ಜೊತೆ ಆಗಿರೋದು ನಿಮ್ಮ ನಿಮಾತು ಆರ್ಜೆ ಮಂಜುನಾಥ್. ನಿಮ್ಮ ಜೀವನವನ್ನ ಬದಲಾಯಿಸಿದಂತ ಒಂದು ಹವ್ಯಾಸ ಅಭ್ಯಾಸ ಯಾವುದು ಅಂತ ನಾನು ಕೇಳಿದ್ದೆ. ಪ್ರಕಾಶ್ ಅವರು ಬೆಂಗಳೂರಿನಿಂದ ಒಂದು ಸಂದೇಶವನ್ನು ಕಳಿಸ್ಕೊಡಿದ್ರೆ, ಸರ್ ನಾನು ಪ್ರತಿದಿನ ರಾತ್ರಿ ಮಲಗೋದಕ್ಕೂ ಮುಂಚೆ 10 ನಿಮಿಷ ಡೈರಿ ಬರೀತೀನಿ. ಮೊದಲು ನಾನು ತುಂಬ ಕನ್ಫ್ಯೂಸ್ ಆಗ್ತಾ ಇದ್ದೆ, ಏನು ಮಾಡ್ತಿದ್ದೀನಿ, ಯಾಕೆ ಮಾಡ್ತಾ ಇದ್ದೀನಿ ಅಂತ ಏನೂ ಗೊತ್ತಾಗ್ತಿರಲಿಲ್ಲ. ಕೋಪ ಟೆನ್ಷನ್ನು ಎಲ್ಲ ತಲೆ ಲೋಡ್ತಾ ಇತ್ತು. ಆದರೆ ಈ ಒಂದು ಅಭ್ಯಾಸ ಶುರು ಮಾಡಿದ್ಮೇಲೆ ಎಲ್ಲ ಬದಲಾಯಿತು. ರಾತ್ರಿ ಹೊತ್ತು ಕೂತು ಇವತ್ತೇನಾಯಿತು, ಏನು ಕಲಿತೆ, ನಾಳೆ ಏನು ಸರಿಪಡಿಸ್ಕೋಬೇಕು ಅಂತ ಬರೆಯೋದಕ್ಕೆ ಶುರು ಮಾಡಿದೆ. ನಿಧಾನವಾಗಿ ಮನಸ್ಸು ಕ್ಲಿಯರ್ ಆಯಿತು, ಪ್ರಾಬ್ಲಮ್ಗಳು ಚಿಕ್ಕದಾಗಿ ಕಾಣೋದಕ್ಕೆ ಶುರು ಆಯಿತು. ಸೊ ಲೈಫಲ್ಲಿ ಸ್ವಲ್ಪ ಚೇಂಜಸ್ ಕಾಣಿಸ್ತು ನನಗೆ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಕೂಡ ಹೇಳ್ತಾ ಇದ್ದಾರೆ, ದೊಡ್ಡ ದೊಡ್ಡ ಮೋಟಿವೇಶನ್ ವಿಡಿಯೋಗಳನ್ನ ನೋಡೋದ್ರಿಂದ ಆಗದೆ ಇರುವಂತಹ ಬದಲಾವಣೆ, ಈ ಒಂದು 10 ನಿಮಿಷ ದಿನ ತನ್ನ ದಿನಚರಿಯನ್ನ ಬರೆಯೋದ್ರಿಂದ ಅಭ್ಯಾಸ ಆಯಿತು, ಈ ಅಭ್ಯಾಸದಿಂದ ಬದಲಾವಣೆ ಆಯಿತು ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿ ನೀವು ಕೂಡ ನಿಮ್ಮ ಜೀವನದಲ್ಲಿ ನಿಮ್ಮ ಜೀವನವನ್ನ ಬದಲಾಯಿಸಿದಂತಹ ಆ ಒಂದು ಹವ್ಯಾಸ ಅಭ್ಯಾಸ ಯಾವುದು ಅಂತ ಹಂಚಿಕೊಳ್ಳಿ. ವಾಟ್ಸ್ಆಪ್ ಸಂಖ್ಯೆ 9489809101.

ಪ್ರತಿಯೊಬ್ಬರ ಜೀವನದಲ್ಲೂ ಒಂದಲ್ಲ ಒಂದು ಹವ್ಯಾಸಗಳು ಅಭ್ಯಾಸಗಳು ಅವರ ಬದುಕನ್ನ ಬದಲಾಯಿಸುತ್ತೆ ಅಂತ ನೀವು ಕಂಡಿರುವಂತಹ ಹವ್ಯಾಸಗಳು ನಿಮ್ಮ ಅಭ್ಯಾಸಗಳನ್ನ ನನ್ನ ಜೊತೆ ಹಂಚಿಕೊಳ್ಳಿ ಅಂತ ನಾನು ಕೇಳಿದ ಸಂದೇಶ ಕಳಿಸ್ಕೊಡಿ ಅಂತ ಒಂದಷ್ಟು ಜನ ಸ್ನೇಹಿತರು ಸಂದೇಶವನ್ನ ಕಳಿಸ್ಕೊಡಿದ್ದಾರೆ. ಯಾರ್ಯಾರು ಏನೇನು ಹೇಳ್ತಾ ಇದಾರೆ ತಿಳ್ಕೊಳ್ಳೋಣ. ಪುಷ್ಪಾಶ ಅನುಭವಕಾರ ಗದಗದಿಂದ, ಮದುವೆಗೆ ಮುಂಚೆ ನನಗೆ ಅಡುಗೆ ಬರ್ತಾರಲ್ಲ ಸರ್, ಮದುವೆ ಆದಮೇಲೆ ಅಡುಗೆ ಮಾಡೋದಕ್ಕೆ ಕಲ್ತ್ಕೊಂಡೆ, ಅದನ್ನೇ ಹವ್ಯಾಸ ಮಾಡಿಕೊಂಡೆ, ಹೊಸ ಹೊಸ ಐಟಮ್ನ ಟ್ರೈ ಮಾಡ್ತಾ ಇದ್ದೆ, ರುಚಿ ರುಚಿಯಾಗಿ ಮಾಡ್ತಾ ಇದ್ದೆ, ಅದು ನನ್ನ ಬದುಕನ್ನ ಬದಲಾಯಿಸ್ತು. ಬಿಕಾಸ್ ನಾನು ಒಳ್ಳೊಳ್ಳೆ ಅಡುಗೆಯನ್ನು ಮಾಡೋದನ್ನ ಕಲಿತೆ, ಅಡುಗೆ ಮೂಲಕ ಎಲ್ಲರೂ ಮನಸ್ಸನ್ನು ಗೆಲ್ಬಹುದು ಅಂತಾರಲ್ಲ, ಅದು ನನ್ನಿಂದ ಸಾಧ್ಯ ಆಯಿತು. ಆಮೇಲೆ ಆದರೆ ಇನ್ನೊಂದು ವಿಷಯ ಏನು ಗೊತ್ತಾ ಸರ್, ಆದರೆ ಪಾತ್ರೆ ತೊಳೆಯೋದೇ ತುಂಬ ಕಷ್ಟ ಅಂತ ಹೇಳ್ತಾ ಇದ್ದಾರೆ. ನಿಮಗೂ ಕೂಡ ಇದೇ ರೀತಿ ಯಾವ್ದಾದ್ರೊಂದು ಹವ್ಯಾಸ ಇದ್ರೆ, ಅಭ್ಯಾಸ ಇದ್ರೆ, ಅದು ನಿಮ್ಮನ್ನು ಬದುಕನ್ನು ಬದಲಾಯಿಸಿದ್ರೆ ತಡ ಮಾಡಬೇಡಿ, ನಮ್ಮ ಜೊತೆ ಹಂಚ್ಕೊಳ್ಳಿ. ವಾಟ್ಸಪ್ ಸಂಖ್ಯೆ 9408091013.

ನಾವು ನಮ್ಮ ಜೀವನ ಬದಲಾಯಿಸ್ಕೋಬೇಕು ಅಂದ್ರೆ ದೊಡ್ಡ ದೊಡ್ಡ ನಿರ್ಧಾರ ತಗೋಬೇಕು ಅಂತ ಅನ್ಕೋತೀವಿ, ದೊಡ್ಡ ದೊಡ್ಡ ಕೆಲಸ ಮಾಡ್ಬೇಕು ಅಂತ ಅನ್ಕೋತೀವಿ. ಆದ್ರೆ ಸತ್ಯ ಏನು ಅಂದ್ರೆ, ಜೀವನ ಬದಲಾಯಿಸೋದು ದೊಡ್ಡ ದೊಡ್ಡ ಹೆಜ್ಜೆಗಳು, ದೊಡ್ಡ ದೊಡ್ಡ ಪ್ಲಾನ್ಗಳು ಅಲ್ಲ, ನಾವು ಮಾಡುವಂತ ಚಿಕ್ಕ ಪುಟ್ಟ, ನಾವು ಬದಲಾಯಿಸ್ಕೊಳ್ಳುವಂತ ಚಿಕ್ಕ ಪುಟ್ಟ ಹವ್ಯಾಸಗಳು, ಬದಲಾವಣೆಗಳು. ಪ್ರತಿದಿನ ಬೆಳಿಗ್ಗೆ 10 ನಿಮಿಷ ಬೇಗ ಹೇಳೋದು, ಫೋನ್ ನೋಡೋ ಬದಲು ಒಂದು ಪುಟ ಓದೋದು, ಕೋಪ ಬಂದಾಗ ಒಂದು 5 ನಿಮಿಷ ಯಾರ ಹತ್ರನೂ ಮಾತಾಡದೆ ಸುಮ್ಮನೆ ಇರೋದು, ಯಾರಿಗಾದ್ರೂ ಥ್ಯಾಂಕ್ಸ್ ಹೇಳೋದು, ಇವೆಲ್ಲವೂ ತುಂಬಾ ಚಿಕ್ಕ ಚಿಕ್ಕ ವಿಚಾರಗಳೇ. ಆದರೆ ಇವು ನಮ್ಮ ಯೋಚನೆಯನ್ನ, ಯೋಜನೆಗಳನ್ನ ಬದಲಾಯಿಸುತ್ತೆ. ಯೋಚನೆ ಬದಲಾದಾಗ ನಮ್ಮ ಮಾತು ಬದಲಾಗುತ್ತೆ, ನಮ್ಮ ನಡವಳಿಕೆ ಬದಲಾಗುತ್ತೆ, ಆಲೋಚನೆಗಳು ಬದಲಾಗುತ್ತೆ. ಮಾತು ಬದಲಾದಾಗ ಕೆಲಸ ಬದಲಾಗುತ್ತೆ, ಕೆಲಸ ಬದಲಾದಾಗ ನಮ್ಮ ಭವಿಷ್ಯನೇ ಬದಲಾಗುತ್ತೆ. ಒಂದು ಬೀಜದಿಂದ ದೊಡ್ಡ ಆಲದ ಮರ ಆಗೋ ಹಾಗೆ ಒಂದು ಚಿಕ್ಕ ಅಭ್ಯಾಸದಿಂದ ದೊಡ್ಡ ಜೀವನನೇ ಶುರುವಾಗುತ್ತೆ. ನಾವು ಇವತ್ತು ಮಾಡುವಂಥ ಒಂದು ಚಿಕ್ಕ ಬದಲಾವಣೆ, ಚಿಕ್ಕ ಹವ್ಯಾಸ, ಚಿಕ್ಕ ಏನಾದರೂ ಒಂದು ಸಣ್ಣ ಪುಟ್ಟ ಒಂದಷ್ಟು ಚೇಂಜಸ್ಗಳು ಮುಂದೆ ನಮ್ಮ ದೊಡ್ಡ ಗೆಲುವಿಗೆ ಕಾರಣವಾಗಬಹುದು. ನನಗೆ ಟೈಲರಿಂಗ್ ಕ್ಲಾಸಸ್ ಮಾಡೋದು ಅಂದರೆ ತುಂಬ ಇಷ್ಟ. ಕ್ಲಾಸ್ ಮಾಡೋದು ಶುರು ಮಾಡಿದ್ಮೇಲೆ ಸುಮಾರು ಮಕ್ಕಳಿಗೆ ಕ್ಲಾಸಸ್ ಹೇಳ್ಕೊಟ್ಟಿದ್ದೀನಿ, ಹಾಗೂ ಇಷ್ಟು ಕಡೆ ಗೆಸ್ಟ್ ಫ್ಯಾಕಲ್ಟಿ ಆಗಿ ಕೂಡ ಕೆಲಸ

ಮಾಡಿದೀನಿ, ಮಾಸ್ಟರ್ ಡಿಗ್ರಿ ಮುಗಿಸಿದ್ರು ಕೂಡ ಡಿಪ್ಲೊಮಾ ಮೇಲೆ ಕ್ಲಾಸಸ್ ಕೊಡ್ತಾ ಇದ್ದೀನಿ, ತುಂಬ ಖುಷಿ ಕೊಡ್ತಾ ಇದೆ ನನಗೆ. ಕೆಲಸ ಶುರು ಮಾಡಿದ್ಮೇಲೆ ನನಗೆ ಒಳ್ಳೆ ಹೆಸರು ಕೂಡ ಸಿಕ್ಕಿದೆ, ಸೆಲ್ಫ್ ಅರ್ನಿಂಗ್ ಕೂಡ ತುಂಬ ಚೆನ್ನಾಗಿದೆ, ತುಂಬ ಖುಷಿಯಾಗಿರ್ತೀನಿ. ಹೊಸ ಹೊಸ ಪ್ಯಾಟರ್ನ್ಸ್ಗಳನ್ನ ಕಟ್ ಮಾಡೋದನ್ನು ಕಲಿತಾ ಇದ್ದೀನಿ, ಏನಾದರೂ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತೀನಿ ಅಂತ ಸಂದೇಶವನ್ನು ಕಳಿಸ್ಕೊಟ್ಟಿರೋದು ಯಾರು ಯಾರು? ಸರಸ್ವತಿ ಸಿದ್ದಪ್ಪ ಅವರು. ನೋಡಿ, ಇವರು ಟೈಲರಿಂಗ್ ಅನ್ನ ಕ್ಲಾಸಸ್ ಮಾಡೋದಕ್ಕೆ ಶುರು ಮಾಡಿದ್ರಂತೆ, ಈ ಒಂದು ಬದಲಾವಣೆನ ತಂದ್ರು. ಸೊ ತಮಗೆ ಗೊತ್ತಿರೋ ವಿದ್ಯೆನ ಬೇರೆಯವರಿಗೆ ಹೇಳಿಕೊಟ್ರು, ಸೊ ಅದರಿಂದ ಇವರಿಗೆ ರೆಸ್ಪೆಕ್ಟ್ ಕೂಡ ಸಿಕ್ತಂತೆ, ಅರ್ನಿಂಗ್ಸ್ ಕೂಡ ಬಂದಂತೆ. ನಿಮ್ಮ ಲೈಫಲ್ಲಿ ಈ ತರ ಯಾವ ಒಂದು ಹವ್ಯಾಸ ಅಭ್ಯಾಸ ನಿಮ್ಮನ್ನ ಬದಲಾಯಿಸ್ತು? ಸಂದೇಶ ಕಳ್ಸಿಕೊಡಿ ವಾಟ್ಸ್ಆಪ್ ಸಂಖ್ಯೆ 9489809103.

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ

0: ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455 ಕರೆ ಮಾಡಿ.
1: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ನಮಸ್ತೆ ಸರ್, ನಾನು ರಮಾಮಣಿ. ಅಜ್ಜ ಅವರ ಸುಳ್ಯ ತಾಲೂಕಿನಿಂದ ನಾನು 2000ನೇ ಇಸವಿಯಲ್ಲಿ ಕಸದಿಂದ ರಸ ಮಾಡುವ ಒಂದು ಕ್ಲಾಸನ್ನು ಅಟೆಂಡ್ ಮಾಡಿದ್ದೆ. ಅದಾದ ನಂತರ ನನ್ನದೇ ಸ್ವಂತ ಆಲೋಚನೆಯಿಂದ ನೂರಾರು ಐಟಮ್ಗಳನ್ನು ತಯಾರಿಸಿ ಬಹಳಷ್ಟು ಕಡೆ ಪ್ರದರ್ಶನ ಮಾಡಿದೆ. ನನ್ನ ಕನ್ನಡ ಸಾಹಿತ್ಯ ಪರಿಷತ್ನವರು ಗೌರವಿಸಿ ಸನ್ಮಾನಿಸಿದ್ದಾರೆ. ಇದರಿಂದ ಬಹಳಷ್ಟು ಶಾಲೆಯಲ್ಲಿ ಸಮ್ಮರ್ ಕ್ಯಾಂಪ್ನಲ್ಲಿ ಮಕ್ಕಳಿಗೆ ಕಲಿಸ್ಕೊಡೋದಕ್ಕೆ ಹೋಗ್ತಾ ಇದ್ದೀನಿ. ಇದರಿಂದ ಬಹಳ ಖುಷಿ ಪಡ್ತಾ ಇದ್ದೀನಿ. ಈ ಒಂದು ಹವ್ಯಾಸ, ಈ ಒಂದು ಅಭ್ಯಾಸ ನನ್ನ ಬದುಕನ್ನು ಬದಲಾಯಿಸಿದೆ ಅಂತ ಹೇಳ್ತಾ ಇದ್ದಾರೆ ರಮಾಮಣಿಯವರು. ಎಂತ ಅದ್ಭುತ ಅಲ್ವಾ? ಎನ್ ಆರ್ ಪ್ರಸಾದ್ ಅವರು ರಾಜಾಜಿನಗರದಿಂದ ನಾನು ಡೈರಿಯನ್ನ ಬರೆಯೋ ಹವ್ಯಾಸವನ್ನ ರೂಢಿಸ್ಕೊಂಡಿದ್ದೆ. ನನ್ನ ಕಾಲೇಜಿನಿಂದ ಮತ್ತೆ ನನ್ನ ಕೆರಿಯರಲ್ಲೂ ಕೂಡ ಅದು ತುಂಬಾ ಒಳ್ಳೊಳ್ಳೆ ಅಡ್ವಾಂಟೇಜ್ಗಳನ್ನ ಕೊಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ನಾನು ನಾನು ಯಾರ ಜೊತೆ ಕೆಲಸ ಮಾಡಿದ್ದೆ ಅವರ ನಂಬರು, ಅಡ್ರೆಸ್ಸು, ಹೆಸರು ಎಲ್ಲವನ್ನ ಒಂದು ಕಡೆ ಬರೆದು ಸ್ಟೋರ್ ಮಾಡಿ ಇಟ್ಕೋತೀನಿ. ಎಷ್ಟೋ ವರ್ಷಗಳ ನಂತರ ಕೂಡ ಅವರನ್ನ ವಾಪಸ್ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಅದು ಸಹಾಯ ಮಾಡಿದೆ. ಈ ಒಂದು ಹವ್ಯಾಸ ನನ್ನ ಬದುಕನ್ನು ಬದಲಾಯಿಸಿದೆ ಅಂತ ಎನ್ ಆರ್ ಪ್ರಸಾದ್ ಅವರು ಹೇಳ್ತಾ ಇದ್ದಾರೆ.

ವಿಶ್ವನಾಥ್ ಬಿ ಅವರು ಸಂದೇಶವನ್ನ ಕಳ್ಸಿಕೊಡ್ತಾರೆ. ನನ್ನ ಜೀವನದಲ್ಲಿ ನಾನು ಕಂಡುಕೊಂಡಂತಹ ಬದಲಾವಣೆ ಅಂದ್ರೆ, ನಾನು ಆಕಾಶವಾಣಿಯನ್ನ ಕೇಳೋದಕ್ಕೆ ಶುರು ಮಾಡಿದೆ. ಅದಾದ ನಂತರ ನನ್ನ ಬದುಕಲ್ಲಿ ಬಹಳಷ್ಟು ಬದಲಾವಣೆಗಳನ್ನ ಕಂಡಿದ್ದೀನಿ. ಬದುಕನ್ನ ಹೇಗೆ ಸರಿಪಡಿಸ್ಕೊಂಡು ಹೋಗ್ಬೇಕು ಅಂತ ಕಲ್ತಿದ್ದೀನಿ. ರೇಡಿಯೋದಲ್ಲಿ ಮಾಹಿತಿ, ಮನೋರಂಜನೆ, ಡಾಕ್ಟರ್ ಸಲಹೆ, ಕಾನೂನು ಸಲಹೆಗಳು ಎಲ್ಲ ತಿಳ್ಕೊಂಡು ನನ್ನ ಬದುಕು ಬದಲಾಗಿದೆ, ಜೀವನ ಶೈಲಿ ಬದಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅಷ್ಟು ಸಂದೇಶಗಳಿವೆ, ಖಂಡಿತ ಓದ್ತೀನಿ. ನಿಮ್ಮ ಬದುಕನ್ನ ಯಾವ ಹವ್ಯಾಸ, ಯಾವ ಅಭ್ಯಾಸ ಬದಲಾಯಿಸ್ತು ಅಂತ ನನ್ನ ಜೊತೆ ಹಂಚ್ಕೊಳ್ಳಿ. ವಾಟ್ಸ್ಆಪ್ ಸಂಖ್ಯೆ 9489901013ಕ್ಕೆ.

ಸರ್, ನಾನು ಚಿತ್ರಗಳನ್ನ ಸಂಗ್ರಹ ಮಾಡ್ತೀನಿ, ನನಗೆ ತುಂಬಾ ಅನುಕೂಲವಾಗಿದೆ ಅದು, ಬಹಳಷ್ಟು ಕೆಲಸಗಳು ಕೂಡ ಅದರಿಂದಾನೇ ಬಂದಿದೆ ನನಗೆ ಅಂತ ಹೇಳ್ತಾ ಇದ್ದಾರೆ SS ಶಿಂಧೆ ಚಿತ್ರಕಲಾ ಶಿಕ್ಷಕರು ಮುಧೋಳದಿಂದ. ನಾನು ಸಂಗ್ರಹ ಮಾಡೋ ಚಿತ್ರಗಳನ್ನ ನೋಡಿ ಪೇಂಟಿಂಗ್ ಅನ್ನ ಕೂಡ ಕಲ್ತಿದ್ದೀನಿ, ಪೇಂಟಿಂಗ್ ಅನ್ನ ಮಾಡ್ತೀನಿ, ಶಾಲೆಯಲ್ಲಿ ಚಿತ್ರಕಲಾ ಶಿಕ್ಷಕನಾಗೋದಕ್ಕೆ ಅದು ನನಗೆ ಸಹಾಯ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ. ಸರ್, ಮುಂಚೆ ಸ್ವಲ್ಪ ದುಶ್ಚಟಗಳಿಗೆ ಏನೂ ಅಡಿಕ್ಟ್ ಆಗಿದೆ, ಅದನ್ನು ಬಿಟ್ಟ ಮೇಲೆ ನನಗೆ ಬದುಕಲ್ಲಿ ಒಂದಷ್ಟು ಚೇಂಜಸ್ ಕಂಡಿದ್ದೀನಿ. ನಾನು ನೈಟಲ್ಲಿ ನಿದ್ದೆ ಬರ್ತಾರಲ್ಲ ಮುಂಚೆ, ಅದಕ್ಕೆ ಪುಸ್ತಕ ಓದೋದಕ್ಕೆ ಶುರು ಮಾಡಿದೆ. ಸ್ವಲ್ಪ ಹೊತ್ತು ಚೆನ್ನಾಗಿ ಪುಸ್ತಕ ಓದಿದ್ರೆ ಒಳ್ಳೆ ನಿದ್ದೆ ಬರ್ತಾ ಇದೆ ನನಗೆ ಇವಾಗ ಅಂತ ರಾಜೇಶ್ ನರೇಂದ್ರ ಅವರು ಹುಬ್ಬಳ್ಳಿಯಿಂದ ಹೇಳ್ತಾ ಇದ್ದಾರೆ. ಚಂದ್ರಮುಖಿ ಅವರು ITI ಲೌಟಿಂದ ನನಗೆ ತುಂಬ ಕೋಪ ಬರ್ತಾ ಇತ್ತು, ಸ್ನೇಹಿತೆ ಒಬ್ಬರ ಮಾತಿನಿಂದ ಯೋಗ ಕ್ಲಾಸಿಗೆ ಸೇರಿಕೊಂಡೆ. ಯೋಗ ಕಲಿಸೋ ಜೊತೆಗೆ ಒಳ್ಳೊಳ್ಳೆ ಜೀವನದ ಪಾಠಗಳನ್ನು ಕೂಡ ಹೇಳ್ಕೊಡ್ತಾ ಇದ್ರು. ನನಗಾಗ ಸ್ವಲ್ಪ ಸ್ವಲ್ಪ ಕೋಪನೇ ಕಮ್ಮಿ ಆಗ್ತಾ ಬಂತು, ತಾಳ್ಮೆಯನ್ನು ಕಲಿಸ್ಕೊಡ್ತು. ನಾನು ಯೋಗ ಕ್ಲಾಸ್ಗೆ ದಿನ ಹೋಗ್ತಾ ಇದ್ದೀನಿ, ಆ ಕ್ಲಾಸ್ಗೆ ಧನ್ಯವಾದ ಹೇಳ್ತೀನಿ ಮನಸ್ಸಿನಲ್ಲೇ ಅಂತ ಹೇಳ್ತಾ ಇದ್ದಾರೆ. ಒಂದಷ್ಟು ಚಿಕ್ಕ ಪುಟ್ಟ ಹವ್ಯಾಸಗಳನ್ನ ಅಭ್ಯಾಸಗಳನ್ನ ಕಡೆಗಾಣಿಸ್ತೀವಿ, ಆದರೆ ನಮ್ಗೆ ಗೊತ್ತೇ ಇರೋದಿಲ್ಲ ಅದು ನಮ್ಮ ಭವಿಷ್ಯದಲ್ಲಿ ಒಂದಷ್ಟು ಬದಲಾವಣೆಗಳನ್ನ, ನಮ್ಮ ಜೀವನದಲ್ಲಿ ಬದಲಾವಣೆಗಳನ್ನ ಮಾಡುತ್ತೆ ಅಂತ.

ಮಂಗಳೇಶ ಸ್ವಾಮಿಯವರ ಸಂದೇಶವನ್ನು ಕಳಿಸ್ಕೊಡ್ತಾರೆ. ಧನ್ಯವಾದ ತಮ್ಮ ಸಂದೇಶಕ್ಕಾಗಿ. ನಾವು ಏನೇನೋ ದೊಡ್ಡ ದೊಡ್ಡ ವಿಚಾರಗಳನ್ನ ಮಾಡ್ಬೇಕು ಅಂತೀವಿ, ಆದ್ರೆ ಆ ದೊಡ್ಡ ದೊಡ್ಡ ವಿಚಾರಗಳು ಆರಂಭ ಆಗೋದು ಈ ಚಿಕ್ಕ ಪುಟ್ಟ ಹವ್ಯಾಸಗಳಿಂದ, ಚಿಕ್ಕ ಪುಟ್ಟ ಅಭ್ಯಾಸಗಳಿಂದ. ಒಳ್ಳೆ ಹವ್ಯಾಸಗಳನ್ನ ಅಭ್ಯಾಸಗಳನ್ನ ಶುರು ಮಾಡೋದಕ್ಕೆ ಇಂಥದ್ದೇ ಸಮಯ ಅಂತ ಏನೂ ಇಲ್ಲ. ಪರ್ಫೆಕ್ಟ್ ಟೈಮ್ ಅನ್ನೋದು ಬೇಕಾಗಿಲ್ಲ. ಇವತ್ತು ಈ ಕ್ಷಣ ಕೂಡ ಪರ್ಫೆಕ್ಟೇ. ಒಂದು ಪುಸ್ತಕ ಓದಿ, ಒಂದು ಲೋಟ ಜಾಸ್ತಿ ನೀರು ಕುಡಿಯೋದಕ್ಕೆ ಶುರು ಮಾಡಿ, ಯಾರಿಗಾದ್ರೂ ಒಂದು ಒಳ್ಳೆ ಮಾತು ಹೇಳಿ, 10 ನಿಮಿಷ ನಡೆದಾಡಿ ಚಿಕ್ಕದಾಗಿ ಕಾಣುತ್ತೆ ಅಲ್ವಾ? ಆದರೆ 30 ದಿನ ಹೋದ ಮೇಲೆ ಹಿಂತಿರುಗಿ ನೋಡಿದಾಗ ನಾನು ಬದಲಾಗಿದ್ದೀನಿ ಅನ್ನೋ ಫೀಲಿಂಗ್ ನಮಗೆ ಬರುತ್ತೆ. ನೆನಪಿರಲಿ, ದೊಡ್ಡ ನದಿ ಕೂಡ ಒಂದು ಚಿಕ್ಕ ಹನಿಯಿಂದನೇ ಶುರುವಾಗೋದು. ನಿಮ್ಮ ದೊಡ್ಡ ಜೀವನ ಕೂಡ ಒಂದು ಚಿಕ್ಕ ಹವ್ಯಾಸದಿಂದ, ಅಭ್ಯಾಸದಿಂದ ಬದಲಾಗುತ್ತೆ. ಕಾರ್ಯಕ್ರಮ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಈಗ ನಾನು ಹೊರಡುವಂತಹ ಹೊತ್ತು ಇಷ್ಟು ಹೊತ್ತು ನಿಮ್ಮ ಜೊತೆ ಆಗಿತ್ತು. ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್. ಮತ್ತೆ ಸಿಗೋಣ. ಮತ್ತೆ ಸಿಗೋರ್ಗು ನೀವೇನು ಮಾಡಬೇಕು? ನನ್ನ ಮಿಸ್ ಮಾಡ್ಕೋಬೇಕು. ಮಿಸ್ ಮಾಡ್ಕೋತೀರಲ್ವಾ? ಕೊಡುವುದೇನು, ಕೊಂಬುದೇನು, ಒಲವು, ಸ್ನೇಹ, ಪ್ರೇಮ.

ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವ ತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು, ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ ಭಾವಗಳೆಲ್ಲವೂ ಸೆರೆಯಾಗೋ

ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮಿಸುತ್ತಿಯಾಗುತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45ಕ್ಕೆ ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು 101.3.

0: Edo Nonstop Sunday. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಆತ್ಮೀಯರೇ, ಇದುವರೆಗೆ ಬೆಂಗಳೂರು ಹಾಗೂ ಎಫ್ಎಂ ರೇನ್ಬೋ ಕಾರ್ಯಕ್ರಮವನ್ನು ಕೇಳುತ್ತಿದ್ದೀರಿ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ ಸಾಯಂಕಾಲದ 5 ಗಂಟೆ. ಮುಂದಿನ ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿ ವಿಜಯಪುರ ಇದೀಗ ಕೇಳಿ ಕಾರ್ಯಕ್ರಮ ಛಜ್ಜಿ ರೊಟ್ಟಿ ಚವಳಿಕಾಯಿ.
2: ಏನ್ರಿ ಸರ್ ಇಷ್ಟಕ್ ಲೇಟ್ ಬಂದ್ರಿ ನೀವು? ನೋಡ್ತೀರಿ ಟೈಮ್, ನೋಡಿರಿ ಎಷ್ಟ್ ಟೈಮ್ ಆಗ್ಯದ ಈಗ.
3: ಮೇಡಮ್ ಕರೆಕ್ಟ್ ಆಗಿ ಬರಾಕತ್ತಿದ್ದೆ, ಬರ್ಬೇಕಂದಾಗ ದಾರ್ಯಾಗ ಒಬ್ರು ಹಿಡ್ಕೊಂಡ್ರ ನನ್ನ. ಹಿಡ್ಕೊಂಡ್ ಏನ್ ಮಾಡಿದ್ರು? ಪೊಲೀಸ್ ಸ್ಟೇಷನ್ ಕರ್ಕೊಂಡ್ ಹೋದ್ರ.
2: ಯಾಕ್ರಿ?
3: ಅಯ್ಯೋ, ನನ್ನ ಪೊಲೀಸ್ ಸ್ಟೇಷನ್ ಕರ್ಕೊಂಡ್ ಹೋಗ್ಲಿಲ್ಲ, ಅಲ್ಲಿ ಒಂದು ಜಗಳಾಗಿತ್ತ. ಓಣ್ಯನ್ನ ಒಂದಿಷ್ಟು ಜನ ಬಾಳ ಸಣ್ಣ ಸಣ್ಣ ವಿಚಾರಕ್ಕೆ ಜಗಳಾಡ್ತಾರ್ರಿ. ಅವರು ಕಸ ಹುಡುಗಿ ಇವ್ರ ಮನೆ

0: ಚೆಲ್ತಾರ, ಇವ್ರ ನಳದ ನೀರು ಅವ್ರ ಮನೆ ಮುಂದೆ ಹೋಗತಿ, ಅಷ್ಟಕ್ಕ ಜಗಾಡ್ತಾರ್ರಿ. ಅದು ಇವತ್ ಎಲ್ಲಿ ಬಂದಿದ್ರೆ ಪೊಲೀಸ್ ಸ್ಟೇಷನ್ ಕಟ್ಟಿ ಏರಿದೆ. ಅದ್ರ ಸಂಬಂಧ ನಾನು ಹಿಂಗ ಹೋಗುವಾಗ ಕರೆದ್ರು ಹೋದೆ, ಮತ್ತೆ ಅವ್ರಿಗೆಲ್ಲ ಪೊಲೀಸರು ಮತ್ತೆ ಎಸ್ ಐ ಸಾಹೇಬ್ರು ಇದ್ರು, ಆಮೇಲೆ ಆರಕ್ಷಕರು ಇವರೆಲ್ಲ ಅವ್ರಿಗೆ ಬುದ್ಧಿ ಹೇಳಿ ಕಳಿಸಿದ್ರು. ಅವಾಗ ನಾನು ನನ್ನೂ ಕರೆದಿದ್ರು, ಪರಿಚಯದವ್ರಲ್ಲ ಕರೆದಿದ್ರು. ಅದಕ್ಕೆ ನಾವು ಒಂದಿಷ್ಟು ಹೇಳಿ ಬಂದಿವಿ,
1: ಬಗೆಹರಿತೋ
0: ಸಲಹೆ ಬಗೆಹರಿಸಿ ಬಂದಿದೀವಿ. ಅದು ತಪ್ಪಲ್ರಿ,
1: ಬಹಳ ತಪ್ಪರಿ, ಬಹಳ ತಪ್ಪು.
0: ನಮ್ಮ ಮನೆ ಕಸ ಒಂದು ಡಬ್ಬ ಹಾಕುದ್ ಬಿಟ್ಟು ಮತ್ತೊಬ್ಬರ ಮನೆ ಮುಂದೆ ಚೆಲ್ಲೋದು ಚಲೋ ಅನ್ರಿ?
1: ಹೌದೌದು, ಅದು ಕೆಲವೊಂದ್ ಬಹಳಷ್ಟು ಸಲ ರೀ ತಪ್ಪು ಕಲ್ಪನೆ ಆಗ್ತಿರ್ತಾವ್ರಿ, ಗಾಳಿಗೆ ಬಂದು ಬೀಳ್ತಿರ್ತೈತಿ. ಅವ್ರೇನ್ ತಿಳ್ಕೊತಾರ, ಒಂದ್ ಸಲ ಎರಡ್ ಸಲ ಇವ್ರು ಮಾಡಿರ್ಬೇಕು ಬಿಡ್ರಿ, ಆದ್ರೆ ನೆಕ್ಸ್ಟ್ ಟೈಮ್ನು ಇವ್ರು ಮಾಡಿದಾರೆ ಅಂತ ತಿಳ್ಕೊಂಡ್ ಬಿಡ್ತಾರೆ.
0: ಹಂಗಲ್ಲ, ಅದು ಏನಾಗಿದೆ ಗೊತ್ತಾ ನಿಮ್ಗೆ, ಪ್ರಾಕ್ಟಿಕಲ್ ಆಗಿ ಮಾಡೋದೇ ಬೇರೆ ರೀ, ಉದ್ದೇಶಪೂರ್ವಕವಾಗಿ ನ್ಯಾಚುರಲ್ ಆಗಿ ಆಗೋದೇ ಬೇರೆ ರೀ. ಇಲ್ಲಿ ಏನಾಗೈತಿ ಅಂತಂದ್ರೆ, ಮೊದಲ ಸ್ವಲ್ಪ ಏನೋ ಅವ್ರ ಮನೆ ಮುಂದೆ ನೀರ್ ಹರಿದೋಗಿತ್ತಂತ, ಅವರು ಏನೋ ಜಗಳಾಡಿದ್ರಂತ, ಅದ ನಂತರ ಅವ್ರ ಅಲ್ಲೇ ಓಣ್ಯಾಕ ಬಗೆಹರಿಸಿದ್ರಂತ, ಅದು ಸ್ವಲ್ಪ ಶೀತಲ ಸಮರ ಅಂತ. ನಿನ್ನ ಏನಾಗ್ಬಿಟ್ಟೈತಿ, ಉದ್ದೇಶಪೂರ್ವಕವಾಗಿ ಇವ್ರ ಕಸ ಚೆಲ್ಬಿಟ್ಟಾರ.

0: ಬಗೆಹರಿತೋ
1: ಸೊಳ್ಳೆ ಬಗೆಹರಿಸಿ ಬಂದಿದೀವಿ. ತಪ್ಪಲ್ರಿ,
0: ಬಾಳ ತಪ್ಪರಿ, ಬಾಳ ತಪ್ಪ.
1: ನಮ್ಮನೆ ಕಸ ಒಂದು ಡಬ್ಬ ಹಾಕುದ್ಬಿಟ್ಟು ಮತ್ತೊಬ್ಬರ ಮನೆ ಮುಂದೆ ಚೆಲ್ಲೋದು ಚಲೋನ್ರಿ?
0: ಹೌದೌದು, ಅದು ಕೆಲವೊಂದ್ ಬಹಳಷ್ಟು ಸಲ ರೀ ತಪ್ಪು ಕಲ್ಪನೆ ಆಗ್ತಿರ್ತಾವ್ರಿ. ಗಾಳಿಗೆ ಬಂದು ಬೀಳ್ತಿರ್ತೈತಿ, ಅವ್ರೇನ್ ತಿಳ್ಕೊತಾರ, ಒಂದ್ ಸಲ ಎರಡ್ ಸಲ ಇವ್ರು ಮಾಡಿರ್ಬೇಕು ಬಿಡ್ರಿ, ಆದ್ರೆ ನೆಕ್ಸ್ಟ್ ಟೈಮ್ನು ಇವ್ರು ಮಾಡಿದಾರೆ ಅಂತ ತಿಳ್ಕೊಂಡ್ಬಿಡ್ತಾರೆ.
1: ಹಂಗಲ್ಲ, ಅದು ಏನಾಗಿದೆ ಗೊತ್ತಾ ನಿಮ್ಗ, ಪ್ರಾಕ್ಟಿಕಲ್ ಆಗಿ ಮಾಡೋದ ಬೇರೆ ರೀ, ಉದ್ದೇಶಪೂರ್ವಕವಾಗಿ ನ್ಯಾಚುರಲ್ ಆಗಿ ಆಗೋದ ಬೇರೆ ರೀ. ಇಲ್ಲಿ ಏನಾಗೈತೆ ಅಂತಂದ್ರೆ, ಮೊದಲ ಸ್ವಲ್ಪ ಏನೋ ಅವ್ರ ಮನೆ ಮುಂದೆ ನೀರ್ ಹರಿದೋಗಿತ್ತಂತ, ಅವರು ಏನೋ ಜಗಳಾಡಿದ್ರಂತ, ಅದ ನಂತರ ಅವ್ರ ಅಲ್ಲೇ ಓಣ್ಯಾಕ ಬಗೆಹರಿಸಿದ್ರಂತ, ಅದು ಸ್ವಲ್ಪ ಶೀತಲ ಸಮರ ಅಂತ. ನಿನ್ ಏನಾಗ್ಬಿಟ್ಟೈತಿ, ಉದ್ದೇಶಪೂರ್ವಕವಾಗಿ ಇವ್ರ ಕಸ ಚೆಲ್ಬಿಟ್ಟಾರ ಅಲ್ರಿ. ಇವ್ರ ಮನೆ ಮುಂದ ಡಬ್ ಐತ್ರಿ, ಎರಡ್ ಇನ್ನೊಂದು ಗ್ರಾಮ ಪಂಚಾಯತ್ ಅವ್ರು ಎರಡ್ ಡಬ್ಬಿ ಕೊಡ್ತಾರ, ಒಂದ್ ಹೊಸ ಹಾಕಕ್ಕ, ಒಂದು ಒಣ ಕಸ ಹಾಕಕ್ಕಂತ. ಅದನ್ನ ಬಿಟ್ಟು ಇವ್ರು ಅವ್ರ ಮನೆ ಮುಂದೆ ಕಂಪೌಂಡ್ ನಾಗ ಚೆಲ್ತಾರ ಅಂದ್ರೆ ಮತ್ತೆ ಇವ್ರು ತಪ್ಪಲ್ಲ ರೀ? ಜಗಳಾಡಿದ್ರೆ ಹೆಣ್ಮಕ್ಳು, ಆಮೇಲೆ ಆ ಕಡೆಯಿಂದಾಗ ಗಂಡ್ಮಕ್ಳು ಬಂದಾರ, ಈ ಕಡೆ ಗಂಡ್ಮಕ್ಳು ಬಂದಾರ, ಇಬ್ರು ಕೂಡಿ ಇವ್ರ ಕುಸ್ತಿ ಹಿಡ್ಕೊಂಡು ಇವ್ರು ಆಗೇ ಹೋಗ್ಲಿ ಬಾ ಅಂತೇನ್ ಮಾತಾಡ್ತಾರಲ್ಲ, ಪೋಲ್ ಸ್ಟೇಷನ್ ಹೋಗುನ್ ಬಾ ಅಂತ ಬಂದ್ಬಿಟ್ಟಾರ. ಬಂದ್ ಕೇಸಿ ಅಲ್ಲಿ ಕೂತ್ಕೊಂಡು ಇಷ್ಟೋ ತನಕ ಕದ್ದಿ ಕಡಿದು ಎಲ್ಲ ಸರಿ ಮಾಡಿ ಈಗ ಬಂದಿವಿ ನೋಡೋಣ. ಅಡಿಗೆ ಸಾಧ್ಯ ಆದಷ್ಟು ಅಕ್ಕಪಕ್ಕದವರು ನೆರೆ ಹೊರೆಯವರು ಅರ್ಥ ಮಾಡಿಕೊಂಡು, ಯಾಕಂದ್ರೆ ಇವತ್ತಿದ್ದು ನಾಳೆ
0: ಹೌದು ಸಾಯಿತು. ಅದೇ ಭಗವದ್ಗೀತ ಹೇಳಿದಾರಲ್ರಿ, ಎಲ್ಲರಕ್ಕಿಂತ ಸಮೀಪದ ಸಂಬಂಧಿ ಯಾರು
1: ಯಾರು
0: ಯಾರು ಅಂದ್ರೆ ನಮ್ಮ ನೇಬರ್ ನೆರೆಹೊರೆಯವರೇ ನಮಗೆ ಸಮೀಪದ ಸಂಬಂಧಿ ಅಂತ.
1: ಅದ್ರ ಸಂಬಂಧ ನಾವೇನ್ ಮಾಡೋಣ ಅಂತಂದ್ರೆ, ಸಾಧ್ಯ ಆದಷ್ಟು ಅಕ್ಕಪಕ್ಕದವ್ರ ಜೊತೆ ನೆರೆಹೊರೆಯವ್ರ ಜೊತೆ
0: ಸೌಹಾರ್ದತೆಯಿಂದ
1: ಸಹಿಷ್ಣುತೆಯಿಂದ ಇದ್ರೆ ಇಂತ ಸಮಸ್ಯೆಗಳು ಆಗುದಿಲ್ಲ ನೋಡ್ರಿ. ನೋಡ್ರಿ ಬಹಳ ತಾತು, ಇನ್ನೊಂದ್ ಸ್ವಲ್ಪ ಚಾ ಮಾಡ್ರಿ, ಚಾ ಕುಡಿದು ಹೋಗ್ತೇನೆ.
0: ಆಯ್ತಾಯ್ತು, ಬರ್ರಿ ಬರ್ರಿ, ಚಾ ಮಾಡಕ್ಕಿಟ್ಟಿನಿ, ಕುಡಿದು ಹೋಗ್ರಿ.
2: ಹಾಗಿದ್ರೆ ಬನ್ನಿ ಒಂದು ಕಥೆಯನ್ನು ಕೇಳ್ಕೊಂಡು ಬರೋಣ.

ಕೇಳುಗರಿಗೆಲ್ಲ ನಮಸ್ಕಾರ ಅಂತ ಹೇಳ್ತಾ ಇವತ್ತಿನ ನೀತಿ ಕಥೆಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ನೀತಿ ಕಥೆ ಕಾರ್ಯಕ್ರಮದಲ್ಲಿ 19ನೇ ಶತಮಾನದಲ್ಲಿ ನಡೆದ ಒಂದು ಘಟನೆಯ ಕುರಿತಾಗಿ ತಿಳಿಸಲಾಗ್ತಾ ಇದೆ. ಒಮ್ಮೆ ವಯಸ್ಸಾಗಿದ್ದ ಹಿರಿಯರೊಬ್ರು ಅವತ್ತಿನ ಕಾಲದಲ್ಲಿ ಪ್ರಖ್ಯಾತರಾಗಿದ್ದ ಚಿತ್ರಕಾರ ಮತ್ತು ಕವಿ ಡಾಂಟೆ ಗೇಬ್ರಿಯಲ್ ರೊಸೆಟ್ಟಿಯವರನ್ನ ಭೇಟಿಯಾದರು. ಕೆಲವು ಚಿತ್ರಗಳನ್ನು ಡಾಂಟೆಯವರಿಗೆ ತೋರಿಸಿ ಅವರ ಅಭಿಪ್ರಾಯವನ್ನು ಕೇಳಿದರು. ಡಾಂಟೆ ಒಂದೊಂದೇ ಚಿತ್ರವನ್ನು ನೋಡ್ತಾ, ಕೊನೆಗೆ ನಿಮ್ಮ ಮನಸ್ಸನ್ನು ಅನ್ವಯಿಸಲು ನನಗೆ ಇಷ್ಟ ಇಲ್ಲ, ಆದರೆ ನಿಜ ಹೇಳ್ಬಿಡ್ತೀನಿ ಕೇಳಿ, ಇವು ತುಂಬ ಸಾಧಾರಣ ಮಟ್ಟದ, ಯಾವ ಹೊಸತನೂ ಇಲ್ಲದೆ ಇರೋ ಚಿತ್ರಗಳು. ಇವುಗಳನ್ನು ಬಿಡಿಸಿದವರು ವಯಸ್ಸಾದ ವ್ಯಕ್ತಿ ಇರಬೇಕು. ಪೇಂಟ್ ಬ್ರಷ್ ಅವರ ಕೈಯಲ್ಲಿ ದೃಢವಾಗಿ ನಿಲ್ಲಿಕ್ಕಿಲ್ಲ, ಅಲ್ಲದೆ ಚಿತ್ರದಲ್ಲಿ ಯಾವ ರೇಖೆಗಳು ಕೂಡ ಸ್ಪಷ್ಟವಾಗಿ ಮೂಡಿಬಂದಿಲ್ಲ. ಚಿತ್ರದಲ್ಲಿ ಬಳಸಿರೋ ಬಣ್ಣಗಳು ಕೂಡ ಎಲ್ಲೆಲ್ಲೋ ಹರಡಿಬಿಟ್ಟಿವೆ, ಇವುಗಳಿಗೆ ಯಾವುದೇ ಬೆಲೆಗಳನ್ನು ಕಟ್ಟಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿದರು ಡಾಂಟೆ. ಡಾಂಟೆಯವರ ಮಾತುಗಳನ್ನು ಕೇಳಿದ ಹಿರಿಯ ಜೀವಿ ನಿರುತ್ಸಾಹದಿಂದ ನಿಟ್ಟುಸಿರು ಬಿಟ್ರು. ಮತ್ತೆ ಸಂಕೋಚದಿಂದ, ದಯವಿಟ್ಟು ಇನ್ನು ಸ್ವಲ್ಪ ಸಮಯ ಕೊಟ್ಟರೆ, ಇನ್ನಷ್ಟು ನನ್ನ ಹತ್ರ ಚಿತ್ರಗಳಿದೆ, ಅವುಗಳು ಒಬ್ಬ ಯುವಕ ಬಿಡಿಸಿದ್ದು, ಅದನ್ನ ಸ್ವಲ್ಪ ದಯವಿಟ್ಟು ನೋಡಿ ಹೇಳಿ ಅಂತ ಮತ್ತಷ್ಟು ಚಿತ್ರಗಳನ್ನ ತೋರಿಸಿದ್ರು ಆ ಹಿರಿಯರು. ಒಲ್ಲದ ಮನಸ್ಸಿನಿಂದಲೇ ಡಾಂಟೆ ಅವುಗಳನ್ನ ನೇರವಾಗಿ ಕುಳಿತು ನೋಡತೊಡಗಿದ್ರು. ಕುತೂಹಲದಿಂದ ಮತ್ತೆ ಮತ್ತೆ ನೋಡಿದ್ರು. ತುಂಬಾ ಸಂತೋಷದಿಂದ, ಓಹೋ ಅದ್ಭುತ, ಇದನ್ನ ರಚನೆ ಮಾಡಿರೋ ಯುವಕನಲ್ಲಿ ತುಂಬಾ ದೊಡ್ಡ ಪ್ರತಿಭೆ ಅಡಗಿದೆ. ಆತನಿಗೆ ಸ್ವಲ್ಪ ಪ್ರೋತ್ಸಾಹ ಕೊಟ್ಟರೂ ಕೂಡ, ಆತ ಸ್ವಲ್ಪ ಶ್ರಮ ವಹಿಸಿ ಕೆಲಸ ಮಾಡಿದರೆ ಸಾಕು, ಈತ ಒಬ್ಬ ಅದ್ಭುತ ಸಾಧಕನಾಗಿ ಹೊರಹೊಮ್ಮಬಲ್ಲ. ಆತನಿಗೆ ನನ್ನನ್ನು ಭೇಟಿಯಾಗಲಿಕ್ಕೆ ಹೇಳಿ, ನನ್ನ ಕೈಲಾದ ಸಹಾಯವನ್ನು ಮಾಡ್ತೀನಿ ಅಂತ ಹೇಳಿದರು ಡಾಂಟೆ. ಡಾಂಟೆರವರ ಈ ಮಾತುಗಳನ್ನು ಆಲಿಸಿದ ಹಿರಿಯರ ಮುಖ ಕ್ಷಣ ಮಾತ್ರದಲ್ಲಿನೇ ಹೂವಿನಂತೆ ಅರಳಿಬಿಡ್ತು. ಆದರೆ ಮರುಕ್ಷಣವೇ ಮತ್ತೆ ನಿರಾಸೆಯ ನಿಟ್ಟುಸಿರನ್ನು ಬಿಟ್ಟರು. ಚಿತ್ರಗಳನ್ನೆಲ್ಲ ಎತ್ತಿಟ್ಕೊಂಡು ಆ ಹಿರಿಯರು ಹೊರಟೇ ನಿಂತುಬಿಟ್ರು. ಅವರ ಈ ವಿಚಿತ್ರವಾದ ವರ್ತನೆ ಅರ್ಥವಾಗದ ಡಾಂಟೆಯವರು, ಈ ನಿರಾಸೆ ಯಾಕೆ, ಈ ನಿಟ್ಟುಸಿರ್ಯಾಕೆ, ಅಷ್ಟಕ್ಕೂ ನನಗೆ ಈಗ ತೋರಿಸಿರುವಂತಹ ಚಿತ್ರಗಳನ್ನು ಬಿಡಿಸಿದ ಯುವಕ ಯಾರು, ಮೊದಲು ತೋರಿಸಿದ ಚಿತ್ರಗಳನ್ನು ಬಿಡಿಸಿದಂತಹ ವಯಸ್ಸಾದ ವ್ಯಕ್ತಿ ಯಾರು ಅಂತ ಕೇಳಿದರು.

ಆ ಹಿರಿಕರು ಮತ್ತೊಂದು ನಿಟ್ಟುಸಿರನ್ನ ಬಿಟ್ಟು ಆ ಇಬ್ಬರು ವ್ಯಕ್ತಿಗಳು ಬೇರೆ ಯಾರೂ ಅಲ್ಲ, ಅವೆರಡೂ ನಾನೇ. 35 to 40 ವರ್ಷಗಳ ಹಿಂದೆ ನಾನು ಆ ಚಿತ್ರಗಳನ್ನು ರಚಿಸಿದೆ. ಆಗ ಯಾರಿಗೂ ಅವುಗಳನ್ನು ತೋರಿಸಿದೆ. ಆ ಚಿತ್ರಗಳು ಮಹತ್ವದ್ದೆನಿಸಲಿಲ್ಲ, ಹಾಗೆಯೇ ಆ ಚಿತ್ರಗಳಲ್ಲಿ ಯಾವುದೇ ವಿಶೇಷತೆ ಕೂಡ ಕಾಣಲಿಲ್ಲ. ಅವರು ನನ್ನನ್ನು ಬೈದು ಕಳಿಸ್ಬಿಟ್ರು. ಆಗ ನನಗಾದ ನಿರಾಸೆಯಲ್ಲಿ ನಾನು ಮುದುರು ಹೋಗ್ಬಿಟ್ಟೆ. ಅಂದಿನಿಂದ ನಾನು ಚಿತ್ರ ಬಿಡಿಸೋದನ್ನೇ ಬಿಟ್ಬಿಟ್ಟೆ, ಬೇರೊಂದು ಕೆಲಸಕ್ಕೆ ಸೇರಿಕೊಂಡು ಜೀವನವೆಲ್ಲ ಅಲ್ಲೇ ಕಳೆದ್ಬಿಟ್ಟೆ. ಇತ್ತೀಚೆಗೆ ನಾನು ನಿವೃತ್ತನಾದೆ. ಸುಮ್ಮನೆ ಕಾಲಹರಣ ಮಾಡೋದ್ಯಾಕೆ, ಮತ್ತೆ ಕೆಲವು ಚಿತ್ರಗಳನ್ನು ಬಿಡಿಸಿದ್ರಾಯ್ತು ಅಂತ ಯೋಚನೆ ಬಂತು. ಆಗ ಈ ಚಿತ್ರಗಳನ್ನು ಬಿಡಿಸಿದೆ. ಹೀಗೆ ನಿಮಗೆ ಮೊದಲು ತೋರಿಸಿದ ಚಿತ್ರಗಳು ಇದಾಗಿತ್ತು, ಅವು ನಿಮಗೆ ಹಿಡಿಸಲಿಲ್ಲ. ಅನಂತರ ನೀವು ಮೆಚ್ಚಿಕೊಂಡ ಚಿತ್ರಗಳು ನಾನು ಯುವಕನಾಗಿದ್ದಾಗ ಬಿಡಿಸಿದಂತಹ ಚಿತ್ರಗಳು. ಆವತ್ತಿಂದಿನೇ ನಿಮ್ಮಂತಹ ವ್ಯಕ್ತಿ ಸಿಕ್ಕಿ ಮೆಚ್ಚಿಕೊಂಡು ಪ್ರೋತ್ಸಾಹ ನೀಡಿದ್ರೆ ನನ್ನ ಬದುಕೇ ಬದಲಾಗ್ಬಿಡ್ತಿತ್ತು. ಈಗ ಚಿತ್ರರಚನೆ ಮಾಡೋಣ ಅಂತಂದ್ರೆ ವೃದ್ಧಾಪ್ಯದಿಂದ ಕೈ ನಡುಗ್ತಾ ಇದೆ, ನಾನೇನ್ ಮಾಡಲಿ ಅಂತ ಹೇಳಿ ಹೊರಟೇ ಹೋದ್ರು. ಆತ್ಮೀಯ ಕೇಳುಗರೆ, ನೈಜ ಘಟನೆಯ ಒಂದು ಸಂದರ್ಭವನ್ನ ಕೇಳಿದ್ರಲ್ಲ, ಹೀಗೆ ನಮಗೂ ಕೂಡ ಯಾವುದಾದ್ರೂ ಒಂದು ಬಾಲ ಪ್ರತಿಭೆಯೋ ಅಥವಾ ಯುವ ಪ್ರತಿಭೆಯೋ ತನ್ನ ಪ್ರತಿಭೆಯನ್ನ ನಮ್ಮ ಎದುರುಗಡೆ ತಂದು ತೋರಿಸಿದಾಗ ನಾವು ಅವರ ಪ್ರತಿಭೆಯ ಬಗ್ಗೆ ಒಂದೆರಡು ಒಳ್ಳೆ ಮಾತುಗಳನ್ನು ಆಡಿದರೆ, ಪ್ರೋತ್ಸಾಹ ನೀಡಿದರೆ ಇಡೀ ಜಗತ್ತಿಗೆ ಒಂದು ಒಳ್ಳೆಯ ಕಲಾವಿದನನ್ನು ಅಥವಾ ಒಂದು ಒಳ್ಳೆಯ ಸಾಧಕನನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋದು ಈ ಘಟನೆಯಿಂದ ತಿಳಿದು ಬರ್ತದೆ. ನಮಸ್ಕಾರ.

0: ಇಲ್ಲಿಯವರೆಗೆ ವಿಶೇಷ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚವಳಿಕಾಯಿ ಕೇಳಿದಿರಿ. ನಿರೂಪಣೆ
1: ನೇತಾಜಿ ಗಾಂಧಿ ಹಾಗೂ ಸವಿತಾ ದೇಶ್ಮುಖ್.
2: ಕತೆ ಹೇಳಿದವರು ಸುಭಾ ಕೆರೂರ್. ಕಾರ್ಯಕ್ರಮದ ನಿರ್ವಹಣೆ ಬಿ ಸಿದ್ದಣ್ಣ.
0: ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.
3: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
4: ನಮಸ್ಕಾರ ಎಲ್ಲ ಪೋಷಕರಿಗೆ. ನಿಮ್ಮ ಮಗ ಅಥವಾ ಮಗಳು ಒಬ್ಬ ಔಷಧಿ ವಿಜ್ಞಾನಿ ಆಗಬೇಕು ಅಂತ ಕನಸು ಕಟ್ಟಿರೇನು, ಹಂಗಂದ್ರೆ ಫಾರ್ಮಸಿ ಅಡ್ಮಿಷನ್ ತಗೊಳಕ್ ಹೇಳ್ರಿ. ಬಿಜಾಪುರದೊಳಗ ಸೋಲಾಪುರ್ ರೋಡ್ದೊಳಗನೆ ನಮ್ಮ BLD ಕ್ಯಾಂಪಸ್ದಾಗ BLD ಶ್ರೀ ಸಂಗನ ಬಸವ ಮಹಾಸ್ವಾಮೀಜಿ ಫಾರ್ಮಸಿ ಕಾಲೇಜ್ ಮತ್ತು ರಿಸರ್ಚ್ ಸೆಂಟರ್ ಐತಿ. ಅಲ್ಲಿ ಬಿಫಾರ್ಮ್, ಡಿಫಾರ್ಮ್ ಮತ್ತು ಫಾರ್ಮ್ಡಿ ಕೋರ್ಸ್ಗಳನ್ನ ಕಲಿಬಹುದು. ಇಲ್ಲಿ ಎಲ್ಲಾ ರೀತಿಯ ಆಧುನಿಕ ಉಪಕರಣಗಳು, ಸವಲತ್ತುಗಳು ನಿಮಗೆ ಅದಾವ. ಇದು NAC A++ ಮಾನ್ಯತೆ ಪಡೆದ ಭಾರತದ ಏಕೈಕ ಅಫಿಲಿಯೇಟೆಡ್ ಫಾರ್ಮಸಿ ಕಾಲೇಜ್ ಆಗಿದೆ. ಇಲ್ಲಿ ನೀವು ಅಡ್ಮಿಷನ್ ತಗೋಬೇಕಂದ್ರೆ ಸಂಪರ್ಕ ಮಾಡಬೇಕಾದ ಮೊಬೈಲ್ ಸಂಖ್ಯೆ 9513398036. ಮೊಬೈಲ್ ನಂಬರ್ ಇನ್ನೊಮ್ಮೆ ಕೇಳ್ರಿ, 9513398036, ಅಥವಾ BLDPharmacy.ac.in ನಮ್ಮ ಕಾಲೇಜ್ ವೆಬ್ಸೈಟ್ಗೂ ನೀವು ಸಂಪರ್ಕ ಮಾಡಬಹುದು. ಧನ್ಯವಾದ.
5: ಕೇಳುಗ್ರಿ, ಇನ್ನು ಮುಂದೆ ಕೇಳಿ ಕೆಲವು ಚಿತ್ರಗೀತೆಗಳನ್ನು. ಆರಂಭದಲ್ಲಿ ಕೇಳೋಣ SP ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ CY ಶಂಕರ್ ಚಿತ್ರದಿಂದ ಆಯ್ದ ಗೀತೆಯನ್ನು.

0: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ?
1: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
0: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: Mysore Sandal.
3: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
4: ಚಿತ್ರಗೀತೆಗಳಲ್ಲಿ ಇನ್ನು ಮುಂದೆ ಕೇಳಿ SPB ಹಾಗೂ ಮಂಜುಳಾ ಅವರ ಧ್ವನಿಯಲ್ಲಿ ಆಸೆಗೊಬ್ಬ ಮೀಸೆಗೊಬ್ಬ ಚಿತ್ರದಿಂದ ಇದೆ ಗೀತೆಯನ್ನು.

0: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
0: ಹಿಂದೆ KSUWSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಆತ್ಮರಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕೊನೆಯದಾಗಿ ಕೇಳಿ ಪ್ರತಿಮಾ ರಾವ್ ಅವರ ಧ್ವನಿಯಲ್ಲಿ ಉಪೇಂದ್ರ ಚಿತ್ರದಿಂದ ಆಯ್ದ ಗೀತೆಯನ್ನು.

ಕೇಳಿದ್ರೆ ಕಾರ್ಯಕ್ರಮದ ನಿಯಮಗಳು. ಕಾರ್ಯಕ್ರಮದ ಮೊದಲ ನಿಯಮ, ಈ ಕಾರ್ಯಕ್ರಮದಲ್ಲಿ ಒಬ್ಬರಿಗೆ 5 ಪ್ರಶ್ನೆಯನ್ನು ಕೇಳಲಾಗುವುದು. ನಿಯಮ 2, ಮೊದಲ ಪ್ರಶ್ನೆಗೆ ಸರಿ ಉತ್ತರ ನೀಡಿದರೆ 2ನೇ ಪ್ರಶ್ನೆಯನ್ನು ಕೇಳಲಾಗುವುದು. ನಿಯಮ 3, ಕೇಳಿದ ಪ್ರಶ್ನೆಗೆ ತಪ್ಪು ಉತ್ತರ ನೀಡಿದರೆ ಅದೇ ಪ್ರಶ್ನೆಯನ್ನು ಮುಂದಿನವರಿಗೆ ಕೇಳಲಾಗುವುದು. ನಿಯಮ 4, ಕೇಳಿದ ಪ್ರಶ್ನೆಗೆ 5 ಜನರಿಂದ ಸರಿ ಉತ್ತರ ಬರದೇ ಇದ್ದರೆ ಆ ಪ್ರಶ್ನೆಗೆ ಉತ್ತರ ನೀಡಿ ಪ್ರಶ್ನೆಯನ್ನು ಬದಲಾವಣೆ ಮಾಡಲಾಗುವುದು. ನಿಯಮ 5, 5 ಪ್ರಶ್ನೆಗಳಿಗೆ ಸರಿ ಉತ್ತರ ನೀಡಿದ ವಿಜೇತ ಸ್ಪರ್ಧಿಗಳ ಹೆಸರುಗಳನ್ನು ಕಾರ್ಯಕ್ರಮದ ಕೊನೆಯಲ್ಲಿ ಹೇಳಲಾಗುವುದು. ನಿಯಮ 6, ಒಬ್ಬರು ಈ ಕಾರ್ಯಕ್ರಮದಲ್ಲಿ 2 ಬಾರಿ ಮಾತ್ರ ಕರೆ ಮಾಡಬೇಕು, ಅನ್ಯ ಮಾರ್ಗದ ಉತ್ತರಗಳಿಗೆ ಅವಕಾಶ ಇಲ್ಲ. ಇನ್ನು ಕಾರ್ಯಕ್ರಮದ ಅಂತಿಮ ನಿಯಮ, ಪ್ರತಿ ಪ್ರಶ್ನೆಗೆ 20 ಸೆಕೆಂಡ್ಗಳ ಕಾಲಾವಕಾಶ ಇರ್ತದೆ. ಈ ಕಾರ್ಯಕ್ರಮದಲ್ಲಿ ನೀವು ಕೂಡ ಭಾಗವಹಿಸಿ ನಾವು ಕೇಳೋ ಪ್ರಶ್ನೆಗೆ ಉತ್ತರ ನೀಡಬೇಕು ಅಂತಂದರೆ ನಮ್ಮ ದೂರವಾಣಿ ಸಂಖ್ಯೆ 08352270340 ಅಥವಾ 08352270350. ಇನ್ನೊಂದು ಬಾರಿ ದೂರವಾಣಿ ಸಂಖ್ಯೆ 08352270320 ಅಥವಾ 08352270350 ಈ ಸಂಖ್ಯೆಗೆ ಫೋನ್ ಮಾಡಿ ನಾವು ಕೇಳೋ ಪ್ರಶ್ನೆಗೆ ಉತ್ತರವನ್ನು ನೀಡಿ.

0: ಬನ್ನಿ ಕಾರ್ಯಕ್ರಮದ ಮೊದಲ ಕರೆ ಯಾರು ಎಲ್ಲಿಂದ ಮಾಡ್ಯಾರ ಅಂತ ನೋಡೋಣ. ಹಲೋ ನಮಸ್ತೆ.
1: ಹಲೋ ಸರ್.
0: ನಮಸ್ಕಾರ. ಯಾರು ಎಲ್ಲಿಂದ ರೀ?
1: ನಾವು ಮಲ್ಲಪ್ಪ ಚಿಲ್ಕೆ ಅಂತ ಹೇಳ್ತಾರ, ತಾಜ್ಪುರದಿಂದ ತಿಕೋಟ ತಾಲೂಕು ರೀ.
0: ತಿಕೋಟ ತಾಲೂಕು
1: ತಾಜ್ಪುರ್.
0: ತಾಜ್ಪುರದಿಂದ
1: ಮಲ್ಲಪ್ಪ ಚಿಕ್ಕಲಿಕ್ಕೆ ಅಂತ ಹೇಳಿ ಸರ್.
0: ಮಲ್ಲಪ್ಪ ಅವರು.
1: ಹ್ಞೂ ಸರ್.
0: ಮಲ್ಲಪ್ಪ ಅವರಿಗೆ ಮೊದಲ ಪ್ರಶ್ನೆ.
1: ಹ್ಞೂ ಸರ್.
0: ಸ್ವಲ್ಪ ರೇಡಿಯೋದಿಂದ ದೂರ ಬರ್ತೀರಿ. ಹಲೋ.
1: ಓಕೆ ಸರ್. ಹಲೋ.
0: ಹಾಂ, ಕೇಳಿಸ್ತದೆ ಮಲ್ಲಪ್ಪ ಅವರ?
1: ನಿಮ್ದು ಸರ್?
0: ನನಗೆ ಕೇಳಿಸ್ಲಿಕ್ಕತ್ತದ? ನೀವು ಸ್ವಲ್ಪ ರೇಡಿಯೋದಿಂದ ದೂರ ಬರ್ರಿ.
1: ಇನ್ನ ಮನೆಯಾಗಿದ್ದೆ.
0: ಇಲ್ಲ, ನಮಗೆ ಪ್ರತಿಧ್ವನಿ ಕೇಳಿಸ್ಲಿಕ್ಕತ್ತದ. ಹಲೋ. ಹಾಂ, ಪ್ರಶ್ನೆ, ಮೊದಲ ಪ್ರಶ್ನೆ. ವೀರ್ ಬಾಲ್ ದಿವಸ್ ಎಂದು ಆಚರಿಸುತ್ತೇವೆ.
1: ವೀರ್ ಬಾಲ್ ದಿವಸ್ ರೀ ಸರ್?
0: ಕೇಳಿರಿ.
1: ಅದು ಜನವರಿ 14 ಸರ್.
0: ಜನವರಿ 14 ಅಂತೀರಿ?
1: ಹ್ಞೂ ಸರ್.
0: ಜನವರಿ 14 ತಪ್ಪಾದ ಉತ್ತರ ರೀ. ಮುಂದಿನ ಪ್ರಶ್ನೆಗೆ ತಾವು ಪ್ರಯತ್ನ ಮಾಡಬಹುದು. ಧನ್ಯವಾದ ಕರೆ ಮಾಡಿದ್ದಕ್ಕೆ. ಕೇಳುಗ್ರೆ, ನೇರ ಪ್ರಸಾರದಲ್ಲಿ ಜ್ಞಾನವಾಣಿ ರಸಪ್ರಶ್ನೆ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ನೀವು ಕೂಡ ಭಾಗವಹಿಸಿ ನಮ್ಮ ಕೇಳೋ ಪ್ರಶ್ನೆಗೆ ಉತ್ತರ ನೀಡಬೇಕು ಅಂತ ನಮ್ಮ ದೂರವಾಣಿ ಸಂಖ್ಯೆ 0835220340 ಅಥವಾ 0835220350 ಈ ಸಂಖ್ಯೆಗೆ ಫೋನ್ ಮಾಡಿರಿ. ನಾವು ಕೇಳೋ ಪ್ರಶ್ನೆಗೆ ಉತ್ತರವನ್ನು ನೀಡಿರಿ.

0: ಹಲೋ
1: ಹಲೋ,
0: ನಮಸ್ತೆ, ಯಾರು ಎಲ್ಲಿಂದ ರೀ?
1: ನಾ ಅಭಿಷೇಕ್ ಅಂದ್ರೆ ಕೋಲಾರಿಂದ ಮಾತಾಡೋದು.
0: ಹೆಸರು ಹೇಳ್ರಿ, ಗೊತ್ತಾಗ್ಲಿಲ್ಲ.
1: ಅಭಿಷೇಕ್ ರೀ ಸರ್.
0: ಅಭಿಷೇಕ್ ಅವರು. ಅಭಿಷೇಕ್, ಮೊದಲ ಪ್ರಶ್ನೆ, ವೀರ್ ಬಾಲ್ ದಿವಸ್ ಎಂದು ಆಚರಿಸುತ್ತೇವೆ?
1: ಡಿಸೆಂಬರ್ 26
0: ಅಂತೀರಿ? ಎಸ್, ಖಂಡಿತ ಮೊದಲ ಪ್ರಶ್ನೆಗೆ ಸರಿಯಾದ ಉತ್ತರ. ಇನ್ನು ಎರಡನೇ ಪ್ರಶ್ನೆ ಅಭಿಷೇಕ್, ಚಲಿಸುವ ವಿಶ್ವಕೋಶ ಎಂದು ಯಾರನ್ನ ಕರೆಯುತ್ತೇವೆ? ಪ್ರಶ್ನೆ ಗಮನ ಕೊಟ್ಟು ಕೇಳಬೇಕ್ರಿ. ಚಲಿಸುವ ವಿಶ್ವಕೋಶ ಎಂದು ಯಾರನ್ನ ಕರೆಯುತ್ತೇವೆ? ಗೊತ್ತಿಲ್ಲರಿ. ಮುಂದಿನ ಪ್ರಶ್ನೆಗೆ ಪ್ರಯತ್ನ ಮಾಡಬಹುದು ತಾವು. ಅಭಿಷೇಕ್, ಧನ್ಯವಾದ ಕರೆ ಮಾಡಿದಕ್ಕೆ. ಹಲೋ
2: ಹಲೋ, ನಮಸ್ಕಾರ ಸರ್.
0: ನಮಸ್ತೆ, ಯಾರು ಎಲ್ಲಿಂದ ರೀ?
2: ಸರ್, ರೋಹನ್ ಸರ್, ವಿಜಯಪುರದಿಂದ.
0: ವಿಜಯಪುರದಿಂದ ರೋಹನ್ ಅವರು. ರೋಹನ್, ಪ್ರಶ್ನೆ ಕೇಳಿಸ್ಕೊಂಡಿರಿ
2: ಸರ್. ಇನ್ನೊಮ್ಮೆ ಕೇಳಿ.
0: ಚಲಿಸುವ ವಿಶ್ವಕೋಶ ಎಂದು ಯಾರನ್ನ ಕರೆಯುತ್ತೇವೆ?
2: ಸರ್, ಶಿವರಾಮ್ ಕಾರಂತ.
0: ಶಿವರಾಮ್ ಕಾರಂತ್ ಅಂತೀರಿ?
2: ಹಾಂ ಸರ್.
0: ಎಸ್, ಖಂಡಿತ ಮೊದಲ ಪ್ರಶ್ನೆಗೆ ಸರಿಯಾದ ಉತ್ತರ. ಇನ್ನು ಎರಡನೇ ಪ್ರಶ್ನೆ, ಪ್ರಶ್ನೆ ಗಮನ ಕೊಟ್ಟು ಕೇಳ್ರಿ, ಪ್ರಶ್ನೆ ರಿಪೀಟ್ ಮಾಡಂಗಿಲ್ಲ ಕಾರ್ಯಕ್ರಮದ ನಿಯಮದ ಪ್ರಕಾರ. ರಾಕೆಟ್ನಲ್ಲಿ ಯಾವ ದ್ರವದ ಇಂಧನ ಬಳಸುತ್ತಾರೆ?
2: ಸರ್, ಪ್ರೊಪಲ್ಷನ್ ಲಿಕ್ವಿಡ್ ಸಿಸ್ಟಮ್.
0: ಯಾವ ದ್ರವ ಅಂತ ಹೇಳ್ಬೇಕ್ರಿ ಉತ್ತರ? ನಾವು

0: ರಾಕೆಟ್ನಲ್ಲಿ ಯಾವ ಇಂಧನ ಬಳಸ್ತೀವಿ ಅನ್ನೋದು, ಯಾವ ದ್ರವದ ಇಂಧನ ಬಳಸ್ತೀವಿ ಅನ್ನೋದು ಪ್ರಶ್ನೆ.
1: ಹಲೋ, ಸಿಲ್ವರ್ ನೈಟ್ರೇಟ್ ಸರ್.
0: ಸಿಲ್ವರ್ ನೈಟ್ರೇಟ್ ಅಂತ ಹೇಳ್ತೀರಿ?
1: ಹಾಂ ಸರ್.
0: ತಪ್ಪಾದ ಉತ್ತರ ರೋಹನ್, ಧನ್ಯವಾದ ಕರೆ ಮಾಡೋದಕ್ಕೆ. ಮುಂದಿನ ಪ್ರಶ್ನೆಗೆ ಪ್ರಯತ್ನ ಮಾಡಬಹುದು ತಾವು.
1: ಓಕೆ ಸರ್.
0: ಕೆಳಗರೆ, ನೇರ ಪ್ರಸಾರದಲ್ಲಿ ಜ್ಞಾನವಾಣಿ ರಸಪ್ರಶ್ನೆ ಕಾರ್ಯಕ್ರಮ ಸಾಗ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ನಾವು ಕೆಲವು ಪ್ರಶ್ನೆಗೆ ಉತ್ತರ ನಿಮಗೆ ಗೊತ್ತಿತ್ತು ಅಂತಂದ್ರೆ ನಮ್ಮ ದೂರವಾಣಿ ಸಂಖ್ಯೆ 0835220340 ಅಥವಾ 0835220350 ಈ ಸಂಖ್ಯೆಗೆ ಫೋನ್ ಮಾಡಿರಿ, ನಾವು ಕೆಲವು ಪ್ರಶ್ನೆಗೆ ಉತ್ತರವನ್ನು ನೀಡಿ. ಹಲೋ, ನಮಸ್ತೆ. ಹಲೋ,
2: ಹಾಂ ನಮಸ್ಕಾರ ಸರ್.
0: ನಮಸ್ತೆ, ಯಾರು ಇಲ್ಲಿಂದ ರೀ?
2: ಸಾಂಗ್ಲಿ ಜಿಲ್ಲೆ ಜತ್ತದಿಂದ ಅಲ್ತಾಫ್ ಹುಜ್ರೆ ಮಾತಾಡಿ.
0: ಅಲ್ತಾಫ್ ಹುಜ್ರೆ ಅವರು? ಅಲ್ತಾಫ್ ಅವರ ನೇರವಾಗಿ ಪ್ರಶ್ನೆ ಹಿಂಗದ, ರಾಕೆಟ್ನಲ್ಲಿ ಯಾವ ದ್ರವ ಇಂಧನವನ್ನ ಬಳಸುತ್ತಾರೆ ಅನ್ನೋದು.
2: ರಾಕೆಟ್ನಲ್ಲಿ
0: ಯಾವ ದ್ರವ ಇಂಧನ ಬಳಸುತ್ತಾರೆ ಅನ್ನೋದು ಪ್ರಶ್ನೆ.
2: ಪೆಟ್ರೋಲ್ ಸರ್.
0: ಪೆಟ್ರೋಲ್ ಅಂತೀರಿ? ಇಲ್ಲ, ತಪ್ಪಾದ ಉತ್ತರ ಪೆಟ್ರೋಲ್. ಅಲ್ತಾಫ್, ಮುಂದಿನ ಪ್ರಶ್ನೆಗೆ ಪ್ರಯತ್ನ ಮಾಡ್ಬೋದ್ರಿ ತಾವು.
2: ಓಕೆ,
0: ಧನ್ಯವಾದ ಕರೆ ಮಾಡಿದ್ದಕ್ಕೆ.
2: ಓಕೆ.

हेलो नमस्ते। हेलो नमस्ते। हेलो आकाशवाणी विजयपुर केंद्र। हेलो

0: ಹಲೋ ನಮಸ್ತೆ. ಹಲೋ ನಮಸ್ತೆ. ಹಲೋ ನಮಸ್ತೆ.
1: ಹಲೋ ನಮಸ್ತೆ.
0: ನಮಸ್ತೆ, ಯಾರು, ಎಲ್ಲಿಂದ ರೀ?
1: ನಾವು ಬಿಳಗಿಯಿಂದ ಬಾಲಕೃಷ್ಣ ಅಂತ ಮಾತಾಡೋದು.
0: ಬಿಳಗಿಯಿಂದ
1: ಬಾಲಕೃಷ್ಣ.
0: ಬಾಲಕೃಷ್ಣ ಅವರು. ಬಾಲಕೃಷ್ಣ ಅವರೇ, ಮೊದಲ ಪ್ರಶ್ನೆ, ಫಸ್ಟ್ ಟೈಮ್ ಕರೆ ಮಾಡಕತ್ತೀರಿ ಕಾರ್ಯಕ್ರಮಕ್ಕೆ?
1: ಹೇಳಿ.
0: ಕಾರ್ಯಕ್ರಮಕ್ಕೆ ಮೊದಲ ಬಾರಿ ಕರೆ ಮಾಡ್ಲಿಕ್ಕತ್ತೀರಿ ಅಂತಂದೆ.
1: ಮೊದಲನೇ ಬಾರಿ ಸರ್ ಇದು.
0: ಓಕೆ, ಸ್ವಾಗತ ಕಾರ್ಯಕ್ರಮಕ್ಕೆ. ಪ್ರಶ್ನೆ ಹಿಂಗೈತ್ರಿ, ರಾಕೆಟ್ನಲ್ಲಿ ಯಾವ ದ್ರವದ ಇಂಧನವನ್ನು ಬಳಸುತ್ತಾರೆ ಅನ್ನೋದು ಪ್ರಶ್ನೆ.
1: ಹೈಡ್ರೋಜನ್.
0: ಹೈಡ್ರೋಜನ್ ಜೊತೆಗೆ ಹೈಡ್ರೋಜನ್ ಒಂದೇ ಬಳಸಂಗಿಲ್ಲ ರೀ ರಾಕೆಟ್ಗೆ.
1: ಹೈಡ್ರೋಜನ್
0: 50% ಇಸ್ ಹೇಳಿದ್ದೀರಿ, ಇನ್ನು 50% ಹೇಳಬೇಕಾಗಿತ್ತು. ನೋಡು, ಮುಂದಿನ ಕಾಲರ್ ಯಾರು ಹೇಳ್ತಾರ ಅಂತ ಕೇಳ್ತಾ ಇರಿ ಕಾರ್ಯಕ್ರಮ. ಧನ್ಯವಾದ ಆ ಕಾರ್ಯ ಮಾಡೋದಕ್ಕೆ. ಹಲೋ ಕೇಳುಕ್ರೆ, ನೇರ ಪ್ರಸಾರದಲ್ಲಿ ಜ್ಞಾನವಾಣಿ ರಸಪ್ರಶ್ನೆ ಕಾರ್ಯಕ್ರಮ ಸಾಗ್ತದೆ. ಈ ಕಾರ್ಯಕ್ರಮದಲ್ಲಿ ನೀವು ಕೂಡ ನಾವು ಕೇಳೋ ಪ್ರಶ್ನೆಗೆ ಉತ್ತರ ಗೊತ್ತಿತ್ತು ಅಂತಂದ್ರೆ ನಮ್ಮ ದೂರವಾಣಿ ಸಂಖ್ಯೆ 08352270340 ಅಥವಾ 08352270350 ಈ ಸಂಖ್ಯೆಗೆ ಫೋನ್ ಮಾಡಿರಿ, ಪ್ರಶ್ನೆಗೆ ಉತ್ತರವನ್ನು ನೀಡ್ರಿ. ಹಲೋ.
1: ಹಲೋ ಸರ್.
0: ಹಲೋ ನಮಸ್ತೆ, ಯಾರು, ಎಲ್ಲಿಂದ ರೀ?
1: ಸರ್, ನಾ ಅಭಿಷೇಕ್ ರೀ, ಕೋಲಾರಿಂದ. ಆದಾಯ ಮಾಡಿದ್ದಲ್ರಿ
0: ಅಭಿಷೇಕ್ ಅವರು, ಕೋಲಾರದಿಂದ.
1: ಹಾಂ ಸರ್.
0: ಅಭಿಷೇಕ್, ಪ್ರಶ್ನೆ ಕೇಳಿಸ್ಕೊಂಡಿರಿ.
1: ಹಾಂ ಸರ್, ಅದು ಲಿಕ್ವಿಡ್ ಹೈಡ್ರೋಜನ್ ಮತ್ತು ಆಕ್ಸಿಜನ್.
0: ಲಿಕ್ವಿಡ್ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಅಂತ ಹೇಳ್ತೀರಿ? ಎಸ್, ಖಂಡಿತ ಸರಿಯಾದ ಉತ್ತರ. ಆಮ್ಲಜನಕ ಮತ್ತು ಜಲಜನಕವನ್ನು ಬಳಸ್ತೀವಿ ನಾವು ರಾಕೆಟ್ ಇಂಧನದಲ್ಲಿ, ಇಂಧನವನ್ನಾಗಿ. ಓಕೆ, ಎರಡನೇ ಪ್ರಶ್ನೆ
1: ಸರ್.
0: ಕಲಚೂರಿ ಬಿಜ್ಜಳ ಸಾಮ್ರಾಜ್ಯದ ಲಾಂಚ್

0: ಲಾಂಛನ ಯಾವುದು?
1: ಕಲಚೂರಿ ಲಾಂಛನ ರೀ.
0: ಹೌದ್ರಿ,
1: ಬಿಜ್ಜಳ ಲಾಂಛನ ವರಾಹ ರೀ ಸರ್.
0: ವರಾಹ ಅಂತೀರಿ?
1: ಅದು ಕಾಡು ಅಂದಿ.
0: ಅದ ಊಹೆ ಮಾಡ್ತಾ ಇದ್ದೀರಿ ವರಾಹ ಅಂತೇಳಿ, ಅಥವಾ ಏನು ನಿಖರವಾಗಿ ಹೇಳ್ತಾ ಇದ್ದಾರೆ?
1: ಗೆಸ್ ರೀ ಸರ್.
0: ಗೆಸ್ ತಪ್ಪಾಗಿದೆ ಅಭಿಷೇಕ್. ಧನ್ಯವಾದ ಕರೆ ಮಾಡಿದ್ದಕ್ಕೆ. ಕೆಳಗ್ರೆ ಪ್ರಶ್ನೆ ಕೂಡ ಸಾಕ್ತಾ ಇದೆ, ಕಲಚೂರಿ ಬಿಜ್ಜಳ ಸಾಮ್ರಾಜ್ಯದ ಲಾಂಛನ ಯಾವುದು ಅಂತ. ಈ ಪ್ರಶ್ನೆಗೆ ಉತ್ತರ ಗೊತ್ತಿದ್ದರೆ ನಮಗೆ ಫೋನ್ ಮಾಡಿ ಉತ್ತರವನ್ನು ತಿಳಿಸಬಹುದು.

0: ಹಲೋ ನಮಸ್ತೆ.
1: ಹಲೋ ಸರ್,
0: ನಮಸ್ಕಾರ. ಯಾರು ಇಲ್ಲಿಂದ ರೀ?
1: ಮುತ್ತು ಕೋಲಾರ ಅಂತ ಹೇಳಿ, ಬಿಜಾಪುರ ಜಿಲ್ಲಾ ಕೋಲಾರ.
0: ಮುತ್ತು ಅವರು ಕೋಲಾರದಿಂದ. ಮುತ್ತು ಅವರ ಪ್ರಶ್ನೆ ಹಿಂಗದ, ಕಲಚೂರಿ ಬಿಜ್ಜಳ ಸಾಮ್ರಾಜ್ಯದ ಲಾಂಛನ ಯಾವುದು ಅನ್ನೋದು?
1: ಲಾಂಛನ ಬಿಜ್ಜಳ ಸಾಮ್ರಾಜ್ಯದ ಲಾಂಛನ ಸರ್?
0: ಹೌದ್ರಿ.
1: ಇದು ದಳ ದಳ
0: ಹೇಳ್ರಿ.
1: ದಳ ದಳ
0: ದಳ ರೀ? ಇಲ್ಲ, ದಳ ತಪ್ಪಾದ ಉತ್ತರ ರೀ. ಧನ್ಯವಾದ ಕರೆ ಮಾಡಿದಕ್ಕೆ. ಹಲೋ ಹಲೋ

0: ಹಲೋ,
1: ಹಲೋ, ನಮಸ್ಕಾರ ಸರ್.
0: ನಮಸ್ತೆ, ಯಾರು, ಎಲ್ಲಿಂದ ರೀ? ರೋಹನ್ ಅವರು ವಿಜಯಪುರದಿಂದ. ರೋಹನ್ ಅವರ ಪ್ರಶ್ನೆ ಹಿಂಗದ, ಕಲಚೂರಿ ಬಿಜ್ಜಳ ಸಾಮ್ರಾಜ್ಯದ ಲಾಂಛನ ಯಾವುದು ಅನ್ನೋದು ಪ್ರಶ್ನೆ. ಸುವರ್ಣ ವೃಷಭ ಅಂತೀರಿ? ಇಲ್ಲ, ತಪ್ಪಾದ ಉತ್ತರ ಐತ್ರಿ. ಧನ್ಯವಾದ. ಕಾರ್ಯಕ್ರಮ ಕೇಳ್ತಾ ಇರಿ, ಮುಂದಿನ ಕೆಳಗರು ಯಾರು ಹೇಳ್ತಾರೆ ಅಂತ ನೋಡೋಣ. ಇಲ್ಲ ಅಂದ್ರೆ ಉತ್ತರದ ನಿರೀಕ್ಷೆಯಲ್ಲಿರಿ, ನಾವೇ ಹೇಳ್ತೀವಿ ಉತ್ತರನ.
1: ಓಕೆ,
0: ಧನ್ಯವಾದ. ಹಲೋ, ನಮಸ್ತೆ
2: ಸರ್.
0: ನಮಸ್ಕಾರ, ಯಾರು, ಎಲ್ಲಿಂದ ರೀ?
2: ಅದೇ ಬಾಲಕೃಷ್ಣ ಅಂತ.
0: ಬಾಲಕೃಷ್ಣ ಅವರು ಈ ಮುಂಚೆ ಕರೆ ಮಾಡಿದ್ರಿ ಅನ್ಕೊಳ್ತೀನಿ. ಬಾಲಕೃಷ್ಣ, ಎರಡನೇ ಬಾರಿ ಕರೆ ಮಾಡ್ಲಿಕ್ಕತ್ತೀರಿ. ಪ್ರಶ್ನೆ ಹಿಂಗದ, ಕಲಚೂರಿ ಬಿಜ್ಜಳ ಸಾಮ್ರಾಜ್ಯದ ಲಾಂಛನ ಯಾವುದು?
2: ಕಲಚೂರಿ ನಂದಿ ಸರ್.
0: ನಂದಿ ಅಂತೀರಿ, ಗೊತ್ತಿತ್ತ ಅಥವಾ ಊಹೆ ಮಾಡ್ತಾ ಇದ್ದೀರಾ?
2: ಇಲ್ಲ ಸರ್, ಗೊತ್ತಿತ್ತು.
0: ಖಂಡಿತ ಮೊದಲ ಪ್ರಶ್ನೆಗೆ ಸರಿಯಾದ ಉತ್ತರ. ಪ್ರಚಲಿತ ಘಟನೆಗೆ ಸಂಬಂಧಪಟ್ಟ ಒಂದು ಪ್ರಶ್ನೆ ಬರ್ತಾ ಇದೆ ಇದೀಗ. ಯುವಶಕ್ತಿ ಭರೋಸ್ ಈ ಯೋಜನೆಯನ್ನು ಪ್ರಾರಂಭಿಸಿದ ರಾಜ್ಯ ಯಾವುದು? ಯುವಶಕ್ತಿ ಭರೋಸ್ ಈ ಯೋಜನೆಯನ್ನು ಪ್ರಾರಂಭಿಸಿದ ರಾಜ್ಯ ಯಾವುದು?
2: ಉತ್ತರ ಪ್ರದೇಶ.
0: ಉತ್ತರ ಪ್ರದೇಶ ಅಂತೀರಿ? ಉತ್ತರ ಪ್ರದೇಶ ತಪ್ಪಾದ ಉತ್ತರ ರೀ. ಧನ್ಯವಾದ ಬಾಲಕೃಷ್ಣ ಅವರ ಕರೆ ಮಾಡಿದ್ದಕ್ಕೆ. ಹಲೋ ಹಲೋ
3: ಹಲೋ,
0: ನಮಸ್ಕಾರ, ಯಾರು, ಎಲ್ಲಿಂದ ರೀ?
3: ಹಲೋ,
0: ನಮಸ್ತೆ, ಯಾರು, ಎಲ್ಲಿಂದ ರೀ?
3: ತಿಂಬಿಯಿಂದ ಮಾತಾಡ್ತೀವ್ರಿ, ಶ್ರೀಶೈಲ್ ದಸ್ಮಾ ಅಂತ.
0: ಶ್ರೀಶೈಲ್ ದಸ್ಮಾ ಅವರು?
3: ಹೌದ್ರಿ.
0: ಪ್ರಶ್ನೆ ಕೇಳಿಸ್ಕೊಂಡಿರಿ ಶ್ರೀಶೈಲ್ ಅವ್ರ.
3: ಇಲ್ಲ ಸರ್, ಕೇಳಿ ಇನ್ನೊಂದು ಸ್ವಲ್ಪ.
0: ಯುವಶಕ್ತಿ ಭರೋಸ್ ಈ ಯೋಜನೆಯನ್ನು ಪ್ರಾರಂಭಿಸಿದ ರಾಜ್ಯ ಯಾವುದು? ಯುವಶಕ್ತಿ ಭರೋಸ್ ಈ ಯೋಜನೆಯನ್ನ ಪ್ರಾರಂಭಿಸಿದ ರಾಜ್ಯ ಯಾವುದು ಅನ್ನೋದು ಪ್ರಶ್ನೆ ರೀ. ಗೊತ್ತಿಲ್ಲರಿ. ಓಕೆ, ಧನ್ಯವಾದ ರೀ ಕರೆ ಮಾಡಿದ್ದಕ್ಕೆ. ಹಲೋ ಹಲೋ, ನಮಸ್ತೆ.
4: ನಮಸ್ಕಾರ, ಬಾಹುಬಲಿ.
0: ಬಾಹುಬಲಿ ಎಲ್ಲಿಂದ ಮಾತಾಡಕ್ಕೆ?

0: ಆಲ್ಗುರ್ದಿಂದ. ಈ ಪ್ರಶ್ನೆಗೆ ಮೂರನೇ ಕೇಳು ಗುರುತಾಬು. ಪ್ರಶ್ನೆ ಕೇಳಿಸ್ಕೊಂಡಿರಿ. ತಮಿಳ್ನಾಡು ಇರ್ಬೇಕಂತೀರಿ? ಇಲ್ಲ, ತಮಿಳ್ನಾಡು ತಪ್ಪಾದ ಉತ್ತರ ರೀ ಬಾಹುಬಲಿ. ಮತ್ತೆ ಮುಂದಿನ ಪ್ರಶ್ನೆಗೆ ಪ್ರಯತ್ನ ಮಾಡಬಹುದು ರೀ ತಾವು. ಧನ್ಯವಾದ ಆ ಕಾರ್ಯ ಮಾಡಿದಕ್ಕೆ. ಹಲೋ ಹಲೋ
1: ಸರ್, ನಮಸ್ತೆ ಸರ್.
0: ನಮಸ್ತೆ, ಯಾರು ಎಲ್ಲಿಂದ ರೀ?
1: ಸರ್ ಸುರೇಶ್ ಮಾತಾಡ್ತೀರಿ, ಕೊಪ್ಪಳ ಜಿಲ್ಲೆ.
0: ಕೊಪ್ಪಳ ಜಿಲ್ಲೆ ಅಳವಣ್ಣಿಂದ ಸುರೇಶ್ ಅವರು. ಸುರೇಶ್ ಅವರ ಪ್ರಶ್ನೆ ಹಿಂಗದ, ಯುವಶಕ್ತಿ ಬರೋಸ್ ಯೋಜನೆಯನ್ನ ಪ್ರಾರಂಭಿಸಿದ ರಾಜ್ಯ ಯಾವುದು? ಯುವಶಕ್ತಿ ಬರೋಸ್ ಯೋಜನೆಯನ್ನ ಪ್ರಾರಂಭಿಸಿದ ರಾಜ್ಯ ಯಾವುದು?
1: ಯುವಶಕ್ತಿ ಬರೋಸ್
0: ಬರೋಸ್ ಬರೋಸ್ ಇತ್ತೀಚೆಗೆ ಒಂದು ರಾಜ್ಯ ಇದನ್ನ ಜಾರಿಗೆ ತರ್ತದ? ಪ್ರಶ್ನೆ ಗಮನ ಕೊಟ್ಟು ಕೇಳ್ರಿ, ಇದು ಮೂರನೇ ಸಲ ಹೇಳ್ತಾ ಇರೋದು. ಯುವಶಕ್ತಿ ಭರೋಸ್ ಯೋಜನೆಯನ್ನ ಪ್ರಾರಂಭಿಸಿದ ರಾಜ್ಯ ಯಾವುದು ಅನ್ನೋದು ಪ್ರಶ್ನೆ ರೀ. ಓಕೆ, ಮುಂದಿನ ಕರೆಗೆ ಹೋಗ್ತಾ ಇದ್ದೀನಿ ನಾನು. ಧನ್ಯವಾದ ಆ ಕರೆ ಮಾಡಿದಕ್ಕೆ. ಹಲೋ
2: ಹಲೋ ಸರ್,
0: ನಮಸ್ತೆ, ಯಾರು ಇಲ್ಲಿಂದ ರೀ?
2: ವಿಜಯಪುರದಿಂದ ಗುಣಾಪುರ ಮುದುಕಪ್ಪ.
0: ವಿಜಯಪುರದಿಂದ
2: ಗುಣಾಪುರ ಮುದುಕಪ್ಪ.
0: ಮುದುಕಪ್ಪ ಅವರು, ಮುದುಕಪ್ಪ ಅವರ ಮೊದಲ ಬಾರಿ ಕರೆ ಮಾಡ್ಲಿಕ್ಕೆ ಕಾರ್ಯಕ್ರಮಕ್ಕೆ?
2: ಹೌದು,
0: ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿ ಪ್ರಶ್ನೆ ಕೂಡ ಹಿಂಗದ, ಯುವಶಕ್ತಿ ಭರೋಸ್ ಯೋಜನೆಯನ್ನ ಪ್ರಾರಂಭಿಸಿದ ರಾಜ್ಯ ಯಾವುದು?
2: ಗುಜರಾತ್.
0: ಗುಜರಾತ್ ಅಂತೀರಿ? ಇಲ್ಲ, ತಪ್ಪಾದ ಉತ್ತರ. ಧನ್ಯವಾದ ರೀ ಕರೆ ಮಾಡೋದಕ್ಕೆ. ಉತ್ತರ ನಾನು ಹೇಳ್ತೀನಿ, ಕೇಳ್ತಾ ಇರಿ ಕಾರ್ಯಕ್ರಮವನ್ನು. ಕೆಳಗಡೆ ಪ್ರಶ್ನೆಯನ್ನು ಕೇಳಿದೆ, ಯುವಶಕ್ತಿ ಭರೋಸ್ ಯೋಜನೆಯನ್ನು ಪ್ರಾರಂಭಿಸಿದ ರಾಜ್ಯ ಯಾವುದು ಅಂತ. ಬಾಲಕೃಷ್ಣ ದಸ್ಮಾ ಅವರು, ಬಾಹುಬಲಿ ಮತ್ತು ಸುರೇಶ್ ಜೊತೆಗೆ ಮುದುಕಪ್ಪ ಅವರು ಫೋನ್ ಮಾಡಿದರು. ಇವರ್ಯಾರೂ ಕೂಡ ಸರಿಯಾದ ಉತ್ತರವನ್ನು ನೀಡಲಿಲ್ಲ. ಸರಿಯಾದ ಉತ್ತರ, ಇತ್ತೀಚೆಗೆ ಪಶ್ಚಿಮ ಬಂಗಾಳ ರಾಜ್ಯ ಯುವಶಕ್ತಿ ಭರೋಸ್ ಯೋಜನೆಯನ್ನು ಪ್ರಾರಂಭ ಮಾಡಿದೆ. ಗಮನಿಸ್ರಿ, ಇತ್ತೀಚೆಗೆ ಪಶ್ಚಿಮ ಬಂಗಾಳ ರಾಜ್ಯ ಯುವಶಕ್ತಿ ಭರೋಸ್ ಯೋಜನೆಯನ್ನು ಪ್ರಾರಂಭ ಮಾಡ್ಯದ.

0: हेलो हेलो नमस्ते हेलो नमस्ते हेलो हेलो नमस्ते
1: ಸುರೇಶ್ ಮಾತಾಡ್ತಾರೆ.
0: ಸುರೇಶ್ ಅವರು ಎರಡನೇ ಕರೆ.
1: ಹೌದು ಸರ್,
0: ಮೊದಲ ಪ್ರಶ್ನೆ ಸುರೇಶ್ ಅವರಿಗೆ,
1: ಹೇಳಿ.
0: ಜಯ ಜೇಟ್ಲಿ ಸಮಿತಿ ಯಾವುದಕ್ಕೆ ಸಂಬಂಧಿಸಿದೆ?
1: ಜೇಟ್ಲಿ ಸಮಿತಿ ಸರ್,
0: ಪ್ರಶ್ನೆ ಗಮನ ಕೊಟ್ಟು ಕೇಳ್ರಿ. ಜಯ ಜೇಟ್ಲಿ ಸಮಿತಿ ಯಾವುದಕ್ಕೆ ಸಂಬಂಧಿಸಿದೆ? ಕೇಳಿರಿ ಜಯ ಜೇಟ್ಲಿ ಸಮಿತಿನ. ಹಲೋ, ಉತ್ತರದ ನಿರೀಕ್ಷೆ ರೀ ನಾವು ಸುರೇಶ್.
1: ಮಾರ್ಕೆಟಿಂಗ್
0: ಮಾರ್ಕೆಟಿಂಗ್ ಅಂತೀರಿ? ಇಲ್ಲ, ಮಾರ್ಕೆಟಿಂಗ್ ಇದು ತಪ್ಪಾದ ಉತ್ತರ ರೀ. ಧನ್ಯವಾದ ಕರೆ ಮಾಡಿದ್ದಕ್ಕೆ.

हेलो नमस्ते। हेलो नमस्ते। हेलो।

0: ಹಲೋ
1: ಸರ್, ಮುತ್ತು ಕೋಲಾರ ಅಂತ ಹೇಳಿ.
0: ಮುತ್ತು ಕೋಲಾರ ಅವರು?
1: ಹೌದು ಸರ್.
0: ಎರಡನೇ ಬಾರಿ ಕರೆ ಮಾಡ್ಲಿಕ್ಕತ್ತೀರಿ?
1: ಹೌದು ಸರ್. ಜಯ ಜಟ್ಲಿ ಸೊಲ್ಯೂಟಿವ್ 18-21 ವರ್ಷದ ಮದುವೆ ಆಗಿದೆ ಸರ್.
0: ಹೇಳ್ರಿ ಹೇಳ್ರಿ, ಉತ್ತರ ಏನ ಸರ್ ಹೇಳ್ರಿ.
1: 18-21 ವರ್ಷದ ವಯಸ್ಸಿನ ಮಿತಿಯನ್ನು ಅದು 2020 ಜಾರಿಗೊಳಿಸಲಾಗಿದೆ ಸರ್.
0: ಅಲ್ಲ, ಯಾರಿಗೆ ಸಂಬಂಧಪಟ್ಟ
1: ಇದು? ಪುರುಷ ಮತ್ತು ಮಹಿಳೆಯರಿಗೆ ಸರ್.
0: ಇಲ್ಲ ಇಲ್ಲ, ಪುರುಷ ಮತ್ತು ಮಹಿಳೆಯರಿಗೆ ಇಲ್ರಿ. ಉತ್ತರ ಕರೆಕ್ಟ್ ಆಗಿ ಹೇಳ್ರಿ
1: ಸರ್. ಪುರುಷ.
0: ಹಲೋ
1: ಸರ್. ಮೊದಲು 18 ಇತ್ತು ಸರ್.
0: ಹ್ಮ್.
1: ಇವಾಗ 21 ವರ್ಷಕ್ಕೆ ಜಯ ಜೇಟ್ಲಿ ಸಮಿತಿಯನ್ನು ರಚಿಸಲಾಗಿದೆ ಸರ್.
0: ಇಲ್ಲ, ಪುರುಷರಿಗಾಗಿ ಜಯ ಜೇಟ್ಲಿ ಸಮಿತಿ ಇಲ್ಲ ರೀ.
1: ಹೌದ್ರಿ?
0: ಹ್ಮ್.
1: ಸರಿ.
0: ಓಕೆ, ಅರ್ಧ ಅರ್ಧ ಹೇಳಿದ್ರಿ. ಓಕೆ, ಕಾರ್ಯಕ್ರಮ ಕೇಳ್ತಾ ಇರಿ. ಉತ್ತರ ಹೇಳ್ತೀನಿ ನಾನೇ, ಯಾರು ಹೇಳಕಂದ್ರೆ. ಧನ್ಯವಾದ ಕರೆ ಮಾಡಕ್ಕೆ.
1: ಹೇಳಕ್ ಮಿಸ್ಟೇಕ್ ಬಿಳಿ ಸರ್.
0: ಓಕೆ ಓಕೆ. ಹಲೋ
2: ಹಲೋ,
0: ನಮಸ್ತೆ. ಯಾರು ಎಲ್ಲಿಂದ ರೀ?
2: ಕೊಪ್ಪಳದಿಂದ ಪ್ರಮೀಳಾ ಅಂತ ಸರ್.
0: ಪ್ರಮೀಳಾ ಅವರು ಕೊಪ್ಪಳದಿಂದ. ಪ್ರಶ್ನೆ ಗಮನ ಕೊಟ್ಟು ಕೇಳ್ರಿ. ಜಯ ಜೇಟ್ಲಿ ಸಮಿತಿ ಯಾವುದಕ್ಕೆ ಸಂಬಂಧಿಸಿದೆ?
2: ಇದು ಮಹಿಳೆಯರ ವಿವಾಹ ವಯಸ್ಸನ್ನ 18-21 ಹೆಚ್ಚಿಸಿದೆ.
0: ಎಸ್, ಖಂಡಿತ. ಮಹಿಳೆ ಅಂದ್ರೆ ಹೆಣ್ಣು ಮಕ್ಕಳ ವಿವಾಹ ವಯೋಮಿತಿಯನ್ನ ಹೆಚ್ಚಿಸುವ ಕುರಿತು ಪುರುಷರದ್ದು ಇನ್ನೇ ಹೇಳಿದ್ರು ಮುತ್ತು ಅವರು, ತಪ್ಪಾಗಿತ್ತು ಉತ್ತರ. ಸರಿಯಾದ ಉತ್ತರ ಮೊದಲ ಪ್ರಶ್ನೆಗೆ ಪ್ರಮೀಳಾ ಅವರಿಂದ. ಇನ್ನು ಎರಡನೇ ಪ್ರಶ್ನೆ ರೀ. ಚಾಮುಂಡಿ ಬೆಟ್ಟಕ್ಕೆ ಮೆಟ್ಟಿಲು ಹಾಕಿ ನಂದಿ ವಿಗ್ರಹ ಸ್ಥಾಪಿಸಿದ ಮೈಸೂರು ಅರಸರು ಯಾರು? ಇನ್ನೊಂದ್ಸರಿ ಪ್ರಶ್ನೆ ರಿಪೀಟ್ ಮಾಡಿಬಿಡ್ತೀನಿ. ಚಾಮುಂಡಿ ಬೆಟ್ಟಕ್ಕೆ ಮೆಟ್ಟಿಲು ಹಾಕಿ ನಂದಿ ವಿಗ್ರಹ ಸ್ಥಾಪಿಸಿದ ಮೈಸೂರು ಅರಸರು ಯಾರು?
2: ದೊಡ್ಡ ದೇವರಾಜ್.
0: ದೊಡ್ಡ ದೇವರಾಜ್
2: ಒಡೆಯರ್.
0: ಒಡೆಯರ್ ಅಂತೀರಿ? ಅಲ್ಲ, ಊಹೆ ಮಾಡ್ತಾ ಇದ್ದೀರಾ ಅಥವಾ ನಿಖರವಾಗಿ ಹೇಳ್ತಾ ಇದ್ದೀರಾ ಇದನ್ನ? ಅದೇ. ಎಸ್, ಖಂಡಿತ ಸರಿಯಾದ ಉತ್ತರ ರೀ. ಈಗ ಮೂರನೇ ಪ್ರಶ್ನೆ ಪ್ರಮೀಳಾ ಅವರಿಗೆ. ಐರ್ಲೆಂಡ್ ದೇಶದ ರಾಜಧಾನಿ ಯಾವುದು?
2: ಐರ್ಲೆಂಡ್? ಬರ್ಲಿನ್
0: ಹೇಳ್ರಿ. ಬರ್ಲಿನ್ ಅಂತೀರಿ? ಇಲ್ಲ, ಬರ್ಲಿನ್ ತಪ್ಪ.

0: ಹಲೋ,
1: ಸರ್ ಸರ್
0: ನಮಸ್ತೆ. ಯಾರು ಇಲ್ಲಿಂದ ರೀ?
1: ವಿಜಯಪುರದಿಂದ ಮುದುಕಪ್ಪ.
0: ಮುದುಕಪ್ಪ ಅವರು? ಮುದುಕಪ್ಪರ ಎಷ್ಟನೇ ಬಾರಿ ಕರೆ ಮಾಡ್ತಾ ಇದ್ರಿ ತಾವು?
1: ಎರಡನೇ ಬಾರಿ.
0: ಎರಡನೇ ಬಾರಿ. ನೇರವಾಗಿ ಪ್ರಶ್ನೆ, ಸಮಯ ಆಗ್ತಾ ಇದೆ.
1: ಹೌದು.
0: ಐರ್ಲೆಂಡ್ ದೇಶದ ರಾಜಧಾನಿ ಯಾವುದು
1: ಐಜಲ್ ಏನ್ರಿ
0: ಹೇಳ್ರಿ?
1: ಐಜಲ್.
0: ಐಜಲ್ ಅಂತೀರಿ?
1: ಹೌದು ಸರ್.
0: ಇಲ್ಲ, ಐಜ್ವಲ್ ತಪ್ಪಾದ ಉತ್ತರ ರೀ. ಧನ್ಯವಾದ. ಮತ್ತು ಮುಂದಿನ ವಾರ ಪ್ರಯತ್ನ ಮಾಡ್ಬೋದು ತಾವು.

ಕೇಳುಕ್ರೆ, ಇದಾಗಿತ್ತು ಈ ವಾರದ ಜ್ಞಾನವಾಣಿ ರಸಪ್ರಶ್ನೆ ಕಾರ್ಯಕ್ರಮ. ಕಾರ್ಯಕ್ರಮಕ್ಕೆ ತಾಂತ್ರಿಕ ಸಹಾಯ ಚಂದ್ರಶೇಖರ್ ಪತ್ತಾರ್ ಹಾಗೂ ಶ್ರೀಶೈಲ್ ಚಿಂತಾಮಣಿ. ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ಜೊತೆಯಾಗಿದ್ದು ನಾನು ಮಹಾಂತೇಶ್ ಕೋತೀನ್.

0: ಕೇಳುಗರೆ, ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ ಸಾಯಂಕಾಲದ 6 ಗಂಟೆ. ಈಗ ನಮ್ಮ ನಿಲಯದಿಂದ ಇಂದು ಸಂಜೆ ಹಾಗೂ ನಾಳೆ ಬಿತ್ತರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡು ಬರೋಣ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್. ಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು.
2: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
3: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
2: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ ಆಸ್ಪತ್ರೆ.
0: ಕೇಳುಗರೆ, ನಮ್ಮ ಇನ್ನುಳಿದ ಕಾರ್ಯಕ್ರಮಗಳಲ್ಲಿ ಇನ್ನು ಮುಂದೆ ಅಂದರೆ 6:05 ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳಲಿದ್ದೀರಿ. 6:10 ಸಮಾಚಾರ ದರ್ಶನ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬರಲಿದೆ. ಇನ್ನು 6:35 ಕಾಣೆಯಾದವರ ಬಗ್ಗೆ ಪ್ರಕಟಣೆಗಳು. 6:51 ಕಾರ್ಯಕ್ರಮ ಕಿಸರ್ಮಾಣಿ. ಇದರಲ್ಲಿ ದ್ರಾಕ್ಷಿ ಕೃಷಿಯಲ್ಲಿನ ಅನುಭವ ಕುರಿತು ವಿಜಯಪುರ ಜಿಲ್ಲೆ ವಿಜಯಪುರ ತಾಲೂಕಿನ ಖತೀಜಾಪುರ ಗ್ರಾಮದ ಹಿರಿಯ ರೈತರಾದ ರಮೇಶ್ ಟೋಪು ಲಮಾಣಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸಿದ್ದರಾಯ್ ಎನ್ ಸಳಂಕೆ. ಇನ್ನು 7:45 ವಾರದ ವಾರ್ತಾಚಿತ್ರ ಸಮಾಚಾರ ದರ್ಶನ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕೇಳಿಬರಲಿದೆ.

ಇನ್ನು ಸವಿ ನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳು ರಾತ್ರಿ 8 ಗಂಟೆಗೆ 8:30ಕ್ಕೆ ಕೇಳಲಿದ್ದೀರಿ ಪುಷ್ಪಹಾರ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. 9:15ಕ್ಕೆ ಸ್ಪಾಟ್ ಲೈಟ್, 9:30ಕ್ಕೆ ಯುವವಾಣಿ. 2026ನೇ ಸಾಲಿನ ಕೇಂದ್ರ ಲೋಕಸೇವಾ ಆಯೋಗದ ಭಾರತೀಯ ಅರಣ್ಯ ಸೇವಾ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿರುವ ಶ್ರೀರಂಗಪಟ್ಟಣ ತಾಲೂಕು ಗಂಜಾಮನ ಅಭಿಷೇಕ್ ನಾಯಕ್ ಜಿಎಸ್ ಅವರೊಡನೆ ಸಂದರ್ಶನ. ಸಂದರ್ಶಕರು ದಿಗ್ವಿಜಯ ಬಿ. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ಇನ್ನು ರಾತ್ರಿ 10 ಗಂಟೆಗೆ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ. ಆದ್ಮೇಲೆ ನಮ್ಮ ನಾಳಿನ ಪ್ರಸಾರ ಕಾರ್ಯದಲ್ಲಿ ಬೆಳಗ್ಗೆ 6 ಗಂಟೆಗೆ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳಲಿದ್ದೀರಿ. 6:10ಕ್ಕೆ ವಂದನಾ ಭಕ್ತಿಗೀತೆಗಳ ಕಾರ್ಯಕ್ರಮ ಮೂಡಿಬರಲಿದೆ. ಇನ್ನು 6:30ಕ್ಕೆ ಎಂ ಕೊಟ್ರಯ್ಯ ಅವರಿಂದ ಚಿಂತನ, ರೈತರಿಗೆ ಸಲಹೆಗಳು. 6:35ಕ್ಕೆ ಜನಪದ ಸಂಗೀತ ಕಾರ್ಯಕ್ರಮ 6:40ಕ್ಕೆ ಕೇಳಿಬರಲಿದೆ. ಕೇಳುಗರೆ, ನಾಳೆ ಬೆಳಗ್ಗೆ 7

ಹತ್ತು ನಿಮಿಷಕ್ಕೆ ವಂದನಾ ಭಕ್ತಿಗೀತೆಗಳ ಕಾರ್ಯಕ್ರಮ ಮೂಡಿ ಬರಲಿದೆ. ಇನ್ನು 6:30ಕ್ಕೆ ಎಂ ಕೊಟ್ರಯ್ಯ ಅವರಿಂದ ಚಿಂತನೆ, ರೈತರಿಗೆ ಸಲಹೆಗಳು 6:35ಕ್ಕೆ ಜನಪದ ಸಂಗೀತ ಕಾರ್ಯಕ್ರಮ 6:40ಕ್ಕೆ ಕೇಳಿಬರಲಿದೆ. ಕೇಳುಗರೆ, ನಾಳೆ ಬೆಳಗ್ಗೆ 7:15ಕ್ಕೆ ಕೇಳಲಿದ್ದೀರಿ ಉದ್ಯೋಗ ವಾರ್ತೆ, ತದನಂತರ ಭಾವಗೀತೆಗಳು. ಇನ್ನು 7:45ಕ್ಕೆ 9:30ಕ್ಕೆ ಚಿತ್ರಗೀತೆಗಳು, 9:00ಕ್ಕೆ ಛಜ್ಜಿ ರೊಟ್ಟಿ ಚವಳಿಕಾಯಿ ಕಾರ್ಯಕ್ರಮದ ಮರುಪ್ರಸಾರ, ತದನಂತರ ಸ್ಪೆಷಲ್ ಮಿಕ್ಸ್ ಮಿಶ್ರ ಗೀತೆಗಳ ಕಾರ್ಯಕ್ರಮ ಕೇಳಿಬರಲಿದೆ. ಆತ್ಮೀಯರೇ, ನಾಳೆ ಮಧ್ಯಾಹ್ನ 12:05ಕ್ಕೆ ವನಿತಾ ವಿಹಾರ, ಇದರಲ್ಲಿ ಚಲನಚಿತ್ರ ನಿರ್ಮಾಪಕರು ಮತ್ತು ನಿರ್ದೇಶಕರಾದ ಗೌರಿ ಶ್ರೀನಿವಾಸ್ ಅವರ ಪರಿಚಯ ಮಾಡಿಕೊಳ್ಳಲಿದ್ದೀರಿ. ಇನ್ನು 12:30ಕ್ಕೆ ಆರೋಗ್ಯ ಸಂಚಿಕೆ, 1:00ಕ್ಕೆ ಪ್ರಗತಿಪಥ ಪಿಎಂ ಗ್ರಾಮ ಸಡಕ್ ಯೋಜನೆ ಕುರಿತು ಮಾಹಿತಿ ಮಾಡಿಕೊಳ್ಳಲಿದ್ದೀರಿ. ಇದು ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ. ಕೆಳಗರೆ, ನಾಳೆ ಸಂಜೆ 5:00ಕ್ಕೆ ಉಲಿನಲ್ಲಿ ನೇರ ಫೋನ್ ಕಾರ್ಯಕ್ರಮವಿದೆ. 6:00ಕ್ಕೆ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳಲಿದ್ದೀರಿ. 6:10ಕ್ಕೆ ಚಜ್ಜಿ ರೊಟ್ಟಿ ಚವಳಿಕಾಯಿ ಕಾರ್ಯಕ್ರಮ, ತದನಂತರ ನೀತಿಕತೆ ಮೂಡಿಬರಲಿದೆ. ಇನ್ನು ಸಂಜೆ 6:51ಕ್ಕೆ ಕೆಸರವಾಣಿ ಕಾರ್ಯಕ್ರಮ, 7:45ಕ್ಕೆ ಕನ್ನಡದಲ್ಲಿ ಭಾಷಣ, ಭಾರತಿ ಸುತರ ಬದುಕು ಮತ್ತು ಸಾಹಿತ್ಯ, ಈ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಕೋರನ್ ಸರಸ್ವತಿ ಪ್ರಕಾಶ್. ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. ಇನ್ನು ರಾತ್ರಿ 8:00ಕ್ಕೆ ಯುವವಾಣಿ, 8:30ಕ್ಕೆ ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ, ರಾತ್ರಿ 9:15ಕ್ಕೆ ಸ್ಪಾಟ್ಲೈಟ್, 10:00ಕ್ಕೆ ರವಿಭಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. ಕೆಳಗರೆ, ಇದುವರೆಗೆ ನಮ್ಮ ನಿಧಿಯಿಂದ ಇಂದು ಸಂಜೆ ಹಾಗೂ ನಾಳೆ ಬಿತ್ತರವಾಗಲಿರುವ ಕಾರ್ಯಕ್ರಮಗಳ ಪುಟ್ಟ ಮಾಹಿತಿ ಮಾಡಿಕೊಂಡಿರಿ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ ಸಾಯಂಕಾಲದ 6:05 ಆಗುತ್ತಲಿದ್ದು, ಇನ್ನು ಮುಂದೆ ಕೇಳಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. ಇದೀಗ

0: Union Science and Technology Minister Dr. Jitendra Singh also congratulated Team Skyroot on the successful launch of Vikram 1. The minister said the mission marks a major milestone for India's expanding private space sector. In Gujarat, 8 people were killed and 10 others injured today after a massive fire broke out at a firecracker manufacturing and processing unit on the Ramolgatrad Road in Ahmedabad. Our correspondent reports that the Rapid Action Force personnel rushed to the site immediately, retrieved 8 bodies and rescued the trapped and injured workers from the blazing structures. The injured have been admitted to nearby hospitals for treatment. Several firefighting vehicles also rushed to the spot and brought the blaze under control. Cooling operations are currently underway. In West Bengal, Union Home Minister Amit Shah today visited the Border Security Force camp at Jumagach in Siliguri and interacted with BSF personnel. He also planted trees and attended Prahari Sammelan. Discussions were held on strengthening border areas, birth and death registration and the law and order situation. Minister of State for Personnel, Public Grievances and Pensions, Dr. Jitendra Singh, has said that grievance redressal should go beyond the disposal of complaints and focus on addressing the concerns and aspirations of pensioners. Dr. Singh added that pension-related disputes should be resolved administratively so that pensioners are not forced to approach courts. He made these remarks while addressing the second national workshop on pension litigation in New Delhi today. Dr. Singh informed that the Department of Pension and Pensioners' Welfare has introduced several citizen-centric reforms and has digitized pension services through online systems to improve transparency and efficiency. 7 people were killed and 51 others injured in overnight Ukrainian drone attacks on Russia. Russian officials today said 2 sprawling warehouses of Russia's major online retailer were hit by Ukrainian drones overnight, one in the town of Kotovsky in Tambov region and another in Elektrostal near Moscow. In FIFA World Cup, European rivals France and England will lock horns in the third-place playoff match at the Miami Stadium tonight. The match is scheduled to begin at 2:30 a.m. Indian Standard Time. And with that, we end this news bulletin.
1: ಆಕಾಶವಾಣಿ ಧಾರವಾಡ.
2: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
3: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
2: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
5: BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
4: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ರಿ ಫೆಸ್ಟಿವಲ್ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
5: ಕೊಡುಗೆಗಳು ಜುಲೈ 9ರಿಂದ ಆಗಸ್ಟ್ 9ರವರೆಗೆ ಎಲ್ಲ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.
1: ಆಕಾಶವಾಣಿ ಧಾರವಾಡ ಸಮಾಚಾರ ದರ್ಶನ. ಮುಖ್ಯಾಂಶಗಳು: ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ, ಭಾರತೀಯ ಚುನಾವಣಾ ಆಯೋಗದಿಂದ ಆಗಸ್ಟ್ 8ರವರೆಗೆ ವಿಸ್ತರಣೆ, ಗರ್ಭಕಂಠದ ಕ್ಯಾನ್ಸರ್ ತಡೆ, HPV ಲಸಿಕಾ ಅಭಿಯಾನ 95% ಗುರಿ ಸಾಧನೆಯೊಂದಿಗೆ ವಿಜಯನಗರ ಜಿಲ್ಲೆ ರಾಜ್ಯಕ್ಕೆ ಪ್ರಥಮ, ಖೇಲೋ ಇಂಡಿಯಾ ಫಿಟ್ ಇಂಡಿಯಾ ಧಾರವಾಡದಲ್ಲಿ 3ನೇ ಆವೃತ್ತಿಯ ರಾಜ್ಯಮಟ್ಟದ ಮಲ್ಲಕಂಬ ಸ್ಪರ್ಧೆ ಸಮ್ನ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ SIR ವೇಳಾಪಟ್ಟಿಯನ್ನು ಕರ್ನಾಟಕ ಸೇರಿದಂತೆ 4 ರಾಜ್ಯಗಳಲ್ಲಿ 10 ದಿನಗಳಿಗೆ ವಿಸ್ತರಿಸಿ ಭಾರತೀಯ ಚುನಾವಣಾ ಆಯೋಗ ಆದೇಶಿಸಿದೆ. ಆಗಸ್ಟ್ 8ನೇ ತಾರೀಖಿನವರೆಗೆ ಬೂತ್ ಮಟ್ಟದ ಅಧಿಕಾರಿಗಳು ಗಣತಿ ನಮೂನೆ ವಿತರಣೆ, ಸಂಗ್ರಹಣೆ ಮತ್ತು ಗಣಕೀಕರಣ ಕಾರ್ಯ ಕೈಗೊಳ್ಳಲಿದ್ದಾರೆ. ಅಂತಿಮ ಮತದಾರರ ಪಟ್ಟಿ ಅಕ್ಟೋಬರ್ 19ಕ್ಕೆ ಪ್ರಕಟವಾಗಲಿದೆ. ರಾಜ್ಯಾದ್ಯಂತ ಈವರೆಗೆ 5,30,00,000 ಗಣತಿ ನಮೂನೆಗಳನ್ನು ವಿತರಿಸಲಾಗಿದೆ. 2,11,000 ಮತದಾರರು ಆನ್ಲೈನ್ ಮೂಲಕ ಸ್ವತಃ ಗಣತಿ ಭರ್ತಿ ಮಾಡಿದ್ದಾರೆ. ಧಾರವಾಡ ಮತಗಟ್ಟೆ ಸಂಖ್ಯೆ 164 ಅಧಿಕಾರಿ ವಿಜಯಕುಮಾರ್ ಗೋವಿಂದಣ್ಣವರ್

0: 99%ರಷ್ಟು ಗಣತಿ ನಮೂನೆ ವಿತರಿಸಿ ಗಣಕೀಕರಣ ಕಾರ್ಯ ಆರಂಭಿಸಿದ್ದಾರೆ. ಸಮಾಚಾರ ದರ್ಶನಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ನಾನು ಈಗಾಗಲೇ ನನ್ನ ದಿನದಡಿ 1067 ಮತದಾರರು ನೋಂದಾಯಿತರಾಗಿರುತ್ತಾರೆ. ಅದರಲ್ಲಿ ನಾನು 99% ಮತದಾರರಿಗೆ ಮತದಾನದ ಗಣತಿ ನಮೂನೆಗಳನ್ನು ತಲುಪಿಸಿರ್ತೀನಿ. ಅದರಲ್ಲಿ 35% ನಾನು ಮತದಾರ ಗಣತಿ ನಮೂನೆಗಳನ್ನು ವಾಪಸ್ಸು ಪಡ್ಕೊಂಡಿರ್ತೀನಿ. ಎಲ್ಲಾ ಮತದಾರರಿಗೂ ವಿನಂತಿ ಮಾಡ್ಕೊಳ್ಳೋದು ಏನಂದ್ರೆ, ಅವರವರ ಮತದಾನದ ಹಕ್ಕನ್ನು ಉಳಿಸಿಕೊಳ್ಳಿ. ಅವ್ರಿಗೇನು ಗಣತಿ ನಮೂನೆಗಳನ್ನು ಕೊಟ್ಟಿರ್ತೀವಿ ಅದನ್ನೆಲ್ಲ ಸರಿಯಾಗಿ ಭರ್ತಿ ಮಾಡಿ ನಮ್ಗಳಿಗೆ ತಲುಪಿಸ್ಲಿ, ಅಥವಾ ನಮಗೆ ಒಂದು ಕಾಲ್ ಮಾಡಿದ್ರೆ ನಾವೇ ಬಂದು ಕಲೆಕ್ಟ್ ಮಾಡ್ಕೊಂಡು ಹೋಗ್ತೀವಿ. ಅದನ್ನ ಒಂದು ಸ್ವಲ್ಪ ಇಂಟಿಮೇಷನ್ ಮಾಡ್ರಿ. ಥ್ಯಾಂಕ್ ಯು.
0: ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಕರ್ನಾಟಕ ವೈದ್ಯಕೀಯ ಮಹಾವಿದ್ಯಾಲಯ ಸಂಸ್ಥೆ KMCRI ಸರ್ಕಾರ ದಾನಿಗಳ ನೆರವಿನಿಂದ ಅತ್ಯಾಧುನಿಕ ವೈದ್ಯಕೀಯ ಚಿಕಿತ್ಸೆ ಹಾಗೂ ಗುಣಮಟ್ಟದ ಆರೈಕೆ ಹೆಸರಾಗಿದೆ. ಉತ್ತರ ಕರ್ನಾಟಕದ ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳ ಮಕ್ಕಳಿಗೆ ಉಚಿತವಾಗಿ ಗುಣಮಟ್ಟದ ಆರೋಗ್ಯ ಸೇವೆ ಇಲ್ಲಿ ಲಭ್ಯವಿದೆ. ಧಾರವಾಡ, ಹಾವೇರಿ, ಗದಗ, ಉತ್ತರ ಕನ್ನಡ, ರಾಯಚೂರು ಹಾಗೂ ಬಾಗಲಕೋಟೆ ಆರೋಗ್ಯಾಕಾಂಕ್ಷಿ ಮಕ್ಕಳು KMCRI ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಎಂದು ವೈದ್ಯಕೀಯ ಅಧೀಕ್ಷಕ KMCRI ಮಕ್ಕಳ ಚಿಕಿತ್ಸಾ ವಿಭಾಗದ ಮುಖ್ಯಸ್ಥ ಹಾಗೂ ತಜ್ಞ ವೈದ್ಯ ಡಾ ವಿನೋದ್ ರಟಗೇರಿ ಸಮಾಚಾರ ದರ್ಶನಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
2: ಉತ್ತರ ಕರ್ನಾಟಕದ ಮಕ್ಕಳ ಆರೋಗ್ಯ ಸೇವೆಯಲ್ಲಿ ಕರ್ನಾಟಕ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಸಂಶೋಧನಾ ಸಂಸ್ಥೆ ಹುಬ್ಬಳ್ಳಿಯ ಮಕ್ಕಳ ವೈದ್ಯಕೀಯ ವಿಭಾಗವು ಹಲವು ದಶಕಗಳಿಂದ ವಿಶಿಷ್ಟ ಸೇವೆ ಸಲ್ಲಿಸುತ್ತಿದೆ. ಅತಿದೊಡ್ಡ ಹಾಗೂ ಅತ್ಯಾಧುನಿಕ ನಿಗಾ ಘಟಕ ಹೊಂದಿರುವುದು ಮತ್ತು ನವಜಾತ ಶಿಶುಗಳ ತೀವ್ರ ನಿಗಾ ಘಟಕ ಹೊಂದಿರುವುದು, ಅದರ ಮೂಲಕ ಸಾವಿರಾರು ಮಕ್ಕಳ ಜೀವ ಉಳಿಸಿರುವ ಹೆಮ್ಮೆ ನಮ್ಮದಾಗಿದೆ. ರೋಟರಿ ಜೀವಾಮೃತ ದಾನಿ ತಾಯಿ ಹಾಲು ಬ್ಯಾಂಕ್ ಮೂಲಕ ತಾಯಿಯ ಹಾಲು ಲಭ್ಯವಿಲ್ಲದ ನವಜಾತಗಳಿಗೆ ಸುರಕ್ಷಿತ ದಾನಿ ತಾಯಿ ಹಾಲು ಒದಗಿಸಿ ಆರೋಗ್ಯಕರ ಜೀವನಕ್ಕೆ ಭದ್ರ ಬುನಾದಿ ನಿರ್ಮಾಣ ಮಾಡುತ್ತಿದೆ. ಪೌಷ್ಟಿಕ ಪುನರ್ವಸತಿ ಕೇಂದ್ರ ಮೂಲಕ ತೀವ್ರ ಮಕ್ಕಳಿಗೆ ಸಮಗ್ರ ಚಿಕಿತ್ಸೆ ಹಾಗೂ

0: 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ಆಕಾಶವಾಣಿ
2: ಆಯಿಸು ಕನ್ನಡ ಡಿಂ ಡಿಮವಾ, ಓ ಕರ್ನಾಟಕ ಹೃದಯ ಶಿವ.
3: ಕನ್ನಡ ರತ್ನ ಭಂಡಾರ, ಧ್ವನಿ ಬೆಳಕಿನ ಚಿತ್ರಗಳು.
2: ಆರಿಸು ಕನ್ನಡ ಡಿಂ ಡಿಮವಾ, ಓ ಕರ್ನಾಟಕ ಹೃದಯ ಶಿವ.
3: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮ ಕೇಳ್ತಾ ಇದ್ದೀರಿ. ಪ್ರೀತಿಯ ಸ್ವಾಗತ. ಕೋ ಚೆ ಅಂತನೇ ಪ್ರಸಿದ್ಧರು ಬರಹಗಾರರು, ನಿವೃತ್ತ ನ್ಯಾಯಾಧೀಶರು, ಮಾತುಗಾರರು ಕೋ ಚೆನ್ನಬಸಪ್ಪ ಅವರು. ಅರವಿಂದ
4: ವ್ಯಾಪಿ ಸ್ಮೈಲ್ ಟ್ರೈನ್ ಸಂಸ್ಥೆ ಇವರ ಜಂಟಿ ಆಶ್ರಯದಲ್ಲಿ ಉಚಿತ ಶಸ್ತ್ರಚಿಕಿತ್ಸಾ ಕಾರ್ಯಕ್ರಮವನ್ನು ಕಳೆದ 25 ವರ್ಷದಿಂದ ನಡೆಸಲಾಗುತ್ತಿದೆ. ವರ್ಷವಿಡೀ ನಡೆಯುವ ಈ ಕಾರ್ಯಕ್ರಮದಲ್ಲಿ ನುರಿತ
0: ಕೋ ಚೆನ್ನಬಸಪ್ಪ ಅವರ ಅನುಭವದ ನುಡಿಗಳು.
5: ಅದು ನಿಜವಾದ ತತ್ವ ಏನಂತ ಹೇಳಿದ್ರೆ, ಹಿಂದೆ ಒಂದಾನೊಂದು ಕಾಲದಲ್ಲಿ ಹೇಳ್ತಾ ಇದ್ರು, ನ್ಯಾಯಾಲಯಗಳು ಕಾನೂನನ್ನು ಮಾಡೋದಿಲ್ಲ, ಕಾನೂನಿನ ವಿವರಣೆ ಮಾಡ್ತಾರೆ, ಕಾನೂನನ್ನು ಅನ್ವಯಿಸ್ತಾರೆ. ಅನುಷ್ಠಾನ ಎಷ್ಟು ಬದಲಾವಣೆ ಆಗಿದೆ ಅಂತ ಹೇಳಿದ್ರೆ, ಇದಕ್ಕೆ ಈ ವಿಚಾರ ಏನು ಬಂದಿದೆಯಲ್ಲ, ನ್ಯಾಯಾಲಯಗಳಲ್ಲಿ ಇತ್ಯರ್ಥವಾಗದೆ 16 ವರ್ಷಗಳ ತನಕ ಕೂತಿರ್ತಾವಲ್ಲ, ಕೊಳಿತಿರ್ತಾವಲ್ಲ, ಅವುಗಳಿಗೆ ನಮ್ಮ ಈಗಿನವ್ರು ಏನು ಮಾಡ್ತಾರೆ ಅಂದರೆ ಲೋಕ ಅದಾಲತ್ ಅಂತಕ್ಕಂಥದ್ದು ಮಾಡ್ತಾ ಇದ್ದಾರೆ. ಲೋಕಾದಾಲತ್ ಎಷ್ಟು ಮಟ್ಟಿಗೆ ಪ್ರಯೋಜನ ಆಗುತ್ತೋ ಅಷ್ಟು ಪ್ರಯೋಜನ ನಾವು ಅಂದ್ಕೋಬಹುದು. ಅವ್ರು ಬಂದು ಕೂತ್ಕೊಂಡು ಅವರು ರಾಜಿ ಆಗಿರ್ತಾರೆ. ಈ ರಾಜಿ ಆಗಿದ್ದಕ್ಕೆ ಇವ್ರು ಹೋಗಿ ಸಹಿ ಮಾಡಿ ಅವ್ರಿಗೆ ಚೆಕ್ ಕೊಡಿಸ್ತಾರೆ. ನಾನು ಹೇಳ್ತೀನಿ ಕೇಳಿ, ಈ ಡೈವರ್ಸ್ ಕೇಸ್ಗಳನ್ನ ಅದಾಲತ್ತಿಗೆ ಬರಲಾರದ
4: ಮಗು ಹುಟ್ಟಿದಾಗ

0: ಗ್ರಾಹಕರಿಗೆ ಹಾಗೂ ಸಂಬಂಧಪಟ್ಟವರಿಗೆ ಆಗುವ ಆಘಾತ ಅಷ್ಟಿಷ್ಟಲ್ಲ. ಇವರಿಗೆ ಏನು ಮಾಡಬೇಕೆಂಬುದು ದಿಕ್ಕೆ ತೋಚುವುದಿಲ್ಲ. ಆದರೆ ಈಗ ಇಂಥ ಮಕ್ಕಳಿಗೆ ವರದಾನವಾಗಿ ಧಾರವಾಡದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ದತ್ತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಹಾಗೂ ಅಮೆರಿಕದ ವಿಶ್ವವ್ಯಾಪಿ ಸ್ಮೈಲ್ ಟ್ರೈನ್ ಸಂಸ್ಥೆ ಇವರ ಜಂಟಿ ಆಶ್ರಯದಲ್ಲಿ ಉಚಿತ ಶಸ್ತ್ರಚಿಕಿತ್ಸಾ ಕಾರ್ಯಕ್ರಮವನ್ನು ಕಳೆದ 25 ವರ್ಷದಿಂದ ನಡೆಸಲಾಗುತ್ತಿದೆ. ವರ್ಷವಿಡೀ ನಡೆಯುವ ಈ ಕಾರ್ಯಕ್ರಮದಲ್ಲಿ ನುರಿತ ಬಾಯಿ ಮತ್ತು ಮುಖದ ಶಸ್ತ್ರಚಿಕಿತ್ಸಕರು, ಪ್ಲಾಸ್ಟಿಕ್ ಸರ್ಜನರು, ಅಳವಳಿಕೆ ತಜ್ಞರು ಮುಂತಾದವರು, ನುರಿತ ಡಾಕ್ಟರ್ಗಳು ಭಾಗವಹಿಸುತ್ತಿದ್ದಾರೆ. ಸಂಪೂರ್ಣ ಉಚಿತವಾದ ಈ ಕಾರ್ಯಕ್ರಮದಲ್ಲಿ ಲಾಭವನ್ನು ಸೀಳು ತುಟಿ ಹಾಗೂ ಅಂಗಳದ ಎಲ್ಲ ಮಕ್ಕಳು ಪಡೆಯಬಹುದಾಗಿದೆ.
1: ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರ ಹಾವೇರಿ ಜಿಲ್ಲೆಯ ನ್ಯಾಯಾಲಯಗಳಲ್ಲಿ ಆಯೋಜಿಸಿದ್ದ ಜನತಾ ನ್ಯಾಯಾಲಯದಲ್ಲಿ 4,000
2: ಖೇಲೋ ಇಂಡಿಯಾ ಫಿಟ್ ಇಂಡಿಯಾ ಉಪಕ್ರಮದಡಿ ಕೇಂದ್ರ ಯುವಜನ ವ್ಯವಹಾರ ಹಾಗೂ ಕ್ರೀಡಾ ಸಚಿವಾಲಯ ದೇಸಿ ಕ್ರೀಡೆ ಮಲ್ಲಕಂಬವನ್ನು ಪುನರುಜ್ಜೀವಿತಗೊಳಿಸಿ ಪ್ರೋತ್ಸಾಹಿಸುತ್ತಿದೆ. ಗದಗ್ ಜಿಲ್ಲೆ ಲಕ್ಷ್ಮೇಶ್ವರದ ಖ್ಯಾತ ಮಲ್ಲಕಂಬ ತರಬೇತುದಾರ, ಕರ್ನಾಟಕ ಮಲ್ಲಕಂಬ ಅಮೆಚ್ಯೂರ್ ಫೆಡರೇಷನ್ ಕಾರ್ಯದರ್ಶಿ ಸೋಮಶೇಖರ್ ಕೊಡ್ಲಿ ಸಮಾಚಾರ ದರ್ಶನಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
3: ಮಲ್ಲಕಂಬ ಕ್ರೀಡೋತ್ಸವ 2026 ವಿವಿಧ ಜಿಲ್ಲೆಗಳಿಂದ ಸುಮಾರು 250 ಹೆಚ್ಚು ಬಾಲಕ ಬಾಲಕಿಯರು ಈ ಮೀಟ್ನಲ್ಲಿ ಭಾಗವಹಿಸ್ತಾ ಇದ್ದಾರೆ. 14 ವರ್ಷದ ಒಳಗಿನ ಬಾಲಕರು ಹಾಗೂ ಬಾಲಕಿಯರು ಸ್ಥಿರ ಮತ್ತು ರೋಪ್ ಮಲ್ಲಕಂಬದಲ್ಲಿ ತಮ್ಮ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ಇನ್ನು 14 ವರ್ಷ ಮೇಲ್ಪಟ್ಟ ಬಾಲಕರು ಹಾಗೂ ಬಾಲಕಿಯರು ಸ್ಥಿರ ಹಾಗೂ ರೋಪ್ ಮಲ್ಲಕಂಬದಲ್ಲಿ ಭಾಗವಹಿಸ್ತಾ ಇದ್ದಾರೆ. ವಿವಿಧ ಜಿಲ್ಲೆಗಳಿಂದ 17 ತಂಡಗಳು ಭಾಗವಹಿಸ್ತಾ ಇದ್ದು 2 ದಿನಗಳ ಸ್ಪರ್ಧೆ ನಡೀತಾ ಇದೆ. ನಗದು ಪುರಸ್ಕಾರ ಸಹಿತ ನೀಡ್ತಾ ಇದ್ದಾರೆ.
2: ಇದು ಈ ವಾರದ ಸಮಾಚಾರ ದರ್ಶನ. ಪ್ರಸ್ತುತಿ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗ. ಸಂಪಾದಕರು ಧಾರವಾಡ ಹಾಗೂ ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್, ನಿರೂಪಣೆ ಹರ್ಷವರ್ಧನ್ ಶೀಲ್ವಂತ್, ಸಂಕಲನ ವಿವೇಕಾದಿತ್ಯ ಕನಿಯಾಲ, ಸಹಕಾರ ಮುರ್ತುಜಾ ಹೊಂಗಲ್ ಹಾಗೂ ಉಮೇಶ್ ಗುಳಣ್ಣವರ್. ಮುಂದಿನ ವಾರ ಇದೇ ವೇಳೆಗೆ ಮತ್ತೆ ಮೂಡಿ ಬರಲಿದೆ ವಾರದ ವಾರ್ತಾ ಚಿತ್ರ ಸಮಾಚಾರ ದರ್ಶನ.
4: ಆಕಾಶವಾಣಿ ಧಾರವಾಡ.
5: ಇಎಂ ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ. ಪ್ರವಾಚಿಕಾ ನಿಧಿ ಝಾಹ. ಆದೌ ಮುಖ್ಯಾಃ ವಾರ್ತಾಃ. ಭಾರತಸ್ಯ ಪ್ರಥಮಂ ನಿಜಕ್ಷೇತ್ರೆ ವಿಕಸಿತಂ ಕಕ್ಷೀಯ ಪ್ರಕ್ಷೇಪಣಯಾನಂ ವಿಕ್ರಮ್ 1 ಶ್ರೀಹರಿಕೋಟಾ ಸ್ಥಿತಾತ್ ಸತೀಶ ಧವನ ಅಂತರಿಕ್ಷ ಕೇಂದ್ರಾತ್ ಪ್ರಣೋದನ ಪ್ರಕ್ರಿಯಾಂ ಸಂಪೂರ್ಯ ಸಫಲತಾಂ ಅಗಾತ್. ಪ್ರಧಾನಮಂತ್ರಿಣಾ ನರೇಂದ್ರ ಮೋದಿನಾ ಕೈರೂಟ್ ವೈಜ್ಞಾನಿಕ ವೃಂದಃ ಶ್ಲಾಘಿತಃ. ಸಹೈವ ವಿಕ್ರಮ್ 1 ಇತ್ಯಸ್ಯ ಸಾಫಲ್ಯಂ ಭಾರತಸ್ಯ ಅಂತರಿಕ್ಷ ಯಾತ್ರಾಯಾಃ ಐತಿಹಾಸಿಕಃ ಕ್ಷಣಃ ಇತಿ ಉದ್ಘೋಷಿತಂ. ಆತಂಕವಾದಂ ಪ್ರತಿ ಭಾರತಸ್ಯ ಶೂನ್ಯ ಸಹಿಷ್ಣುತಾ ನ ಕೇವಲಂ ಕಾಚನ ಉಕ್ತಿಃ ಅಪಿತು ಕಶ್ಚನ ದೃಢಃ ಸಂಕಲ್ಪಃ ಇತಿ ರಕ್ಷಾಮಂತ್ರಿ ರಾಜನಾಥ ಸಿಂಹಃ ಅವೋಚತ್. ಗಗನಗರ್ಜನಂ ಪುರಸ್ಸರಂ ವೃಷ್ಟೇಃ ಕಾರಣಾತ್ ಉಪ ಹಿಮಾಲಯ ಪಶ್ಚಿಮ ಬಂಗಾಳ ಸಿಕ್ಕಿಂ ರಾಜ್ಯೇಷು ಶ್ವಃ ಯಾವತ್ ಅತಿವೃಷ್ಟಿಪರ ರಕ್ತವರ್ಣೀಯ ಸಂಚೇತನ. ಅಪಿ ಚ ಟೋಕಿಯೋ ನಗರ್ಯಾಂ ಜಾಪಾನ್ ಓಪನ್ ಪ್ರತಿಯೋಗಿತಾಯಾಃ ಮಹಿಳಾ ಏಕಲ ವರ್ಗಸ್ಯ ಅಂತಿಮ ದ್ವಂದ್ವೇ ಸಸಂಭ್ರಮಂ ಪ್ರವಿಷ್ಟಾ ಪಿವಿ ಸಿಂಧುಃ. ಅಥ ವಾರ್ತಾಃ ವಿಸ್ತರೇಣ. ಭಾರತಸ್ಯ ಪ್ರಥಮಂ ನಿಜ ವಿಕಸಿತಂ ಕಕ್ಷೀಯಾಂತರಿಕ್ಷಯಾನಂ ವಿಕ್ರಮ ಪ್ರಥಮಂ ಅಂತಿಮ ಪ್ರಣೋದನ ಪ್ರಕ್ರಿಯಾಂ ಸಂಪೂರ್ಯ ಕಕ್ಷಾಯಾಂ ಉಪಗ್ರಹಾನ್ ಸಫಲ ರೂಪೇಣ ಪ್ರವೇಶ್ಯ ಸ್ವಕಕ್ಷಾಂ ಪ್ರಾಪ್ನೋತ್. ಅಸ್ಯ ಯಾನಸ್ಯ ಪ್ರಕ್ಷೇಪಣಂ ಅದ್ಯ ಮಧ್ಯಾಹ್ನೆ 5:25 ಆಂಧ್ರಪ್ರದೇಶಸ್ಯ ಶ್ರೀಹರಿಕೋಟಾಯಾಃ ಸತೀಶ ಧವನ ಅಂತರಿಕ್ಷ ಕೇಂದ್ರಾತ್ ಸಮಜಾಯತ.
6: 2-1-0
7: And we have liftoff of Vikram 1, India's first private orbital launch
6: vehicle. Liftoff normal.
7: Vikram 1 ne apni udaan bhari pratham charan ka prajwalan.
5: ಅಸ್ಮಾಕಂ ವಾರ್ತಾಹರೇಣ ವಿಜ್ಞಾಪಿತಂ ಯತ್ ಅನೇನ ಐತಿಹಾಸಿಕ ಪದಕ್ಷೇಪೇಣ ಭಾರತಂ

0: ಬರಸ್ತೀನ್ರಿ ಅವರ ಎಲ್ಲ ಕೆಲ್ಸ ಮುಗಿಸಿ ಶಾಲಿಗೆ ಹೋಗ್ತೀನ್ರಿ, ಓದ್ಕೋತೀನ್ರಿ.
1: ನಿನಗೆ ಹಾಕಲ್ಲ ಮೂಳ ಸಾಲಿ, ನಿಮ್ಮಪ್ಪ ತಿಂಗಳ 5,000 ರೂಪಾಯಿ ನಿನ್ ಕೂಲಿ ತಗೊಂಡ್ ಹೋಗ್ಯಾನಲ್ಲ ಕುಡಿಯಾಕ, ಅದನ್ ಯಾರು ತೀರಿಸ್ತಾರ? ನೆಟ್ಟ ಹೇಳಿದ ಕೆಲಸ ಮಾಡ್ಕೊಂಡಿರೋ ಸಾಲಿ ಗೀಲಿ ಅಂತಂದ್ರ ಸೊಂಟ ಮುರಿತೀನಿ ಹುಷಾರ್.
0: ಅವರ ಹೊಡಿಬೇಡ್ರಿ ಹೊಡಿಬೇಡ್ರಿ, ನಿಮ್ ಮನಿ ಕೂಲಿ ಆಡ್ರಿ, ನಾನು ಸಾಲಿ ಯಾಕ ಬುಟ್ಟನ್ ಜೊತೆ ಆಟ ಆಡಕ್ ಹೋಗಂಗಿಲ್ರಿ. ಅವರ ಹೊಡಿಬೇಡ್ರಿ ಹೊಡಿಬೇಡ್ರಿ.
2: ಬಾಲ ಕಾರ್ಮಿಕ ಪದ್ಧತಿ ಶಿಕ್ಷಾರ್ಹ ಅಪರಾಧ. ಪಾಲಕರೇ ಮಾಲೀಕರೇ, 14 ವರ್ಷದ ಒಳಗಿನ ಮಕ್ಕಳನ್ನು ಕೆಲಸದಿಂದ ದೂರ ಇಡಿ, ಇಲ್ಲದಿದ್ದರೆ ಶಿಕ್ಷೆ ನಿಮಗೆ ನೆನಪಿರಲಿ.

0: ಏ ಚಂಪಿ, ಈ ಚಂಪಿ ಎಲ್ಲಿ ಹೋದ್ಲಿಕ್ಕೆ ದನ ಕಾಯಕಿ? ಏ ಚಂಪಿ,
1: ಅಯ್ಯ ಕರೆದ್ರೇನ್ರಿ ಅತ್ತಿಯವ್ರ? ಟಿವ್ಯಾಗ ನೋಡಿದ್ರ ಅದೆಷ್ಟು ಚಂದ, ಅತ್ತಿ ಸೊಸೆ ಇಬ್ರು ಕೂಡಿ ಹಲ್ವಾ ಮಾಡು ತೋರ್ಸಕತ್ತಾರಿ ಅತ್ತಿಯವ್ರ.
0: ಅಯ್ಯ, ನಿನ್ನ ಹಲ್ವಾ ಹಲ್ಲಿಗೆ ಬರದಂಗಾಗ್ಲಿ.
2: ಏನಾಗಿದೆ?
0: ಮೊದ್ಲ ಅಡ್ಗಿ ಮನ್ಯಾಗ ಒಲಿ ಮ್ಯಾಗಿನ ಬ್ಯಾಳಿ ಹೊತ್ತ ಹುರ್ಕಡ್ಲ್ಯಾಗವ್ ನೋಡ್ ನಡಿ ಆ ಕಡೆ.
1: ಒಲಿ ಮ್ಯಾಗ ಇದ? ಹಾ ಇದ ಈಗ ಇಟ್ಟಿನ್ರಿ ಅತ್ತಿಯವ್ರ.
0: ಟಿವಿ ಮುಂದ ಕೂಡೋದ್ ಬಿಡ ನಿನ್ನ.
1: ಇಲ್ಲಿ ಇಡ್ರಿ ಅತ್ತಿಯವ್ರ, ಈಗ ಒಂದಿಟ್ಟ ಹಂಗ ಕುಂತಿದ್ದೀರಿ.
0: ಲೇ ಪಾಳಿ ಹಚ್ಚಿ ರೊಕ್ಕ ಕೈಯಾಗ ಹಿಡ್ಕೊಂಡ್ ಕುಂತ್ರು ಸಿಲಿಂಡರ್ ಬರುದಿಲ್ಲ, ಖಬರ್ ಐತೆ ನಾ ನಿನಗ ಮೈ ಮ್ಯಾಗ.
1: ತಿವಿ ಬೇಡ್ರಿ ಅತ್ತಿಯವ್ರ, ತಿವಿ ಬೇಡ್ರಿ.
0: ಏ ಬಾಯ್ ತೆಗಿಬೇಡ ಇನ್ನ.
1: ಅಯ್ಯೋ

ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ ಸಾಯಂಕಾಲದ 6:35. ಈಗ ಕಾಣೆಯಾದವರ ಬಗ್ಗೆ ಪ್ರಕಟಣೆಗಳು. ಕಾಣೆಯಾದ ವ್ಯಕ್ತಿ ಹಾಗೂ ಮನುಷ್ಯನ ಚೆಹರೆ ಪಟ್ಟಿ ಹೆಸರು ಹೀಗಿದೆ. ಹೆಸರು ಹಣಮಂತ, ತಂದೆ ಭೀಮಶಾ ಬಂಡಿವಡ್ಡರ್. ವಯಸ್ಸು 59 ವರ್ಷ ಆಗಿದ್ದು ಎತ್ತರ ಸುಮಾರು 5.5 ಅಡಿ ಎತ್ತರ ಇದ್ದು ಸಾದಾ ಕೆಂಪು ಮೈವಣ್ಣ ಹೊಂದಿರುತ್ತಾನೆ. ಸಾಧಾರಣ ಮೈಕಟ್ಟು, ದುಂಡುಮುಖ, ಕಪ್ಪು ಕೂದಲು, ಬಿಳಿ ಕಪ್ಪು ಕೊಡಲಿನ ದಾಡಿ, ಈ ತರಹ ಚೆಹರೆ ಪಟ್ಟಿ ಉಳ್ಳದ್ದಾಗಿದೆ. ಇನ್ನು ಮಾತನಾಡುವ ಭಾಷೆ ಕನ್ನಡ ಮತ್ತು ಹಿಂದಿ ಭಾಷೆಯನ್ನು ಮಾತನಾಡುತ್ತಾನೆ. ಮೈಮೇಲೆ ಗುರುತುಗಳು. ಸುಮಾರು 7-8 ವರ್ಷಗಳ ಹಿಂದೆ ಆಕ್ಸಿಡೆಂಟ್ ಆಗಿ ಬಲಗಾಲಿನಲ್ಲಿ ಶಕ್ತಿ ಇರುವುದಿಲ್ಲ, ಸ್ಟ್ಯಾಂಡ್ ಹಿಡಿದುಕೊಂಡು ನಡೆದಾಡುತ್ತಿದ್ದಾನೆ. ಧರಿಸಿರುವ ಬಟ್ಟೆಗಳು, ಮನೆಯಿಂದ ಹೋಗುವಾಗ ಮೈಮೇಲೆ ಕರಿ ಬಣ್ಣದ ಪ್ಯಾಂಟ್ ಮತ್ತು ಕೆಂಪು ಬಣ್ಣದ ಶರ್ಟ್, ಬಿಳಿ ಗೆರೆಯ ಡಿಸೈನ್ ಇರುತ್ತದೆ. ಈ ತರಹ ಚೆಹರೆ ಪಟ್ಟಿ ಉಳ್ಳ ವ್ಯಕ್ತಿಯ ಬಗ್ಗೆ ಸುಳಿವು ಕಂಡಲ್ಲಿ ಹತ್ತಿರದ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸಿಂದಗಿ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇಲ್ಲವೇ ಪೊಲೀಸ್ ಕಂಟ್ರೋಲ್ ರೂಮ್ ವಿಜಯಪುರ, ಫೋನ್ ಸಂಖ್ಯೆ 0835225044, ಈ ನಂಬರ್ಗಳಿಗೆ ಸಂಪರ್ಕಿಸಲು ಕೋರಲಾಗಿದೆ. ಕೇಳುಗರೆ, ಇದುವರೆಗೆ ಕಾಣೆಯಾದವರ ಬಗ್ಗೆ ಪ್ರಕಟಣೆ ಕೇಳಿದರೆ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ ಸಾಯಂಕಾಲದ 6:37 ಆಗುತ್ತಲಿದ್ದು ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು, ತದನಂತರ ಸರಿಯಾಗಿ 6:40 ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಸಮಯ 6:37. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಮೊದಲಿಗೆ ಕೆಲವು ಪ್ರಕಟಣೆಗಳು, ನಂತರ ಪ್ರದೇಶ ಸಮಾಚಾರ.
1: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ.

0: ಯಾಕೆ?
1: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
0: ನಿನಗೆ ಬೇರೆ ಹೆಸರು ಬೇಕೇ?
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
0: ಸ್ತ್ರೀ ಅಂದರೆ ಅಷ್ಟೇ ಸಾಕೆ.
1: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
0: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ

0: ನೀರಿನ ಅಭಾವವನ್ನು ಕಡೆಗಾಣಿಸಲು ನಾವೆಲ್ಲ ಪಣತೊಡಬೇಕು. ನೀರಿಲ್ಲದೆ ಜೀವಿಗಳು ಇರಲಾರವು, ಜೀವ ಉಳಿಯಲಾರದು.
1: ರೈತನ ನೋವಿಗೆ ಕರಗಿದು ಮೋಡ, ಸುರಿಯುತ ನೆಲದಲ್ಲಿ ಹರಿದಿದೆ ನೋಡ.
0: ನೀರನ್ನು ಮಿತವಾಗಿ ಬಳಸಿರಿ. ತ್ಯಾಜ್ಯ ವಸ್ತುಗಳನ್ನು ಕೆರೆ ಬಾವಿ ನದಿಗಳಿಗೆ ಎಸೆಯದಿರಿ. ಕೈಗಾರಿಕೆಯ ತ್ಯಾಜ್ಯಗಳನ್ನು ವೈಜ್ಞಾನಿಕವಾಗಿ ಸಂಸ್ಕರಿಸಿರಿ. ಮಳೆಗಾಲದಲ್ಲಿ ಭೂಮಿಗೆ ಬಿದ್ದ ನೀರು ವ್ಯರ್ಥ ಹರಿದು ಹೋಗದಂತೆ ನೋಡಿಕೊಳ್ಳಿ.
2: ಈ ನೆಲ, ಈ ಜಲ, ಈ ಮಣ್ಣು ನಮ್ಮದು.
0: ಜೀವನಾಧಾರವಾದ ನೀರಿನ ಮತ್ತು ಜಲಮೂಲದ ರಕ್ಷಣೆ ಪ್ರತಿಯೊಬ್ಬನ ಕರ್ತವ್ಯ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಹಿನ್ನೆಲೆ ನಾಳೆ ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ತುರ್ತು ಸಚಿವ ಸಂಪುಟ ಸಭೆ. ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಹೆಡ್ ಕಾನ್ಸ್ಟೇಬಲ್ಗಳ ನಿಯೋಜನೆಗೆ ಹೊಸ ನಿಯಮಾವಳಿ ಜಾರಿಗೊಳಿಸಿದ ಪೊಲೀಸ್ ಇಲಾಖೆ. 72ನೇ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿ ಪ್ರಕಟ. ನಾನಿರುವುದು ನಿಮಗಾಗಿ, ನಾಡಿರುವುದೇ ನನಗಾಗಿ ಕನ್ನಡ ಸಿನಿಮಾದ ತತ್ವ ಮತ್ತು ರಾಜಕೀಯ ಕೃತಿಗೆ ಉತ್ತಮ ಬರಹ ಪ್ರಶಸ್ತಿ. ರಾಜ್ಯದ ಹಲವೆಡೆ ಇಂದು ಭಾರೀ ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಹಾಗೂ ಮಾಜಿ ಪ್ರಧಾನಿ ದೇವೇಗೌಡರಿಗೆ ಪತ್ನಿ ವಿಯೋಗ, ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚೆನ್ನಮ್ಮ ನಿಧನ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಾಳೆ ರಾಜ್ಯದಲ್ಲಿನ ಬರ ಪರಿಸ್ಥಿತಿ ಕುರಿತಂತೆ ಜಿಲ್ಲಾಧಿಕಾರಿಗಳೊಂದಿಗೆ ವಿಡಿಯೋ ಸಂವಾದದ ಮೂಲಕ ಸಭೆ ನಡೆಸಲಿದ್ದಾರೆ. ಬಳಿಕ ಬರ ನಿರ್ವಹಣೆ ಕುರಿತಂತೆ ತುರ್ತು ಸಚಿವ ಸಂಪುಟ ಸಭೆ ನಡೆಸಲಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಸಂಪುಟ ಸಭೆಗೂ ಮುನ್ನ ಜಿಲ್ಲಾಧಿಕಾರಿಗಳೊಂದಿಗೆ ಚರ್ಚಿಸಲಾಗುವುದು ಎಂದು ತಿಳಿಸಿದ್ದಾರೆ. ಬರದ ಹಿನ್ನೆಲೆಯಲ್ಲಿ ಗುಳೆ ಹೋಗುವುದನ್ನು ತಪ್ಪಿಸಲು ತೆಗೆದುಕೊಳ್ಳಬಹುದಾದ ಅಗತ್ಯ ಕ್ರಮಗಳನ್ನು ಚರ್ಚಿಸಲಾಗುವುದು. ಈ ಕುರಿತಂತೆ ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಯಲಾಗಿದೆ ಎಂದು ಹೇಳಿದ್ದಾರೆ. ಕಾವೇರಿ ನೀರನ್ನು ಮಂಡ್ಯ ರೈತರು ಕುಡಿಯುವುದಕ್ಕೆ ಮಾತ್ರ ಉಪಯೋಗ ಮಾಡಬೇಕು, ನೀರು ಬಿಡಲಾಗಿದೆ ಎಂದು ವ್ಯವಸಾಯಕ್ಕೆ ಯಾರೂ ಉಪಯೋಗ ಮಾಡಬಾರದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಜಲಾಶಯಗಳು ಭರ್ತಿಯಾದ ಬಳಿಕವೇ ಕೃಷಿ ಚಟುವಟಿಕೆಗಳಿಗೆ ನೀರು ಬಿಡಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಕಾವೇರಿ ನೀರು ಕರ್ನಾಟಕದ ಹಕ್ಕು ಎಂಬುದರಲ್ಲಿ ಯಾವುದೇ ಅನುಮಾನವಿಲ್ಲ. ಮೇಕೆದಾಟು ಅಣೆಕಟ್ಟು ಯೋಜನೆಯಿಂದ ರಾಜ್ಯಕ್ಕಿಂತ ತಮಿಳುನಾಡಿಗೆ ಹೆಚ್ಚು ಲಾಭದಾಯಕವಾಗಿದೆ ಎಂದು ಪುನರುಚ್ಚರಿಸಿದ್ದಾರೆ. ರಾಜ್ಯದ ಎಲ್ಲಾ ಪೊಲೀಸ್ ಠಾಣೆಗಳ ವಿಶೇಷ ಶಾಖೆಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಹೆಡ್ ಕಾನ್ಸ್ಟೇಬಲ್ಗಳ ನಿಯೋಜನೆಗೆ ಹೊಸ ನಿಯಮಾವಳಿ ಜಾರಿಗೊಳಿಸಲಾಗಿದೆ. ಪೊಲೀಸ್ ಇಲಾಖೆಯ ಕಾರ್ಯಪಟುತ್ವ ಹಾಗೂ ವೃತ್ತಿಪರತೆಯನ್ನು ಹೆಚ್ಚಿಸುವ ನಿಟ್ಟನಲ್ಲಿ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರು ಈ ಮಹತ್ವದ ಆದೇಶ ಹೊರಡಿಸಿದ್ದಾರೆ. ಆದೇಶದ ಪ್ರಕಾರ ವಿಶೇಷ ಶಾಖೆಯಲ್ಲಿ ಕರ್ತವ್ಯ ಅವಧಿ ಕೇವಲ 1 ವರ್ಷಕ್ಕೆ ಮಾತ್ರ ಸೀಮಿತವಾಗಿರಲಿದೆ.

0: ಹೊಸದಾಗಿ ನಿಯೋಜನೆಗೊಳ್ಳುವ ಸಿಬ್ಬಂದಿ ಕನಿಷ್ಠ 15 ದಿನಗಳ ಗುಪ್ತವಾರ್ತೆ ಸಂಗ್ರಹಣೆ ತರಬೇತಿ ಪಡೆದಿರಬೇಕು. ತರಬೇತಿ ಪಡೆದವರನ್ನೇ ವಿಶೇಷ ಶಾಖೆಗೆ ನಿಯೋಜಿಸಲು ನಿರ್ಧರಿಸಲಾಗಿದೆ. ಒಂದು ವರ್ಷದ ಕರ್ತವ್ಯ ಪೂರೈಸಿದ ಸಿಬ್ಬಂದಿಯನ್ನು ಕಡ್ಡಾಯವಾಗಿ ದೈನಂದಿನ ಕಾರ್ಯನಿರ್ವಾಹಕ ಕರ್ತವ್ಯಕ್ಕೆ ಮರು ನಿಯೋಜಿಸಲಾಗುವುದು. ಘಟಕಾಧಿಕಾರಿಗಳು ಈ ಆದೇಶವನ್ನು ಕಟ್ಟುನಿಟ್ಟಾಗಿ ಪಾಲಿಸಿ ವರದಿ ಸಲ್ಲಿಸಲು ಸೂಚಿಸಲಾಗಿದೆ. 72ನೇ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿ ಪ್ರಕಟಗೊಂಡಿದೆ. ನಾನಿರುವುದು ನಿಮಗಾಗಿ, ನಾಡಿರುವುದೇ ನನಗಾಗಿ ಕನ್ನಡ ಸಿನಿಮಾದ ತತ್ವ ಮತ್ತು ರಾಜಕೀಯ ಕೃತಿಗೆ ಸಿನಿಮಾದ ಉತ್ತಮ ಬರಹಕ್ಕಾಗಿ ಪ್ರಶಸ್ತಿ ದೊರೆತಿದೆ. ಕೆ ಪ್ರದೀಪ್ ಕುಮಾರ್ ಶೆಟ್ಟಿ ಈ ಪುಸ್ತಕದ ಬರಹಗಾರರಾಗಿದ್ದಾರೆ. ಕನ್ನಡದ ಮಿಥ್ಯಾ ಚಿತ್ರಕ್ಕಾಗಿ ಉತ್ತಮ ಪೋಷಕ ನಟಿ ಪ್ರಶಸ್ತಿಯನ್ನು ರೂಪಶ್ರೀ ವರ್ಕಾಡಿ ಪಡೆದುಕೊಂಡಿದ್ದಾರೆ. ಶಿವಧ್ವಜ್ ಶೆಟ್ಟಿ ನಿರ್ದೇಶನದ ಇಂಬು ಚಿತ್ರ ಉತ್ತಮ ತುಳು ಪ್ರಶಸ್ತಿಗೆ ಭಾಜನವಾಗಿದೆ. ಬೆಳ್ಳಂದೂರು ಬಫರ್ ರಸ್ತೆ ನಿರ್ಮಾಣ ಕಾಮಗಾರಿಗೆ ವೇಗ ನೀಡುವಂತೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಬೆಂಗಳೂರು ಪೂರ್ವ ನಗರ ಪಾಲಿಕೆ ವ್ಯಾಪ್ತಿಯ ವಿವಿಧ ಸ್ಥಳಗಳಿಗೆ ಇಂದು ಭೇಟಿ ನೀಡಿ ಪರಿಶೀಲನೆ ನಡೆಸಿದ ವೇಳೆ ಮಾತನಾಡಿದ ಅವರು, ಮೊದಲ ಹಂತದಲ್ಲಿ ಕೈಗೆತ್ತಿಕೊಂಡಿರುವ ಬಫರ್ ರಸ್ತೆ ಕಾಮಗಾರಿ ಪ್ರಗತಿಯಲ್ಲಿದ್ದು, ಭೂಸ್ವಾಧೀನ ಪ್ರಕ್ರಿಯೆಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಕೂಡಲೇ ಬಗೆಹರಿಸಿ ಕಾಮಗಾರಿಯನ್ನು ತ್ವರಿತಗತಿಯಲ್ಲಿ ಪೂರ್ಣಗೊಳಿಸುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಬಫರ್ ರಸ್ತೆ ನಿರ್ಮಾಣಕ್ಕೂ ಮುನ್ನ ರಾಜಕಾಲುವೆಯ ಅಗತ್ಯ ಅಗಲವನ್ನು ಕಾಯ್ದಿರಿಸಬೇಕು. ದೇವರಬೀಸನಹಳ್ಳಿ ಖಾಸಗಿ ಆಸ್ಪತ್ರೆ ಸಮೀಪ ರಾಜಕಾಲುವೆಯ ಅಗಲ ಕಡಿಮೆ ಇರುವುದರಿಂದ ಮಳೆಗಾಲದಲ್ಲಿ ಜಲಾವೃತ ಸಮಸ್ಯೆ ಉಂಟಾಗುತ್ತಿದೆ. ಇದನ್ನು ತಡೆಯುವ ನಿಟ್ಟಿನಲ್ಲಿ ಕೂಡಲೇ ಸರ್ವೆ ನಡೆಸಬೇಕು ಎಂದು ಸೂಚನೆ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮಾಜಿ ಪ್ರಧಾನಿ HD ದೇವೇಗೌಡ ಅವರ ಪತ್ನಿ ಚೆನ್ನಮ್ಮ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಇಂದು ನಿಧನ ಹೊಂದಿದ್ದಾರೆ. ಅವರಿಗೆ 89 ವರ್ಷ ವಯಸ್ಸಾಗಿತ್ತು. ಉಸಿರಾಟದ ಸಮಸ್ಯೆ ಹಿನ್ನೆಲೆಯಲ್ಲಿ ಬುಧವಾರ ಅವರು ಆಸ್ಪತ್ರೆಗೆ ದಾಖಲಾಗಿದ್ದರು. ಕಳೆದ 4 ದಿನಗಳಿಂದ ಪಡೆಯುತ್ತಿದ್ದ ಚಿಕಿತ್ಸೆ ಫಲಕಾರಿಯಾಗದ ಹಿನ್ನೆಲೆಯಲ್ಲಿ ಇಂದು ನಿಧನ ಹೊಂದಿದ್ದಾರೆ. ನಾಳೆ ಹಾಸನದ ಹರದನಹಳ್ಳಿ ಮಾವಿನಕೆರೆ ಗ್ರಾಮದಲ್ಲಿ ಅಂತ್ಯಕ್ರಿಯೆ ನಡೆಯಲಿದೆ. ಚೆನ್ನಮ್ಮ ಅವರ ನಿಧನಕ್ಕೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಂತಾಪ ಸೂಚಿಸಿದ್ದಾರೆ. ಮಾಜಿ ಪ್ರಧಾನಿ ಮಡದಿಯಾಗಿದ್ದರೂ ಎಲ್ಲರನ್ನೂ ಅಕ್ಕರಿಯಂತೆ ಕಾಣುತ್ತಿದ್ದ ಚೆನ್ನಮ್ಮನವರು ಮಾದರಿ ಸತಿಯಾಗಿ ತುಂಬು ಜೀವನ ಸಾಗಿಸಿದ್ದಾರೆ ಎಂದು ಬಣ್ಣಿಸಿದ್ದಾರೆ. ಉಪಮುಖ್ಯಮಂತ್ರಿ ಡಾ.ಜಿ. ಪರಮೇಶ್ವರ್ ಚೆನ್ನಮ್ಮ ನಿಧನಕ್ಕೆ ಸಂತಾಪ ಸೂಚಿಸಿದ್ದು, ಈ ಆಘಾತದಿಂದ ದೇವೇಗೌಡರ ಕುಟುಂಬ ಆದಷ್ಟು ಬೇಗ ಹೊರಬರಲಿ ಎಂದು ಹಾರೈಸಿದ್ದಾರೆ. ಬಿಡದಿಯಲ್ಲಿ ತಲತಲಾಂತರದಿಂದ ಬಂದ ಕೃಷಿ ಭೂಮಿಯನ್ನು ಉಳಿಸಿಕೊಳ್ಳಲು ಹೋರಾಡುತ್ತಿರುವ ಬಿಡದಿ ರೈತರ ಮೇಲೆ ದೌರ್ಜನ್ಯ ನಡೆಸಿ ಪ್ರಕರಣ ದಾಖಲಿಸಿರುವುದು ಖಂಡನೀಯ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಅವರು, ಬಿಡದಿ ರೈತರ ಹೋರಾಟವನ್ನು ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯಲಾಗುವುದು ಎಂದು ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ಬಿಡದಿ ಟೌನ್ಶಿಪ್ ಯೋಜನೆ ಜಾರಿಯಾಗಲು ಬಿಡುವುದಿಲ್ಲ ಎಂದು ತಿಳಿಸಿದ್ದಾರೆ. ಕೋಲಾರ ಜಿಲ್ಲೆಯನ್ನು ರಾಜ್ಯದ ಪ್ರಥಮ ಕಾರ್ಬನ್ ಜಿಲ್ಲೆಯನ್ನಾಗಿ ರೂಪಿಸುವ ಯೋಜನೆಯೊಂದು ಸಿದ್ದಗೊಳ್ಳುತ್ತಿದೆ. ಕೃಷಿ ಅರಣ್ಯ ಬೆಳೆಸುವ ರೈತರಿಗೆ ಕಾರ್ಬನ್ ಕ್ರೆಡಿಟ್ ಮೂಲಕ ಜಾಗತಿಕ ಮಾರುಕಟ್ಟೆಯಿಂದ ಹೆಚ್ಚುವರಿ ಆದಾಯ ತಂದುಕೊಡುವುದು ಪ್ರಮುಖ ಗುರಿಯಾಗಿದೆ ಎಂದು ಕರ್ನಾಟಕ ಹವಾಮಾನ ರಾಯಭಾರಿ ಉಪೇಂದ್ರ ತ್ರಿಪಾಠಿ ತಿಳಿಸಿದ್ದಾರೆ. ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಡೆದ ಉನ್ನತ ಮಟ್ಟದ ಸಭೆಯಲ್ಲಿ ಮಾತನಾಡಿದ ಅವರು, ಈ ಯೋಜನೆಯನ್ನು ಕೇವಲ ಸರ್ಕಾರಿ ಕಾರ್ಯಕ್ರಮವನ್ನಾಗಿಸದೆ ರೈತರ ಪಾಲ್ಗೊಳ್ಳುವಿಕೆಯೊಂದಿಗೆ ಯಶಸ್ವಿಗೊಳಿಸಬೇಕು ಎಂದು ಹೇಳಿದ್ದಾರೆ. ಜಿಲ್ಲೆಯಾದ್ಯಂತ ಕೇವಲ ಮಾವು ಬೆಳೆಯುವುದಷ್ಟೇ ಅಲ್ಲದೆ ತೇಗ, ಮಹಾಗನಿ, ಸಿಲ್ವರ್ ಓಕ್, ಬೇವು, ಹೊಂಗೆ ಮತ್ತು ಹಲಸು ಮುಂತಾದ ಮರಗಳನ್ನು ಬೆಳೆಸುವ ರೈತರು ಹೆಚ್ಚಿನ ಪ್ರಮಾಣದಲ್ಲಿ ಕಾರ್ಬನ್ ಕ್ರೆಡಿಟ್ ಪಡೆಯಲು ಉತ್ತೇಜಿಸಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಕೊಪ್ಪಳ ಜಿಲ್ಲೆಯ ಹನುಮನಹಳ್ಳಿ ಗ್ರಾಮದ ರೈತ ಕುಟುಂಬದ ವಿದ್ಯಾರ್ಥಿಯೊಬ್ಬ ನೀಟ್ ಪರೀಕ್ಷೆಯಲ್ಲಿ ರ್ಯಾಂಕ್ ಪಡೆಯುವ ಮೂಲಕ ಜಿಲ್ಲೆಗೆ ಕೀರ್ತಿ ತಂದಿದ್ದಾನೆ. ಹನುಮನಹಳ್ಳಿ ಗ್ರಾಮದ ಪುಟ್ಟರಾಜ ಭೀಮನೂರು ರಜೆ ಸಂದರ್ಭದಲ್ಲಿ ಕುರಿ ಹಾಗೂ ದನಗಳನ್ನು ಮೇಯಿಸಿ ಜೀವನ ನಡೆಸುತ್ತಿದ್ದ. ಇದೀಗ ನೀಟ್ ಫಲಿತಾಂಶದಲ್ಲಿ 647 ರ್ಯಾಂಕ್ ಪಡೆದು ಉತ್ತಮ ಸಾಧನೆ ಮಾಡಿದ್ದಾನೆ. ಈ ಕುರಿತಂತೆ ಪುಟ್ಟರಾಜ

0: ಭೀಮನೂರು ಆಕಾಶವಾಣಿಯೊಂದಿಗೆ ಸಂತಸ ಹಂಚಿಕೊಂಡಿದ್ದಾರೆ.
1: ನಾವು ರೈತರ ಮಕ್ಕಳು ಎತ್ತಿಗೆ ಮೇವು ಹಾಕೋದು, ಕುರಿ ಕಾಯೋದು ಕೆಲಸ ಮಾಡ್ತಿದ್ದೆ. ರಜೆಯಲ್ಲಿ ಡೈಲಿ 8 hours ಓದ್ತಿದ್ದೆ. ಲೆಕ್ಚರ್ಸ್ ಎಲ್ಲ ತುಂಬಾ ಸಪೋರ್ಟ್ ಮಾಡಿದ್ರು. ನಾವು ನೀಟಲ್ಲಿ 76,000 ರ್ಯಾಂಕಿಂಗ್ ಬಂದಿದೆ. ST ಕ್ಯಾಟಗರಿ ಅಲ್ಲಿ ಇಡೀ ದೇಶಾದ್ಯಂತ 694 ರ್ಯಾಂಕ್ ಬಂದಿದೆ. ಮುಂದೆ ಒಂದೊಳ್ಳೆ ಡಾಕ್ಟರ್ ಆಗಿ ಎಲ್ಲ ಜನರಿಗೆ ಒಂದು ಸೋಷಿಯಲ್ ಸರ್ವಿಸ್ ಮಾಡಬೇಕನ್ನೋದು ನನ್ನ ಆಸೆ.
0: ಭಾರತದ ಕಾಫಿಯನ್ನು ವಿಶ್ವ ಮಟ್ಟಕ್ಕೆ ಕೊಂಡೊಯ್ಯಲು ಕಾಫಿ ಮಂಡಳಿಯು ಎಲ್ಲ ರೀತಿಯ ಕ್ರಮಗಳನ್ನು ಕೈಗೊಳ್ಳುತ್ತಿದ್ದು ಇಂಡಿಕಾ ಕಾಫಿ ಬ್ರ್ಯಾಂಡ್ ನಿರ್ಮಾಣ ಮಾಡಲಾಗಿದೆ ಎಂದು ಭಾರತೀಯ ಕಾಫಿ ಮಂಡಳಿ ಅಧ್ಯಕ್ಷ ಎಂಜೆ ದಿನೇಶ್ ತಿಳಿಸಿದ್ದಾರೆ. ಚಿಕ್ಕಮಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಯುರೋಪ್ ದೇಶಗಳ ಒಕ್ಕೂಟಕ್ಕೆ ಶೇಕಡ 45% ಕಾಫಿಯನ್ನು ರಫ್ತು ಮಾಡಲಾಗುತ್ತಿದೆ. ಈಗಾಗಲೇ ಬ್ರಿಟನ್ ಹಾಗೂ ಭಾರತದ ನಡುವೆ ವಾಣಿಜ್ಯ ಒಪ್ಪಂದ ಮಾಡಿಕೊಳ್ಳಲಾಗಿದೆ. ಇವೆಲ್ಲವೂ ಭಾರತದ ಕಾಫಿಯನ್ನು ವಿಶ್ವ ಮಟ್ಟಕ್ಕೆ ಪರಿಚಯಿಸಲು ಭದ್ರ ಬುನಾದಿಯಾಗಲಿದೆ ಎಂದು ಹೇಳಿದ್ದಾರೆ. ರಾಯಚೂರು ಜಿಲ್ಲೆಯ ಅಭಿವೃದ್ಧಿಗೆ ಕಾರ್ಪೊರೇಟ್ ಸಾಮಾಜಿಕ ಹೊಣೆಗಾರಿಕೆ ನಿಧಿ ಮಾತ್ರವಲ್ಲ, ಕಂಪನಿಗಳ ಪರಿಣತಿ, ಅನುಭವ, ತಾಂತ್ರಿಕ ಜ್ಞಾನ ಹಾಗೂ ಸಮಾಜದೊಂದಿಗೆ ದೀರ್ಘಕಾಲದ ಸಹಭಾಗಿತ್ವವೂ ಅಗತ್ಯವಾಗಿದೆ ಎಂದು ಸಂಸದ ಕುಮಾರನಾಯಕ ತಿಳಿಸಿದ್ದಾರೆ. ರಾಯಚೂರು ಇಂಪ್ಯಾಕ್ಟ್ ಸಮ್ಮಿತ್ 2026 ಜಿಲ್ಲಾ ಮಟ್ಟದ ಸಾಂಸ್ಥಿಕ ಸಾಮಾಜಿಕ ಹೊಣೆಗಾರಿಕೆ ಸಮಾವೇಶ ಉದ್ಘಾಟಿಸಿ ಮಾತನಾಡಿದ ಅವರು, ಅಭಿವೃದ್ಧಿ ವಿಚಾರದಲ್ಲಿ ಸರ್ಕಾರದ ಜೊತೆಗೆ ಖಾಸಗಿ ಸಂಸ್ಥೆಗಳ ಸಹಭಾಗಿತ್ವ ಅತ್ಯಗತ್ಯವಾಗಿದೆ ಎಂದು ತಿಳಿಸಿದ್ದಾರೆ. ಇನ್ನು ಹವಾವರ್ತಮಾನ. ರಾಜ್ಯಾದ್ಯಂತ ನೈರುತ್ಯ ಮುಂಗಾರು ಸಾಮಾನ್ಯವಾಗಿತ್ತು. ಕರಾವಳಿ ಕರ್ನಾಟಕದ ಹೆಚ್ಚಿನ ಸ್ಥಳಗಳಲ್ಲಿ ಮತ್ತು ಒಳನಾಡಿನ ಕೆಲವು ಸ್ಥಳಗಳಲ್ಲಿ ಮಳೆಯಾಗಿದೆ. ಬಂಟ್ವಾಳ, ಗೇರುಸುಪ್ಪೆ, ತಾಳಗುಪ್ಪದಲ್ಲಿ ತಲಾ 9 cm ಮಳೆಯಾಗಿದೆ. ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಇಂದು ಗಾಳಿಯೊಂದಿಗೆ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಹಿನ್ನೆಲೆ ನಾಳೆ ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ತುರ್ತು ಸಚಿವ ಸಂಪುಟ ಸಭೆ. ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಹೆಡ್ ಕಾನ್ಸ್ಟೇಬಲ್ಗಳ ನಿಯೋಜನೆಗೆ ಹೊಸ ನಿಯಮಾವಳಿ ಜಾರಿಗೊಳಿಸಿದ ಪೊಲೀಸ್ ಇಲಾಖೆ. 72ನೇ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿ ಪ್ರಕಟ. ನಾನಿರುವುದು ನಿಮಗಾಗಿ, ನಾಡಿರುವುದೇ ನನಗಾಗಿ ಕನ್ನಡ ಸಿನಿಮಾದ ತತ್ವ ಮತ್ತು ರಾಜಕೀಯ ಕೃತಿಗೆ ಉತ್ತಮ ಬರಹ ಪ್ರಶಸ್ತಿ. ರಾಜ್ಯದ ಹಲವೆಡೆ ಇಂದು ಭಾರಿ ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಹಾಗೂ ಮಾಜಿ ಪ್ರಧಾನಿ ದೇವೇಗೌಡರಿಗೆ ಪತ್ನಿ ವಿಯೋಗ, ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚೆನ್ನಮ್ಮ ನಿಧನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35.
2: ಕನ್ನಡ ಬಳಕೆಗೆ ಮನೆಯೇ ಮೊದಲ ಪಾಠ ಶಾಲೆ.
3: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
2: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ. ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
3: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
2: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.

0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ.
1: 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ.
0: 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು.
1: ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ.
0: ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ
1: ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.
0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
2: ನಮಸ್ಕಾರ ಎಲ್ಲ ಪೋಷಕರಿಗೆ. ನಿಮ್ ಮಗ ಅಥವಾ ಮಗಳು ಒಬ್ಬ ಔಷಧಿ ವಿಜ್ಞಾನಿ ಆಗಬೇಕು ಅಂತ ಕನಸು ಕಟ್ಟಿರೇನು? ಹಂಗಂದ್ರ ಫಾರ್ಮಸಿ ಅಡ್ಮಿಷನ್ ತಗೊಳಕ್ ಹೇಳ್ರಿ. ಬಿಜಾಪುರದೊಳಗ ಸೋಲಾಪುರ್ ರೋಡ್ ದೊಳಗನೆ ನಮ್ BLD ಕ್ಯಾಂಪಸ್ದಾಗ BLD ಶ್ರೀ ಸಂಗನ್ ಬಸವ ಮಹಾಸ್ವಾಮೀಜಿ ಫಾರ್ಮಸಿ ಕಾಲೇಜ್ ಮತ್ತ ರಿಸರ್ಚ್ ಸೆಂಟರ್ ಐತಿ. ಅಲ್ಲಿ ಬಿಫಾರ್ಮ್, ಡಿಫಾರ್ಮ್ ಮತ್ತು ಫಾರ್ಮ್ಡಿ ಕೋರ್ಸ್ಗಳನ್ನ ಕಲಿಬಹುದು. ಇಲ್ಲಿ ಎಲ್ಲಾ ರೀತಿಯ ಆಧುನಿಕ ಉಪಕರಣಗಳು, ಸವಲತ್ತುಗಳು ನಿಮಗ ಅದಾವ. ಇದು NAC A++ ಮಾನ್ಯತೆ ಪಡೆದ ಭಾರತದ ಏಕೈಕ ಅಫಿಲಿಯೇಟೆಡ್ ಫಾರ್ಮಸಿ ಕಾಲೇಜ್ ಆಗಿದೆ. ಇಲ್ಲಿ ನೀವು ಅಡ್ಮಿಷನ್ ತಗೋಬೇಕಂದ್ರ ಸಂಪರ್ಕ ಮಾಡಬೇಕಾದ ಮೊಬೈಲ್ ಸಂಖ್ಯೆ 9513398036. ಮೊಬೈಲ್ ನಂಬರ್ ಇನ್ನೊಮ್ಮೆ ಕೇಳ್ರಿ, 9513398036, ಅಥವಾ BLDPharmacy.ac.in ನಮ್ಮ ಕಾಲೇಜ್ ವೆಬ್ಸೈಟ್ಗೂ ನೀವು ಸಂಪರ್ಕ ಮಾಡಬಹುದು. ಧನ್ಯವಾದ.
3: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
4: ಸಾಯಿ ಬಾಲ್.
5: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
6: ಅಬ 70 ವರ್ಷ ಅಧಿಕ ಉಮ್ರ ಕೆ ದೇಶ ಕೆ ಹರ ಬುಜುರ್ಗ ಕೋ ಅಸ್ಪತಾಲ್ ಮೇ ಮುಫ್ತ ಇಲಾಜ್ ಮಿಲೇಗಾ.
7: ದೇಶ ಕೆ ಯುವಾವೋ ನೇ ಲಿಯಾ ಹೈ ನ್ಯೂ ಇಯರ್ ರೆಸೊಲ್ಯೂಷನ್. 70 ಸಾಲ್ ಕೆ ಪಾರ್ ಸಭಿ ಬುಜುರ್ಗೋ ಕಾ ಆಯುಷ್ಮಾನ್ ವೈ ವಂದನಾ ಕಾರ್ಡ್ ಬನಾನೇ ಕಾ, 5 ಲಕ್ಷ ರೂಪಾಯಿ ಕೆ ಮುಫ್ತ ಉಪಚಾರ ಕಾ ಉಪಹಾರ ಪಹುಂಚಾ ಕರ್ ಭಾರತ ಕೋ ಆಯುಷ್ಮಾನ್ ಬನಾನೇ ಕಾ. ಆಜ್ ಹಿ ಆಯುಷ್ಮಾನ್ ಆಪ್ ಡೌನ್ಲೋಡ್ ಕರೇ ಔರ್ 70 ವರ್ಷ ಯಾ ಉಸ್ಸೆ ಅಧಿಕ ಆಯು ಕೆ ಬುಜುರ್ಗೋ ಕಾ ಆಯುಷ್ಮಾನ್ ವೈ ವಂದನಾ ಕಾರ್ಡ್ ಬನವಾಯೇ. ಅಧಿಕ ಜಾನ್ಕಾರಿ ಕೆ ಲಿಯೇ 1-4555 ಪರ್ ಕಾಲ್ ಕರೇ.

0: ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ ಎಸ್ಐಆರ್ 2026 ಕರ್ನಾಟಕದಲ್ಲಿ ನಡೆಸಲಾಗುತ್ತಿದ್ದು, ಜುಲೈ 29 ಬಿಎಲ್ಒಗಳು ತಮ್ಮ ಮನೆ ಬಾಗಿಲಿಗೆ ಬಂದು ಗಣತಿ ನಮೂನೆಯನ್ನು ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡಲಿದ್ದಾರೆ. 2002 ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರು ಇದ್ದರೆ ಅದನ್ನು ಒದಗಿಸಿ, ಇಲ್ಲದಿದ್ದಲ್ಲಿ ತಮ್ಮ ಕುಟುಂಬದ ಸದಸ್ಯರ ಮಾಹಿತಿ ನೀಡಿ ಸಹಕರಿಸಿ. ಇಸಿಐ ನೆಟ್ ಆಪ್ನಲ್ಲಿ ಹೆಚ್ಚಿನ ಮಾಹಿತಿಯನ್ನ ಪಡೆಯಬಹುದು. ಇದು ಕರ್ನಾಟಕದ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ? ಹೌದು, ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
3: ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮುಂಚೆ ರೋಗ ಬರದಂತೆ ತಡೆಯುವುದೇ ನಮ್ಮ ಗುರಿ.
2: ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
0: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
4: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
0: ಕೇವಲ 50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು.

0: ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ಏನು ರಂಗ, ಕೈಗೆ ಬ್ಯಾಂಡೇಜು
2: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
0: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಹಿಂದೆ KSU.WSSB.Karnataka.GOV.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
3: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
0: ಹಿಂದೆ KSU.WSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ಮೈಸೂರು ಸ್ಯಾಂಡಲ್
5: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರು ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು. ಮೈಸೂರು ಸ್ಯಾಂಡಲ್ ಸೋಪ್.
1: ಏನು ರಂಗ, ಕೈಗೆ ಬ್ಯಾಂಡೇಜು
2: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
0: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಹಿಂದೆ KSU.WSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
6: ಆತ್ಮೀಯ ಎಲ್ಲ ಕಿಸನವಾಣಿ ಕೇಳುಗ ರೈತ ಮಿತ್ರರಲ್ಲಿ ಶರಣು ಶರಣಾರ್ಥಿಗಳು. ಇಂದಿನ ಕಿಸನವಾಣಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳೋಣ ದ್ರಾಕ್ಷಿ ಕೃಷಿಯಲ್ಲಿನ ಅನುಭವ ಕುರಿತು. ವಿಜಯಪುರ ಜಿಲ್ಲೆ ವಿಜಯಪುರ ತಾಲೂಕಿನ ಖತೀಜಾಪುರ ಗ್ರಾಮದ ಹಿರಿಯ ರೈತರಾದ ರಮೇಶ್ ಟೋಪು ಲಮಾಣಿ ಅವರೊಡನೆ ಸಂದರ್ಶನ. ಇವರನ್ನ ಸಂದರ್ಶಿಸುತ್ತಾರೆ ಸಿದ್ದರಾಯ್ ಎನ್ ಸಾಳುಂಕೆ.
7: ಮಣ್ಣಿನ ಮಗ

0: ಇಂದಿನ ಕಾರ್ಯಕ್ರಮದಲ್ಲಿ ದ್ರಾಕ್ಷಿ ಕೃಷಿಯಲ್ಲಿನ ಅನುಭವ ಕುರಿತು ವಿಜಯಪುರ ಜಿಲ್ಲೆ ವಿಜಯಪುರ ತಾಲೂಕಿನ ಖತೀಜಾಪುರ ಗ್ರಾಮದ ಹಿರಿಯ ರೈತರಾದ ರಮೇಶ್ ಟೋಪು ಲಮಾಣಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸಿದ್ದರಾಯ್ ಎನ್ ಸಾಳುಂಕೆ.
1: ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಆತ್ಮೀಯರೇ, ಇವತ್ತಿನ ದಿನ ನಮ್ಮ ಜೊತೆಗೆ ವಿಜಯಪುರ ಜಿಲ್ಲೆ ವಿಜಯಪುರ ತಾಲೂಕಿನ ಖತೀಜಾಪುರ ಗ್ರಾಮದ ಹಿರಿಯ ರೈತರಾದ ರಮೇಶ್ ಟೋಪು ಲಮಾಣಿ ಅವರು ನಮ್ಮ ಜೊತೆ ಅದಾರ. ಇವರು ದ್ರಾಕ್ಷಿ, ದಾಳಿಂಬೆ, ಕಬ್ಬ ಈ ಮೂರು ವಾಣಿಜ್ಯ ಬೆಳೆಗಳನ್ನು ಬೆಳೆದ ಆದಾಯವನ್ನು ಪಡಿತಾ ಇದ್ದಾರೆ. ಇವರು ತಮ್ಮ ಒಂದು ಎಕರೆ ಹೊಲ ಇದ್ರೂ ಬೇರೆಯವ್ರದ್ದು ಅಂದ್ರೆ ಸಮಪಾಲಿನ ರೂಪದಲ್ಲಿ ಬೇರೆಯವರ ಹೊಲಗಳನ್ನು ಮಾಡಿ ಇವರು ಅಲ್ಲಿ ಕೂಡ ತಾವು ಬೆಳೆಗಳನ್ನು ಬೆಳೆದು ಆದಾಯವನ್ನು ಪಡಿತಾ ಇದ್ದಾರೆ ಅಂತ ಹೇಳ್ಬೋದು. ಅವ್ರನ್ನ ಮಾತಾಡಿಸಿ ಅವರಿಂದ ಅವರ ಕೃಷಿ ಅನುಭವವನ್ನು ನಮ್ಮ ರೈತರೊಂದಿಗೆ ಹಂಚಿಕೊಳ್ಳೋಣಂತ. ರಮೇಶ್ ಟೋಪು ಲಮಾಣಿ ಅವರೇ, ತಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಮತ್ತು ನಮಸ್ಕಾರ.
2: ನಮಸ್ಕಾರ.
1: ರಮೇಶ್ ಅವರೇ, ತಾವು ಎಷ್ಟು ವರ್ಷದಿಂದ ಕೃಷಿ ಮಾಡ್ತಾ ಇದ್ರಿ?
2: ನಾವು ಈಗ ಮಾಡಾಕತ್ತಿದ್ವು, ಮೊದಲ ಕುರಿ ಕಾಯ್ತಿದ್ದೀವ್ರಿ. ಕುರಿ ಕಾಯ್ಕೋತ ಕಾಯ್ಕೋತ ಬಂದು ನಮಗೆ ಒಂದು ಸ್ವಲ್ಪ ಆರಾಮ್ ಇರ್ಲಾರ್ದಾಗ ಕುರಿ ಬಿಟ್ಟಿವ್ರಿ. ಕುರಿ ಬಿಟ್ಟು ಒಂದು ಸ್ವಲ್ಪ ಮೋಟರ್ ತೆಗೆದು ಹಾಕೋದು, ಒಂದು ಸ್ವಲ್ಪ ಮಿಸ್ತ್ರಿ ಕೆಲಸ ಮಾಡ್ಕೋತ ಬಂದಿವಿ. ಆಮೇಲೆ ಅವರು ರೈತರು ಒಂದು ಸ್ವಲ್ಪ ಪರಿಚಯ ಆದ್ರು
1: ನಮಗೆ.
2: ಇಲ್ಲಪ್ಪ ನಮ್ಮದೇ ಹೊಲ ಮಾಡ್ಕೊ, ನೀನು ನಮ್ಮದೇ ಮಾಡ್ಕೋ ಮಾಡ್ಕೋನ ಮಾಡ್ಕೊಂಡಿವಿ. ಮಾಡಿಕೊಂಡು ಒಂದು ವರ್ಷ ಒಣ ಬೇಸೆ ಅಂತ ಇಂಥ ಬೆಳೆ ಹಾಕಿ ತಕ್ಕೊಂಡು ಆಮೇಲೆ ದ್ರಾಕ್ಷಿ ಹಚ್ಚೋಣ ಅಂದರು. ಮತ್ತೊಮ್ಮೆ ದ್ರಾಕ್ಷಿ ಹಚ್ಚೋದನ್ನ ನನಗೆ ಗೊತ್ತಾಗಂಗಿಲ್ಲರಿ. ಯಾಕಂದ್ರೆ ನಾವು ಕುರಿ ಕಾಯ್ಕೋತ ಬಂದು ಕೆಲಸ ಮಾಡ್ಕೋತ ಬಂದು ಮತ್ತೆ ಒಮ್ಮೆ ರೈತಾಕಿ ಮಾಡ್ಬೇಕಾದ್ರೆ ಬಹಳ ಕಠಿಣ ಅದಲ್ರಿ.
1: ತಾವು ಎಷ್ಟು ವರ್ಷದಿಂದ ತಾವು ಈ ಕೃಷಿಯನ್ನು ಮಾಡ್ತಾ ಇದ್ರಿ?
2: ನಾವು ಸಣ್ಣವರಿದ್ದಾಗಿನ ಹಿಡಿದು ಅದ್ರಾಗ ಅನುಭವ ಐತೀರಿ. ಆದರೂ ನಾವು ಬಂದು ಈಗ ಚಾಲು ಮಾಡಿದಂದ್ರೆ ಒಂದು 15-20 ವರ್ಷ.
1: ಅಂದ್ರೆ ಸ್ವಂತ ತಾವು ಕೃಷಿಯನ್ನ ಆರಂಭ ಮಾಡಿದ್ರು ಒಂದು 15-20 ವರ್ಷ. ಅದಕ್ಕಿಂತ ಮುಂಚೆ ಏನೈತಿ ನಿಮ್ಮ ಅನುಭವ ಇತ್ತು?
2: ಅನುಭವ ಅಂದ್ರೆ ತಂದೆ ಕೈಯಾಗಿ ಎಲ್ಲ ಮಾಡ್ಕೋತೆ ಬಂದಿದ್ರಿ, ನಾವು ಮಾಡ್ಕೋತೆ ಬಂದಿದ್ದು. ಅಲ್ಲಿಂದ ಈಗ ಒಂದು 15-20 ವರ್ಷ ಆಯ್ತು ಈ ಸಂತ ಮಾಡ್ಕೋತ ಬಂದಿದ್ರಿ.
1: ರಮೇಶ್ ಅವರೇ, ಅದೇ ರೀತಿ ತಮ್ಮ ಹೊಲ ಎಷ್ಟಿದ್ರಿ?
2: ಒಂದ್ ಎಕರೆ. ಅದ್ರ
1: ಒಂದ್ ಎಕರೆ ಹೊಲ ಇದ್ರು ತಾವು ಈ ದ್ರಾಕ್ಷಿ, ದಾಳಿಂಬೆ ಮತ್ತ್ ಕಬ್ಬನ್ನು ಬೆಳಿತಾನ ಅಂತ ಹೇಳಿದ್ರಿ. ಈ ಮತ್ತ ಬೇರೆಯವ್ರ ಕಡೆಯಿಂದ ಸಂಪಾಲದಾಗ ಲಾವಣಿನೂ ಮಾಡಿನ ಅಂತ ಹೇಳಿದ್ರಿ. ಎಷ್ಟ ಎಕರೆ ಹೊಲವನ್ನ ತಾವು ಬೇಸಾಯ ಮಾಡ್ಕೊಂಡ್ರಿ ಬೇರೆಯವ್ರ?
2: ಬೇಸಾಯ ನೋಡ್ರಿ, ಒಂದು 12 ಎಕರೆ ಒಂದ್ ಮಾಡ್ಕೊಂಡಿನ್ರಿ. ಒಬ್ಬರದು 4 ಎಕರೆ ಒಂದು, ಅಂದ್ರೆ

0: ಅದ್ರ ಬಾಜುಗೆ ದ್ರಾಕ್ಷಿ ಅದು ಚಲೋ ಬೆಳಿಲಾಕತ್ತಾನ ಅಂತ ಕಳಿಸಿ ಅವ್ರ ಬಾಜುಕಿನವರು ಒಂದು 4 ಎಕರೆ ಕೊಟ್ಟಾರ.
1: ಅಂದ್ರೆ ಟೋಟಲ್ 16 ಎಕರೆ.
0: 16 ಎಕರೆ
1: ನಿಮ್ದು? 1 ಎಕರೆ.
0: 1 ಎಕರೆ ಅದ್ರಿ.
1: ಈಗ ತಮ್ಮ ಹೊಲದಲ್ಲಿ ಏನು ಬೆಳೆದ್ರಿ?
0: ಈಗ ನಮ್ಮ ಹೊಲದಲ್ಲಿ ಒಂದು ನೀರು ನಿಂದಿರ್ತದ ಕಬ್ಬು ಹಾಕಿವ್ರಿ, ದೋನ್ಸೆ ಬಡ್ಡಿ ತಾಳಮ್ರಿ ಹೆಚ್ಚು
1: ನಿಮ್ಮ ಹೊಲದಾಗ
0: ನಮ್ಮದು.
1: ಈಗ ತಾವು ಕಬ್ಬು ಬೆಳೆದನ ಅಂತ ಹೇಳಿದ್ರಿ, ಈ ಕಬ್ಬನ್ನ ಯಾವ ವೆರೈಟಿ ಬೆಳೆದ್ರಿ ತಾವು?
0: ಇದು 86 ಅತ್ ಬರ್ತದಲ್ರಿ, ಅದೇ ಅಂದ್ರೆ ಪೈಲ ಇದ್ದು ಅದೇ ಹಚ್ಕೋತ ಬಂದಿವ, ಅದೇ ನಾವು ಬ್ಯಾರೆ ಯಾವ ಈ ವೆರೈಟಿ ಯಾವ ಏನು ಮಾಡಿಲ್ರಿ.
1: ಅಂದ್ರೆ ಇಳುವರಿ ಚೆನ್ನಾಗಿ
0: ಬರ್ತದೆ, ನಮಗೆ ಚೆನ್ನಾಗಿ ಅನಿಸ್ತದ, ನಾವು ಅದಕ್ಕೆ ಚೆನ್ನಾಗಿ ತಗೊಂಡಿವ, ನಾವು ಅದನ್ನೇ ಹಚ್ಕೋತ ಬಂದ.
1: ಈಗ ತಾವು ಕಬ್ಬನ್ನ ಹಚ್ಚಿನ ಅಂತ ಹೇಳಿದ್ರಿ, ಈ ಕಬ್ಬಿಗೆ ನೀರಿನ ವ್ಯವಸ್ಥೆ ಬೇಕು, ಈಗ ನೀರಿನ ಮೂಲಗಳು ಯಾವ್ಯಾವ ಅದಾವ ತಮ್ಮಲ್ಲಿ?
0: ನಮ್ಮಲ್ಲಿ ನೀರು ನೋಡ್ರಿ ಬೋರ್ವೆಲ್ ಅದಾವ್ರಿ,
1: ಎಷ್ಟಿದಾರಿ?
0: 2 ಅದಾವ್ರಿ ಬೋರ್.
1: 2 ಬೋರ್ ಅದಾರ.
0: ಅಂದ್ರೆ 1 ಎಕರೆದಾಗೆ ಒಂದು ತುಸು ತುಸು 1 ಇಂಚ್ 1 ಇಂಚ್ ನೀರು ಅದ್ ಕಳಿಸಿ 2 ಬೋರ್ವೆಲ್ ಅದಾವ್ರಿ. 2 ಬೋರ್ವೆಲ್ದೇನೆ ಒಂದೇ ಜಾನೆ ಹೊಂಡದಾಗ ಕುಡಿಸಿ ಒಂದು ಸ್ವಲ್ಪ ದಾಳಂಬರಿಗೆ ಒಂದು ಸ್ವಲ್ಪ ಕಬ್ಬಿಗೆ ಬಿಟ್ಕೋತೀವಿ.
1: ನೀರಿನ ವ್ಯವಸ್ಥೆನ ಡ್ರಿಪ್ ಮಾಡಿರಿ.
0: ಅವು ಮಾಡಿದ ಹೊಲಗಳದಾಗ ಏನೈತಿ, ಅವು ಬೋರ್ ಅದಾವು, ಅವಕ್ಕೂ ಹೊಂಡಗಳು ಮಾಡಿ ಸ್ಟಾಕ್ ಮಾಡಿಕೊಂಡು ಆ ಬೋರಿನ ಹೊಂಡದಾಗ ಮೋಟರ್ಗಳಿಂದ ಅವಕ್ಕೂ ಉಣಿಸ್ತೀವಿ.
1: ಈ ಕಬ್ಬಿಗೆ ತಾವು ನೀರನ್ನ ಈ ಕಾವಲಿ ಮುಖಾಂತರ ಉಣಿಸ್ತೀರಾ ಅಥವಾ ಡ್ರಿಪ್ ಮುಖಾಂತರ?
0: ಈಗ 1-2 ವರ್ಷ ಆಯ್ತು ರೀ,

0: ಹನ್ನೊಂದು ಇಂಚ್ ನೀರು ಹತ್ಕೊಂಡು ಎರಡು ಬೋರ್ವೆಲ್ ಅದಾವ ರೀ. ಎರಡು ಬೋರ್ವೆಲ್ ಏನೈತಿ, ಒಂದೇ ಜನ ಹೊಂಡದಾಗ ಕುಡಿಸಿ ಒಂದು ಸ್ವಲ್ಪ ದಾಳಂಬರಿಗೆ ಒಂದು ಸ್ವಲ್ಪ ಕಬ್ಬಿಗೆ ಬಿಟ್ಕೋತಾವ
1: ನೀರಿನ ವ್ಯವಸ್ಥೆನ ಡ್ರಿಪ್ ಮಾಡಿರಿ.
0: ಹಾಂ, ಅವು ಮಾಡಿದ ಹೊಲ್ಗಳ್ದಾಗ ಏನೈತಿ, ಅವು ಬೋರ್ ಅದಾವು, ಅವಕ್ಕೂ ಹೊಂಡಗಳು ಮಾಡಿ ಸ್ಟಾಕ್ ಮಾಡಿಕೊಂಡು ಆ ಬೋರಿನ ಹೊಂಡದಾಗ ಮೋಟರ್ಗಳಿಂದ ಅವಕ್ಕೂ ಉಣಿಸ್ತೀವಿ.
1: ಈ ಕಬ್ಬಿಗೆ ತಾವು ನೀರನ್ನು ಈ ಕಾವಲಿ ಮುಖಾಂತರ ಉಣಿಸ್ತೀರ ಅಥವಾ ಡ್ರಿಪ್ ಮುಖಾಂತರ?
0: ಈಗ ಒಂದು ಎರಡು ವರ್ಷ ಆಯ್ತು ರೀ, ಡ್ರಿಪ್ ತೆಗೆದೀವಿ, ಕಾವಲಿ ಮುಖಾಂತರ ಉಣಿಸ್ತೀವ್ರಿ. ಯಾಕಂದ್ರೆ ನಮ್ಮ ಭೂಮಿಗೆ ಒಂದು ಸ್ವಲ್ಪ ನೀರು ಕಮ್ಮಿ ಹತ್ತದ, ಇವತ್ತು ಬಿಟ್ಟಿವಿ ಅಂದ್ರೆ ಒಂದು 15 ದಿನ ತನಕ ತಡೀತು.
1: ಅದೇ ರೀತಿ ಈಗ ತಾವು ಹರಿಕಾವಲಿನಿಂದ ನೀರನ್ನು ಉಣಿಸ್ತಾನೆ ಅಂತ ಹೇಳಿದ್ರಿ, ಈ ನೀರನ್ನು ಜಾಸ್ತಿ ನಾವು ಕಾವಲಿ ಮುಖಾಂತರ ಉಣಿಸೋದ್ರಿಂದ ಜಾಸ್ತಿ ನೀರು ವೇಸ್ಟ್ ಆಕತಿ. ಅದ್ರ ಬದಲಿ ತಾವು ಮೊದಲು ಮುಂಚೆ ಏನು ತಾವು ಡ್ರಿಪ್ ಇರಿಗೇಷನ್ ಮಾಡ್ಕೊಂಡೇ ನೀರನ್ನು ಹಾಸಿದ್ರಲ್ಲ, ಅದೇ ರೀತಿ ಮಾಡ್ಬೋದಲ್ಲ?
0: ಮಾಡ್ಬೋದು ರೀ, ಅಂದ್ರೆ ಒಂದ್ ಸ್ವಲ್ಪ ನೀರ ಹೆಚ್ಚಿದ್ದು ರೀ, ಅಂದ್ರೆ ಹೆಚ್ಚಿಗಿದ್ರು ದಕ್ಕಿಸಿ ನಾವು ಈಗ 2 ವರ್ಷ ಆಯ್ತು ಡ್ರಿಪ್ ತೆಗ್ದೀವಿ. ಅದೇ ಹರಿ ನೀರೇ ಸುಮ್ ಚಾಲು ಮಾಡಿ ಬಿಟ್ಬಿಡುದು, ಎಟ್ಟು ಎರಡು ಮೂರು ಸಾಲ ದಿವಸ ಉಣಿಸ್ಕೊತ ಹೋಗ್ಬಿಡುದು. ಅಂದ್ರೆ ತುಸು ಅದಲ್ರಿ ಕಬ್ಬ ಮಾಡ್ಕೊಂಡಿದ್ದಲ್ದ ಒಂದ್ ಕಡೆ ಬೇರೆ ಕಡೆ ಐತ್ರಿ, ಅದು 4 ಎಕರೆ, ಅದಕ್ಕೇನೈತಿ ಇನ್ನ ಡ್ರಿಪ್ ಏನ್ ಮಾಡಿಲ್ಲ.
1: ಈಗ ತಾವು ಕಬ್ಬಿನ ಇಳುವರಿನ ಎಷ್ಟು ತಕೊಂಡಿರಿ ಒಂದ್ ಎಕರೆ?
0: ಈಗ ನೋಡ್ರಿ ಮಳೆಗಾಲ ಅಂತೂ ಅಷ್ಟವಸ್ತ, ಒಂದ್ ಎಕರೆಕ ನಮ್ದು 36 ಗುಂಟೆ ಹೊಲ ರೀ, 36 ಗುಂಟೆದಾಗ 60 ಟನ್ ಆಗ್ಯದ್ರಿ ಫಸ್ಟ್ ಪೀಕ್ ಆಗಿತ್ತು. ಈ ವರ್ಷ ಏನೈತಿ ಒಂದ್ ಸ್ವಲ್ಪ ಮಳೆಗಾಲ ಕಮ್ಮಿ ಐತಿ, ಏನಕ್ಕದ್ ನೋಡ್ಬೇಕು.
1: ಅಂದ್ರೆ ತಾವು ಈ ಕಬ್ಬಿನಲ್ಲಿ ರಾಸಾಯನಿಕನೂ ಬಳಸ್ತೀರಾ ಸಾವಯವ ಮಾಡ್ತೀರಾ?
0: ಈಗ ಜೀವಾಮೃತ ಮಾಡ್ಬೇಕು, ಏನ್ರ ಮಾಡ್ಬೇಕಂದ್ರ ಡ್ರಿಪ್ ಮಾಡಿಲ್ಲ, ಹಂಗೆ ಬಿಟ್ಟಿವಿ, ಇನ್ನ ಏನು ಮಾಡಿಲ್ಲ.
1: ಡ್ರಿಪ್ ಇದ್ದ
0: ಜೀವಾಮೃತ ಮಾಡಿಬಿಟ್ಟಿವ್ರಿ.
1: ಈಗ ಜೀವಾಮೃತ ಮಾಡ್ತೀನಿ ಅಂತ ಹೇಳಿದ್ರಿ, ತಾವು ಜೀವಾಮೃತ ಮಾಡಾಕ ಈ ಹಸುಗಳ ಅವಶ್ಯಕತೆ ತುಂಬಾ ಇರ್ತೈತಿ. ಈಗ ತಮ್ಮಲ್ಲಿ ಹಸುಗಳ ಎಷ್ಟು ಅದಾವ್ರಿ?
0: ಒಂದ್ ಆಕಳ ಐತ್ರಿ, ಎರಡು ಎಮ್ಮೆ ಅದಾವ, ಆಡುಗಳು ಅದಾವ. ಅವು ಏನೈತಿ, ಆಕಳದ ಒಂದ್ ಸ್ವಲ್ಪ ಹುಚ್ಚಿ ಬೇಕು, ಹೆಂಡಿ ಬೇಕು ನಮಗ, ಅದ್ರ ಸಂಬಂಧ ಆಕಳ ಒಂದು ಕಾಯ್ದೆ ಇದ್ದೀವ. ಮತ್ತ ಎಮ್ಮೆ ಏನೈತಿ, ನಮಗೆ ಮನೆಗೆ ಹೈನ್ ಬೇಕು ಅಂತ ಕಳಿಸಿ ನಾವು ಎಮ್ಮಿನೂ ಒಂದು ಇಟ್ಕೊಂಡಿದ್ದೀವಿ.
1: ಈಗ ತಾವು ಜೀವಾಮೃತ ಮಾಡ್ತಾನೆ ಅಂತ ಹೇಳಿದ್ರಿ, ಈ ಜೀವಾಮೃತವನ್ನ ಯಾವ ರೀತಿ ತಾವು ರೆಡಿ ಮಾಡ್ಕೋತೀರಿ?
0: ಈಗ ನೋಡ್ರಿ, ಅದ್ರಾಗ ಫಸ್ಟಿಗೆ ಹೆಂಡಿ ಬೇಕ್ರಿ, ಆಮೇಲೆ ಉಚ್ಚಬೇಕು, ಮತ್ತ ಒಂದ್ ಸ್ವಲ್ಪ ಏನೈತಿ ಧಾನ್ಯಗಳು, ಈ ನಮ್ಮ ಕಡ್ಲಿ ಬ್ಯಾಳಿ,
1: ದ್ವಿದಳ ಧಾನ್ಯಗಳು,
0: ಅವೆಲ್ಲ ಏನೈತಿ ಒಟ್ಟು ತರ ಧಾನ್ಯಗಳು ಕುಡಿಸಿ ಬೀಸ್ತಿವು. ಬೀಸಿ ಒಟ್ಟು ಏನೈತಿ ಬ್ಯಾರಲ್ದಾಗ ಹಾಕಿ ಒಂದ್ 9-10 ದಿನ ನೆನಕಿಟ್ಟು ಡ್ರಿಪ್ನಾಗ ಹೋಗ್ತೀವ್ರಿ.
1: ಅಂದ್ರೆ ಅದನ್ನ ಯಾವ ತರ ನೆರಳಿನಲ್ಲಿ ಇಡ್ಬೇಕಾ? ಹೇಗ
0: ನೆರಳಿನಲ್ಲಿನೇ ಇಡ್ಬೇಕ್ರಿ, ಒಂದ್ ದಿನಕ್ಕೆ 2 ಸಾರ್ತೆ 3 ಸಾರ್ತೆ ಅದಕ್ಕೆ ಒಂದ್ ಸ್ವಲ್ಪ ತಿರುಗಾಡಿಸ್ಬೇಕು. ತಿರುಗಾಡ್ಸ್ದಾಗ ಏನೈತಿ, 2-3 ಸಾರ್ತೆ ತಿರುಗಾಡ್ತಿದ್ರೆ ಒಂದ್ ಜೀವ ಹಾಕದು, ಆಮೇಲೆ ಒಂದ್ 9 ದಿನ ಇಟ್ಟಪ್ಪ ಅಂದ್ರೆ ಅದು ಮೇಕಪ್ ಕೊಡ್ತು.
1: ಅದನ್ನ ಡ್ರಿಪ್ ಅಲ್ಲಿ
0: ಡ್ರಿಪ್ನಲ್ಲಿ ಸೋಸಿ ಡ್ರಿಪ್ನಲ್ಲಿ ಹೋಗ್ಬಿಡು.
1: ತುಂಬಾ ಸಂತೋಷ ರಮೇಶ್ ಲಮಾಣಿ ಅವ್ರೆ. ಈಗ ತಾವು ಬೇರೆಯವರ ಹೊಲದಲ್ಲಿ ಅಂದ್ರೆ ಸಂಪಾಲಿನಂಗ ದ್ರಾಕ್ಷಿ ಬೆಳೆದಿನ ಅಂತ ಹೇಳಿದ್ರಿ, 8 ಎಕರೆ ದ್ರಾಕ್ಷಿಯನ್ನು ಬೆಳೆದಿರಿ ತಾವು?
0: ಈಗ ದ್ರಾಕ್ಷಿ 8 ಎಕರೆ ಐತ್ರಿ ಇಡ್ದಿನ. ಈ ವರ್ಷ ಏನೈತಿ, ಮತ್ತು ಒಂದ್ 2,500 ಬಡ್ಡಿ ಹೆಚ್ಚಿ ಮಾಡಿನ್ರಿ, ಅಂದ್ರೆ 12 ಎಕರೆ ಪೂರ ಮಾಡಿ.
1: ಅಂದ್ರೆ ಬೇರೆಯವ್ರ ಹೊಲದಲ್ಲಿ ಮತ್ತೆ
0: ಬೇರೆಯವ್ರ ಹೊಲದಾಗೆ
1: ಅಲ್ಲಿ ನೀರಿನ ವ್ಯವಸ್ಥೆ ಚೆನ್ನಾಗೈತಿ.
0: ಆ ನೀರಿನ ವ್ಯವಸ್ಥೆ ಚೆನ್ನಾಗೈತಿ.
1: ಈಗ ತಾವು ದ್ರಾಕ್ಷಿನ ಯಾವ ತಳಿಯನ್ನ ಬೆಳೆದಿರಿ?
0: ನಾವು ಥಂಬ್ಸಮ್ ಐತಿ, ಮತ್ತೊಂದು ಅದು ಇದು ಯಾವ ಏನು ಮಿಕ್ಸ್ ಇಲ್ರಿ, ಪೂರ ಪ್ಯೂರ್ ಥಂಬ್ಸಮ್ ಐತಿ.
1: ಅದೇ ರೀತಿ ಈಗ ಸಾಲಿನಿಂದ ಸಾಲಿಗೆ ಮತ್ತು ಅಗಿಯಿಂದ ಅಗಿಗೆ ಎಷ್ಟು ಅಂತರವನ್ನು ಕಾಯ್ದಿರಿ?
0: ಫಸ್ಟ್ ಹಚ್ಚಿದ್ರಿ ಒಂದ್ 125 ಎಕರೆ ಬಡ್ಡಿ ಹಚ್ಚಿದ್ದು 12 ಫುಟ್ ಸಾಲಿನ ಸಾಲ್ ರೀ, 5 ಫುಟ್ ಗಿಡದ ಗಿಡ. ಅಲ್ಲಿಂದ ಮತ್ತ 900 ಬಡ್ಡಿ ಹಚ್ಚಿದೆ ರೀ ಸಾಲಿಗೆ ಸಾಲ್, 11 ಫುಟ್ ಗಿಡಕ್ ಗಿಡ, 6 ಫುಟ್. ಅಲ್ಲಿಂದ ಮತ್ತ ಹಿಂದಾಗಡೆ ಏನೈತಿ 2,000 ಬಡ್ಡಿ ಹಚ್ಚಿದೆ ರೀ ಸಾಲಿನ ಸಾಲ, 10 ಇಟ್ಟೆ ರೀ ಗಿಡಕ್ ಗಿಡ, 5 ಇಟ್ಟೆ ರೀ.
1: ಅಂದ್ರೆ ಈ ತರ ಅಂತರವನ್ನು ಯಾಕೆ ತಾವು ವ್ಯತ್ಯಾಸ ಮಾಡ್ಕೊಂಡ್ರಿ?
0: ಅಂದ್ರೆ ಈಗ ನಾವು 12, 5 ಏನು ಇಟ್ಟಿದ್ದೀವಲ್ರಿ, ಅದರದೊಂದು ಸ್ವಲ್ಪ ಲಾಭ ಬ್ಯಾರಿ ಅನ್ನಿಸ್ತು. ಆಮೇಲೆ ಏನೈತಿ 11, 6 ಮಾಡಿದಂತರು ಅದಂತರು ಅದ್ರ ಲಾಭನ ಬ್ಯಾರೆ. ಮತ್ತು ಇವು 10, 5 ಏನು ಮಾಡಿವಲ್ರಿ, ಇದೊಂದ್ ಸ್ವಲ್ಪ ಒಳಗೆ ಬರ್ತದ್ರಿ.
1: ಅಂದ್ರೆ ಈ 3 ಅಂತರದಲ್ಲಿ ತಾವು ಬೆಳೆದಿನ ಅಂತ ಹೇಳಿದ್ರಿ, ಈ 3ರಲ್ಲಿ ಯಾವ್ದು ಚೆನ್ನಾಗಿ ಬೆಳೆ ಬರ್ತದೆ?
0: 11, 6
1: ಅಂತರ ಎಷ್ಟು ಹೆಚ್ಚಾಕತಿ ಅಷ್ಟು ಇಳುವರಿ ಚೆನ್ನಾಗಿ ಬರ್ತದೆ ಅಂತ ಹೇಳ್ತಾ ಇದ್ರಿ.
0: 11, 6 ಇದ್ದಿದ್ದೇನೈತಿ ಎಕರೆಕ್ 900 ಬಡ್ಡಿ ಸಾರ್ತೆ 700 ಟನ್ ಮನಕೈ,
1: 700 ಟನ್. ಈಗ ತಾವು ದ್ರಾಕ್ಷಿನ ಹಚ್ಚುಕ್ಕಿಂತ ಮೊದಲ ಭೂಮಿಯನ್ನು ಯಾವ ರೀತಿ ತಾವು ಹದ ಮಾಡ್ಕೊಂಡ್ರಿ?
0: ಹಚ್ಚುಕ್ಕಿಂತ ಮೊದಲ ನಾಕೇನ್ರಿ ಮಡ್ಡಿನ ಅದಾವ್ರಿ, ಅವು ಕಲ್ಲನೆ ಫಡಿನೆ ಅದ. ಅದಕ್ಕೇನೈತಿ ಜೆ ಸಿ ಪಿಲ್ ಏನೈತಿ ನಾವು ಏನು ಲಳಿ ಹೊಡ್ಕೊಂಡಿವ, ಲಳಿ ಒಳಗೆ ಏನೈತಿ ಅಂತ ಇಂಥದ್ದು ಒಂದು ಸ್ವಲ್ಪ ಮಣ್ಣ ಪಣ್ಣ ಅದು, ಯಾಕಂದ್ರೆ ನಾವು ಡೋಜಿಂಗ್ ಮಾಡ್ತೀವ್ರಿ, ಡೈರೆಕ್ಟ್ ಇದು ಮಾಡಂಗಿಲ್ಲ, ಹಡ್ಡಿ ಮಣ್ಣು ಒಗೋದು ಅದು ಇದು ಮಾಡಂಗಿಲ್ಲ. ಹಡ್ಡಿ ಏನು ಮಣ್ಣು ಒಗಿತೀವಲ್ರಿ, ಮತ್ತೊಂದು ಮಣ್ಣು ಬಾಜುಕಿಂದ ಸಾಲಿನಾಗಿನ ಮಣ್ಣು ಆ ಮಣ್ಣು ಮುಸ್ತೀವ್ರಿ ನಾವು, ಅದನ್ನ ಹಡ್ಡಿ ಅದನ್ನೇ ಒಳಗೆ ಒಗಿಯಂಗಿಲ್ಲ. ಮತ್ತೊಂದು ಸಾಲ ಏನು ಬರ್ತಿರ್ತದಲ್ರಿ ಅದ್ರ ಮ್ಯಾಗಿನ ಮಣ್ಣು ತೆಗೆದು ಅದಕ್ಕೆ ಹೋಗಿಸ್ತೀವಿ ನಾವು ಡೋಜರ್.
1: ಅದನ್ನ ಯಾಕೆ ಹಂಗೆ ಮಾಡ್ಬೇಕ್ರಿ?
0: ಅಂದ್ರೆ ಮ್ಯಾಗಿನ ದೂಜ್ ಮಣ್ಣು ಚಲೋ ಇರ್ತದಲ್ರಿ, ಮಣ್ಣು ಚಲೋ ಇರ್ತದದು, ಆ ಮಣ್ಣು ಏನೈತಿ ಗಿಡಕ್ಕೆ ತಾಪ್ ಬಿಡ್ತೋಬಿಟ್ಟು ಲಾಗು ಆಗ್ತದೆ.
1: ಅಂದ್ರೆ ಬೇರುಗಳಿಗೆ ಅದು
0: ತಾಪ್ ಬಿಡ್ತೋಬಿಟ್ಟು ಲಾಗು ಆಗ್ತದೆ.
1: ಅದೇ ರೀತಿ ಈಗ

0: ತಾವು ಮೊದಲು ನಾಟಿ ಮಾಡೋ ಟೈಮಲ್ಲಿ ಈ ಬೆಳೆಗಳಿಗೆ ಏನಾದರೂ ಪೋಷಕಾಂಶಗಳನ್ನ ಒದಗಿಸಿದ್ರೆ?
1: ಹಾ, ಡಾಗ್ರೇಜ್ ಏನು ಬೆಳೆಸ್ಕೋತೀವಲ್ರಿ, ಡಾಗ್ರೇಜ್ ಬೆಳೆಸ್ಕೊಳ್ಳೋದ್ನಾಗ ಏನೈತಿ, ಅವ್ಕೆ ಅದು ಇದು ಇಲ್ಲ, ಜೀವಾಮೃತ ಒತ್ಕೋತ ಬರ್ತೀವ, ಗೋಮೂತ್ರ ಜೀವಾಮೃತ ಜೀವಾಮೃತ ಕಮ್ ಮಾಡ್ತೀವಿ, ಗೋಮೂತ್ರ ಅದೇ ಭಾಳ ಓದ್ತೀವಿ ರೀ, ಅದು ಅದನ್ನ ಕಣ್ಣು ಕಟ್ಟಿಂದೆ ಮುಂದೇನೈತಿ ಜೀವಾಮೃತ ಚಾಲು ಮಾಡ್ತೀವಿ ಅಂದ್ರೆ ಬೆಳವಣಿಗೆ ಹೆಚ್ಚಾಕದ. ಈಗ ಗೋಮೂತ್ರ ಮ್ಯಾಗೆ ತರೋದ್ರಿ, ಹೆಚ್ಚನ ಹೆಚ್ಚು ಗೋಮೂತ್ರ
0: ಅಂದ್ರೆ ಸಾವಯವ ಗೊಬ್ಬರದಲ್ಲಿ ಅಥವಾ ಸಾವಯವ ಔಷಧಿಗಳನ್ನು ಬಳಸುವುದರಿಂದ ಇಳುವರಿ
1: ಚೆನ್ನಾಗಿ ಬರ್ತದಲ್ರಿ.
0: ಮೊದಲಿ ಕಲಮನ್ನು ಕಟ್ಟಿನ ಅಂತ ಹೇಳಿದ್ರಿ ಆ ಟೈಮಲ್ಲಿ, ಈಗ ಬಡ್ಡಿಗಳಿಗೆ ಈಗ ಇವು ಏನು ನಮ್ಮ ಕೊಟ್ಟಿಗೆ ಗೊಬ್ಬರ ಎರೆಹುಳು ಗೊಬ್ಬರ ಏನಾದ್ರೂ ಹಾಕಿದ್ರ?
1: ಎರೆಹುಳದ ಗೊಬ್ಬರನೂ ಹಾಕ್ತಿವ್ರಿ, ಆದ್ರೆ ಕೊಟ್ಟಿಗೆ ಗೊಬ್ಬರ ಕುರಿ ಗೊಬ್ಬರನೇ ಬಹಳ ಜಾಸ್ತಿ ವಾಪರ್ಸ್ತಿವ್ರು, ಕುರಿ ಗೊಬ್ಬರ ಬಹಳ ಜಾಸ್ತಿ ವಾಪರ್ಸ್ತಿವ. ಅದ್ರ ಮ್ಯಾಗ ಏನೈತಿ, ನಾವು ಕಣ್ ಕಟ್ಟಿದ್ರ ಮ್ಯಾಗ ಏನೈತಿ, ಜೀವಾಮೃತ ಚಾಲು ಮಾಡ್ಬಿಟ್ಟು ಅಂದ್ರ ಗಿಡ ಸ್ಟ್ಯಾಂಡ್ ಹಾಕೋರು.
0: ಕೊಟ್ಟಿಗೆ ಗೊಬ್ಬರಕ್ಕ ಹಸುಗಳ ಅವಶ್ಯಕತೆ ಬೇಕೇ ಬೇಕು,
1: ಬೇಕಲ್ಲ.
0: ಅದ್ರ ಜೊತೆ ತಾವು ಕುರಿ ಗೊಬ್ಬರನ ಅಂತ ಹೇಳಿದ್ರಿ, ತಮ್ಮ ಮುಂಚಿನ ತಾವು ಕುರಿಯನ್ನ ಕಾಯ್ತೇನೆ ಅಂತ ಹೇಳಿದ್ರಿ, ಆ ಕುರಿಯನ್ನ ಯಾಕೆ ತಾವು ಮಾರಿದ್ರಿ?
1: ಅಂದ್ರ ನಮಗ ನೀಗಲಿಲ್ರಿ, ಆರಾಮ್ ತಪ್ಪ ನಮಗ, ಆರಾಮ್ ತಪ್ಪಿದ್ಕ ನೀಗಲಾರ್ದಕ ಕುರಿ ಅದಾವ್ರಿ ಇನ್ನೂ ಅದ್ರು, ಆದ್ರೆ ಬ್ಯಾರೆ ಕಡೆ ಪಾಲ್ದಂಗ ಕೊಟ್ಟಿವು. ನಾವು ಕುರಿ ಅದಾವ್ರಿ, ಇನ್ನ ಏನು ಮಾರಿಲ್ಲ, ತೋಡೆ ಕುರಿ ಅದಾವು ಪಾಲ್ದಂಗ, ನಮ್ಮ ಅಣ್ಣನ ಮಗ ಕಾಯ್ತಾನ್ರಿ, ಅವ್ರಿಗೆ ಹಚ್ಚಿವು.
0: ಈಗ ಕುರಿಯಿಂದನೂ ತುಂಬ ಆದಾಯ ಇದೆ.
1: ಅದ್ರ ಗೊಬ್ಬರನೂ ನಮಗ ವರ್ಷ ನಮಗ ಇಟ್ಟು ಕೊಡಪ್ಪ ಅಂದ್ರೆ ಕೊಡ್ತಾನ, ಅದ್ರದ್ದು ಏನಿದ್ರ ಬೆಲೆ ಕಟ್ಟು ಕಾಯಿಸಿ ಗೊಬ್ಬರನೂ ತಗೋತೀವಿ ಅವ್ರ ಕಡೆದು, ಮತ್ತು ಅವರು ಸ್ವಂತ ಪಡುಗಳು ಮಾಡ್ಯಾರ ಅವರು, ಈಗ ಅವ್ರು ಒಂದು ಸ್ವಲ್ಪ ಇದುವಾಗ ನಾವು ಹೊರಗೆ ತಗೋತೀವಿ ಗೊಬ್ಬರ ರೀ.
0: ಅದೇ ರೀತಿ ಈಗ ತಾವು ಈ ದ್ರಾಕ್ಷಿನ ಚೆನ್ನಾಗಿ ಬೆಳೀತಾ ಇದ್ದೀನಿ ಅಂತ ಹೇಳಿದ್ರಿ, ಇವಕ್ಕೆ ಡ್ರಿಪ್ ಇರಿಗೇಷನ್ ಕೂಡ ತಾವು ಮಾಡ್ಕೊಂಡಿರಿ. ಈ ಡ್ರಿಪ್ ಇರಿಗೇಷನ್ಗಳಲ್ಲಿ ಈ ಡ್ರಿಪ್ ಏನು ನಾವು ಹನಿ ನೀರಾವರಿ ಮಾಡ್ತೇವಲ್ಲ, ಇದರ ಜೊತೆಗೆ ಈಗ ತಾವು ಈ ಡ್ರಿಪ್ನಲ್ಲಿ ಈಗ ಜೀವಾಮೃತ ಗೋಮೂತ್ರಗಳನ್ನು ಒತ್ತಿಸ್ತಾನಂತ ಹೇಳಿದ್ರಿ, ಇದ್ರ ಜೊತೆಗೆ ರಾಸಾಯನಿಕ ಏನಾದರೂ ಮಾಡ್ತೀರಾ ತಾವು?
1: ರಾಸಾಯನಿಕ ಏನೈತಿ ಭಾಳ ವಾಪರ್ಸಂಗಿಲ್ರಿ, ಮುಂದೆ ಬಂದು ಕಾಯಿಸಿ ಒಂದು ಸ್ವಲ್ಪ ಶುಗರ್ ಬರಲಾರ ಬಟ್ಟೆಕ ಅದು ಒಂದು ಸ್ವಲ್ಪ ಯಸೊಪ್ಪಿ ಎಮ್ಒಪ್ಪಿ ಇವು ಏನೈತಿ ಒಂದು ತೊಡೆ ಇವು ಒಂದು ಸ್ವಲ್ಪ ಉಪಯೋಗ ಮಾಡಿರ್ತೀವಿ ರೀ.
0: ಅಂದ್ರೆ ಈಗ ತಾವು ರಾಸಾಯನಿಕಗಳನ್ನ ಬಳಸ್ತಾನೆ ಅಂತ ಹೇಳಿದ್ರಿ, ಈ ಸಂಪೂರ್ಣ ಸಾವಯವದಲ್ಲಿ ದ್ರಾಕ್ಷಿ ಬೆಳಿಬಹುದ?
1: ಬೆಳಿಬಹುದ್ರಿ, ಆದ್ರೆ ಏನೈತಿ ವಾತಾವರಣ ಒಂದೇ ಸಿಗಲ್ಲ.
0: ಹೌದು,
1: ವಾತಾವರಣ ಒಂದೇ ಇರಂಗಿಲ್ಲಲ್ರಿ, ಮತ್ತ ನಾವು ಅದನ್ನೇ ಮಾಡ್ಕೋತ ಹೋದೇವು ಅಂದ್ರೆ ಮಳೆಗಾಲ ಅಸ್ತ ಆಯ್ತಪ್ಪ ಅಂದ್ರೆ ಅದಕ್ಕೆ ಬೆಳೆಸ್ಕೋಬೇಕಾದ್ರೆ ಅದು ಅಸ್ತವಸ್ತ ಸಿಗಲ್ಲ.
0: ಅಂದ್ರೆ ವಾತಾವರಣದ ವೈಪರೀತ್ಯದಿಂದಾಗಿ ತಾವು ಈ ಕೆಮಿಕಲ್ಗಳನ್ನು ಬಳಸ್ತಾ ಇದ್ದೀರಿ.
1: ಕೆಮಿಕಲ್ ಮಾಡಬೇಕಾಗ್ತದೆ, ಮಾಡಲಾರ್ದೇ ಅಂತೂ ನಿರ್ವಹಣೆ ಇಲ್ಲ, ಮಾಡಬೇಕಾಗ್ತದೆ.
0: ಅದೇ ರೀತಿ ಈಗ ತಾವು ಈ ದ್ರಾಕ್ಷಿಯನ್ನು ಗಿಡಗಳನ್ನ ಚಾಟಿ ಮಾಡ್ತೀರಿ, ಯಾವ ಯಾವ ತಿಂಗಳಲ್ಲಿ ತಾವು ಚಾಟಿ ಮಾಡ್ತೀರಿ?
1: ಫಸ್ಟ್ 800 ಬಡ್ಡಿ ಅನ್ನೋದವಲ್ರಿ, ಅವು ಏನೈತಿ ಸೆಪ್ಟೆಂಬರ್ ರೀ, ಸೆಪ್ಟೆಂಬರ್ 15 ಹಿಡ್ಕೊಂಡು 20 ಮಾಡ್ಕೋತೀವಿ. ಆಮೇಲೆ ಒಂದು 2000 ಬಡ್ಡಿ ಅದಾವ್ರಿ, ಸೆಪ್ಟೆಂಬರ್ 30 ತಾರೀಕು ಹಿಡಿದು ಅಕ್ಟೋಬರ್ 5 ತಾರೀಕು ಒಳಗೆ ಮಾಡ್ಕೋತೀವಿ ರೀ. ಅಲ್ಲಿಂದ ಇನ್ನೊಂದು 2000 ಬಡ್ಡಿ ಅದಾವ್ರಿ, ಅವು 2000 ಬಡ್ಡಿ ಏನೈತಿ ಅಕ್ಟೋಬರ್ 8-9 10 ಒಳಗೆ
0: ಮಾಡ್ಕೋತೀವಿ. ಯಾಕೆ ಈ ಥರ ವ್ಯತ್ಯಾಸ ಮಾಡ್ತಾರೆ?
1: ಅಂದ್ರೆ ನಮಗೆ ಒಂದೊಂದು ಹಂತ ಪ್ರಕಾರ ನಮಗೆ ಕೆಲಸ ಮಾಡ್ಕೊಳಕ್ಕೂ ಅನುಕೂಲ ರೀ, ಮತ್ತು ಅದು ಹೆಂಗಂಗೆ ಬಂದಂಗೆ ಅದಕ್ಕೆ ಹಾಕ್ಕೊಳಕ್ಕೂ ಒಂದ್ಸಲ
0: ಅಂದ್ರೆ ಈಗ ಇಳುವರಿನೂ ಬರುವ ಸಮಯನೂ ಕೂಡ ವ್ಯತ್ಯಾಸ ಆಗ್ಬೋದು.
1: ಮತ್ತು ಇಳುವರಿ ಒಂದು ಸ್ವಲ್ಪ ಸೆಪ್ಟೆಂಬರ್ದಾಗಿಂದು ಒಂದು ಸ್ವಲ್ಪ ಅದ್ರಾಗಿ ರಾಸ್ ಬರ್ತದ್ರಿ, ಅಕ್ಟೋಬರ್ ತಿಂಗಳದಾಗಿಂದು ಒಂದು ಸ್ವಲ್ಪ ಚಲೋ ಬೀಳ.
0: ರಮೇಶ್ ಲಮ್ಮನೆ ಅವರೇ, ಅದೇ ರೀತಿ ಈಗ ತಾವು ಚಾಟ್ನಿಯನ್ನು ಮಾಡೋ ಸಮಯದಲ್ಲಿ ಅವುಗಳಿಗೆ ನೀರಿನ ವ್ಯವಸ್ಥೆಯನ್ನು ಯಾವ ರೀತಿ ಮಾಡ್ಕೋತೀರಿ? ಅಂದ್ರೆ ಅವ್ಕೆ ಕಂಟಿನ್ಯೂ ನೀರು ಬಿಡಬೇಕಾ ಆ ಟೈಮಲ್ಲಿ?
1: ಇಲ್ಲ, ಅದು ಈಗ ನಾವು ಚಾಟ್ನಿ ಮಾಡೋದಕ್ಕಿಂತ ಮೊದಲು ಬಂದ್ ಮಾಡಿರ್ತೀವಿ ರೀ, ಚಟ್ನಿ ಮಾಡೋಕ್ಕಿಂತ ಮೊದಲು ಬಂದ್ ಮಾಡ್ತೀವಿ. ಚಟ್ನಿ ಮಾಡೋಣ ಏನು ಚಾಲು ಮಾಡ್ತೀವಲ್ರಿ, ಒಮ್ಮೆ ಭಾಳ ಹೆಚ್ಚು ಮಾಡೋಂಗಿಲ್ಲ, ಆದ್ರೆ ಒಂದು 10 ಮಿನಿಟ್ ಬಿಟ್ಟಿವಿ ಅಂದ್ರೆ ಒಂದು ವಾರ ಬಿಟ್ಟಿಂದ ಒಂದು 5 ಮಿನಿಟ್ ಹೆಚ್ಚಿಗೆ ಮಾಡ್ತೀವಿ, ಮತ್ತು ಮುಂದೆ ಇನ್ನೊಂದು ವಾರ ಬಿಟ್ಟು ಇನ್ನೊಂದು 5 ಮಿನಿಟ್ ಹೆಚ್ಚು ಮಾಡ್ತೀವಿ ರೀ. ಹಿಂಗೇನೈತಿ ಒಂದು ಸ್ವಲ್ಪ ಹೆಚ್ಚು ಮಾಡ್ಕೋತ್ ಎಲ್ತಾನೆ ರೀ, ಒಂದು 20-25 ದಿನ ರೀ, ಆಮೇಲೆ ಮತ್ತೆ ಇನ್ನೊಂದು ಸ್ವಲ್ಪ ಕಮ್ಮಿ ಮಾಡ್ತೀವಿ. ಯಾಕಂದ್ರೆ ಅದು ಇದು ಫ್ಲೋರಿಂಗ್ ಟೈಮ್ನಾಗ ಹೆಚ್ಚು ಕಮ್ಮಿ ಆಗಬಾರ್ದು ನೀರು, ಫ್ಲೋರಿಂಗ್ ತಕ್ಕ ಒಂದು ಸ್ವಲ್ಪ ನಿಧಾನಾಗಿ ಮಾಡ್ಕೋತೋಗಿ ಫ್ಲೋರಿಂಗ್ ಕುಲಾದಿಂದ ಏಕ್ದಮ್ ಒಂದು ಸ್ವಲ್ಪ ಒಂದು ಅರ್ಧ ತಾಸು ಹೆಚ್ಚಿಗೆ
0: ಮಾಡ್ತೀವಿ. ಅಂದ್ರೆ ಒಂದು ದಿವಸಿಗೆ ಎಷ್ಟು ನೀರನ್ನು ಬಿಡಬೇಕು ಅದಕ್ಕೆ?
1: ಅಂದ್ರೆ ಒಂದಿನ ಬಿಟ್ಟು ಅಂದ್ರೆ ಈಗ ಬರೀ ಬೋರಿನ ಮ್ಯಾಗಾದ್ರೆ ಒಂದು ತಾಸು ಬೇಕ್ರಿ, ಒಂದೊಂದು ವಾಲ ಹಿಂಗೆ ಅಂತ ಇಟ್ಟಿರ್ತೀವಿ ನಾವು, ಈ ಕಡೆ ಒಂದು 2 ವಾಲ ಈ ಕಡೆ ಒಂದು ವಾಲ ಹಿಂಗೆ ಹತ್ಗಾಸಿ ನೀರಿನ ವ್ಯತ್ಯಾಸ ಹೆಂಗೆ ಹೆಚ್ಚಿಗೆ ಇರ್ತದೆ ಆ ಪ್ರಕಾರ ಏನೈತಿ ನಾವು ಹಿಂಗೆ ಈಗ ಈ ವಾಲಿಗೆ ನಾವು ಇಟ್ಟು ನೀರು ಬಿಡ್ತಿದ್ದೀವಲ್ಲ, ಇದಕ್ಕೆ ಒಂದು ಸ್ವಲ್ಪ ಹೆಚ್ಚು ಮಾಡ್ಕೋಬೇಕಾದ್ರೆ ಬೋರಿನ ನೀರನ್ನೇ ಬೇರೆ ಹಾಕದ, ಹೊಂಡದ ನೀರು ಮೋಟರ್ ಹಾಕಿದೀವಿ ಅಂದ್ರೆ ಒಂದು ಸ್ವಲ್ಪ ಹೆಚ್ಚಿಗೆ ಹಾಕೋದು, ಅದ್ರ ಪರಿಣಾಮ ಪ್ರಕಾರ ನಾವು ನೋಡ್ಕೋತೀವಿ. ಅಂದ್ರೆ ಒಂದು ಮಿಂಟಿಗೆ ಒಂದು 2 ಮಿಂಟ 1 ಮಿಂಟಿಗೆ ಎಷ್ಟು ನೀರು ಬೀಳ್ತದೆ ಅನ್ನೋದು ಅದಕ್ಕೆ ನಾವು ಒಂದು ಸ್ವಲ್ಪ ಈಗ ಈ ಒಂದು 2 ಮಿಂಟಿಗೆ 1 ಲೀಟರ್ ನೀರು ಬೀಳ್ತಿತ್ತಂದ್ರೆ ಒಂದು 15 ಮಿಂಟ್ ಬಿಟ್ಟು ಕಾಯಿಸಿ ಬಂದ್ ಮಾಡಿಬಿಡೋದು, ಮತ್ತು ಅದು ಒಂದು ಸ್ವಲ್ಪ ಕಮ್ಮಿ ಬೀಳ್ತಿತ್ತಂದ್ರೆ ಒಂದು ಸ್ವಲ್ಪ ಹೆಚ್ಚಿಗೆ ಮಾಡಿ.
0: ಅದೇ ರೀತಿ ಈಗ ಚಾಟ್ನಿ ಸಮಯದಲ್ಲಿ ನೀರಿನ ವ್ಯವಸ್ಥೆಗಳ ಕುರಿತು ನಮಗೆ ಹೇಳ್ತಾ ಇದ್ರಿ ತಾವು, ಈ ಚಾಟ್ನಿ ಸಮಯದಲ್ಲಿ ಅವುಗಳಿಗೆ

0: ಏನಾದರೂ ಪೋಷಕಾಂಶಗಳನ್ನ ಒದಗಿಸ್ಬೇಕ.
1: ಹಾಂ, ಅವಕ್ಕೆ ಒಂದು ಸ್ವಲ್ಪ ಯಾವುದ್ರೆ ಒಂದು ಏನ್ರ ಬಡ್ಡಿಗ ಯಾವುದ್ರೆ ಜೀವಾಮೃತರೇ ಆಗಲಿ ಯಾವುದ್ರೆ ಆಗಲಿ ಕೊಟ್ಟು ಅಂದ್ರೆ ತಬಡ್ ತಬಡ ಊಟಾಣಿಕೆ ಬಂದು ಅದು ಕೊಡಬೇಕಾಗದ ಆ ಟೈಮ್ಕ. ಅಂದ್ರೆ ಹೂವು ತಡ್ಕೊಳ್ಳೋ ಚಾನ್ಸಿಂಗು ಭಾಳ ಕಮ್ಮಿ ಇರ್ತಾವಲ್ರಿ.
0: ಅಂದ್ರೆ ಚಾಟ್ನಿ ಸಮಯದಲ್ಲಿ ತಾವು ಜೀವಾಮೃತವನ್ನು ಒದಗಿಸಿದ್ರೆ ಅಂದ್ರೆ ಅಂದ್ರೆ ಸಾವಯವ ಅದು ಒಂದು ತರ ಒಂದು ವಾತಾವರಣ ಆಯ್ತು, ಅದು ಅಟ್ರಾಕ್ಷನ್ ಆಗುತ್ತೆ ಅಂತ ಹೇಳ್ತಾ ಇದ್ರಿ.
1: ತಾಕತ್ ಸಿಕ್ಕಂಗ ಹೂವು ತಡ್ಕೊಳ್ಳೋ ಶಕ್ತಿ ಇರ್ತದ. ಆದ್ರೆ ಒಮ್ಮೆ ಗಿಡ ಒಡೆದಿಂದ ಏನೈತಿ ಯಾವಾಗ ಇರ್ಬೇಕು ಯಾವಾಗ ಹೋಗ್ಬೇಕು ಅನ್ನೋದು ಅದಕ್ಕೆ ಗೊತ್ತಿರಂಗಿಲ್ಲ. ಈಗ ಅದಕ್ಕೆ ಒಂದ್ ಸ್ವಲ್ಪ ಅಸ್ತವಸ್ತ ಆಯ್ತಂದ್ರೆ ನಿಂದ್ರು ಚಾನ್ಸ್.
0: ಆ ಸಮಯದಲ್ಲಿ ಈ ಸಾವಯವ ಗೊಬ್ಬರಗಳನ್ನು ಕೊಡುವುದರಿಂದ ಗಿಡಗಳಲ್ಲಿ ಏನಾದರೂ ಒಂದು ತರ ಅಂದ್ರೆ ಅತಿ ಹಸಿರು ಬರೋದು, ಅವುಗಳಲ್ಲಿ ಒಂದು ಶಕ್ತಿಯುತವಾದ ಪೋಷಕಾಂಶಗಳ ಲಭ್ಯತೆ ಸಿಗಬಹುದಲ್ಲ.
1: ಹಾ, ಸಿಗ್ಬಹುದಲ್ರಿ, ಮಾಡ್ಕೋಬಹುದ್ರಿ. ಯಾಕಂದ್ರೆ ನಾವು ಯಾವಾದ್ರೆ ಒಂದು ಜೀವಾಮೃತರೊಳಗ ಒಂದ್ ಸ್ವಲ್ಪ ಹೆಚ್ಚಿಗೆ ಮಾಡಿದ್ರೊಳಗೆ ಏನೈತಿ ಅದನ್ನೇ ಬಹಳ ಹೆಚ್ಚಿಗೆ ವಾಪರಿಸಿದ್ರು ತಡ್ಕೊಳ್ಳೋ ಶಕ್ತಿ ಇರೈತದ್ರಿ. ಈಗ ಅದೇ ಮಾಡ್ಬೇಕತ್ತೇನು ಇರಂಗಿಲ್ಲ. ಯಾಕಂದ್ರೆ ಅದನ್ನು ಒಂದ್ ಸ್ವಲ್ಪ ಬಹಳ ಇದು ರೀ, ನೀರ್ ಅಸ್ತವಸ್ತ ಇತ್ತಂದ್ರೆ ಅದನ್ನು ಏನೈತಿ ಉಳಿಸ್ಬಿಡಂಗಿಲ್ರಿ. ಹೂವು ನೀರ್ ಕಂಬಿ ಇತ್ತು
0: ಅಂದ್ರೆ
1: ನೀರ್ ಹೆಚ್ಚಾಯ್ತು,
0: ಅದಕ್ಕೆ ಎಷ್ಟು ಪ್ರಮಾಣ ಬೇಕೋ ಅಷ್ಟೇ ಕೊಡ್ಬೇಕು.
1: ಹಾ, ಇದು ಜೀವಾಮೃತದಿಂದ ಏನೈತಿ ಭೂಮಿನೂ ತಂಪ್ರಿ, ಆದ್ರೆ ಗಿಡನೂ ತಂಪ್. ಗಿಡ ಹೆಂಗಂದ್ರ ಬೆಳವಣಿಗೆನೂ ಸ್ಲೋ ಸ್ಲೋ ಇದ್ರೂ ಒಂದ್ ಸ್ವಲ್ಪ ತಡ್ಕೊಳ್ಳೋ ಶಕ್ತಿ ಇರ್ತದೆ.
0: ಅಂದ್ರೆ ಒಂದು ಒಳ್ಳೆ ರೀತಿಯಾದ ಇಳುವರಿಯನ್ನು ಕೊಡ್ತದೆ.
1: ಇದು ಏನಕ್ಕದ್ರಿ ಒಂದ್ ಸ್ವಲ್ಪ ಹೆಚ್ಚಕಮ್ಮ ಹೆಚ್ಚಕಮ್ಮ.
0: ಅಂದ್ರೆ ರಾಸಾಯನಿಕ ಕೊಡೋದ್ರಿಂದ ಇಳುವರಿ ಬೇಗ ಬರ್ತೈತಿ, ಕೆಡು ಚಾನ್ಸಸ್ ಜಾಸ್ತಿ ಇರ್ತೈತಿ,
1: ಕೆಡು ಚಾನ್ಸ್.
0: ಈ ದ್ರಾಕ್ಷಿಯಲ್ಲಿ ಈ ರೋಗಗಳ ಸಮಸ್ಯೆ ಬಹಳ ಇದೆ, ಅದರಲ್ಲಿ ಯಾವ ಯಾವ ರೋಗಗಳು ಬರ್ತಾವ?
1: ರೋಗ ನೋಡ್ರಿ, ಫಸ್ಟಿಗೆ ದ್ರಾಕ್ಷಿ ಕಾಡೋದು ದಾವಣಿ. ಫಸ್ಟ್ ಚಟ್ನಿ ನಾವು ಕಾಯಿ ಚಟ್ನಿ ಮಾಡಿದೇವು ಅಂದ್ರೆ ಅದಕ್ಕೆ ಕಾಡೋದು ದಾವಣಿ. ದಾವಣಿ ಕಂಟ್ರೋಲ್ ಮಾಡ್ಕೊಂಡಿವು ಅಂದ್ರೆ ಬುರಿ. ಬುರಿ ಕಂಟ್ರೋಲ್ ಮಾಡ್ಕೊಂಡಿವು ಅಂದ್ರೆ ಒಂದು ಸ್ವಲ್ಪ ಲಾಲ್ ಕುಡಿ ಎತ್ಕಾಯಿಸಿ, ಅದೊಂದು ಸ್ವಲ್ಪ ಹುಳಾನೇ ಒಂಥರ ಜಾಡ್ಬುಡ್ಡಿಗತ್ಲೆ ಹುಳ ಇರ್ತಾವ್ರಿ, ಅವು ಕಂಡು ಬರೋಂಗಿಲ್ಲ ಭಾಳ. ಅವು ಮೇಯ್ದು ಹೋದವು ಅಂದ್ರೆ ಎಲ್ಲ ತಪ್ಪಲಾನೆ ಜಾಡ್ಸು, ಅದನ್ನು ನಾವು ಕಾಯ್ಕೋಬೇಕು.
0: ಅದನ್ನು ಯಾವ ರೀತಿ ತಾವು ನಿಯಂತ್ರಣ ಮಾಡ್ಕೋತೀರಿ?
1: ಹಾಂ, ಅಂದ್ರೆ ಈಗೇನ್ರಿ ಎಲ್ಲ 108 ಥರ ಅದಾವು. ದಾವಣಿಗೆ ದಾವಣಿ ಸುಡ್ಬೇಕನ್ನಂಥವು ಅದಾವ್ರಿ, ಬುರಿ ಬುರಿ ಬರಲಾರ್ದಂಥವು ಅದಾವ್ರಿ, ಮತ್ತಿವು ಲಾಲ್ ಕುಡಿ ಏನು ಹುಳ ಹತ್ತಿವಲ್ರಿ, ಇದಕ್ಕೆ ಕೀಟನಾಶಕಂತರೂ ಬೇಕಿ. ಆ ಕೀಟನಾಶಕ ನಾವು ಚಲುತಂಗ ತಳಗಿಂದೇ ನಾವು ವಾಪಸ್ಕೊತ್ ಬಂದಿವಿ ಅಂದ್ರೆ ಲಘು ಬರಂಗಿಲ್ಲ, ಮತ್ತು ಒಂದು ಸ್ವಲ್ಪ ನಾವು ಅಸ್ತವಸ್ತ ಮಾಡಿದೆ ಅಂದ್ರೆ ಟಪ್ಪಂಗಲ್ಲ. ಅದು ಕಾಯಿ ಕಟಾವು ಆಗೋಕ್ಕಿಂತ ಮೊದಲೇ ತಪ್ಪಲ ತೆಗೆದ್ಬಿಡ್ತು. ಇನ್ನು ಕಾಯಿ ಗಿಡದಾಗೆ ಇರ್ತಾವು, ಬರೀ ಕಾಯಿ ನಿಂತ್ಬಿಡ್ತಾವ, ತಪ್ಪಲ ಎಲ್ಲ ಉಳಿಸ್ಬಿಡ್ತು, ತಂತಾನೆ ಹಣ್ಣಾಗಿ ಬಿದ್ದು ಬಿಡ್ತಾವ್ರಿ, ಹಂಗೆ ಹಾಕವ್ರಿ.
0: ಅಂದ್ರೆ ಇವುಗಳು ಬರಬಾರ್ದಂದ್ರೆ ತಾವು ಮುಂಜಾಗ್ರತೆಯನ್ನು ವಹಿಸಬೇಕು,
1: ಮುಂಜಾಗ್ರತೆ ಮಾಡ್ಕೋಬೇಕು.
0: ತುಂಬಾ ಸಂತೋಷ ರಮೇಶ್ ಅವ್ರೆ. ಅದೇ ರೀತಿ ಈಗ ತಾವು ಈ ದ್ರಾಕ್ಷಿಯಲ್ಲಿ ಮಲ್ಚಿಂಗ್ ಮಾಡ್ತಾರೆ, ಕಬ್ಬಿನ ರಾವದಿ ಆಯ್ತು, ಮೆಕ್ಕೆಜೋಳ ರಾವದಿ ಆಯ್ತು, ತಾವು ಏನಾದ್ರೂ ಮಾಡ್ತೀರಿ?
1: ನಾವು ಮಾಡ್ತೇವಲ್ರಿ, ರೌದಿ ಕಟ್ಕೋತೀವ್ರಿ, ಅದರಲ್ಲಿಂದು 3-4 ತರ ಉಳಿತಾಯ ಅದ್ರಿ. ಹೆಂಗಂದ್ರೆ ಒಂದೇದು ನೀರ ಒಂದ್ ಸ್ವಲ್ಪ ನಮಗ ಭೂಮಿಗೆ ನೀರ್ ಕಮ್ಮಿ ಇದ್ರು ದಕ್ಕಸ್ಕೋತದ,
0: ಅಂದ್ರೆ ತಂಪು
1: ತಂಪು ತಗೋತ ಮಲ್ಚಿಂಗ್ ಮಾಡ್ಕೋತದ್ರಿ ಅದು ತಂತಾನೆ. ಎರಡನೇದು ಕಸಾರಿ, ಮೂರನೇದೇನೈತಿ ಹಂತಕ್ಕೆ ಗೊಬ್ಬರ, ಅದ್ರಾಗ ಏನೈತಿ ಎರಿಹುಳ ತಯಾರಾಕೋರಿ.
0: ಹೌದು,
1: ನಾವು ಎರಿಹುಳದ ಗೊಬ್ಬರ ಹಾಕೋ ಅವಶ್ಯಕತೆನೇ ಇಲ್ಲ. ಕಬ್ಬಿನ ರೌದಿಗೆ ನಾವು ಕಟ್ಟಿದೇವು ಅಂದ್ರೆ ಎರಿಹುಳದ ಗೊಬ್ಬರ ಹಾಕೋ ಅವಶ್ಯಕತೆನೇ ಇಲ್ಲರಿ, ತಂತಾನೇ ಎರಿಹುಳ ತಯಾರಾಕೋ. ಮತ್ತು ಎರಿಹುಳ ಅದು ಅಂದ್ರೆ ಈಗ ನಮಗೆ ಈ ಒಂದು 2-3-4 ವರ್ಷ ಆಯ್ತು ನಮ್ಮಲ್ಲಿ. ಯಾಕಂದ್ರೆ ಈಗ ನಾವು ಗೌಡರಲ್ಲಿನೂ ಆಯಿತು, ಈಗ ನಮ್ಮ ಕಜಾಪುರ ಸಿರಿಸಲ್ ಗೌಡ್ರ ಅತ್ತದಾರ್ರಿ, ಅವರಿಗಾದರೂ ಏನೈತಿ ಈಗ 2-3-4 ವರ್ಷ ಆಯ್ತು ರೀ, ಅವ್ರಿಗೆ ಬಡ್ಡಿಗೆ ನಾವು ಕೀಟನಾಶಕ ಬಿಡಿಸ್ಕೊಟ್ಟಿಲ್ರಿ, ಯಾಕಂದ್ರೆ ಎರಿಹುಳ ಸಾಯ್ತಾವ.
0: ಹೌದು,
1: ಈ ವರ್ಷ ನೀರುವ ಇಲ್ಲಾರ ಬಟ್ಟಕ್ಕೆ ಬಿಟ್ಟಿವು, ಆದ್ರೆ ಈಗ ಸದ್ಯ ಕಾಣಲಾಗ ಏನೋ ಮಳೆಗಾಲವೂ ಇಲ್ಲ, ಇನ್ನು ಮಳೆಗಾಲ ಆದಾಗ ಏನ್ರಿ ಹುಟ್ಟತಾವೋ ಇಲ್ಲೋ, ಇಷ್ಟು ದಿನ ಅಂತರೂ ಇನ್ನು ಕಂಡಿಲ್ರಿ, ಇನ್ನು ಏನು ಕಾಣ್ತಾವೋ ಇಲ್ಲೋ ಗೊತ್ತಿಲ್ಲ. ಯಾಕಂದ್ರೆ ಹೋದ ವರ್ಷ ಲದ್ದಿ ಹುಳ ಭಾಳ ಕಾಡಿದ್ರು ನಮಗೆ, ಲದ್ದಿ ಹುಳ ಕಾಡಿದ್ದಕ್ಕೆ ಏನೈತಿ ನಾವು ಒಂದು ಸ್ವಲ್ಪ ಕೀಟನಾಶಕ ವಾಪರಿಸ್ಬಿಟ್ಟು ಬಡ್ಡಿಗೆ, ಅವು ತಂತಾನೇ ಸತ್ತು ನಮಗೆ ಭಾಳ ಕಳ್ಕಳೆ ಆಗಿಬಿಟ್ಟದ ಬಿಡ್ರಿ. ಅವು ಸತ್ತಿದ್ ನೋಡಿ ಬರೀ ಔಷಧ ಬಿದ್ದದಣದ್ರೆ ಮ್ಯಾಗ ಬಂದು ಸತ್ತಿದ್ ನೋಡಿ ನಮಗೆ ಊಟ ಸಿಗತ್ತಿಲ್ಲ, ಹಂಗಾಗಿದೆ ಪರಿಸ್ಥಿತಿ.
0: ಅಂದ್ರೆ ಎರೆಹುಳು ಅಂದ್ರೆ ಒಂದು ರೈತನ ಮಿತ್ರ.
1: ಅದು ನಾವು ಈಗ ಬೆಕ್ಕದಟ್ಟು ಒಂದು 3-4 ವರ್ಷಗಟ್ಟಲೆ ನಾವು ಏನಾದರೂ ನಾವು ಬಿಟ್ಟಿದ್ದಿಲ್ಲ, ಆದ್ರೆ ಮಿಕ್ಕ ಬತ್ತು ಬಾಳೆ ಗಿಡಗಳು ಹೋಗಂಗ ಅನ್ನಿಸ್ತಾವ ಹೊತ್ತಾಸಿ ನಾವು ಬಿಟ್ಟಿವು, ಅವು ಏನು ಮ್ಯಾಗ ಒಂದು ಸ್ವಲ್ಪ ಮೇನ್ ಜಿಗದಾರದ ಅವ್ರಗತ್ಲೆ ಜಿಗದಾಡ್ಬಿಟ್ಟು ಅದು ಬಹಳ ನಮಗೆ ತ್ರಾಸ.
0: ಅದೇ ರೀತಿ ಈ ದ್ರಾಕ್ಷಿಯಲ್ಲಿ ಕಳೆಗಳು ಬರುವ ಸಾಮಾನ್ಯ, ಆ ಕಳೆಗಳನ್ನು ಯಾವ ತರ ತಾವು ನಿರ್ವಹಣೆ ಮಾಡ್ಕೋತೀರಿ?
1: ಅವು ಕಳೆಗಳು ನಿರ್ವಹಣೆ ಮಾಡ್ಕೋಬೇಕಾದ್ರೆ ಏನೈತಿ ನಾವು ಏನ್ರೇ ಏನ್ರೇ ವ್ಯವಸ್ಥೆ ಮಾಡ್ಕೋತ ಹೋದೇವು ಅಂದ್ರೆ ಬಹಳ ಬರು ಕಮ್ಮಿ, ಮತ್ತೆ ನಾವು ಒಂದ್ ಸ್ವಲ್ಪ ಬಿಟ್ಕೋತ ಬಂದೇವು ಅಂದ್ರೆ ಅದು ಅಟಪ್ ಹೌದು ಚಾನ್ಸ್.
0: ಅಂದ್ರೆ ತಾವು ಈ ಟ್ರ್ಯಾಕ್ಟರ್ ಮುಖಾಂತರ ಗಳೆಗಳನ್ನ ಅಥವಾ ಕೈ ಗಳೆಗಳನ್ನು ಏನಾದರೂ ಮಾಡ್ತೀರಾ?
1: ನಾವು ಟ್ರ್ಯಾಕ್ಟರ್ದಿಂದ ರೀ, ಈಗ ಬ್ಯಾಸಿಯಾಗ

0: ಮಳೆಗಾಲದಾಗ ಒಂದೊಂದು ಕೈ ಕಸ ತೆಗೆಸ್ತೀವ್ರಿ, ಮುಂದ ಭಾಳ ಮಿಕ್ಕ ಬತ್ತಂದ್ರೆ ರೌಂಡ್ ಅಪ್ ಅದು ಇದು ಅದರ್ಲಿಂದ ಕಸ ಸಾಯ್ಬಿಟ್ಟಿತ್ತವ್ರಿ. ನೋಡಿ ಎಲ್ಲ ಏನೈತಿ ಟ್ರ್ಯಾಕ್ಟರ್ಲಿಂದ ರಾಬ್ ಮಾಡೋದು, ಏನು ಬೀದಿಯಾಗ ಏನು ಉಳಿದಿದ್ದೇನೈತಿ ಅವು ಏಟ್ ಮಾಡ್ಕೊತವ್ರಿ.
1: ಅಂದ್ರೆ ಈಗ ತಾವು ಈ ಕೆಮಿಕಲ್ಗಳನ್ನು ಬಳಸ್ತೇನೆ ಅಂತ ಹೇಳಿದ್ರಿ, ಅವುಗಳನ್ನು ಬಳಸೋದ್ರಿಂದ ಈಗ ದ್ರಾಕ್ಷಿ ಏನು ತಾವು ಇರ್ತೈತಲ್ಲ, ಆ ದ್ರಾಕ್ಷಿಗೆ ಅದು ಒಂದು ರಾಸಾಯನಿಕ ಸಿಡಿಯೋದ್ರಿಂದ ಈ ದ್ರಾಕ್ಷಿಯಲ್ಲಿ ಕೂಡ ಒಂದು ರಾಸಾಯನಿಕ ಅಂಶ ಸೇರ್ಪಡೆ ಆಕತಿ. ಇದರಿಂದ ನಾವು ಯಾರು ದ್ರಾಕ್ಷಿಯನ್ನು ತಿಂತಿರ್ತಾರಲ್ಲ ಅವ್ರಿಗೂ ಕೂಡ ತೊಂದರೆ ಆಗುವಂಥ ಚಾನ್ಸಸ್ ಭಾಳ ಇರ್ತೈತಿ. ಆ ರೀತಿ ತಾವು ಅದನ್ನು ಮಾಡಲಾರ್ದ ಈ ಸಾವಯವದಲ್ಲಿನ ಅಂದ್ರೆ ಒಂದು ಬೈ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಈಗ ತಾವು ಕೈಗಳೇ ಮಾಡ್ತಾರೆ ಅಂತ ಹೇಳಿದ್ರಿ, ಕೈಗಳೇ ಮಾಡೋದು ಅವು ಹೇಳು ಮುಂಚೆನ ತಾವು ಏನು ಮಾಡ್ಬೇಕಂದ್ರೆ ಒಂದು ಈಗ ಹರಗೋದು ಅಂತ ಹೇಳ್ತೀವಲ್ಲ ಆ ಥರ ಮಾಡ್ಕೊಂಡ್ರೆ ಒಂದು
0: ಅದು ಮಾಡ್ಕೋಬೇಕ್ರಿ. ಇನ್ನೊಂದೇನೈತಿ ಹೇಳಂದ್ರಿ, ಈಗೇನು ನಾವು ಫಸ್ಟಿಗೆ ನಾವು ಅಗಿ ಹಚ್ಚಿರ್ತೀವ್ರಿ, ಅಗಿ ಹಚ್ಚದಾಗಿನ ಹಿಡಿದು ಡಾಗ್ರೇಜ್ ಏನು ಹಚ್ಚಿರ್ತೀವ್ರಿ, ಡಾಗ್ರೇಜ್ ಹಚ್ಚದಾಗಿನ ಹಿಡಿದು ನಾವು ಕಾಯಿ ತಗೊಳು ತಗನ ಅದನ್ನೇ ಮಾಡ್ಬೇಕು.
1: ಹೌದು,
0: ಅದನ್ನೇ ಮಾಡ್ಬೇಕಾದ್ರೆ ಏನೈತಿ ಆಳುಗಳದ್ದು ಒಂದು ಸ್ವಲ್ಪ ತೋರ್ಸೈನಿ.
1: ಹೌದು,
0: ಈಗ ಯಾವುದೇ ಆದರೂ ಎಲ್ಲ ಅರ್ಜೆಂಟ್ ಆಗಿಬಿಟ್ಟದಲ್ರಿ, ಈಗ ಆಳುಗಳು ತೋರ್ಸೈದಿಂದ ಯಾವುದು ಕೆಲಸ, ಅದಕ್ಕೆ ಮಾಡ್ಬೇಕಾದ್ರೆ ಆಳುಗಳು ಬೇಕೇರಿ.
1: ಹೌದು,
0: ಇದಕ್ಕೆ ಮಾಡ್ಬೇಕಾದ್ರೆ ಬೇಕೇರಿ, ಆದ್ರೆ ಇದು ಒಂದ್ ಸ್ವಲ್ಪ ಲಘುಟ್ನೆ ಆಗ್ಬಿಡ್ತದೆ.
1: ಅಂದ್ರೆ ಅನಿವಾರ್ಯ ಟೈಮಲ್ಲಿ ಮಾತ್ರ ತಾವು ರಾಸಾಯನಿಕ ಬಳಸ್ತೀರಿ.
0: ಹೌದ್ರಿ,
1: ತುಂಬಾ ಸಂತೋಷ ರಮೇಶ್ ಅವರೇ. ಅದೇ ರೀತಿ ಈ ತಾವು ದ್ರಾಕ್ಷಿಯನ್ನ ಕಾಯಿಯನ್ನ ಮಾರಾಟ ಮಾಡ್ತೀರಾ ಅಥವಾ ಮನುಕ್ ಮಾಡ್ತೀರಾ?
0: ಮನುಕ್ ಮಾಡ್ತಿರೋ
1: ಹಣ್ಣುಗಳನ್ನ ಯಾವುದೇ ಮಾರಾಟ ಮಾಡಿಲ್ಲ.
0: ಹಣ್ಣು ಕುಡುದು ಅಂದ್ರೆ ನಮಗೆ ಆಗೋದಿಲ್ರಿ, ಮತ್ತೆ ಹಂಗೆ ಬೆಳೆಸ್ಕೊಂಡು ಬಂದಿರಂಗಿಲ್ಲ, ನಾವು ಮನುಕಿನ ಸಂಬಂಧೇ ಬೆಳೆಸಿರ್ತೀವಿ. ನಾವು ಕಾಯಿ ಕೊಡಬೇಕು, ಕಾಯಿ ಮಾರ್ಬೇಕಂತ ಕಾಯಿಸಿ ಸಿಕ್ಕಾಪಟ್ಟಿ ಜೀ ಹೊಡೆದು ಅದು ಹೊಡೆದು ಇದು ಹೊಡೆದು ಉಪ್ಸಿರಂಗಿಲ್ರಿ, ನಾವು ಮೇಡಮ್ ಸೈಜ್ ಮನುಕ್ಕನೆ ಮಾಡ್ತೇವೆ.
1: ಅಂದ್ರೆ ಈಗ ತಾವು ಮನುಕನ್ನ ಮಾಡ್ತೀನಿ ಅಂತ ಹೇಳಿದ್ರಿ, ಈ ಮನುಕನ್ನ ಅಂದ್ರೆ ಈಗ ದ್ರಾಕ್ಷಿ ಹಣ್ಣನ್ನು ಕಟಾವು ಮಾಡಿ ಅದ್ರ ಯಾವ ರೀತಿ ತಾವು ಮನುಕ್ಕಿಗೆ ಶಿಫ್ಟ್ ಮಾಡ್ತೀರಿ?
0: ಅಂದ್ರೆ ನೋಡ್ರಿ, ನಮ್ಮ ಸಂತ ರ್ಯಾಂಕ್, ಸಂತ ರ್ಯಾಂಕ್ ಇದ್ದು ಅಂದ್ರೆ ನಾವು ಏನು ಕಟಾವು ಮಾಡಿಸ್ತಿರ್ತೀವಿ, ಕಟಾವು ಮಾಡ್ಸಾನೇ ಮತ್ತು ಅದು ಡಿಪ್ಪಿಂಗ್ ಆಯಿಲ್ ಇರ್ತದ ಮತ್ತು ಕಾರ್ಬನಟ್ ಅತ್ ಇರ್ತದ, ಅದ್ರಾಗ ಹಾಕಿ ನೀರು ಒಂದು 50 ಲೀಟ್ರದ್ದು ಟಬ್ಗಳು ಇರ್ತಾವ, ಕಾಯಿ ಟ್ರೇ ಏನು ಬರ್ತಿರ್ತಾವ ಕಟಾವು ಮಾಡಿಕೊಂಡು ಅವು ಎದ್ದು ತೆಗೆದು ಕಾಯಿಸಿ ಒಂದು 2 ಮಿಂಟ 3 ಮಿಂಟ ಅಟ್ಟೆ ಒಳಗೆ ಎದ್ದಿರ್ತೀವಿ, ನಾವು ಎದ್ದು ರ್ಯಾಂಕಿಗೆ ಹಾಕ್ತಿರ್ತೀವಿ. ಅಲ್ಲಿಂದ ಈ ವರ್ಷ ಏನೈತಿ 11-12 ದಿವ್ಸಿಗೆ ಒಂದು 2-3 ಭಾಳ ಆದರೆ 2-3ನೇ ಸ್ಪ್ರೇಕ್ ಬರ್ತಿದ್ವು, ಈ ಸರ್ತಿ 5 ಸ್ಪ್ರೇ ಮಾಡಿದ್ರು ಬರಲಿಲ್ಲ, ಯಾಕಂದ್ರೆ ವಾತಾವರಣ ಈ ಸರ್ತಿ ಸುಮಾರು ಇತ್ತಲ್ರಿ, ಅದು ಬರೋದು ಖರೆ ಆ್ಯಕ್ಚುಲಿ ಒಟ್ಟೆ 13ನೇ ದಿನಕ್ಕೆ ರ್ಯಾಂಕ್ನಾಗಿಂದು ಟೋರೇಜ್ಗೆ ಹೋಗಿ ಬೀಳ್ತದ್ರಿ. ಅದು ಆದರೆ ಈ ವಾತಾವರಣ ಚಲೋ ಇತ್ತಂದ್ರೆ, ವಾತಾವರಣ ಸ್ವಲ್ಪ ಸುಮಾರು ಕೋಲ್ಡ್ ಎಲ್ಟ್ ಇರ್ತದ ಅಟ್ ಚಂದ ಬರ್ತದ್ರಿ, ಎಟ್ ಬಿಸಿಲು ಬರ್ತದ ಅಟ್ ಲೇಟ್ ಮಾಡ್ತದ, ಅಟ್ ಥಂಡಿನೂ ಇರಬಾರ್ದು ಅಟ್ ಬಿಸಿಲು ಇರಬಾರ್ದು.
1: ಅಂದ್ರೆ ಒಂದು ಅದಕ್ಕೆ ಒಂದು ಮಧ್ಯಮ ವಾತಾವರಣ
0: ಅಂದ್ರೆ ಈಗ ಆ ಸ್ಟೇಟ್ನಾಗ ಒಂದ್ ಸ್ವಲ್ಪ ವಾತಾವರಣನೇ ಹಂಗಿರ್ತದಲ್ರಿ, ಈ ವರ್ಷ ಹಂಗೆ ಇದ್ದಿದ್ದಿಲ್ಲ, ಒಂದ್ ಯಾವುದೇ ಒಂದು ಮಾಡೈತಪ್ಪ ಅಂದ್ರೂ ಒಂದ್ 2 ದಿನ ಮುಂದಕ್ಕದ, ಬಿಸಿಲು ಹೆಚ್ಚಾದ್ರೂ ಒಂದ್ ಸ್ವಲ್ಪ ಹೆಚ್ಚು ಹೋಗ್ಬಿಡ್ತದೆ ಹಂಗಿರ್ತದೆ.
1: ತುಂಬಾ ಸಂತೋಷ ರಮೇಶ್ ಅವರೇ. ಈ ವರ್ಷ ತಾವು ಈ ಮಣುಕಿನಿಂದ ಎಷ್ಟು ಆದಾಯವನ್ನು ಪಡೆದ್ರಿ?
0: ನಾವೊಂದು 27 ಟನ್ ಆಗೈತ್ರಿ ಸರ್ತೆ, ಒಂದ್ ಕಡೆ ಒಂದ್ 6 ಎಕರೆ ಮಾಡ್ಕೊಂಡವ್ರದ್ದು ಒಂದು 21 ಟನ್ ಆಗೈತ್ರಿ, ಮತ್ತೊಂದ್ ಕಡೆ ಏನೈತಿ ಒಂದ್ 4 ಎಕರೆದೊಂದು ಕೂಡಿಸಿ ಒಂದು 27 ಟನ್ ಆಗೈತ್ರಿ, ಒಂದ್ 78 ಲಕ್ಷ ರೂಪಾಯಿ ಮಾಡಿದ್ವಿ.
1: ಅಂದ್ರೆ ಈಗ ತಾವು ಖರ್ಚು ಎಷ್ಟಾಯ್ತು, ಆದಾಯ ಎಷ್ಟು ಬಂತು?
0: ನಮಗೆ ಖರ್ಚು ನೋಡ್ರಿ 3 ಸರಿನೇ ಆಗ್ಯಾವ, ಹೇಳ್ಬೇಕಂದ್ರೆ ಏನೈತ್ರಿ ಖರ್ಚುನು ಸರಿನೇ ಆಗ್ಯದ, 3 ಪಾಲು ಆಗ್ಯಾವ್ರಿ ಅವ್ರ. ಈಗ ನಾ ಮಾಡ್ಕೊಂಡವ್ ನಾ ರೀ ಮಾಲಕಂದು ಈ ಕಡೆ ಖರ್ಚಿಂದು 3 ಸರಿನೇ ಆಗ್ಯಾವ್ರ, ಅದೇನು ಹೆಚ್ಚು ಆಗಿಲ್ಲ ಕಮ್ಮಿ ಆಗಿಲ್ಲ, ಕರೆಕ್ಟ್ ಸರಿನೇ ಆಗ್ಯಾವ್ರ.
1: ಅಂದ್ರೆ ಈ ದ್ರಾಕ್ಷಿಯಲ್ಲಿ ಆದಾಯ ತುಂಬಾ ಚೆನ್ನಾಗಿ ಬರ್ತದೆ ಅಂತ ಹೇಳ್ಬೋದು.
0: ಹಾ, ಅಂದ್ರೆ ಮತ್ತೊಂದ್ ಬೆಳಿಕಿತ್ತಾನು ಇದು ಒಂದ್ ಸ್ವಲ್ಪ ಪಾಡ, ಆದ್ರೆ ಮಾಡ್ಕೊಂಡು ಹೋದ್ರ ಪಾಡ್ರಿ, ಮತ್ತೆ ಬಿಟ್ಟು ಹೋದ್ರ
1: ಶ್ರಮಕ್ಕೆ ತಕ್ಕ ಪ್ರತಿಫಲ ಅಂತ ಹೇಳ್ತೀವಲ್ಲ, ಆದ್ರೆ ನಾವು ಎಷ್ಟು ಪ್ರಯತ್ನ ಮಾಡ್ತೇವೆ ನಮ್ಗೆ ಅದ ಒಂದು ಆದಾಯವನ್ನು ಬರ್ತೈತಿ ಅಂತ ಹೇಳ್ತಾ ಇದ್ರಿ. ಅದೇ ರೀತಿ ಈ ಮಾರುಕಟ್ಟೆ ವ್ಯವಸ್ಥೆನ ಎಲ್ಲಿ ಮಾಡ್ಕೊಂತೀರಿ ತಾವು?
0: ನಾವು ನೋಡ್ರಿ ಒಂದ್ ಕಡೆ ಬ್ಯಾರೆ ಕಡೆ ಏನು 4 ಎಕರೆ ಮಾಡ್ಕೊಂಡಿನತ್ತೇನಲ್ರಿ, 2 ಎಕರೆ ಏನು ದ್ರಾಕ್ಷಿ ಐತೈತಲ್ರಿ, ಅದು ಅಟ್ಟೆ ತಾಸ್ಕೊಂಡ್ ಬಿಟ್ಟಿದೆ, ಉಳ್ಕಿದೆಲ್ಲ ಬಿಜಾಪುರ ಮಾಡ್ತೇನೆ, ಯಾಕಂದ್ರೆ ತಾಸ್ಕವ ಅದು ಇದು ನನಗೆ ಓಡಾಡೋದಾಗಲ್ಲ, ಒಂದು ಸ್ವಲ್ಪ ಹೆಚ್ಚಿಗೆ ಹಾಕವ, ನನಗೆ ಟೈಮ್ ಸಿಗಂಗಿಲ್ಲ ಕಾಯಿಸಿ ನಾ ಇಲ್ಲೇ ಬಿಜಾಪುರ ಹಚ್ತೀನಿ ರೀ, ಬಿಜಾಪುರ ಮಾಡ್ತೇನೆ ರೀ.
1: ರಮೇಶ್ ಅವ್ರಿ, ಅದೇ ರೀತಿ ಈಗ ತಾವು ಮಾರುಕಟ್ಟೆ ವ್ಯವಸ್ಥೆನ ಹೇಳಿದ್ರಿ,
0: ಹೌದ್ರಿ,
1: ಅದರಲ್ಲಿ ತಮಗೆ 1 ಕೆಜಿಗೆ ಮಣುಕಿ ಎಷ್ಟು ರೇಟ್ ಸಿಕ್ತು?
0: ನಮಗೆ ನೋಡ್ರಿ ಫಸ್ಟ್ ಅದು 800 ಬಡ್ಡೆಗಿಂದು 4 ಟನ್ ಮಣುಕ ಆಗಿತ್ತು ರೀ, 4 ಟನ್ ಮಣುಕ ಆಗಿದ್ದು ಅದು 770 ರಂಗ 1 ನಂಬರ್ ಕೊಟ್ಟಿದ್ದಾರೆ ರೀ, 7 ನಂಬರ 710 ರಂಗ ಕೊಟ್ಟಿದ್ದಾರೆ ರೀ, 3 ನಂಬರ ಇವು 4 ನಂಬರ ಇವು ಏನು ಇರ್ತಾವಲ್ರಿ ಇವು ಏನೈತಿ 180 ಹಿಂಗೆ ಕೊಟ್ಟು ಅವು ಕುಲ ಮಾಡಿದ್ದಾರೆ ರೀ, ಮೊದಲು ಫಸ್ಟಿಂದ ಕೊಟ್ಟು ಆಳುಗಳದು ಅದು ಇದು ಪಗಾರ ಕೊಡು ಭಾಳ ಹೆಚ್ಚಿಗೆ ಇರ್ತದಲ್ರಿ ಅದು ಕೊಟ್ಟು.

0: ಇದೆ. ಆಮೇಲೆ ಅದು ಒಂದು 12 ಟನ್ ಏನಾಗಿತ್ತಲ್ರಿ, 12 ಟನ್ನಿಂದ ಏನೈತಿ ಅದು ಒಂದು 310, 320, 305 ಹಿಂಗೆ ಮಾರ್ತಿರಿ. ಅದು ಕೊಟ್ಟೆ ರೀ, ಅದು ಕೊಟ್ಟಿಂದ ನಾ ಇಟ್ಕೊಂಡಿಲ್ರಿ, ಹೆಂಗೆ ಹೆಂಗೆ ಬರ್ತದ ಹಂಗೆ ಈ ಕಡೆ ಮಿಷಿನ್ದಾಗಿನ ರಾಶಿ ಮಾಡೋಣ, ಮಾರ್ಕೆಟೇ ಮಾಡೀನ್ರ. ಅಂದ್ರೆ ಫಸ್ಟಿಗೆ ಒಂದು ಸ್ವಲ್ಪ ದಾಣಿ ಕಮ್ಮಿ ಇತ್ತು ರೀ ಈ ಸರ್ತಿ, ಅದು ನಡು ಬಂದ್ ಕಾಯಿಸಿ ಒಂದು ಸ್ವಲ್ಪ ದಾಣಿ ಹಚ್ಬಿತ್ತು. ಲಾಸ್ಟಿಂದ ಏನೈತಿ ಒಂದು ಸ್ವಲ್ಪ ರೇಟ್ ಚಲೋ ಸಿಕ್ತಿರ. ಒಂದನೇ ನಂಬರ್ ಏನೈತಿ ಒಂದು 360, 350 ಹಿಂಗೆ ಕೊಟ್ಟಾರೆ.
1: ತುಂಬಾ ಸಂತೋಷ ರಮೇಶ್ ಅವರೇ. ಅದೇ ರೀತಿ ಈಗ ತಾವು ರಾಸಾಯನಿಕನ ಬಿಟ್ಟು ಸಂಪೂರ್ಣ ಸಾವಯವ ಮಾಡ್ಬೇಕನ್ನೋದು ತಮ್ಮದೇನಾದ್ರೂ ಗುರಿ ಐತಿ?
0: ಐತ್ರಿ, ರಾಸಾಯನಿಕ ಅದು ಬಿಟ್ಟು ಇದನ್ನ ಮಾಡ್ಬೇಕನ್ನೋದು ಐತಿ. ಆದ್ರೆ ಏನೈತಿ ಅದಕ್ಕೆ ಒಂದು ಸ್ವಲ್ಪ ಕಷ್ಟ ಪಡ್ಬೇಕು. ಮತ್ತು ಅದರ ಪ್ರಕಾರ ಏನೈತಿ ಅದ್ರಾಗ ಬಂದ ಕಾಯಿಸಿ ಇವು ಅಂಥ ಇಂಥ ರೋಗ, ಮಳೆ ಮಳೆಗಾಲ, ಮಳೆಗಾಲ ಕಮ್ಮಿ ಇದ್ದಾಗ ನಾವು UN ರಾಸಾಯನಿಕ UN ಮಾಡ್ತೀವಲ್ರಿ, ಇದು ಒಂದು ಸ್ವಲ್ಪ ಪೆಟ್ ಕೊಡ್ತದೆ. ಮತ್ತು ಈ ಸಾವಯವ ಮಾಡಿದೀವಿ ಅಂದ್ರೆ ಚಲೋ, ಅಂದ್ರೆ ಅದಕ್ಕೆ ಅದು ಮಾಡಬೇಕು ಇದು ಮಾಡ್ಬೇಕಂತೇನು ಬರ್ತಿರ್ತಾರ ಹಂಗಲ್ಲ, ತಂಪಿರ್ತದೆ ಇದು, ಉಂಡ್ರು ನೀರಿಣಿಕೆ ಆಗೋದೇ, ಉಣ್ಲಿಕ್ಕೂ ನೀರಿಣಿಕೆ ಆಗೋದೇ ರೀ ಇದು. ಮತ್ತು ಇದು ಏನೈತಿ ಇದಕ್ಕೆ ಯಾವತ್ತೂ ನೀರು ಬೇಕೇ ರೀ, ಇದು ಏನೈತಿ ಒಂದು ಹೊತ್ತಿಗೆ ಒಂದು ಸ್ವಲ್ಪ ನೀರು ಕಮ್ಮಿ ಆದರೂ ಕಮ್ಮಿ ಆಗ್ತಿರ್ತದೆ. ಆದ್ರೆ ಈಗ ಏನೈತಿ ವಾತಾವರಣನೇ ಅದು ಇರಲಾರ್ದ ಇಲ್ಲೇ ಇಲ್ಲ.
1: ಅಂದ್ರೆ ತಾವೇನು ಹೇಳ್ತಾ ಇದ್ದೀರಿ ಅಂದ್ರೆ ಈಗ ಸಾವಯವ ಜೊತೆಗೆ ಸ್ವಲ್ಪ ಆದ್ರೂ ರಾಸಾಯನಿಕ ಮಾಡಿದ್ರೆ ಬೆಳೆ ಬರ್ತೈತೆ ಅಂತ ಹೇಳ್ತಾ ಇದ್ದೀರಿ. ತುಂಬಾ ಸಂತೋಷ ರಮೇಶ್ ಟೋಪುಲ್ಲಮಾಣಿ ಅವರೇ. ಯಾರಾದರೂ ರೈತರು ತಮ್ಮ ಜೊತೆ ಮಾತಾಡಿ ಈ ದ್ರಾಕ್ಷಿ ಬೆಳೆ ಕುರಿತು ತಮ್ಮಿಂದ ಮಾಹಿತಿಗಳನ್ನು ಅವ್ರು ಪಡಿಬೇಕಂದ್ರೆ ತಮ್ಮ ನಂಬರ್ ಕೊಡ್ತೀರಿ?
0: ಹಾ ಕೊಡ್ತೀನಿ, ಕೊಡ್ತೀನಿ. 999-00-3449-78.
1: ಆತ್ಮೀಯರಿ, ರಮೇಶ್ ಟೋಪು ಲಮಾಣಿ ಅವರು ಹೇಳಿದಂಥ ನಂಬರನ್ನ ನಾನು ಮತ್ತೊಮ್ಮೆ ಹೇಳ್ತೀನಿ, ತಾವು ಬರ್ಕೋಬಹುದು. 9900-34-4978 ಈ ನಂಬರ್ಗೆ ಕರೆ ಮಾಡಿ ರಮೇಶ್ ಟೋಪು ಲಮಾಣಿ ಅವ್ರ ಜೊತೆ ಮಾತಾಡಿ ಅವರಿಂದ ದ್ರಾಕ್ಷಿ ಬೆಳೆ ಕುರಿತು ತಾವು ಸಲಹೆಗಳನ್ನು ಪಡಿಬೋದು ಅಂತ ಹೇಳ್ತಾ. ಒಳ್ಳೆಯದು ರಮೇಶ್ ಟೋಪು ಲಮಾಣಿ ಅವರೇ, ಇಲ್ಲಿ ತನಕ ನಮಗೆ ದ್ರಾಕ್ಷಿ ಮತ್ತು ಕಬ್ಬು ಕುರಿತು ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡ್ರಿ. ಅದಕ್ಕಾಗಿ ನಮ್ಮ ಪರವಾಗಿ ಹಾಗೂ ನಮ್ಮ ಆಕಾಶವಾಣಿ ಪರವಾಗಿ ತಮಗೆ ತುಂಬು ಹೃದಯದ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೆ ದ್ರಾಕ್ಷಿ ಕೃಷಿಯಲ್ಲಿನ ಅನುಭವ ಕುರಿತು ವಿಜಯಪುರ ಜಿಲ್ಲೆ ವಿಜಯಪುರ ತಾಲೂಕಿನ ಖತಿಜಾಪುರ ಗ್ರಾಮದ ಹಿರಿಯ ರೈತರಾದ ರಮೇಶ್ ಟೋಪು ಲಮಾಣಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಸಿದ್ದರಾಯ್ ಎನ್ ಸಾಳುಂಕೆ. ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.

ಆತ್ಮೀರೆ, ಇನ್ನು ಮುಂದೆಗಳೇ ಜನಪದ ಸಂಗೀತ ಕಾರ್ಯಕ್ರಮ. ತುಂಗಳದ ಸದಾಶಿವಪ್ಪ, ಶಿವಲಿಂಗಪ್ಪ ಕುಂಬಾರ್ ಹಾಗೂ ತಂಡದವರಿಂದ ಭಜನಾ ಪದಗಳನ್ನು ಕೇಳಿ.

0: ಆತ್ಮೀಕರೇ, ಇದುವರೆಗೆ ತುಂಗಳದ ಶ್ರೀ ಸದಾಶಿವಪ್ಪ ಶಿವಲಿಂಗಪ್ಪ ಕುಂಬಾರ್ ಹಾಗೂ ತಂಡದವರಿಂದ ಭಜನಾ ಪದಗಳನ್ನು ಕೇಳಿದ್ರಿ. ಈ ಭಜನಾ ಪದದೊಂದಿಗೆ ಇಂದಿನ ಕಿಸಾನವಾಣಿ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು.
1: ಇದಾಗಿತ್ತು ನಮ್ಮ ಇಂದಿನ ಕಿಸಾನವಾಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ.

ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ 7:34 ಆಗುತ್ತಲಿದ್ದು, ಮೊದಲಿಗೆ ವಾಣಿಜ್ಯ ಪ್ರಕಟಣೆ, ತದನಂತರ ಸರಿಯಾಗಿ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಇದೀಗ

0: ಆಕಾಶವಾಣಿ ಸಮಯ 7:34. ಮೊದಲಿಗೆ ಒಂದು ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆಗಳು.
1: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ.
2: ಹಾಗಾಗಿ ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
3: ಏಕೆಂದರೆ ನೀರು ಜೀವಜಲ.
1: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು. ದೇಶದ ಮೊದಲ ಖಾಸಗಿ ನಿರ್ಮಿತ ರಾಕೆಟ್ ವಿಕ್ರಮ್ 1 ಯಶಸ್ವಿ ಉಡಾವಣೆ. ಪ್ರಧಾನಿ ಸೇರಿ ಗಣ್ಯರಿಂದ ಅಭಿನಂದನೆ. 72ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಪ್ರಕಟ. ಉತ್ತಮ ಪೋಷಕ ನಟಿ ಪ್ರಶಸ್ತಿಗೆ ಕನ್ನಡದ ರೂಪಶ್ರೀ ವರ್ಕಾಡಿ, ಅತ್ಯುನ್ನತ ಬಾಲನಟ ಪ್ರಶಸ್ತಿಗೆ ಅತೀಶ್ ಶೆಟ್ಟಿ ಭಾಜನ. ಸುಸ್ಥಿರ ಆರೋಗ್ಯವಂತ ಸಮಾಜವೇ ಬಲಿಷ್ಠ ರಾಷ್ಟ್ರದ ಅಡಿಪಾಯ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅಭಿಮತ. ಹಾಗೂ ರಷ್ಯಾ ಮೇಲೆ ಉಕ್ರೇನ್ ದಾಳಿ, 7 ಜನರು ಸಾವು, 51 ಮಂದಿಗೆ ಗಾಯ. ಈಗ ವಾರ್ತೆಗಳ ವಿವರ. ಭಾರತದ ಮೊದಲ ಖಾಸಗಿ ನಿರ್ಮಿತ ರಾಕೆಟ್ ವಿಕ್ರಮ್ 1 ಇಂದು ಇಸ್ರೋದ ಶ್ರೀಹರಿಕೋಟಾದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಯಶಸ್ವಿಯಾಗಿ ಉಡಾವಣೆಗೊಂಡಿದೆ. ಹೈದರಾಬಾದ್ ಮೂಲದ ಸ್ಕೈರೂಟ್ ಏರೋಸ್ಪೇಸ್ ಸಂಸ್ಥೆ ಹಮ್ಮಿಕೊಂಡಿದ್ದ ಈ ಐತಿಹಾಸಿಕ ಪರೀಕ್ಷಾರ್ಥ ಉಡಾವಣೆಗೆ ಮಿಷನ್ ಆಗಮನ್ ಎಂದು ಹೆಸರಿಸಲಾಗಿತ್ತು. ಮಧ್ಯಾಹ್ನ 12:05 ಉಡಾವಣೆಗೊಂಡ ಈ ರಾಕೆಟ್ ದೇಶ ಹಾಗೂ ವಿದೇಶಗಳ ವಿವಿಧ ತಂತ್ರಜ್ಞಾನ ಪ್ರಾತ್ಯಕ್ಷಿಕ ಪೇಲೋಡ್ಗಳೊಂದಿಗೆ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಸಂದೇಶ ಇರುವ ಪೋಸ್ಟ್ ಕಾರ್ಡ್ ಅನ್ನು ಹೊತ್ತೊಯ್ದಿದೆ. ತಾಂತ್ರಿಕ ಕಾರಣಗಳಿಂದಾಗಿ ನಿಗದಿತ ಸಮಯಕ್ಕಿಂತ 35 ನಿಮಿಷ ತಡವಾಗಿ ಉಡಾವಣೆಗೊಂಡಿತು. ಭಾರತದ ಬಾಹ್ಯಾಕಾಶ ಕಾರ್ಯಕ್ರಮದ ಪಿತಾಮಹ ವಿಕ್ರಮ್ ಸಾರಾಭಾಯ್ ಅವರ ಸ್ಮರಣಾರ್ಥ ಹೆಸರಿಸಲಾದ ಈ ರಾಕೆಟ್ ಅನ್ನು ಸಂಪೂರ್ಣ ಕಾರ್ಬನ್ ಕಂಪೋಸಿಟ್ ರಚನೆಯಿಂದ ನಿರ್ಮಿಸಲಾಗಿದೆ. ಇದು ದೇಶೀಯವಾಗಿ ಅಭಿವೃದ್ಧಿಪಡಿಸಲಾದ 3D ಪ್ರಿಂಟೆಡ್ ಇಂಜಿನ್ಗಳು ಮತ್ತು ಘನ ಇಂಧನ ರಾಕೆಟ್ ಬೂಸ್ಟರ್ಗಳನ್ನು ಒಳಗೊಂಡಿದೆ. ಈ ರಾಕೆಟ್ ಸ್ಪೇಸ್ ಕಾಸ್ಮೋಸರ್ವ್, ಡಿಕ್ಯೂಬ್ಡ್ ಮತ್ತು ಸ್ಕೈರೂಟ್ನ ಸ್ಕೋಪ್ ಸಂಸ್ಥೆಗಳ ಪೇಲೋಡ್ಗಳ ಜೊತೆಗೆ ಕಾಸ್ಮಿಕ್ ಬ್ಲೂಮ್ ಎಂಬ ಕಲಾಕೃತಿಯನ್ನು ಬಾಹ್ಯಾಕಾಶಕ್ಕೆ ಕೊಂಡೊಯ್ದಿದೆ. ಈ ಸಾಧನೆಗೆ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಅನೇಕ ಗಣ್ಯರು ವಿಜ್ಞಾನಿಗಳಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ವಿಕ್ರಮ್ 1 ಯಶಸ್ವಿ ಉಡಾವಣೆಗೆ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಅವರು ಸ್ಕೈರೂಟ್ ಏರೋಸ್ಪೇಸ್ ಸಂಸ್ಥೆಯನ್ನು ಅಭಿನಂದಿಸಿದ್ದಾರೆ. ದೇಶದಲ್ಲಿ ವಿಸ್ತರಿಸುತ್ತಿರುವ ಖಾಸಗಿ ಬಾಹ್ಯಾಕಾಶ ವಲಯಕ್ಕೆ ಈ ಮಿಷನ್ ಒಂದು ಪ್ರಮುಖ ಮೈಲಿಗಲ್ಲು ಎಂದು ಅವರು ಹೇಳಿದ್ದಾರೆ. 72ನೇ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿಗಳನ್ನು ಇಂದು ಪ್ರಕಟಿಸಲಾಗಿದೆ. ಅತ್ಯುತ್ತಮ ಚಲನಚಿತ್ರ ವಿಮರ್ಶಕ ಪ್ರಶಸ್ತಿಗೆ ಸಂಜೀವ್ ಶ್ರೀವಾಸ್ತವ ಭಾಜನರಾಗಿದ್ದಾರೆ. ಕೆ ಪ್ರದೀಪ್ ಕುಮಾರ್ ಶೆಟ್ಟಿ ಅವರ ನಾನಿರುವುದು ನಿಮಗಾಗಿ, ನಾಡಿರುವುದೇ ನನಗಾಗಿ, ಕನ್ನಡ ಸಿನಿಮಾದ ತತ್ವ ಮತ್ತು ರಾಜಕೀಯ ಎಂಬ ಕೃತಿಗೆ ಸಿನಿಮಾ ಕುರಿತ ಅತ್ಯುತ್ತಮ ಬರಹ ಪ್ರಶಸ್ತಿ ಸಂದಿದೆ. ಕನ್ನಡದ ಮಿಥ್ಯಾ ಚಿತ್ರಕ್ಕಾಗಿ ಉತ್ತಮ ಪೋಷಕ ನಟಿ ಪ್ರಶಸ್ತಿಗೆ ರೂಪಶ್ರೀ ವರ್ಕಾಡಿ ಹಾಗೂ ಅತ್ಯುನ್ನತ ಬಾಲನಟ ಪ್ರಶಸ್ತಿಗೆ ಅತೀಶ್ ಶೆಟ್ಟಿ ಭಾಜನರಾಗಿದ್ದಾರೆ. ಶಿವಧ್ವಜ ಶೆಟ್ಟಿ ನಿರ್ದೇಶನದ ಇಂಬು ಚಿತ್ರ ಉತ್ತಮ ತುಳು ಪ್ರಶಸ್ತಿ ಪಡೆದಿದೆ. ನಾನ್ ಫೀಚರ್ ಫಿಲಂ ವಿಭಾಗದಲ್ಲಿ ಶಿವಪಾಲ್ ಸಿಂಗ್ ಕಾಂಗ್ ಅವರು ಪರಾಟ್ 41 ಡಿಗ್ರಿ ಚಯ ಮಗವರ್ಗಾಗಿ ಅತ್ಯುತ್ತಮ ಸಂಗೀತ ನಿರ್ದೇಶನ ಪ್ರಶಸ್ತಿ ಪಡೆದಿದ್ದಾರೆ. ಸ್ಟ್ಯಾಚ್ಯೂ ಆಫ್ ಯುನಿಟಿ ಏಕತಾಕಾ ಪ್ರತೀಕ್ಗಾಗಿ

0: ಆನಂದ್ ಎಲ್ ರೈ ಅವರು ಅತ್ಯುತ್ತಮ ನಿರ್ದೇಶನ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಅತ್ಯುತ್ತಮ ಕಿರುಚಿತ್ರ ವಿಭಾಗದಲ್ಲಿ ಮರಾಠಿಯ ಹಮಾಸಾಫರ್ ಹಾಗೂ ಅತ್ಯುತ್ತಮ ನಾನ್ ಫೀಚರ್ ಚಿತ್ರ ವಿಭಾಗದಲ್ಲಿ ಸುಮೀರಾ ರಾಯ್ ನಿರ್ದೇಶನದ ಭಂಗಾ ಚಿತ್ರ ಪ್ರಶಸ್ತಿಗೆ ಆಯ್ಕೆಯಾಗಿದೆ. ರಾಷ್ಟಪತಿ ದ್ರೌಪದಿ ಮುರ್ಮು ನಾಳೆಯಿಂದ 25ರವರೆಗೆ ಮೊಲ್ಡೋವಾ, ಉತ್ತರ ಮ್ಯಾಸಿಡೋನಿಯಾ ಮತ್ತು ರೊಮೇನಿಯಾಗೆ ಅಧಿಕೃತ ಭೇಟಿ ನೀಡಲಿದ್ದಾರೆ. ಮೊಲ್ಡೋವಾ ಗಣರಾಜ್ಯ, ಉತ್ತರ ಮ್ಯಾಸಿಡೋನಿಯಾ ಗಣರಾಜ್ಯ ಮತ್ತು ರೊಮೇನಿಯಾದ ಅಧ್ಯಕ್ಷರ ಆಹ್ವಾನದ ಮೇರೆಗೆ ರಾಷ್ಟಪತಿ ದ್ರೌಪದಿ ಮುರ್ಮು ಈ ಭೇಟಿ ಕೈಗೊಂಡಿದ್ದಾರೆ. ಇದು ಮೊಲ್ಡೋವಾ ಗಣರಾಜ್ಯ ಮತ್ತು ಉತ್ತರ ಮ್ಯಾಸಿಡೋನಿಯಾಗೆ ಭಾರತದ ರಾಷ್ಟಪತಿ ಅವರ ಮೊದಲ ದ್ವಿಪಕ್ಷೀಯ ಭೇಟಿಯಾಗಿದೆ. ಅಲ್ಲದೆ ರೊಮೇನಿಯಾಗೆ 3 ದಶಕಗಳಲ್ಲಿ ಭಾರತದ ರಾಷ್ಟಪತಿ ಅವರ ಮೊದಲ ಭೇಟಿಯಾಗಲಿದೆ. ಸುಸ್ಥಿರ ಮತ್ತು ಆರೋಗ್ಯವಂತ ಸಮಾಜವೇ ಬಲಿಷ್ಠ ರಾಷ್ಟದ ಅಡಿಪಾಯ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅಭಿಪ್ರಾಯಪಟ್ಟಿದ್ದಾರೆ. ನವದೆಹಲಿಯಲ್ಲಿಂದು ಭಾರತೀಯ ವೈದ್ಯಕೀಯ ಸಂಘ ಐಎಂಎ ಆಯೋಜಿಸಿದ್ದ ಪ್ರಶಸ್ತಿ ಪ್ರದಾನ ಸಮಾರಂಭ ಉದ್ದೇಶಿಸಿ ಮಾತನಾಡಿದ ಅವರು, ವೈದ್ಯಕೀಯ ವೃತ್ತಿಪರರು ಕೇವಲ ಆರೋಗ್ಯ ಸೇವೆಗಳನ್ನು ನೀಡುವುದಲ್ಲದೆ ದೇಶದ ಅಭಿವೃದ್ದಿಯ ಪಯಣವನ್ನು ಬಲಪಡಿಸುತ್ತಿದ್ದಾರೆ ಎಂದರು. ವೈದ್ಯರು ತಮ್ಮ ಸಮರ್ಪಣೆ ಮತ್ತು ಸೇವೆಯ ಮೂಲಕ ರಾಷ್ಟ ನಿರ್ಮಾಣದಲ್ಲಿ ಮಹತ್ವದ ಪಾತ್ರ ವಹಿಸುತ್ತಿದ್ದಾರೆ. ವೈದ್ಯರನ್ನು ಗೌರವಿಸುವುದು ಎಂದರೆ ರಾಷ್ಟ ಸೇವೆ ಹಾಗೂ ರಾಷ್ಟ ನಿರ್ಮಾಣದ ಮನೋಭಾವವನ್ನು ಗೌರವಿಸಿದಂತೆಯೇ ಎಂದು ಸಚಿವ ರಾಜನಾಥ್ ಸಿಂಗ್ ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರು ಇಂದು ವರ್ಚುವಲ್ ಮೂಲಕ ಉತ್ತರಾಖಂಡದ ರಾಮನಗರ ಡೆಹ್ರಾಡೂನ್ ಎಕ್ಸ್ಪ್ರೆಸ್ ರೈಲಿಗೆ ಚಾಲನೆ ನೀಡಿದರು. ಇದರೊಂದಿಗೆ ರಾಮನಗರ ಮತ್ತು ಡೆಹ್ರಾಡೂನ್ ನಡುವೆ ಮೊದಲ ಬಾರಿಗೆ ನೇರ ಎಕ್ಸ್ಪ್ರೆಸ್ ರೈಲು ಸೇವೆ ಆರಂಭವಾಗಿದೆ. ಈ ಹೊಸ ರೈಲು ಸೇವೆಯು ಈ ಭಾಗದ ಜನರ ಬಹುಕಾಲದ ಬೇಡಿಕೆಯನ್ನು ಈಡೇರಿಸಿದ್ದು, ಉತ್ತರಾಖಂಡದ ಕುಮಾವೋನ್ ಮತ್ತು ಗಢ್ವಾಲ್ ಪ್ರದೇಶಗಳ ನಡುವಿನ ರೈಲು ಸಂಪರ್ಕವನ್ನು ಮತ್ತಷ್ಟು ಬಲಪಡಿಸಲಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವ ಅಶ್ವಿನಿ ವೈಷ್ಣವ್, ರಾಮನಗರ ಡೆಹ್ರಾಡೂನ್ ಎಕ್ಸ್ಪ್ರೆಸ್ ರೈಲು ರಾಜ್ಯದ ಜನರಿಗೆ ವೇಗವಾದ, ಸುಲಭ ಹಾಗೂ ವಿಶ್ವಾಸಾರ್ಹ ರೈಲು ಸಂಪರ್ಕ ಒದಗಿಸಲಿದೆ. ಎರಡೂ ನಗರಗಳ ನಡುವೆ ಸಂಚರಿಸುವ ಮೊದಲ ನೇರ ಎಕ್ಸ್ಪ್ರೆಸ್ ರೈಲು ಇದಾಗಿದೆ ಎಂದು ಹೇಳಿದರು. ಪಶ್ಚಿಮ ಬಂಗಾಳದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಇಂದು ಸಿಲಿಗುರಿಯ ಜುಮಾಗಚ್ನಲ್ಲಿರುವ ಗಡಿ ಭದ್ರತಾ ಪಡೆ ಬಿಎಸ್ಎಫ್ ಶಿಬಿರಕ್ಕೆ ಭೇಟಿ ನೀಡಿ ಯೋಧರೊಂದಿಗೆ ಸಂವಾದ ನಡೆಸಿದರು. ಗಡಿ ಪ್ರದೇಶಗಳ ಭದ್ರತೆಯನ್ನು ಮತ್ತಷ್ಟು ಬಲಪಡಿಸುವುದು, ಜನನ ಮತ್ತು ಮರಣ ನೋಂದಣಿ ವ್ಯವಸ್ಥೆ ಹಾಗೂ ಕಾನೂನು ಮತ್ತು ಸುವ್ಯವಸ್ಥೆ ಪರಿಸ್ಥಿತಿಯ ಪರಿಶೀಲನೆ ಕುರಿತು ಸಭೆಯಲ್ಲಿ ಚರ್ಚೆ ನಡೆಯಿತು. ಪಿಂಚಣಿದಾರರ ಕುಂದುಕೊರತೆಗಳ ನಿವಾರಣೆ ಎಂದರೆ ಕೇವಲ ದೂರುಗಳನ್ನು ವಿಲೇವಾರಿ ಮಾಡುವುದಷ್ಟೇ ಅಲ್ಲ, ಅವರ ಸಮಸ್ಯೆಗಳು ಮತ್ತು ನಿರೀಕ್ಷೆಗಳಿಗೆ ಸಮರ್ಪಕ ಪರಿಹಾರ ಕಲ್ಪಿಸುವತ್ತ ಗಮನಹರಿಸಬೇಕು ಎಂದು ಕೇಂದ್ರ ಸಿಬ್ಬಂದಿ, ಸಾರ್ವಜನಿಕ ಕುಂದುಕೊರತೆಗಳು ಮತ್ತು ಪಿಂಚಣಿ ಖಾತೆ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ. ನವದೆಹಲಿಯಲ್ಲಿಂದು ನಡೆದ 2ನೇ ರಾಷ್ಟೀಯ ಪಿಂಚಣಿ ವ್ಯಾಜ್ಯಗಳ ಕಾರ್ಯಾಗಾರವನ್ನುದ್ದೇಶಿಸಿ ಮಾತನಾಡಿದ ಅವರು, ಪಿಂಚಣಿಗೆ ಸಂಬಂಧಿಸಿದ ವಿವಾದಗಳನ್ನು ಆಡಳಿತಾತ್ಮಕ ಮಟ್ಟದಲ್ಲಿಯೇ ಇತ್ಯರ್ಥಪಡಿಸಬೇಕು. ಪಿಂಚಣಿದಾರರು ನ್ಯಾಯಾಲಯದ ಮೊರೆ ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಬಾರದು ಎಂದರು. ಪಿಂಚಣಿ ಮತ್ತು ಪಿಂಚಣಿದಾರರ ಕಲ್ಯಾಣ ಇಲಾಖೆಯು ನಾಗರಿಕ ಕೇಂದ್ರಿತ ಹಲವು ಸುಧಾರಣೆಗಳನ್ನು ಜಾರಿಗೆ ತಂದಿದ್ದು, ಪಾರದರ್ಶಕತೆ ಮತ್ತು ಕಾರ್ಯಕ್ಷಮತೆಯನ್ನು ಹೆಚ್ಚಿಸುವ ಉದ್ದೇಶದಿಂದ ಪಿಂಚಣಿ ಸೇವೆಗಳನ್ನು ಆನ್ಲೈನ್ ವ್ಯವಸ್ಥೆಯ ಮೂಲಕ ಡಿಜಿಟಲೀಕರಣಗೊಳಿಸಲಾಗಿದೆ ಎಂದು ಅವರು ತಿಳಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅಟಾರ್ನಿ ಜನರಲ್ ಆರ್ ವೆಂಕಟರಮಣಿ, ಪಿಂಚಣಿ ವ್ಯಾಜ್ಯಗಳ ಶೂನ್ಯೀಕರಣ ಗುರಿ ಸಾಧಿಸಲು ಎಲ್ಲ ಸಂಬಂಧಿತ ಸಂಸ್ಥೆಗಳು ಸಮನ್ವಯದಿಂದ ಕಾರ್ಯನಿರ್ವಹಿಸುವ ಅಗತ್ಯವಿದೆ ಎಂದು ತಿಳಿಸಿದರು. ಗುಜರಾತ್ನ ಅಹಮದಾಬಾದ್ನ ರಾಮೋಲ್ ಗತ್ರಾಡ್ ರಸ್ತೆಯಲ್ಲಿರುವ ಪಟಾಕಿ ತಯಾರಿಕೆ ಮತ್ತು ಸಂಸ್ಕರಣಾ ಘಟಕದಲ್ಲಿ ಇಂದು ಸಂಭವಿಸಿದ ಅಗ್ನಿ ಅವಘಡದಲ್ಲಿ 8 ಜನರು ಸಾವನ್ನಪ್ಪಿದ್ದು 10 ಜನರು ಗಾಯಗೊಂಡಿದ್ದಾರೆ. ಕ್ಷಿಪ್ರ ಕಾರ್ಯಪಡೆ ಸಿಬ್ಬಂದಿ ತಕ್ಷಣ ಸ್ಥಳಕ್ಕೆ ಧಾವಿಸಿ ಗಾಯಗೊಂಡ ಕಾರ್ಮಿಕರನ್ನು ರಕ್ಷಿಸಿದರು. ಗಾಯಾಳುಗಳನ್ನು ಚಿಕಿತ್ಸೆಗಾಗಿ ಹತ್ತಿರದ ಆಸ್ಪತ್ರೆಗಳಿಗೆ ದಾಖಲಿಸಲಾಗಿದೆ. ಅಗ್ನಿಶಾಮಕ ವಾಹನಗಳು ಸ್ಥಳಕ್ಕೆ ಧಾವಿಸಿ ಬೆಂಕಿಯನ್ನು ನಂದಿಸಿವೆ. ರಷ್ಯಾ ಮೇಲೆ ಉಕ್ರೇನ್ ನಡೆಸಿದ ಡ್ರೋನ್ ದಾಳಿಯಲ್ಲಿ 7 ಜನರು ಸಾವನ್ನಪ್ಪಿದ್ದು 51 ಮಂದಿ ಗಾಯಗೊಂಡಿದ್ದಾರೆ. ಉಕ್ರೇನ್ ಡ್ರೋನ್ ದಾಳಿಯಿಂದಾಗಿ ರಷ್ಯಾದ ಪ್ರಮುಖ

0: ಪೈಪ್ಲೈನ್, ಚಿಲ್ಲರೆ ಮಾರುಕಟ್ಟೆಯ ಎರಡು ವಿಶಾಲವಾದ ಗೋದಾಮುಗಳಿಗೆ ಹಾನಿಯಾಗಿವೆ. ಟಾಂಬೋವ್ ಪ್ರದೇಶದ ಕೊಟೋವ್ಸ್ಕ್ ಪಟ್ಟಣದಲ್ಲಿ ಮತ್ತು ಮಾಸ್ಕೋ ಬಳಿಯ ಎಲೆಕ್ಟ್ರೋಸ್ಟ್ರೋಲ್ ದಾಳಿಗಳು ನಡೆದಿವೆ ಎಂದು ರಷ್ಯಾದ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಡ್ರೋನ್ ಉತ್ಪಾದನೆಗೆ ಸೇರಿದ ಎರಡು ಮಹತ್ವದ ಲಾಜಿಸ್ಟಿಕ್ ಸೌಲಭ್ಯಗಳನ್ನು ಗುರಿಯಾಗಿಸಿಕೊಂಡು ಇಂದಿನ ದಾಳಿಗಳು ನಡೆದಿವೆ. ತೈಲ ಸೌಲಭ್ಯವನ್ನೂ ಸಹ ಹೊಡೆದುರುಳಿಸಲಾಗಿದೆ ಎಂದು ಉಕ್ರೇನ್ ಅಧ್ಯಕ್ಷ ವೊಲೊಡಿಮಿರ್ ಜೆಲೆನ್ಸ್ಕಿ ತಿಳಿಸಿದ್ದಾರೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಅಂತಿಮಘಟ್ಟ ಸಮೀಪಿಸುತ್ತಿದ್ದು ಇಂದು ಮಿಯಾಮಿ ಕ್ರೀಡಾಂಗಣದಲ್ಲಿ ಮೂರನೇ ಸ್ಥಾನಕ್ಕಾಗಿ ನಡೆಯಲಿರುವ ಪ್ಲೇ ಆಫ್ ಪಂದ್ಯದಲ್ಲಿ ಫ್ರಾನ್ಸ್ ಮತ್ತು ಇಂಗ್ಲೆಂಡ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ಇಂದು ಮಧ್ಯರಾತ್ರಿ 2:30 ಆರಂಭವಾಗಲಿದೆ. ಪಂದ್ಯಾವಳಿಯ ಫೈನಲ್ ಪಂದ್ಯ ನಾಳೆ ನ್ಯೂಯಾರ್ಕ್ನ ನ್ಯೂಜೆರ್ಸಿ ಕ್ರೀಡಾಂಗಣದಲ್ಲಿ ನಡೆಯಲಿದ್ದು ಅರ್ಜೆಂಟೀನಾ ಮತ್ತು ಸ್ಪೇನ್ ತಂಡಗಳು ಟ್ರೋಫಿಗಾಗಿ ಸೆಣಸಾಟ ನಡೆಸಲಿವೆ. ಪಂದ್ಯ ಭಾರತೀಯ ಕಾಲಮಾನ ನಾಳೆ ಮಧ್ಯರಾತ್ರಿ 12:30 ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶದ ಮೊದಲ ಖಾಸಗಿ ನಿರ್ಮಿತ ರಾಕೆಟ್ ವಿಕ್ರಮ್-1 ಯಶಸ್ವಿ ಉಡಾವಣೆ, ಪ್ರಧಾನಿ ಸೇರಿ ಗಣ್ಯರಿಂದ ಅಭಿನಂದನೆ. 72ನೇ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿ ಪ್ರಕಟ, ಉತ್ತಮ ಪೋಷಕ ನಟಿ ಪ್ರಶಸ್ತಿಗೆ ಕನ್ನಡದ ರೂಪಶ್ರೀ ವರ್ಕಾಡಿ, ಅತ್ಯುನ್ನತ ಬಾಲನಟ ಪ್ರಶಸ್ತಿಗೆ ಅತೀಶ್ ಶೆಟ್ಟಿ ಭಾಜನ. ಸುಸ್ಥಿರ ಆರೋಗ್ಯವಂತ ಸಮಾಜವೇ ಬಲಿಷ್ಠ ರಾಷ್ಟ್ರದ ಅಡಿಪಾಯ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅಭಿಮತ. ಹಾಗೂ ರಷ್ಯಾ ಮೇಲೆ ಉಕ್ರೇನ್ ದಾಳಿ, 7 ಜನರು ಸಾವು, 51 ಮಂದಿಗೆ ಗಾಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಆಕಾಶವಾಣಿ ಸಮಾಚಾರ ದರ್ಶನ. ಮುಖ್ಯಾಂಶಗಳು. ಅಮೃತ್ ಭಾರತ್ ಯೋಜನೆಯಡಿ ನವೀಕರಿಸಲಾದ ರಾಜ್ಯದ ಅಳ್ನಾವರ್, ಬಾದಾಮಿ, ಬಂಟ್ವಾಳ, ಕೊಪ್ಪಳ ರೈಲ್ವೆ ನಿಲ್ದಾಣ ಲೋಕಾರ್ಪಣೆಗೊಳಿಸಿದ ಪ್ರಧಾನಿ ನರೇಂದ್ರ ಮೋದಿ. ಡಿಸೆಂಬರ್ ಒಳಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಚುನಾವಣೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯದಲ್ಲಿ ಬರ ಹಿನ್ನೆಲೆ ಎನ್ಡಿಆರ್ಎಫ್ ಹಣ ಶೀಘ್ರ ಬಿಡುಗಡೆ ಕೋರಿ ಕೇಂದ್ರಕ್ಕೆ ರಾಜ್ಯ ಸರ್ಕಾರ ಪತ್ರ. ದೇವಸ್ಥಾನಗಳ ಹುಂಡಿ ಮೇಲೆ ನಿಗಾ ವಹಿಸಲು ಕೇಂದ್ರ ಕಚೇರಿಯಲ್ಲಿ ನಿಯಂತ್ರಣ ಕೊಠಡಿ ತೆರೆಯಲು ಸರ್ಕಾರ ನಿರ್ಧಾರ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ನವೀಕರಿಸಲಾದ ರಾಜ್ಯದ 4 ಅಮೃತ್ ಭಾರತ್ ನಿಲ್ದಾಣ ಸೇರಿದಂತೆ ಪುನರ್ ಅಭಿವೃದ್ಧಿಗೊಳಿಸಲಾದಂತಹ ಒಟ್ಟು 75 ರೈಲ್ವೆ ನಿಲ್ದಾಣಗಳನ್ನು ವರ್ಚುವಲ್ ಮೂಲಕ ಉದ್ಘಾಟಿಸಿದರು. ಅಮೃತ್ ಭಾರತ್ ನಿಲ್ದಾಣ ಯೋಜನೆಯಡಿ ರಾಜ್ಯದ ಅಳ್ನಾವರ್ ನಿಲ್ದಾಣವನ್ನು 17.20 ಕೋಟಿ, ಬಾದಾಮಿ 15.10 ಕೋಟಿ, ಬಂಟ್ವಾಳ 26.18 ಕೋಟಿ ಹಾಗೂ ಕೊಪ್ಪಳ ರೈಲ್ವೆ ನಿಲ್ದಾಣವನ್ನು 21.14 ಕೋಟಿ ರೂಪಾಯಿಗಳಲ್ಲಿ ಆಧುನಿಕ ಸೌಲಭ್ಯಗಳ ಜೊತೆಗೆ ಸಮಗ್ರವಾಗಿ ಅಭಿವೃದ್ಧಿಪಡಿಸಲಾಗಿದೆ. ದೇಶದ ನಿರಂತರ ಅಭಿವೃದ್ಧಿಯಲ್ಲಿ ಸುಗಮ ಮತ್ತು ಸಂಘಟಿತ ರೈಲು ಸಾರಿಗೆ ವ್ಯವಸ್ಥೆಯು ಪ್ರಮುಖ ಪಾತ್ರ ವಹಿಸುತ್ತದೆ. ಭಾರತೀಯ ರೈಲ್ವೆ ದೇಶದ ಪ್ರಮುಖ ಸಾರಿಗೆ ವಿಧಾನವಾಗಿರುವುದರ ಜೊತೆಗೆ ಆರ್ಥಿಕ ಮತ್ತು ಒಟ್ಟಾರೆ ಅಭಿವೃದ್ಧಿಯ ಬೆನ್ನೆಲುಬಾಗಿದೆ ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಹೇಳಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ವರ್ಚುವಲ್ ಮೂಲಕ ಉದ್ಘಾಟಿಸಿದ ಧಾರವಾಡದ ಅಳ್ನಾವರ ರೈಲು ನಿಲ್ದಾಣ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅವರು ಮಾತನಾಡಿದರು. ಪ್ರಧಾನಮಂತ್ರಿಯವರ ದೂರದೃಷ್ಟಿಯ ನಾಯಕತ್ವದಲ್ಲಿ ಭಾರತೀಯ ರೈಲ್ವೆ ಸಮಗ್ರ ಪರಿವರ್ತನೆಯ ಅವಧಿಗೆ ಒಳಗಾಗುತ್ತಿದೆ. ಪ್ರಯಾಣಿಕರಿಗೆ ಉತ್ತಮ ಮತ್ತು ಆಧುನಿಕ ಸೌಲಭ್ಯಗಳನ್ನು ಒದಗಿಸಲು ರೈಲು ನಿಲ್ದಾಣಗಳನ್ನು ತ್ವರಿತಗತಿಯಲ್ಲಿ ಪುನರಾಭಿವೃದ್ಧಿ ಮತ್ತು ಆಧುನೀಕರಣಗೊಳಿಸಲಾಗುತ್ತಿದೆ ಎಂದು ಹೇಳಿದ್ದಾರೆ. ಕೇಂದ್ರ ಹೊಸ ಮತ್ತು ನವೀಕರಿಸಬಹುದಾದಂತಹ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಮಾತನಾಡಿ, ಭಾರತ ಇಂದು ವಿಶ್ವದಲ್ಲೇ ಅತಿ ಹೆಚ್ಚು ರೈಲ್ವೆ ಜಾಲವನ್ನು ಹೊಂದಿದ್ದು ಸಂಪೂರ್ಣ ವಿದ್ಯುದೀಕರಣದತ್ತ ಸಾಗಿದೆ. ಮಧ್ಯಪ್ರಾಚ್ಯದ ಯುದ್ದದಿಂದಾಗಿ ಇಂಧನ ಬೆಲೆ ಏರಿಕೆಯಾಗಿದ್ದರೂ ಡೀಸೆಲ್ ರೈಲುಗಳನ್ನು ವಿದ್ಯುತ್ ರೈಲುಗಳಾಗಿ ಪರಿವರ್ತಿಸಿದ್ದರಿಂದ ಇಂಧನ ಮೇಲಿನ ಅವಲಂಬನೆ ಕಡಿಮೆಯಾಗಿದೆ ಎಂದು ಹೇಳಿದ್ದಾರೆ.
2: ಸೂರ್ಯನ ಶಕ್ತಿಯನ್ನು ಗುರುತಿಸಲಿಕ್ಕೆ ಒಂದು ನೇತೃತ್ವ ಬೇಕಾಗಿತ್ತು. ಆ ನೇತೃತ್ವವನ್ನು ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೊಟ್ಟರು. 2.6 ಗಿಗಾವಾಟ್ ಇತ್ತು ನಮ್ದು 2014ರಾಗ, 2.6 ಗಿಗಾವಾಟ್ ದಿಂದ 162 ಇವತ್ತು ನಮ್ದು ರಿನ್ಯೂವಬಲ್ ಎನರ್ಜಿ ಕೇವಲ ಸೋಲಾರ್ದಿಂದ, ಸರಿಸುಮಾರು 60 ಗಿಗಾವಾಟ್ ವಿಂಡ್ದಿಂದ ಮತ್ತು ಪಂಪ್ ಸ್ಟೋರೇಜ್ ದಿಂದ ಬ್ಯಾಟರಿ ಸ್ಟೋರೇಜ್ ದಿಂದ ಭಾರಿ ದೊಡ್ಡ ಪ್ರಮಾಣದಲ್ಲಿ ನಾವು ಒಂದು ವಿದ್ಯುತ್ ಅನ್ನು ಒದಗಿಸುವಂತ ಕೆಲಸವನ್ನ ಮಾಡ್ತಾ ಇದ್ವಿ ಮತ್ತು ದೇಶದಲ್ಲಿ ಕಲ್ಲಿದ್ದಲು ಉತ್ಪಾದನೆ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಉತ್ಪಾದನೆ ಆಗುವಂತಹ ಈ ವಿದ್ಯುತ್ ಅನ್ನ ನಾವು ಟ್ರೈನ್ಗಳಿಗೆ ವಾಹನಗಳಿಗೆ ಬಳಸಿದಾಗ ನಮ್ಮ ದೇಶದ ಫಾರಿನ್ ಎಕ್ಸ್ಚೇಂಜ್ ಮೇಲೆ ಏನೊಂದು ಒತ್ತಡ ಇತ್ತು ಅದು ಒತ್ತಡ ಕಮ್ಮಿ ಆಗ್ತದೆ.
1: ವಿಧಾನ ಪರಿಷತ್ತಿನ ಸಭಾಪತಿ ಬಸವರಾಜ ಹೊರಟ್ಟಿ ಸೇರಿದಂತೆ ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಅಮೃತ ಭಾರತ ನಿಲ್ದಾಣ ಯೋಜನೆಯಡಿ 15.1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಪುನರಾಭಿವೃದ್ಧಿಗೊಂಡ ಬಾದಾಮಿ ರೈಲು ನಿಲ್ದಾಣದ ಉದ್ಘಾಟನಾ ಕಾರ್ಯಕ್ರಮ ಜರುಗಿತು. ಕೇಂದ್ರ ರೈಲ್ವೆ ಮತ್ತು ಜಲಶಕ್ತಿ ರಾಜ್ಯ ಸಚಿವ ವಿ ಸೋಮಣ್ಣ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ದೇಶದಾದ್ಯಂತ

0: 25 ಅಮೃತ ಭಾರತ ರೈಲು ನಿಲ್ದಾಣಗಳನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಉದ್ಘಾಟನೆ ಮಾಡಿದ್ದು, ರೈಲು ನಿಲ್ದಾಣಗಳ ಆಧುನೀಕರಣ, ಸ್ವಚ್ಛತೆ ಮತ್ತು ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರ ವಿಶೇಷ ಆದ್ಯತೆ ನೀಡುತ್ತಿದೆ ಎಂದು ಹೇಳಿದ್ದಾರೆ. ರಾಜ್ಯದ 61 ರೈಲು ನಿಲ್ದಾಣಗಳ ಅಭಿವೃದ್ಧಿಗಾಗಿ ಪ್ರಧಾನಿಯವರು 2110 ಕೋಟಿ ರೂಪಾಯಿ ಒದಗಿಸಿದ್ದಾರೆ ಎಂದು ಈ ಸಂದರ್ಭದಲ್ಲಿ ಸಚಿವ ಸೋಮಣ್ಣ ತಿಳಿಸಿದ್ದಾರೆ.
1: ಕೊಪ್ಪಳದಲ್ಲಿ 27 ಕೋಟಿ ಖರ್ಚು ಮಾಡಿದ್ದೇವೆ, ಬಂಟ್ವಾಳದಲ್ಲಿ 18 ಕೋಟಿ ರೂಪಾಯಿ ಖರ್ಚು ಮಾಡಿದ್ದೇವೆ. ಇದೆಲ್ಲಕ್ಕಿಂತ 25,000 ಕೋಟಿ ರೂಪಾಯಿಗಳನ್ನ ಈ ಸಾರಿ ನಾವು ಖರ್ಚು ಮಾಡ್ತಾ ಇದ್ವಿ. ಒಟ್ಟು ರಾಷ್ಟ್ರದ ಪ್ರಧಾನಮಂತ್ರಿಗಳು ನಮ್ಮ ರಾಜ್ಯಕ್ಕೆ 61 ಸ್ಟೇಷನ್ಗಳನ್ನ ಕೊಟ್ಟು ಆಧುನೀಕರಣಕ್ಕೆ 2110 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿದ್ದಾರೆ. ಆದ್ರಿಂದ ಇವತ್ತು ಏನ್ ಅಮೃತ್ ಭಾರತ ನಿಲ್ದಾಣವನ್ನ ಮಾಡ್ತಕ್ಕಂಥದ್ರಲ್ಲಿ ಏನೇನು ಫೆಸಿಲಿಟೀಸ್ ಬೇಕೋ ಎಲ್ಲವನ್ನು ಕೂಡ ಮಾಡಿರ್ತಕ್ಕಂಥದ್ದು.
0: ರಾಜ್ಯಸಭಾ ಸದಸ್ಯ ನಾರಾಯಣ ಸಾಭಾಂಡಗೆ ಹಾಗೂ ಸಂಸದ ಪಿಸಿ ಗದ್ದಿಗೌಡರ ಮಾತನಾಡಿ, ಐತಿಹಾಸಿಕ ಪ್ರವಾಸಿ ತಾಣವಾದ ಬಾದಾಮಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸುತ್ತಿದ್ದು, ರೈಲು ನಿಲ್ದಾಣದ ಅಭಿವೃದ್ಧಿಯಿಂದ ಪ್ರಯಾಣಿಕರಿಗೆ ಅನುಕೂಲವಾಗುವುದರ ಜೊತೆಗೆ ಪ್ರವಾಸೋದ್ಯಮಕ್ಕೂ ಉತ್ತೇಜನ ದೊರೆಯಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕೊಪ್ಪಳ ರೈಲು ನಿಲ್ದಾಣವನ್ನು ಮುನಿರಾಬಾದ್ನ ಕಾಡಾ ಅಧ್ಯಕ್ಷ ಹಾಸೇನಸಾಬ ದೋಟಿಹಾಡ ದೀಪ ಬೆಳಗಿಸುವ ಮೂಲಕ ಲೋಕಾರ್ಪಣೆ ಮಾಡಿದರು. ಕಾರ್ಯಕ್ರಮದಲ್ಲಿ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಭೀಮವ್ವ ಸಿಳ್ಳೆ ಖ್ಯಾತ ಮತ್ತು ಸ್ವಾತಂತ್ರ್ಯ ಹೋರಾಟಗಾರರಿಗೆ ಸನ್ಮಾನ ಮಾಡಲಾಯಿತು. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದಡಿ ಬರುವ ಮಹಾನಗರ ಪಾಲಿಕೆಗಳಿಗೆ ಚುನಾವಣೆ ನಡೆಸಲು ಸರ್ವೋಚ್ಚ ನ್ಯಾಯಾಲಯ ಸಮಯ ನೀಡಿದ್ದು, ಡಿಸೆಂಬರ್ ಒಳಗೆ ಚುನಾವಣೆ ನಡೆಸಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಗ್ರಾಮ ಪಂಚಾಯತಿಗಳಲ್ಲಿ ಅಧಿಕಾರಿಗಳ ಮೂಲಕ ಆಡಳಿತ ನಡೆಸುವುದು ಸರಿಯಲ್ಲ, ಈ ಹಿನ್ನೆಲೆಯಲ್ಲಿ ಶೀಘ್ರವೇ ಗ್ರಾಮ ಪಂಚಾಯತಿಗಳಿಗೂ ಕೂಡ ಚುನಾವಣೆ ನಡೆಸಲಾಗುವುದು ಎಂದು ಹೇಳಿದ್ದಾರೆ. ರಾಜ್ಯವು ತೀವ್ರ ಮಳೆಯ ಕೊರತೆ, ಕುಡಿಯುವ ನೀರಿನ ಬಿಕ್ಕಟ್ಟು ಹಾಗೂ ಕೃಷಿ ಮತ್ತು ಗ್ರಾಮೀಣ ಜೀವನೋಪಾಯದ ಮೇಲೆ ಗಂಭೀರ ಪರಿಣಾಮಗಳನ್ನು ಎದುರಿಸುತ್ತಿರುವ ಹಿನ್ನೆಲೆಯಲ್ಲಿ ವಿಶೇಷ ನೆರವು ಕೋರಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹಾಗೂ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ಪ್ರತ್ಯೇಕವಾಗಿ ಪತ್ರ ಬರೆದಿದ್ದಾರೆ. ಪತ್ರದಲ್ಲಿ ರಾಜ್ಯದಲ್ಲಿ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಮಳೆ ಕೊರತೆ ಉಂಟಾಗಿ ಬರದ ವಾತಾವರಣ ನಿರ್ಮಾಣವಾಗಿದ್ದು, ಕೇಂದ್ರ ಸರ್ಕಾರ ಕೂಡಲೇ ಎನ್ಡಿಆರ್ಎಫ್ ಹಣ ಬಿಡುಗಡೆ ಮಾಡಬೇಕು ಎಂದು ಒತ್ತಾಯಿಸಿದ್ದಾರೆ. ಬೆಳೆ ನಷ್ಟ, ಕುಡಿಯುವ ನೀರಿನ ಸಮಸ್ಯೆಗೆ ಪರಿಹಾರ ಕಲ್ಪಿಸಿ ಜನರು ಗುಳೆ ಹೋಗುವುದನ್ನು ತಪ್ಪಿಸಿ ಅವರಿಗೆ ಉದ್ಯೋಗ ನೀಡಬೇಕು ಎಂದು ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ದೇವಸ್ಥಾನಗಳನ್ನು ಸಂಪೂರ್ಣವಾಗಿ ಸಿಸಿಟಿವಿ ಮೂಲಕ ನಿಗಾ ವಹಿಸಲು ನಿಯಂತ್ರಣ ಕೊಠಡಿ ತೆರೆಯಲಾಗುವುದು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಮುಜರಾಯಿ ಇಲಾಖೆಗೆ ಸೇರಿದ 39,000 ದೇವಸ್ಥಾನಗಳಿದ್ದು, ಎ ವರ್ಗದ ದೇವಸ್ಥಾನಗಳಿಗೆ ಸಾಕಷ್ಟು ಹಣ ಬರುತ್ತಿದೆ. ಈ ನಿಟ್ಟಿನಲ್ಲಿ ಪ್ರತಿಯೊಂದು ಹುಂಡಿ ಮೇಲೆ ನಿಗಾ ವಹಿಸಲು ಸಿಸಿಟಿವಿ ಅಳವಡಿಸಿ ಕೇಂದ್ರ ಕಚೇರಿಯಿಂದ ನಿಗಾ ವಹಿಸುವ ಕುರಿತಂತೆ ಕ್ರಮ ವಹಿಸಲಾಗುವುದು ಎಂದು ಹೇಳಿದ್ದಾರೆ. ದೇವಸ್ಥಾನಗಳಲ್ಲಿ ಎಣಿಕೆ ಹುಂಡಿ ಕಳ್ಳತನ ಮತ್ತು ಲೆಕ್ಕಪತ್ರ ನಿರ್ವಹಣೆಯಲಾಗುತ್ತಿರುವಂತಹ ದುರುಪಯೋಗ ತಡೆಗಟ್ಟಲು ಈ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಯಾವುದೇ ಕಾರಣಕ್ಕೂ ದೇವಸ್ಥಾನಗಳ ಹಣ ಅನ್ಯ ಉದ್ದೇಶಕ್ಕೆ ಬಳಸುವುದಿಲ್ಲ. ಶೇಕಡ 10% ಹಣವನ್ನು ಮಾತ್ರ ಸಿ ವರ್ಗದ ದೇಗುಲಗಳ ಅಭಿವೃದ್ಧಿಗೆ ಬಳಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯ ಡಿಸಿಆರ್ಇ ಘಟಕದ ಪೊಲೀಸ್ ಠಾಣೆಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವಂತಹ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಹೆಡ್ ಕಾನ್ಸ್ಟೇಬಲ್ ಹುದ್ದೆಯ ಸಿಬ್ಬಂದಿಗಳಿಗೆ ವಾರದಲ್ಲಿ ಒಂದು ದಿನ ಕಡ್ಡಾಯವಾಗಿ ರಜೆ ನೀಡುವಂತೆ ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯ ಆದೇಶ ನೀಡಿದೆ. ಪಾಳಿ ಆಧಾರದ ಮೇಲೆ ಪ್ರತಿಯೊಬ್ಬ ಸಿಬ್ಬಂದಿಗೂ ವಾರದಲ್ಲಿ ಒಂದು ದಿನ ರಜೆ ನೀಡಬೇಕು ಎಂದು ಸ್ಪಷ್ಟ ಸೂಚನೆ ನೀಡಲಾಗಿದೆ. ಬೆಂಗಳೂರಿನಲ್ಲಿ ಭಾರತದ ಮೊದಲ ಸರ್ಕಾರಿ ಪ್ರಾಯೋಜಿತ ಕೃತಕ ಬುದ್ದಿಮತ್ತೆ ವಿಶ್ವವಿದ್ಯಾಲಯ ಆರಂಭಿಸುವುದಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಘೋಷಿಸಿದ್ದಾರೆ. ಬೆಂಗಳೂರು ಅಂತಾರಾಷ್ಟೀಯ ವಸ್ತು ಪ್ರದರ್ಶನ ಕೇಂದ್ರದಲ್ಲಿ ನಡೆದ ಗೂಗಲ್ ಐಒ ಕನೆಕ್ಟ್ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಎಐ ಪ್ರತಿಭೆಗಳನ್ನು ಅಭಿವೃದ್ಧಿಪಡಿಸಲು, ಸುಧಾರಿತ ಸಂಶೋಧನೆಗಳನ್ನು ಉತ್ತೇಜಿಸಲು ಮತ್ತು ಶಿಕ್ಷಣ ಸಂಸ್ಥೆಗಳು, ಉದ್ಯಮ ಹಾಗೂ ಸರ್ಕಾರದ ನಡುವೆ ಸಹಯೋಗ ಬೆಳೆಸಲು ಎಐ ವಿಶ್ವವಿದ್ಯಾಲಯ ಆರಂಭಿಸಲಾಗುವುದು ಎಂದು ತಿಳಿಸಿದ್ದಾರೆ.
2: As we build as an AI innovation hub that will bring together startup researchers, academics and industries to the development of AI solution in Karnataka. We are taking AI beyond research labs in everyday life, AI learning from the school level also. We are just looking as Karnataka's position India's technology capital. We are laying the foundation for AI first and the largest university as I said, an ecosystem that will nature the world class riches and the next generation.
0: ತಂತ್ರಜ್ಞಾನ ಬೆಂಗಳೂರಿನ ದೈನಂದಿನ ಭಾಗವಾಗಿದ್ದು, ಕರ್ನಾಟಕವು ಭಾರತದ ಸಾಫ್ಟ್ವೇರ್ ರಫ್ತಿನ ಶೇಕಡ 40% ಕೊಡುಗೆಯನ್ನು ನೀಡುತ್ತಿದೆ. ಬೆಂಗಳೂರು 17,000 ಹೆಚ್ಚು ನವೋದ್ಯಮಗಳಿಗೆ ನೆಲೆಯಾಗಿದೆ ಎಂದು ಹೇಳಿದ್ದಾರೆ. ಸರ್ಕಾರದ ಈ ಪ್ರಯಾಣದಲ್ಲಿ ಗೂಗಲ್

0: ಅತ್ಯದ್ಭುತ ಪಾಲುದಾರನಾಗಿದ್ದು, ಕಳೆದ ಎರಡು ದಶಕಗಳಿಂದ ಗೂಗಲ್ ಬೆಂಗಳೂರನ್ನು ಕೇವಲ ಕಚೇರಿ ಸ್ಥಳವಾಗಿ ಮಾತ್ರವಲ್ಲದೆ ಎಂಜಿನಿಯರಿಂಗ್, ಸಂಶೋಧನೆ ಮತ್ತು ನಾವೀನ್ಯತೆಗಾಗಿ ಅತ್ಯಂತ ಪ್ರಮುಖ ಜಾಗತಿಕ ಕೇಂದ್ರಗಳಲ್ಲಿ ಒಂದಾಗಿ ಆಯ್ಕೆ ಮಾಡಿಕೊಂಡಿದೆ ಎಂದು ತಿಳಿಸಿದ್ದಾರೆ. ಕೇಳುಗರನ್ನು ಎಂದಿಗೂ ಲಘುವಾಗಿ ಪರಿಗಣಿಸಬಾರದು ಎಂದು ಪ್ರಸಾರ ಭಾರತಿ ಅಧ್ಯಕ್ಷ ಪ್ರಸೂನ್ ಜೋಶಿ ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರು ಆಕಾಶವಾಣಿ ಕೇಂದ್ರಕ್ಕೆ ಭೇಟಿ ನೀಡಿದ ಅವರು ಸಿಬ್ಬಂದಿಯೊಂದಿಗೆ ಸಂವಾದ ನಡೆಸಿ ಮಾಧ್ಯಮ ಕ್ಷೇತ್ರದಲ್ಲಿ ಬದಲಾಗುತ್ತಿರುವ ಸ್ವರೂಪವನ್ನು ಸಿಬ್ಬಂದಿ ಅರ್ಥ ಮಾಡಿಕೊಂಡಿರುವುದು ಸಂತಸದಾಯಕವಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಇಂದಿನ ದಿನಗಳಲ್ಲಿ ತಂತ್ರಜ್ಞಾನ ಮತ್ತು ಜನರ ಜೀವನ ಶೈಲಿ ಅತ್ಯಂತ ವೇಗವಾಗಿ ಬದಲಾಗುತ್ತಿದ್ದು, ಶ್ರೋತೃಗಳು ನಿರ್ದಿಷ್ಟ ಕಾರ್ಯಕ್ರಮಗಳ ಪ್ರಾಕಾರಕ್ಕಿಂತ ತಮ್ಮ ಅನುಕೂಲಕ್ಕೆ ತಕ್ಕಂತೆ ವಿಷಯಗಳನ್ನು ಆಲಿಸಲು ಆದ್ಯತೆ ನೀಡುತ್ತಿದ್ದಾರೆ ಎಂದು ತಿಳಿಸಿದ್ದಾರೆ. ಹೊಸ ಕಾಲಘಟ್ಟದ ಅಗತ್ಯಗಳಿಗೆ ಅನುಗುಣವಾಗಿ ಪ್ರಸ್ತುತತೆಯನ್ನು ಉಳಿಸಿಕೊಳ್ಳುವುದು ಅಷ್ಟೇ ಮುಖ್ಯವಾಗಿದೆ ಎಂದು ಸಿಬ್ಬಂದಿಗೆ ಕಿವಿಮಾತು ಹೇಳಿದ್ದಾರೆ.
1: ಪೀಪಲ್ ಸಿ ಕಾಂಟೆಂಟ್ ಆಸ್ ವೆನ್ ದೇ ಹ್ಯಾವ್ ಟೈಮ್ ಅಂಡ್ ಯು ಡೋಂಟ್ ಹ್ಯಾವ್ ಎನಿ ಎಕ್ಸ್ಕ್ಯೂಸಸ್ ವೆನ್ ಯು ನೋ ರೀಚ್ ಔಟ್ ಟು ದೆಮ್. ಇಟ್ ಇಸ್ ಗುಡ್ ಫಾರ್ ದೆಮ್ ಆರ್ ಇಟ್ಸ್ ನಾಟ್ ಗುಡ್ ಫಾರ್ ದೆಮ್. ಸೋ ಐ ಥಿಂಕ್ ಹ್ಯಾವಿಂಗ್ ಸೆಡ್ ದಟ್ ಆಕಾಶವಾಣಿ ಆಲ್ರೆಡಿ ನೋಸ್ ದಟ್ ಅಂಡ್ ಆಲ್ವೇಸ್ ಹ್ಯಾಡ್ ಅ ಸೋಲ್. ಸೋಲ್ ಆಫ್ ಎನಿ ಆರ್ಗನೈಸೇಷನ್, ಎನಿ ಪರ್ಸನ್, ಎನಿ ಕಲೆಕ್ಟಿವ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಮೀ. ದಟ್ ಇಸ್ ಟು ಬಿ ಕೆಪ್ಟ್ ಇನ್ ಟೆಕ್ ಅಂಡ್ ಆಲ್ಸೋ ನಾಟ್ ಫುಗೆಟಿಂಗ್ ದಟ್ ವಿ ಆರ್ ಲಿವಿಂಗ್ ಇನ್ ನ್ಯೂ ಟೈಮ್ಸ್ ಅಂಡ್ ನ್ಯೂ ಚಾಲೆಂಜಸ್ ವಿಲ್ ಕಮ್. ಇಟ್ ಡಸಂಟ್ ಮೀನ್ ದಟ್ ವಿ ಹ್ಯಾವ್ ಟು ಲೂಸ್ ಅವರ್ ಸೋಲ್. ಹೌ ಟು ಕೀಪ್ ಅ ಸೋಲ್ ಇನ್ ಟೆಕ್ ಅಂಡ್ ಯಟ್ ಬಿ ರೆಲೆವೆಂಟ್ ಅಂಡ್ ಕಾಂಟೆಕ್ಚುಯಲ್ ವುಡ್ ಬಿ ದ ಚಾಲೆಂಜ್ ಅಂಡ್ ಐ ಆಮ್ ಶೋರ್ ದಟ್ ಇನೋವೇಷನ್ ವಿಲ್ ಸಿ ಅಸ್ ಥ್ರೂ.
0: ಭಾರತ ಮತ್ತು ಯುಕೆ ನಡುವಿನ ಐತಿಹಾಸಿಕ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ಸಿಇಟಿಎ ಹಾಗೂ ಸಾಮಾಜಿಕ ಭದ್ರತೆ ಒಪ್ಪಂದವಾದ ದ್ವಿಗುಣ ಕೊಡುಗೆ ಒಪ್ಪಂದ ಡಿಸಿಸಿ ಅಧಿಕೃತವಾಗಿ ಅನುಷ್ಠಾನಗೊಂಡಿದೆ. ಈ ಒಪ್ಪಂದ ಬ್ರಿಟನ್ ಮಾರುಕಟ್ಟೆಯಲ್ಲಿ ಶೇಕಡಾ 99% ಭಾರತೀಯ ಉತ್ಪನ್ನಗಳಿಗೆ ಸಂಪೂರ್ಣ ಸುಂಕರಹಿತ ಪ್ರವೇಶ ಕಲ್ಪಿಸಿದ್ದು, ಉಭಯ ದೇಶಗಳ ನಡುವಿನ ವ್ಯಾಪಾರ ಮತ್ತು ಹೂಡಿಕೆ ಸಂಬಂಧಗಳಲ್ಲಿ ಹೊಸ ಅಧ್ಯಾಯಕ್ಕೆ ನಾಂದಿ ಹಾಡಲಿದೆ. ಈ ಒಪ್ಪಂದದ ಅಡಿಯಲ್ಲಿ ಬೆಂಗಳೂರಿನ ಜಿಂದಾಲ್ ಅಲ್ಯೂಮಿನಿಯಂನಿಂದ ಅಲ್ಯೂಮಿನಿಯಂ ಉತ್ಪನ್ನಗಳನ್ನು ಮೊದಲ ಬಾರಿಗೆ ರವಾನಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ರಾಜ್ಯದಲ್ಲಿರುವ ಬ್ರಿಟಿಷ್ ಡೆಪ್ಯೂಟಿ ಹೈ ಕಮಿಷನರ್ ಚಂದ್ರು ಅಯ್ಯರ್ ಮಾತನಾಡಿ, ಈ ಒಪ್ಪಂದದಿಂದಾಗಿ ದಕ್ಷಿಣ ಭಾರತದಿಂದ ರಫ್ತಾಗಲಿರುವ ಹೆಚ್ಚಿನ ಉತ್ಪನ್ನಗಳು ಯುಕೆಯಲ್ಲಿ ಕಡಿಮೆ ಬೆಲೆಗೆ ಸಿಗಲಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದಿಂದ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಕಾಫಿ, ಮಸಾಲೆ ಪದಾರ್ಥಗಳು ಮತ್ತು ಮೀನಿನ ಉತ್ಪನ್ನಗಳು ರವಾನೆಯಾಗಲಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಸ್ಕಾಚ್, ವಿಸ್ಕಿ, ಮಿಠಾಯಿ ಉತ್ಪನ್ನಗಳು, ಐಷಾರಾಮಿ ಕಾರುಗಳು ಭಾರತದಲ್ಲಿ ಕಡಿಮೆ ಸುಂಕದೊಂದಿಗೆ ಲಭ್ಯವಾಗಲಿದೆ ಎಂದು ಹೇಳಿದ್ದಾರೆ.
2: ದಿಸ್ ಇಸ್ ಗೋಯಿಂಗ್ ಟು ಬಿ ಎ ಗೇಮ್ ಚೇಂಜರ್ ಆಫ್ ಎ ಡೀಲ್. ದಿಸ್ ಇಸ್ ಆಲ್ರೆಡಿ ಹ್ಯಾಸ್ ಎ ಪಾಸಿಟಿವ್ ಇಂಪ್ಯಾಕ್ಟ್ ಆನ್ ದ ಬೈಲಟರಲ್ ಟ್ರೇಡ್ ಅಂಡ್ ವಿ ಎಕ್ಸ್ಪೆಕ್ಟ್ ಮೋರ್ ಪ್ರಾಡಕ್ಟ್ಸ್ ಫ್ರಮ್ ಅಂಡ್ ಸರ್ವಿಸಸ್ ಫ್ರಮ್ ಬ್ಯಾಂಗ್ಳೂರ್ ಫ್ರಮ್ ಅದರ್ ಪಾರ್ಟ್ಸ್ ಆಫ್ ಕರ್ನಾಟಕ ಅಂಡ್ ದ ವೈಡರ್ ಸೌತ್ ಇಂಡಿಯಾ ಟು ಬಿ ನೌ ಅವೈಲೇಬಲ್ ಇನ್ ದ ಯುನೈಟೆಡ್ ಕಿಂಗ್ಡಮ್ ಅಂಡರ್ ರೆಡ್ಯೂಸ್ ಟ್ಯಾರಿಫ್ ರೇಟ್ಸ್. ದ ಫಸ್ಟ್ ಕನ್ಸೈನ್ಮೆಂಟ್ ಆಫ್ ಅಲ್ಯೂಮಿನಿಯಂ ಪ್ರಾಡಕ್ಟ್ಸ್ ಫ್ರಮ್ ಜಿಂದಲ್ ಅಲ್ಯೂಮಿನಿಯಂ ಈಸ್ ಲೀವಿಂಗ್ ಬ್ಯಾಂಗ್ಳೂರ್ ಅಂಡರ್ ದ ನ್ಯೂ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಂಡ್ ಇಟ್ ವಿಲ್ ಬಿ ರೀಚಿಂಗ್ ದ ಯುನೈಟೆಡ್ ಕಿಂಗ್ಡಮ್ ವೆರಿ ಸೂನ್. ಇಟ್ಸ್ ಅ ವಿನ್ ವಿನ್ ಫಾರ್ ಬೋತ್ ಇಂಡಿಯಾ ಅಂಡ್ ದ ಯುನೈಟೆಡ್ ಕಿಂಗ್ಡಮ್ ಅಂಡ್ ಇಟ್ಸ್ ಅನ್ ಅಬ್ಸಲ್ಯೂಟ್ ಪ್ಲೆಜರ್ ಅಂಡ್ ಆನರ್ ಟು ಬಿ ಪಾರ್ಟ್ ಆಫ್ ದಿಸ್ ಸೆಲೆಬ್ರೇಷನ್.
0: ಇದೇ ವೇಳೆ ಮಾತನಾಡಿದ ವಾಣಿಜ್ಯ ಸಚಿವಾಲಯದ ನಿರ್ದೇಶಕಿ ಡೊನ್ನಾ ಘೋಷ್, ಈ ಒಪ್ಪಂದದಿಂದ ಸಣ್ಣ ಮತ್ತು ಮಧ್ಯಮ ಉದ್ಯಮಿಗಳು, ಎಂಎಸ್ಎಂಇಗಳು ಹೆಚ್ಚಿನ ಪ್ರಯೋಜನ ಪಡೆಯಲಿದ್ದಾರೆ ಎಂದು ತಿಳಿಸಿದ್ದಾರೆ.
3: ದಿಸ್ ಅಗ್ರಿಮೆಂಟ್ ಬಿಟ್ವೀನ್ ಇಂಡಿಯಾ ಅಂಡ್ ಯುಕೆ ಮಾರ್ಕ್ಸ್ ದ ಸಿಗ್ನಲಿಂಗ್ ಆಫ್ ಅ ಪೀರಿಯಡ್ ಆಫ್ ಗ್ರೋತ್ ವಿಚ್ ಇಸ್ ಅನ್ಪ್ರೆಸಿಡೆಂಟೆಡ್ ಫಾರ್ ದ ಕಂಟ್ರಿ ಬಿಕಾಸ್ ವಿ ಆರ್ ಗೋಯಿಂಗ್ ಟು ಗೆಟ್ ಮೇಜರ್ ಶೇರ್ ಆಲ್ಮೋಸ್ಟ್ ಟ್ಯಾರಿಫ್ ಲೈನ್ ರಿಡಕ್ಷನ್ ಟು 0% ಅಕ್ರಾಸ್ 99 ಎಚ್ಎಸ್ ಟ್ಯಾರಿಫ್ ಲೈನ್ಸ್. ದಿಸ್ ಇಸ್ ಅ ಹಿಸ್ಟಾರಿಕ್ ಈವೆಂಟ್ ಫಾರ್ ದಟ್.
0: ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಬಲವಂತವಾಗಿ ಯಾವುದೇ ರೈತರ ಜಮೀನು ಪಡೆದುಕೊಳ್ಳುವುದಿಲ್ಲ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ದಾಖಲೆ ಸಮೇತ ಹಲವು ಮಾಹಿತಿಗಳನ್ನು ಬಹಿರಂಗಪಡಿಸಿದ್ದಾರೆ. ಜಮೀನು ನೀಡಲು ಇಷ್ಟ ಇಲ್ಲದೇ ಇರುವವರು ಕೃಷಿ ಮುಂದುವರಿಸಬಹುದು ಎಂದು ತಿಳಿಸಿದ್ದಾರೆ. ಬಲವಂತವಾಗಿ ಯಾವುದೇ ರೈತರ ಒಂದು ಗುಂಟೆ ಜಮೀನನ್ನು ಪಡೆದುಕೊಳ್ಳುವುದಿಲ್ಲ ಎಂದು ಹೇಳಿದ್ದಾರೆ. ರಾಜಕೀಯ ಪ್ರೇರಿತ ಕುಮ್ಮಕ್ಕಿನಿಂದ ಅಧಿಕಾರಿಗಳಿಗೆ ತೊಂದರೆ ನೀಡಿದ್ದು ರೈತರನ್ನು ತಪ್ಪುದಾರಿಗೆ ಎಳೆಯುವ ಸಂಚು ನಡೆಯುತ್ತಿದೆ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ. ಈ ಯೋಜನೆಯನ್ನು 2 ತಿಂಗಳು ಮುಂದೂಡುವುದಾಗಿ ಹೇಳಿದ ಅವರು, ಸಂಪುಟ ಸಭೆಯಲ್ಲಿ ತೀರ್ಮಾನಿಸಿ ಸಮಿತಿ ರಚಿಸುವ ಮೂಲಕ 2 ತಿಂಗಳಲ್ಲಿ ವರದಿ ಪಡೆಯಲಾಗುವುದು ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಬಿಡದಿ ಟೌನ್ಶಿಪ್ ಯೋಜನೆಗೆ ತಾವು ಶಂಕುಸ್ಥಾಪನೆ ಮಾಡಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ.
4: ಯಾರ ಆಸ್ತಿ ಕೂಡ ಬಲವಂತವಾಗಿ ನಾನು ತೆಗೆದುಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಅವರು ನೆಮ್ಮದಿಯಾಗಿರಬಹುದು, ಯಾವ ಸ್ಟ್ರೈಕು ಬೇಡ. ಯಾರಿಗೂ ಬಲವಂತ ಮಾಡುವಂತ ಪ್ರಶ್ನೆ ಇಲ್ಲಿ ಬರುವುದಿಲ್ಲ. ಯಾರು ಬೇಕಾದ್ರೆ ಸರ್ಕಾರಕ್ಕೆ ಭೂಮಿ ಕೊಡಬಹುದು. ಇದು ಯಾವ ಕಾರಣಕ್ಕೂ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಪ್ರೈವೇಟ್ ಅವರ ಹತ್ರ ನಾವು ದಂಧೆ ಮಾಡುವಂತ ವಿಷಯ ಇಲ್ಲ. ಇದು ಸರ್ಕಾರದ ಯೋಜನೆ, ನಡೀತದೆ. ಸರ್ಕಾರ ಯಾವ ರೂಪಕ್ಕೆ ಹಾಕಬೇಕು ಆಗ್ತದೆ. ನಾನು ಇದಕ್ಕೆ ಒಂದು ಸಣ್ಣ ಸಮಿತಿಯನ್ನ ರಚನೆ ಮಾಡ್ತೀನಿ. ನನ್ನ ಸಂಪುಟದ ಸಭೆಯಲ್ಲಿ ನಾನು ಮುಂದಕ್ಕೆ ನಾನು ಚರ್ಚೆ ಮಾಡಿಬಿಟ್ಟು ನಾನು ತೀರ್ಮಾನವನ್ನು ಮಾಡ್ತೇನೆ.
0: ಕಾವೇರಿ ನೀರನ್ನು ಕುಡಿಯಲು ಮಾತ್ರ ಮೀಸಲು ಇಡುವಂತೆ ದೆಹಲಿಯಲ್ಲಿ ನಡೆದ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಮತ್ತು ಕಾವೇರಿ ನೀರು ನಿಯಂತ್ರಣ ಸಮಿತಿ ಸಭೆ

0: ಆದೇಶ ನೀಡಿದೆ ಎಂದು ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದ್ದಾರೆ. ವಿಧಾನಸೌಧದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ತಮಿಳುನಾಡು ಸರ್ಕಾರ ನೀರು ಬಿಡಲು ಬೇಡಿಕೆ ಇಟ್ಟಿದ್ದು ರಾಜ್ಯದ ಅಧಿಕಾರಿಗಳು ರಾಜ್ಯದ ಸ್ಥಿತಿಗತಿ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ತಮಿಳುನಾಡಿಗೆ ನೀರು ಬಿಡಿ ಎಂದು ಸಿಡಬ್ಲ್ಯೂಆರ್ಸಿ ಆದೇಶ ನೀಡಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಪ್ರಸ್ತುತ ತಮಿಳುನಾಡಿಗೆ ನೀರು ಬಿಡುವ ಅವಶ್ಯಕತೆ ಇಲ್ಲ ಎಂದು ತಿಳಿಸಿದ ಅವರು, ಇದೇ 28ಕ್ಕೆ ಸಿಡಬ್ಲ್ಯೂಆರ್ಸಿ ಸಭೆ ನಡೆಯಲಿದೆ ಎಂದು ತಿಳಿಸಿದ್ದಾರೆ. ಬೆಂಗಳೂರು ನಗರದ ಸಂಚಾರ ದಟ್ಟಣೆ ಸಮಸ್ಯೆಯನ್ನು ಪರಿಣಾಮಕಾರಿಯಾಗಿ ನಿಯಂತ್ರಿಸಿ ಸಾರ್ವಜನಿಕರಿಗೆ ಸುಗಮ ಮತ್ತು ಸುರಕ್ಷಿತ ಸಂಚಾರ ವ್ಯವಸ್ಥೆ ಕಲ್ಪಿಸುವ ನಿಟ್ಟಿನಲ್ಲಿ ತಂತ್ರಜ್ಞಾನ ಆಧಾರಿತ ಪರಿಹಾರಗಳಿಗೆ ಹೆಚ್ಚಿನ ಒತ್ತು ನೀಡಬೇಕೆಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಬೆಂಗಳೂರು ನಗರದ ಎಲ್ಲಾ ಸಂಚಾರ ವಿಭಾಗದ ಡಿಸಿಪಿಗಳಿಗೆ ಸೂಚನೆ ನೀಡಿದ್ದಾರೆ. ಬೆಂಗಳೂರು ನಗರದ ಟ್ರಾಫಿಕ್ ಡಿಸಿಪಿಗಳ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಬೆಂಗಳೂರು ಇಂದು ಜಾಗತಿಕ ಮಟ್ಟದಲ್ಲಿ ತನ್ನದೇ ಆದ ಸ್ಥಾನವನ್ನು ಗಳಿಸಿದ್ದು, ವಿಶ್ವದ ಪ್ರಮುಖ ಐಟಿ ಕಂಪನಿಗಳು, ಬಹುರಾಷ್ಟೀಯ ಸಂಸ್ಥೆಗಳು ಹಾಗೂ ಹೂಡಿಕೆದಾರರು ಬೆಂಗಳೂರನ್ನು ತಮ್ಮ ವ್ಯವಹಾರ ಮತ್ತು ಹೂಡಿಕೆಯ ಕೇಂದ್ರವಾಗಿ ಆಯ್ಕೆ ಮಾಡುತ್ತಿದ್ದಾರೆ. ಇಂತಹ ಜಾಗತಿಕ ನಗರಕ್ಕೆ ತಕ್ಕಂತೆ ವಿಶ್ವಮಟ್ಟದ ಸಂಚಾರ ನಿರ್ವಹಣಾ ವ್ಯವಸ್ಥೆಯನ್ನು ರೂಪಿಸುವುದು ಎಲ್ಲರ ಜವಾಬ್ದಾರಿಯಾಗಿದೆ ಎಂದು ತಿಳಿಸಿದ್ದಾರೆ. ಕೃತಕ ಬುದ್ದಿಮತ್ತೆ, ಸ್ಮಾರ್ಟ್ ಸಿಗ್ನಲ್ ವ್ಯವಸ್ಥೆ, ರಿಯಲ್ ಟೈಮ್ ಟ್ರಾಫಿಕ್ ಮಾನಿಟರಿಂಗ್ ಮತ್ತು ಡೇಟಾ ಆಧಾರಿತ ಸಂಚಾರ ನಿರ್ವಹಣಾ ಕ್ರಮಗಳನ್ನು ಇನ್ನಷ್ಟು ವ್ಯಾಪಕವಾಗಿ ಅಳವಡಿಸಿಕೊಳ್ಳುವ ಕುರಿತು ಅಧಿಕಾರಿಗಳು ಕಾರ್ಯಯೋಜನೆ ರೂಪಿಸಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಇದುವರೆಗೂ ಸಮಾಚಾರ ದರ್ಶನ ಕೇಳಿದಿರಿ. ಸುದ್ದಿ ಸಂಪಾದಕರು ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ತುಕಾರಾಮ ಗೌಡ ಜಿ, ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್, ಪ್ರಸಾರ ನಿರ್ವಹಣೆ ಮತ್ತು ಪ್ರಸ್ತುತಿ ಚೇತನ್ ಸಿವಿ. ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಪ್ರಸಾರವಾಯಿತು. ಮತ್ತೆ ಮುಂದಿನ ವಾರ ಮೂಡಿಬರಲಿದೆ ವಾರದ ವಾರ್ತಾ ಚಿತ್ರ ಸಮಾಚಾರ ದರ್ಶನ.
1: ಕೆಳಗ್ರೆ ಇದು ಆಕಾಶವಾಣಿ ವಿಜಯಪುರ ಕೇಂದ್ರ, ಸಮಯ ರಾತ್ರಿ 8 ಗಂಟೆ. ಈಗ ಸವಿಯ ನೆನಪು, ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ.

0: ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ.
1: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
0: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

0: ಆತ್ಮೀಯರಿಗೆ ಇದುವರೆಗೆ ಬಂಗಾರದ ಜಿಂಕೆ ಚಿತ್ರದಿಂದ ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿ ಕೇಳ್ತಾ ಇದ್ರಿ.
1: ಏನು ರಂಗ ಕೈಗೆ ಬ್ಯಾಂಡೇಜು?
2: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
3: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುನಿಕಳಿ SPBಯವರ ಧ್ವನಿಯಲ್ಲಿ ಬಯಲುದಾರಿ ಚಿತ್ರದಿಂದ ಆಯ್ದ ಗೀತೆಯನ್ನು

0: ಸಿಂಗಾರ ನೀನು ನಿನ್ನ.
1: ಕೇಳಿ ಬರುತ್ತಿರುವ ಸ್ವರಗಳು ಪಿ ಸುಶೀಲ, ಚಿತ್ರದ ಹೆಸರು ಬಂಗಾರದ ಮನುಷ್ಯ.

0: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್
1: ಇನ್ನು ಮುಂದೆ ಕೇಳಿ ಎಸ್ ಪಿ ಬಿ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ನಾನಿನ್ನ ಬಿಡಲಾರೆ ಚಿತ್ರದಿಂದ ಇದೆ ಗೀತೆಯನ್ನು

ಆತ್ಮೀಯರೇ, ಈಗ ಸಮಯ ರಾತ್ರಿ 8:30. ಈಗ ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಆರಂಭದಲ್ಲಿ ಕೇಳೋಣ, ಮುಂಬೈ ಮಿರರ್ ಚಿತ್ರದಿಂದ ಆಯ್ದ ಗೀತೆಯನ್ನು ಹಾಡಿದವರು ಸೋನು ನಿಗಮ್.

ಕೆಳಗಡೆ 101.8 ಮೆಗಾಹರ್ಟ್ಸ್ ಕಂಪನಾಂಕಗಳ ಮೇಲೆ ನಿಲಯದಿಂದ ಕೇಳಿಬರ್ತಾ ಇದೆ ಪುಷ್ಪಹಾರ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಈಗ ಕೇಳಿಬರ್ತಿರುವ ಗೀತೆ ಅಕೇಲೆ ಹಮ್ ಅಕೇಲೆ ತುಮ್. ಹಾಡಿದವರು ಕುಮಾರ್ ಸಾನು ಹಾಗೂ ಅಲ್ಕಾ ಯಾಜ್ಞಿಕ್. ಈ ಹಾಡಿಗೆ ಸಂಗೀತ ಸಂಯೋಜನೆ ಮಾಡಿದರೆ ಅನು ಮಲಿಕ್, ಸಾಹಿತ್ಯ ಮಜ್ರೂಬ್ ಸುಲ್ತಾನ್ಪುರಿ.

ಆತ್ಮೀಕರೆ, ಈ ಬಾಡಿಗಾರ್ಡ್ ಚಿತ್ರದೊಂದಿಗೆ ಇಂದಿನ ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ ರಾತ್ರಿಯ 8:45 ಆಗುತ್ತಲಿದ್ದು, ಮೊದಲಿಗೆ ಹಿಂದಿಯಲ್ಲಿ, ತದನಂತರ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇದೀಗ

ಇದು ಆಕಾಶವಾಣಿ ಬೆಂಗಳೂರು. ಸಮಯ ಆಗಿದೆ 9:15. ಇನ್ನು ಮುಂದೆ ಕೇಳಿ ಬಿಜಿ ವಿನುತಾ ಅವರು ಹಾಡಿರುವ ಭಾವಗೀತೆಗಳು. ಆರಂಭದಲ್ಲಿ ಕೇಳಿ ಕೆಎಸ್ ನಿಸಾರ್ ಅಹಮದ್ ವಿರಚಿತ ಒಂದು ಭಾವಗೀತೆ, ಎಲ್ಲಿ ಎಲ್ಲಿ ರಮ್ಯತಾಣ.

ವಸಂತ್ ಕುಷ್ಟಗಿ ವಿರಚಿತ ಒಂದು ಭಾವಗೀತೆಯನ್ನ ಕೇಳಿದ್ರಿ. ಇನ್ನು ಮುಂದೆ ಕೇಳಿ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ಟ ವಿರಚಿತ ಭಾವಗೀತೆ ನಡೆದಿದೆ ಪೂಜಾರತಿ ವಿಶ್ವದೇ ಹೀಗೆ.

0: ಸಮಯ 9:30 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಯುವ ವಾಣಿ.

0: ಯುವ ಸ್ನೇಹಿತರೆ ನಮಸ್ಕಾರ, ಯುವವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಇಂದಿನ ಕಾರ್ಯಕ್ರಮದಲ್ಲಿ 2026ನೇ ಸಾಲಿನ ಕೇಂದ್ರ ಲೋಕಸೇವಾ ಆಯೋಗದ ಭಾರತೀಯ ಅರಣ್ಯ ಸೇವಾ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿರುವ ಶ್ರೀರಂಗಪಟ್ಟಣ ತಾಲೂಕು ಗಂಜಾಂನ ಅಭಿಷೇಕ್ ನಾಯಕ್ ಜಿಎಸ್ ಅವರೊಂದಿಗೆ ಮಾತುಕತೆ ಕೇಳಬಹುದು.
1: ಕೇಳಿದ್ರೆ ನಮಸ್ಕಾರ, ಇಂದಿನ ಯುವವಾಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇಂದು 2026ನೇ ಸಾಲಿನ ಯುಪಿಎಸ್ಸಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾದಂತಹ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಗಂಜಾಂನ ಜಿಎಸ್ ಅಭಿಷೇಕ್ ನಾಯಕ್ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ. ಅವರನ್ನ ಕಾರ್ಯಕ್ರಮ ಸ್ವಾಗತ ಕೋರ್ತಾ ಕಾರ್ಯಕ್ರಮ ಆರಂಭ ಮಾಡ್ತೀನಿ. ಅಭಿಷೇಕ್ ಅವರು ನಮಸ್ಕಾರ, ಕಾರ್ಯಕ್ರಮ ಸ್ವಾಗತ.
2: ನಮಸ್ಕಾರ ಸರ್.
1: ಮೊದಲನೇದಾಗಿ ತಮಗೆ ಅಭಿನಂದನೆಗಳು.
2: ಥ್ಯಾಂಕ್ ಯು.
1: ಬಹಳ ಸಂತೋಷದ ವಿಚಾರ, ಅಭಿಷೇಕ್ ಅವರು ಈ ಬಾರಿ ಯುಪಿಎಸ್ಸಿ ಕ್ಲಿಯರ್ ಮಾಡಿದ್ದಾರೆ, ಆದರೆ IFS ಸರ್ವಿಸ್, ಇಂಡಿಯನ್ ಫಾರೆಸ್ಟ್ ಸರ್ವಿಸ್. ಹೌದಾ?
2: ಹೌದು.
1: ಬಹಳ ಖುಷಿ ಆಗ್ತಿದೆ ಅಭಿಷೇಕ್, ಹೇಗೆ ಫೀಲ್ ಮಾಡ್ತೀರಿ ಮೊದಲನೇದಾಗಿ?
2: ಫಸ್ಟ್ ಇಂಪ್ರೆಷನ್ ಅಂತ ಅಂದ್ರೆ ರಿಲೀಫ್ ಇದೆ, ಹ್ಯಾಪಿನೆಸ್ ಇದೆ, ಎಲ್ಲ ಇದೆ.
1: ಎಷ್ಟು ವರ್ಷದ ಪ್ರಯತ್ನ?
2: 2021 ಅಲ್ಲಿ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದ್ದು, ಸೊ ಇಟ್ಸ್ ಅನ್ 5 ಇಯರ್ಸ್ ಆಫ್ ಜರ್ನಿ.
1: 5 ವರ್ಷದ ಜರ್ನಿ, 5 ವರ್ಷದ ಜರ್ನಿಗೆ ಒಂದು ಫಲ ಸಿಕ್ಕಿದೆ ಅಂತಂದಾಗ ಅದು ಬಹಳ ದೊಡ್ಡ ವಿಚಾರನೆ. ಯಾಕೆ ಅಂತಂದ್ರೆ 4 ವರ್ಷ ಇಂಜಿನಿಯರಿಂಗ್ ಓದ್ತೀವಿ, 5 ವರ್ಷ ಮೆಡಿಕಲ್ ಓದ್ತೀವಿ. ರಿಲೀಫ್ ಆದಾಗ ಅದಕ್ಕಿಂತ ಹೆಚ್ಚಿನ ತೃಪ್ತಿ ಸಿಗುತ್ತೆ ನಮಗೆ. ಯಾಕೆ ಅಂತಂದ್ರೆ ಕಂಟಿನ್ಯೂಸ್ ಓದುವಂತದ್ದು ಇದೆಯಲ್ಲ, ಓದು ಓದು ಓದು ಓದು, ಅದಕ್ಕೆ ಬ್ರೇಕೇ ಇಲ್ಲ.
2: ಹೌದು,
1: ನಾವು ಒಂದು ದಿನದ ಎಡವು ಮೈ ಮರೆಯುವಿಕೆ ನಮ್ಮ ಇಡೀ ಕರಿಯರ್ ಅನ್ನ ಬದಲಾಯಿಸ್ಬಿಡುತ್ತೆ. ಹೌದಾ?
2: ಹೌದು.
1: ಆ ನಿಟ್ಟಿನಲ್ಲಿ UPSC ಪರೀಕ್ಷೆ ಒಂದು ಉದಾಹರಣೆ ಅಂತ ಕಾಣಿಸುತ್ತೆ.
2: ಖಂಡಿತ.
1: ಈಗ ನಮ್ಮ ಕೇಳುಗರಿಗೆ ಹೇಳೋದೇನಂತ ಹೇಳಿದ್ರೆ, 2026ನೇ ಸಾಲಿನಲ್ಲಿ UPSC ಕ್ಲಿಯರ್ ಮಾಡಿದಂತಹ ಇಬ್ರು ವಿದ್ಯಾರ್ಥಿಗಳು, ಅದು ಮಂಡ್ಯ ಜಿಲ್ಲೆಯವರೇ.
2: ಹೌದು.
1: ನಾವು ಈಗಾಗಲೇ ಧನಂಜಯ್ ಅವರನ್ನ ನಾವು ಸಂದರ್ಶನ ಮಾಡಿದ್ವಿ, ಅದ ನಂತರ ಬಂದಂತವರು ಈಗ ನಮ್ಮ GS ಅಭಿಷೇಕ್ ಅವರು. ಏನಿದು ಗುಟ್ಟು ಅಂತ ಗೊತ್ತಿಲ್ಲ, ಯಾಕೆ ಮಂಡ್ಯದವರೇ ಸೆಲೆಕ್ಟ್ ಆಗಿದ್ದಾರೆ? ಈ ಮೈಸೂರು ಮಂಡ್ಯ ಚಾಮರಾಜನಗರ ಭಾಗದಲ್ಲಿ ಯಾರೂ ಇಲ್ಲ, ಮಂಡ್ಯದವರೇ ಇಬ್ರು. ಅಭಿಷೇಕ್, ಎಷ್ಟು ಖುಷಿ ಆಗುತ್ತೆ?
2: ಇಲ್ಲ, ಅದ್ ಕೇಳಿ ತುಂಬಾನೇ ಖುಷಿ ಆಗಾಯ್ತು. ಏನಕಂದ್ರೆ ಲೈಕ್ ತುಂಬಾ ಜನ ಹೇಳಿದ್ರು, ಏನ್ ಮಾಡ್ತಿದ್ರು ನಿಮ್ ಮಂಡ್ಯದವರು, ಎಲ್ಲ ಎಕ್ಸಾಮ್ಸ್ ಕ್ಲಿಯರ್ ಮಾಡ್ತಿದ್ರ ಎಲ್ಲ ಹೇಳ್ತಿದ್ರು. ಆಕ್ಚುಲಿ ತುಂಬಾ ಜನ ಹೇಳಿದ್ದಾರೆ, ಏನ್ ಸ್ಪೆಷಲ್ ನಿಮ್ ಮಂಡ್ಯದವರು ಈ ತರ ಅಂತ. ಸೊ ಖುಷಿ ಆಗುತ್ತೆ ಕೇಳಿದಾಗ. ಅಷ್ಟೇ
1: ಏನಿಲ್ಲ, ಹಾರ್ಡ್ ವರ್ಕ್ ಅಷ್ಟೇ. ಹಾರ್ಡ್ ವರ್ಕ್, ಅದ್ರ ಜೊತೆ ಒಂದ್ ಸ್ವಲ್ಪ ಅದೃಷ್ಟನೂ ಇರಬೇಕು ಅಂತ ಕಾಣಿಸುತ್ತೆ.
2: ಹೌದು, ಅದೃಷ್ಟ ಇರಬೇಕು.
1: ಯಾಕೆಂತಂದ್ರೆ ಕಷ್ಟವನ್ನು ಎಲ್ಲರೂ ಪಡ್ತೀವಿ.
2: ಹೌದು.
1: ಆದ್ರೆ ಕಷ್ಟಪಟ್ಟಾಗ ಒಂದು ಫಲ ಸಿಕ್ಕುತ್ತಲ್ಲ, ಆ ದಿನ ನಾವು ಪ್ಲಿಮ್ಸ್ ಕ್ಲಿಯರ್ ಮಾಡ್ತೀವಿ, ಮೇನ್ಸ್ ಕ್ಲಿಯರ್ ಮಾಡ್ತೀವಿ, ಇಂಟರ್ವ್ಯೂ ಲೆವೆಲ್ ಹೋದಾಗ ನಾವು ಅಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ಆ ಕ್ಷಣ ನಮಗೆ ಸಿಗುವಂತ 1/2 ಗಂಟೆ ಇರಬಹುದು, 3/4 ಗಂಟೆ ಇರಬಹುದು, ಆ ಕ್ಷಣದಲ್ಲಿ ನಮ್ಮ ಜೊತೆ ಇರುವಂತಹ ಸಂದರ್ಶಕರು ನಮ್ಮನ್ನ ಯಾವ ರೀತಿ ಸಂದರ್ಶನ ಮಾಡ್ತಾರೆ, ಅದು ನಮ್ಮಿಂದ ಹೇಗೆ ಹೊರಬರುತ್ತೆ ಉತ್ತರಗಳು, ಅದರ ಮುಖಾಂತರನೇ ಈ ಒಂದು ಆಯ್ಕೆ ಪ್ರಕ್ರಿಯೆ ನಡೆಯುತ್ತೆ. ಅದರಲ್ಲಿ ನೀವು ಸೆಲೆಕ್ಟ್ ಆಗಿದ್ರೆ ಬಹಳ ಸಂತೋಷ ಆಗ್ತಿದೆ. ಅಭಿಷೇಕ್, ಸಣ್ಣ ಒಂದು ಪರಿಚಯ ತಮ್ಮದು, ಊರು ಯಾವ್ದು ಅಂತ ಹೇಳಿದೀನಿ, ತಮ್ಮ ಬಾವಿಂದನೇ ಊರು ಯಾವುದು, ತಂದೆ ತಾಯಿ ಏನ್ ಮಾಡ್ತಾರೆ, ಏನು ನಿಮ್ಮ ಹಾಬೀಸು, ಹಾಗೆ ಏನು ಎಜುಕೇಶನ್ ಮಾಡಿ ಅದ್ರ ಬಗ್ಗೆ ಹೇಳಿ.
2: ಸರ್, ಬೇಸಿಕಲಿ ನಾನು ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕು ಗಂಜಾಂ ಅಂತ ನನ್ನ ಊರು. ನಾನು ಆದರೆ ಸ್ಕೂಲಿಂಗು ಎಲ್ಲ ಮಾಡಿದ್ದು ಮೈಸೂರಲ್ಲೇ. ನಾನು ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಹಿಡಿದು ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡೋ ತನಕ ಮೈಸೂರೇ ಮಾಡಿದ್ದು ನಂದು.
1: ಹಾಗಾದ್ರೆ ತಾವು ಇಂಜಿನಿಯರಿಂಗ್ ಮುಗಿಸಿದ್ರಿ ಅಂತ ಆಯ್ತು.
2: ಹೌದು.
1: ಮಂಡ್ಯ ಅಂದ್ರೆ ನಿಮ್ಮ ಗಂಜಾಂನಲ್ಲಿ ಇದ್ಕೊಂಡು ಮೈಸೂರಿನಲ್ಲಿ ಓದ್ಬೇಕು ಅಂತ ಯಾಕನ್ಸಿದ್ದು?
2: ಅಂದ್ರೆ ನಂದು ಶ್ರೀರಂಗಪಟ್ಟಣ ಇರೋದ್ರಿಂದ ಮೈಸೂರಿಗೆ ಜಸ್ಟ್ 10 ಕಿಲೋಮೀಟರ್ಸ್ ಅಷ್ಟೇ.
1: ಹೌದು,
2: ತುಂಬಾ ನಿಯರ್. ನನಗೆ ಮಂಡ್ಯನೇ ದೂರ ಆಗುತ್ತೆ, ಆಲ್ಮೋಸ್ಟ್ 25 ಕಿಲೋಮೀಟರ್ ಆಗುತ್ತೆ ಮಂಡ್ಯಕ್ಕೆ. ಬಟ್ ಮೈಸೂರು ಜಸ್ಟ್ 10 ಕಿಲೋಮೀಟರ್ಸ್ ಇರೋದ್ರಿಂದ ತುಂಬಾ ನಿಯರ್ ಇರೋದ್ರಿಂದ ಮೈಸೂರು.
1: ನೀವು ಮೊದಲಿಂದ ಅಪ್ ಡೌನ್ ಮಾಡ್ತಾ ಇದ್ರಾ?
2: ಹೌದು. ಹೌದು, ಅಂದ್ರೆ ಇನಿಷಿಯಲಿ ಲೈಕ್ ಅಪ್ ಟು 5th standard ಗಂಟ ವ್ಯಾನ್ ಇತ್ತು. ಬಟ್ ಅಬೌ 5th standard ಎಲ್ಲ ಬಸ್ ಅಲ್ಲೇ ಅಪ್ ಡೌನ್
1: ಮಾಡ್ತಿದ್ರೆ. ಹೋಗೋದು ಬರೋದು
2: ಅಂದ್ರೆ ನಮ್ಮ ಅಣ್ಣ ಇದ್ದ ನನ್ನ ಜೊತೆ, ಅವ್ನು ನನ್ಕಿಂತ 1.5 ಇಯರ್ಸ್ ದೊಡ್ಡವನು. ಸೊ ಇಬ್ರು ಜೊತೆ ಹೋಗ್ತಿದ್ವಿ.
1: ಓಕೆ, ಅಂದ್ರೆ ನಿಮ್ಗೆ ಆಗ್ಲೇ ಕೂಡ ಒಂದು ಸ್ವತಂತ್ರವಾಗಿ ಓಡಾಡುವಂತಹ ಒಂದು ಆಪರ್ಚುನಿಟಿ ಅವಾಗಲೇ ಸಿಕ್ಕಿತ್ತು.
2: ಹೌದು. ನಾನು ಚಿಕ್ಕ ವಯಸ್ಸಿಂದನು ನಮ್ಮ ಫ್ಯಾಮಿಲಿ ಆಗ್ಲಿ, ಪೇರೆಂಟ್ಸ್ ಆಗ್ಲಿ, ಅವ್ರು ಸ್ವತಂತ್ರವಾಗಿ ಡಿಸಿಷನ್ ಮಾಡೋಕ್ಕಾಗ್ಲಿ ಎಲ್ಲದಕ್ಕೂ ಫ್ರೀ ಹ್ಯಾಂಡ್ ಬಿಟ್ಟಿದ್ರು.
1: ತಂದೆ ತಾಯಿ ಏನ್ ಮಾಡ್ತಾರೆ?
2: ನಮ್ಮ ತಂದೆ ಬೇಸಿಕಲಿ ಅವರು ಕ್ಲಾಸ್ 1 ಕಾಂಟ್ರಾಕ್ಟರ್ ಅಂಡ್ ಆಲ್ಸೋ ಪ್ರೆಸೆಂಟ್ಲಿ ಕೌನ್ಸಿಲರ್ ಶ್ರೀರಂಗಪಟ್ಟಣದಲ್ಲಿ.
1: ಓಕೆ.
2: ಅಂಡ್ ತಾಯಿ ಗೃಹಿಣಿ.
1: ಹೆಸರು ಹೇಳಿಲ್ಲ.
2: ತಂದೆ ಗಂಜಾಂ ಶಿವು ಅಂಡ್ ತಾಯಿ ರಾಜೇಶ್ವರಿ.
1: ಅಣ್ಣ ಅಂದ್ರಿ?
2: ಅಣ್ಣ ದರ್ಶನ್ ನಾಯಕ್. ಅವನು ENC ಮಾಡಿದ್ದ, ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದ, ಈಗ ಬಿಸ್ನೆಸ್ ಮಾಡ್ತಿದ್ದಾನೆ.
1: ಅಣ್ಣನಿಗೆ ಆಸಕ್ತಿ ಬರಲಿಲ್ಲ UPSC ಬರಬೇಕು ಅಂತ?
2: ಅವ್ನು ಮಾಡ್ದ, ಟ್ರೈ ಮಾಡ್ದ.

0: ಆಕ್ಚುಲಿ ಅವನು 1 ಇಯರ್ ಬೆಂಗಳೂರಲ್ಲಿ ಆಫ್ಲೈನ್ ಅಟೆಂಡ್ ಮಾಡ್ದ, ಅಲ್ಲೇ ಕ್ಲಾಸಸ್ ಕೂಡ ಅಟೆಂಡ್ ಮಾಡ್ದ, ಬಟ್ ಅವನಿಗೆ ಅನಿಸ್ತು ನನ್ಗೆ ಇದಾಗಲ್ಲ ನಾನು ಮಾಡಲ್ಲ ಅಂತ.
1: ಯಾಕೆ ಅಂತಂದ್ರೆ ಅಣ್ಣ ತಮ್ಮ ಇಬ್ರು ಕೂಡ ಒಟ್ಟಿಗೆ ಪ್ರಯತ್ನ ಪಟ್ಟಿದ್ರೆ ಮೋಸ್ಟ್ಲಿ ಗೊತ್ತಿಲ್ಲ ಇಬ್ರು ಅಧಿಕಾರಿಗಳಾಗ್ಬಿಡ್ತಿದ್ರು.
0: ಹೌದು, ಚಾನ್ಸಸ್ ಇತ್ತು, ಬಟ್ ಅವನು ಬೇಗ ಚೇಂಜ್ ಮಾಡ್ಬಿಟ್ಟ ಅವನ ರೂಟ್ನ.
1: ಅಂದ್ರೆ ತುಂಬಾ ಒಳ್ಳೇದು ಅಂತ ಕಾಣುತ್ತೆ.
0: ಹೌದು, ಕೆಲವೊಂದ್ಸಲ ಒಳ್ಳೇದೇ ಅದು. ಆಕ್ಚುಲಿ
1: ಇದು ನನ್ನ ಕಪ್ ಆಫ್ ಟೀ ಅಲ್ಲ ಅಂತ ಆದ್ಮೇಲೆ ಬಿಟ್ಬಿಡೋದು ವಾಸಿ. ಇಲ್ಲ ನಾನು ಪ್ರಯತ್ನ ಪಡ್ತೀನಿ ಅಂತ ಪಡೋದಾದ್ರೆ ಅಭಿಷೇಕ್ ರೀತಿ ಸಕ್ಸಸ್ ಆಗ್ತೀವಿ, ಧನಂಜಯ್ ರೀತಿ ಸಕ್ಸಸ್ ಆಗ್ತೀವಿ. ಇಲ್ಲ ನನ್ನ ಕೈಲಿ ಆಗಲ್ಲ ಅಂತ ಬಿಟ್ರೆ ಇನ್ ಬೇರೆ ವಿಭಾಗದಲ್ಲಿಯೂ ಸಕ್ಸಸ್ ಆಗಿ ಸಾಧ್ಯ ಆಗುತ್ತೆ.
0: ಹೌದೌದು, ಡೆಫಿನೆಟ್ಲಿ.
1: ಯಾಕೆಂದ್ರೆ ಈಗ 5 ವರ್ಷದ ಜರ್ನಿ ಅಂತ ಹೇಳಿದ್ರಿ, 5 ವರ್ಷ ತುಂಬಾ ಚಿಕ್ಕದು ಅಂತೂ ಅಲ್ವೇ ಅಲ್ಲ. 5 ವರ್ಷ ಅಂತ ನಮ್ಮ ಜೀವನದ 5 ವರ್ಷ ಅಂತಂದಾಗ ಎಷ್ಟು ಪ್ರಯತ್ನ ಇರುತ್ತೆ.
0: ಹೌದು,
1: ಎಲ್ಲಾನು ಬಿಡ್ಬೇಕಾಗತ್ತೆ ನಾವು.
0: ಹೌದು,
1: ಎಂಟರ್ಟೈನ್ಮೆಂಟ್ ಬಿಡ್ಬೇಕು, ಫ್ಯಾಮಿಲಿ ಬಿಡ್ಬೇಕು, ಓದು ಓದು ಓದು, ಅಷ್ಟು ಕಾನ್ಸಂಟ್ರೇಷನ್ ಇಟ್ಟರೆ ಕೂಡ ನಾವು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ.
0: ಬಟ್ ನನ್ನ ವಿಚಾರದಲ್ಲಿ ಲೈಕ್ ನಾನು ಕಂಪ್ಲೀಟ್ ಎಲ್ಲಾನು ಡಿಟ್ಯಾಚ್ ಆಗಿ ಮಾಡ್ತಿರ್ಲಿಲ್ಲ, ಬಟ್ ನಾನು ಬ್ಯಾಲೆನ್ಸ್ ಮಾಡ್ತಿದ್ದೆ. ಸೊ ನನಗೆ ತುಂಬಾ ನಮ್ಮ ಮನೇಲಾಗ್ಲಿ ಎಲ್ಲಾಗ್ಲಿ ತುಂಬಾ ಪ್ರೆಷರ್ ಇರಲಿಲ್ಲ, ಓದ್ಲೇಬೇಕು ನೀನು ಮಾಡ್ಲೇಬೇಕು ಅಂತ ಏನಿಲ್ಲ. ನಾನು ಬೇಸಿಕಲಿ ಆಮೇಲೆ ಸ್ಟೇಟ್ ಲೆವೆಲ್ ರೆಸ್ಲರ್ ಕೂಡ ನಾನು.
1: ಓಹ್, ಗುಡ್.
0: ಸೊ ನನ್ನ ಚಿಕ್ಕ ವಯಸ್ಸಿಂದನೂ ಅಷ್ಟೇ, ಲೈಕ್ ನನಗೆ ಕಾಲೇಜ್ ಆಗಲಿ ಸ್ಕೂಲ್ ಡೇಸ್ ಆಗಲಿ ತುಂಬ ಚೆನ್ನಾಗಿ ಹೋಗ್ತಿದೆ, ಕ್ಲಾಸಲ್ಲಿ ಕೂಡ ಟಾಪರ್ ಆಗ್ತಿದೆ. ಅಟ್ ದ ಸೇಮ್ ಟೈಮ್ ನಾನು ರೆಸ್ಲಿಂಗ್ ಕೂಡ ಮಾಡ್ತಿದ್ದೆ, ಆ್ಯಂಡ್ ಬೇರೆ ಕಬಡ್ಡಿ ಆಗಿರ್ಬೋದು, ವಾಲಿಬಾಲ್ ಆಗಿರ್ಬೋದು, ಎಲ್ಲದರಲ್ಲೂ ಸ್ಕೂಲ್ ರೆಪ್ರೆಸೆಂಟ್ ಮಾಡ್ತಿದ್ದೆ, ಡಿಸ್ಟ್ರಿಕ್ಟ್ ಲೆವೆಲ್ ಆಗಲಿ ಸ್ಟೇಟ್ ಲೆವೆಲ್ಸ್ ಆಗಲಿ. ಸೊ ನಾನು ಬ್ಯಾಲೆನ್ಸ್ ಮಾಡೋ ಎಬಿಲಿಟಿ ತುಂಬ ಚಿಕ್ಕ ವಯಸ್ಸಿಂದನೇ ಇತ್ತು. ಸೊ ಎಜುಕೇಷನ್ ಆಸ್ ವೆಲ್ ಆಸ್ ಸ್ಪೋರ್ಟ್ಸ್ ಎರಡನ್ನೂ ತುಂಬ ನೀಟಾಗಿ ಬ್ಯಾಲೆನ್ಸ್ ಮಾಡ್ಕೊಬರ್ತಿದ್ದೆ. ಸೊ ಈ ಜರ್ನಿಯಲ್ಲಿ ನನಗೆ ಕಂಪ್ಲೀಟ್ ಸ್ಟಡೀಸೇ ಮಾಡಬೇಕು ಅಂತ ಏನಿರಲಿಲ್ಲ. ಅದೇ ರೀತಿ ನಂಗೆ ತುಂಬ ಡ್ರೈನ್ ಔಟ್ ಕೂಡ ಆಗಲಿಲ್ಲ, ಬಿಕಾಸ್ ನಾನು ಕಂಟಿನ್ಯೂಸ್ಲಿ ಎರಡನ್ನೂ ಬ್ಯಾಲೆನ್ಸ್ ಮಾಡ್ತಿದ್ದೆ. ಈವನ್ ಡ್ಯೂರಿಂಗ್ ದಿ ಪ್ರಿಪರೇಷನ್ ಜರ್ನಿ ಆಲ್ಸೋ ನಾನು ರನ್ನಿಂಗ್ ಇರ್ಬೋದು, ಬೇರೆ ಬೇರೆ ಫಿಸಿಕಲ್ ಆಕ್ಟಿವಿಟೀಸಲ್ಲಿ ತುಂಬ ಇನ್ವಾಲ್ವ್ ಆಗಿದೆ. ಆ್ಯಂಡ್ ರೀಸೆಂಟ್ಲಿ ಕೂಡ ಈ ಜರ್ನಿಯಲ್ಲಿ ನಾನು ಜಿಮ್ನಾಸ್ಟಿಕ್ಸ್ ಕೂಡ ಸ್ಟಾರ್ಟ್ ಮಾಡಿದೆ.
1: ಓಕೆ,
0: ಸೊ
1: ಜೊತೆಗೆ
0: ಸೊ ಇಲ್ಲೇ ಮೈಸೂರಲ್ಲಿ ಜೆ ಪಿ ನಗರದಲ್ಲಿ ಸ್ಪಾರ್ಕ್ಸ್ ಅಕಾಡೆಮಿ ಅಂತ ಇದ್ದಾರೆ, ರಾಘವ್ ಅರ್ಲಿಕಟ್ ಎಂದು ಸರ್ ಇದ್ದಾರೆ. ಅವ್ರಿಗೆ ಹೋಗಿ ಕೇಳಿದೆ, ನಾನೀಗ 25 ಇಯರ್ಸ್ 26 ಇಯರ್ಸ್ ಇದ್ದೀನಿ, ನಾನು ಇವಾಗ ಸ್ಟಾರ್ಟ್ ಮಾಡ್ಬೋದು ಜಿಮ್ನಾಸ್ಟಿಕ್ಸ್ ಅಂತ. ಹಿಂಗೆ ಯಾವುದೇ ಏಜ್ ಇಲ್ಲ, ಯಾವ ಬೇಕಾದ್ರು ಸ್ಟಾರ್ಟ್ ಮಾಡ್ಬೋದು ಅಂದ್ರು. ನನ್ನ ಪರ್ಸ್ನಲಿ ಯಾವ್ದಾರು ನೀವು ಹಾಬೀಸ್ ಇದ್ರೆ, ಯಾವ್ದಾರು ಆಕ್ಟಿವಿಟೀಸ್ ಇದ್ರೆ, ನಿಮ್ಮ ಸ್ಟಡೀಸ್ಗೆ ಅದು ಫ್ಯೂಯಲ್ ಮಾಡುತ್ತೆ, ಕಂಪ್ಲೀಟ್ ಡ್ರೈನ್ ಔಟ್ ಮಾಡಕ್ ಬಿಡಲ್ಲ.
1: ಓಕೆ,
0: ಸೊ ದಟ್ ಯು ವಿಲ್ ಬಿ ಲೈವ್ಲಿ ಥ್ರೂಔಟ್ ದಿ ಪ್ರಿಪರೇಷನ್.
1: ಇನ್ ಬರೀ ಓದೋದು ಬಿಟ್ಟು ಬೇರೆ ಆಕ್ಟಿವಿಟೀಸ್ಗಳು ಇರಬೇಕಾಗುತ್ತೆ.
0: ಡೆಫಿನೆಟ್ಲಿ, ಡೆಫಿನೆಟ್ಲಿ.
1: ಇಲ್ಲ ಅಂದ್ರೆ ನೀವು ಡ್ರೈನ್ ಔಟ್ ಆಡೋದು ಬಹಳ ಒಳ್ಳೆಯ ಪದವನ್ನು ಉಪಯೋಗಿಸಿದ್ರಿ, ಆ ಪದ ಚೆನ್ನಾಗಿದೆ. ಈಗ ಇನ್ನೊಂದು ವಿಚಾರ ನಾವು ಮಾತಾಡೋದಾದ್ರೆ, ಯಾವ ಶಾಲೆ ಅಂತ ಹೇಳಿಲ್ಲ ನೀವು, ಯಾವ ಕಾಲೇಜ್ ಅಂತ ಹೇಳಿಲ್ಲ, ಅದ್ರ ಬಗ್ಗೆ ಹೇಳಿ.
0: ನಾನು ಬೇಸಿಕಲಿ ಒಂದು ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಸೆವೆಂತ್ ಸ್ಟ್ಯಾಂಡರ್ಡ್ ವರೆಗೂ ನಾನು ಸೆಂಟ್ ಮಥಾಯಿಸ್ ಅಂತ ಮಾಡಿದ್ದು, ಬನ್ನಿಮಂಟಪಲ್ಲಿ ಇದೆ. ಬಟ್ ಅದನ್ನ ಈಗ ರೀಸೆಂಟ್ ನೇಮ್ ಚೇಂಜ್ ಮಾಡಿದ್ರೆ ಸೆಂಟ್ ಜೋಸೆಫ್ ಮಾಡಿದ್ದಾರೆ. ಅಂಡ್ 8th ಇಂದ 12th ತನಕ ಮರಿಮಲ್ಪ ಹೈಸ್ಕೂಲ್, ಮರಿಮಲ್ಪ ಪಿ ಯು ಕಾಲೇಜ್. ದೆನ್ 12th ಇಂದ ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಜೆ ಸಿ ಮೈಸೂರು.
1: ಆಲ್ಮೋಸ್ಟ್ ನೀವು ಆಗ್ಲೇ ಕೂಡ ಹೇಳಿದ್ರೆ ಮೈಸೂರಿನಲ್ಲಿ ಮುಗಿಸಿದ್ರಿ ಅಂತ.
0: ಎಲ್ಲ ಕಂಪ್ಲೀಟ್ ಮೈಸೂರು.
1: ಈಗ ಮೈಸೂರಲ್ಲಿ ಓದ್ತಾ ಇದ್ರಿ, ಅಪ್ ಡೌನ್ ಮಾಡ್ತಾ ಇದ್ರಿ, ಬಿ ಇ ಕೂಡ ಮುಗಿಸಿದ್ರಿ.
0: ಹೌದು,
1: ಬಿ ಇ ಕೂಡ ಮುಗಿಸಿದ್ಮೇಲೆ ಅಪರ್ಚುನಿಟಿ ಬಹಳ ಜಾಸ್ತಿ ಇತ್ತು ಅಂತ ಕಾಣಿಸುತ್ತೆ. ಕಂಪ್ನೀಸ್ಗಳು ಹೋಗುವಂತ ಅವಕಾಶಗಳಿತ್ತು, ಹೋಗ್ಲಿ ಗೊತ್ತಾ ಯಾವುದಕ್ಕೂ?
0: ಇಲ್ಲ, ನಾನು ಪ್ಲೇಸ್ಮೆಂಟ್ಸ್ ಅಟೆಂಡ್ ಮಾಡಿದೆ, ಬಿಕಾಸ್ ಜೆ ಸಿ ಕಾಲೇಜಲ್ಲಿ ಪ್ಲೇಸ್ಮೆಂಟ್ಸ್ ತುಂಬಾ ಇದೆ, ತೊಂದರೆ ಆಗಲ್ಲ ಯಾವುದೇ ರೀತಿ ಪ್ಲೇಸ್ಮೆಂಟ್ಸ್ಗಾಗಲಿ, ತೊಂದರೆ ಆಗಲ್ಲ. ಸೊ ನಾನು ಕೂಡ ಎರಡು ಪ್ಲೇಸ್ಮೆಂಟ್ ಅಟೆಂಡ್ ಮಾಡಿದೆ, ಆ್ಯಂಡ್ ಎರಡು ಕೂಡ ಕ್ಲಿಯರ್ ಆಗಿತ್ತು. ಒಂದು LNT ಆಗಿತ್ತು, ಆ್ಯಂಡ್ ಆಕ್ಸೆಂಚರಲ್ಲಿ ಕೂಡ ಆಗಿತ್ತು. ಬಟ್ ನಾನು ನನ್ನ ಮೊದಲಿಂದನೂ ಪ್ಲಾನ್ ಇತ್ತು, ಲೈಕ್ UPSC ಮಾಡೋಣ ಅಂತ ಪ್ಲಾನ್ ಇತ್ತು. ಎಕ್ಸಾಮ್ನ 2020 ಎಲ್ಲ ನಂದು ಇಂಜಿನಿಯರಿಂಗ್ ಮುಗಿಸಿದ್ಮೇಲೆ ಡೈರೆಕ್ಟ್ 2021 ಕಂಪ್ನಿಗೆ ಹೋಗಲಿಲ್ಲ, ಡೈರೆಕ್ಟ್ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದೆ.
1: ಓಕೆ, ಇಂಜಿನಿಯರಿಂಗ್ ಮುಗಿಸ್ಮೇಲೆ ಪ್ರಿಪರೇಷನೇ?
0: ಪ್ರಿಪರೇಷನ್.
1: ಎಲ್ಲೂ ಕೂಡ ಡೈವರ್ಟ್ ಆಗಲಿಲ್ಲ ತಾವು?
0: ಇಲ್ಲ,
1: ಗೋಲ್ ನಿಮ್ಗೆ ಇದ್ದಿದ್ದು ನಾನು UPSC ಕ್ಲಿಯರ್ ಆಗ್ಲೇಬೇಕು ಅಂತ ಹೇಳಿ.
0: ಹೌದು ಹೌದು, ಅಂದ್ರೆ ಅದು ಚೈಲ್ಡ್ಹುಡ್ ಡ್ರೀಮ್ ಅಂತಾರಲ್ಲ, ಹಾಗೆ ಇತ್ತು.
1: ಓಕೆ, ಅಂದ್ರೆ ಈಗ ಮನೆಯಲ್ಲಿ ಅಪ್ಪ ಕಾಂಟ್ರಾಕ್ಟರ್ ಆಗಿದ್ರು, ಅಮ್ಮ ಹೌಸ್ ವೈಫ್, ಅಣ್ಣ ಕೂಡ ಜೊತೆಗೆ ಓದ್ತಾ ಇದ್ದ, ನಿಮ್ಮ ಕುಟುಂಬದಲ್ಲಿ ಯಾರಾದ್ರೂ ಕೂಡ ಈ UPSC ಕ್ಲಿಯರ್ ಮಾಡ್ಕೊಂಡು ಅಧಿಕಾರಿಗಳು ಇಲ್ಲ ಸ್ಟೇಟ್ ಲೆವೆಲ್ ಅಧಿಕಾರಿಗಳು ಇದ್ರ ಅಂದ್ರೆ ನಿಮ್ಗೆ ಕನ್ಸು ಆರಂಭ ಆಗಿದೆ? ಯಾಕೆಂತಂದ್ರೆ ಬಹಳಷ್ಟು ಜನಗಳಿಗೆ ಕನ್ಸು ಇರ್ತವೆ, ಅವ್ರು ಗೊತ್ತಿರಲ್ಲ ಚೈಲ್ಡ್ಹುಡ್. ನೀವು ಆಗ್ಲೇ ಕೂಡ ಹೇಳಿದಾಗ ಚೈಲ್ಡ್ಹುಡ್ ಏನಾಗಬೇಕು, DC ಆಗಬೇಕು, ಇಲ್ಲಾಂದ್ರೆ ಕಮಿಷನರ್ ಆಗಬೇಕು, ಪೊಲೀಸ್ ಇಲಾಖೆಗೆ ಹೋಗ್ಬೇಕು ಅನ್ನೋ ಕನ್ಸು ಅಂದ್ರೆ ಯೂಶ್ವಲಿ ಬಂದೇ ಬರುತ್ತೆ. ಅಂದ್ರೆ ಇನ್ ಕೆಲವರಿಗೆ ಇನ್ಸ್ಪೈರ್ ಮಾಡ್ತಾರೆ, ಯಾವ ಕುಟುಂಬದವ್ರು ಯಾರು ಇನ್ಸ್ಪೈರ್ ಮಾಡ್ತಾರೆ, ಇಲ್ಲ ಯಾರನ್ನ ನೋಡಿದಾಗ ಇನ್ಸ್ಪೈರ್ ಆಗ್ತಾರೆ. ಆ ನಿಟ್ಟಿನಲ್ಲಿ ತಮಗೆ ಹೇಗೆ?
0: ನಂದು ಬೇಸಿಕಲಿ ಹೇಳ್ಬೇಕು ಅಂದ್ರೆ, ಯೂಶ್ವಲಿ ಲೈಕ್ ಹೇಗೆ ಎಲ್ಲ ಪೇರೆಂಟ್ಸ್ ಅವ್ರ ಮಕ್ಳಿಗೆ ನೀವು IPS ಆಗು IAS ಆಗು ಅಂತ ಹೇಗೆ ಹೇಳ್ತಾರೆ, ಸೊ ಅದೇ ರೀತಿ ನಮ್ಮ ತಂದೆನೂ ಕೂಡ ನೀನು ಒಬ್ಬ IPS ಆಫೀಸರ್ ಆಗಬೇಕು ಅಂತ ಚಿಕ್ಕ ವಯಸ್ಸಲ್ಲಿ ಹೇಳಿದ್ರು. ಸೊ ಯಾರೇ ಕೇಳಿದ್ರು ನಾನು ಬಂದಾಗಲೂ ನಾನು ಏನಾಗ್ತೀಯ ಅಂತ ಕೇಳ್ತಿದ್ರು ಚಿಕ್ಕ ವಯಸ್ಸಲ್ಲಿ, ನಾನು IPS ಆಫೀಸರ್ ಆಗ್ತೀನಿ ಅಂತ ಹೇಳ್ತಿದ್ದೆ. ಸೊ ಆ ಚಿಕ್ಕ ವಯಸ್ಸಿಂದ ಅದು ಮೈಂಡಲ್ಲಿತ್ತು, ನಾನು ಮುಂದೆ ಒಬ್ಬ IPS ಆಗಬೇಕು ಇಲ್ಲ IAS ಆಗಬೇಕು IFS ಆಗಬೇಕು ಅಂತ ಮೈಂಡಲ್ಲಿತ್ತು, UPSC ಕ್ಲಿಯರ್ ಮಾಡಬೇಕು ಅಂತ. ಆ್ಯಂಡ್ ನಮ್ಮ ಫ್ಯಾಮಿಲಿಯಲ್ಲಿ ಯಾರು ಅದರ ಗೌರ್ಮೆಂಟ್ ಅಫೀಷಿಯಲ್ಸ್ ಆಗಲಿ ಯಾರೂ ಇಲ್ಲ, ಆ್ಯಂಡ್ ನಮ್ಮ ಪೇರೆಂಟ್ಸ್ ಕೂಡ ತುಂಬ ಓದೇನಿಲ್ಲ, ಬಟ್ ಅವ್ರದ್ದು ಮಕ್ಳಿಗೆ ಹೇಗೆ ಕ್ವಾಲಿಟಿ ಎಜುಕೇಶನ್ ಕೊಡಬೇಕು ಅಂತ ತುಂಬ ಫೋಕಸ್ ಮಾಡಿ ಮಾಡಿಸಿದ್ರು. ಅಂದ್ರೆ ಏನಂದ್ರೆ ನಂದು ಏನ್ ಅಡ್ವಾಂಟೇಜ್ ಅಂದ್ರೆ, ಲೈಕ್ ನನ್ನ ಪೇರೆಂಟ್ಸ್ ಅಪ್ಪ ಆಗ್ಲಿ ಅಮ್ಮ ಆಗ್ಲಿ ನನ್ಗೆ ಒಂದಿನ ಕೂತ್ಕೊಂಡು ಓದು ಅಂತ ಹೇಳಿಲ್ಲ. ಸೊ ಅಂಡ್ ಯಾವುದೇ ರೀತಿ ರಿಸ್ಟ್ರಿಕ್ಷನ್ಸ್ ಇರಲಿಲ್ಲ. ಅವ್ರು ನನ್ಗೆ ಓನ್ಲಿ ಎಕ್ಸ್ಪೆಕ್ಟ್ ಮಾಡಿದ್ರೆ ಎಕ್ಸಾಮಲ್ಲಿ ಮಾರ್ಕ್ಸ್ ಚೆನ್ನಾಗ್ತಾಗಿ ಅಷ್ಟೇ ಎಕ್ಸ್ಪೆಕ್ಟ್ ಮಾಡಿದವರು. ನನ್ಗೆ ಗೊತ್ತಿತ್ತು ಲೈಕ್ ನನ್ನ ಮಾರ್ಕ್ಸ್ ಚೆನ್ನಾಗ್ತಾಗ್ರೆ ನನಗೆ ಯಾವುದೇ ರೀತಿ

0: ಕ್ಲಿಯರ್ ಮಾಡ್ಕೊಂಡಿದ್ರಿ, ಎಲ್ಲರ ಕೈ ಕ್ಲಿಯರ್ ಮಾಡ್ಲಿಕ್ಕೆ ಆಗಲ್ಲ. ಅಂದ್ರೆ ಸಾಧ್ಯ ಇದ್ರೂ ಕೂಡ ಡಿಸ್ಟ್ರಾಕ್ಷನ್ ಜಾಸ್ತಿ ಇರುತ್ತೆ. ಆದ್ರೆ ನಮ್ಮ ಎಲ್ರಿಗೂ ಕೂಡ ಒಂದು ಎಬಿಲಿಟಿ ಖಂಡಿತ ಇದ್ದೇ ಇರುತ್ತೆ. ಈಗ ನೀವು ಇದನ್ನ ಸಾಧನೆ ಮಾಡ್ಲಿಕ್ಕೆ ಆಗಿಲ್ಲ ಅಂದ್ರೆ ಇನ್ನು ಬೇರೆ ಯಾವ್ದೋ ಕ್ಷೇತ್ರದಲ್ಲೂ ಸಾಧನೆ ಮಾಡ್ಲಿಕ್ಕೆ ಆಗ್ತಿತ್ತು. ಯಾಕೆಂದ್ರೆ ನೀವು ಸ್ಪೋರ್ಟ್ಸ್ ಅಲ್ಲೂ ಕೂಡ ಇದ್ರಿ, ರೆಸ್ಲರ್ ಕೂಡ ಅಂತ ಹೇಳಿದ್ರಿ, ಇನ್ನು ಬೇರೆ ಬೇರೆ ಆಕ್ಟಿವಿಟೀಸ್ಗಳನ್ನ ಶುರು ಮಾಡ್ಕೊಂಡಿದ್ರಿ. ಅಂದ್ರೆ ನಮ್ಮ ವಿದ್ಯಾರ್ಥಿಗಳನ್ನ ನಾವು ಹೇಳೋದೇನಂತ ಹೇಳಿದ್ರೆ ಒಂದು ಆಲ್ಟರ್ನೇಟಿವ್ ಏನಾದ್ರೂ ಇಟ್ಕೊಳ್ಳಿ ಅಂತ ಹೇಳಿ. ಈಗ ಬರೀ ಓದೋದೇ ಅಂತದಾದ್ರೆ ನಿಮಗೆ ಆ ಓದಿನಲ್ಲಿ ಸಕ್ಸಸ್ ಸಿಗ್ಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಜರ್ನಿಯ ಅಷ್ಟು ವರ್ಷಗಳು ವೇಸ್ಟ್ ಆಗುತ್ತೆ. ಅದ್ರ ಜೊತೆಗೆ ನೀವು ಆಲ್ಟರ್ನೇಟಿವ್ ಇಟ್ಕೊಂಡಿದ್ರೆ ಕೂಡ ಅನುಕೂಲ ಆಗುತ್ತೆ. ಇದಾಗಿಲ್ವಾ ಇಲ್ಲ ಅದು ಅಂತ ಹೇಳಿ ಅಂದ್ರೆ ಒಂದ್ ಅನ್ಸುತ್ತೆ ಎರಡು ದೋಣಿ ಮೇಲೆ ಕಾಲಿಡ್ಬಿಡಿ ಅಂತ. ಖಂಡಿತವಾಗ್ಲೂ ಇಡ್ಲೇಬೇಕಾಗುತ್ತೆ ಅಲ್ವಾ? ಯಾಕೆಂತಂದ್ರೆ ಈಗ ಎಲ್ರಿಗೂ ಸಾಧ್ಯ ಆಗುತ್ತಾ ಅಭಿಷೇಕ್ ಯು ಪಿ ಎಸ್ ಸಿ ಕ್ಲಿಯರ್ ಮಾಡ್ಲಿಕ್ಕೆ?
1: ಇಲ್ಲ, ಡೆಫಿನೆಟ್ಲಿ ಇಲ್ಲ. ಏನಂದ್ರೆ ಅದರಲ್ಲೂ ಪರ್ಟಿಕ್ಯುಲರ್ಲಿ ಯು ಪಿ ಎಸ್ ಸಿ ಎಕ್ಸಾಮ್ ಬಂದಾಗ ಸಕ್ಸಸ್ ರೇಟ್ ಇಸ್ ವೆರಿ ಲೋ,
0: ತುಂಬಾ
1: ಲೆಸ್ ದನ್ 0.1% ಸಕ್ಸಸ್ ರೇಟ್ ಇದೆ. 99.9% ಕ್ಲಿಯರ್ ಆಗಲ್ಲ. ಸೋ ಯು ಶುಡ್ ಹ್ಯಾವ್ ದಟ್ ಬ್ಯಾಕ್ಅಪ್ ಪ್ಲಾನ್. ಏನರ ಮಾಡ್ಲೇಬೇಕು, ಏನರ ಇರಲೇಬೇಕು. ನಾವು ಇದೊಂದೇ ನಾವು ನಂಬ್ಕೊಂಡ್ ಮಾಡೋಕ್ಕಾಗಲ್ಲ. ಅದೇ ರೀಸನ್ಗೆ ನಾನು 2024 ಅಲ್ಲೂ ಕೂಡ ಸೆಂಟ್ರಲ್ ಆರ್ಮ್ ಪೊಲೀಸ್ ಫೋರ್ಸ್ ಯು ಪಿ ಎಸ್ ಸಿ ಎಕ್ಸಾಮ್ ಕ್ಲಿಯರ್ ಮಾಡಿದೆ, ಕಂಡಕ್ಟ್ ಮಾಡಿದ್ರು, ಅದು ಕೂಡ ಕ್ಲಿಯರ್ ಮಾಡಿದೆ. ಆಲ್ ಇಂಡಿಯಾ ರ್ಯಾಂಕ್ 424 ಬಂದಿತ್ತು ಅದರಲ್ಲಿ. ಸೊ ಇದು ನನ್ನ ಸೆಕೆಂಡ್ ಯು ಪಿ ಎಸ್ ಸಿ ಎಕ್ಸಾಮ್, ಐ ಎಫ್ ಎಸ್ ಕ್ಲಿಯರ್ ಆಗಿದೆ. ಸೊ ವಾಟ್ ಐ ಫೀಲ್ ಪರ್ಸನಲಿ ಅಂದ್ರೆ ಯು ಶುಡ್ ಹ್ಯಾವ್ ಸಮ್ ಬ್ಯಾಕ್ಅಪ್ ಪ್ಲಾನ್. ಒಂದೇ ಸ್ಟಿಕ್ ಆನ್ ಆಗಬೇಡಿ, ಐದರ ಬೇರೆ ಎಕ್ಸಾಮ್ ಇರ್ಬೋದು, ಇಲ್ಲ ಬೇರೆ ಏನಾರ ಬಿಸ್ನೆಸ್ ಮಾಡ್ತೀನಿ ಅನ್ಬೋದು, ಇಲ್ಲ ಬೇರೆ ಯಾವ್ದಾರು ಮಾಡಕ್ಕಂತ ಒಂದು ಬ್ಯಾಕ್ಅಪ್ ಪ್ಲಾನ್ ರೆಡಿ ಇರಬೇಕು. ಸೊ ಒಂದೇ ಫೋಕಸ್ ಮಾಡಿ ಇದನ್ನೇ ಮಾಡ್ತೀನಿ ಅಂತಂದ್ರೆ ಸ್ವಲ್ಪ ಕಷ್ಟ ಆಗ್ಬೋದು. ಬಿಕಾಸ್ ಸಕ್ಸಸ್ ರೇಟ್ ನಾವು ಪ್ರಾಕ್ಟಿಕಲ್ ಯೋಚನೆ ಮಾಡಕ್ ಹೋಗುತ್ತೆ. ಒಂದು ಸಕ್ಸಸ್ ರೇಟ್ ಇಸ್ ಲೆಸ್ ದನ್ 0.1% ಅಂತ ಕನ್ಸಿಡರ್ ಮಾಡಿದಾಗ ನೀವು ಬೇರೆ ಆಪರ್ಚುನಿಟೀಸ್ ಕೂಡ ಒಂದ್ ಮೈಂಡ್ ಅಲ್ಲಿ ಇದ್ರೆ ಬೆಟರ್ ಅದು.
0: ಈಗ ಅಭಿಷೇಕ್, ತಾವು ಇಂಜಿನಿಯರಿಂಗ್ ಅನ್ನ ಮುಗಿಸ್ತೀರಿ, ಮುಗಿಸಿದ ಮೇಲೆ ತಾವು ಈ ಒಂದು ಫೀಲ್ಡ್ ಬರಬೇಕು ಅಂತ ಅನ್ಕೋತೀರಿ, ಬರ್ತೀರಿ. ಈಗ ನೀವು ಕ್ಲಿಯರ್ ಮಾಡಿರುವಂತದ್ದು IFS, ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಅಲ್ವಾ, ಭಾರತೀಯ ಅರಣ್ಯ ಸೇವೆ. ಈಗ ನಮ್ಮ ಕೇಳುಗರಿಗೆ ಅವ್ರಿಗೆ ಗೊತ್ತಿರೋದು ಬರೀ ಒಂದೋ ಎರಡೋ, IAS ಗೊತ್ತಿರುತ್ತೆ, IPS ಗೊತ್ತಿರುತ್ತೆ. UPSC ಅಂತ ಹೇಳಿದ್ರೆ ಕಾಮನ್ ಎಕ್ಸಾಮ್ ಮಾಡುತ್ತೆ, ಅದ್ರ ಹೇಗೆ ಕಂಡಕ್ಟ್ ಮಾಡುತ್ತೆ ಅನ್ನೋದು ಗೊತ್ತಿದೆ. ಆದ್ರೆ IFS ಅನ್ನುವಂಥದ್ದು ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಗೊತ್ತಿದೆ, ಆದ್ರೆ ಅದು ಒಂದ್ ಸ್ವಲ್ಪ ವಿಭಿನ್ನವಾಗಿದೆ. ಅದ್ರ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ, ಎಕ್ಸಾಮ್ಸ್ ಹೇಗಿರುತ್ತೆ, ಹೇಗೆ ಬರೆಯುವಂತದ್ದು, ಮತ್ತೆ ಅದನ್ನ UPSC ಇಂದ ಸ್ವಲ್ಪ ಇನ್ನೊಂದು ಎಕ್ಸಾಮ್ ಅನ್ನ ಮೇನ್ಸ್ ಬರೆದು ಬರೀಬೇಕಾಗತ್ತಲ್ಲ, ಅದ್ರ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ.
1: ಅದ್ ಬೇಸಿಕಲಿ ಏನ್ ಮಾಡ್ತಾರೆ ಅಂದ್ರೆ, ಲೈಕ್ ಪ್ರತಿ ಇಯರ್ 150 ಪೋಸ್ಟ್ IAS, 150 ಪೋಸ್ಟ್ IPS ಅಂಡ್ IFS ಬಂದು ಅಂದ್ರೆ 150-160 ಪೋಸ್ಟ್ IRS ಆತರ ಎಲ್ಲ ಯೂಶಲಿ ಗವರ್ಮೆಂಟ್ ಸೆಂಡ್ ಮಾಡ್ತಾರೆ. ಸೊ ಅಲ್ಲ ಅಪ್ರಾಕ್ಸಿಮೇಟ್ಲಿ ಅದು ಟೋಟಲ್ ಆನ್ ಆಗಿ ಲೈಕ್ 1000 ಪೋಸ್ಟ್ ಆಗುತ್ತೆ. ಸೊ UPSC ಈ 1000 ಪೋಸ್ಟ್ಗೆ ಎಕ್ಸಾಮ್ ಕಂಡಕ್ಟ್ ಮಾಡಬೇಕು. ಸೊ UPSC ಇಸ್ ಅನ್ ಎಕ್ಸಾಮ್ ಕಂಡಕ್ಟಿಂಗ್ ಬಾಡಿ ಅಷ್ಟೇ ಅದು. ಸೊ ಅವ್ರೇನ್ ಮಾಡ್ತಾರೆ, ಪ್ರಿಲಿಮ್ಸ್ಗೆ ಎಲ್ಲಾ ಪೋಸ್ಟ್ಗೂ ಸೇರಿಸಿ ಒಂದ್ ಕಾಮನ್ ಎಕ್ಸಾಮ್ ಮಾಡ್ತಾರೆ. ಸೊ ಪ್ರಿಲಿಮ್ಸ್ ಅಲ್ಲಿ ಆಲ್ಮೋಸ್ಟ್ 1:10 ರೇಷ್ಯೋದಲ್ಲಿ ಸೆಲೆಕ್ಟ್ ಆಗ್ತಾರೆ. ಈಗ ಒಂದ್ ಪೋಸ್ಟ್ ಇದ್ರೆ 10 ಜನ ಸೆಲೆಕ್ಟ್ ಆಗ್ತಾರೆ. ಸೊ 1000 ಪೋಸ್ಟ್ ಇದ್ರೆ 10,000 ಜನ ಸೆಲೆಕ್ಟ್ ಆಗ್ತಾರೆ ಪ್ರಿಲಿಮ್ಸ್. ದೆನ್ ಕಮ್ಸ್ ಮೇನ್ಸ್. ಈ ಮೇನ್ಸ್ ಏನ್ ಮಾಡ್ತಾರೆ ಅಂದ್ರೆ ಈ IAS, IPS, IRS ಬೇರೆ ಪೋಸ್ಟ್ ಗಳಿದೆ, ಆಲ್ಮೋಸ್ಟ್ 21 ಪೋಸ್ಟ್ ಇದೆ. ಇವೆಲ್ಲ ಜನರಲಿಸ್ಟ್ ಪೋಸ್ಟ್. ಸೊ ಈ ಜನರಲಿಸ್ಟ್ ಪೋಸ್ಟ್ ಏನಂದ್ರೆ ಎನಿ ಡಿಗ್ರಿ, ನೀವು ಯಾವ್ದಾರ ಡಿಗ್ರಿ ಆಗಿರಲಿ ಈ ಪೋಸ್ಟ್ ಗೆ ಅಟೆಂಡ್ ಮಾಡಬಹುದು. ಸೊ ಇಷ್ಟು ಎಕ್ಸಾಮ್ ಸೇರಿಸಿ ಸಿವಿಲ್ ಸರ್ವಿಸ್ ಮೇನ್ಸ್ ಅಂತ ಇರುತ್ತೆ. ಸೊ ಅದನ್ನ ಅವರು ಕಂಡಕ್ಟ್ ಮಾಡ್ತಾರೆ. ಅದೇ ರೀತಿ ನಾವು ಫಾರೆಸ್ಟ್ ಸರ್ವಿಸ್ ಗೆ ಸೇಮ್ ಪ್ರಿಲಿಮ್ಸ್ ಬರ್ದಿರ್ತೀವಿ. ಸೊ ಈ ಫಾರೆಸ್ಟ್ ಸರ್ವಿಸ್ ಅಂದ್ರೆ ಟೆಕ್ನಿಕಲ್ ಸರ್ವಿಸ್. ಇದ್ ಒಂದೇ ಎಕ್ಸಾಮ್ಗೋಸ್ಕರ ಪರ್ಟಿಕ್ಯುಲರ್ ಏನ್ ಮಾಡ್ತಾರೆ, ಇವರು UPSC ಬೇರೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಇದು ಒಂದೇ ಪೋಸ್ಟ್ ಗೋಸ್ಕರ. ಏನಾದ್ರೆ ಜನರಲಿಸ್ಟ್ ಸರ್ವಿಸ್, ಇದು ಟೆಕ್ನಿಕಲ್ ಸರ್ವಿಸ್. ಈ ಟೆಕ್ನಿಕಲ್ ಸರ್ವಿಸ್ ಅಟೆಂಡ್ ಮಾಡಬೇಕಂದ್ರೆ ಒನ್ ಶುಡ್ ಹ್ಯಾವ್ ಸೈನ್ಸ್ ಬ್ಯಾಕ್ ಗ್ರೌಂಡ್. ಆರ್ಟ್ಸ್ ಬ್ಯಾಕ್ ಗ್ರೌಂಡ್ ಅವರು ಎಲಿಜಿಬಲ್ ಇಲ್ಲ,
0: ಕಾಮರ್ಸ್ ಎಲಿಜಿಬಲ್ ಇಲ್ಲ,
1: ಕಾಮರ್ಸ್ ಎಲಿಜಿಬಲ್ ಇಲ್ಲ.
0: ಓನ್ಲಿ ಫಾರ್ ಸೈನ್ಸ್,
1: ಸೈನ್ಸ್ ಇಂಜಿನಿಯರಿಂಗ್, ಸೈನ್ಸ್ ಯಾವ ಎನಿ ಸೈನ್ಸ್,
0: BSc, ಇಂಜಿನಿಯರಿಂಗ್ ಅಲೋ ಮಾಡಿದ್ರೆ ಎನಿಥಿಂಗ್, ಸೈನ್ಸ್ ಬ್ಯಾಕ್ ಗ್ರೌಂಡ್,
1: ಸೈನ್ಸ್ ಬ್ಯಾಕ್ ಗ್ರೌಂಡ್ ಇರಬೇಕು.
0: ಇದಕ್ಕೆ ಜನರಲ್ ಆಗಿ ಪ್ರಿಲಿಮ್ಸ್ ಕ್ಲಿಯರ್ ಆಗ್ಲೇಬೇಕಲ್ವಾ?
1: ಹೌದು. ಆಕ್ಚುಲಿ ಇನ್ನೇನಂದ್ರೆ ಫಾರೆಸ್ಟ್ ಸರ್ವಿಸ್ ಪ್ರಿಲಿಮ್ಸ್ ಕಟ್ ಆಫ್ ಸಿವಿಲ್ ಸರ್ವಿಸ್ ಕಟ್ ಆಫ್ ಇಂದ ತುಂಬಾ ಹೈ ಇರುತ್ತೆ. ನಾವು ಒಂದೇ ಎಕ್ಸಾಮ್ ಬರೀತೀವಿ, ಯೂಶಲಿ IAS IPS ಎಲ್ಲ ನಮ್ಗೆ ಕಟ್ ಆಫ್ 100 ಇದ್ರೆ ಫಾರೆಸ್ಟ್ ಸರ್ವಿಸ್ ಕಟ್ ಆಫ್ 115, ಜನರಲ್ 10-15 ಮಾರ್ಕ್ಸ್ ಜಾಸ್ತಿ ಇರುತ್ತೆ,
0: ಜಾಸ್ತಿ ಇರುತ್ತೆ. ಓಕೆ, ಈಗ ಪ್ರಿಲಿಮ್ಸ್ ಕ್ಲಿಯರ್ ಆಯ್ತು ಅಂತ ಹೇಳಿದಾಗ ಮೇನ್ಸ್ ಗೆ ನೀವು ಜನರಲ್ಗೂ ಕಂಡಕ್ಟ್ ಮಾಡಬಹುದಲ್ವಾ?
1: ಹೌದು, ಡೆಫಿನೆಟ್ಲಿ. ನಾನು ಈ ಸಲನು ಕೂಡ ನಂದು ಸಿವಿಲ್ ಸರ್ವಿಸ್ ಮೇನ್ಸ್ ಕೂಡ ಬರ್ದಿದೆ, ಫಾರೆಸ್ಟ್ ಸರ್ವಿಸ್ ಮೇನ್ಸ್ ಕೂಡ ಬರ್ದಿದೆ, ಎರಡು ಬರ್ದಿದೆ.
0: ಒಟ್ಟೊಟ್ಟಿಗೆ ಇರುತ್ತಾ?
1: ಇಲ್ಲ, ಗ್ಯಾಪ್ ಇರುತ್ತೆ, ಒಂದ್ 2 months ಗ್ಯಾಪ್ ಇರುತ್ತೆ. ಫಾರೆಸ್ಟ್ ಸರ್ವಿಸ್ ಮೇನ್ಸ್ ಕ್ಲಿಯರ್ ಆಯ್ತು, ಅಂಡ್ ಸಿವಿಲ್ ಸರ್ವಿಸ್ ಮೇನ್ಸ್ ಅಲ್ಲಿ ಅಂತೂ 5 marks ಇಂದ ಮಿಸ್ ಆಯ್ತು ಇಂಟರ್ವ್ಯೂ.
0: ಹಾಗೆ ನೀವು ಈಗ ಈ IFS ಮೇನ್ಸ್ ಅನ್ನು ಬರೀತೀರಿ.
1: ಹೌದು.
0: ತದನಂತರ IFS ಮೇನ್ಸ್ ಬರೀಬೇಕಾದ್ರೆ ಇದಕ್ಕೆ ಸಬ್ಜೆಕ್ಟ್ಸ್ ಹೇಗಿರುತ್ತೆ, ಅದ್ರ ಬಗ್ಗೆ ಹೇಳ್ಬಿಡಿ.
1: ಬೇಸಿಕಲಿ ಸಬ್ಜೆಕ್ಟ್ಸ್ ಏನಾಗುತ್ತೆ ಅಂದ್ರೆ ಇಲ್ಲಿ ನಮಗೆ 6 papers ಇರುತ್ತೆ. ಸೊ ಇಲ್ಲಿ 2 options ಇರುತ್ತೆ. ಸೊ ನಮ್ದು ಸಿವಿಲ್ ಸರ್ವಿಸಸ್ ಅಲ್ಲಿ ಒಂದು ಆಪ್ಷನ್,
0: ಹೌದು.
1: ಸೊ ಒಂದು ಆಪ್ಷನ್ ಅಂದ್ರೆ 2 papers ಇರುತ್ತೆ, ಇಲ್ಲಿ 2 options ಇರುತ್ತೆ. ಅಂಡ್ ಅಲ್ಲಿ ಜನರಲ್ ಸಬ್ಜೆಕ್ಟ್ಸ್ ಲೈಕ್ ಸೋಷಿಯಲಜಿ ಆರ್ ಅಂದ್ರೆ ಆಪ್ಷನಲ್ 22 options ಎಷ್ಟು ಇರುತ್ತೆ. ಸೊ ಅವ್ರು ಯಾವ್ದು ಬೇಕು ತಗೊಳ್ಬಹುದು, ಬಟ್ ಇಲ್ಲಿ ಓನ್ಲಿ ಸೈನ್ಸ್ ಆಬ್ಜೆಕ್ಟ್, ಸೈನ್ಸ್ ಸಬ್ಜೆಕ್ಟ್ಸ್ ಇರುತ್ತೆ ಅಷ್ಟೇ.
0: ಸೈನ್ಸ್ ಯಾವ್ದು ತಗೊಂಡಿದ್ರಿ?
1: ನಂದು ಬೇಸಿಕಲಿ 2 options ಇರೋದ್ರಿಂದ ಫಾರೆಸ್ಟ್ ಮತ್ತೆ ಜಿಯಾಲಜಿ ತಗೊಂಡಿದೆ. ಸೊ ನಂದು ಸ್ವಲ್ಪ ಮೆಕಾನಿಕಲ್ ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್ ಇರೋದ್ರಿಂದ ಜಿಯಾಲಜಿ ಸ್ವಲ್ಪ ಕಂಪಾರೇಟಿವ್ಲಿ ಲಿಂಕ್ ಆಗುತ್ತೆ ಸಬ್ಜೆಕ್ಟ್ಗೆ.
0: ಓಕೆ.
1: ಸೊ ಜಿಯಾಲಜಿ ತಗೊಂಡಿದೆ ಅಂಡ್ ಫಾರೆಸ್ಟ್ರಿ ತಗೊಂಡಿದೆ ಅಂಡ್ ಮಾಮೂಲಿ ಅನದರ್ ಜನರಲ್ ಇಂಗ್ಲಿಷ್ ಪೇಪರ್ ಅಂತ ಇರುತ್ತೆ. ಅಂಡ್ ದೀಸ್ ಆರ್ ಮೇಜರ್ ಪೇಪರ್ಸ್. ಅಂಡ್ ಒಂದು ಜನರಲ್ ಸ್ಟಡೀಸು, ಜನರಲ್ ಇಂಗ್ಲಿಷು ಮತ್ತೆ 4 ಆಪ್ಷನಲ್ ಪೇಪರ್.

0: ಮೂರು ಐಎಎಸ್ ಐಪಿಎಸ್ ಮತ್ತೆ ಫಾರೆಸ್ಟ್ ಸರ್ವಿಸ್, ಇನ್ ಮಿಕ್ಕಿದೆಲ್ಲ ನಮ್ಮ ಸೆಂಟ್ರಲ್ ಸರ್ವಿಸಸ್ ಅಂತ ಬರುತ್ತೆ. ದೆನ್ ಬರೋದು ಸ್ಟೇಟ್ ಸರ್ವಿಸ್. ಸ್ಟೇಟ್ ಸರ್ವಿಸ್ ಎಕ್ಸಾಮ್ ನ ಕೆಪಿಸಿ ಕಂಡಕ್ಟ್ ಮಾಡ್ತಾರೆ. ಈ ಮೂರು ಆಲ್ ಇಂಡಿಯಾ ಸರ್ವಿಸಸ್ ಮತ್ತೆ ಅದರ್ ಸೆಂಟ್ರಲ್ ಸರ್ವಿಸಸ್ ಗೆ ಯುಪಿಸಿ ಕಂಡಕ್ಟ್ ಮಾಡ್ತಾರೆ.
1: ಮೇನ್ಸ್ ಕ್ಲಿಯರ್ ಆಗುತ್ತೆ. ಇಂಟರ್ವ್ಯೂ ಹೋಗ್ತೀರಿ?
0: ಹೌದು.
1: ಇಂಟರ್ವ್ಯೂ ಬಗ್ಗೆ ಹೇಳ್ಬೋದಾ, ಹೇಗಿತ್ತು, ಎಷ್ಟು ಚೆನ್ನಾಗಿದ್ರು, ಏನ್ ಪ್ರಶ್ನೆಗಳು ಬಂದ್ವು ನಿಮಗೆ ಅಂತ?
0: ಆಕ್ಚುಲಿ ನಂದು ಇದು ಸೆಕೆಂಡ್ ಯುಪಿಸಿ ಇಂಟರ್ವ್ಯೂ. ನನ್ನ ಫಸ್ಟ್ ಯುಪಿಸಿ ಇಂಟರ್ವ್ಯೂ 2024 ಅಲ್ಲೇ ಕೊಟ್ಟಿದೆ.
1: ಓಕೆ, ನೀವು ಆರ್ಮ್ ಫೋರ್ಸ್ ಹೇಳಿದ್ರೆ
0: ಆರ್ಮ್ ಫೋರ್ಸ್
1: ಅಂದ್ರೆ ಇನ್ನೊಂದು ಏನಂತ ಹೇಳಿದ್ರೆ, ಈ ಒಂದು ಸರ್ವಿಸ್ ಅಂದ್ರೆ ಐಎಎಸ್ ಐಪಿಎಸ್ ಐಎಫ್ಎಸ್ ಏನಿದೆಯಲ್ಲ, ಇದನ್ನು ತಗೊಂಡ್ಮೇಲೆ ನೀವು ಐಎಫ್ಎಸ್ ಗೆ ಫಸ್ಟ್ ಟೈಮ್ ಅಟೆಂಪ್ಟ್ ಮಾಡಿದ್ದ?
0: ಹೌದು, ಫಸ್ಟ್ ಟೈಮ್ ಇದು. ಫಸ್ಟ್ ಟೈಮ್ ಫಸ್ಟ್ ಇಂಟರ್ವ್ಯೂ, ಫಸ್ಟ್ ಕ್ಲಿಯರ್,
1: ಫಸ್ಟ್ ಕ್ಲಿಯರ್. ಓಕೆ, ಇನ್ನು ಅವಕಾಶನೇ ಬೇಡ. ಓಕೆ, ಮುಂದುವರಿಸಿ.
0: ಯೂಶಲಿ ಇಂಟರ್ವ್ಯೂ ನಾವು ತುಂಬಾ ಜನ ಯೂಟ್ಯೂಬ್ ಅಲ್ಲಿ ನೋಡ್ತಿರ್ತೀವಿ, ಫುಲ್ ಟಫ್ ಇರುತ್ತೆ ಅದರಲ್ಲೇ ಇರುತ್ತೆ. ಬಟ್ ಆಕ್ಚುಲ್ ಇಂಟರ್ವ್ಯೂ ಒಂದು 90% ಕಾರ್ಡಿಯಲ್ ಆಗಿರುತ್ತೆ. ಯಾರು ತುಂಬಾ ಇದ್ ಮಾಡಲ್ಲ, ಲೈಕ್ ತುಂಬಾ ಕೋಆಪರೇಟಿವ್ ಆಗಿರುತ್ತೆ, ತುಂಬಾ ಚೆನ್ನಾಗಿ ಮಾತಾಡಿಸ್ತಾರೆ, ಎಲ್ಲ ಮಾಡ್ತಾರೆ. ಬಟ್ ನನ್ನ ಇಂಟರ್ವ್ಯೂಸ್ ಟಫ್ ಇತ್ತು. ನನ್ನ ಪರ್ಟಿಕ್ಯುಲರ್ಲಿ ನನ್ ಬಿಕಾಸ್ ನನಗೆ ಲಾಸ್ಟ್ ಅಟೆಂಪ್ಟ್ ಇಂಟರ್ವ್ಯೂ ಕೊಟ್ಟದಾಗ ಕೂಡ ನಾರ್ಮಲ್ ಇಂಟರ್ವ್ಯೂ ಇತ್ತು, ಲೈಕ್ ತುಂಬಾ ಕಾರ್ಡಿಯಲ್ ಆಗಿ ಎಲ್ಲ ಮಾಡಿ ಎಲ್ಲ ಮಾಡಿದ್ರೆ ಗುಡ್ ಸ್ಕೋರ್ ಕೂಡ ಬಂದಿತ್ತು. ಒಂದು ಎಕ್ಸ್ಪೀರಿಯನ್ಸ್ ಇತ್ತು ಒಂದು ಇಂಟರ್ವ್ಯೂ ಬಗ್ಗೆ. ಸೊ ನನ್ನ ಎಕ್ಸ್ಪೆಕ್ಟೇಷನ್ಸ್ ಇತ್ತು ಈ ಕ್ವಶನ್ಸ್ ಬರುತ್ತೆ ಈ ಬ್ಯಾಕ್ಗ್ರೌಂಡ್ ಇಂದ. ಯೂಶಲಿ ನಾವು ಡ್ಯಾಫ್ ಅಂತ ಕೊಡ್ತೀವಿ, ಡ್ಯಾಫಲ್ಲಿ ನಮ್ದು ಎಲ್ಲ ಡೀಟೇಲ್ಸ್. ಸೊ ಆ ಡೀಟೇಲ್ಸ್ ಮೇಲೆ ಅವರು ಯೂಶಲಿ ಕ್ವಶನ್ಸ್ ಪಿಕ್ ಮಾಡಿ ಕೇಳ್ತಾರೆ. ಸೊ ನನ್ನ ಡ್ಯಾಫಲ್ ತುಂಬಾ ಚೆನ್ನಾಗಿತ್ತು ನನ್ನ ಡ್ಯಾಫ್, ಯಾಕಂದ್ರೆ ನಂದು ರಸ್ಲಿಂಗ್ ಇತ್ತು, ಸ್ಟ್ರೆಂಗ್ ಫುಡ್ ಆಯ್ತು, ಸ್ವಿಮ್ಮಿಂಗ್ ಇತ್ತು, ಹಾರ್ಸ್ ರೈಡಿಂಗ್ ಇತ್ತು, ಎಲ್ಲ ಇತ್ತು.
1: ತುಂಬಾ ಜಾಸ್ತಿ ಕೊಟ್ಬಿಟ್ಟಿದ್ರಿ, ಸಿಗಾಕಂಡ್ರಿ?
0: ಇಲ್ಲ, ಆಕ್ಚುಲಿ ಎಲ್ಲ ತುಂಬಾ ಚೆನ್ನಾಗಿತ್ತು. ನಾನು ಆಬ್ವಿಯಸ್ಲಿ ಬರ್ದೇನು ತುಂಬಾ ಚೆನ್ನಾಗಿ ಪ್ರಿಪರೇಷನ್ ಇರುತ್ತೆ ಅದ್ರ ಮ್ಯಾಟರ್ ಮೇಲೆ. ಸೊ ನಾನು ತುಂಬಾ ಚೆನ್ನಾಗಿ ಪ್ರಿಪೇರ್ ಆಗಿ ಹೋದೆ ಇಂಟರ್ವ್ಯೂಗೆ. ಸೊ ಅಲ್ಲಿ ಮೇಡಮ್ ಇದ್ರು, ಸುಮನ್ ಶರ್ಮಾ ಅಂತ ಅವ್ರು ಇಂಟರ್ವ್ಯೂ ಚೇರ್ಮನ್. ಸೊ ಕರೆದ್ರು, ಡ್ಯಾಫ್ ನೋಡಿದ್ರು, ಓ ಆರ್ ಯು ಎನ್ ಮೆಕಾನಿಕಲ್ ಇಂಜಿನಿಯರ್ ಅಂದ್ರು. ಎಸ್ ಮ್ಯಾಮ್ ಅಂತಂದೆ. ಫಸ್ಟ್ ಕ್ವಶನ್ ಶೂಟ್ ಮಾಡಿದ್ರು, ಎಕ್ಸ್ಪ್ಲೇನ್ ದಿ ಡಿಫ್ರೆಂಟ್ ಲಿಂಕ್ ಮೆಕಾನಿಸಮ್ಸ್ ಆಫ್ ಮಿಷಿನ್ ಅಂತ. ಸೊ ಅದು ನಮ್ಮ ಮೆಕಾನಿಕಲ್ ಇಂಜಿನಿಯರಿಂಗ್ ಅಲ್ಲಿ ಕೈನಮೆಟಿಕ್ಸ್ ಆಫ್ ಮಿಷಿನ್ ಅಂತ ಇದೆ. ನಾವು ಆಲ್ಮೋಸ್ಟ್ ಅದು ತುಂಬಾ ಓದಿ ತುಂಬಾ ಇದಾಗ್ಬಿಟ್ಟಿದೆ. ಅದು ಟಫೆಸ್ಟ್ ಸಬ್ಜೆಕ್ಟ್ ಮೆಕಾನಿಕಲ್ ಅಲ್ಲಿ. ನಾನು ಮೈಂಡ್ ಅಲ್ಲಿ, ಓ ಯಾರು ನಾನು ಯಾವ ಸರ್ವಿಸ್ ಎಕ್ಸಾಮ್ ಬಂದಿದ್ದೀನಿ, ಟೆಕ್ನಿಕಲ್ ಕ್ವಶನ್ ಕೇಳ್ತಿದ್ದಾರೆ ಅಂತ ಮೈಂಡ್ ಅಲ್ಲಿ ಬಂತು. ಬಟ್ ಓಕೆ, ನಾನು ಇಂಜಿನಿಯರಿಂಗ್ ಕೂಡ ಚೆನ್ನಾಗಿ ಓದಿದೆ, ಲೈಕ್ ತುಂಬಾ ಏನು ಇದಂತೇನಿಲ್ಲ. ಸೊ ಜನರಲ್ ಆಗಿ ಆನ್ಸರ್ ಮಾಡಿದೆ, ಲೈಕ್ ಎಷ್ಟು ನೆನಪಿತ್ತು ಅದ್ರ ಬಗ್ಗೆ ಜನರಲ್ ಆಗಿ ಆನ್ಸರ್ ಮಾಡಿದೆ. ಆದ್ರೆ ಅದ್ರ ಮೇಲೆ ಇನ್ನೊಂದು ಕ್ವಶನ್ ಕೇಳಕ್ ಸ್ಟಾರ್ಟ್ ಮಾಡ್ರು. ನಾನು ಆಲ್ಮೋಸ್ಟ್ ಎಲ್ಲ ನಂದು ಇಂಜಿನಿಯರಿಂಗ್ ಬಿಟ್ಟು 5 ಇಯರ್ಸ್ ಆಗಿಬಿಟ್ಟಿದೆ. ಸೊ ಎಲ್ಲ ಜನರಲ್ ಆಗಿ ಆನ್ಸರ್ ಮಾಡ್ತಿದ್ದೀನಿ. ಸೊ ಮ್ಯಾಮ್ ಅಂದ್ರು, ಇವರ ಇಂಜಿನಿಯರ್ ಆನ್ಸರ್ ಲೈಕ್ ಇಂಜಿನಿಯರ್ ಅಂತ ಅಂದ್ರು. ನಾನು ಮಾಮೂಲಿ ಜನರಲ್ ಆಗಿ ಆನ್ಸರ್ ಮಾಡಿ ಟ್ರೈ ಮಾಡಿದೆ, ಬಿಕಾಸ್ ಆಬ್ವಿಯಸ್ಲಿ 5 ಇಯರ್ಸ್ ಗ್ಯಾಪ್ ಇರೋದ್ರಿಂದ ನಾವು ತುಂಬಾ ಟೆಕ್ನಿಕಲ್ ಸೌಂಡ್ ಆಗೋ ಆಗಲ್ಲ. ಸೊ ನಾವು ಯೂಶಲಿ 5 ಇಯರ್ಸ್ ಜನರಲ್ ಪಾಲಿಟಿ, ಜಿಯೋಗ್ರಫಿ, ಎಕನಾಮಿ ಎಲ್ಲ ಜನರಲ್ ಸಬ್ಜೆಕ್ಟ್ಸ್ ಓದ್ತಿರ್ತೀವಿ, ಟೆಕ್ನಿಕಲ್ ಸಬ್ಜೆಕ್ಟ್ ಲಿಂಕ್ ಹೋಗ್ಬಿಟ್ಟಿರುತ್ತೆ.
1: ಹೌದು.
0: ಸೊ ಮ್ಯಾಮ್ ಎಲ್ಲ ಸ್ವಲ್ಪ ಅದರಲ್ಲೇ ಕೇಳಿದ್ರು. ನಾನೇನು ಅನ್ಕೊಂಡೆ, ಓಕೆ 4 ಮೆಂಬರ್ಸ್ ಇರ್ತಾರೆ ಇಂಟರ್ವ್ಯೂ ಪ್ಯಾನಲ್ ಅಲ್ಲಿ. ಸೊ ನೆಕ್ಸ್ಟ್ ಮೆಂಬರ್ ಹೋದ್ರು. ಸೊ ನಾನೇನು ಅನ್ಕೊಂಡೆ, ನೆಕ್ಸ್ಟ್ ಅಟ್ಲೀಸ್ಟ್ ನೆಕ್ಸ್ಟ್ ಮೆಂಬರ್ ಆದ್ರೂ ನಾನು ಡ್ಯಾಫ್ ಇಂದ ಚೆನ್ನಾಗಿ ಕೇಳ್ತಾರೆ, ಎಲ್ಲ ಪ್ರಿಪೇರ್ ಆಗಿದ್ದೀನಿ ಮಾತಾಡೋದು ಅಂತ ಅನ್ಕೊಂಡೆ. ಅವ್ರು ಬಂದ್ರು, ಮ್ಯಾಮ್ ಎಲ್ಲಿ ಸ್ಟಾಪ್ ಮಾಡಿದ್ರು ಅಲ್ಲಿಂದ ಕಂಟಿನ್ಯೂ ಮಾಡ್ರು, ಪುನಃ ಅಗೇನ್ ಟೆಕ್ನಿಕಲಿ ಕೇಳಕ್ ಸ್ಟಾರ್ಟ್ ಮಾಡಿದ್ರು. ಅವರು ಅಗೇನ್ ಬ್ಯಾಟರೀಸ್ ಮೆಕಾನಿಸಮ್ ಹೇಳು, ಅಂದ್ರೆ ಹೆಂಗೆ ಸೋಲಾರ್ ಕಾರ್ ಮೆಕಾನಿಸಮ್ ಹೇಳು, ಎಲ್ಲ ಸ್ಟಾರ್ಟ್ ಮಾಡಿದ್ರು ಹಂಗೆ. ಓ ನಾನು ಹೋಯ್ತು, ಯಾಕೋ ಇಂಟರ್ವ್ಯೂ ಹೋಯ್ತು ಅಂತ ಮೈಂಡ್ ಅಲ್ಲಿ ಅನ್ಕೊಂಡು. ಹಾಗೆ ಇಂಟರ್ವ್ಯೂ ಇನ್ನೂ 2 ಮೆಂಬರ್ಸ್, ಒಬ್ರು ಮೆಂಬರ್ ಮಾತ್ರ ಜನರಲ್ ಕ್ವಶನ್ಸ್ ಕೇಳಿದ್ರು. ಲೈಕ್ ನಾನು ಫಾರೆಸ್ಟ್ ಜಿಯಾಲಜಿ ಆಪ್ಷನಲ್ ಇದ್ರಿಂದ ಫಾರೆಸ್ಟ್ ಜನರಲ್ ಜಿಯಾಲಜಿ ಬಗ್ಗೆ ಕೇಳಿದ್ರು, ಅದು ನಾವು ಪ್ರಿಪೇರ್ ಆಗಿರ್ತೀವಿ ಅದ್ರ ಬಗ್ಗೆ ಎಲ್ಲ. ಸೊ ಅದೆಲ್ಲ ಆನ್ಸರ್ ಮಾಡಿದೆ. ಬಟ್ ಆಲ್ಮೋಸ್ಟ್ 70-80% ಅನ್ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಎಲ್ಲ.
1: ಓಕೆ,
0: ಎಲ್ಲ ಟೆಕ್ನಿಕಲ್ ಕ್ವಶನ್ಸ್ ಬಂದಿತ್ತು. ಬಟ್ ನನ್ನ ಬೆಸ್ಟ್ ಆಫ್ ಎಬಿಲಿಟಿ ಆನ್ಸರ್ ಮಾಡಿದೆ. ಬಟ್ ಆಚೆ ಬಂದು ನಮ್ಮ ತಂದೆಗೆ ಹೇಳಿದೆ, ಏ ಇಂಟರ್ವ್ಯೂ ಮುಗೀತು, ಇದು ಆಗಲ್ಲ ಅಂತ ಅಂದೆ. ಬಟ್ ನಮ್ಮ ಫ್ರೆಂಡ್ಸ್ ಹೇಳಿದ ಏನಂದ್ರೆ, ಲೈಕ್ ಅದು ಪರ್ಸನಾಲಿಟಿ ಟೆಸ್ಟ್, ನಾಲೆಡ್ಜ್ ಚೆಕ್ ಮಾಡಲ್ಲ ಅವರು. ಸೊ ಅವನು ನಿನ್ಗೆ ಆನ್ಸರ್ ಮಾಡಕ್ ಬರ್ಲಿಲ್ಲ ಅಂದ್ರು ಅವ್ನು ಕಾಮ್ ಆಗಿದ್ದಾನ, ಕಂಪೋಸ್ಡ್ ಆಗಿದ್ದಾನ, ಅವ್ನು ಹೆಂಗೆ ಪ್ರೆಷರ್ ಹ್ಯಾಂಡಲ್ ಮಾಡ್ತಿದ್ದಾನೆ, ಅದನ್ನ ಅವ್ರು ಚೆಕ್ ಮಾಡ್ತಾರೆ. ಸೊ ನೀನು ಅವ್ರು ನಿನ್ ಪರ್ಸನಾಲಿಟಿ ಅವ್ರಿಗೆ ಇಷ್ಟ ಆಗಿದ್ರೆ ನಿಂಗೆ ಮಾರ್ಕ್ಸ್ ಕೊಡ್ತಾರೆ, ತಲೆ ಕೆಡ್ಸ್ಕೊಡ ಅಂತ ಹೇಳಿದ್ರು. ಸೊ ಅದೇ ರೀತಿ ನಿನ್ನೆ ಮಾರ್ಕ್ಸ್ ಬಂತು, 190 ಕೊಟ್ಟಿದ್ರೆ ವೆರಿ ಗುಡ್ ಸ್ಕೋರ್ ಆಕ್ಚುಲಿ. ನಾನು ಎಕ್ಸ್ಪೆಕ್ಟ್ ಮಾಡಿರೋ ಲಾಸ್ಟ್ ಇಂಟರ್ವ್ಯೂ ಸ್ಕೋರ್. ಸೊ ತುಂಬಾ ಸ್ಕೋರ್ ಚೆನ್ನಾಗಿ ಕೊಟ್ಟಿದ್ದಾರೆ.
1: ಆದ್ರೆ ಈಗ ನಮ್ಮ ವಿದ್ಯಾರ್ಥಿಗೆ ಹೇಳೋದೇನಂತಂದ್ರೆ, ಈ ಮುಖಾಂತರ ಅಂದ್ರೆ ಅನ್ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಗಳು ಜಾಸ್ತಿ ಬಂದವು, ಆದ್ರೂ ಕೂಡ ಎದೆಗೊಂದದೆ ಸಾಧ್ಯ ಆದಷ್ಟು ಪ್ರಾಮಾಣಿಕವಾಗಿ ಉತ್ತರ ಕೊಟ್ಟಿದ್ದಕ್ಕೂ ಕೂಡ ಸೆಲೆಕ್ಟ್ ಆಗುವ ಸಾಧ್ಯತೆ ಖಂಡಿತ ಇರುತ್ತೆ. ಹೆದರ್ಕೊಳ್ಳೋ ಅವಕಾಶ ಇಲ್ಲ. ನಿಮಗೆ ಮಧ್ಯದಲ್ಲೇ ಕೂಡ ಹೆದರಿಕೆ ಶುರು ಆಯಿತು, ಇದೇನೋ ಬಹಳ ಕಷ್ಟ ಇದೆ ಅಂತ ಅಂದಿತ್ತು, ಆದರೂ ಕೂಡ ನೀವು ಎದೆಗುಂದದೆ ನಿಮ್ಮ ಒಂದು ಪ್ರಾಮಾಣಿಕತೆಯನ್ನು ಬಿಟ್ಕೊಡ್ಲಿಲ್ಲ. ಆ ನಿಟ್ಟಿನಲ್ಲಿ ಕೂಡ ಒಳ್ಳೆಯ ಅಂಕವನ್ನು ಬಂತಲ್ವಾ?
0: ನಾನು ಬೇಸಿಕಲಿ ನಾನು ಸ್ಪೋರ್ಟ್ಸ್ ಪರ್ಸನ್ ಆಗಿ ಇದ್ದಿದ್ದರಿಂದ ನಾನು ಆಕ್ಚುಲಿ ಡೆಮಿನಿಯರ ಕಾಮ್ ಇರ್ತಿತ್ತು ಯಾವಾಗ.
1: ಓಕೆ,
0: ಅವ್ರಿಗೆ ಅದು ಇಷ್ಟ ಆಗಿ ಮಾರ್ಕ್ಸ್ ಕೊಟ್ಟಿದ್ದಾರೆ.
1: ಓಕೆ, ಈಗ ನಮ್ಮ ಕೇಳುಗರಿಗೆ ನಾವು ಹೇಳೋದೇನು ಅಂತ ಹೇಳಿದ್ರೆ, ಜಿ ಎಸ್ ಅಭಿಷೇಕ್ ನಾಯಕ್ ಅವರು ಆಲ್ ಇಂಡಿಯಾ ರ್ಯಾಂಕಿಂಗ್ 122 ತಗೊಂಡಿದ್ರಿ, ಹೌದಾ? 122 ರ್ಯಾಂಕ್ ತಗೊಂಡಿದ್ರಿ. ಎಕ್ಸ್ಪೆಕ್ಟ್ ಕರ್ನಾಟಕ ಕೇಟರ್ ಸಿಗ್ಬೋದಾ?
0: ಚಾನ್ಸಸ್ ಹೈ ಇದೆ. ಏನಕಂದ್ರೆ, ಲೈಕ್ ಅದು ವೇಕೆನ್ಸಿ ಅದು ಕ್ಯಾಟಗರೀಸ್ ಮೇಲೆ ಅಲಾಟ್ ಮಾಡ್ತಾ ಹೋಗ್ತಾರೆ. ಸೊ ಓ ಬಿ ಸಿಗಿಸ್ಟು, ಎಸ್ ಸಿಗಿಸ್ಟು, ಎಸ್ ಟಿಗಿಸ್ಟು, ಜನರಲ್ ಇಸ್ಟ್ ಅಂತ ಅಲಾಟ್ ಮಾಡ್ತಾರೆ. ನಾನು ಕರ್ನಾಟಕದಲ್ಲಿ ನಂದು ಎಸ್ ಟಿ ಕ್ಯಾಟಗರಿ ಬರೋದ್ರಿಂದ ನಾನು ಕರ್ನಾಟಕದಿಂದ ಒಬ್ಬನೇ ಎಸ್ ಟಿ ಕ್ಲಿಯರ್ ಆಗಿರೋದು ಐ ಎಫ್ ಎಸ್ ಎಕ್ಸಾಮಿನೇಷನ್.
1: ಓಕೆ,
0: ಸೊ ಪ್ರತಿ ಫೇರ್ ಚಾನ್ಸಸ್

0: ನಾಗರಹೊಳೆ ಎಲ್ಲ ಸುತ್ತಮುತ್ತ ಇರುವಂತಹ ಬಹಳ ದೊಡ್ಡ ಒಂದು ಏರಿಯಾ
1: ಹೌದು
0: ಅಲ್ವಾ. ನಮ್ಮ ಕರ್ನಾಟಕದಲ್ಲಿ ಬಹಳ ಅಗಾಧವಾಗಿ ಅರಣ್ಯ ಪ್ರದೇಶವನ್ನ ಇಟ್ಕೊಂಡಿದೀವಿ. ನೀವು ಕೂಡ ಮಂಡ್ಯದಲ್ಲೂ ಆದ್ರಿಂದ ಪ್ರಕೃತಿ ಪರಿಸರ ಹೆಚ್ಚು ನೋಡಿರ್ತೀರಿ ಅಲ್ವಾ. ಆ ನಿಟ್ಟಿನಲ್ಲಿ ಈಗ IFS ಆದ್ಮೇಲೆ ಏನು ಕನಸು
1: ಅಂದ್ರೆ ಬೇಸಿಕಲಿ ಲೈಕ್ ನಂದು ನಮ್ಮಜ್ಜಿ ಮನೆ ಬಂದು ಚಾಮರಾಜನಗರ ಜಿಲ್ಲೆ ನಮ್ಮ ರಾಮನ್ನವರು.
0: ಓಕೆ, ಹತ್ರನೇ ಆದ್ರೆ ಬಂಡೀಪುರಕ್ಕೆ.
1: ಅದು ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲೂಕು ಪಾಳ್ಯ ಅಂತ. ಸೊ ಅದು ಹೇಗಿದೆ ಅಂದ್ರೆ ಅವರು ಕಾಡ್ ಮಧ್ಯದಲ್ಲೇ ಇರೋದು ಊರು ಕೂಡ, ಜಸ್ಟ್ ಲೈಕ್ 1 kilometer ಆಚೆ ಹೋದ್ರೆ ಕಾಡ್ ಇದೆ. ಸೊ ನಾನು ತುಂಬಾ ಚಿಕ್ಕ ವಯಸ್ಸಿಂದನು ಈ ಕಾಡ್ ಬೆಳೆದು ಸುತ್ತಮುತ್ತ ಓಡಾಡಿ ಮರಗಳು ಎಲ್ಲ ಅದ್ರ ಮಧ್ಯದಲ್ಲೇ ಬೆಳೆದಿರೋದ್ರಿಂದ ನಂಗೆ ಫಾರೆಸ್ಟ್ ಮೇಲೆ ತುಂಬಾ ಜಾಸ್ತಿ ಒಲವು ಇತ್ತು. ಸೊ ಅದೇ ರೀತಿ ನಂಗೆ ಫಾರೆಸ್ಟ್ ಸರ್ವಿಸ್ ಕೂಡ ಸಿಕ್ಕಿರೋದ್ರಿಂದ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಲೈಕ್ ನಂದು ಬೆಳೆದಿರೋದು ಇದೇ ವಾತಾವರಣದಲ್ಲಿ ಎಲ್ಲ ಕಾಡ್ ಮಧ್ಯೆ ಬೆಳೆದಿದ್ದೀನಿ ಎಲ್ಲ ಚೆನ್ನಾಗಿ ಗೊತ್ತು ಇದ್ರ ಬಗ್ಗೆ ಅಂತಂದಾಗ ಫಾರೆಸ್ಟ್ ಸರ್ವಿಸ್ ಒನ್ ಆಫ್ ವೆರಿ ಗುಡ್ ಸರ್ವಿಸ್ ಆಕ್ಚುಲಿ. ಅದು
0: ಖಂಡಿತವಾಗ್ಲೂ ವೆರಿ ಗುಡ್ ಸರ್ವಿಸ್,
1: ಅಂದ್ರೆ ನನ್ ಪರ್ಸನಾಲಿಟಿ ಸೂಟ್ ಆಗೋದ್ರಿಂದ ಅದು ಕೂಡ ಬೆಟರ್ ಸರ್ವಿಸ್
0: ಅಂದ್ರೆ ಮೋಸ್ಟ್ಲಿ ನಿಮಗೆ ನಿಮ್ಮ ಡೆಸ್ಟಿನಿ ಇದ್ದಿದ್ದಿಲ್ಲೇ
1: ಇರ್ಬಹುದು.
0: ಆಮೇಲೆ ಅವಕಾಶ ಇನ್ನೂ ಇದೆ ನಿಮ್ಗೆ UPSC ಬರ್ಲಿಕ್ಕೆ.
1: ಈಗ ನೆಕ್ಸ್ಟ್ ಅಟೆಂಪ್ಟ್ ಕೊಡ್ಬೇಕು.
0: ಮೋಸ್ಟ್ಲಿ ಒಂದೇ ಅಟೆಂಪ್ಟಾ
1: ಇಲ್ಲ ಅಟೆಂಪ್ಟ್ಸ್ ಇದೆ, ಇನ್ನೂ ಅಟೆಂಪ್ಟ್ಸ್ ಇದೆ.
0: ಅಲ್ಲ ಯಾಕೆ ಅಂತಂದ್ರೆ ಕ್ಲಿಯರ್ ಆದ್ಮೇಲೆ IAS IPS ಕ್ಲಿಯರ್ ಆದ್ಮೇಲೆ ಒಂದೇ ಅಟೆಂಪ್ಟ್ ಇರುತ್ತೆ ಬರ್ಲಿಕ್ಕೆ.
1: ಹೌದು, ಈ ಸಲ ರೂಲ್ಸ್ ಮಾಡಿದ್ದಾರೆ ಆಕ್ಚುಲಿ.
0: ನಿಮ್ಗೂ ಅದು ಬರುತ್ತೆ ಅಪ್ಲೈ ಆಗುತ್ತಾ?
1: IFS ಅದು ಅಪ್ಲೈ ಆಗಲ್ಲ.
0: ಈಗ ನಿಮ್ಮ ಸ್ಟಡಿ ಹೇಗಿತ್ತು? ಯಾಕೆ ಅಂತ ಹೇಳಿದ್ರೆ 5 ವರ್ಷದ ಪರಿಶ್ರಮ ಚಿಕ್ಕದಲ್ಲ.
1: ಹೌದು,
0: ಯಾಕೆಂದ್ರೆ ನಮ್ಮ ಯಂಗ್ಸ್ಟರ್ಸ್ ನಾವು ಹೇಳಲೇಬೇಕಾಗತ್ತೆ. ಅದನ್ನ ಆಸ್ಪಿರೆಂಟ್ಸ್ ಇರ್ತಾರೆ, ಆ ಕನಸನ್ನ ಕಟ್ಕೊಂಡಿರ್ತಾರೆ. ಈ ಚಿಕ್ಕ ವಯಸ್ಸಿಂದ ಕನಸು ಕಟ್ಕೊಂಡಿರ್ತಾರೆ. 10ನೇ ತರಗತಿ ಎಕ್ಸಾಮ್ ಬರೀತಿರೋರು ಇಲ್ಲ PUC ಎಕ್ಸಾಮ್ ಬರೀತಿರೋರು ಏನ್ ಕನಸು ಕಾಣ್ತಿದ್ಯಾ ಅಂತ ಹೇಳಿದ್ರೆ UPSC ಕ್ಲಿಯರ್ ಮಾಡಬೇಕು ಅಂತಾರೆ. ಯಾವ ಒಂದು ಸಬ್ಜೆಕ್ಟ್ ತಗೊಂಡು ಓದ್ತೀಯಾ? BE ಮಾಡ್ತೀನಿ ಅಂತಾರೆ, MBBS ಮಾಡ್ತೀನಿ ಅಂತಾರೆ. ಈಗ ಅದನ್ನ ಮಾಡ್ಕೊಂಡು ಅವ್ರ ಕನಸು ಕೂಡ ಇನ್ನೊಂದು 4 ವರ್ಷ 5 ವರ್ಷ ಗೊತ್ತಿಲ್ಲ, 1 ವರ್ಷಕ್ಕೆ ಕ್ಲಿಯರ್ ಆಗ್ಬೋದು.
1: ಹೌದು,
0: ಅಂತವ್ರಿಗೆ ನೀವು ಒಂದು ಮಾದರಿ ಆಗಿದ್ರಿ. 5 ವರ್ಷ ಸತತ ಪ್ರಯತ್ನ ಬಿಟ್ಬಿಟ್ಟಿದ್ರೆ ನಿಮ್ಮ ಅಣ್ಣನ ರೀತಿಲಿ ನನ್ನ ಕೈಲಿ ಆಗಲ್ಲ ಅಂತ ಬಿಟ್ಬಿಟ್ಟಿದ್ರೆ ಮೋಸ್ಟ್ಲಿ ಇವತ್ತು ನಾವು ನೀವು ಈ ವಿಚಾರ ಮಾತಾಡಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಆ ನಿಟ್ಟಿನಲ್ಲಿ ಏನ್ ಹೇಳಿ ಬಯಸ್ತೀರಿ
1: ಅಂದ್ರೆ, ಇದು ವಿಚಾರ ನನಗೆ ಲೈಕ್ ನಾನು PU ಆದ್ಮೇಲೆ ಬಂತು. ಲೈಕ್ ಈಗ ನಾನು IAS UPSC ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ, ಯಾವ ಡಿಗ್ರಿ ಮಾಡಬೇಕು ಅಂತ. ಸೊ ಆ ವಿಚಾರ ಬಂದಾಗ ಕೆಲವರ ಹತ್ರ ಮಾತಾಡಿದೆ, ಯಾವ್ದು ಮಾಡಬೇಕು, ನಾನು ಏನಾರ BA ಮಾಡ್ಲಾ ಇಲ್ಲ ಇಂಜಿನಿಯರಿಂಗ್ ಮಾಡ್ಲಾ. ಅಂದ್ರೆ ಆಕ್ಚುಲಿ ಒಂದು PU ತುಂಬಾ ಸ್ಕೋರ್ ಚೆನ್ನಾಗಿತ್ತು. ಸೊ PU PCMBL ನಂದು ಆಲ್ಮೋಸ್ಟ್ 95.2% ಇತ್ತು. CT ರ್ಯಾಂಕಿಂಗ್ ಕೂಡ ತುಂಬಾ ಚೆನ್ನಾಗಿತ್ತು. ಸೊ ನಾನು ಫ್ರೀ ಮೆಡಿಕಲ್ ಸೀಟ್ ಸಿಕ್ತಿತ್ತು. ಸೊ ನನ್ಗೆ 3 ಆಪ್ಷನ್ ಇತ್ತು. ಒಂದು ನಂದು JEE ಮೇನ್ಸ್ ಕೂಡ ಕ್ಲಿಯರ್ ಆಗಿತ್ತು, NIT ಸೂರತ್ಕಲ್ ಕಾಲೇಜ್ ಸಿಕ್ಕಿತ್ತು. ಸೊ ಐದಾರ ಐ ಶುಡ್ ಗೋ ಫಾರ್ ಮೆಡಿಕಲ್, NIT ಸೂರತ್ಕೊಳ್ಬೇಕು, ಇಲ್ಲ ಮಾಮೂಲಿ ಯಾವ್ದಾದ್ರು ಡಿಗ್ರಿ ಮಾಡಬೇಕು. ಬಟ್ ಅಲ್ಟಿಮೇಟ್ ಗೋಲ್ ನಾನು UPSC ಮಾಡೋಕ್ಕಂತ ಫಿಕ್ಸ್ ಇತ್ತು ಮೈಂಡಲ್ಲಿ. ಸೊ ಯಾವ ಪಾತ್ ಈ 3 ಪಾತಲ್ಲಿ ಚೂಸ್ ಮಾಡಬೇಕಿತ್ತು. ಸೊ ಕೆಲವ್ರ ಹತ್ರ ವಿಚಾರಿಸಿ ಮಾತಾಡಿದೆ, ಎಲ್ಲ ಮಾಡಿದೆ. ಅವಾಗ ಏನಂತ ಗೊತ್ತಾಯ್ತು ಅಂದ್ರೆ, ಲೈಕ್ ನಿಂದು ಬ್ಯಾಕ್ಗ್ರೌಂಡ್ ಸ್ಟ್ರಾಂಗ್ ಇರಲಿ, ಬಿಕಾಸ್ ನಿನ್ನ UPSCನೇ ಕಂಪ್ಲೀಟ್ಲಿ ನಂಬಕ್ಕಾಗಲ್ಲ. ಸೊ ನಿನ್ ಬ್ಯಾಕ್ಗ್ರೌಂಡ್ ಸ್ಟ್ರಾಂಗ್ ಇರಲಿ, ಇಂಜಿನಿಯರಿಂಗ್ ಮಾಡು. ಇಂಜಿನಿಯರಿಂಗ್ ಮಾಡಿದ್ರು ತುಂಬಾ ಜನ ನಿಂದ UPSC ಕ್ಲಿಯರ್ ಮಾಡ್ತಾರೆ. ಸೊ ಅದರಿಂದ ಆ ತರ ಒಪಿನಿಯನ್ಸ್ ಹೊಂದಿದ್ರಿಂದ ನಾನು ಇಂಜಿನಿಯರಿಂಗ್ ಆಪ್ಟ್ ಮಾಡಿದೆ. ದೆನ್ ಆಪ್ಟ್ ಮಾಡೋದ್ರಲ್ಲಿ ಯಾವ ಬ್ರಾಂಚ್ ಆಪ್ಟ್ ಮಾಡಕ್ಕಂತ, ಬಿಕಾಸ್ ನನ್ನ ರ್ಯಾಂಕಿಂಗ್ ತುಂಬಾ ಚೆನ್ನಾಗಿತ್ತು, ನಾನು ಯಾವ್ದು ಕೊಟ್ಟಿದ್ರು ಸಿಕ್ತಿತ್ತು ಅದು. ಸೊ ನಮ್ಮ ತಂದೆ CS ಮಾಡೋದು, ಕಂಪ್ಯೂಟರ್ ಸೈನ್ಸ್ ಮಾಡು ಅಂತ ಅಂದ್ರು. ಬಟ್ ಇಲ್ಲ, ನಾನು ಮೆಕ್ಯಾನಿಕಲ್ ಮಾಡ್ತೀನಿ ಅಂತ ಅಂದೆ. ಬಟ್ ನಮ್ಮಲ್ಲಿ ನಂಗೆ ತುಂಬಾ ಫ್ರೀ ಹ್ಯಾಂಡ್ ಇತ್ತು. ಲೈಕ್
0: ಮೆಕ್ಯಾನಿಕಲ್
1: ಮೆಕ್ಯಾನಿಕಲ್ ಏನಕ್ಕೆ ಅಂದ್ರೆ ಅದು ಸ್ವಲ್ಪ ಒಲವು ಇರುತ್ತೆ ಹುಡುಗರಿಗೆಲ್ಲ, ಮೆಕ್ಯಾನಿಕಲ್
0: ಮಷಿನ್ಸ್ ಜೊತೆಗೆ ಕೆಲಸ ಇರಬೇಕು.
1: ಹೌದು, ಬೇರೆ ಬ್ರಾಂಚಸ್ ಹೋದ್ರೆ ನಮಗೆ ಫಿಸಿಕಲಿ ಅದನ್ನ ಎಕ್ಸ್ಪೀರಿಯನ್ಸ್ ಆಗಲ್ಲ.
0: ಓಕೆ,
1: ಫಿಸಿಕಲಿ ನೋಡೋದಾದ್ರೆ ಮಿಷಿನ್ಸ್ ನೋಡ್ತೀವಿ, ಚಿಕ್ಕ ವಯಸ್ಸಿಂದ ಕಾರ್ ವೆಹಿಕಲ್ಸ್ ಎಲ್ಲ
0: ನೋಡ್ತೀವಿ. ಹಾರ್ಡ್ವೇರ್ ಮುಖ್ಯ,
1: ಡೆಫಿನೆಟ್ಲಿ.
0: ಯಾಕೆ ನೀವು ಕೂಡ ಹಾರ್ಡ್ ಕೋರ್ ರೆಸ್ಲರ್ ಕೂಡ ಆಗಿದ್ದೀರಿ, ಸ್ವಲ್ಪ ಏನಿದ್ರು ಕೂಡ ಹೊಡೆದಾಡುವಂತದ್ದು, ಆಮೇಲೆ ಭಾರ ಎತ್ತುವಂತದ್ದು ಈ ವಿಚಾರದಲ್ಲಿ. ಓಕೆ,
1: ಸೊ ಮೆಕ್ಯಾನಿಕಲ್ ತಂದೆ. ಬಟ್ ಈಗ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ ಅಂತಂದ್ರೆ, ನಂಗೆ ರೀಸೆಂಟ್ಲಿ
0: ಇನ್ನೊಂದು ನೀವು ಹೇಳಿದ್ರೆ IIT ಕ್ಲಿಯರ್ ಆಗಿತ್ತು ಅಂತ ಹೇಳಿ,
1: NIT ಸೂರತ್ಕಲ್.
0: NIT ಸೂರತ್ಕಲ್ ಅವಕಾಶ ಇತ್ತಲ್ವಾ, ಒಳ್ಳೆಯ ಒಂದು ಆಪರ್ಚುನಿಟಿ.
1: ಯಾ, ಬಟ್ ಅಲ್ಟಿಮೇಟ್ಲಿ ವಿ ಶುಡ್ ಥಿಂಕ್ ಲೈಕ್ ನಾವು ಏನ್ ನಮ್ ಗೋಲ್ ಏನ್ ಅಲ್ಟಿಮೇಟ್ಲಿ, NIT ಮಾಡೋದು, IIT ಮಾಡೋದು, ಮೆಡಿಕಲ್ ಮಾಡೋದು. ಬಟ್ ನಾವು UPSC ಕ್ಲಿಯರ್ ಮಾಡಕ್ಕೆ ಏನ್ ಕಷ್ಟ ರಿಸ್ಕ್ ತಗೊಂಡು ಅದು ಬೇರೆ ಕಡೆ ಹೋಗಿದ್ದು
0: ಕ್ಲಿಯರ್ ಆಗ್ಬಿಟ್ಟು. ನಾವು UPSC ಮಾಡಬೇಕು, ಅದಕ್ಕೆ ಒಂದು ಬೇಸಿಕ್ ಬ್ಯಾಕ್ ಗ್ರೌಂಡ್ ಏನಂತಂದ್ರೆ ಒಂದು ಡಿಗ್ರಿ ಬೇಕು.
1: ಎನಿ ಡಿಗ್ರಿ ಬೇಕು,
0: ಅದು ನಾನು ಇಲ್ಲೇ ಮಾಡಬಹುದಲ್ಲ, ಅಲ್ಲಿ
1: ಮನೇಲಿ ಇದು ಮಾಡಬಹುದಲ್ಲ, ಏನ್ ಕಷ್ಟದವ್ರಿಗೆ ಮಾಡೋದು.
0: ಕ್ಲಿಯರ್ ಇತ್ತು ನಿಮ್ಗೆ?
1: ಕ್ಲಿಯರ್ ಇತ್ತು,
0: ಮುಂದುವರ್ಸಿ.
1: ಸೊ ಹಾಗೆ ನಾನು JCE ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿದೆ, ಕಂಪ್ಲೀಟ್ ಮಾಡಿದೆ, ಎಲ್ಲ ಆಯಿತು. ಸೊ ರೀಸೆಂಟ್ಲಿ ಕೂಡ ಕೇಳ್ತಿರ್ತಾರೆ ನಾ ಯಾವ ಡಿಗ್ರಿ ಮಾಡಬೇಕು ಅಂತ ಎಲ್ಲ ಕೇಳ್ತಿರ್ತಾರೆ. ನಾನು ಪರ್ಸನಲ್ ಏನು ಹೇಳ್ತೀನಿ ಅಂದರೆ, ಲೈಕ್ ನೀವು ಎನಿ ಡಿಗ್ರಿ ಮಾಡಿ, ಬಟ್ ನಿಮಗೆ UPSC ಮಾಡಬೇಕು ಅಂತ ಇದ್ದರೆ ಸ್ವಲ್ಪ ಓದಕ್ಕೆ ಟ್ರೈ ಮಾಡಿ. ಯೂಶ್ವಲ್ ನಾನು ಕೂಡ ಚಿಕ್ಕ ವಯಸ್ಸಿಂದನೇ ಡಿಗ್ರಿಲೇ ಓದ್ಬಿಡ್ತೀನಿ ಎಲ್ಲನೂ ಅಂತ ಅನ್ಕೊಂಡಿದ್ದೆ. ಬಟ್ ಅದು ಆಗಲ್ಲ, ಅದು ಕಷ್ಟ ಆಗುತ್ತೆ. ಕಾಲೇಜ್ ಡೇಸಲ್ಲಿ ನಾವು ನಮ್ಗೆ ಇಂಜಿನಿಯರಿಂಗ್ ಸಬ್ಜೆಕ್ಟ್ಸೇ ತುಂಬ ಇರುತ್ತೆ. ಬಟ್ ನಾನಂತೂ
0: ನೀವು ಹೇಳೋ ಪ್ರಕಾರ ಈಗ ಬೇಸಿಕ್ ಸ್ಟ್ರಾಂಗ್ ಮಾಡ್ಕೊಳ್ಳಿ, ನೀವು ಇಂಜಿನಿಯರಿಂಗ್ ಓದಿದ್ರಿ, ಇಂಜಿನಿಯರಿಂಗ್ ಸ್ಟ್ರಾಂಗ್ ಮಾಡ್ಕೊಳ್ಳಿ. ನೀವು BA ಓದ್ತೀರಾ, BA ಸ್ಟ್ರಾಂಗ್ ಮಾಡ್ಕೊಳ್ಳಿ. ಏನ್ ಓದ್ತೀರಾ ಅದನ್ನ ಸ್ಟ್ರಾಂಗ್ ಮಾಡ್ಕೊಳ್ಳಿ. ಈಗ ಅದನ್ನ ಸ್ಟ್ರಾಂಗ್ ಮಾಡ್ಕೊಂಡ್ರೆ ನೆಕ್ಸ್ಟ್ ನಿಮ್ಗೆ ಅದು ಖಂಡಿತ ಬರುತ್ತೆ ಮುಂದಕ್ಕೆ.
1: ಹೌದು ಹೌದು,
0: ನೀವು ಹೇಳಿದ್ರಿ ಇಂಟರ್ವ್ಯೂ ಅಲ್ಲಿ ಅದೇ ಕೇಳ್ಬಿಟ್ರು. ಈಗ ನಾವೇನೋ ಕನ್ಸ್ ಇಟ್ಕೊಂಡು ನೀ BA ಅಲ್ಲಿ ಯಾವ ಸಬ್ಜೆಕ್ಟ್ ಓದಿ ಅದೇನು ಓದಿನ ಕೇಳ್ಬಿಟ್ರು, ಏನು ಹೇಳಿಲ್ಲ ಅಂತಂದಾಗ ನೀನ್ ಏನು ಓದಿಲ್ಲ ಅನ್ನಂಗ್ ಆಯ್ತು.
1: ಡೆಫಿನೆಟ್ಲಿ ಅದು ಆಕ್ಚುಲಿ ಇದು ನೀವು ಹೇಳಿದ್ ಕರೆಕ್ಟ್ ಆಕ್ಚುಲಿ. ಏನಕಂದ್ರೆ ನಾವು ಹೈಸ್ಕೂಲ್ ಎಲ್ಲ ಓದಿರ್ತೀವಿ, ಎಲ್ಲ ಓದಿರ್ತೀವಿ. ನಾವ್ ಏನ್ ಓದಿರ್ತೀವಿ ಅದು ಪರ್ಫೆಕ್ಟ್ ಆಗಿ ಓದಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಬಿಕಾಸ್ ನಾವು UPSC ಜರ್ನಿ ಸ್ಟಾರ್ಟ್ ಮಾಡಿದಾಗ್ಲೂ

0: ಅಂಡ್ ಪಿ ಯು ಲು ಕೂಡ ಬಯಾಲಜಿ ಓದಿದ್ದೆ, ಅದು ತುಂಬಾ ಯೂಸ್ಫುಲ್ ಆಯಿತು. ಅಂಡ್ ಇಂಜಿನಿಯರಿಂಗ್ ಕೂಡ ನಾನು ಚೆನ್ನಾಗಿ ಓದಿದ್ದೆ, ಸೊ ಅದು ಇಂಟರ್ವ್ಯೂ ಕೂಡ ಯೂಸ್ಫುಲ್ ಆಯಿತು. ಸೊ ನಾವು ಏನು ಓದ್ತಿದ್ದೀವಿ ಅದನ್ನ ಕರೆಕ್ಟ್ ಆಗಿ ಮಾಡಿದ್ರೆ ನಿಮಗೆ ಎಕ್ಸಾಮ್ ಕ್ಲಿಯರ್ ಆಗುತ್ತೆ, ತೊಂದರೆ ಇಲ್ಲ.
1: ಓಕೆ, ನಿಮ್ಮ ಸ್ಟಡಿ ಹೇಗಿತ್ತು? ಅದೇನು 24 ಗಂಟೆ ಓದ್ತಿದ್ರಾ?
0: ಡೆಫಿನೆಟ್ಲಿ ಇಲ್ಲ. ಯೂಶಲಿ ಮೋಸ್ಟ್ ಆಫ್ ದಿ ಟಾಪರ್ಸ್ ಹೇಳ್ತಾರೆ ಲೈಕ್ 10 to 12 hours ಎಲ್ಲ ಓದ್ತಿದ್ವಿ ಅಂತ. ಬಟ್ ನನ್ನ ಕೇಸಲ್ಲಿ ನನ್ನ ಅನ್ಕನ್ವೆನ್ಷನಲ್ ವೇ ಆಫ್ ಪ್ರಿಪರೇಷನ್ ಇತ್ತು. ಸೊ ಲೈಕ್ ನಂದು ಯಾವುದೇ ರೀತಿಯ ಲೈಕ್ ಲಾಂಗ್ ಅರ್ಸ್ ಜರ್ನಿ, ಲಾಂಗ್ ಅರ್ಸ್ ಪ್ರಿಪರೇಷನ್ಸ್ ಇರಲಿಲ್ಲ ನನಗೆ. ಕೂರಕ್ಕೂ ಆಗ್ತಿರಲಿಲ್ಲ, ಬಿಕಾಸ್ ನಾನು ಚಿಕ್ಕ ವಯಸ್ಸಿಂದನೂ ಸ್ಪೋರ್ಟ್ಸ್ ಆ್ಯಂಡ್ ಅದರ್ ಆಕ್ಟಿವಿಟೀಸ್ ಅಲ್ಲಿ ಇದ್ದಿದ್ದರಿಂದ ನನಗೆ ಚಿಕ್ಕ ವಯಸ್ಸಿಂದ ಸ್ಟಡಿ ಅವರ್ಸ್ ಕಡಿಮೆ ಇರ್ತಿತ್ತು, ನಂಗೆ ಬೇರೆ ಬೇರೆ ಆಕ್ಟಿವಿಟೀಸ್ ಅಲ್ಲಿ ಇನ್ವಾಲ್ವ್ಮೆಂಟ್ ಇದ್ರಿಂದ. ಬಟ್ ನಂಗೆ ಸಿಕ್ಕಿದ ಸ್ಟಡಿ ಅವರ್ಸ್ ಯಾವಾಗಲೂ ಕ್ವಾಲಿಟಿ ಅವರ್ಸ್ ಇರ್ತಿತ್ತು.
1: ಓಕೆ,
0: ಸೊ ನಾನು ಯಾವಾಗಲೂ ರಾದರ್ ದನ್ ಡ್ಯೂರೇಷನ್, ಲಾಂಗ್ ಡ್ಯೂರೇಷನ್ ಕ್ವಾಲಿಟಿ ಆಫ್ ಸ್ಟಡೀಸ್ನ ಪ್ರಿಫರ್ ಮಾಡ್ತಿದ್ದೆ. ಬಟ್ 12 hours ಓದ್ತಿದ್ಯಾ ಅಂತ ಕೇಳಿದ್ರೆ ಓದ್ತಿದ್ದೆ, ಡೆಫಿನೆಟ್ಲಿ ಓದ್ತಿದ್ದೆ. ಯಾವಾಗ ಓದ್ತಿದ್ದೆ ಅಂದರೆ ಸ್ವಲ್ಪ ಎಕ್ಸಾಮ್ ಹತ್ರ ಇದ್ದಾಗ, ಸೊ ಆಬ್ವಿಯಸ್ಲಿ ಅವಾಗ ಓದಲೇಬೇಕಾಗುತ್ತೆ 12 hours ನಾವು ಸಿಲಬಸ್ ಕವರ್ ಮಾಡೋಕ್ಕಿರುತ್ತೆ. ಬಟ್ ಡೈಲಿ 12 hours ಓದ್ತಿದ್ದೆ ಅಂದರೆ ಡೆಫಿನೆಟ್ಲಿ ಇಲ್ಲ. ದೇರ್ ಆರ್ ಮೆನಿ ಮಂತ್ಸ್ ಲೈಕ್ ಬುಕ್ಸ್ ಮುಟ್ಟೇ ಇರೋ ಮಂತ್ಸ್ ಕೂಡ ಇದೆ.
1: ಓಕೆ, ಇಂದಿನ ಯಂಗ್ಸ್ಟರ್ಸ್ಗೆ, ಆಸ್ಪಿರೆಂಟ್ಸ್ಗೆ ಯಾವ ರೀತಿ ಅವರು ಇರಬೇಕಾಗುತ್ತೆ, ಮತ್ತು ಏನು ಗೋಲ್ ಇಟ್ಕೊಬೇಕಾಗುತ್ತೆ, ಯಾವ ರೀತಿ ತಮ್ಮ ಮನಸ್ಥಿತಿಯನ್ನು ಇಟ್ಕೋಬೇಕಾಗುತ್ತೆ, ಅದ್ರ ಬಗ್ಗೆ ಹೇಳಿ.
0: ನಾನು ಏನು ಯಂಗ್ಸ್ಟರ್ಸ್ ಕೇಳಕ್ಕೆ ಟ್ರೈ ಮಾಡ್ತೀನಿ ಅಂದರೆ ಲೈಕ್ ನೀವು ಏನಾದರೂ ಮಾಡಿ, ನಿಮ್ಮ ಜೀವನದಲ್ಲಿ ಏನಾದರೂ ಮಾಡಿ, ಯಾವ ಫೀಲ್ಡ್ ಆಗಲಿ, ಬಟ್ ನಿಮ್ಮ ಬೆಸ್ಟ್ ಕೊಡಿ, ಆನೆಸ್ಟ್ ಆಗಿರಿ, ನೀವು ಆನೆಸ್ಟ್ ಎಫರ್ಟ್ಸ್ ಮಾಡಿ. ಬಿಕಾಸ್ ನಿಮಗೆ ಲೈಫಲ್ಲಿ ರೆಗ್ರೆಟ್ ಇರಬಾರ್ದು, ಮುಂದೆ ಇಷ್ಟು ವರ್ಷ ಆದಮೇಲೆ ಹೋದ್ಮೇಲೆ ನಾನು ಹಿಂದೆ ನಾನು ಸರಿಯಾಗಿ ಕೆಲಸ ಮಾಡಲಿಲ್ಲ, ಮಾಡಿದರೆ ಏನು ಅಚೀವ್ ಮಾಡ್ತಿದ್ದೆ ಲೈಫಲ್ಲಿ, ಆ ಥರ ರೆಗ್ರೆಟ್ ಇರಬಾರ್ದು. ನೀವು ಆನೆಸ್ಟ್ ಆಗಿ ಮಾಡಿ ಆಗಲಿಲ್ಲ ಬಿಡಿ, ತಲೆ ಕೆಡಿಸ್ಕೋಬೇಡಿ. ಬಿಕಾಸ್ ಏನಕ್ಕಂದ್ರೆ ನಿಮ್ಗೆ ಆನೆಸ್ಟ್ ಆಗಿ ಎಫರ್ಟ್ಸ್ ಹಾಕಿ ನಿಮ್ಗೆ ಏನು ಆಗಲಿಲ್ಲ ಅಂದರೆ ಅದು ನಿಮ್ಮ ಡೆಸ್ಟಿನಿ ತುಂಬ ದೊಡ್ಡದಿದೆ ಮುಂದೆ ಅಂತ. ಸೊ ಡೋಂಟ್ ವರಿ ಅಬೌಟ್ ದಟ್. ನಿಮ್ಮ ಆನೆಸ್ಟ್ ಎಫರ್ಟ್ಸ್ ಇರಲಿ, ನೀವು ಆನೆಸ್ಟ್ ಆಗಿ ನಿಮ್ಮ ಬೆಸ್ಟ್ ನಿಮ್ಮ ಪಾಸಿಬಲ್ ಕೂಡ ಟ್ರೈ ಮಾಡಿ, ಅಂಡ್ ಕ್ಲಿಯರ್ ಆಗುತ್ತೆ. ಆಗಲಿ ಅಂದ್ರೆ ಡೋಂಟ್ ವರಿ, ಯು ಹ್ಯಾವ್ ಸಮಥಿಂಗ್ ಬಿಗ್ ಇನ್ ಯೋರ್ ಲೈಫ್.
1: ಬಹಳ ಚೆನ್ನಾಗಿ ಹೇಳಿದ್ರಿ ಅಭಿಷೇಕ್, ರಿಗ್ರೆಟ್ ಇಟ್ಕೋಬಿಡಿ.
0: ಹೌದು, ಡೆಫಿನೆಟ್ಲಿ.
1: ಈಗ ಹೆಂಗೆ ಅಂತಂದ್ರೆ, ನಾನು UPSC ಕ್ಲಿಯರ್ ಮಾಡ್ತೀನಿ, UPSC ಕ್ಲಿಯರ್ ಮಾಡ್ತೀನಿ, ಮಾಡ್ತೀನಿ ಮಾಡ್ತೀನಿ ಮಾಡ್ತೀನಿ ಅಂತ ಹೇಳಿ ಎಕ್ಸಾಮ್ನೇ ಕಟ್ಟಿರಲ್ಲ, ಓದೋ ಬರ್ದಲ್ಲ ಅದೇ ಮಾಡ್ಬಿಟ್ಟಿರ್ತೀವಿ. ಅಂದ್ರೆ ಏನೇ ಆದ್ರೂ ಪ್ರಾಪರ್ ಪ್ಲಾನ್ ಮಾಡ್ಕೊಳ್ಳಿ, ಯಾವ್ದು ರಿಗ್ರೆಟ್ ಬೇಡ. ಈಗ ನಾನು ಒಂದು ಇಂಜಿನಿಯರಿಂಗ್ ಮುಗಿಸಿದ್ದೀನಿ, ನಾನು UPSC ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿದಾಗ ಅದಕ್ಕಾಗಿ ಸ್ವಲ್ಪ ಸಮಯವನ್ನು ಎತ್ತಿಡಿ, ನಿಮ್ ಕೈಲಿ ಆಗುತ್ತಾ? ಒಂದು ವರ್ಷದಲ್ಲೇ ಗೊತ್ತಾಗುತ್ತೆ ಹೆಂಗೆ ಅಂತ ಹೇಳಿ. ಇದು ನನ್ನ ಕಪ್ ಆಫ್ ಟೀನಾ, ಕಷ್ಟನಾ, ಇಲ್ಲ ಕಷ್ಟ ಆದ್ರೆ ನಾನು ಆಲ್ಟರ್ನೇಟಿವ್ ಏನ್ ಮಾಡ್ಕೊಬಹುದು, ಅದಕ್ಕಾಗಿ ಕ್ಲಾಸಸ್ ತಗೋಬೇಕಾ, ಏನ್ ಮಾಡ್ಬೇಕು, ಅದ್ರ ಬಗ್ಗೆ ಕೂಡ ನಾವು ಪ್ಲಾನ್ ಮಾಡ್ಕೊಳಕಾಗುತ್ತೆ. ಒಂದು ವರ್ಷ ಇದಕ್ಕಾಗಿ ಸತತವಾಗಿ ಎತ್ತಿಟ್ಟೋದು ಬಹಳ ಮುಖ್ಯ ಆಗುತ್ತೆ. ಈಗ ನಾನು ಈಗ ಇವತ್ತು ನಾನು ಎಕ್ಸಾಮ್ಗೆ ಅಂದ್ರೆ ಈ ವರ್ಷ ನಾನು ಡಿಗ್ರಿ ಮುಗಿದಿದೆ, ಈ ಸಲ ನಾನು ಎಕ್ಸಾಮ್ ಪ್ರಿಪೇರ್ ಆಗ್ತೀನಿ ಅಂತ ಹೇಳಿದ್ರೆ ಆ ವರ್ಷನೇ ಆಗೋದು ತುಂಬಾ ಕಷ್ಟ. ಎಲ್ರಿಗೂ ಆಗಲ್ಲ, ಆಗುತ್ತೆ ಕೆಲವರಿಗೆ, ಅದು ಯಾರಪ್ಪ ಅಂತ ಅದೃಷ್ಟ ಹೋದ್ರೆ ಗೊತ್ತಿಲ್ಲ. 21 ವರ್ಷ 22 ವರ್ಷ ಕ್ಲಿಯರ್ ಆದವರು ಇದಾರೆ,
0: ಮೊದಲಿಂದ ಪ್ರಿಪರೇಷನ್ ಮಾಡಿರ್ತಾರೆ ಸ್ಟಾರ್ಟಿಂಗ್.
1: ಅದು ಸುಮ್ಮನೆ ಆಗಲ್ಲ ಅದು ಅಲ್ವಾ. ಓಕೆ ಅಭಿಷೇಕ್, ಬಹಳ ಸಂತೋಷ ಇಷ್ಟೊತ್ತು ಮೈಸೂರು ಆಕಾಶವಾಣಿಗೆ ಬಂದು ನಿಮ್ಮ ಜರ್ನಿಯ ಬಗ್ಗೆ ಹೇಳಿದ್ರಿ. ನಮ್ಮ ಕೇಳಿದ್ರಿಗೆ ನಾವು ಹೇಳೋಣ, 2026ನೇ ಸಾಲಿನ UPSC ಪರೀಕ್ಷೆಯಲ್ಲಿ ಉತ್ತೀರ್ಣ ಆದಂತಹ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಗಂಜಾಮ್ನ GS ಅಭಿಷೇಕ್ ನಾಯಕ್ ಅವರ ಮಾತುಗಳನ್ನ ಕೇಳ್ತಾ ಇದ್ದೀರಿ. ಅವರು ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಅಲ್ಲಿ ಆಲ್ ಇಂಡಿಯಾ ರ್ಯಾಂಕಿಂಗ್ 122 ತಗೊಂಡಿದ್ದಾರೆ. ಅಭಿಷೇಕ್, ಮತ್ತೊಮ್ಮೆ ತಮಗೆ ಕಂಗ್ರಾಚುಲೇಷನ್, ಅಭಿನಂದನೆಗಳು. ನಿಮ್ಮ ಸಕ್ಸಸ್ ಹೀಗೆ ಮುಂದುವರಿತಿರಲಿ, IPS ಕನಸಿದೆ, ಇನ್ನು ಅವಕಾಶ ಇದೆ,
0: ಅವಕಾಶ
1: ಖಂಡಿತವಾಗ್ಲೂ ಮುಂದುವರಿಸಿ ಮುಂದಿನ ದಿನಗಳಲ್ಲಿ ಮಂಡ್ಯ ಜಿಲ್ಲೆಗೆ ಮತ್ತೊಂದು IPS ಬಂದು ಮತ್ತೆ ನಾವು ನೀವು ಭೇಟಿಯಾಗಿ ಮಾತಾಡುವಂತ ಅವಕಾಶ ಸಿಗ್ಲಿ ಅಂತ ಹೇಳ್ತಾ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಧನ್ಯವಾದ. ನಮಸ್ಕಾರ.
0: ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.
2: ಇದುವರೆಗೆ 2026ನೇ ಸಾಲಿನ ಕೇಂದ್ರ ಲೋಕಸೇವಾ ಆಯೋಗದ ಭಾರತೀಯ ಅರಣ್ಯ ಸೇವಾ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿರುವ ಶ್ರೀರಂಗಪಟ್ಟಣ ತಾಲೂಕು ಗಂಜಾಂನ ಅಭಿಷೇಕ್ ನಾಯಕ್ GS ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದ್ದವರು ದಿಗ್ವಿಜಯ್ ಬಿ, ಸಂಕಲನ ತೇಜಸ್ವಿನಿ ಗಿರೀಶ್. ಇದು ಇಂದಿನ ಯುವವಾಣಿ.

ಆಕಾಶವಾಣಿ ಸಮಯ ಆಗಲಿದೆ 10 ಗಂಟೆ. ಇನ್ನು ಮುಂದೆ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಕೇಳಿ ದೇಬ್ರೋತ್ ಮಿಶ್ರಾ ಅವರ ಸಿತಾರ್ ವಾದನ. ಕಾರ್ಯಕ್ರಮ ವಾರಣಾಸಿ ಕೇಂದ್ರದ ಕೊಡುಗೆ.